0: 107.8 FM.
1: Radio Saturn 107.8 FM.
2: Radio Saturn. Iga app nalu kuda labhya.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM. Radio Sarang, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಈ ಬಾಳಿನಲ್ಲಿ ನಂಬಿಕೆ ಬರೋದು ಇದೆಯಲ್ಲ, ಇದು ಬಹಳ ಅದ್ಭುತ ಕೆಲಸ. ನಾ ಮಾಡೋ ಕೆಲಸದಿಂದ ಜಗತ್ತಿಗೆ ಒಳ್ಳೇದಾಗ್ತದೆ, ನನಗೂ ಒಳ್ಳೇದಾಗ್ತದೆ ಅನ್ನೋಂಥ ನಂಬಿಕೆ ಒಂದಿದೆ. ಅದು ಬೇಕಲ್ಲ, ನಾ ಕೆಲಸ ಮಾಡೋದು ನನಗೊಬ್ಬಗೆ ಒಳ್ಳೇದಾಗ್ತಿದ್ರೆ ಒಳ್ಳೇದಲ್ಲ, ಎಲ್ರಿಗೂ ಒಳ್ಳೇದಾಗಬೇಕದು. ಆ ನಂಬಿಕೆಯನ್ನು ಇಟ್ಕೊಂಡು ಮಾಡೋದಾದರೆ ಬಹುಶಃ ಪ್ರಪಂಚ ಚೆನ್ನಾಗಿ ಆಗ್ತದೆ ಅಂತ. ಕೆಲವೊಂದ್ಸಲ ನಂಬಿ ಅದು ನಾಟಕ ಆಗಿಬಿಡ್ತದೆ. ಎಲ್ಲಿ ನಂಬಿಕೆ ಇಲ್ಲ ಅಲ್ಲಿ ನಾಟಕ ಆಗಿಬಿಡ್ತದೆ. ಸುಮಾರು 400 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಒಬ್ಬರು ಸಂಸ್ಕೃತ ವಿದ್ವಾಂಸರಾಗಿ ಹೋದರು, ಬಹುದೊಡ್ಡ ವಿದ್ವಾಂಸರು. ಅವರು ನಮ್ಮ ವ್ಯಾಕರಣ ಶಾಸ್ತ್ರದಲ್ಲಿ ಪಂಡಿತರಾಗಿದ್ದವರು, ಆಧುನಿಕ ಪಾಣಿನಿ ಅಂತ ಕರೀತಾ ಇದ್ದರು ಅವ್ರನ್ನ. ಪುಣಾದಲ್ಲಿ ಬದುಕಿದ್ರವರು. ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ ಜಗತ್ತೇ ಮರ್ಯಾದೆ ಕೊಡಬೇಕು ಅವರಿಗೆ. ಅವ್ರ ಅಪ್ಪ ಇದ್ದರು 85 ವರ್ಷದವರು. ಅವ್ರ ಮಗನಿಗೆ ಹೇಳೋರು, ಏನೋ ನೀನು ಜಗತ್ತೆಲ್ಲ ಮೆಚ್ಕೋತಿದ್ದೆ, ದೊಡ್ಡ ವಿದ್ವಾಂಸ ನೀನು ಅಂಥೇಳಿ. ನಮ್ಮ ಹಿರಿಯರು ಕಟ್ಟಿದ್ದಾರೆ ಒಂದು ರಾಮದೇವ್ರ ಗುಡಿ ಇದೆ, ಆ ರಾಮದೇವ್ರ ಗುಡಿಗೆ ಹೋಗ್ಬೇಕಲ್ಲ ನೀನು, ಹೋಗೋದೇ ಇಲ್ಲಪ್ಪ ನೀನು. ಮಗ ಕೇಳಿದಂತೆ, ಅಪ್ಪ ನೀ ದಿನಕ್ಕೆ 3 ಸಲ ಹೋಗ್ತೀಯ, ದಿನಕ್ಕೆ 1000 ಸಲ ರಾಮ ರಾಮ ಅಂತೀಯ, ಏನು ಬದಲಾದಂಗೆ ಕಾಣಿಸ್ಲಿಲ್ಲ, ನಾ ಹೋಗಿ ಏನು ಮಾಡೋದು, ಇಲ್ಲ ನೀ ಹೋಗು ಹೋಗು ಅಂತ ಒತ್ತಾಯ ಮಾಡಿದರು. ಮುಂದೆ ಒಂದು ವರ್ಷಕ್ಕೆ ಈ ಪಂಡಿತರಿಗೆ 60 ವರ್ಷ ವಯಸ್ಸಾಯಿತು. ನಮ್ಮಲ್ಲಿ ಷಷ್ಠಬ್ದಿ ಅಂತ ಮಾಡ್ತೀವಿ. 60 ವರ್ಷ ಆದಾಗ ಎಷ್ಟೋ ಜನ ಕೇಳ್ತಾರೆ, ಯಾಕೆ 60 ವರ್ಷಕ್ಕೆ ಮಾಡ್ತಾರೆ, 60ಕ್ಕೆ ಯಾಕೆ ಅಂತ. ಅದಕ್ಕೆ ಹೇಳಿದೆ, ಬಹಳ ಮುಖ್ಯ ಇದೆ ಅದು, ವೈಜ್ಞಾನಿಕವಾಗಿರುವಂಥದ್ದು. 12 ವರ್ಷಕ್ಕೆ ಒಂದು ಸಲ ನಮ್ಮ ದೇಹದಲ್ಲಿರುವಂಥ ಎಲ್ಲ ಸೆಲ್ ಬದಲಾಯಿಸ್ತಾವೆ ಒಂದ್ಸಲ, ಓವರ್ಹಾಲಿಂಗ್ ಅಂತೀವಿ. 12 ವರ್ಷಕ್ಕೆ ಒಂದು ಸಲ ಅಂದರೆ ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಅದು ಹಿರಿಯರು ಹೇಳಿದ್ರೆ ಕೇಳಬೇಕು. 12 ವರ್ಷ ಯಾರಾದರೂ ಬಳಗದವ್ರು ನೋಡಿಲ್ಲದೆ ಹೋಗಿದ್ರೆ ಅವ್ರನ್ನ ದೇವಸ್ಥಾನದಲ್ಲಿ ನೋಡಬೇಕು, ಇದು ಎಣ್ಣೆ ಕೊಪ್ಪರಿಗೆಲ್ ಮುಖ ನೋಡಬೇಕು ಅಂತ ಹೇಳ್ತಿದ್ರು ಮೊದಲು. ಯಾಕೆ ಅಂದರೆ 12 ವರ್ಷ ಆದಮೇಲೆ ನೋಡಿದಾಗ ಆ ಹಿಂದೆ ನೋಡಿದಾಗಿದ್ದಂಥ ದೇಹದಲ್ಲಿ ಒಂದು ಸೆಲ್ಲು ಉಳಿದಿಲ್ಲ, ಬೇರೆ ಸೆಲ್ ಆಗಿದೆ. ಈಗ ಬಾಡಿ ಸ್ಟ್ರಕ್ಚರ್ ಉಳ್ಕೊಂಡಿರಬೇಕು, ಆದರೆ ಒದಗಿನ ಸೆಲ್ ಒಂದು ಉಳ್ಕೊಂಡಿಲ್ಲ, ಹೊಸ ಜೀವಕೋಶ ಬಂದಿದೆ. ಅದು ಈ ಥರ ಆಗೋದು 5 ಸಲ ಮಾತ್ರ ಅಂತ, ಅದು 60 ವರ್ಷ ಅಂತ. ಅಂದರೆ ಹೇಳೋದು, ಇನ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಮೇಂಟೆನೆನ್ಸ್ ಮಾತ್ರ. ಹುಷಾರಾಗಿರು ಅಂದರೆ ಪ್ರೊಡಕ್ಷನ್ ಇಸ್ ಸ್ಟಾಪ್ಡ್, ಓನ್ಲಿ ಮೇಂಟೆನೆನ್ಸ್ ಮಾತ್ರ. ಈಗ ಹುಷಾರಾಗಿರಿ, ಅದಕ್ಕೆ ಶಾಂತಿ ಶಾಂತಿ ಶಾಂತಿ.

0: You're listening to Radio Sarang, 107.8 FM.
1: ಈ ಭಟ್ಟೋಜಿ ದೀಕ್ಷಿತರು ಅಂತ ಹೇಳಿದ್ನಲ್ಲ ಪಂಡಿತರು, ಅವ್ರಿಗೆ 60 ವರ್ಷ ಆಯಿತು. ಪುಣೆ ದೇಶದಲ್ಲಿ ದೊಡ್ಡ ಸಂಭ್ರಮ ಆವತ್ತು, ಸನ್ಮಾನ ಮಾಡಬೇಕು ಅಂತ, ಮೆರವಣಿಗೆ ಮಾಡಬೇಕು ಅಂತ. ಅಪ್ಪ ಹೇಳಿದ್ರಂತೆ, ನೋಡು ಇವತ್ತು ನೀನು ಉಡೀ ದೇಶ ಸನ್ಮಾನ ಮಾಡ್ತಾ ಇದೆ, ಇವತ್ತಾದರೂ ದೇವಸ್ಥಾನಕ್ಕೆ ಹೋಗು ನೀನು. ಅಪ್ಪ ನೀವು ಹೋಗು, ಇವತ್ತು 60 ವರ್ಷ ಆಯ್ತು, ಹೋಗಿ ಇವತ್ತು. ಮಗ ಹೇಳಿದ್ರಂತೆ, ಅಪ್ಪ

ಹೋಗಲೇಬೇಕು ಅಂತ ಹಠ ಹಿಡಿದ್ರೆ ಹೋಗ್ತೀನಿ, ಆದರೆ ಮನೆಯಲ್ಲಿ ಕೂತು ನನಗೋಸ್ಕರ ಹಾದಿ ಕಾಯಬೇಡಿ ಅಂದ. ಅರ್ಥ ಆಗಲಿಲ್ಲ ಅಪ್ಪನಿಗೆ, ನೀ ಹೋಗು ಇವತ್ತು ದೇವಸ್ಥಾನಕ್ಕೆ ಹೋಗು. ಇವರು ಸ್ನಾನ ಮಾಡಿ ಶುಚಿರ್ಭೂತ ಆಗಿ ರಾಮದೇವರ ದೇವಸ್ಥಾನಕ್ಕೆ ಹೋದರು. ರಾಮನ ವಿಗ್ರಹದ ಮುಂದೆ ಕೂತ್ಕೊಂಡ್ರು, ದೀರ್ಘ ಶ್ವಾಸ ತಗೊಂಡು ರಾಮ ವಿಗ್ರಹದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಒಂದೇ ಒಂದ್ಸಲ ರಾಮ ಅಂದ್ರಂತೆ, ಕುಸಿದು ಬಿದ್ದು ಪ್ರಾಣ ಬಿಟ್ರು. ಇದು ಇತಿಹಾಸದಲ್ಲಿ ಬಂದಿರುವಂಥದ್ದು. ಅವ್ರ ಹೆಸರು ಭಟ್ಟೋಜಿ ದೀಕ್ಷಿತ್ ಅಂತ, ಬಹುದೊಡ್ಡ ಗ್ರಾಮರ್ ಪಂಡಿತರು. ತನ್ನ 60ನೇ ವರ್ಷ ಹುಟ್ಟಿದ ದಿವಸನೇ ತನ್ನ ದೇಹ ಬಿಟ್ಟಂತಹ ಮನುಷ್ಯ. ಇದನ್ನು ಹಿಂದಿಯಲ್ಲಿ ಬಹಳ ಅದ್ಭುತ ಕತೆ ಓದಿದ್ದೆ ನಾನು. ಅಂದಿರಬೇಕು ಒಂದೇ ಒಂದ್ಸಲ ರಾಮ ಅಂದರು, ಒಂದೇ ಒಂದ್ಸಲ ರಾಮ ಅಂದರು. ಹೇಗೆ ಅಂದಿರಬೇಕು? ದೇಹದ ಉಸಿರು ಉಸಿರು ರಾಮ ಅಂದಿರಬೇಕು, ಕಣ ಕಣ ರಾಮ ಅಂದಿರಬೇಕು. ರಾಮನಲ್ಲಿ ಸೇರ್ಕೊಂಡು ಹೋಗ್ಬಿಟ್ರು. ಆ ಹಿಂದಿಯಲ್ಲಿ ಬಹಳ ಚಂದ ಬರೆದಿದ್ದಾರೆ ಅದನ್ನು. ಅವರಂದ್ರಂತೆ, ಜಬ್ ಮೈ ರಾಮ್ ಕೆ ದುನಿಯಾ ಮೇ ಜಾ ರಹಾ ಹೂ, ಕಾಮ್ ಕೆ ದುನಿಯಾ ಮೇ ಕ್ಯೂ ವಾಪಸ್ ಆನಾ ಅಂತ. ರಾಮನ ಜಗತ್ತಿಗೆ ಹೋಗ್ಬೇಕಾದ್ರೆ ಮತ್ತೆ ಕೆಲಸ ಜಗತ್ತಿಗೆ ಯಾಕೆ ವಾಪಸ್ ಬರಬೇಕು ಅಂತ ಹೋಗ್ಬಿಟ್ರು ಅವರು ಅಂತ. ಆದರೆ ನಾವು ಬಹಳಷ್ಟು ಜನ ಭಟ್ಟೋಜಿ ದೀಕ್ಷಿತರ ಅಪ್ಪನಂಗಿದ್ದೀವಿ. ದಿನಕ್ಕೆ ಎಣಸೋದು ಜಪ್ಮಣಿ ಎಷ್ಟಾಯಿತು? 1000 ಆಯ್ತಾ? ಆಯ್ತು, ಲೆಕ್ಕ ಬರೀ ಲೆಕ್ಕಾಯ್ತು. ನೋಡ್ಬೇಕು ಮನೆಯಲ್ಲಿ ಮಂಗಳಾರತಿ ಮಾಡ್ತಿರ್ತಾರೆ, ಬೆಲ್ ಗಂಟೆ ಆಗುತ್ತೆ ಮೇನ್ ಬಾಗಿಲು, ಯಾರು ನೋಡು ಮಂಗಳಾರತಿ ಇಲ್ಲೇನೆ, ಯಾರಿಗೆ ಮಂಗಳಾರತಿ? ಅದು ಅಂದರೆ ಕ್ರಿಯೆಗಳು ಸರಿ ಆಗ್ತಿರ್ತವೆ, ಮನಸ್ಸು ಅಲ್ಲಿರ್ತದೆ ಎಲ್ಲೋ ಒಂದು ಕಡೆಗೆ. ಕೆಲವು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಎಣಿಸ್ತಿರ್ತಾರೆ, ಎಣಿಸ್ಕೊಂಡು ವ್ಯಾಪಾರ ಮಾಡೋದು ಜಪ್ಪಾಣಿ ಎಣಿಸ್ತಿರ್ತಾ ಆಗ್ತಿರ್ತದೆ. ಇದು ಅನುಭವ ಅಲ್ಲ.

0: रेडियो सारंग 107.8 FM.
1: ನಮ್ಮ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬಹಳಷ್ಟು ಭಾರತೀಯ ಭಾಷೆಗಳಲ್ಲಿ ಎರಡು ಪದ ಸಾಮಾನ್ಯವಾಗಿದ್ದಾವೆ, ಅಭಿನಯ ಅನುಭವ ಅಂತ ಎರಡು ಮಾತು. ಇದು ಬಹಳ ಅದ್ಭುತ ಸ್ವಾಮಿ, ನಮ್ಮ ಮನಸ್ಸಲ್ಲಿ ಉಳಿಬೇಕಿದೆ. ಅಭಿನಯ ಅನುಭವ ಅಂತ ಎರಡು ಮಾತು. ಒಂದು ಒಳ್ಳೆ ನಾಟಕ ಇದೆ, ಒಳ್ಳೆ ಥಿಯೇಟ್ರಲ್ಲಿ ನಾಟಕ ಆಗ್ತಾ ಇದೆ, 1000 ಜನ ಕೂತಿದ್ದಾರೆ. ಆ ಸ್ಟೇಜ್ ಮೇಲೆ ಒಬ್ಬ ಅತ್ಯಂತ ಎಕ್ಸ್ಪರ್ಟ್ ಆದಂಥ ಒಬ್ಬ ನಟಿ ಬರ್ತಾಳೆ, ಅನುಭವಶಾಲಿ ನಟಿಯಾಗಿ. ದುಃಖದ ಸನ್ನಿವೇಶ ಇದೆ, ಬಂದು ಬಿಕ್ಕಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅದು ಬಿಕ್ಕಿ ಬಿಕ್ಕಿ ಅಳೋದಂತ ನೋಡಿದಾಗ ಎಲ್ಲರ ಕಣ್ಣಲ್ಲೂ ನೀರು ಬಂದ್ಬಿಡ್ತದೆ. ಆದರೆ ಆಕೆ ತನ್ನ ಪಾತ್ರ ಮುಗಿದ ತಕ್ಷಣ ಸೈಡ್ ವಿಂಗಿಗೆ ಹೋದ ತಕ್ಷಣ ತನ್ನ ಫ್ರೆಂಡಿಗೆ ಕೇಳ್ತಾಳೆ, ಹೇಗಿತ್ತು ನನ್ನ ಆ್ಯಕ್ಟಿಂಗು? ಆಕೆಗೆ ಅದು ಅಭಿನಯ ಆಗಿತ್ತು, ಆದರೆ ಒಳಗಡೆ ಕೂತಂಥವ್ರಿಗೆ ಏನಾಗಿತ್ತು? ಅನುಭವ ಆಗಿತ್ತು ಅವ್ರಿಗೆಲ್ಲನೂ. ವಾಪಸ್ ಹೋದಾಗ ಛೇ ಏನಪ್ಪ ನಾಟಕ ಚೆನ್ನಾಗಿತ್ತು ಅಂತ ಕಣ್ಣು ಒರೆಸ್ಕೋತೀವಿ ನಾವು, ಅಲ್ಲ? ಅಂದರೆ ಒಳಗಡೆ ಕೂತಂಥವ್ರಿಗೆ ಅನುಭವ ಆದರೆ ಆಕೆಗೆ ಅಭಿನಯ ಆಗಿತ್ತು. ಅಭಿನಯದಿಂದ ಏನೂ ಆಗಲ್ಲ ಸ್ವಾಮಿ. ಅಭಿನಯ ಅಂದರೆ, ಅನುಭವ ಅಂದರೆ ಬೆಂಕಿಯಲ್ಲಿ ಹೋದ ಹಾಗೆ. ಒಂದು ಬದನೆಕಾಯಿ ಬೆಂಕಿಯಲ್ಲಿ ಹಾಕ್ಬಿಡಿ, ಅದು ಬೆಂದ ಮೇಲೆ ವಾಪಸ್ ಬೇಕು ಬದನೆಕಾಯಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಕಾಗದ ಬೆಂಕಿಯಲ್ಲಿ ಹಾಕಿ ಸುಟ್ಟ ಬೂದಿ ಆಗ್ತದೆ, ಮುಂದೆ ನೀವು ಏನು ಮಾಡಿದ್ರೂ ಕಾಗದ ಆಗಲ್ಲ ಅದು. ಅಂದರೆ ಬೆಂಕಿಯಲ್ಲಿ ಹೋಗೋದು ಅನುಭವ ಇದ್ದ ಹಾಗೆ. ಯಾರು ಹೇಳ್ತಾರೆ ನಾನು ಬೆಂಕಿ ಹಿಡ್ಕೊಂಡಿದ್ದೇನೆ ಕೈಯಲ್ಲಿ ಅಂತ, ಏನೂ ಆಗಲಿಲ್ಲ ನನ್ನ ಕೈಗೆ ಅಂದರೆ, ಸ್ವಾಮಿ ನೀವು ಕೈಯಲ್ಲಿ ಹಿಡ್ಕೊಂಡಿದ್ದು ಬೆಂಕಿ ಅಲ್ಲ, ಬೆಂಕಿ ಚಿತ್ರ ಹಿಡ್ಕೊಂಡಿದ್ದೀರಷ್ಟೇ. ಅಭಿನಯಕ್ಕೂ ಅನುಭವಕ್ಕೂ ಭಾಳ ವ್ಯತ್ಯಾಸ ಇದೆ. ಅನುಭವದಿಂದ ಬಂದಂಥ ನಂಬಿಕೆ ಇದೆಯಲ್ಲ, ಅದು ನಿಮ್ಮನ್ನು ಬದಲಾಯಿಸಿಬಿಡ್ತದೆ. ಎಷ್ಟೋ ಸಲ ನಾನು ಚಿಂತೆ ಮಾಡಿದ್ದುಂಟು. ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ಯೇಸು ಕ್ರಿಸ್ತ ಬದುಕಿದ್ದು 33 ವರ್ಷ, ವಿವೇಕಾನಂದರು ದೇಹದಿಂದ ಇದ್ದದ್ದು 39 ವರ್ಷ. ಹೆಂಗೆ ಸಾಧ್ಯ ಆಯಿತು ಅವ್ರಿಗೆ ಮಾಡಿದ್ದು? ನಮ್ಮ 39 ವರ್ಷಕ್ಕೆ ಒಂದು ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ, ಅಂಥದ್ರೊಳಗೆ ಇಷ್ಟೊಂದು ಸಾಹಿತ್ಯ ಬರೆದು ಹೋದ್ರಲ್ಲ, ಹೆಂಗೆ ಸಾಧ್ಯ?

0: ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಇತ್ತೀಚೆಗೆ ನಾನು ಶಂಕರಾಚಾರ್ಯರ ಬಗ್ಗೆ ಒಂದು 5-10 ದಿವಸ ಮಾತಾಡಿದೆ. ನನಗೆ ಆಶ್ಚರ್ಯ ಅನಿಸೋದು, 32 ವಯಸ್ಸಿನಲ್ಲಿ ಇಡೀ ಭಾರತವನ್ನು 3 ಸಲ ಹೋಗಿ ಇಮೋಷನಲ್ ಇಂಟಿಗ್ರೇಷನ್ ಅಂತ ಏನು ಮಾತಾಡ್ತೀವಿ ಅದನ್ನು 4 ಜಾಗದಲ್ಲಿ, ಸ್ಟ್ರಾಟಜಿಕ್ ಜಾಗದಲ್ಲಿ 4 ಶಾರದಾ ಮಠಗಳನ್ನು ಸ್ಥಾಪನೆ ಮಾಡಿ ಇಲ್ಲಿಯವ್ರನ್ನ ಅಲ್ಲಿ, ಅಲ್ಲಿಯವ್ರನ್ನ ಇಲ್ಲಿ ಕೂಡಿಸಿ ಇಮೋಷನಲ್ ಇಂಟಿಗ್ರೇಷನ್ ಮಾಡಿದ್ರಲ್ಲ, 32 ವರ್ಷಕ್ಕೆ ಸಾಕು ನಂದು ಅಂತ ಹೋಗ್ಬಿಟ್ರಲ್ಲ, ಹೆಂಗೆ ಸಾಧ್ಯ ಆಯ್ತು ಅವರಿಗೆ? ನಮ್ಗೆ ಯಾಕಾಗೋಲ್ಲ? ವಿವೇಕಾನಂದರಿಗೆ, ಶಂಕರಾಚಾರ್ಯರಿಗೆ, ಯೇಸು ಕ್ರಿಸ್ತಗೆ ಅದು ನಮ್ಗೆ ಯಾಕಾಗೋಲ್ಲ ಅಂತ ನನ್ನ ಕಾಡಿದ್ದುಂಟು. ಅದಕ್ಕೆ ಉತ್ತರ ಒಂದೇ, ಅವರ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಕೂಡ ಅನುಭವ ಆಗಿತ್ತು ಹೊರತಾಗಿ ಅಭಿನಯ ಆಗಲಿಲ್ಲ. ಬದಲಾವಣೆ ಬದಲಾವಣೆ, ಕ್ಷಣ ಕ್ಷಣಕ್ಕೆ ಬದಲಾವಣೆ. ಶಿಕಾಗೋಗೆ ಹೋಗಿದ್ದಾರೆ ವಿವೇಕಾನಂದರು, ನಮ್ಮ ಮದ್ರಾಸಿ ಶಿಷ್ಯರೆಲ್ಲ ಕೂಡಿ ಅವ್ರ ಪಾಪ ಬಟ್ಟೆ ಹೊಲಿಸಿ ಕಲಿಸಿದ್ದಾರೆ. ಮದ್ರಾಸ್ನವ್ರು ಇನ್ನೇನು ಹೊಲಿಸೋಕೆ ಸಾಧ್ಯ? ಶಕೆ ತಾನೇ ಬರೀ ಮದ್ರಾಸ್ದಲ್ಲಿ ಸಿಲ್ಕ್ ಡ್ರೆಸ್ ಹೊಲಿಸಿ ಕಲಿಸಿದ್ದಾರೆ. ಶಿಕಾಗೋದಲ್ಲಿ -14 ಟೆಂಪರೇಚರ್ ಇದೆ. ಒದ್ದಾಡಿ ಹೋಗಿದ್ದಾರೆ ವಿವೇಕಾನಂದರು. ಒಬ್ಬರು ಅಜ್ಜಿ ಕರ್ಕೊಂಡು ಹೋಗಿ ಮನೇಲಿ ಇಟ್ಕೋತಾರೆ ಹೆಣ್ಮಗಳು. ವಿವೇಕಾನಂದ್ರ ಒಂದು ಕೋಣೆ ಕೊಡ್ತಾರೆ, ಒಂದು ಹಾಸಿಗೆ ಕೊಡ್ತಾರೆ. ಬೆಳಗ್ಗೆ ಹೋಗಿ ನೋಡಿದರೆ ವಿವೇಕಾನಂದ್ರ ಹಾಸಿಗೆ ಮೇಲೆ ಮಲ್ಕೊಂಡಿಲ್ಲ, ಕೆಳಗಡೆ ಮಲ್ಕೊಂಡಿದ್ದಾರೆ ಚಾಪೆ ಮೇಲೆ. ಕಣ್ಣೀರಿಂದ ಎಲ್ಲ ಒದ್ದೆ ಆಗೋಗಿದೆ. ಅಜ್ಜಿ ಗಾಬರಿ, ಯಾಕೆ ಹಾಸಿಗೆ ಚೆನ್ನಾಗಿರಲಿಲ್ವಾ ಅಂತ ಕೇಳಿದ್ರಂದು. ವಿವೇಕಾನಂದ್ರು ಹೇಳ್ತಾರೆ, ಇಷ್ಟು ಒಳ್ಳೆ ಹಾಸಿಗೆ ನಾನು ಜೀವನದಲ್ಲಿ ನೋಡಿರಲಿಲ್ಲ. ಮಲ್ಕೋಬೇಕು ಅಂತ ಹೋದೆ, ಅಲ್ಲಿ ಮಲ್ಕೋಬೇಕು ಅಂತ ಹೋದ ತಕ್ಷಣ ನನ್ನ ತಲೆಗೇನು ಬಂದು ಗೊತ್ತಾ, ನನ್ನ ಭಾರತದಲ್ಲಿ ಕೋಟ್ಯಾಂತರ ಜನಕ್ಕೆ ಮಲ್ಕೊಳ್ಳೋಕೆ ಒಂದು ಚಾಪೆ ಇಲ್ಲಲ್ಲ, ನಾನು ಹ್ಯಾಗೆ ಹಾಸಿಗೆ ಮೇಲೆ ಮಲ್ಕೊಳ್ಳಿ ಅಂತ ಕೆಳಗಡೆ ಒದ್ದಾಡಿದೆ ನಾನು, ಅಳ್ತಿದ್ದೀನಿ ಬೆಳಗಿನವರೆಗೂ ಅಂತ. ಇದು ಅನುಭವ ಸ್ವಾಮಿ. ಇದು ನಾವೇನು ಮಾಡ್ತೀವಿ, ಒದ್ದಾಟ ಇದ್ದೇ ಇದೆ ರೀ, ಒಂದ್ಸಲ ಚಾನ್ಸ್ ಸಿಕ್ಕಿದೆ ಮಲ್ಕೊಂಬೋಣ ಆರಾಮಾಗಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾಕೆ ವಿವೇಕಾನಂದರಂಥವ್ರು ಆಗ್ತಾರೆ, ಯಾಕೆ ಶಂಕರಾಚಾರ್ಯರಂಥವ್ರು ಆಗ್ತಾರೆ? ಪುಟ್ಟ ಹುಡುಗ ಶಂಕರಾಚಾರ್ಯ, 5 ಹುಡುಗ, ಅಪ್ಪ ಶಿವಗುರು, ನದಿಯಿಂದ ಬಂದರು, ಪೂಜೆ ಮಾಡ್ತಿದ್ದಾರೆ, ದೇವರದ್ದು ನಮಸ್ಕಾರ ಮಾಡಿದರು, ಎಳ್ಳೆ ಎಲ್ಲ ಮೇಲೆ ತೀರ್ಕೊಂಬಿಟ್ರು. ಹುಡುಗನಿಗೆ ಗಾಬರಿ, ಅಮ್ಮ ಅಲ್ಲೇ ಇದ್ದಾರೆ. ಅಪ್ಪನ ದೇಹ ತೊಗೊಂಡು ಹೋದ್ಮೇಲೆ ಮಗು ಕೇಳುತ್ತೆ, 5 ಮಗು ಕೇಳುತ್ತೆ, ಅಮ್ಮ ಎಲ್ಲಿ ಹೋದರು? ಅಪ್ಪ ಇನ್ನು ಬರೋಲ್ಲಪ್ಪ, ಯಾಕೇನಾಯಿತು? ಅವ್ರು ತೀರ್ಕೊಂಡ್ರು ಅಂದ್ರೇನು? ಇಲ್ಲ, ಅವ್ರ ಆಯುಸ್ ಮುಗಿತಪ್ಪ, ಇನ್ನು ಬರೋಲ್ಲ, ಅವರು ಸತ್ತೋದ್ರು ಅವರು. ಅಯ್ಯೋ ಕತ್ಯಾ, ಅವ್ರೊಬ್ರಿಗೆ ಹೆಂಗಾಗ್ತದೆ? ಇಲ್ಲಪ್ಪ, ಎಲ್ರಿಗೂ ಆಗ್ತದೆ. ನಾನು ಒಂದು ದಿವಸ ಸಾಯ್ತೀನಿ, ನಾನು, ನೀನು ಒಂದು ದಿವಸ ಸಾಯ್ತೀಯ, ಅಮ್ಮ ಹೇಳಿದರು. ನೋಡಿ ಇದು ಹೇಗಾಗತ್ತೆ, ಇಂಥ ಸುದ್ದಿ ನಾವು ಬೇಕಾದಷ್ಟು ಕೇಳಿದಾಗ ಪಾಪ ಹೋಗ್ಬಿಟ್ರಂತೆ ಅಂತೀವಿ. ಮತ್ತೆ ನೆಕ್ಸ್ಟ್ ಮೊಮೆಂಟ್ ಪೇಪರ್ ತೊಗೊಂಡು ಅವ್ರೇನಂದ್ರು ಇವರೇನಂದ್ರು ಅಂತ ಹೋಗ್ತೀವಿ.

0: Radio Sarang 107.8 FM.
1: ಶಂಕರಾಚಾರ್ಯದ ಮನಸ್ಸು ನೋಡಿ, 5 ವರ್ಷದ ಮಗು ಅದು ತಕ್ಷಣ ಕೇಳ್ತಾನೆ ಹುಡುಗ ಅಮ್ಮನಿಗೆ, ಅಮ್ಮ ನಾವು ಸಾಯೋದೆ ಖಾತ್ರಿ ಆದರೆ ಬಂದು ಬ್ಯಾಕಿಲ್ಲಿ ಅಂತ. ಎಷ್ಟು ಚಂದ ಮಾತದು, ನಾವು ಸಾಯೋದ ಖಾತ್ರಿ ಎಲ್ಲರೂ ಸಾಯಬೇಕು ಅಂತ ಹೇಳಿದೆಲ್ಲ ನೀನು. ಅಪ್ಪನ ಸಾವು ಗಾಢವಾಗಿ ತಟ್ಟಿಬಿಟ್ಟಿದೆ ಹುಡುಗನ. ಅವನು ಹೇಳ್ತಾನೆ, ನಾನು ಹೋಗಬೇಕು, ನೀನು ಹೋಗ್ತೀಯ, ಎಲ್ಲರೂ ಸಾತ್ ಹೋಗ್ತೀವಿ ಒಂದು ದಿವಸ ಅನ್ನೋದಾದರೆ, ಸಾಯೋದ ಖಾತ್ರಿ ಆದರೆ ಬಂದು ಬ್ಯಾಕಿಲ್ಲಿ ಅಂತ. ಕೋಹಂ ಕುತಾಯಾತಃ, ನಾ ಯಾಕೆ ಬಂದೆ ಭೂಮಿಗಿಲ್ಲಿ? ಐ ವಾಂಟ್ ಟು ನೋ ದ ಪರ್ಪಸ್ ಆಫ್ ದಿಸ್. ಇದು ನೋಡಬೇಕು. ಆ ಹುಡುಗನಿಗೆ ಅವತ್ತೇ ಶುರು ಆಯಿತು, ಜೀವನಕ್ಕೊಂದು ಏನಾದರೂ ಅರ್ಥ ಇದ್ದರೆ ಕಂಡ್ಕೋಬೇಕು ನಾನು, ಸಾವೇ ಅರ್ಥ ಅಲ್ಲ, ಸಾವಿನಕ್ಕಿಂತ ಮೊದಲು ಏನಾದರೂ ಮಾಡ್ಕೋಬೇಕು ನಾನು. ಅದಕ್ಕೆ ನಾವೆಲ್ಲ ಕಥೆಗಳು ಬಂದುಬಿಟ್ಟಿದ್ದಾವೆ ಸ್ವಾಮಿ, ಕಥೆಗಳಲ್ಲ ಅವು, ಎಲ್ಲ ಸಿಂಬಲ್ಸ್ ಅವು, ಸಂಕೇತಗಳು. ನಾವೆಲ್ಲ ಹೇಳ್ತೀವಿ, ಯಾಕೆ ಬಟ್ಟೆ ಒಗೆಯೋದಕ್ಕೆ ಹೋದ್ಲು ನದಿಗೆ, ತಾಯಿ ಹೋದ್ಲು, ಹುಡುಗ ಸ್ನಾನಕ್ಕೆ ಹೋದ, ಮೊಸಳೆ ಕಾಲು ಹಿಡ್ಕೊಂಡ್ಬಿಡುತ್ತ ಒಂದು, ಮೊಸಳೆ ಕಾಲು ಹಿಡ್ಕೊಂಡ ತಕ್ಷಣ ಅವನು ಕೂಕೊಂಡ ಹುಡುಗ, ಅಮ್ಮ ಮೊಸಳೆ ಕಾಲು ಹಿಡ್ಕೊಂಡಿದೆ, ಅದು ನಾನು ಹೇಳ್ತಾ ಇದೆ, ಮೊಸಳೆ ಹೇಳ್ತಾ ಇದೆ, ನೀ ಸನ್ಯಾಸ ತೊಗೊಂಡ್ರೆ ಬಿಡ್ತೀನಿ, ಇದ್ರೆ ಬಿಡಲ್ಲ ಅಂತ ಹೇಳ್ತದೆ, ಸನ್ಯಾಸಕ್ಕೆ ಪರ್ಮಿಷನ್ ಕೊಡು ಅಂತ. ಇದು ಕತೆ, ಇದು ಸಂಕೇತ. ಇದು ಮಕರ ಅಂದರೆ ಸಾವು ಅಂತ ಒಂದು ಅರ್ಥ ಇದೆ, ಮಕರ ಅಂದ್ರೆ ಸಾವು ಅಂತ ಅರ್ಥ. ಆ ಹುಡುಗ ನೋಡಿದ್ದಾನೆ, ಪುಟ್ಟ ಹುಡುಗ, ನಾನು ಹುಟ್ಟಿದ ದಿವಸನೇ ನನ್ನ ಸಾವು ಕಾಲು ಹಿಡ್ಕೊಂಬಿಟ್ಟಿದೆ, ಹುಟ್ಟಿದ ತಕ್ಷಣ ಸಾವು ಕಟ್ಟಿದ್ದಲ್ಲ, ನನ್ನ ಕಾಲು ಹಿಡ್ಕೊಂಬಿಟ್ಟಿದೆ, ಅದು ಯಾವಾಗ ಸೆಳ್ಕೊಳುತ್ತೆ ಗೊತ್ತಿಲ್ಲ. ಅದನ್ನು ಸೆಳ್ಕೊಳ್ಳೋದ್ರೊಳಗೆ ಬದುಕಿಗೆ ಅರ್ಥ ಏನು ಅಂತ ಕಂಡುಕೋಬೇಕು ನಾನು, ಪರ್ಮಿಷನ್ ಕೊಡು ಅಂತ ಕೇಳ್ಕೊಂಡದ್ದು. ತಾಯಿ ಗೊತ್ತು, ಮಗ ಹಠ ಗೊತ್ತು, ಸಾಧಿಸ್ತಾನೆ ಇವನು ಅಂತೇಳಿ, ಆಯ್ತು ಮಗು ಸನ್ಯಾಸ ತಗೋ, ಹಿಂಗಾದರೂ ಬದುಕು ನೀನು ಅಂತ ಹೇಳಿದ್ಲು. ಅರ್ಥ ಇಷ್ಟು ಸಮಯದ ಅಂದರೆ, ಯಾವುದೊಂದು ನಂಬಿಕೆ ಗಟ್ಟಿಯಾಗಿ ಕೂತ್ಕೊಳ್ತೋ ಅನುಭವ ಆಯಿತು, ಪ್ರತಿಯೊಂದು ಜೀವನದ ಘಟನೆ ಕೂಡ ಅನುಭವ ಆಯಿತು. ನಮಗೆ 24 ತಾಸಲ್ಲಿ ಒಂದು 5 ನಿಮಿಷ ಅನುಭವ ಆದರೆ ಸಾಕಾಗುತ್ತೆ, ವರ್ಷ ಆದರೂ ಕೂಡ ಸಾಧನೆಯ ಮಿತಿ ಇರ್ತದೆ. ಅವ್ರದ್ದು ಪ್ರತಿಯೊಂದು ಕ್ಷಣ ಅನುಭವ ಆಯಿತು, ಅಭಿನಯ ಆಗಲಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಅಭಿನಯ ಆಗ್ತಾ ಇದ್ದರೆ ನಾವು ಖಾಲಿ ಕಾಗದದ ಹಾಗೆ ಬಂದು ಹೋಗ್ಬಿಡ್ತೀವಿ, ಏನು ಮಾಡೋದಿಲ್ಲ. ಆದರೆ ನಂಬಿಕೆ ಬರೀಬೇಕಾದ್ರೆ ಈ ಮುಖವಾಡ ಸಾಕು.

0: रेडियो सारंग 107.8 FM.
1: ನನ್ನ ಸ್ನೇಹಿತ ಒಬ್ಬ ಚಂದ ಹೇಳ್ತಿದ್ದ, ಎಷ್ಟೋ ಸಲ ಬದುಕಿರ್ತೀವಿ ಜೊತೆ ಗಂಡ ಹೆಂಡತಿ ಬದುಕಿರ್ತೀವಿ, ನಮ್ಮ ನಡುವೆ ಮುಖವಾಡ ಇರ್ತೀವಿ. ನಾನು ನಿಜವಾಗಿ ಯಾರು ಅಂತ ಹೆಂಡತಿ ಗೊತ್ತಿಲ್ಲ, ಹೆಂಡತಿ ನಿಜವಾಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ಇವತ್ತಿನ ಜೀವನ ಆಗಲೇ ಸೈಕಿಯಾಟ್ರಿಸ್ಟ್ ಸರ್ ಹೇಳ್ತಿದ್ರು, ಭಾಳ ಚೆನ್ನಾಗಿ ಹೇಳ್ತಿದ್ರು, ಅವಿಶ್ವಾಸಗಳು ಸಂಬಂಧಗಳೊಳಗೆ ನಂಬಿಕೆ. ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಬೇಡವ, ಹೆಂಡತಿ ಮೇಲೆ ಗಂಡಿಗೆ ನಂಬಿಕೆ ಬೇಡವ, ಹಾಗೆ ನಂಬಿಕೆ ಇಲ್ಲದಾಗ ಮುಖವಾಡ ಆಗಿಬಿಡ್ತದೆ ಅಂತ ಒಂದು ಒಠಾರ. ಒಠಾರ ಅಂತ ಬರ್ತಾವೆಲ್ಲ ಒಂದೇ ಕಡೆ ಎಲ್ಲ ಮನೆ, ಕಾಮನ್ ವಾಲ್, ಅದು ಒಂಥರ ಪರ್ಮಿಯೇಬಲ್ ವಾಲ್, ಅದು ಇಲ್ಲಿ ಮಾತಾಡಿದ್ದಲ್ಲಿ ಕೇಳಿಸುವಂಥ ಗೋಡೆಗಳು ಒಠಾರ. ಆ ಒಠಾರದಲ್ಲಿ ನಡುವಿನ ಮನೆ ಒಂದು ಖಾಲಿ ಇತ್ತು. ಜನ ಕಾಯ್ತಾ ಇದ್ರು, ಯಾರೋ ಬರ್ತಾರೆ ಬಾಡಿಗೆಗೆ, ಬರ್ತಾರೆ ಯಾರೋ ಬರ್ತಾರೆ ಅಂತ. ಬಾಡಿಗೆಗೆ ಬಂದರು. ಯಾರು ಬಂದರು? ಹೊಸದಾಗಿ ಮದುವೆ ಆದಂಥ ದಂಪತಿಗಳು ಬಂದರು. ಮದುವೆ ಆಗಿ ಇನ್ನೊಂದು ವಾರ ಆಗಿಲ್ಲ, ಅವರು ಅಲ್ಲಿ ಬಂದರು. ಉಳಿದವ್ರಿಗೆಲ್ಲ ಭಾರಿ ಸಂತೋಷ, ಒಬ್ರು ಯಾರೋ ಬಂದರು ಮತ್ತು ಕುತೂಹಲ ಬೇರೆ. ಹೊಸದಾಗಿ ಮದುವೆ ಆದವರು, ಅವ್ರಿಗೇನು ಆಸೆ ಇದ್ದರೆ ನಮ್ಮಂಗೆ ಇವರು ಜಗಳ ಆಡ್ತಾರೆ. 8 ದಿವಸ ಆಯಿತು ಜಗಳ ಇಲ್ಲ, ಏನು ಗಂಡ ಹೇಳ್ತೀರಿ 8 ದಿವಸ ಅದು ಜಗಳಾಟ ಇಲ್ಲ? ಯಾಕಂದ್ರೆ ಜಗಳಾಡಿದ್ರೆ ಕೇಳಿಸ್ಬೇಕಲ್ಲ, ಪಕ್ಕದ ಮನೆ ಕೇಳಿಸೇ ಕೇಳಿಸುತ್ತೆ. ಆ ಗೋಡೆಗಳು ಹಂಗೆ ಇರೋದು. 1 ತಿಂಗಳಾಯಿತು ಜಗಳ ಇಲ್ಲ, ಅವರಂದರು ಇರ್ತದೆ, ಸ್ವಲ್ಪ ಪೇಷನ್ಸ್ ಇರಬೇಕು ಜಾಸ್ತಿ ಒಬ್ರಿಗೆ ಯಾರಿಗೋ, ಸ್ವಲ್ಪ ದಿವ್ಸಕ್ಕೆ ಬರ್ತಾರೆ, ನಮ್ಮಂಗೆ ಬರ್ತಾರೆ ಅವರು. 1 ತಿಂಗಳಾಯಿತು, 1 ವರ್ಷ ಆಯಿತು ಜಗಳ ಇಲ್ಲ, ಜನ ಕಿವಿ ಹಚ್ಕೊಂಡೆ ಕೂತಿದ್ರು ಗೋಡೆಗೆ ಯಾವ್ಯಾವ ಜಗಳಾಡ್ತಾರೆ ಅಂತ. ಆದರೆ ಆ ಕಡೆಗಳಿಂದ ಸದ್ದು ಬರ್ತಾ ಇತ್ತು, ಯಾವ ಥರದ್ದು ಜೋರಾಗಿ ನಗೋ ಸಪ್ಪಳ. ಒಮ್ಮೆ ಹೆಂಡತಿ ನಗಬೇಕು, ಒಂದ್ಸಲ ಗಂಡ ನಗಬೇಕು, ಏನು ಸಂಭ್ರಮದಲ್ಲಿದ್ದಾರೆ ಇವರು. ಮದುವೆ ಆಗಿ 1 ವರ್ಷ ಕೂಡ ಸಂಭ್ರಮನ, ನಗ್ತಾ ಇದ್ದಾರೆ ಇಬ್ಬರು, ಜೋರು ಜೋರೇ ನಗ್ತಾರೆ. 5 ವರ್ಷ ಆಯಿತು ಜಗಳಾಡಲಿಲ್ಲ. ಜನ ಅಂದರು ಇದು ಆದರ್ಶ ದಂಪತಿಗಳಪ್ಪ, ಅಪರೂಪ, ಹಿಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. 5 ವರ್ಷ ಒಂದ್ಸಲ ಜಗಳಾಡಾಡದೆ ನಗ್ನಗ್ತಾ ಬದುಕಿದ್ದಾರೆ, ಅವ್ರು ಸನ್ಮಾನ ಮಾಡಬೇಕು ಅಂಥೇಳಿ ಒಂದು ಸಂಸ್ಥೆ ಸೇರಿಸ್ಕೊಂಡು ಸನ್ಮಾನ ಮಾಡಿದ್ರಂಥವ್ರಿ, ಆದರ್ಶ ದಂಪತಿಗಳು ಅಂತ. ಅಲ್ಲಿ ಲೋಕಲ್ ಜಡ್ಜ್ ಒಬ್ಬರಿದ್ದರು, ಆ ಜಡ್ಜ್ ಕರೆಸಿ ಅವ್ರ ಕಡೆಯಿಂದ ಪ್ರಶಸ್ತಿ ಕೊಡಿಸಿದರು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಮಂಗಳೂರು ಸೂರಿಂಜೆ ಪಿಚ್ಚಡಿ ಹದಗೆಟ್ಟ, ರಸ್ತೆ ಸಾಮೂಹಿಕ ರಾಜೀನಾಮೆ. ಯುದ್ಧ ತಡೆಯುವವರಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಸಾಧ್ಯವಿಲ್ಲವೇ? ಭಾರತದಲ್ಲಿ ಜನನ ಪ್ರಮಾಣ ಗಣನೀಯವಾಗಿ ಕುಸಿಯಿಸ್ತಾ ಇದೆ ಎಂದು ಎಲನ್ ಮಾಸ್ಕ್ ಹೇಳಿದ್ದಾರೆ. ಅಂಗನವಾಡಿಯ ಗರ್ಭಿಣಿಗೆ ನೀಡಿದ ಪೌಷ್ಟಿಕ ಆಹಾರದಲ್ಲಿ ಸತ್ತ ಹಾವಿನ ಮರಿ ಪತ್ತೆ. ಭಾರತ ಅಫ್ಘಾನಿಸ್ತಾನ ಟೆಸ್ಟ್ ಕುತೂಹಲಕಾರಿ ಘಟ್ಟದಲ್ಲಿ, ಭಾರತಕ್ಕೆ 451 ರನ್ ಸದ್ಯದ ಮುನ್ನಡೆ. ಬನ್ನಿ ಈಗ ಸುದ್ದಿಗಳ ವಿವರ. ಯಾರಿಗೂ ಬೇಕಿಲ್ಲ ನೀರಾವರಿ ಖಾತೆ. ಈ ಖಾತೆಯಲ್ಲಿ ಕೆಲಸಕ್ಕಿಂತ ವ್ಯಾಜ್ಯಗಳೇ ಹೆಚ್ಚು. ಇಲಾಖೆಗೆ ಬಜೆಟ್ ಅನುದಾನವು ಸತತ ಕುಸಿತ. ಒಂದು ಕಾಲದಲ್ಲಿ ಅತಿ ಹೆಚ್ಚು ಬೇಡಿಕೆ ಹೊಂದಿದ್ದ ಖಾತೆ ಜಲಸಂಪನ್ಮೂಲ. ಬೆಂಗಳೂರು ಅಭಿವೃದ್ಧಿಗೆ ಈಗ ನಡೆಯುತ್ತಿರುವಷ್ಟೇ ಪೈಪೋಟಿ ಜಲಸಂಪನ್ಮೂಲ ಗಿಟ್ಟಿಸಿಕೊಳ್ಳಲು ನಡೆಯುತ್ತಿತ್ತು. ಆದರೆ ಈಗ ಈ ಖಾತೆಯಿಂದ ದೂರ ಉಳಿಯಲು ಕಸರತ್ತು ನಡೆಯುತ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ: ರಾಜ್ಯದ ಹಲವು ನೀರಾವರಿ ಯೋಜನೆಗಳು ದಶಕಗಳ ವ್ಯಾಜ್ಯಗಳಿಂದ ಸೊರಗುತ್ತಿದ್ದರೆ ಕೆಲವು ಯೋಜನೆಗಳು ಹಣಕಾಸಿನ ಕೊರತೆಯಲ್ಲಿ ಕೊರಗುತ್ತಿವೆ. ಹೀಗಾಗಿ ಸರ್ಕಾರದ ಉಳಿರಡು ವರ್ಷಗಳಲ್ಲಿ ನಿರೀಕ್ಷಿತ ಸಾಧನೆ ಕಷ್ಟ ಸಾಧ್ಯ. ಚುನಾವಣಾ ಪೂರ್ವ ಘೋಷಿಸಿದ್ದ ಗ್ಯಾರಂಟಿಗಳ ಯೋಜನೆಗೆ ಅನುಷ್ಠಾನಕ್ಕಾಗಿ ಸುಮಾರು 52,000 ಕೋಟಿ ರೂಪಾಯಿ ಖರ್ಚಾಗ್ತಿದೆ. ಆ ಹಣಕಾಸಿನ ಹೊಂದಾಣಿಕೆಗೆ ಸರ್ಕಾರ ಮುಖ್ಯವಾಗಿ 3-4 ಇಲಾಖೆಗಳ ಅನುದಾನಕ್ಕೆ ಕತ್ತರಿ ಆಗ್ತಾ ಇದೆ. ಅದರಲ್ಲಿ ನೀರಾವರಿ ಇಲಾಖೆಯದು ಸಿಂಹಪಾಲು. ಇದಕ್ಕೆ ಪೂರಕವಾಗಿ ಹೇಳುವುದಾದರೆ 2023 ಫೆಬ್ರವರಿಯ ಬಜೆಟ್ನಲ್ಲಿ ಜಲಸಂಪನ್ಮೂಲಕ್ಕೆ ಮೀಸಲಿಟ್ಟ ಹಣ 23,000 ಕೋಟಿ. 2022 22,000 ಕೋಟಿ ನೀಡಲಾಗಿತ್ತು. 2023 ಜೂನ್ನಲ್ಲಿ ಇದು 16,000 ಕೋಟಿಗೆ ಕುಸಿಯಿತು. ಹಿಂದೆ DKC ಅವರು ಈ ಖಾತೆಯನ್ನು ನಿಭಾಯಿಸಿದರು. ಅದಕ್ಕೆ ಮುನ್ನ ಸಮ್ಮಿಶ್ರ ಸರ್ಕಾರದಲ್ಲೂ ಈ ಖಾತೆ ಅವರ ಬಳಿ ಇತ್ತು. ಎರಡೂ ಅವಧಿಗಳಲ್ಲಿ ಎತ್ತಿನ ಯೋಜನೆಗೆ ಒಂದು ರೂಪ ಕೊಟ್ಟದ್ದಲ್ಲದೆ ತುಂಗಭದ್ರಾ ಜಲಾಶಯದ ಗೇಟ್ಗಳ ದುರಸ್ತಿ, ಕೃಷ್ಣಾ ಮೇಲ್ದಂಡೆ ಯೋಜನೆ 3 ಹಂತದ ಭೂಸ್ವಾಧೀನದಂತಹ ಹಲವು ಗಮನಾರ್ಹ ಕೆಲಸಗಳನ್ನು ಮಾಡಿದೆ. ಅದಕ್ಕೂ ಮುನ್ನ ಈ ಖಾತೆಯನ್ನು ಸಚಿವ ಎಂ ಬಿ ಪಾಟೀಲ್ ಸಮರ್ಥವಾಗಿ ನಿಭಾಯಿಸಿದರು. DKC ಸಚಿವ ಸಂಪುಟದಲ್ಲಿ ಪಾಟೀಲ್ ಅವರಿಗೆ ಜಲಸಂಪನ್ಮೂಲ ಒಲಿದು ಬಂದಿತ್ತು. ಆದರೆ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಇರಲಿ ಎಂದು ಹೇಳಿದರು. ಅನಂತರ ಅದು ಸಚಿವ ರಾಮಲಿಂಗಾರೆಡ್ಡಿ ಅವರ ತೆಕ್ಕಿಗೆ ಬಂದು ಬಿದ್ದಿದೆ. ಆದರೆ ಅದರಿಂದ ಬಿಡುಗಡೆ ಪಡೆಯಲು 3-4 ದಿನಗಳಿಂದ ಹರಸಾಹಸ ಪಡ್ತಾ ಇದ್ದಾರೆ. 2 ವರ್ಷ CM ಆಗಿದ್ದರೆ ಸಾಕೇ? ತವರಿನಲ್ಲಿ DK ಶಿವಕುಮಾರ್ ಪ್ರಶ್ನೆ. ಸ್ವಕ್ಷೇತ್ರದ ಮತದಾರರ ಮುಂದೆ ಮತ್ತೊಮ್ಮೆ CM ಆಗುವ ಬಯಕೆ ಮುಂದಿಟ್ಟ DK ಶಿವಕುಮಾರ್. ಗೃಹ ಬಳಕೆ LPG ದರ ರೂಪಾಯಿ 29 ಹೆಚ್ಚಳ. ಹೊಸದಿಲ್ಲಿಯಲ್ಲಿ ದೇಶದಲ್ಲಿ ಗೃಹ ಬಳಕೆ ಅಡುಗೆ ಅನಿಲ ದರವನ್ನು ಶನಿವಾರ 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದು ವಿಪಕ್ಷಗಳು ಕಿಡಿಕಾರಿದರೆ ಇದನ್ನು BJP ಸಮರ್ಥಿಸಿಕೊಂಡಿದೆ. ಏರಿಕೆಯೊಂದಿಗೆ ಬೆಂಗಳೂರಲ್ಲಿ 915.5 ರೂಪಾಯಿ ಇದ್ದ LPG ದರ 14.2 KG ಈಗ 944.5 ರೂಪಾಯಿಗೆ ಏರಿಕೆಯಾಗಿದೆ ಎಂದು ವರದಿ ಹೇಳಿದೆ. ನೀಟ್ ಮರುಪರೀಕ್ಷೆ ಪರೀಕ್ಷಾ ಕೇಂದ್ರಗಳ ಮಾಹಿತಿ ಬಿಡುಗಡೆ. ಇದೇ 21 ನಿಗದಿಯಾಗಿರುವ ನೀಟ್ ಮರುಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ರವಿವಾರ ಬಿಡುಗಡೆ ಮಾಡಿದೆ. ಪರೀಕ್ಷೆಯು ಭಾರತದ 551 ಮತ್ತು ವಿದೇಶಗಳ 14 ಕೇಂದ್ರಗಳಲ್ಲಿ ನಡೆಯಲಿದೆ ಎಂದು ವರದಿ ಹೇಳಿದೆ. PU ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ ಉಚಿತ ಪಠ್ಯಪುಸ್ತಕ. May 25 ಪದವಿ ಪೂರ್ವ ತರಗತಿಗಳು ಆರಂಭ. ಬೋಧನಾ ಕಲಿಕೆ ಪ್ರಕ್ರಿಯೆ ಮೇಲೆ ಪರಿಣಾಮ. ರಾಜ್ಯ ಸರ್ಕಾರವು 26-27 ಶೈಕ್ಷಣಿಕ ಸಾಲಿನಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ವಿತರಿಸುವುದಾಗಿ ಘೋಷಿಸಿದೆ. ಆದರೆ ಶೈಕ್ಷಣಿಕ ವರ್ಷ ಆರಂಭವಾಗಿ 2 ವಾರ ಕಳೆದರೂ ವಿದ್ಯಾರ್ಥಿಗಳ ಕೈಗೆ ಇನ್ನು ಪಠ್ಯಪುಸ್ತಕ ತಲುಪಿಲ್ಲ. May 25 ತರಗತಿಗಳು ಆರಂಭವಾಗಿ ಆದರೆ ಪುಸ್ತಕಗಳ ಕೊರತೆ, ಬೋಧನೆ ಮತ್ತು ವಿಚಾರಗಳಿಗೆ ಸಂಬಂಧಿಸಿದಂತೆ ವರದಿ ಸಲ್ಲಿಸಬೇಕು. ಆದರೆ ಪಠ್ಯಪುಸ್ತಕಗಳಿಲ್ಲದೆ ಉಪನ್ಯಾಸಕರು ಬೋಧನೆ ನಡೆಸುವುದು ಕಷ್ಟವಾಗಿದೆ ಎಂದು ನೋಟ್ಸ್ ಹಾಗೂ ಡಿಜಿಟಲ್ ಮಾಹಿತಿ ಆಧಾರದಲ್ಲಿ ಪಾಠ ಮಾಡುತ್ತಿದ್ದರೂ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ತಲುಪುತ್ತಿಲ್ಲ ಎನ್ನಲಾಗಿದೆ. ಮತ್ತಷ್ಟು ಸುದ್ದಿಗಳು. ಭಾರತ ಅಫ್ಘಾನಿಸ್ತಾನ ತಂಡದ ನಡುವಿನ ಟೆಸ್ಟ್ ಪಂದ್ಯ ನಡೀತಾ ಇದೆ. ಸೊ ಈ ಟೆಸ್ಟ್ ಪಂದ್ಯದ 2ನೇ ದಿನದಾಟ ಮುಕ್ತಾಯಗೊಂಡಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ಏಕೈಕ ಟೆಸ್ಟ್ ಪಂದ್ಯವನ್ನು ಈ ಸರಣಿಯಲ್ಲಿ ಆಡ್ತಾ ಇವೆ. IPL ಬಳಿಕದ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ ಎಂದು ನಾವು ನೋಡಬಹುದು. ಸೊ ಹೀಗಾಗಿ ಈ ಟೆಸ್ಟ್ ಪಂದ್ಯದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಕಾಣ್ಬೋದು. ನಿನ್ನೆ ಚೊಟ್ಟಲ ಟೆಸ್ಟ್ನಲ್ಲೇ ಮಿಂಚಿದ ಮಾನವ್ ಸುತಾರ್, ಪಾದರ್ಪಣ ಪಂದ್ಯದಲ್ಲೇ ಸಿಡಿದಿದ್ದ ಸುತಾರ್ ಬ್ಯಾಟಿಂಗ್ನಲ್ಲಿ 28 ರನ್, ಈಗ ಬೌಲಿಂಗ್ನಲ್ಲಿ 21 ರನ್ಗೆ 3 ವಿಕೆಟ್ ಕಿತ್ತು ಅಫ್ಘಾನ್ನ ಬೆನ್ನೆಲುಬು ಮುರಿದಿದ್ದಾರೆ. ಸಾಂಪ್ರದಾಯಿಕ ಶೈಲಿಯ ಫ್ಲೈಟ್ ಡ್ರಿಫ್ಟ್ ಮತ್ತು ನಿಖರತೆಯಿಂದ ಇವರು ಜಡೇಜಾ ಅವರ ಸ್ಥಾನ ತುಂಬಲ್ಲ ಸಮರ್ಥ ಆಟಗಾರನಾಗಿ ಭರವಸೆ ಮೂಡಿದ್ದಾರೆ. ಅಫ್ಘಾನ್ ಪರ ಏಕೈಕ ಅಭಿಮಾನಿ ಬಂದಿದ್ರು, ಫೋಟೋ ವೈರಲ್ ಕೂಡ ಆಗಿದೆ. ಪಂತ್ ಗಿಲ್ ಅಬ್ಬರ ಸುಂದರ್ ಅರ್ಧಶತಕ ಕೂಡ ಇತ್ತು ನಿನ್ನೆ ಪಂದ್ಯದಲ್ಲಿ. ಸೊ ಹೀಗಾಗಿ ಉತ್ತಮ ಆಟದ ನೆರವಿನಿಂದ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ 564 ರನ್ಗೆ 8 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ಡ್ ಮಾಡಿತ್ತು. ಅಫ್ಘಾನಿಸ್ತಾನ 113 ರನ್ಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತು. ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಡುವಿನ ಲಾರ್ಡ್ಸ್ ಟೆಸ್ಟ್ ಪಂದ್ಯ ಇಂಗ್ಲೆಂಡ್ ಪಾಲಾಗಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 140 ರನ್ಗೆ ಕುಸಿದ ಬಳಿಕ ನ್ಯೂಜಿಲೆಂಡ್ 113 ರನ್ಗೆ ಆಲ್ಔಟ್ ಆಗಿತ್ತು. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 226 ರನ್ನನ್ನು ಗಳಿಸಿತ್ತು, ನ್ಯೂಜಿಲೆಂಡ್ 138 ರನ್ನಿಗೆ ಕುಸಿಯಿತು. ಬೌಲರ್ಗಳ ಈ ಪಂದ್ಯದಲ್ಲಿ ಉತ್ತಮ ಪಾರಮ್ಯವನ್ನು ಮೆರೆದಿದ್ದರು. ಮೊಟ್ಟೆ ದರ 100 x 690, ಮಲ್ಲಿಗೆ ಹೊಟ್ಟೆಗೆ 280 ರೂಪಾಯಿ ಎಂದಿದೆ ಸುದ್ದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಗಳಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ಮಂಗಳೂರಿನ ಸೂರಿಂಜ ಪುಚ್ಚಡಿಯಲ್ಲಿ ಹದಗೆಟ್ಟ ರಸ್ತೆಗಳು. ಸೊ ಹದಗೆಟ್ಟ ರಸ್ತೆಯಿಂದಾಗಿ ಇಲ್ಲಿ ಪ್ರತಿಭಟನೆ, ಸಾಮೂಹಿಕ ರಾಜೀನಾಮೆ, ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ಕೂಡ ಮೂಡಿಬಂದಿದೆ. ಮುಲ್ಕಿ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದ ಸೂರಿಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ

ಎಲನ್ ಮಸ್ಕ್ ತಿಳಿಸಿದ್ದಾರೆ. ಸೊ ಹೌದು, ಭಾರತದಲ್ಲಿ ನಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಮ್ಮ ಮನೆಗಳ ಪಕ್ಕಗಳಲ್ಲಿ ಅಥವಾ ನಮ್ಮ ಪರಿಸರದ ಪಕ್ಕದ ಮನೆಗಳಲ್ಲೆಲ್ಲ ನಾವು ಗಮನಿಸುವಾಗ ನಮ್ಮ ಪರಿಸರದಲ್ಲಿ ಈ ರೀತಿಯ ಒಂದು ಎಚ್ಚರಿಕೆಯ ಕರೆಗಂಟೆ ನಮಗಂತೂ ಕಾಣ್ತಾ ಇರಬಹುದು. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ವರದಿಯ ಪ್ರಕಾರ ಒಟ್ಟು ಸಂತಾನೋತ್ಪತ್ತಿ ಪ್ರಮಾಣ 2.1-1.9 ಇಳಿಕೆಯಾಗಿದೆ. ಸಾಮಾನ್ಯವಾಗಿ ನಾವು ಕೂಡ ಇದೇ ರೀತಿ ಒಂದು ಗಮನ ಹರಿಸಿದರೆ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಕೂಡ ಮರಣ ಪ್ರಮಾಣ ಹೆಚ್ಚುತ್ತಾ ಇದೆ, ಈಗ ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಬಹುತೇಕ 10 ವರ್ಷಗಳೇ ನಾನೇ ನೋಡಿದಂತೆ ನಮ್ಮ ಪರಿಸರದಲ್ಲಿ 7 ಮಕ್ಕಳು ಹುಟ್ಟಿದರೆ ಇಲ್ಲಿ ಸರಿಸುಮಾರು 38 ಜನರು ತೀರಿ ಹೋಗಿದ್ದಾರೆ. ಸೊ ಹೀಗಾಗಿ ನಾವು ನೋಡಿರ್ಬೋದು, ಅದನ್ನೇ ನಾವು ದೇಶವ್ಯಾಪಿ ಅದನ್ನು ಗಮನಕ್ಕೆ ತರುವುದಾದರೆ ಇದೇ ರೀತಿ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ನಕಲಿ ಪಿಜ್ಜಾ ಆರ್ಡರ್ ನೀಡಿ ಡೆಲಿವರಿ ಬಾಯ್ ಕೊಲೆ, ಅಮೆರಿಕದಲ್ಲಿ ಭಾರತೀಯನ ಗುಂಡಿಕ್ಕಿ ಹತ್ಯೆ. ನಕಲಿ ಪಿಜ್ಜಾ ಆರ್ಡರ್ ನೀಡಿ ನಿರ್ಜನ ಪ್ರದೇಶಕ್ಕೆ ಕರೆಸಿಕೊಂಡು ಪಾರ್ಟ್ ಟೈಮ್ ಪಿಜ್ಜಾ ಡೆಲಿವರಿ ಮಾಡ್ತಿದ್ದ ತೆಲಂಗಾಣ ಮೂಲದ 28 ವರ್ಷದ ಯುವಕನನ್ನು ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿರುವ ಘಟನೆ ಅಮೆರಿಕದಲ್ಲಿ ನಡೆದಿದೆ. ಮತ ಯುವಕನನ್ನು ಅಂಶುಲ್ ಕುಂಚಾ ಎಂದು ಗುರುತಿಸಲಾಗಿದೆ. ಅವರು ಅಮೆರಿಕ ಫಿಲಡೆಲ್ಫಿಯಾ ನಗರದಲ್ಲಿ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದರು. ವಾರಾಂತ್ಯದಲ್ಲಿ ಹೆಚ್ಚುವರಿ ಆದಾಯಕ್ಕಾಗಿ ಪಿಜ್ಜಾ ಡೆಲಿವರಿ ಮಾಡ್ತಿದ್ದರು. ಶನಿವಾರ ರಾತ್ರಿ ಅಂಶುಲ್ ಅವರಿಗೆ ಪಿಜ್ಜಾ ಡೆಲಿವರಿ ಆರ್ಡರ್ ಬಂದಿತ್ತು. ಆರ್ಡರ್ ನೀಡಿದ ಸ್ಥಳಕ್ಕೆ ತಲುಪಿದ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದ. ಅಂಶುಲ್ ಅವರ ತಲೆಗೆ ಹಲವು ಬಾರಿ ಗುಂಡು ಹರಿಸಿ ಪರಾರಿಯಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅಂಶುಲ್ ಅವರ ಸಹೋದರಿ ತನ್ವಿ, ಇದು ಪೂರ್ವಯೋಜಿತ ಸಂಚು. ನಕಲಿ ಪಿಜ್ಜಾ ಆರ್ಡರ್ ಮೂಲಕ ಅವನನ್ನು ನಿರ್ಜನ ಪ್ರದೇಶಕ್ಕೆ ಕರೆಸಿಕೊಂಡು ಹತ್ಯೆ ಮಾಡಲಾಗಿದೆ ಎಂದು ವರದಿ ಹೇಳಿದೆ. ಸುಮಾರು 4 ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದ ಅಂಶುಲ್ ಅವರ ಪಾರ್ಥಿವ ಶರೀರವನ್ನು ಶೀಘ್ರವೇ ಭಾರತಕ್ಕೆ ತರಬೇಕು, ಹತ್ಯೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಆರೋಪಿಸಲಾಗಿದೆ. ಅಂಗನವಾಡಿಯಲ್ಲಿ ಗರ್ಭಿಣಿಗೆ ನೀಡಿದ ಆಹಾರದಲ್ಲಿ ಈಗ ಸತ್ತ ಹಾವಿನ ಮರಿ ಪತ್ತೆಯಾಗಿದೆ ಎಂದು ವರದಿ ಹೇಳಿದೆ. ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿಗೆ ನೀಡಿದ ಪೌಷ್ಟಿಕ ಆಹಾರದ ಪ್ಯಾಕೆಟ್ ಒಳಗಡೆ ಸತ್ತ ಹಾವಿನ ಮರಿ ಪತ್ತೆಯಾಗಿರುವ ಘಟನೆ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ಕಾರ್ಗಟ್ ಕಮಟಿ ಗ್ರಾಮದ ಗರ್ಭಿಣಿ ಪಚ್ಚಲಬಾಯ್ ದುರ್ವೆ ಅವರಿಗೆ ಅಂಗನವಾಡಿ ಕೇಂದ್ರದಿಂದ ಪೌಷ್ಟಿಕಾಹಾರದ ಲಡ್ಡುಗಳ ಪ್ಯಾಕೆಟ್ ನೀಡಲಾಗಿದೆ. ಮನೆಗೆ ತಂದು ಪ್ಯಾಕೆಟ್ನ ತೆರೆದಾಗ ಅದರಲ್ಲಿ ಸತ್ತ ಹಾವಿನ ಮರಿ ಪತ್ತೆಯಾಗಿದೆ. ಸತ್ತ ಹಾವಿನ ಮರಿ ಪತ್ತೆಯಾಗ್ತಿದ್ದ ಕುಟುಂಬಸ್ಥರು ಅಂಗನವಾಡಿ ಸಿಬ್ಬಂದಿ ಹಾಗೂ ಆಡಳಿತಕ್ಕೆ ಮಾಹಿತಿ ನೀಡಿದರು. ಬಳಿಕ ಮಕ್ಕಳ ಅಭಿವೃದ್ಧಿ ಇಲಾಖೆ ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ ನಡೆಸಿದರೆ ಆಹಾರದ ಪ್ಯಾಕೆಟನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ಪರಿಶೀಲನಾ ವರದಿ ಸಿದ್ಧಪಡಿಸಲಾಗಿದೆ. ಆಹಾರದ ಮಾದರಿಯನ್ನು ಪರೀಕ್ಷೆಗಾಗಿ ಸಂರಕ್ಷಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಲಾಗಿದೆ. ಅದೇ ರೀತಿ ಕಾಸರಗೋಡಿನಲ್ಲಿ ಹೊಂಡಕ್ಕೆ ಬಿದ್ದು ಬಾಲಕ ಮೃತಪಟ್ಟಂತಹ ಘಟನೆ ಕೂಡ ನಡೆದಿದೆ ಎಂದು ವರದಿ ಹೇಳಿದೆ. ಇದೊಂದು ಇವತ್ತಿನ ಪತ್ರಿಕೆ ಪ್ರಮುಖ ವರದಿಗಳಲ್ಲೊಂದು. ಶೌಚಾಲಯಕ್ಕೆ ಅಗಲಾಗಿದ್ದ ಹೊಂಡಕ್ಕೆ ಬಿದ್ದು 6 ವರ್ಷದ ಬಾಲಕ ಮೃತಪಟ್ಟ ದಾರುಣ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಮೊಹಮ್ಮದ್ ಆಯಾನ್ ಮೃತಪಟ್ಟಂತಹ ಬಾಲಕ ಎಂದು ಗುರುತಿಸಲಾಗಿದೆ. ಹುಲಿಕಲ್ ಘಾಟ್ನಲ್ಲಿ ಹೊತ್ತಿ ಉರಿದ ಖಾಸಗಿ ಬಸ್, ಪ್ರಯಾಣಿಕರು ಪಾರು ಎಂದಿದೆ ಇನ್ನೊಂದು ಸುದ್ದಿ. ಇದು ಪ್ರಮುಖ ವರದಿಗಳಲ್ಲೊಂದು. ಇವತ್ತಿನ ಪತ್ರಿಕೆಯ ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಕೊಡಗು ಭಾರಿ ಸರಕು ವಾಹನಕ್ಕೆ ನಿರ್ಬಂಧ, ಸಂಪಾಜಿ ಚೆಕ್ಪೋಸ್ಟ್ನಲ್ಲಿ ದಿನದ 24 ಗಂಟೆಯೂ ನಿಗಾ ಎನ್ನಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275 ಗಡಿಭಾಗದ ಸಂಪಾಜಿ ಚೆಕ್ಪೋಸ್ಟ್ನಲ್ಲಿ ದಿನದ 24 ಗಂಟೆಯೂ ನಿಗಾ ವಹಿಸಲು ಸಿಬ್ಬಂದಿಯನ್ನು ನಿಯೋಜಿಸುವಂತೆ ಕೊಡಗು ಜಿಲ್ಲಾ ದಂಡಾಧಿಕಾರಿ ಹಾಗೂ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷ ಎಚ್ ಜೆ ಸೋಮಶೇಖರ್ ಆದೇಶಿಸಿದ್ದಾರೆ. ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ಜೂನ್ 10 ರಿಂದ ಜುಲೈ 9 ಕೊಡಗು ಜಿಲ್ಲೆಯಾದ್ಯಂತ ಕೆಲವು ಬಾರಿ ಸರಕು ಸಾಗಣೆ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಕಟ್ಟುನಿಟ್ಟಿನ ಅನುಷ್ಠಾನಕ್ಕಾಗಿ ಸಂಪಾಜಿ ಹಾಗೂ ಕುಶಲನಗರ ಚೆಕ್ಪೋಸ್ಟ್ಗಳಲ್ಲಿ ನಿಗಾ ವಹಿಸಲಾಗುವುದು. ಮಳೆಗಾಲದಲ್ಲಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗುವುದು, ರಸ್ತೆ ಬದಿಗಳಲ್ಲಿ ಭೂಕುಸಿತ ಉಂಟಾಗುವುದು ಹಾಗೂ ಭಾರಿ ವಾಹನಗಳ ಸಂಚಾರದಿಂದ ರಸ್ತೆ ಹಾನಿಗೊಳಗಾಗಿ ಅಪಘಾತಗಳಿಗೆ ಕಾರಣವಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಿರ್ಬಂಧಿತ ವಾಹನಗಳ ಪಟ್ಟಿಯಲ್ಲಿ ಎಲ್ಲಾ ರೀತಿಯ ಮರದ ದಿಮ್ಮಿ, ಮರಳು ಸಾಗಣೆ ವಾಹನಗಳು, ನೋಂದಣಿ ತೂಕ 18,500 ಕೆಜಿಗಿಂತ ಹೆಚ್ಚಿನ ಸರಕು ಸಾಗಣೆ ವಾಹನಗಳು, ಬುಲೆಟ್ ಟ್ಯಾಂಕರ್ಗಳು, ಶಿಪ್ ಕಾರ್ಗೋ ಕಂಟೈನರ್ಗಳು, ಲಾಂಗ್ ಚೇಸಿಸ್, ಮಲ್ಟಿ ಆಕ್ಸಿಲ್ ಮತ್ತು ಆರ್ಟಿಕ್ಯುಲೇಟ್ ವಾಹನಗಳು ಕೂಡ ಸೇರಿವೆ ಎಂದು ವರದಿ ಹೇಳಿದೆ. ಮುಂಗಾರು ಮಳೆ ಆರಂಭ, ಸಾಂಕ್ರಾಮಿಕ ರೋಗದ ಬಗ್ಗೆ ಇರಲಿ ಎಚ್ಚರ. ಕರಾವಳಿಯಲ್ಲಿ ಮುಂಗಾರು ಆರಂಭಗೊಂಡಿದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ. ಈ ರೀತಿಯ ಮಳೆ ಶೀತ ಜ್ವರದಂತಹ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗ್ತಾ ಇದೆ. ಮಲೇರಿಯಾದಂತಹ ರೋಗಗಳ ಹೆಚ್ಚಳ, ಡೆಂಗ್ಯೂನಂತಹ ಹೆಚ್ಚಳದ ಭೀತಿ ಇವೆಲ್ಲವೂ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಇಲಿ ಜ್ವರ, ಮಲೇರಿಯಾ, H1N1 ಏರಿಕೆಯ ಸಾಧ್ಯತೆ ಕೂಡ ಇರುವುದರಿಂದಾಗಿ ಎಚ್ಚರಿಕೆ ಅತ್ಯಗತ್ಯ. ಸೇಡಂ ಯಲ್ಲಾಪುರದಲ್ಲಿ ರಾಜ್ಯದಲ್ಲಿ ಅತ್ಯಧಿಕವೆನಿಸಿದ 8 ಸೆಂಟಿಮೀಟರ್ ಮಳೆ ಬಂದಿದ್ದು ಉಳಿದಂತೆ ಕರಾವಳಿಯ ಬಹುತೇಕ ಎಲ್ಲೆಡೆ, ಉತ್ತರ ಒಳನಾಡಿನ ಹಲವೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಈ ಅವಧಿಯಲ್ಲಿ ಉಳಿದೆಡೆ ಬಿದ್ದ ಮಳೆ ಪ್ರಮಾಣ ಸೋಮವಾರಪೇಟೆ, ಶಕ್ತಿನಗರ, ಕುಮಟಾ 7, ಬೆಳ್ತಂಗಡಿ, ಮಂಗಳೂರು 6, ಗಿರುಸಪ್ಪ, ಗೋಕರ್ಣ, ಬಜ್ಬೆ, ರಾಮ್ಪುರ 4, ಅಂಕೋಲಾ, ಬಳ್ಳಾರಿ, ಬ್ರಹ್ಮಾವರ, ಧರ್ಮಸ್ಥಳ, ಗದಗ, ಕಾರವಾರ 3, ಅಜ್ಜಂಪುರ, ಕರಟಗಿ, ಕಾರ್ಕಳ, ಕೋಣನೂರು, ಕುಡತೀನಿ, ಕುಂದಗೋಳ, ಶಿಗ್ಗಾಂವ್, ಸುಳ್ಯ 2, ಆಳಂದ, ಅರಕಲಗೋಡು, ಬಂಟ್ವಾಳ, ಭಾಗಮಂಡಲ, ಬೆಳಗಿ, ಚಂದ್ರಾಯಪಟ್ಟಣ, ಮಾಣಿಪುತ್ತೂರು, ಉಪ್ಪಿನಂಗಡಿ, ತಲಾ

0: 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ ತಾಪಮಾನ 36.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿ ಬೀಸಲಿದೆ. ಭಾರಿ ಮಳೆಯಾಗಲಿದೆ ಒಂದೆರಡು ಕಡೆ. ತಾಸಿಗೆ 30-40 ಕಿಲೋಮೀಟರ್ ವೇಗದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಎಂದು ಕೂಡ ವರದಿ ಹೇಳಿದೆ. ವೆನ್ಲಾಕ್ನಲ್ಲಿ ರೋಗಿ ಜೊತೆ ಕನ್ನಡದಲ್ಲಿ ವ್ಯವಹರಿಸಲು ಸೂಚನೆ. ವೆನ್ಲಾಕ್ನಲ್ಲಿ ವೈದ್ಯ ವಿದ್ಯಾರ್ಥಿಗಳು ರೋಗಿಗಳೊಂದಿಗೆ ಕನ್ನಡದಲ್ಲೇ ವ್ಯವಹರಿಸುವಂತೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ಹಾಗೂ ಅಧೀಕ್ಷಕ ಡಾಕ್ಟರ್ ಶಿವಪ್ರಕಾಶ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ MBBS ವೈದ್ಯರ ನೇಮಕಾತಿ ಆರೋಗ್ಯ ಸಚಿವ UT ಖಾದರ್ ಅವರು ಇದನ್ನು ಹೇಳಿದ್ದಾರೆ. ಸಂಪಾಜೆ ಕಾಡನೆಗಳಿಂದ ಅಪಾರ ಬೆಳೆ ನಾಶ ಎಂದಿದೆ ಇನ್ನೊಂದು ಸುದ್ದಿ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮಗದೊಮ್ಮೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ. ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇವತ್ತು June 8th. ಸೊ ಈ ದಿನ ಮೂಡಿ ಬರುವಂತಹ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ನಾವು ನೋಡೋಣ. ಮೊದಲಿಗೆ 8:15 ಆರೋಗ್ಯ ಸಾರಂಗ್ ಡಾಕ್ಟರ್ ನಯನಾ ಇವರ ಮಾಹಿತಿ. ಕೊಂಕಣಿ ಕಾರ್ಯಕ್ರಮ ರೋಸ್ ಮೇರಿ ಒಂದು ಕತೆ 8:30. 9:00 ಮೈಲಾಂಜಿ ಕಾರ್ಯಕ್ರಮ ಭಾಷಾ ಸಾಕ್ಷ್ಯಚಿತ್ರ. 9:30 ಪ್ರಜಾತಂತ್ರ ಕನ್ನಡ ಕಾರ್ಯಕ್ರಮ ರಾಜರಾಮ್ ತೋಲ್ಪಾಡಿಯವರ ಮಾತುಗಳು. 10:00 ಜನಧನಿ ಕಾರ್ಯಕ್ರಮ ಯಕ್ಷಗಾನ ಭೀಷ್ಮಾರ್ಜುನ ಕಾಳಗ 4 ಕಂತು. 11:00 ತುಳು ಕಾರ್ಯಕ್ರಮ ಬಿನ್ನೆರೆ ಪಾತೆರೆ ಕತೆ. 12:00 ತುಳು ಹಾಡುಗಳು. 1:00 ಜನಪದ ಹಾಡುಗಳು. 3:00 ಬುಲವಿನಹಾಡು SMS ಆಧಾರಿತ ಕಾರ್ಯಕ್ರಮ. ವಾಯ್ಸ್ ಆಫ್ ಮಂಜುಳ ಹಕ್ಕಿಗಳ ಲೋಕ 4:00. ರೇಡಿಯೋ ಸಂಜೆಯಲ್ಲಿ ಕರ್ವಾಲೋ ಧ್ವನಿಮುದ್ರಿತ ಪ್ರಸಾರ 6:00. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
3: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಮಲಬದ್ಧತೆ ಒಂದು ದೀರ್ಘಾವಧಿ ಸಮಸ್ಯೆ. 6 ತಿಂಗಳಿಂದ ಹಿಡಿದು ವರ್ಷಗಳವರೆಗೆ ಕಾಡುವ ಒಂದು ಸಮಸ್ಯೆ ಕೂಡ ಹೌದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರನ್ನ ಕಾಡುತ್ತಿರತಕ್ಕಂತಹ ಒಂದು ಸಮಸ್ಯೆ. ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರದಲ್ಲಿ ನಾರಿನಂಶದ ಕೊರತೆ, ಸರಿಯಾಗಿ ನೀರು ಕುಡಿಯದಿದ್ರೆ ಈ ಮಲಬದ್ಧತೆ ಕೂಡ ಉಂಟಾಗಿ ಬಿಡುತ್ತೆ. ಹಾಗಾಗಿ ಆ ಸಮಸ್ಯೆಯಿಂದ ಹೊರಬರಲು ನಾವು ನಿರಂತರ ಕಾಳಜಿ ವಹಿಸಬೇಕಾಗುತ್ತೆ. ಹಾಗಾಗಿ ಈ ಮಲಬದ್ಧತೆ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಮಲಬದ್ಧತೆ ಅಂದ್ರೇನು, ಅದರ ಸಾಮಾನ್ಯ ಲಕ್ಷಣಗಳು ಯಾವುದು, ಹೇಗೆ ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ಕೂಡ ಇದಕ್ಕೆ ಪರಿಹಾರ ಇದೆ, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿಕ್ಕಿದ್ದೀವಿ. ನಮ್ಮ ಜೊತೆಗೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ನಯನಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಮಲಬದ್ಧತೆ ಸಮಸ್ಯೆ ಅಂದ್ರೇನು?
4: ಇತ್ತೀಚಿನ ದಿನಗಳಲ್ಲಿ ಮಲಬದ್ಧತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲಿ ಸಹ ಕಾಣಲಿಕ್ಕೆ ಸಿಗುವಂಥದ್ದು. ಸೊ ಮಲಬದ್ಧತೆ ಅಂದರೆ ಈಗ ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಒಂದು ವಾರದಲ್ಲಿ 3 ಸರ್ತಿಯಾದರೂ ಮಲ ಹೋಗದಿದ್ದರೆ ಅದನ್ನು ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳುವಂಥದ್ದು. ಬಟ್ ನಾವು ಕ್ಯಾಶುವಲ್ ಆಗಿ ಹೇಳೋದಾದರೆ ನಾರ್ಮಲ್ ಲೈಫಲ್ಲಿ, ಸೊ ಈಗ ಮೋಷನ್ ಹೋಗದೇ ಇರ್ತಕ್ಕಂಥದ್ದು, ಇಲ್ಲ ಗಟ್ಟಿಯಾದ ಮೋಷನ್ ಹೋಗುವಂಥದ್ದು, ಮಲ ಹೋಗುವಂಥದ್ದು, ಇಲ್ಲ ಮೋಷನ್ ಹೋಗಲಿಕ್ಕೆ ತುಂಬ ಕಷ್ಟಪಡ್ತೀರ, ಇಂಥ ಸಮಸ್ಯೆ, ಇದನ್ನು ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ಇನ್ನೊಂದು ಥರದ್ದು ಏನಂದರೆ, ಈಗ ನಾವು ಮೋಷನ್ ಹೋದ್ರೆ, ನಾವೀಗ ಪೇಷೆಂಟಲ್ಲಿ ಕೇಳುವಾಗ ನೀವು ಮೋಷನ್ ಕ್ಲಿಯರ್ ಉಂಟಾ ಕೇಳಿದಾಗ, ಹಾಂ ಡೈಲಿ ಮೋಷನ್ ಹೋಗ್ತೇವೆ ಡಾಕ್ಟರ್, ಬಟ್ ಅದು ಒಂದು ಎಂಪ್ಟಿನೆಸ್ ಫೀಲಿಂಗ್ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಸಹ ಮಲಬದ್ಧತೆ ಅಂತಾನೆ ಹೇಳ್ಬೋದು ನಾವು. ಸೊ ಈಗ ಈ ನಮ್ಮ ದೇಹ ಅನ್ನೋದು ನಾವೇನು ತಿಂತೇವೆ ಅದು ವೇಸ್ಟ್ ಆಗಿ ಹೊರಗೆ ಬರ್ತದೆ, ಬಟ್ ಮಲದಲ್ಲಿ ನಾವು ತಿನ್ನುವಂಥ ಆಹಾರದ ವೇಸ್ಟ್ ಮಾತ್ರ ಇರುವುದಿಲ್ಲ. ಸೊ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕಾಗುವಂತ ಎನ್ಝೈಮ್ಸ್ ಆಗಿರ್ಬೋದು, ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೇವೆ ನಾವು, ಮತ್ತೆ ಪಿತ್ತ ಅಂತ ಹೇಳ್ತೇವೆ, ಇದೆಲ್ಲ ಮಿಕ್ಸ್ ಆಗಿ ನಮ್ಮ ಆಹಾರ ಜೀರ್ಣ ಆಗುವಂತದ್ದು. ಸೊ ಇದೆಲ್ಲ ಮಿಕ್ಸ್ ಆಗಿ ಆಗ್ತಕ್ಕಂತ ಎಂಡ್ ಪ್ರಾಡಕ್ಟ್, ಈ ಪಿತ್ತ ಏನಿದೆ ಅದರ ಎಂಡ್ ಪ್ರಾಡಕ್ಟ್ ಕೂಡ, ವಿಚ್ ಇಸ್ ಟಾಕ್ಸಿಕ್, ಅದು ಒಂದು ಅಂಶ, ಟಾಕ್ಸಿನ್ ಅಂಶ. ಸೊ ಅದು ಮಲವಾಗಿ ಫಾರ್ಮ್ ಆಗುವಂಥದ್ದು. ಸೊ ಈ ಮಲವು ಈ ನಮ್ಮ ದೊಡ್ಡ ಕರಳಲ್ಲಿ ಲಾಸ್ಟ್ಗೆ ಸೇರ್ಕೊಂಡಾಗ ಏನಾದರೂ ಇದು ಹೊರಗೆ ಹೋಗದೆ ಇದ್ರೆ ನಮ್ಮ ಬಾಡಿ ಹೇಗೆ ಅಂದ್ರೆ ಆ ಮಲದಲ್ಲಿ ಕೂಡ ಮತ್ತೆ ಸಹ ಅಬ್ಸಾರ್ಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವಾಗ ಏನಾಗ್ತದೆ, ನಮ್ಮ ಟಾಕ್ಸಿನ್ಸ್ ಪುನಃ ರೀಅಬ್ಸಾರ್ಬ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಮ ದೇಹದಲ್ಲಿ. ಸೊ ಆವಾಗ ಏನಾಗ್ತದೆ, ನಮಗೆ ವೇರಿಯಸ್ ಅದರ್ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರ್ತದೆ. ಸೊ ಮಲಬದ್ಧತೆ ಅನ್ನೋದು ಒಂದು ಪ್ರೈಮರಿ ಕಾಸ್ ಅಂತ ಹೇಳ್ಬೋದು ನಾವು. ಸೊ ಆತರ
5: ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ?
4: ಹಾ, ಟೈಪ್ಸ್ ಇದೆ. ಆಕ್ಚುಲಿ ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತ ಎರಡು ಟೈಪ್ಸ್ ಇದೆ. ಯೂಶ್ವಲಿ ಪ್ರೈಮರಿ ಅಂದರೆ ನಿಮಗೆ ಮಲ ಹೋಗಲಿಕ್ಕೆ, ಈಗ ನಾವು ಪೆರಿಸ್ಟಾಲಿಟಿಕ್ ಮೂಮೆಂಟ್, ನಮ್ಮ ಕರಳಿನ ಒಂದು ಮೂಮೆಂಟ್ ಅಂತ ಹೇಳ್ಬೋದು, ಮಲ ಹೋಗಬೇಕಾದ್ರೆ ನಮ್ಮ ಮಸಲ್ಸಿನ ಆಕ್ಷನ್ಸ್ ಇಂಪಾರ್ಟೆಂಟ್. ಈಗ ಹೊಟ್ಟೆ ಹತ್ರ ಇರುವಂತಹ ಮಸಲ್ಸ್, ಸೊ ಅದರ ಮೂಮೆಂಟಿಂದ ಪೆರಿಸ್ಟಾಲಿಟಿಕ್ ಮೂಮೆಂಟ್ ಅಂತ ಹೇಳ್ತೇವೆ. ಸೊ ಅದರ ಸಮಸ್ಯೆ ಇದ್ದರೆ, ಅದು ಲೈಕ್ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಮಗೆ ಮಲ ಪಾಸ್ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥದ್ದು, ಸೊ ಅದು ನಾವು ಪ್ರೈಮರಿ ಕ್ಯಾಟಗರಿಯಾಗಿ ತಗೊಳ್ತೇವೆ. ಬಟ್ ಯೂಶ್ವಲಿ ಎಲ್ಲರಿಗೂ ಇಂಥ ಸಮಸ್ಯೆ ಇರೋದಿಲ್ಲ. ಯೂಶ್ವಲಿ ಇರೋದು ಸೆಕೆಂಡ್ರಿ ಟೈಪ್ಸ್ ಅಲ್ಲಿ ಇರುವಂಥ ಸಮಸ್ಯೆ ಎಲ್ಲರಿಗೂ ಇರುವಂಥದ್ದು. ಸೊ ಇದೇನಾಗ್ತದೆ, ನಾವು ತಿನ್ನುವ ಆಹಾರ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದರ ಮೇಲೆ ಡಿಪೆಂಡ್ ಆಗಿ ಆಗುವಂಥ ಮಲಬದ್ಧತೆ ಏನಿದೆ ಅದು ಯೂಶ್ವಲಿ ಎಲ್ಲರಲ್ಲಿ ಸಹ ಕಾಣಲಿಕ್ಕೆ ಸಿಗುವಂಥದ್ದು.
5: ಇದು ಹೆಚ್ಚಾಗಿ ಯಾಕೆ ಕಂಡು ಬರುತ್ತೆ ಅಂತ, ಇದಕ್ಕೆ ಕಾರಣಗಳು
4: ಕಾರಣಗಳು ಸೊ ಕಾರಣಗಳಂದ್ರೆ ತುಂಬಾ ರೀಸನ್ಸ್ ಇದೆ ನಮ್ಮಲ್ಲಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಾವು ತಿನ್ನುವಂತ ಆಹಾರ, ಈಗಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ತಿನ್ನುವಂತ ಆಹಾರ, ನಾವು ಮೋರ್ ಏನ್ ಹೇಳ್ತೇವೆ, ಒಂದು ಮೈದಾ ಪ್ರಾಡಕ್ಟ್ ಇಲ್ಲ ಪ್ರೊಸೆಸ್ಡ್ ಪ್ರಾಡಕ್ಟ್, ಡೈರಿ ಪ್ರಾಡಕ್ಟ್ ಅಂತ ಹೇಳ್ತೇವೆ ನಾವು, ಅದರ ಮೇಲೆ ನಾವು ಜಾಸ್ತಿ ಅದರ ಹಿಂದೆ ಹೋಗ್ತಾ ಇದ್ದೇವೆ. ಸೊ ಅಂಥದ್ದೆಲ್ಲ ತಿಂದಾಗ, ಈ ಮೈದಾ ಅಂಶ ತಿಂದಾಗ ಅದರಲ್ಲಿ ಫೈಬರ್ ಅಂಶ ಅನ್ನೋದು ಕಮ್ಮಿ ಇರ್ತದೆ. ಸೊ ಯಾವಾಗ ಫೈಬರ್ ಅಂಶ ನಮ್ಮ ಇದು ದೇಹದಲ್ಲಿ ಕಮ್ಮಿ ಆಗ್ತದೆ, ಆವಾಗ ಈ ನಮ್ಮ ಮಲ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಆವಾಗ ಏನಾಗ್ತದೆ, ಅಲ್ಲಿ ಅದಕ್ಕೆ ಆ ಮೂಮೆಂಟ್ ಆಗ್ಲಿಕ್ಕೆ, ಮಲ ಹೊರಗೆ ಹೋಗ್ಲಿಕ್ಕೆ ಆ ನೀರಿನ ಅಂಶ ಇರುವುದಿಲ್ಲ ಅದರಲ್ಲಿ, ಆವಾಗ ಅದು ಗಟ್ಟಿಯಾಗಿ ಅಲ್ಲೇ ಶೇಖರಣೆ ಆಗುವಂಥದ್ದು. ಸೊ ಅಲ್ಲಿ ಪುನಃ ಅದೇ ನಾ ಹೇಳಿದ್ನಲ್ಲ, ರೀಅಬ್ಸಾರ್ಪ್ಷನ್ ಪ್ರೋಸೆಸ್ ಆಗಿ ನಿಮಗೆ ಅಂತ ಇದು ಏನು ಬೇರೆ ಬೇರೆ ಲಕ್ಷಣಗಳು ಕಾಣುವಂಥದ್ದು. ಸೊ ಇನ್ನೊಂದು ಕಾರಣ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ವಿ ಆರ್ ವೆರಿ ಬಿಸಿ, ನೀರು ಕುಡಿಲಿಕ್ಕೆ ಸಹ ಟೈಮ್ ಇಲ್ಲ ನಮಗೆ ಅಲ್ವಾ. ಯೂಶ್ವಲಿ ನಾವು ಹೇಳುವ ಪ್ರಕಾರ ಒಂದು 2-3 to 5 liters ಕುಡಿಬೇಕು ಅಂತ ಹೇಳ್ತೇವೆ ದಿನದಲ್ಲಿ. ಬಟ್ ಅಷ್ಟು ಕುಡಿಲಿಕ್ಕೆ ಆಗದಿದ್ರು ಒಂದು ಅರೌಂಡ್ 4 liters ಆದರೂ ಕುಡಿಬಹುದು ನಾವು. ಸೊ ಇಷ್ಟು ಕುಡಿಯದೇ ಇದ್ರೆ, ಈಗ ನಿಮ್ಗೆ ಗೊತ್ತಿದೆ ನಮ್ಮ ದೇಹದಲ್ಲಿ ಎಂಥದೇ ಕಾರ್ಯ ಆಗ್ಬೇಕಾದ್ರೂ ನೀರು ತುಂಬಾ ಇಂಪಾರ್ಟೆಂಟ್. ನಮ್ಮ ವರ್ಲ್ಡ್ ಅಲ್ಲಿ ಹೇಗೆ 70% ವಾಟರ್ ಇರುತ್ತೋ ಹಾಗೆ ನಮ್ಮ ದೇಹದಲ್ಲಿ ಸಹ ಮೋಸ್ಟ್ ಆಫ್ ದ ಇದಿರುದು ನೀರೇ ಇರುದು ನಮ್ಮ ದೇಹದಲ್ಲಿ. ಸೊ ಈ ನೀರಿನ ಅಂಶನೇ ಕಮ್ಮಿ ಆದ್ರೆ ಅಲ್ಲಿ ಆ ಮೋಷನ್ ಪಾಸ್ ಆಗ್ಲಿಕ್ಕೆ ಸಹ ಇದಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಅದು ಹೇಗೆ ಅಂದ್ರೆ, ಈಗ ನೀವು ನೀರು ಕುಡಿತಾ ಇದ್ದಾಗೆ ನಿಮ್ಮ ದೇಹಕ್ಕೆ ನೀರು ಸಿಗ್ತದೆ, ಅವಾಗ ಏನಾಗ್ತದೆ ಆ ಮೋಷನ್ ಇಂದ ಅಬ್ಸರ್ವ್ ಮಾಡುವಂತ ಇದು ಗತಿ ಬರುವುದಿಲ್ಲ ಅದಕ್ಕೆ, ನೀರನ್ನು ಅಬ್ಸರ್ವ್ ಮಾಡುವಂತ ಗತಿ. ಸೊ ಇದೇನಾಗ್ತದೆ, ಫೆಸಿಲಿಟೇಟ್ ಮಾಡ್ತದೆ ಮೋಷನ್ ಪಾಸ್ ಆಗ್ಲಿಕ್ಕೆ. ಸೊ ಆವಾಗ ಏನಾಗ್ತದೆ, ನಮ್ಗೆ ಮೋಷನ್ ಕ್ಲಿಯರ್ ಆಗಿ ಪಾಸ್ ಮಾಡುವಂಥದ್ದು. ಸೊ ಬೇರೆ ಏನಂದ್ರೆ, ನಿಮ್ಮ ಎಲ್ಲ ಈಗ ಸ್ವೆಟ್ ಆಗಿರ್ಬೋದು, ನಮ್ಮ ಏನ್ ಹೇಳ್ತೇವೆ ಎಕ್ಸ್ಕ್ರೀಟ್ರಿ ಆರ್ಗನ್, ಈಗ ಲಂಗ್ಸಿಗೆ ಅಥವಾ ಕಿಡ್ನಿಗೆ ಅಥವಾ ಸ್ಕಿನ್ನಿಗೆ, ಇದೆಲ್ಲ ಎಕ್ಸ್ಕ್ರೀಟ್ರಿ ಆರ್ಗನ್ ಅಂತ ಹೇಳ್ತೇವೆ ನಾವು. ಸೊ ಇದಕ್ಕೆಲ್ಲ ಮುಖ್ಯವಾಗಿ ಬೇಕಾಗುವಂಥದ್ದು ನೀರು. ನೀರು ನಮ್ಮ ದೇಹದಲ್ಲಿ ಕಮ್ಮಿ ಆಯಿತು, ಅಲ್ಲಿ ಡಿಹೈಡ್ರೇಷನ್ ಸ್ಟಾರ್ಟ್ ಆಗಿ ಬೇರೆ ಬೇರೆ ಸಮಸ್ಯೆ ಕಾಣುವಂಥದ್ದು ಆಗ್ತದೆ. ಅದರಲ್ಲಿ ಒಂದು ಸಮಸ್ಯೆ ನಮ್ಮ ಕಾನ್ಸ್ಟಿಪೇಷನ್ ಕೂಡ, ಮಲಬದ್ಧತೆ ಕೂಡ.
5: ಪ್ರಮುಖವಾಗಿ ಆಹಾರ ಕ್ರಮ.
4: ಹಾ, ಆಹಾರ ಕ್ರಮ. ನಮ್ಮ ಆಹಾರದಲ್ಲಿ ಅದೇ ಫೈಬರ್ ಜಾಸ್ತಿ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗೆಂತ ಈಗ ಒಬ್ರು ಕಾನ್ಸ್ಟಿಪೇಷನ್ ಅಲ್ಲಿ ಬಳಲ್ತಾ ಇದ್ದಾರೆ ಆಲ್ರೆಡಿ, ಹಿ ಈಸ್ ಸಫರಿಂಗ್, ಆವಾಗ ನಾವು ನೀವು ಫೈಬರ್ ರಿಚ್ ತಗೊಳ್ಳಿ ಫುಡ್ ಅಂತ ಹೇಳಿದ್ರೆ ಅವರಿಗೆ ಏನಾಗ್ತದೆ, ಬ್ಲೋಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ, ಈ ಹೊಟ್ಟೆ ಉಬ್ಬರಿಸುವಂಥದ್ದು ಹೇಳ್ತೇವಲ್ಲ, ಹಾ ಅದೆಲ್ಲ, ಮತ್ತೆ ಡರ್ಕೆ ಬರುವಂಥದ್ದು, ತೇಗು ಬರುವಂಥದ್ದು, ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀವು ಫಸ್ಟ್ ನಿಮ್ಮ ಕಾರಣ ಹುಡುಕ್ಬೇಕು, ನಿಮ್ಮ ಮಲಬದ್ಧತೆಗೆ ಏನು ಕಾರಣ, ನಮ್ಮ ಸಿಸ್ಟಮ್ ಅಲ್ಲಿ ನಾವು ಹೇಗೆ ಹೇಳ್ತೇವೆ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ಪ್ರಿವೆಂಟ್, ನೀವು ಅದು ಬರ್ಲಿಕ್ಕಿಂತ ಮುಂಚೆ ನೀವು ಪ್ರಿವೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೇವೆ. ಸೊ ಹಾಗೆ ಇನ್ನೊಂದು ರೀಸನ್ ಏನಂದ್ರೆ ನಮ್ಮ ಎಕ್ಸಸೈಸ್, ಲ್ಯಾಕ್ ಆಫ್ ಎಕ್ಸಸೈಸ್. ನಾವು ದಿನದಲ್ಲಿ ಈಗ ಗೊತ್ತಿದೆ ಎಲ್ಲ ಬ್ಯುಸಿ ಲೈಫಲ್ಲಿ ದೇ ಆರ್ ನಾಟ್ ಹ್ಯಾವಿಂಗ್ ಟೈಮ್, ಟೈಮ್ ಇರುವುದಿಲ್ಲ ಅವರಿಗೆ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ. ಬಟ್ ಏನಾದರೂ ಕಷ್ಟಪಟ್ಟಾದರೂ ಒಂದು ಅರ್ಧ ಗಂಟೆ ಹಿಡ್ಕೊಂಡು ನಾವು ಎಕ್ಸಸೈಸ್ ಮಾಡಿದ್ವಿ ಅಂದರೆ ಸೊ ಅದು ತುಂಬ ಯೂಸ್ಫುಲ್ ಆಗ್ತದೆ. ನಿಮ್ಮ ಮಲ ಪಾಸ್ ಮಾಡಲಿಕ್ಕೆ ಆಗಿರ್ಬೋದು, ಇಲ್ಲ ಬಾಡಿಯ ಒಂದು ಆಕ್ಟಿವಿಟೀಸಿಗೆ ತುಂಬ ಒಳ್ಳೆಯದು. ಸೊ ಎಕ್ಸಸೈಸ್ ಆಲ್ಸೋ ತುಂಬ ಒಂದು ಪ್ರಮುಖ
5: ಮಾಡ್ತಾ
4: ಇದ್ದಾರೆ, ಅದು ಬಹಳ ಮುಖ್ಯ. ಸೊ ಯೋಗದಲ್ಲಿ ನಾವು ತುಂಬಾ ದೊಡ್ಡ ದೊಡ್ಡ ಆಸನಾಸ್ ಏನು ಬೇಡ, ನಮ್ಮ ಹೊಟ್ಟೆಯ ಒಂದು ಮೂಮೆಂಟ್, ಈಗ ಒಂದು ಕೈಕಾಲುಗಳಿಗೆ ಒಂದು ಸಡಿಲತೆ ಕೊಡುವಂತದ್ದು ಪ್ರಾಣಾಯಾಮ ಮಾಡಿದ್ರೆ ಸಹ ಆಗ್ತದೆ. ನಿಮ್ಮ ಖುಷಿಗೆ ಬಂದದ್ದು, ಈಗ ನೀವು ವಾಕಿಂಗ್ ಮಾಡಿದ್ರು ನಮ್ಗೇನು ತೊಂದರೆ ಇಲ್ಲ, ಜಿಮ್ಮಿಂಗ್ ಮಾಡಿದ್ರು ಏನು ತೊಂದರೆ ಇಲ್ಲ, ಒಟ್ಟು ನಿಮ್ಮ ದೇಹವನ್ನು ದಣಿಸಬೇಕು ನೀವು. ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದೆಲ್ಲದರದ್ದು ಹೊರತುಪಡಿಸಿ ಯೋಗ ಯಾಕೆ ಒಳ್ಳೇದು ಅಂತ ಹೇಳಿದ್ರೆ, ನಮ್ಮದು ಯೋಗ ಆಸನ ಒಟ್ಟಿಗೆ ಈ ಪ್ರಾಣಾಯಾಮ, ರಿಲ್ಯಾಕ್ಸೇಷನ್ ಅಂದ್ರೆ ಒಂದು ಒಂದು ಬಾಡಿಗೆ ಕಂಪ್ಲೀಟ್ ಆಗಿ ಏನ್ ಬೇಕಿದೆ
5: ದೈಹಿಕ ಮತ್ತು ಮಾನಸಿಕ
4: ಕವರ್ ಆಗ್ತದೆ ಸರ್. ಹಾಗೆ
5: ಓಕೆ, ಒಂದಿಷ್ಟು ರೀಸನ್ಗಳನ್ನು ಕೂಡ ಹೇಳಿದ್ರೆ ಯಾಕೆ ಮಲಬದ್ಧತೆ ಬರುತ್ತೆ ಅಂತ. ಸೊ ಅದರಲ್ಲಿ ಪ್ರಮುಖವಾಗಿ ಆಹಾರ, ಇನ್ನು ಯಾವ ರೀತಿಯ,
4: ಇನ್ನು ಕೆಲವು ಮಾತ್ರೆ ತಗೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಬರ್ತದೆ. ಈಗ ಯೂಶ್ವಲಿ ಈ ನಮ್ಮ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಬರ್ತದೆ, ಅದು ಒಂದು. ಇನ್ನೊಂದು ನಾವು ಆಂಟಿಬಯೋಟಿಕ್ಸ್ ತಗೊಂಡ್ರೆ, ಸೊ ಆಂಟಿಬಯೋಟಿಕ್ಸ್ ಏನಂದ್ರೆ ಈಗ ನಾನು ಫಸ್ಟಿಗೆ ಹೇಳಿದಾಗೆ ಮಲ ಫಾರ್ಮ್ ಆಗ್ಲಿಕ್ಕೆ ನಮ್ಮ ತಿಂದ ಆಹಾರ ಮಾತ್ರ ಅಲ್ಲ, ಅದರಲ್ಲಿ ಕೆಲವು ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಆಲ್ರೆಡಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಸಹ ಅದಕ್ಕೆ ರೀಸನ್ ಆಗ್ತದೆ. ಸೊ ಅದು ಫಾರ್ಮ್ ಮಾಡಲಿಕ್ಕೆ ಅಂದರೆ ಅದು ಡೈಜೆಸ್ಟ್ ಆಗಿ ನಮ್ಮ ಫುಡ್ ಡೈಜೆಸ್ಟ್ ಆಗಿ ಜೀರ್ಣ ಆಗಿ ಲಾಸ್ಟ್ಗೆ ಮಲ ಫಾರ್ಮ್ ಆಗಲಿಕ್ಕೆ ಕೆಲವು ಬ್ಯಾಕ್ಟೀರಿಯಾಗಳು ಸಹ ಇಂಪಾರ್ಟೆಂಟ್, ಅದು ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಸೊ ಈ ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಆಂಟಿಬಯೋಟಿಕ್ಸ್ಗೆ ಗೊತ್ತಿರೋದಿಲ್ಲ ಯಾವುದು ಗುಡ್ ಬ್ಯಾಕ್ಟೀರಿಯಾ ಯಾವುದು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ. ಸೊ ಎಲ್ಲದನ್ನು ನಾಶ ಮಾಡ್ತದೆ ಅದು. ಆವಾಗೇನಾಗ್ತದೆ ಈ ಏನು ಈ ಪ್ರೊಸೆಸ್ ಡೈಜೆಷನ್ ಜೀರ್ಣಾಂಗ ಕ್ರಿಯೆ ಮಾಡಲಿಕ್ಕೆ ಆ ಬ್ಯಾಕ್ಟೀರಿಯಾ ಇರುವುದಿಲ್ಲ ನಮ್ಮ ಹೊಟ್ಟೆಯಲ್ಲಿ, ಅದು ಕೂಡ ಒಂದು ರೀಸನ್ ಆಗ್ಬೋದು ಆ ಮಲಬದ್ಧತೆ ಫಾರ್ಮ್ ಆಗಲಿಕ್ಕೆ. ಸೊ ಅದರೊಟ್ಟಿಗೆ ಯೂಶ್ವಲಿ ಆಂಟಿಬಯೋಟಿಕ್ಸ್ ಕೊಡುವಾಗ ನಾವು ಪ್ರೋಬಯೋಟಿಕ್ಸ್ ಅಂದರೆ ಆ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆ ಆಹಾರ ಅಂತ ಹೇಳ್ತೇವೆ ನಾವು, ಅದನ್ನು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೇವೆ. ಸೊ ಅದನ್ನು ತಿನ್ನೋದ್ರಿಂದ ಆ ಬ್ಯಾಕ್ಟೀರಿಯಾಗಳಿಗೆ ಹೆಲ್ದಿ ಬ್ಯಾಕ್ಟೀರಿಯಾವನ್ನು ರೀಪ್ರೊಡ್ಯೂಸ್ ಮಾಡ್ಬೋದು ನಮ್ಮ ಗಟ್ಟಲ್ಲಿ. ಸೊ ಇದು ಒಂದು, ಇದು ಡ್ರಗ್ಸ್ ವಿಷಯಕ್ಕೆ ಬಂದರೆ ಅಂದರೆ ಮಾತ್ರೆಗಳನ್ನು ಇದು ವಿಷಯಕ್ಕೆ ಬಂದರೆ. ಇನ್ನು ಕೆಲವು ಫಿಸಿಯೋಲಾಜಿಕಲ್ ಅಂತ ಹೇಳಿದರೆ, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶ್ವಲಿ ಇದಿರ್ತದೆ ಈ ಕಾನ್ಸ್ಟಿಪೇಷನ್ ಅನ್ನೋದು ಕಾಣ್ತದೆ, ಮಲಬದ್ಧತೆ. ಅದು ನ್ಯಾಚುರಲ್, ಯಾಕಂದರೆ ಅದು ತುಂಬ ಪಿರಿಯಡ್ ಲಾಂಗ್ ಇರೋದಿಲ್ಲ, ಬಟ್ 9 months ಟಿಲ್ ದ ಡೆಲಿವರಿ ಅದು ಇರ್ತದೆ. ಸೊ ಹಾಗಾಗಿ ಏನಂದರೆ ನಾವು ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿದರೆ ದೇ ವಿಲ್ ಪ್ರೊವೈಡ್, ಅವರು ಹೇಳ್ತಾರೆ ಇಂಥದ್ದೇ ತಿನ್ನಿ ಇದಕ್ಕೆ. ಸೊ ಎಲ್ಲದರೊಟ್ಟಿಗೆ ನಾವು ಫೈಬರ್ ರಿಚ್ ಅಂದರೆ ಈ ಸೊಪ್ಪು ತರಕಾರಿ ಏನಿದೆ ಇಂಥ ಆಹಾರ ತಿನ್ನೋದ್ರಿಂದ ಅದು ಏನು ನಮ್ಮ ಮಲಬದ್ಧತೆಯನ್ನು ಕಂಟ್ರೋಲ್ ಮಾಡ್ಬೋದು ನಾವು. ಮತ್ತೆ ಕೆಲವು ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ, ಈ ಕ್ಯಾಲ್ಸಿಯಂ ಐಯನ್ ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳೋದ್ರಿಂದ
5: ಜಿಮ್ಮಿಗೆ ಹೋಗೋರು ಪ್ರೋಟೀನ್
4: ಪ್ರೋಟೀನ್ ಎಲ್ಲ ಹೆಚ್ಚಾಗಿ ತಗೊಳ್ತಾರೆ, ಅದರಿಂದ ಸಹ ಕೆಲವೊಮ್ಮೆ ಮಲಬದ್ಧತೆ ಬರುವಂತ ಚಾನ್ಸಸ್ ಇದೆ. ಸೊ ನೀವು ಐಯನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳುವಾಗ ಅದರ ಒಟ್ಟಿಗೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಅಂದ್ರೆ ನಾನು ಮಾತ್ರೆ ರೂಪದಲ್ಲಿ ಹೇಳುದಲ್ಲ, ಈಗ ಮೆಗ್ನೀಷಿಯಂ ರಿಚ್ ಫುಡ್ಸ್ ಅಂದ್ರೆ ಈ ನಮ್ಮ ಬನಾನಾ ಆಗಿರ್ಬೋದು, ಮತ್ತೆ ಬೇರೆ ಯಾ ಈ ನಟ್ಸ್ ಆಗಿರ್ಬೋದು, ಯಾವುದು ಜಿಂಕ್ ರಿಚ್ ಮ್ಯಾಗ್ನೀಷಿಯಂ ರಿಚ್ ಎಲ್ಲ
5: ಇರ್ತದೆ,
4: ಐರನ್ ಕಂಟೆಂಟ್ಸ್. ಬಟ್ ನಮ್ಗೆ ಮ್ಯಾಗ್ನೀಷಿಯಂ ಬೇಕಾಗುವಂಥದ್ದು ಈ ಬನಾನಾದಲ್ಲಿ ಮತ್ತೆ ಸೊಪ್ಪು ತರಕಾರಿಗಳಲ್ಲಿ. ಸೊ ಅದು ಈ ಐರನ್ ಅಂಡ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಬೇಕಾದ್ರೆ ಈ ಮ್ಯಾಗ್ನೀಷಿಯಂ ಒಟ್ಟಿಗೆ ತಗೊಂಡ್ರೆ ನಿಮ್ಗೆ ಮಲಬದ್ಧತೆ ಅಷ್ಟು ಸಮಸ್ಯೆ ಬರುವುದಿಲ್ಲ. ಸೊ ಇದು ಒಂದು. ಮತ್ತೆ ಬೇರೆ ರೀಸನ್ಸ್ ಹೇಳಿದ್ರೆ ನಮ್ಮ ಸ್ಟ್ರೆಸ್, ಈಗ ಯೂಶ್ವಲಿ ಎಲ್ಲರಿಗೆ ಸಹ ಸ್ಟ್ರೆಸ್ ಇರ್ತದೆ. ಸೊ ಈ ವರ್ಕ್ ಪ್ರೆಷರ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಸಹ ಕೆಲವರಿಗೆ ಜಾಸ್ತಿಯಾಗಿ ಈ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮಗೆ ಈಗ ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಜಾಸ್ತಿ ಆಗ್ತದೆ. ಸೊ ಇದು ಕೂಡ ಒಂದು ರೀಸನ್ ಆಗ್ತದೆ ಮಲಬದ್ಧತೆಗೆ. ಸೊ ಇದೆಲ್ಲ ಈ ತುಂಬಾ ಹಾಗೆ ರೀಸನ್ಸ್ ಹೇಳಲಿಕ್ಕೆ ಹೋದ್ರೆ ಕೆಲವರಿಗೆ ಡಯಾಬಿಟೀಸ್ ಇದ್ದವರಿಗೆ ಸಹ ಕಾನ್ಸ್ಟಿಪೇಷನ್ಸ್ ಕಾಣ್ತದೆ, ಸೊ ಅದು ಒಂದು. ಮತ್ತೆ ಹೈಪೋಥೈರಾಯ್ಡಿಸಮ್ ಇದ್ದವರಿಗೆ ಸಹ ಕಾನ್ಸ್ಟಿಪೇಷನ್ ಕಾಣ್ತದೆ. ಸೊ ಅವರೆಲ್ಲ ಏನ್ ಮಾಡ್ಬೇಕಂದ್ರೆ ಅವರ ಫಸ್ಟ್ ಕಾನ್ಸ್ಟಿಪೇಷನ್ಗೆ ಏನು ಕಾರಣ ಅಂತ ತಿಳ್ಕೊಂಡು ಅದರ ಮೇಲೆ ಅವರು ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೇದು.
5: ಓಕೆ, ಹಾಗಾದ್ರೆ ತುಂಬಾ ಕಾರಣಗಳು ಕೂಡ ಇದಕ್ಕೆ ಬಹಳ ಎಫೆಕ್ಟಿವ್ ಕೂಡ ಆಗುವಂತದ್ದು ಈ ಮಲಬದ್ಧತೆ. ಸೊ ಯಾಕಂತ ಹೇಳಿದ್ರೆ ನಾವು ಸಿಲ್ಲಿಯಾಗಿ ಕಾಣುವಾಗಿಯೂ ಕೂಡ ಇಲ್ಲ, ಪ್ರತಿಯೊಂದರಲ್ಲೂ ಕೂಡ
4: ಮಲಬದ್ಧತೆ ಅನ್ನೋದು ಪ್ರೈಮರಿ ಕಾಸ್ ಆಗಿರ್ತದೆ. ನಾವು ಈಗ ನ್ಯಾಚುರೋಪತಿ ಅವರು ಹೇಳುದಾದ್ರೆ, ಪ್ರಕೃತಿ ಚಿಕಿತ್ಸೆ ಬಗ್ಗೆ ಓದೋರು ನಾವು ಮಾತಾಡೋದಾದ್ರೆ, ನಮ್ಮ ಪ್ರೈಮರಿ ಕಾಸ್ ಫಾರ್ ದಿ ಎಲ್ಲಾ ಡಿಸೀಸಸ್ ಮಲಬದ್ಧತೆ ಅಂತ ಹೇಳ್ತೇವೆ. ಸೊ ಮಲಬದ್ಧತೆಯನ್ನ ನಾವು ಫಸ್ಟ್ ಟ್ರೀಟ್ ಮಾಡಿದ್ರೆ ನೀವು ಬೇರೆ ಎಲ್ಲ ಕಾಯಿಲೆಗಳಿಂದ ಪ್ರಿವೆಂಟ್ ಮಾಡಬಹುದು, ಬರೋದ್ರಿಂದ ಪ್ರಿವೆಂಟ್ ಮಾಡಬಹುದು ಅಂತ ಹೇಳ್ಬೋದು.
5: ಸೊ ಇನ್ನು ಮಲಬದ್ಧತೆ ಒಬ್ಬ ವ್ಯಕ್ತಿಗೆ ಇದೆ ಅಂತ ಹೇಳುವಂತದ್ದು, ಅದರ ಒಂದು ಲಕ್ಷಣಗಳನ್ನು ನಾವು ಪತ್ತೆ ಹಚ್ಚಬಹುದು, ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಈತ ಒಬ್ಬ ವ್ಯಕ್ತಿಗೆ ಮಲಬದ್ಧತೆ ಇದೆ ಅಂತ ಹೇಳ್ಕೊಂಡು?
4: ಹಾ, ಅದೇ ನಾನು ಫಸ್ಟಿಗೆ ಹೇಳಿರೋ ಪ್ರಕಾರ, ಅವರಿಗೆ ಒಂದು ಹೊಟ್ಟೆ ನೋವು ಬರುವಂತದ್ದು, ಏನೋ ಒಂದು, ಈಗ ನಾವು ಒಬ್ಬರನ್ನು ನೋಡಿದ ತಕ್ಷಣ ಒಂದು ಕಾನ್ಸ್ಟಿಪೇಟೆಡ್ ಲುಕ್ ಅಂತ ಹೇಳ್ತೇವೆ ನಾವು. ಈಗ ಅವರೊಂದು ಸುಸ್ತಾಗಿರುವಂಥದ್ದು, ಇಲ್ಲ ಒಂದು ಫುಲ್ ಆ್ಯನ್ಶಿಯಸ್ ಆಗಿರುವಂಥದ್ದು, ಮತ್ತೆ ಇಲ್ಲ ಅವರಿಗೆ ಬೇಗ ಸಿಟ್ಟು ಬರುವಂಥದ್ದು, ಸೊ ಇಂಥದ್ದೆಲ್ಲ ಕಂಡು ಬರ್ತದೆ. ಅದು ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ. ಬಿಕಾಸ್ ಆ ಮಲದಲ್ಲಿರುವ ಟಾಕ್ಸಿನ್ಸ್ ರೀಅಬ್ಸಾರ್ಬ್ ಆದಾಗ ಅದು ಡೈರೆಕ್ಟ್ಲಿ ನಮ್ಮ ಮೂಡಿಗೆ ಎಫೆಕ್ಟ್ ಮಾಡುವಂಥದ್ದು. ಸೊ ಮತ್ತೆ ಹೆಡ್ ಏಕ್ ಬರುವಂಥದ್ದು ಸಹ ಇರ್ತದೆ. ಸೊ ಆ ರೀತಿಯಾದದ್ದು. ಸೊ ಇಂಥದ್ದೆಲ್ಲ, ಮತ್ತೆ ಆಗನೇ ಹೇಳಿದೆ ನಾನು, ಹೊಟ್ಟೆ ಉಬ್ಬರಿಸುವಂಥದ್ದು, ಮತ್ತೆ ತೇಗು ಬರುವಂಥದ್ದು, ಇಲ್ಲ ಬ್ಯಾಡ್ ಬ್ರೆತ್ ಆಗಿರ್ಬೋದು, ಬ್ರೀದಿಂಗ್ ಸ್ಮೆಲ್ ಬರುವಂಥದ್ದು, ಇಂಥದ್ದೆಲ್ಲ ಒಂದು ನಾವರು ಕಾನ್ಸ್ಟಿಪೇಟೆಡ್ ಇದ್ದಾರೆ ಅಂತ ಹೇಳುವುದಕ್ಕೆ ಒಂದು
5: ಲಕ್ಷಣಗಳು. ಓಕೆ, ಆ ರೀತಿಯ ಲಕ್ಷಣಗಳಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಆ ಲಕ್ಷಣಗಳನ್ನು ಗೊತ್ತಾದ ತಕ್ಷಣ ಪ್ರಾಥಮಿಕ ಹಂತದಲ್ಲಿ ಅದಕ್ಕೆ
4: ಸಂಬಂಧ ಹೋಗಿ ನಾವು ಅದನ್ನ ಟ್ರೀಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಈಗ ಕೆಲವರು ಹೇಳ್ತಾರೆ, ಈಗ ನಮ್ಮ ನ್ಯಾಚುರೋಪತಿಯಲ್ಲಿ ನಾವೀಗ ಹೇಳುದಾದ್ರೆ, ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿಯಿರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಬಿಸಿ ನೀರು ಕುಡಿಯುವುದರಿಂದ ಒಂದು ನೀವು ಅಲ್ಲಿ ಏನೋ ಒಂದು ರಿಫ್ಲೆಕ್ಸ್ ಕೊಡ್ತೀರ ಅಲ್ವಾ, ಆವಾಗ ಆ ಮೋಷನ್ ಪಾಸ್ ಆಗ್ಲಿಕ್ಕೆ ಇದ್ದ, ಈಗ ರಾತ್ರಿ ಎಲ್ಲ ಡೈಜೆಷನ್ ಪ್ರೊಸೆಸ್ ಆಗಿ ಉಳಿದಿರ್ತಕ್ಕಂಥ ಮಲ ಏನಿದೆ ಅದು ಪಾಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್
5: ಆಗುತ್ತೆ.
4: ಎಲ್ಲ ಕಲ್ಮಶ ಹೋಗಿಬಿಡ್ತದೆ. ಇನ್ನೊಂದು, ನಾವು ಈ ಯೋಗದಲ್ಲಿ ವಜ್ರಾಸನ ಅಂತ ಹೇಳ್ತೇವೆ, ಅದು ಎಲ್ಲ ಆಸನಗಳ ರಾಜ. ನಾವು ಅದನ್ನ ಊಟ ಮಾಡಿ ಸಹ ಮಾಡ್ಬೋದು. ಸೊ ಏನಂದ್ರೆ, ವಜ್ರಾಸನದಲ್ಲಿ ಕೂರೋದ್ರಿಂದ ನಿಮ್ಮ ಜೀರ್ಣಾಂಗ ಕ್ರಿಯೆ ಇದೆ ಅಲ್ಲ, ಅದು ಸಹ ಇಂಪ್ರೂವ್ ಆಗ್ತದೆ. ಆಮೇಲೆ ಬೆಳಿಗ್ಗೆ ಈ ಬಿಸಿನೀರು ಕುಡಿದು ವಜ್ರಾಸನದಲ್ಲಿ ಕೂರೋದ್ರಿಂದ ನಿಮ್ಮ ಮೋಷನ್ ರಿಫ್ಲೆಕ್ಸ್ ಏನಿದೆ, ಮಲ ಬರುವಂತ ರಿಫ್ಲೆಕ್ಸ್, ಅದು ಸಹ ಆಕ್ಟಿವೇಟ್ ಆಗ್ತದೆ. ಸೊ ದಟ್ ನಮ್ಮ ಮಲ ಪಾಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಕೆಲವರು ಹೇಳ್ತಾರೆ, ನಾವು ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ರೆ, ಇಲ್ಲ ಬೆಡ್ ಕಾಫಿ ಕುಡಿದ್ರೆ ನಮ್ಗೆ ಮೋಷನ್ ಹೋಗ್ತದೆ, ಕ್ಲಿಯರ್ ಆಗ್ತದೆ. ಅದು ಅವರ ಥಾಟ್, ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಹಾಗೆ ಅಂತ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಕಾಫಿ ಕುಡಿಯುವುದು, ಇಟ್ ಇಸ್ ವೆರಿ ಬ್ಯಾಡ್. ಹಾಗೆ ಮಾಡ್ಬೇಕಾಗಿಲ್ಲ.
5: ಸೊ ಅದರ ಬದಲು ಜಪಾನಿಗರ ಸೀಕ್ರೆಟ್ ಏನಂತ ಹೇಳಿದ್ರೆ, ಅವರು ತೆಳ್ಳಗಿರ್ತಾರೆ, ತುಂಬಾ ಸೌಂದರ್ಯವಂತರಾಗಿರ್ತಾರೆ. ಏನಂದ್ರೆ, ಅವರು ಬೆಳಿಗ್ಗೆ ಹೊತ್ತು ಒಂದು 3 ಗ್ಲಾಸ್ ಆದ್ರೂ ನೀರು ಕುಡಿತಾರೆ, ಜಪಾನಿಗರ ಸೀಕ್ರೆಟ್ ಹಾಗೆ. ಸೊ ಹಾಗಾಗಿ ಅದನ್ನ ಇಂಡಿಯಾದಲ್ಲಿ ಯಾರು ಕೂಡ, ಕೆಲವರು ಪಾಲನೆ ಮಾಡ್ತಾರೆ, ಕೆಲವರು
4: ಮಾಡಲ್ಲ.
5: ಬಹುಶಃ ಬೆಳಿಗ್ಗಿನ ಹೊತ್ತು ಎದ್ದ ತಕ್ಷಣ 3 ಗ್ಲಾಸ್ ನೀರನ್ನು ಕುಡಿಯುವಂಥದ್ದು ತುಂಬಾ ಒಳ್ಳೆಯದು. ಸೊ ಅದರಿಂದ ತುಂಬಾ ಪ್ರಯೋಜನಗಳು ನಮ್ಮ ದೇಹಕ್ಕೆ.
4: ಅದು ಸಹ ಅದರಲ್ಲಿ ಸ್ಪೆಷಲಿ ಬಿಸಿ ನೀರು, ಉಗುರು ಬೆಚ್ಚ ನೀರು ಅಂತ ಹೇಳ್ತೇವಲ್ಲ, ಅದು ಕುಡಿಯುವಂಥದ್ದು ಇನ್ನೂ ಇಂಪಾರ್ಟೆಂಟ್ ಆಗಿದೆ.
5: ಹೌದು, ಎಸ್. ಇನ್ನು ಈ ಯೋಗ ಮತ್ತು ನ್ಯಾಚುರೋಪತಿ ಇದರಲ್ಲಿ ಯಾವ ರೀತಿಯ ಪರಿಹಾರ ಇದಕ್ಕೆ ಇದೆ?
4: ಈಗ ನಾನು ಇಷ್ಟು ಹೊತ್ತು ಹೇಳಿರುವಂತದ್ದು, ಯಾ ನೀವು ಮನೆಯಲ್ಲಿ ಪರಿಹಾರ ಮಾಡ್ಕೊಳ್ಳುವಂಥದ್ದು, ಈಗ ಬೆಳಿಗ್ಗೆ ಎದ್ದು ನೀರು ಕುಡಿಯೋದಾಗಿರ್ಬೋದು, ಅದನ್ನೆಲ್ಲ ನೀವು ಮನೆಯಲ್ಲೇ ಮಾಡುವಂಥದ್ದು. ಇಲ್ಲ ನಿಮಗೆ ರಾತ್ರಿ ನನಗೆ ಅಜೀರ್ಣ ಥರ ಆಗ್ತಿದೆ ಅಂತ ಅನಿಸಿದ್ರೆ, ಸೊ ಒಂದು ಗ್ಲಾಸಿಗೆ ಜೀರಿಗೆ, ಒಂದು ಜೀರಿಗೆ ಒಂದು ಸ್ಪೂನಷ್ಟು ಹಾಕಿ ನೀರು ಹಾಕಿ ಇಟ್ಟು ಬೆಳಿಗ್ಗೆ ಅದನ್ನು ಕುಡಿಯೋದ್ರಿಂದ ಏನು ನಾನೀಗಷ್ಟೇ ಹೇಳಿದೆ, ಆ ಮೂಮೆಂಟ್ ಏನಿದೆ ಅದು ಸರಾಗವಾಗಿ ಆಗ್ತದೆ. ಅದರ ಬದಲು ಇದೆಲ್ಲ ನೀವು ಮನೆಯಲ್ಲಿ ಮಾಡುವಂಥದ್ದು, ಅದೇ ನಮ್ಮ ನ್ಯಾಚುರೋಪತಿ ಹಾಸ್ಪಿಟಲ್, ಪ್ರಕೃತಿ ಚಿಕಿತ್ಸಾ ಹಾಸ್ಪಿಟಲ್ಗೆ ಬಂದರೆ ನೀವು, ಸೊ ಇಲ್ಲಿ ನಮ್ಮದು ಫುಲ್ ಒಂದು ರುಟೀನ್ ಆಗಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು ನೀರು ಕುಡೀರಿ, ಬಿಸಿ ನೀರು, ಮತ್ತೆ ಅದಾದ್ಮೇಲೆ ನೀವು ಯೋಗ ಮಾಡಿ, ಅದಾದ್ಮೇಲೆ ಮೇಯ್ನ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಅಂತ ಬಂದರೆ ಸೊ ಅವರಿಗೆ ನಾವು ಎನಿಮಾ ಅಂತ ಇದೆ ನಮ್ಮಲ್ಲಿ ಟ್ರೀಟ್ಮೆಂಟ್. ಸೊ ಅದೇನಂದರೆ ರಿಫ್ಲೆಕ್ಸ್ ಭರಿಸುವಂಥದ್ದು, ನಾವು ಇಮೋಷನ್ ರಿಫ್ಲೆಕ್ಸ್ ಭರಿಸುವಂಥದ್ದು. ಸೊ ಇಂಥದ್ದೆಲ್ಲ ಕೊಟ್ಟು ನಾವು ಅದನ್ನು ಕ್ಯೂರ್ ಮಾಡ್ತೇವೆ. ಆ್ಯಂಡ್ ಮೇಯ್ನ್ಲಿ ನಾವು ಮಲಬದ್ಧತೆ ಅಂತ ಯಾರಾದರೂ ಬಂದರೆ ಅವರಿಗೆ ಫುಡ್ಡಲ್ಲಿ ಚೇಂಜಸ್ ಮಾಡಲಿಕ್ಕೆ ನೋಡ್ತೇವೆ, ಬಿಕಾಸ್ ಫುಡ್ ಈಸ್ ಅ ಬೇಸಿಕ್ ಮೆಡಿಸಿನ್ ಫಾರ್ ಅಸ್. ಸೊ ಅದರಲ್ಲೇ ನಾವು ಏನೋ ಆದರೂ ಕೂಡ ಚೇಂಜಸ್ ಮಾಡ್ಕೊಳ್ಬೋದು.
5: ಯೋಗ ಮತ್ತು ನ್ಯಾಚುರೋಪತಿ ಚಿಕಿತ್ಸೆಯಿಂದ ಖಂಡಿತವಾಗಿ ಪರಿಹಾರ ಸಾಧ್ಯನಾ ಮಲಬದ್ಧತೆಯನ್ನು?
4: ಅದೇ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಸರ್ ಅದು. ಈಗ ನೀವು ಮಲಬದ್ಧತೆಯ ಏನು ಸ್ಟೇಜಸ್ ಅಂದರೆ ಅದು ತುಂಬ ವರ್ಷದಿಂದ ಇರೋದಾದರೆ ನಾವು ಅದರ ಲಕ್ಷಣಗಳನ್ನು ಕಮ್ಮಿ ಮಾಡ್ತಾ ಬರ್ತೇವೆ, ಬಟ್ ಕ್ವಿಕ್ ಚೇಂಜಸ್ ಅಂತ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ಗೊತ್ತಿದೆ ಈ ನಮ್ಮ ಆಯುರ್ವೇದ ನ್ಯಾಚುರೋಪತಿಗೆ ನೀವು ವೆಯ್ಟ್ ಮಾಡಬೇಕು. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯು ಹ್ಯಾವ್ ಟು ವೆಯ್ಟ್. ಫಸ್ಟಿಗೆ ನಿಮ್ಮ ವಿಲ್ ಪವರ್ ಇರಬೇಕು, ನಾನು ಇಂಥದ್ದು ತಗೊಂಡು ನನಗೆ ಕ್ಯೂರ್ ಆಗ್ತದೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ಆವಾಗ ಏನಾಗ್ತದೆ ಅದು ಪ್ರತಿಯೊಂದು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಸರ್. ಸೊ ಹಾಗೆ ಗ್ರಾಜುವಲ್ ಆಗಿ ನಿಮ್ಮ ಸಮಸ್ಯೆ ಸಹ ಕಮ್ಮಿ ಆಗ್ತದೆ.
5: ಓಕೆ ಡಾಕ್ಟರ್, ತುಂಬಾ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ಯಾಕಂದ್ರೆ ಇತ್ತೀಚಿನ ಒಂದು ದೊಡ್ಡ ಸಮಸ್ಯೆ ಮಧುಮೇಹದಲ್ಲಿ ಬಿಟ್ಟರೆ ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೇನೆ ಮಲಬದ್ಧತೆ. ಇತ್ತೀಚೆಗೆ ಎಲ್ಲರಿಗೂ ಕೂಡ ಅದು ಕಾಡ್ತಾ ಇರುವಂಥದ್ದೇ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾಡ್ತಾ ಇರುತ್ತೆ ಮಲಬದ್ಧತೆ. ಸೊ ಹಾಗಾಗಿ ಅದರ ಕಾರಣಗಳು, ಅದರ ಲಕ್ಷಣಗಳು, ಮತ್ತು ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಬೋದು, ಮತ್ತು ಯೋಗದಿಂದಲೂ ಪ್ರಾಕೃತಿಕ ಚಿಕಿತ್ಸೆಯಿಂದಲೂ ಕೂಡ ಅದನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದೀರಿ. ಕೊನೆಗೆ ನಮ್ಮ ಕೇಳುಗರಿಗೆ ಕೊಡುವಂಥ ಒಂದು ಸಂದೇಶ ಏನು ಡಾಕ್ಟರ್?
4: ಕೇಳುಗರಿಗೆ ನಾನು ಏನು ಹೇಳ್ಬೋದು ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನೀವು ಮಲಬದ್ಧತೆ ಬರುವವರೆಗೆ ಕಾಯೋದು ಬೇಡ. ನಿಮ್ಮ ಫುಡ್, ನಿಮ್ಮ ಈಗಿಂದನೇ ನೀವು ತಗೊಳ್ಳುವಂಥ ಆಹಾರ, ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ತಗೊಳ್ಳುವಂಥದ್ದು ಇಂಪಾರ್ಟೆಂಟ್. ಮತ್ತು ನೀವು ದೈನಂದಿನ ಆ್ಯಕ್ಟಿವಿಟಿ ಮಾಡ್ತಾ ಇದ್ದ ಹಾಗೆ ನೀರು ಕುಡಿಯುವಂಥದ್ದು, ಅದರ ಜೊತೆ ಅಲಾರಾಮ್ ಇಟ್ಟು ಕುಡಿದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ದೇಹಕ್ಕೆ ನೀರು ಹೋಗಲೇಬೇಕು, ಅದು ಇಂಪಾರ್ಟೆಂಟ್. ಮತ್ತು ಫೈಬರ್ ರಿಚ್ ಫುಡ್ ತಗೊಳ್ಳುವಂಥದ್ದು, ಈ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಿಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಎಕ್ಸಸೈಸ್ ಮಾಡುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ, ಅದು ಸಮಸ್ಯೆ ಬರುವವರೆಗೆ ಕಾಯಬೇಡಿ. ಅದಕ್ಕಿಂತ ಮುಂಚೆನೆ ನನಗೆ ಇಂಥದ್ದು ಬರಬಾರ್ದು, ನಾನು ಈಗಿಂದನೇ ಒಳ್ಳೆ ಫುಡ್ ಹ್ಯಾಬಿಟ್ಸ್ ಫಾಲೋ ಮಾಡಬೇಕು, ಇಂಥದ್ದೆಲ್ಲ ಇದ್ದರೆ ಮನುಷ್ಯರಲ್ಲಿ ತುಂಬ ಒಳ್ಳೆಯದು. ಅವರೆಷ್ಟೇ ಬಿಸಿ ಇರಲಿ, ನಮ್ಮ ದೇಹ ಇಸ್ ಇಂಪಾರ್ಟೆಂಟ್. ನಮಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್.
5: ಇದರ ಮಧ್ಯೆ ಮತ್ತೊಂದು ಪ್ರಶ್ನೆ ಏನಂದ್ರೆ, ಅತಿ ಹೆಚ್ಚಿನ ನಿದ್ರೆ ಕೂಡ ಇದಕ್ಕೆ ಕಾರಣ ಆಗಿಬಿಡುತ್ತೆ?
4: ಅತಿ ಹೆಚ್ಚಿನ ನಿದ್ರೆ ಅಂತ ಹೇಳುವುದಿಲ್ಲ ನಾನು, ಬಟ್ ಈ ನಾನೇನು ಹೇಳಿದೆ ಒಂದು ಅಂಶ, ಸ್ಟ್ರೆಸ್ ಅನ್ನೋದು ಒಂದು ಕಾರಣ ಆಗಿರ್ತದೆ. ಈ ಸ್ಟ್ರೆಸ್ ಬರುವಂಥದ್ದು ನಮ್ಮ ನಿದ್ರೆ ಕಮ್ಮಿ ಆದಾಗ ಸಹ ಸ್ಟ್ರೆಸ್ ಬರ್ತದೆ. ಈಗ ಈ ಐಟಿ ಪ್ರೊಫೆಷನ್ಸ್ ಅಲ್ಲೆಲ್ಲ ಅವರಿಗೆ ನಿದ್ರೆದು ಸಮಸ್ಯೆ ತುಂಬ ಇರ್ತದೆ. ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನೀವು ಸಾದಷ್ಟು ನಿದ್ರೆ ಮಾಡುವಂಥದ್ದು ಇಸ್ ಇಂಪಾರ್ಟೆಂಟ್. ಈಗ ಒಂದು ನಾರ್ಮಲ್ ಇಂಡಿವಿಜುವಲಿಗೆ, ಒಬ್ಬ ಆರೋಗ್ಯಕರ ಒಬ್ಬ ಮನುಷ್ಯ ಅಂತ ಹೇಳಬೇಕಾದ್ರೆ ಅವನಿಗೆ ಒಂದು 7-8 hours ನಿದ್ದೆ ಬೇಕು. ಸೊ ಅದು ಅಡಲ್ಟಲ್ಲಿ ನಾನು ಹೇಳುವಂಥದ್ದು. ಹಾಗೆಂತ ಚಿಕ್ಕ ಮಕ್ಕಳಿಗೆ 7-8 hours ನಿದ್ದೆ ಬೇಡ. ಆ್ಯಕ್ಚುಲಿ ಅವರಿಗೆ ಒಂದು 5-6 hours ಸಾಕಿದೆ. ಸೊ ಜಾಸ್ತಿ ವರ್ಕ್ ಮಾಡುವಂಥ ಮೆನ್ ಅಥವಾ ವಿಮೆನ್ ಅವರಿಗೆಲ್ಲ ಒಂದು 7-8 hours ನಿದ್ದೆ ಅಂತೂ ಬೇಕೇ ಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅಮೃತ ಸವಿಷ ಆಗ್ತದೆ ಅಂತಲ್ಲ. ಸೊ ಜಾಸ್ತಿ ಯಾವುದು ಒಳ್ಳೇದಲ್ಲ, ಮಿತವಾಗಿದ್ದರೆ ಒಳ್ಳೇದು.
5: ಮಿತವಾಗಿದ್ದರೆ ಒಳ್ಳೆಯದು. ಎಸ್, ಓಕೆ. ತುಂಬಾ ಮಾಹಿತಿಯನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಿ ಡಾಕ್ಟರ್, ತಮಗೆ ಧನ್ಯವಾದಗಳು.
4: ಥ್ಯಾಂಕ್ ಯು ಸೋ ಮಚ್.
5: ಕೇಳುಗ್ರೆ, ಇದು ಇವತ್ತಿನ ಆರೋಗ್ಯ ಸಾರಂಗ. ಈ ಒಂದು ಕಾರ್ಯಕ್ರಮದಲ್ಲಿ ಮಧುಮೇಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಲಕ್ಷಣಗಳು, ಕಾರಣಗಳು, ಮತ್ತು ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ಇದಕ್ಕೆ ಇರುವಂತಹ ಪರಿಹಾರ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾಹಿತಿಯನ್ನು ಕೊಟ್ಟಿದ್ದವರು ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ನಯನಶ್ರೀ. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದು ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಮನಮೋಹಕ ಅರಬ್ಬಿ ಸಮುದ್ರದಲ್ಲಿ ಕಾಲು ಅದ್ದಿಕೊಂಡು ಹಸಿರುಕ್ಕುವ ಪಶ್ಚಿಮ ಘಟ್ಟದಲ್ಲಿ ತಲೆಯೆತ್ತಿ ನಿಂತು ಮೆರೆಯುತ್ತಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೊಂದು ಭಾಷೆಗಳು, ಅದೆಷ್ಟೊಂದು ಸಂಸ್ಕೃತಿಗಳು. ತುಳು, ಕೊಂಕಣಿ, ಬ್ಯಾರಿ, ನವಾಯಿತಿ, ಹೀಗೆ ಒಂದಕ್ಕಿಂತ ಒಂದು ಸುಂದರ ಭಾಷೆ. ವಸುಂಧರೆಯ ಮಡಿಲ ಮೋಹಕತೆಯನ್ನು ಹೆಚ್ಚಿಸುತ್ತಿರುವ ಅಪರೂಪದ ಸಂಸ್ಕೃತಿಗಳು. ಈ ಭಾಷಾ ವೈವಿಧ್ಯತೆಯ ಮಧ್ಯೆ ಸಾಮರಸ್ಯದಿಂದ ಕಂಗೊಳಿಸುತ್ತಿದೆ ಬ್ಯಾರಿ ಸಂಸ್ಕೃತಿ.
1: ನಾವು ಬ್ಯಾರಿ ಸಂಸ್ಕೃತಿಯನ್ನು ಬ್ಯಾರಿ ಅನ್ನತಕ್ಕಂತಹ ಎಲ್ಲ ಒಂದು ದೊಡ್ಡ ಗ್ಯಾಮೆಟ್ನಲ್ಲಿ ಒಂದು ಚಿಕ್ಕ ಸಂಸ್ಕೃತಿ ಅಥವಾ ಚಿಕ್ಕ ಗುಂಪಿರಬಹುದು, ಆದರೆ ಅದು ತನ್ನದೇ ಆದ ಒಂದು ಜೀವನ ಕ್ರಮ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ಇದನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ.
0: ಅರೇಬಿಕ್, ತುಳು, ಕನ್ನಡ, ತಮಿಳು ಮತ್ತು ಮಲಯಾಳಂ ಈ ಮುಂತಾದ ಹಲವು ಭಾಷೆಗಳು

0: ಕಡಲಿಂದ ಕಡಾ ಪಡೆದುಕೊಂಡ ಶಬ್ದ ಭಂಡಾರದ ಜತೆಗೆ ತನ್ನದೇ ಆದ ವಿಶಿಷ್ಟ ಸಾವಿರಾರು ಸ್ವತಂತ್ರ ಶಬ್ದಗಳನ್ನು ಹೊಂದಿರುವ ಬ್ಯಾರಿ ಭಾಷೆಯ ಜತೆ ಜತೆಗೆ ಬೆಳೆದು ಬಂದದ್ದು ಬ್ಯಾರಿ ಸಂಸ್ಕೃತಿ.
1: ಬ್ಯಾರಿ ಭಾಷೆಗೆ ತನ್ನದೇ ಆದಂತಹ ಜನಪದ ಇದೆ, ಹಾಡುಗಳಿವೆ, ಕಥೆಗಳಿವೆ, ಜನಪದ ಕಥೆಗಳಿವೆ, ಅವರ ಸಂಪ್ರದಾಯಗಳಿವೆ, ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಶಬ್ದಗಳಿವೆ, ಹಾಡುಗಳಿವೆ, ಅದರಲ್ಲಿರುವಂತಹ ಶಬ್ದಗಳಿವೆ. ಅದನ್ನೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಬೇಕಾದಂತಹಷ್ಟು ಅವಕಾಶವಿದೆ.
0: 1400 ವರ್ಷಗಳಿಗೂ ಹಿಂದೆ ದೂರದ ಅರೇಬಿಯಾದಲ್ಲಿ ಉದಯಿಸಿದ ಜ್ಞಾನ ಸೂರ್ಯ, ಲೋಕನಾಯಕ ಪ್ರವಾದಿ ಮುಹಮ್ಮದ್ ಪೈಗಂಬರರ ಅನುಯಾಯಿಗಳು ಈ ಬ್ಯಾರಿಗಳು. ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬರುವುದಕ್ಕೂ ಮುನ್ನ ಕನ್ನಡ ಕರಾವಳಿಯ ಜತೆಗೆ ಅರಬ್ ವರ್ತಕರು ನಿಕಟ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಅರೇಬಿಯಾದಿಂದ ಸರಕು ಸಾಗಣೆಯ ಹಡಗುಗಳಲ್ಲಿ ಸಮುದ್ರ ದಾಟಿ ಕನ್ನಡ ಕರಾವಳಿಗೆ ಬಂದಿಳಿದ ಅರಬ್ ವ್ಯಾಪಾರಿಗಳು ಇಲ್ಲಿ ಹಲವು ತಿಂಗಳ ಕಾಲ ನೆಲೆಸುತ್ತಿದ್ದರು. ಕ್ರಮೇಣ ಹಲವರು ಇಲ್ಲಿಯವರನ್ನೇ ಮದುವೆಯಾಗಿ ಸಂಸಾರ ಹೂಡಿದರು. ಇನ್ನೊಂದೆಡೆ ಮಾಲಿಕ್, ದೀನಾರ್ ಮುಂತಾದ ಸಂತ ಶ್ರೇಷ್ಠರು ಕಾಸರಗೋಡಿಗೆ ಆಗಮಿಸಿದರು. ಅವರ ಅನುಯಾಯಿಗಳು ಮಂಗಳೂರು, ಬಸ್ರೂರುಗಳಿಗೆ ಬಂದು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಆ ಸಜ್ಜನರ ಸಹವಾಸದಿಂದ ಹೊಸ ಜ್ಞಾನೋದಯ ಪಡೆದ ಕರಾವಳಿಯ ಬಹುದೊಡ್ಡ ಜನಸಮುದಾಯ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿತು.
2: ಈಗ ಸಂಸ್ಕೃತಿ ಇಸ್ಲಾಮಿಗೆ ತನ್ನದೇ ಆದಂತೊಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾರಲ್ಲ. ಸಂಸ್ಕೃತಿ ಅನ್ನತಕ್ಕಂಥದ್ದು ಜನಗಳ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಅವರ ನಡವಳಿಕೆಗಳು, ಅವರ ರೀತಿ ರಿವಾಜುಗಳು, ಅವರು ಆಚರಣೆ ಮಾಡತಕ್ಕಂಥ ಕೆಲವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳು ಇದೆಲ್ಲ ಒಳಗೊಂಡಿದೆ. ಸೊ ಇಸ್ಲಾಂ ಅರೇಬಿಯ ದೇಶದಲ್ಲಿ ತನ್ನ ಹೆಜ್ಜೆಯನ್ನು ದೃಢಪಡಿಸಿಕೊಂಡಾಗ ಅಲ್ಲಿಯ ಸಂಸ್ಕೃತಿಯನ್ನೇ ಅದು ಅಳವಡಿಸಿಕೊಂಡಿದೆ. ಇಂಡಿಯಾ ದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ಚೈನಾದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿ ಇಸ್ಲಾಮಿನ ಧಾರ್ಮಿಕ ಸಿದ್ಧಾಂತವನ್ನು ಒಪ್ಪಿದಂಥ ಜನವು ಕೂಡ ತನ್ನ ಸಂಸ್ಕೃತಿಯನ್ನು ಬಿಡಲಿಲ್ಲ. ಅವರು
0: ಕರಾವಳಿಯ ಕಡಲ ಕಂಪಿನ ಸೊಗಡಿನ ಜತೆಗೆ ಅರೇಬಿಯಾದ ಅತ್ತರಿನ ಪರಿಮಳವೂ ಸೇರಿ ಹೊಸ ಸಂಸ್ಕೃತಿಯೊಂದು ಜನ್ಮತಾಳಿತು. ಅದುವೇ ಬ್ಯಾರಿ ಸಂಸ್ಕೃತಿ.

0: ಕರಾವಳಿಯ ಇತಿಹಾಸದತ್ತ ಕಣ್ಣು ಹಾಯಿಸಿದರೆ ಬ್ಯಾರಿಗಳಿಗಿದ್ದ ಮಹತ್ವದ ಅರಿವಾಗುತ್ತದೆ. ಮಂಗಳೂರಿನ ಜೈನ ಅರಸರಾದ ಬಂಗರಾಜರು, ಉಳ್ಳಾಲದ ಚೌಟರಾಣಿ ಅಬ್ಬಕ್ಕದೇವಿಯು ಬ್ಯಾರಿಗಳನ್ನು ಗೌರವಿಸಿ ತಮ್ಮ ಸೇನೆಗಳಲ್ಲಿ ಮತ್ತು ಪ್ರಮುಖ ಅಧಿಕಾರ ವರ್ಗದಲ್ಲಿ ಸೇರಿಸಿಕೊಂಡಿದ್ದರು.
1: ಈ ಪ್ರದೇಶದಲ್ಲಿ ಬಹುತೇಕ ಸಂಖ್ಯೆಯಲ್ಲಿರುವಂತಹ ಬ್ಯಾರಿಗಳು ದಂಡನಾಯಕರಾಗಿ, ಸೈನಿಕರಾಗಿ ಮತ್ತು ಕಾಲಾಳುಗಳಾಗಿ ಕೂಡ ದುಡಿದ ಚರಿತ್ರೆ ಇದೆ.
0: ಪೋರ್ಚುಗೀಸರ ವಿರುದ್ಧ ರಣಕಹಳೆ ಮೊಳಗಿಸಿದ ರಾಣಿ ಅಬ್ಬಕ್ಕದೇವಿಯ ಸೈನ್ಯದಲ್ಲಿ ಬ್ಯಾರಿಗಳು ವೀರ ಸೇನಾನಿಗಳಾಗಿದ್ದರು.
1: ಪಕ್ರು ಬ್ಯಾರಿ ಮತ್ತು ಆಲಿಬ್ಯಾರಿಯವರು ಮುಂಚೂಣಿಯಲ್ಲಿದ್ದು ಈ ನೆಲಕ್ಕೆ ಪರಾಕಿಯರ ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದದ್ದನ್ನು ನಾವು ಕೂಡ ನಮ್ಮ ಹಿರಿಯರ ಬಾಯಿಂದ ಕೇಳಿಕೊಂಡು ಬಂದಿದ್ದೇವೆ.

0: ಕರಾವಳಿಯ ಎಲ್ಲ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಮಂಗಳೂರೇ ರಾಜಧಾನಿ. ಮಂಗಳೂರಿಗೂ ಹಲವು ಹೆಸರುಗಳಿವೆ. ಮಂಗಳೂರನ್ನು ತುಳುವರು ಕುಡ್ಲ ಎಂದರೆ, ಕೊಂಕಣಿಗರು ಕೊಡಿಯಾಲ ಎನ್ನುತ್ತಾರೆ. ಆದರೆ ಬ್ಯಾರಿಗಳ ಬಾಯಲ್ಲಿ ಅದುವೇ ಮೈಕಾಲ. ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಮೂಲ್ಕಿ, ಮೂಡಬಿದರೆ, ಸುರತ್ಕಲ್, ಸುಳ್ಯ ಹಾಗೂ ಬೆಳ್ತಂಗಡಿಗಳಲ್ಲಿ ಬ್ಯಾರಿ ಜನಸಾಂದ್ರತೆ ಅತ್ಯಂತ ಹೆಚ್ಚು. ಹಲವು ಕೃಷಿ ಮೂಲದ ಕುಟುಂಬಗಳೂ ಇವೆ. ಆದರೆ ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು. ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ.
1: ಕಬ್ಬಿನ ವ್ಯಾಪಾರದಲ್ಲಿ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ, ಎಲ್ಲಾ ವ್ಯಾಪಾರದಲ್ಲಿ ನಮ್ಮ ಗುಜರಿ ವ್ಯಾಪಾರ ಎಲ್ಲರೂ ದೊಡ್ಡ ನಂಬರ್, ಇಂಡಿಯಾದ ನಂಬರ್ ಒನ್ ಆಗಿದ್ದಾರೆ.
0: ಉದ್ದನೆಯ ಶರ್ಟು, ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ, ತಲೆಗೊಂದು ಮುಂಡಾಸು, ಸೊಂಟದಲ್ಲಿ ದಪ್ಪನೆಯ ಬೆಲ್ಟು, ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು. ಕಲ್ಬಾರೆ ಎಂಬ ಹಳದಿ ಸೀರೆ, ಪೊಡಿಕಲ ಎಂಬ ಕೆಂಪು ಸೀರೆ, ಅರ್ಗಂಡಿ ಕುಪ್ಪಾಯ, ತಲೆಗೊಂದು ಉರುಮಾಲು, ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ ವಲ್ಲಿ, ಮಹಿಳೆಯರ ಹೆಗ್ಗುರುತು. ಮನೆಯಲ್ಲಿ ಕಾಲಿಗೆ ಮೆಟ್ಟುವ ಮರದ ಮೆಟ್ಕಡಿ ಬ್ಯಾರಿಗಳಿಗೆ ವಿಶಿಷ್ಟವಾದದ್ದು. ಇವೆಲ್ಲ ಗತಕಾಲದ ನೆನಪುಗಳು. ಬ್ಯಾರಿ ಹೆಣ್ಣು ಮಕ್ಕಳ ಆಭರಣಗಳಂತೂ ಅತ್ಯಂತ ವೈವಿಧ್ಯಮಯ. ಅಲಿಕ್ಕಾತ್, ಕೊಪ್ಪು ಸರಪಳಿ, ವಾಲೆ, ಒಲಿ, ಬಾಲೀಕ್, ಮಿಸಿರಿಡೋ ಮಾಲೆ,
2: ಕಾಲ ಚೈನ್, ಕಾಲ್ ಸರಪಳಿ, ಕುನಿಪು, ಪಾಡಗ, ಕಾದ್ರದು ಅಗಾಲ್ತ ವಾಲೆ,
3: ಕೈ ಕೇಳಿರೋ ಬಲೆ, ಸರಗ ಬಲೆ, ಮುಳುಗಿ, ಚರಕ್ಕಿ, ನಡುಗು, ನೂಲಣ, ಕುಟ್ಟೆಗಳಿಗೆ, ಅಡ್ಡಗಳಿಗೆಲ್ಲ ಪಂಡೆ.
0: ಒಂದೇ ಎರಡೇ ಬ್ಯಾರಿ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ವೈವಿಧ್ಯಮಯ ಆಭರಣಗಳ ಪಟ್ಟಿ ಬೆರಗು ಹುಟ್ಟಿಸುವಂತಿದೆ. ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು 14 ದಿನಗಳ ಕಾಲ ನಡೆಯುತ್ತಿತ್ತು.
4: ಬಾರಿ ಜಲಸಲು ಜಾಮಣ, ಬ್ಯಾಂಡ್, ತಂಬುರಿ, ವಾದ್ಯ, ಯಾವ್ದಾರು ಮಂಗಿಲ ಲೈಟ್, ಗ್ಯಾಸ್ ಲೈಟ್ ಬೆಚ್ಚಿದ್ರು ಯಾವ್ದಾರು ಮಂಗಿಲ ಪಾಟು ಕಲಿಯೆಲ್ಲ ಆಯ್ತು.
5: ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನ ಕೂರಿಸಿ ಹಾಡುವಂತ ಹಾಡುಗಳು, ಅದು ಒಪ್ಪನೆ ಅಂತ ಹೇಳ್ತಾರೆ. ಆಮೇಲೆ ಮೋಲಂಜಿ ಪಾಟ್ ಅಂತ ಹೇಳ್ತಾರೆ.
6: ಕೋಟ್ ಪ್ಯಾಂಟಲ್ ಪುದಿಯ ಪುಲಹಮದ್ ಬಂದಿಡೋ ಬಂದಾನು, ಬಂದಿರೋ ಮಾಲೆ ಕೈ ನಿಂತು ಮರುಹಬ ಜೋರು ಕೇಟಂತು.
0: ಮದುವೆ ಎಂದರೆ ಹೊಸ ಬಟ್ಟೆ, ಹಾಡು, ಭರ್ಜರಿ ಬಿರಿಯಾನಿ, ನೈಚೂರು, ವೈವಿಧ್ಯಮಯ ಭಕ್ಷ್ಯ ಭೋಜನಗಳು.
3: ಅದು ಪುದಿಯ ಮುಳ್ಳು ಬಂದಿ ಚೆನ್ನಪ್ಪ ಬಾಯಿದೆ, ಬಾಲಪ್ಪ ಸಂಗ್ರೋಲೆ, ಇದೆಲ್ಲ ಚುಮ್ಮಪ್ಪ ಪೂವಪ್ಪ ಎಲ್ಲ.
0: ಸಂಬಂಧ ಕುದುರಿದ ಬಳಿಕ ವರಪ್ಪು ಎಂದರೆ ನಿಶ್ಚಿತಾರ್ಥ ನಡೆಯುತ್ತಿತ್ತು. ಸರಳವಾಗಿ ನಡೆಯುವ ನಿಕಾಹ್ ಮದುವೆಯ ಮುಖ್ಯ ಘಟ್ಟ. ಹೆಣ್ಣಿನ ಸಮ್ಮತಿ ಪಡೆದು ಹೆಣ್ಣಿನ ತಂದೆ ಮತ್ತು ಗಂಡಿನ ನಡುವೆ ನಡೆಯುವ ಒಪ್ಪಂದವನ್ನು ನಿಕಾಹ್ ಎನ್ನುತ್ತಾರೆ. ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು. ಹೆಣ್ಣೇ ನಿರ್ಧರಿಸಬೇಕಾದ ವಧು ದಕ್ಷಿಣೆಯೇ ಮಹರ್. ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ, ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ. ಮದುವೆಯ ಬೆನ್ನಲ್ಲೇ ನಡೆಯುವ ಔತಣಕೂಟವಾದ ತಾಲ ಬ್ಯಾರಿಗಳಲ್ಲಿ ಮಾತ್ರ ಕಾಣಿಸುವ ವಿಶಿಷ್ಟ ಆಚರಣೆ.
4: ತಾಲ ಬೆಳಿಯೋರು ಸೂಪರ್ ಇಟ್ಟು ಅದು ನಡುವು ಇದಕ್ಕೆ ಬೆಚ್ಚಿಟ್ಟು ನೋಡೋಡಿ ಐಕೆ ಬೆಳೆಯ ತಗರಲಿ ನೀಚೋರು ಅದು ಇದಲ್ಲ ಅಪ್ಪ ನೆಯ್ಯಪ್ಪ ಎನಡಪ್ಪ ಪಾಲಪ್ಪ ಪಿನ್ನೆ ನಿಂಗಳು ಸಾಂಕುರಳ್ಳಿ ಎಣ್ಣೆ ಪತ್ರೆ ಗುಲಿಯಪ್ಪ ಎಲ್ಲರೂ ಸಾಧಾರಣ ಪೋಲ್ ತೋಲ ಅಪ್ಪಲ್ಲ ಬಿಚ್ಚಿತ್ತಲ್ಲಿ ಎಲ್ಲ ಹೆಚ್ಚಿಟ್ಟಲ್ಲಿ ತಿಂದರು.
0: ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನ ಕೂಟ ನಡೆಸುವುದೇ ತಾಲ.
4: ಅಣ್ಣ ತಿಂದದ್ದು ತಿನ್ನಿಟ್ಟಾಯ್ತು ಕುಸಿಗಮ್ಮತಲ್ಲಿ ಪಾಟು ಕಲಿ ಎಲ್ಲ ಆಯ್ತು, ಭಾರಿ ಸೊಂದಲ್ಲ ಆಯ್ತು. ಬರ್ಮತ್ತು ಇನ್ನು ಅವತ್ತು ಎಡದಲ್ಲಿ ಎಂದ್ರಲ್ಲ ಉಂಡು ಚುಂಬ ಗಲಾಸ ಲೋಟಮ ಎಂದ್ರು ಅಂದರೆ ಪೂರ ಕಟ್ಟ ಕಟ್ಟ ಮಾರೋಗು.
0: ಬ್ಯಾರಿಗಳ ಭಕ್ಷ್ಯ ಭೋಜನಗಳಲ್ಲೂ 108 ವಿಧ.

0: ಪದಿನಾರಗ ಎನ್ನುವ ವ್ಯವಸ್ಥೆಯಲ್ಲಿ ಆಗಿನ ಶ್ರೀಮಂತ ಕುಟುಂಬಗಳ ವೈಭವವೂ ಎದ್ದು ಕಾಣುತ್ತಿದೆ.
1: ಪದಿನಾರಗ ಎಂಬಂತಹ ಒಂದು ವ್ಯವಸ್ಥೆ ಇಲ್ಲಿ ಮಂಗಳೂರಲ್ಲಿ ಮುಖ್ಯವಾಗಿ ಇಲ್ಲಿತ್ತು. ಅದು ಜೈನ್ ಸಂಘ ವ್ಯವಸ್ಥೆಯ ಆ ರೂಪದಲ್ಲಿದೆ. ಅದೊಂದು ಅಂಜುಮಾನ್ ವ್ಯವಸ್ಥೆಯಾಗಿದೆ. ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ನಾವು ಹಳೆಯ ಬ್ಯಾರಿ ಲೇಖನಗಳಲ್ಲಿ ಹಳೆಯ ದಾಖಲೆಗಳಲ್ಲಿ ನಾವು ಕಾಣಲು ಸಾಧ್ಯವಾಗುತ್ತದೆ.
0: ಕಲ್ಲಾರೆ ಅಗ, ಚೆಟ್ರೆ ಬಂಡಸಾಲೆ ಅಗ, ಸಾಯಿರಿ ಕಾನಗ, ಬೂಬು ಕಾನಗ, ಐನ ಕಾನಗ, ಕಾಯಿರಿ ಕಾನಗ, ಬಾವಾ ಕಾನಗ, ಹೀಗೆ 16 ಮನೆತನಗಳ ಹೆಸರುಗಳಿದ್ದುವು.
1: ಬರಬರುತ್ತಾ ಅವಳು ಕ್ಷೀಣಿಸ್ತಾ ಹೋಗಿ ಕೆಲವು ಮನೆತನಗಳು ಅವುಗಳ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿವು.
0: ಈಗ ಬದಲಾದ ಕಾಲದಲ್ಲಿ ಈ ದೊಡ್ಡ ಮನೆಗಳೆಲ್ಲ ಕಣ್ಮರೆಯಾಗಿವೆ ಅಥವಾ ಪಾಳುಬಿದ್ದಿವೆ. ಹಳೆ ಮನೆಗಳನ್ನು ಕೆಡವಿ ಹೊಸ ವಿನ್ಯಾಸದ ಮನೆಗಳು ತಲೆ ಎತ್ತಿವೆ.

0: ಸುಮಾರು 1200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಮೈಕಾಲದ ಕೇಂದ್ರ ಜುಮ್ಮಾ ಮಸೀದಿ ಝೀನತ್ ಬಖ್ಶ್ ಮಸೀದಿ ಈಗಲೂ ಬ್ಯಾರಿಗಳ ಧಾರ್ಮಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದರ ಭಾರೀ ಮರದ ಕಂಬಗಳ ಕೆತ್ತನೆಗಳಂತೂ ಅತ್ಯಂತ ವಿಶಿಷ್ಟವಾದದ್ದು. ಮನೆಗಳನ್ನು ಕಟ್ಟಿಸುವಾಗ ಮರಗಳನ್ನು ಕಲಾತ್ಮಕವಾಗಿ ಬಳಸುತ್ತಿದ್ದ ಬ್ಯಾರಿಗಳು ತುಳು ಸಂಸ್ಕೃತಿಯ ಜೊತೆಗೆ ಹೊಂದಿದ್ದ ಅವಿನಾಭಾವ ಸಂಬಂಧಕ್ಕೂ ಈ ವಾಸ್ತು ವಿನ್ಯಾಸ ಸಾಕ್ಷಿಯಾಗಿದೆ. ತುಳುವರ ಬಬ್ಬರಿಯ ಪಾಡ್ದನದಲ್ಲಿ ಬ್ಯಾರಿಗಳ ಮಹತ್ವದ ವಿವರಣೆ ಇದೆ.
1: ಒಂದು ಕಡಲಿನಲ್ಲಿ ಒಂದು ಹಡಗು ಅದು ಅಪಘಾತಕ್ಕೆ ಒಳಗಾಗಿ ಅಲ್ಲಿ ಮುಳುಗಿದಂತಹ ಬ್ಯಾರಿ ಒಬ್ಬ ಭೂತಾದ ಬಬ್ಬರಿಯ ಭೂತವಾದ ಬಾವು ಬ್ಯಾರಿ ಅಂತ, ಸುಲಿಕಲ್ಲ ಮುರವ ಬ್ಯಾರಿ ಮತ್ತು ಪಾತುಮರ ಮಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಸ್ಥಳೀಯ ಸಂಸ್ಕೃತಿ ಜೊತೆಗೆ ಸಂಬಂಧ ಹೊಂದಿರುವಂಥದ್ದು. ಹಾಗೆಯೇ ನೀವು ಅರಿಕಾಡಿನ ಆಲಿಭೂತ ನೋಡಿದರೆ ಅದು ಒಂದು ಒಂದು ಬ್ಯಾರಿ ಸಂಸ್ಕೃತಿ, ಒಂದು ತುಳುನಾಡ ಸಂಸ್ಕೃತಿಗೆ ಒಟ್ಟು ಸೇರಿರುವಂಥದ್ದು.
0: ಬಹುತೇಕ ತೌಳವ ಸಂಸ್ಕೃತಿಯ ಪ್ರಭಾವ ಬ್ಯಾರಿಗಳ ಮೇಲೆ ಇದ್ದುದರಿಂದ ಹಲವು ಸ್ಥಳೀಯ ಆಚರಣೆಗಳು ಬ್ಯಾರಿಗಳ ಸಂಸ್ಕೃತಿಯಲ್ಲಿ ಸೇರಿಕೊಂಡಿವೆ.
1: ವಾಸ್ತವಿಕವಾಗಿ ಹೇಗೆ ಆಗ್ತದೆ ಅಂದರೆ, ಯಾವ

0: ಐ ಕ್ರಿಸ್ತಿಯರು 500 ಹಿಂದೆ ನಾವು ಬಹಳ ಸೌಹಾರ್ದದಿಂದ
1: ಕರಾವಳಿಯ ಉದ್ದಕ್ಕೂ ಕಾಣಿಸುವ ಸೂಫಿ ಸಂತರ ದರ್ಗಾಗಳು ಇದಕ್ಕೆ ಈಗಲೂ ಸಾಕ್ಷಿಯಾಗಿ ನಿಂತಿವೆ.
2: ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾ ಇದು ದಕ್ಷಿಣ ಭಾರತದ ಅಜ್ಮೇರೆ ಎಂದು ಪ್ರಖ್ಯಾತವಾದಂಥದ್ದು. ಸಾಧಾರಣ 400 ವರ್ಷಕ್ಕೂ ಹಿಂದೆ ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರು ಅರಬಿ ಮದೀನದಿಂದ ಅರಬಿ ಸಮುದ್ರ ಮುಖೇನ ಇಲ್ಲಿಗೆ ಬಂದು ವಾಸವಾಗಿದ್ದರು.
1: ಇಲ್ಲಿ ನಡೆಯುವ ಉರೂಸು ಸಮಾರಂಭಗಳಲ್ಲಿ ಇತರ ಎಲ್ಲ ಧರ್ಮಗಳ ಜನರೂ ಭಾಗವಹಿಸುತ್ತಾರೆ.
3: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಅನೇಕ ಧರ್ಮಗಳು ಹಾಗೂ ಅನೇಕ ಜಾತಿಗಳ ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥ ಒಂದು ಮಾತಿದೆ. ಬ್ಯಾರಿ ಸಮುದಾಯದವರು ಬಳಕೆ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳಿರಬಹುದು ಅಥವಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂಥ ವಸ್ತುಗಳಿರಬಹುದು, ತುಳುವರು ಏನು ಬಳಕೆ ಮಾಡ್ತಾರೋ ಅದು ಬ್ಯಾರಿಗಳದ್ದು, ಬ್ಯಾರಿಗಳದ್ದು ಏನಿದೆಯೋ ಅದು ತುಳುವರದ್ದು ಅನ್ನೋ ರೀತಿಯಲ್ಲಿ ಬೆರೆತು ಹೋಗಿದೆ.
1: ಉಳ್ಳಾಲ, ಕಾಜೂರು, ಉದ್ಯಾವರ, ಬೈಲ್ಪೇಟೆ, ಕುಂದಾಪುರ ಮತ್ತು ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿರುವ ಸೂಫಿ ಸಂತರ ದರ್ಗಾಗಳು ಈಗಲೂ ಬ್ಯಾರಿಗಳ ಬಹುದೊಡ್ಡ ಶ್ರದ್ಧಾ ಕೇಂದ್ರಗಳಾಗಿವೆ. ದಪ್ಪುಪ್ಪಾಟ್ ಮತ್ತು ಕೋಲುಕ್ಕಲಿ ಬ್ಯಾರಿಗಳಲ್ಲಿ ಈಗಲೂ ಜನಪ್ರಿಯ. ಕುಶಾಲು ಗಾದೆಗಳು, ತಮಾಷೆಯ ನಾಟಕಗಳಿಗೆ ಬ್ಯಾರಿಗಳು ಹೆಸರುವಾಸಿ.
4: ಅವರು ವ್ಯಾಪಾರ ಕೇಂದ್ರಗಳಲ್ಲೂ ಕೂಡ ಪ್ರತಿಯೊಂದು ಸೀರಿಯಸ್ ವಿಷಯನೂ ಕೂಡ ತಮಾಷೆಯಲ್ಲೇ ಕೊಂಡೋಗ್ತಿದ್ರು. ಹಾಗಾಗಿ ತಮಾಷೆ ಎಂಬುದು ಬ್ಯಾರಿಗಳಲ್ಲಿ ಅವರ ರಕ್ತದಲ್ಲಿ ಬಂದಿರುವಂಥ ಒಂದು ಗುಣ.
5: ಅಲ್ಲ ಗುತ್ತಚ್ಚ, ಇದರ ನಲ್ಲ ವಿಷಯ ಈ ಆಜಾರ ಬಂದದ್ದು ಉಲ್ಲಗ ನಿಂಕೋರು ಪರ್ಮಿಷನ್ ಬೇನ
6: ತುಂಬ ಕಾರ್ಲೆ ಕುಟ್ಟಿಟ್ಕೊಂಡು ಇಪ್ಪೇಂದ್ರ ಬಿಯರಿಕ್ರೆಯಿಂದ
7: ಅವನ ಬಿಯರ್ಕರು ನಂಡ ಹೇಳಿ ಕಾಸಿಲ್ಲ ಅವನಿಗೆ ಹೊರತು.

0: ಬ್ಯಾರಿ ಭಾಷೆಯಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತ ಸಾಹಿತ್ಯವಿತ್ತು. ಟಿ ಉಬೇದ್, ಹೈದರ್, ಮೊಗ್ರಾಲ್ ಸಾಹುಕಾರ ಕುಂಜಿಪಕ್ಕಿ, ಎಫ್ಎಚ್ ಒಡೆಯರ್, ಪಿಕೆ ಹುಸೇನ್, ಅಬ್ದುಲ್ ರಹೀಂ ಅಹಮದ್ ಮತ್ತು ಬಿಎಂಎ ರಫೀಕ್ ಇವರ ಹೆಸರುಗಳನ್ನು ಇಂದಿನವರು ನೆನಪಿಟ್ಟುಕೊಂಡಿದ್ದಾರೆ. ಸಾಹುಕಾರ ಕುಂಜಿಪಕ್ಕಿಯವರು ಬರೆದ ಹಳೆಯ ಮಿಶ್ರ ಭಾಷೆಯ ಓಬೇಲೆ ನಾಟಿಪದ್ಯದ ಧಾಟಿಯ ಹಾಡುಗಳನ್ನು ಸಂಶೋಧಕರು ಹೆಕ್ಕಿ ತೆಗೆದಿದ್ದಾರೆ.
1: ಬ್ಯಾರಿ ಸಮುದಾಯದಲ್ಲಿ ಸಿಗತಕ್ಕಂತಹ ಸಮೃದ್ಧವಾದಂತಹ ಜನಪದ ಸಾಹಿತ್ಯವನ್ನು, ಜನಪದ ಆಚರಣೆಗಳನ್ನು ದಾಖಲಾತಿ ಮಾಡುವ ಮೂಲಕ ಅವುಗಳನ್ನು ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸುವ ಕೆಲಸ ಅದಾಗಬೇಕು. ಅಂಥ ಒಳ್ಳೆಯ ಕೆಲಸವನ್ನು ಈ ಬ್ಯಾರಿ ಅಕಾಡೆಮಿ ಮಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ.
0: ಅಹಮದ್ ನೂರಿ, ಬಿಎಂ ಇಚಲಂಗೋಡು, ವಹಾಬ್ ದೊಡ್ಡಮನೆ, ಬಿಎಂ ಇದಿನಬ್ಬ ಮುಂತಾದವರು ಬ್ಯಾರಿ ಸಾಹಿತ್ಯದ ಮೇಲೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾರಿಗಳ ಮೊದಲ ಶಿಕ್ಷಣ ಸಂಸ್ಥೆ ಕಟ್ಟುವ ಸಾಹಸ ಆರಂಭವಾದದ್ದು ಬದ್ರಿಯಾ ಸಂಸ್ಥೆಯ ಮೂಲಕ. ಸಾವಿರದ 1922 ಮದ್ರಸತುಲ್ ಬದ್ರಿಯಾ ಎಂಬ ಸಣ್ಣ ಮದ್ರಸ ಆರಂಭವಾದದ್ದು ಕ್ರಮೇಣ ಬೆಳೆದು ನಿಂತಿತು. 1928 ಮುಸ್ಲಿಂ ಎಜುಕೇಷನಲ್ ಅಸೋಸಿಯೇಷನ್ ನೋಂದಣಿಯಾಗಿ ಹಳೆ ಬಂದರಿನ ಪ್ರದೇಶದಲ್ಲಿ ಬದ್ರಿಯಾ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು.
2: ಇನ್ ಟೋಟಲ್ ಮಂಗಳೂರಿನ ಒಟ್ಟು ಎಲ್ಲ ದೊಡ್ಡ ಸಂಸ್ಥೆಗಳು ಅಂತ ನಾವು ಏನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ರಿಸಲ್ಟ್ ಟೋಟಲ್ ಆ ಸಂಸ್ಥೆಗಳಿಗಿಂತ ಒಳ್ಳೆಯ ರಿಸಲ್ಟ್ ನಮ್ಮ ಕಲಾ ವಿಭಾಗದಲ್ಲೂ ಇದೆ, ವಾಣಿಜ್ಯ ವಿಭಾಗದಲ್ಲೂ ಇದೆ.
0: ಸಿ ಮಹಮೂದ್ ಹಾಜಿ, ಮೊಯ್ದಿನಬ್ಬ ಹಾಜಿ ಮತ್ತು ಕುಂಜಾಮು ಹಾಜಿ ಇವರು ಮೂವರೂ ಸೇರಿ ಹುಟ್ಟು ಹಾಕಿದ ಸಂಸ್ಥೆ ಪ್ರಥಮ ದರ್ಜೆ ಕಾಲೇಜಿನವರೆಗೆ ಬೆಳೆದು ನಿಂತಿದೆ. ಬಂಟ್ವಾಳ, ಪುತ್ತೂರು, ಸುಳ್ಯ ಮತ್ತು ಕುಂದಾಪುರಗಳಲ್ಲಿ ಬ್ಯಾರಿಗಳ ನೇತೃತ್ವದಲ್ಲಿ ಆರಂಭವಾದ ಶಿಕ್ಷಣ ಸಂಸ್ಥೆಗಳು ಈಗ ಹೆಮ್ಮರವಾಗಿ ಬೆಳೆದಿವೆ. ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಆಶ್ರಯದಲ್ಲಿ ಮದನಿ ಎಜುಕೇಷನ್ ಟ್ರಸ್ಟ್ ಆರಂಭವಾಗಿ 1949 ಮೊದಲ ಪ್ರಾಥಮಿಕ ಶಾಲೆ ಶುರುವಾಯಿತು. 21ನೇ ಶತಮಾನದಲ್ಲಿ ಬ್ಯಾರಿ ಸಮುದಾಯ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ.
3: ಇತ್ತೀಚೆಗೆ ನಡೆದ ಒಂದು ಶೈಕ್ಷಣಿಕ ಮೇಳದಲ್ಲಿ ನೋಡುವಾಗ ಮಂಗಳೂರಿನಂತ ಸಿಟಿಗೆ ಸುತ್ತಲಿನ ಗ್ರಾಮಾಂತರ ಪ್ರದೇಶಗಳಿಂದ ಬರುವಂತಹ ಬ್ಯಾರಿ ಜನಾಂಗದ ಹುಡುಗಿಯರು 70%.
4: 100%-ಗೆ ಹೆಣ್ಣುಮಕ್ಕಳಿದ್ದಾರೆ. ಆ ಫಸ್ಟ್ ಕ್ಲಾಸ್ಗಳಲ್ಲಿ 25 ಬಂದರೆ 20 ಹೆಣ್ಣುಮಕ್ಕಳೇ.
0: ಕರಾವಳಿಯ ಜಿಲ್ಲೆಗಳಲ್ಲಿ ಇವತ್ತು ಬ್ಯಾರಿ ಹೆಣ್ಣುಮಕ್ಕಳು 100% ಸಾಕ್ಷರತೆಯನ್ನು ಸಾಧಿಸಿದ್ದಾರೆ.
5: ಮತ್ತೆ ಎಲ್ಲರೂ ಈಗ ಹೈಯರ್ ಎಜುಕೇಶನ್ ಗೆ ಹೋಗ್ತಾ ಇದ್ದಾರೆ, SSLC ಅನ್ನು ನಿಲ್ಲಿಸ್ತಾ ಇಲ್ಲ. ಹೆಚ್ಚಿನ ಮಕ್ಕಳು ಈಗ ಇಂಜಿನಿಯರಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಈ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಡಿ ಫಾರ್ಮಾ ಈಗ ಮಾಡ್ತಾ
6: ಇದ್ದಾರೆ. Mangalore city. In that situation, Andaman Educational Institution is serving for, especially for the Bari girls.
0: B.A. Moidin avara netritvadalli aarambhavada Muslim Educational Institutions Federation, MEIF, Dakshina Kannada mattu Udupi jillegalalli kriyashilavagide. Preyadalli Karavaliya eradu jillegalalli ivattu 100 hechu shikshana samsthegalu talayetti ವಿದ್ಯಾದಾನ ಮಾಡುತ್ತಿರುವುದು ಸಮುದಾಯವೇ ಹೆಮ್ಮೆ ಪಟ್ಟುಕೊಳ್ಳುವ ಸಂಗತಿಯಾಗಿದೆ.
2: ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್, ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಿಸಿರುವಂತಹ ಒಂದು ಸಂಘಟನೆ. ಇದರಲ್ಲಿ ಶಾಫಿಗಳು, ಹನಫಿಗಳು, ಎಲ್ಲ ಮುಸ್ಲಿಂ ಧರ್ಮದ ಇತರ ವಿಭಾಗಗಳೆಲ್ಲ ವಿಭಾಗಗಳ ಜನರು ಇದ್ದಾರೆ. ವಿಶೇಷವಾಗಿ ಬ್ಯಾರಿಗಳು ಅಧಿಕವಾಗಿರುತ್ತಾರೆ. ಒಟ್ಟು 125 ಸಂಸ್ಥೆಗಳಿವೆ.
7: ವಿದ್ಯೆ ಗಂಧಗಾಳಿ ಇಲ್ಲದಂತಹ ಒಂದು ಸಮುದಾಯದಲ್ಲಿ 100 ಶಾಲೆಗಳು ಹುಟ್ಟಿ ಅವುಗಳು ಸಂಘಟಿತವಾಗಿ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಅನ್ನೋ ಒಂದು ಫೆಡರೇಷನನ್ನು ಮಾಡಿ ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಮುಂದೆ ಹೋಗ್ಕೊಂಡು ಹೋಗಬೇಕಿದ್ರೆ ನಾನು ಭಾವಿಸ್ತೇನೆ ನಮ್ಮ ಸಮುದಾಯ ಸರಿಯಾದ ಒಂದು ದಾರಿಯಲ್ಲಿ ತಮ್ಮನ್ನು ತಾವು ಹಚ್ಚಿಕೊಂಡಿವೆ.
2: ಸಂಸ್ಥೆಯನ್ನು ಹುಟ್ಟು ಹಾಕಿದ ನಂತರ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಸಂಚಲನ ಮೂಡಿದೆ.
0: ವೃತ್ತಿ ಶಿಕ್ಷಣದಲ್ಲೂ ಬ್ಯಾರಿಗಳು ಮಹತ್ತರ ಸಾಧನೆಯನ್ನು ನಡೆಸಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜ್, ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆಗಳು, ಪಿಎ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎಜುಕೇಷನ್ ಗ್ರೂಪ್, ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಫ್ಲಾರೆನ್ಸ್ ಗ್ರೂಪ್, ಲಿಟಲ್ ಫ್ಲವರ್ ಗ್ರೂಪ್, ಕೃಷ್ಣಾಪುರದ ಅಲ್ಬದ್ರಿಯಾ ಶಿಕ್ಷಣ ಸಂಸ್ಥೆ, ಸುಳ್ಯದ ಹಿರಾ ಶಿಕ್ಷಣ ಸಂಸ್ಥೆ, ಪುತ್ತೂರಿನ ಮರ್ಕಜಲ್ ಹುದಾ ಶಿಕ್ಷಣ ಸಂಸ್ಥೆಗಳು, ಉಳ್ಳಾಲದ ಇಸ್ಲಾಹಿ ಸಂಸ್ಥೆ ಶೈಕ್ಷಣಿಕ ಕ್ರಾಂತಿಗೆ ಹೆಗಲನೆಯಾಗಿ ದುಡಿಯುತ್ತಿವೆ. ಕರಾವಳಿಯ ಅತ್ಯಂತ ಹೆಮ್ಮೆಯ ಬ್ಯಾರಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ.
2: ಬ್ಯಾರಿ ಜೀವನ ಶೈಲಿ ಮತ್ತು ಪರಂಪರೆಯ ಅನುಸರಣೆ, ಹಾಗೆ ಅವುಗಳ ಪುನರುಜ್ಜೀವನಕ್ಕಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಬ್ಯಾರಿ ಗಾದೆ, ಎದುರು ಮಸಾಲೆ, ಜನಪದ ಕಥೆಗಳು, ಬ್ಯಾರಿ ಸಂಸ್ಕೃತಿಯ ಮತ್ತು ಇತಿಹಾಸದ ದಾಖಲೀಕರಣ ಇವುಗಳನ್ನು ಕೈಗೆತ್ತಿಕೊಂಡಿದೆ. ವಿದ್ಯಾರ್ಥಿಗಳನ್ನು ಬ್ಯಾರಿ ಅಧ್ಯಯನಕ್ಕಾಗಿ ಪ್ರೇರೇಪಿಸಲಿಕ್ಕಾಗಿ ಬ್ಯಾರಿ ಫೆಲೋಶಿಪ್, 20 ವರ್ಷಕ್ಕೂ ಮೇಲ್ಪಟ್ಟ ಬ್ಯಾರಿ ಹಿರಿಯರನ್ನು ರಾಜ್ಯಾದ್ಯಂತ ಅವರನ್ನು ಸಂದರ್ಶಿಸಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಅವರ ಅನುಭವಗಳನ್ನು ದಾಖಲೀಕರಣ ಮಾಡುವಂಥ ಕಾರ್ಯಕ್ರಮವನ್ನು ಅಕಾಡೆಮಿ ಕೈಗೊಂಡಿದೆ.
8: ಸುಮಾರು 16 ಮಿಕ್ಕಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಬ್ಯಾರಿ ಸಂಸ್ಕೃತಿಗಳಾದ ದಫ್ಫು, ಕೋಲ್ಕಲಿ, ಒಪ್ಪನೆ ಇಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ವಿದ್ಯಾರ್ಥಿನಿಯಲ್ಲಿ ಇದರ ಒಂದು ಪ್ರಜ್ಞೆಯನ್ನು ಮೂಡಿಸಿದೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮಗಳು, ಸಂದೋಲ, ಕಲೋತ್ಸವ, ಕಾರ್ಯಾಗಾರ, ಕಮ್ಮಟಗಳು, ವಿಚಾರಗೋಷ್ಠಿಗಳು ಪ್ರಮುಖವಾದ ಪ್ರಾದೇಶಿಕವಾರ ನೆಲೆಯಲ್ಲಿ ನಡೆದಿದೆ.
2: ಬ್ಯಾರಿ ಸಂಸ್ಕೃತಿ ಬೆಳೆಯಬೇಕು, ಬ್ಯಾರಿ ಸಂಸ್ಕೃತಿಯ ಅನಾವರಣ ಆಗಬೇಕು ಎಂಬುದೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಉದ್ದೇಶ.

0: ಕಾಲದ ಹೊಡೆತದಲ್ಲಿ ಅಳಿದು ಹೋಗುತ್ತಿರುವ ಸಂಪ್ರದಾಯದ ಆಚರಣೆಗಳನ್ನು ಈಗಲೂ ಪೂರ್ತಿಯಾಗಿ ಬಿಟ್ಟುಕೊಡದ ಬ್ಯಾರಿ ಸಮುದಾಯ ಹಳತು ಹೊಸತಿನ ಸಂಗಮದೊಂದಿಗೆ ಕರಾವಳಿಯ ಭಾವೈಕ್ಯತೆಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ.
1: ಎಪ್ಪ ಬಂದನ ಮನುಷ್ಯ ಭೂಮಿಗೂ, ಎಪ್ಪ ಪುಡಚಿತ ಹಸದು ಮನಸ್ಸಿಲು. ನಿಂಗಲೋ ಎಲ್ಲ ಮುತ್ತೊಣ್ಣೆ ನಡುಲು ಎಂದು ಫಲಕ ಎಂದು ನಕ್ಕು ಗೊಂತಿಲ್ಲ. ನಕ್ಕು ಬರ ಉಳ್ಳ ಆಸ್ತಿ ನಕ್ಕು ಬರ ಮಾತ್ರ
2: ಅಪ್ಪು ಹಾರ್ಲದು.
3: ಆ ಉಂಡೆ ಪೇರು ಭೋಜಾ ಚಂತ್ ಪಕ್ಕ 420
1: ಇಬ್ಬರು ಕಲಿಕೊಂಬೋ ಅಧಿಕಾರತೋ ಮದತಿಲು ಕಲ್ಬು ರಹಮುರೋ ಕಲ್ಬುಗು ಎಡೆಂಜಿಡೋ ಬಿಸ ಇತ್ತಿತ್ತು. ಇನ್ಸಾನಿಯತ್ ಕರೆಂಜಿ ಕರಟುಂಬೋ ಬಗೆ ಬಗೆರೋ ಅತ್ರಾನ ಕೊಚ್ಚಿತ್ತು. ಅದು ಒಂದು ಘೋರ ಪ್ರಯೋಗಮೇ.
4: ವಾಟ ಮರನಿ

0: ಕೇಳ್ತಿರುವುದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಇಲ್ಲಿನ ಕನ್ನಡ ವಿಭಾಗದ ವತಿಯಿಂದ ನಡೆದ ರಾಷ್ಟ್ರೀಯ ವಿಚಾರ ಸಂಕಿರಣ ಪ್ರಜಾತಂತ್ರ ಜಗತ್ತು ದೇಶ ಮತ್ತು ಪ್ರದೇಶ, ಇಲ್ಲಿ ಮಾತನಾಡಿದ ಪ್ರೊಫೆಸರ್ ರಾಜಾರಾಮ ತೋಳ್ಪಾಡಿ, ವಿಶ್ರಾಂತ ರಾಜಕೀಯ ಶಾಸ್ತ್ರ ಪ್ರಾಧ್ಯಾಪಕರು ಮಂಗಳೂರು ವಿಶ್ವವಿದ್ಯಾನಿಲಯ. ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನನಗೆ ಕೊಟ್ಟಿರುವ ವಿಷಯ ಭಾರತದ ಪ್ರಜಾತಂತ್ರದ ಬಗ್ಗೆ. ಅದನ್ನು ಹೆಚ್ಚು ವಿಸ್ತೃತವಾಗಿ ನಾನು ಮಾತಾಡುವುದಿಲ್ಲ, ಸಂಕ್ಷಿಪ್ತವಾಗಿ ಅದರ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮುಂದೆ ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ನಾವು ಪ್ರಜಾತಂತ್ರ ಎದುರಿಸ್ತಾ ಇರುವ ಕೆಲವು ಆಪತ್ತುಗಳ ಬಗ್ಗೆ ಮಾತನಾಡಬೇಕು ಅಂತ ನನಗನ್ನಿಸುತ್ತೆ. ಪ್ರಜಾತಂತ್ರ ಅಂತ ನಾವು ಹೇಳಿದಾಗ ಅದಕ್ಕೆ ಕನ್ನಡದಲ್ಲಿ ಯಾವ ಶಬ್ದ ಕೊಡಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆಯ ವಿಷಯ. ಅದೇ ಪ್ರಜಾತಂತ್ರದ ಬ್ಯೂಟಿ. ಪ್ರಜಾತಂತ್ರ ಒಂದು ನಿರ್ದಿಷ್ಟ ನಿರ್ವಚನಕ್ಕೆ, ಒಂದು ನಿರ್ದಿಷ್ಟ ನಾಮಪದಕ್ಕೆ ಸಿಗುವಂತಹ ವಿದ್ಯಮಾನ ಅಲ್ಲ ಅದು. ಅದು ಅತ್ಯಂತ ಸಂಕೀರ್ಣವಾದ ಒಂದು ತಾತ್ವಿಕ ವಿದ್ಯಮಾನ ಮತ್ತು ಬಹಳ ದಟ್ಟವಾದ ಚರಿತ್ರೆ ಇದೆ ಅದಕ್ಕೆ. ಜಾಗತಿಕ ಚರಿತ್ರೆ ಇದೆ, ದೇಶೀಯ ಚರಿತ್ರೆ ಇದೆ, ಪ್ರಾದೇಶಿಕ ಚರಿತ್ರೆ ಇದೆ. ಹಾಗಾಗಿ ಯಾವ ಶಬ್ದ ಸೂಕ್ತ ಅನ್ನೋದರ ಬಗ್ಗೆನೇ ನಾವು ತುಂಬ ಚರ್ಚೆ ಮಾಡ್ಬೋದು. ನನಗೆ ಇಮಿಡಿಯೇಟ್ಲಿ ಅಂದರೆ ಕಳೆದ ಅನೇಕ ದಿನಗಳಿಂದ ಹೊಳೆದ ಒಂದು ಶಬ್ದ ಅಂದರೆ ಅದೇ ಫೈನಲ್ ವರ್ಡ್ ಅಂತಲ್ಲ, ನನಗನ್ಸುತ್ತೆ ಪ್ರಜಾತಂತ್ರ ಅಂದರೆ ಲೋಕ ನೀತಿ. ಡೆಮಾಕ್ರಸಿ ಅಂತ ನಾವು ಯಾವುದನ್ನು ಕರಿತೇವೆ ಅದು ಲೋಕ ನೀತಿ ಅಂತ ಕರೆಯಲ್ಪಡುವುದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಅದನ್ನ ಹೆಚ್ಚು ವಿಸ್ತರಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಒಂದು ಐಡಿಯಾ ಅಲ್ಲ, ಡೆಮಾಕ್ರಸಿ ಇಸ್ ನಾಟ್ ಒನ್ ಐಡಿಯಾ, ಅದು ಅನೇಕ ಐಡಿಯಾಗಳ ಒಂದು ಕೂಡಿಕೆ. ಅದು ಅದನ್ನು ಒಂದು ಕ್ಲಸ್ಟರ್ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ, ಅಥವಾ ಫ್ಯಾಮಿಲಿ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ. ಈಗ ನೀವು ಸ್ವಾತಂತ್ರ್ಯ ಅಂತ ಹೇಳ್ತೇವೆ, ಸಮಾನತೆ ಅಂತ ಹೇಳ್ತೇವೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ, ಸಹೋದರತೆ ಅಂತ ಹೇಳ್ತೇವೆ, ಇವೆಲ್ಲವೂ ಪ್ರಜಾತಂತ್ರದ ಒಳಗೆ ಇದೆ. ಅಥವಾ ಒಂದು ಅರ್ಥದಲ್ಲಿ ಇವೆಲ್ಲವನ್ನೂ ಸಾಧಿಸಲಿಕ್ಕೆ, ಇವೆಲ್ಲವನ್ನೂ ಒಂದು ವಾಸ್ತವಗೊಳಿಸಲಿಕ್ಕೆ ಮನುಷ್ಯ ಸೃಷ್ಟಿ ಮಾಡಿದ ಒಂದು ವಿಧಾನವು ಪ್ರಜಾತಂತ್ರ. ಅಂದರೆ ಪ್ರಜಾತಂತ್ರದಲ್ಲಿ ಒಂದು ಚಿಂತನೆ ಇದೆ, ಅಥವಾ ಒಂದು ಸತ್ಯದ ಒಂದು ಹುಡುಕಾಟ ಇದೆ, ಹಾಗೆ ಒಂದು ಸತ್ಯದ ಪ್ರತಿಪಾದನೆಯೂ ಇದೆ. ಮತ್ತು ಆ ಸತ್ಯವನ್ನು ವಾಸ್ತವಗೊಳಿಸಲಿಕ್ಕೆ ಏನೋ ಕೆಲವು ರೀತಿ ನೀತಿಗಳನ್ನು ಪ್ರಜಾತಂತ್ರ ಇದು ಮಾಡುತ್ತೆ, ಮುನ್ನಿಡ್ತದೆ. ಅದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯಕ್ತಗೊಳ್ಳುತ್ತದೆ. ಅಮೇರಿಕಾದಲ್ಲಿ ಒಂದು ಥರದ ಪ್ರಜಾತಂತ್ರ ಇದೆ, ಅಥವಾ ಪ್ರಜಾತಂತ್ರದ ಮದರ್ ಆಫ್ ಡೆಮಾಕ್ರಸಿ ಅಂತ ಕರೆಯುವ ಇಂಗ್ಲೆಂಡ್ನಲ್ಲಿ ಒಂದು ಥರದ ಪ್ರಜಾತಂತ್ರ ಇದೆ, ಭಾರತದಲ್ಲಿ ಒಂದು ಥರದ ಪ್ರಜಾತಂತ್ರ ಇದೆ. ಇವೆಲ್ಲದರಲ್ಲಿ ನಡುವೆ ಸಮಾನ ಅಂಶಗಳು ಹೇಗೆ ಇದೆಯೋ ಹಾಗೆ ಬಹಳ ಪ್ರಮುಖವಾದ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ನಾವು ಪ್ರಜಾತಂತ್ರ ಅಂತ ಹೇಳಿದಾಗ ಯಾವ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾವ ಕಾಲಘಟ್ಟದ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾವ ಸಮಾಜದ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅನ್ನೋದರ ಬಗ್ಗೆ ಕ್ಲಾರಿಟಿ ಬೇಕು. ಒಂದು ಮಾತಿನಲ್ಲಿ ಹೇಳುವುದಾದರೆ ಪ್ರಜಾತಂತ್ರಕ್ಕೆ ಮೂರು ಗುರುತಿಸಬಹುದಾದ ಕಾಲಘಟ್ಟಗಳಿವೆ, ಅಥವಾ ಮೂರು ಗುರುತಿಸಬಹುದಾದ ಇತಿಹಾಸ ಇದೆ. ಮೊದಲನೆಯದ್ದು ಅದರ ಪ್ರಾಚೀನ ಇತಿಹಾಸ. ಪಡಿಕಲ್ ಅದರ ಬಗ್ಗೆ ಮೆನ್ಷನ್ ಮಾಡಿದರು, ಪ್ರಾಚೀನ ಗ್ರೀಕರಲ್ಲಿ ಇದ್ದಂತಹ ಪ್ರಜಾತಂತ್ರ ಅಂತ ಕರೆಯಬಹುದಾದಂತಹ ಒಂದು ರಾಜಕೀಯ ವ್ಯವಸ್ಥೆ, ಅದನ್ನು ಡೈರೆಕ್ಟ್ ಡೆಮಾಕ್ರಸಿ ಅಂತ ಕರೀತಾರೆ. ಹಾಗೆ ಹೇಳುವಾಗ ಅದು ಆ ಕಾಲದ್ದು, ಅದಕ್ಕೂ ಈ ಕಾಲಕ್ಕೂ ಸಂಬಂಧ ಇಲ್ಲ ಅಂತ ನಾವು ಭಾವಿಸಬಾರ್ದು. ಯಾಕಂದರೆ ನಮ್ಮ ಕಾಲದಲ್ಲಿ ಪ್ರಜಾತಂತ್ರದ ಬಗ್ಗೆ ನಡೀತಾ ಇರುವಂತಹ ನಮ್ಮ ಸಮಕಾಲೀನ ಚರ್ಚೆಗಳಲ್ಲಿ ಮತ್ತೆ ನಾವು ಡೈರೆಕ್ಟ್ ಡೆಮಾಕ್ರಸಿಯನ್ನು ಹೇಗೆ ತರಬಹುದು, ಅಥವಾ ಡೈರೆಕ್ಟ್ ಡೆಮಾಕ್ರಸಿಯ ಗುಣಲಕ್ಷಣಗಳನ್ನು ನಮ್ಮ ಕಾಲದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ನಡೀತಿದೆ. ಹಾಗಾಗಿ ಅದು ಒಂದು ಡಿಸ್ಟೆಂಟ್ ಪಾಸ್ಟ್, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ವರ್ಥದಲ್ಲಿ ನಾವು ಅದನ್ನು ನೋಡಬಾರ್ದು. ಸೊ ಪ್ರಾಚೀನ ಗ್ರೀಕ್ ಕಾಲದ ಪ್ರಜಾತಂತ್ರ, ಆಧುನಿಕ ಯುರೋಪಿನ ಪ್ರಜಾತಂತ್ರ ಮತ್ತು ಭಾರತದಂತಹ ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟಂತಹ ದೇಶಗಳು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಕ್ರಿಯೆಯಲ್ಲಿ ಕಂಡುಕೊಂಡಂತಹ ಪ್ರಜಾತಂತ್ರ. ಇವು ಸಂಪೂರ್ಣವಾಗಿ ಬೇರೆ ಬೇರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇವುಗಳಿಗೆ ಇವುಗಳದ್ದೇ ಆದ, ಅಂದರೆ ಕೇವಲ ಭಾರತ ಅಂತ ಮಾತ್ರ ಅಲ್ಲ, 1942 ನಂತರದ ಹೊಸ ಏನು ರಾಷ್ಟ್ರಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಚರಿತ್ರೆ ಕೂಡ ಒಂದು ನಿರ್ದಿಷ್ಟ ಕಾಲಘಟ್ಟ ಮತ್ತು ಅಲ್ಲಿ ಉತ್ಪನ್ನಗೊಂಡ ಪ್ರಜಾತಾಂತ್ರಿಕ ನೋಟ ಕೂಡ ಅದು ಡಿಫ್ರೆಂಟ್. ಅದು ಹಾಗಾಗಿ ಈ ಮೂರು ಕಾಲಘಟ್ಟಗಳಿದ್ದಾವೆ, ಪ್ರಾಚೀನ ಗ್ರೀಕ್, ಆಧುನಿಕ ಯುರೋಪ್ ಮತ್ತು ವಸಾಹತೋತ್ತರ ಪ್ರಜಾತಂತ್ರ ಅಂತ ಕರೆಯಬಹುದಾದ. ಸೊ ಭಾರತದಲ್ಲಿ ನಾವು ಯಾವುದನ್ನು ಪ್ರಜಾತಂತ್ರ ಅಂತ ಕರೀತೇವೆ ಮತ್ತು ಯಾವ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ, ಇದಕ್ಕೆ ಒಂದು ನಿರ್ದಿಷ್ಟತೆ, ಚಾರಿತ್ರಿಕ ನಿರ್ದಿಷ್ಟತೆ ಇದೆ, ಹಾಗೆಯೇ ಒಂದು ತಾತ್ವಿಕ ನಿರ್ದಿಷ್ಟತೆ ಕೂಡ ಇದೆ. ಅದರ ಬಗ್ಗೆ ಕೆಲವು ಮಾತುಗಳನ್ನು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಬೇಕಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಏನು ಅದು ಒಂದು ಓಪನ್ ಎಂಡೆಡ್ ಐಡಿಯಾ. ಹಾಗಾಗಿ ಅಮೇರಿಕಾದ ಪ್ರಜಾತಂತ್ರ ಅಥವಾ ಭಾರತದ ಪ್ರಜಾತಂತ್ರ ಅವು ಬೇರೆ ಬೇರೆ, ಅವುಗಳ ಅನುಭವ ಬೇರೆ ಬೇರೆ, ಪ್ರತಿಪಾದಿತವಾದ ಕೆಲವು ಮೌಲ್ಯಗಳು ಬೇರೆ ಅಲ್ಲದೇ ಇದ್ದರೂ ಅದಕ್ಕೆ ನಾವು ಕೊಡುವ ಅರ್ಥಗಳು ಬೇರೆ ಬೇರೆ ಆಗಿರ್ತವೆ. ಹಾಗಾಗಿ ಭಾರತದಲ್ಲಿ ಯಾವ ತರಹದ ಪ್ರಜಾತಂತ್ರದ ಒಂದು ಚರಿತ್ರೆಯನ್ನು ನಾವು ನೋಡಬಹುದು? ಬಹಳ ಸಂಕ್ಷಿಪ್ತವಾಗಿ, ತುಂಬ ಡಿಬೇಟ್ಗಳಿದ್ದಾವೆ, ಅದು ಯಾವುದನ್ನು ನಾನು ಟಚ್ ಮಾಡದೆ ಸುಮ್ಮನೆ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದೇನೆ. ಮೊದಲನೆಯ ಕಾಲಘಟ್ಟವನ್ನು ನಾವು ಯಾಕೆ ಇದು ಒಂದು ಮಾತನ್ನು ಹೇಳಬೇಕು, ನಾವು ಇವತ್ತು ಯಾವುದನ್ನು ಪ್ರಜಾತಂತ್ರ ಅಂತ ಹೇಳ್ತೇವೆ ಅದು ಒಂದು ಆಧುನಿಕ ವಿದ್ಯಮಾನ. ಇದು ನಾನು ಭಾರತದಲ್ಲಿ ವಿಶೇಷವಾಗಿ ಹೇಳಬೇಕಾಗತ್ತೆ, ಯಾಕಂತಂದರೆ ಇವತ್ತಿನ ಒಂದು ಏನು ಹೇಳ್ತೇವೆ ರೆಜಿಮಲ್ಲಿ ನಾವು ಹೇಳ್ತೇವೆ ನಮ್ಮಲ್ಲಿ ಭಾಳ ಹಿಂದೆ ಪ್ರಜಾತಂತ್ರ ಇತ್ತು ಅಂತ. ಅದರ ಬಗ್ಗೆ ನನಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಭಾರತದ ಪ್ರಜಾತಂತ್ರದ ಬಗ್ಗೆ ನಾವು ಮಾತನಾಡುವಾಗ ಅದು ಒಂದು ಆಧುನಿಕ ವಿದ್ಯಮಾನ ಅಂತಲೇ ನಾನು ಅದನ್ನು ಗ್ರಹಿಸ್ತೇನೆ. ಆಧುನಿಕ ಕಾಲದಲ್ಲಿ ನಾವು ವಸಾಹತುಶಾಹಿಯಿಂದಲೇ ಇರಬಹುದು, ನಾವು ಪಡೆದುಕೊಂಡಂತಹದ್ದು, ಅದರಲ್ಲಿ ನಮ್ಮ ಪ್ರಯತ್ನ ಇಲ್ಲ ಅಂತಲ್ಲ, ಆದರೆ ಅದು ಒಂದು ಆಧುನಿಕ ವಸಾಹತುಶಾಹಿ ಒಂದು ಅನುಭವದ ಭಾಗವಾಗಿ ನಮಗೆ ಅದು ಬಂದಿದೆ. ಸೊ ಇದರ ಮೊದಲ ಘಟ್ಟವನ್ನು ನಾನು ಸಮಾಜ ಸುಧಾರಣೆಯ 19th century ಮೊದಲ ಭಾಗದ ಅಥವಾ 18th century ಕೊನೆಯ ಭಾಗದ ಕಾಲಘಟ್ಟದಲ್ಲಿ ಸಮಾಜ ಸುಧಾರಣೆಯ ಪ್ರಯತ್ನಗಳು ನಡೆದವು. ಬೇರೆ ಬೇರೆ ತರಹದ ಪ್ರಯತ್ನಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ, ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ, ರಾಮಮೋಹನ್ ರಾಯ್ ಅಂಥವ್ರು ಇರ್ಬೋದು, ಜ್ಯೋತಿಬಾ ಫುಲೆ ಅಂಥವ್ರು ಇರ್ಬೋದು, ಬೇರೆ ಬೇರೆ ತರಹದ ಅವೆಲ್ಲವೂ ಒಂದೇ ಸಿದ್ಧಾಂತದ ಮುಖಗಳಲ್ಲ, ಅವೆಲ್ಲ ಬೇರೆ ಬೇರೆ ನೆಲೆಗಳಿಂದ, ಬೇರೆ ಬೇರೆ ಏನೋ ಹಿತಾಸಕ್ತಿಗಳಿಂದ, ಬೇರೆ ಬೇರೆ ಸನ್ನಿವೇಶಗಳಿಂದ ಸಮಾಜವನ್ನು ಸುಧಾರಿಸಬೇಕು, ಈ ಸಮಾಜದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನುವ ಒಂದು ಎಚ್ಚರದಲ್ಲಿ ಅನೇಕ ಪ್ರಯತ್ನಗಳು ನಡೆದವು. ನಾನೀಗಾಗಲೇ ಹೇಳಿದಾಗ ರಾಮಮೋಹನ್ ರಾಯ್ ಅವರ ಸತಿ ಸಹಗಮನದ ವಿರುದ್ಧದ ಪ್ರಯತ್ನ, ಅಥವಾ ಜ್ಯೋತಿಬಾ ಫುಲೆ ಅವರ ಏನು ಜಾತಿ ವ್ಯವಸ್ಥೆಯ ವಿರುದ್ಧದ ಹೋರಾಟ, ಸಾವಿತ್ರಿಬಾಯಿ ಫುಲೆ ಅವರ ಏನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕು. ಸೊ ಬೇರೆ ಬೇರೆ ತರಹದ ಅವುಗಳಲ್ಲಿ ಬೇರೆ ಬೇರೆ ತರಹದ ಸಮಾಜದ ಕಲ್ಪನೆಗಳು ಇದ್ದಾವೆ, ಯಾಕಂದರೆ ಭಾರತ ಒಂದು ಸಮಗ್ರವಾದ ಸಮಾಜ ಆಗಿರಲಿಲ್ಲ. ಆದರೆ ಸಮಾಜ ಸುಧಾರಣೆ ಆಗಬೇಕು, ಎಲ್ಲವೂ ಸರಿಯಾಗಿಲ್ಲ, ಶೋಷಣೆ ಇದೆ, ಅಸಮಾನತೆ ಇದೆ, ಹಿಂಸೆ ಇದೆ ಅನ್ನುವ ಅರಿವಿನಲ್ಲಿ ಬಂದಂತಹ ಅನೇಕ ತರಹದ ಹೋರಾಟಗಳು, ಪ್ರಯತ್ನಗಳು, ಇದು ನನ್ನ ಮಟ್ಟಿಗೆ ಭಾರತದ ಪ್ರಜಾತಂತ್ರದ ಮೊದಲ ಕಾಲಘಟ್ಟ. ಇಲ್ಲಿ ಪ್ರಜಾತಂತ್ರದ ಮಾತನ್ನು ಯಾರು ಆಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅದು ಮುಖ್ಯ ಅಲ್ಲ. ಪ್ರಜಾತಂತ್ರದ ಕನ್ಸರ್ನ್ಸ್ ಅಂತ ನಾವೇನು ಹೇಳ್ತೇವೆ, ಪ್ರಜಾತಂತ್ರ ರಿಪ್ರೆಸೆಂಟ್ ಮಾಡುವ ಮೌಲ್ಯಗಳು ಅಂತ ನಾವು ಹೇಳ್ತೇವೆ. ನಾನು ಈಗಾಗಲೇ ಹೇಳಿದೆ ಸ್ವಾತಂತ್ರ್ಯ, ಅಸಮಾನತೆ ಇತ್ಯಾದಿ ಇತ್ಯಾದಿ, ಅವುಗಳ ಬಗ್ಗೆ ಒಂದು ಎಚ್ಚರ ಇಟ್ಟುಕೊಂಡು ಪ್ರಯತ್ನಗಳು ನಡೆದವು, ಸಾಮಾಜಿಕ ಸುಧಾರಣೆಯ ಪ್ರಯತ್ನಗಳು ನಡೆದವು. ಇದು ಮೊದಲ ಕಾಲಘಟ್ಟ. ಎರಡನೆಯ ಕಾಲಘಟ್ಟ ಈಕ್ವಲಿ ಇಂಪಾರ್ಟೆಂಟ್, ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟ. ಇಲ್ಲಿ ಕೂಡ ಪ್ರಜಾತಂತ್ರದ ಬಗ್ಗೆ ತಾತ್ವಿಕ ಚರ್ಚೆಗಳು ಎಷ್ಟು ನಡೆದಿದ್ದಾವೆ ಬಿಟ್ಟಿದ್ದಾವೆ ಅನ್ನೋದು ಮುಖ್ಯ ಅಲ್ಲ. ನಡೆದಿದ್ದಾವೆ ಇಲ್ಲ ಅಂತಲ್ಲ. ಅಥವಾ ಒಂದು ಒಳ್ಳೆಯ ಪ್ರಜಾತಾಂತ್ರಿಕ ಸಮಾಜದ ನಿರ್ಮಾಣಕ್ಕೆ ಅಗತ್ಯವಿರುವ ಅನೇಕ ಚರ್ಚೆಗಳು ನಡೆದಿದ್ದಾವೆ. ಉದಾಹರಣೆಗೆ ಶಿಕ್ಷಣ, ಶಿಕ್ಷಣದ ಬಗ್ಗೆ ಬಹಳ ಮಹತ್ವದ ಚಿಂತನೆಗಳು, ಅದು ಟೆಗೋರ್ ಇರ್ಬೋದು, ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಸಿ ಆರ್ ದಾಸ್ ಇರ್ಬೋದು, ಇನ್ನೂ ಅನೇಕರು, ಸರ್ ಸೈಯದ್ ಅಹಮದ್ ಖಾನ್ ಅವರ ಹೆಸರನ್ನು ಬಿಡಲಿಕ್ಕಾಗೋದಿಲ್ಲ. ಸೊ ಒಂದು ಪ್ರಜಾತಾಂತ್ರಿಕ ಸಮಾಜವನ್ನು, ನಾನು ಹೀಗೆ ಹೇಳುವಾಗ ಬಹಳ ಮುಖ್ಯ ಅಂದರೆ ಪ್ರಜಾತಂತ್ರ ಕೇವಲ ರಾಜಕಾರಣ ಅಲ್ಲ ಅಂತ ದಿನೇಶ್ ಅದನ್ನು ಹೇಳಿದ್ದಾರೆ. ಸೊ ಒಂದು ಪ್ರಜಾತಾಂತ್ರಿಕ ಸಮಾಜಕ್ಕೆ ಅಗತ್ಯವಿರುವ ಅಥವಾ ಒಂದು ಪ್ರಜಾತಾಂತ್ರಿಕ ಸಮಾಜವನ್ನು ರೂಪುಗೊಳಿಸಲಿಕ್ಕೆ ಅಗತ್ಯವಿರುವ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆಗಳು ನಡೆದವು. ಅದರಲ್ಲಿ ರಾಮಚಂದ್ರ ಗುಹ ಹೇಳ್ತಾರೆ, ಸ್ವಾತಂತ್ರ್ಯ ಹೋರಾಟ ಅಂದರೆ ಅದು ಬಲಿದಾನ, ಹೋರಾಟ, ತ್ಯಾಗ, ಇದೆಲ್ಲ ಇಷ್ಟು ಮಾತ್ರ ಅಲ್ಲ. ಅದು ಭಾರತದ ಸ್ವಾತಂತ್ರ್ಯ ಹೋರಾಟ ಅನೇಕ ತರಹದ ಸಂವಾದಗಳ, ಅನೇಕ ತರಹದ ವಾಗ್ವಾದಗಳ, ಅನೇಕ ತರಹದ ಏನೋ ಚರ್ಚೆಗಳ ಒಂದು ಕೂಡಿಕೆ ಅದು. ಆ ಚರ್ಚೆಗಳು ಯಾವುವು ಅದನ್ನು ಅಗೇನ್ ನಾನು ಹೆಚ್ಚು ವಿಸ್ತರಿಸ್ಲಿಕ್ಕೆ ಹೋಗುವುದಿಲ್ಲ. ಅದು ಟ್ಯಾಗೋರ್ ಗಾಂಧಿ ಚರ್ಚೆ ಇರ್ಬೋದು, ಗಾಂಧಿ ಅಂಬೇಡ್ಕರ್ ಚರ್ಚೆ ಇರ್ಬೋದು, ಇನ್ನು ಅನೇಕ ಅನೇಕ ಸೋಷಿಯಲಿಸ್ಟ್ರು ಗಾಂಧೀಜಿಯವರ ಜೊತೆಗೆ ನಡೆಸಿದ ಚರ್ಚೆ ಇರ್ಬೋದು. ಸೊ ಈ ಚರ್ಚೆಗಳು, ಈ ಸಂವಾದಗಳು ಭಾರತ ಯಾವ ತರಹದ ಒಂದು ಸಮಾಜ ಆಗಿರಬೇಕು, ಆ ಸಮಾಜದಲ್ಲಿ ಯಾವ ತರಹದ ಮೌಲ್ಯಗಳಿರಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ಅನೇಕ ಸ್ಕಾಲರ್ಸ್ ಹೇಳ್ತಾರೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಧ್ಯಯನ ನಡೆಸಿದವರು, ಪ್ರಜಾತಂತ್ರ ಅಂತರ್ಗತವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತ್ತು ಅಂತ. ಅಂದರೆ ಪ್ರಜಾತಂತ್ರ ಅಂತ ಮಾತಾಡದೇ ಇದ್ದಿರಬಹುದು, ಆದರೆ ನಾವು ಸ್ವಾತಂತ್ರ್ಯ ಹೋರಾಟದ ಮೂಲಕ ಸ್ಥಾಪಿಸಬೇಕಾದ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಅದು ಪ್ರಜಾತಾಂತ್ರಿಕ ವ್ಯವಸ್ಥೆ ಆಗಿರಬೇಕು ಎನ್ನುವುದರ ಬಗ್ಗೆ ಒಮ್ಮತ ಇತ್ತು. ಹಾಗಾಗಿ ಈ ಅರ್ಥದಲ್ಲಿ ಸ್ವಾತಂತ್ರ್ಯ ಹೋರಾಟದ ಮೌಲ್ಯಗಳು, ಸ್ವಾತಂತ್ರ್ಯ ಹೋರಾಟದ ಚರ್ಚೆಗಳು, ಸಂವಾದಗಳು ಅದು ಭಾರತದ ಪ್ರಜಾತಂತ್ರದ ಎರಡನೆಯ ಕಾಲಘಟ್ಟ. ಮೂರನೆಯ ಕಾಲಘಟ್ಟ ಬಹಳ ಇಂಪಾರ್ಟೆಂಟ್ ಆದರೂ ಅದರ ಪೀಠಿಕೆಯನ್ನು ಕಾವ್ಯರೂಪವಾಗಿ ಇವತ್ತು ಓದಲಾಯಿತು, ಸಂವಿಧಾನ ಸಭೆಯ ಚರ್ಚೆಗಳು. ಅದು ಬಹಳ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ, ಏನೋ ಯಾರೂ ನಮಗೆ ಪ್ರಜಾತಾಂತ್ರಿಕ ವ್ಯವಸ್ಥೆ ಬೇಡ ಅಂತ ಮಾತನಾಡಲಿಲ್ಲ ಯಾರು ಕೂಡ. ಯಾವ ತರಹದ ಪ್ರಜಾತಾಂತ್ರಿಕ ವ್ಯವಸ್ಥೆ ಬೇಕು? ಸಂಸದೀಯ ಪ್ರಜಾತಂತ್ರ ಬೇಕಾ, ಅಥವಾ ಅಧ್ಯಕ್ಷೀಯ ಪದ್ಧತಿ ಬೇಕಾ, ಅಥವಾ ಡಿಸೆಂಟ್ರಲೈಸೇಷನ್ ಏನೋ ಪಂಚಾಯತ್ ವ್ಯವಸ್ಥೆ ಬೇಕೋ ಬೇಡವೋ, ಇದರ ಬಗ್ಗೆ ಬೇಕಾದಷ್ಟು ಚರ್ಚೆಗಳಿತ್ತು. ಅಥವಾ ಸೆಕ್ಯುಲರ್, ಇದು ಬಹಳ ಇಂಪಾರ್ಟೆಂಟ್ ಆದ ವಿಷಯ, ಸೆಕ್ಯುಲರ್ ಆಗಿರುವುದಂದ್ರೇನು? ಅಗೇನ್ ಸೆಕ್ಯುಲರಿಸಮ್ ಅನ್ನುವ ಶಬ್ದವನ್ನು ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೆ ಸೆಕ್ಯುಲರಿಸಮ್ಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡಲಾಯಿತು. ಧಾರ್ಮಿಕ ಹಕ್ಕು ಅಂದರೆ ಎಂತ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಸಂವಿಧಾನ ಸಭೆಯ ಚರ್ಚೆಗಳು 19ನೆಯ ಶತಮಾನದ ಸಮಾಜ ಸುಧಾರಣೆಯ ಮೌಲ್ಯಗಳನ್ನು ಮತ್ತು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ರಿಪ್ರೆಸೆಂಟ್ ಆದ ಮೌಲ್ಯಗಳನ್ನು ಕ್ರೋಢೀಕರಿಸಿ ನಮಗೊಂದು ಪ್ರಜಾತಾಂತ್ರಿಕ ಸಂವಿಧಾನವನ್ನು, ಅದರಲ್ಲಿ ಸಂಸದೀಯ ವ್ಯವಸ್ಥೆ ಇದೆ, ಫೆಡರಲ್ ವ್ಯವಸ್ಥೆ ಇದೆ, ಅದರಲ್ಲಿ ಸೆಕ್ಯುಲರ್ ಚಿಂತನೆ ಇದೆ, ಇನ್ನೂ ಅನೇಕ ವಿಷಯಗಳಿದ್ದಾವೆ. ಅದನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ, ಅವೆಲ್ಲ ಇವತ್ತು ನಾನು ಆಪತ್ತಿನ ಬಗ್ಗೆ ಮಾತಾಡಬೇಕಂತೇಳಿ, ಅವೆಲ್ಲ ಇವತ್ತು ಭಾಳ ಭಾಳ ಇಂಪಾರ್ಟೆಂಟ್ ಆಗಿ ನಾವು ಚರ್ಚೆ ಮಾಡಬೇಕಾದ ವಿಷಯ, ಅವೆಲ್ಲ ಇವತ್ತು ಭಾಳ ದೊಡ್ಡ ಮಟ್ಟಿನಲ್ಲಿ ಚಾಲೆಂಜ್ ಆಗಿರುವ ವಿಷಯಗಳು. ನಮ್ಮ ಸಂಸದೀಯ ವ್ಯವಸ್ಥೆಯೇ ಒಂದು ಅರ್ಥದಲ್ಲಿ ನನಗೆ ಚಾಲೆಂಜಿಂಗ್, ಅದು ಒಂದು ಚಾಲೆಂಜನ್ನು ಎದುರಿಸ್ತಾ ಇದೆ. ಫೆಡರಲ್ ವ್ಯವಸ್ಥೆ ಚಾಲೆಂಜನ್ನು ಎದುರಿಸ್ತಾ ಇದೆ, ಆ ಕಾರಣಕ್ಕೆ ಅದನ್ನು ಹೇಳಿದೆ ಅಷ್ಟೆ. ಸೊ ಸಂವಿಧಾನ ಸಭೆಯ ಚರ್ಚೆಯಲ್ಲಿ ಕ್ರೋಢೀಕರಿಸಲ್ಪಟ್ಟ ಮತ್ತು ಪಠ್ಯೀಕರಿಸಲ್ಪಟ್ಟ ನಮ್ಮ ಸಂವಿಧಾನ ಇದು ಮೂರನೆಯ ಕಾಲಘಟ್ಟ ಮತ್ತು ಸ್ವಾತಂತ್ರ್ಯೋತ್ತರ ಕಾಲದ ಒಂದು ಚರಿತ್ರೆ. ಹೀಗೆ ನಾಲ್ಕು ಏನೋ ಚರಿತ್ರೆಗಳನ್ನು ಭಾರತದ ಏನೋ ಸ್ವಾತಂತ್ರ್ಯ, ಸಾರಿ, ಭಾರತದ ಪ್ರಜಾತಾಂತ್ರಿಕ ಇದರಲ್ಲಿ ನಾವು ಕಂಡುಕೊಳ್ಬಹುದು. ಇಷ್ಟು ಹೇಳಿದ ಮೇಲೆ ಈಗ ಅಗೈನ್ ಭಾರತ ಸ್ವಾತಂತ್ರ್ಯೋತ್ತರ ಭಾರತದ ಕಾಲಘಟ್ಟವನ್ನು ನಾವು ಮತ್ತೆ ಪ್ರತ್ಯೇಕಿಸಬಹುದು. ನೆಹರು ಯುಗ, ನೆಹರು ಯುಗದ ನಂತರದ ಕಾಲಘಟ್ಟ, ಇತ್ಯಾದಿ ಇತ್ಯಾದಿ. ಅದರ ಬಗ್ಗೆ ನನಗೆ ಆ ಥರದ ಡಿಸ್ಕ್ರಿಪ್ಷನನ್ನು ನಿಮ್ಮ ಮುಂದೆ ಇಡುವ ಉದ್ದೇಶ ಇರಲಿಲ್ಲ. ಈಗ ನಾನು ನೇರವಾಗಿ ಬರ್ತಾ ಇರೋದು, ಇವತ್ತು ನಾವು ಎದುರಿಸ್ತಾ ಇರುವ ಸಮಸ್ಯೆಗಳೇನು ಪ್ರಜಾತಂತ್ರಕ್ಕೆ ಸಂಬಂಧಿಸಿದ ಹಾಗೆ, ಪ್ರಜಾತಂತ್ರ ರಿಪ್ರೆಸೆಂಟ್ ಮಾಡುವ ಮೌಲ್ಯಗಳಿಗೆ ಸಂಬಂಧಿಸಿದ ಹಾಗೆ ನಾವು ಎದುರಿಸ್ತಾ ಇರುವ ಸಮಸ್ಯೆಗಳೇನು ಅಂತ. ಮೊದಲನೇದಾಗಿ, ಇದು ಬಹಳಷ್ಟು ಜನ ಪ್ರಜಾತಂತ್ರದ ಬಗ್ಗೆ ಚಿಂತನೆ ನಡೆಸಿದ ಏನು ಸ್ಕಾಲರ್ಸ್ ಹೇಳುವ ಮಾತು. ಹಾಗೆ ಹೇಳುವಾಗ ನಾನು ಕೇವಲ ಭಾರತ ನಿರ್ದಿಷ್ಟವಾಗಿ ಇಲ್ಲ, ಇದು ಎಲ್ಲ ಪ್ರಜಾತಂತ್ರಗಳು ಅವು ಎಷ್ಟೇ ಏನು ಏನು ವಿಕಸಿತ ಭಾರತ ಅಂತ ಹೇಳ್ತೇವಲ್ಲ ನಾವು, ವಿಕಸಿತ ಪ್ರಜಾತಂತ್ರಗಳಾಗಿದ್ದು ಕೂಡ ಅವುಗಳಲ್ಲಿ ಈ ಸಮಸ್ಯೆ ಕಾಣುತ್ತೆ. ಅಂದರೆ ಪ್ರಜಾತಂತ್ರ ಒಂದು ಬಹಳ ವಲ್ನರೇಬಲ್ ಆದ ವ್ಯವಸ್ಥೆ, ಅದು ಯಾವಾಗ ಬೇಕಾದರೂ ಅದು ಕುಸಿದು ಬೀಳ್ಬೋದು ಮತ್ತು ಅದು ಕುಸಿದು ಬಿತ್ತಂತ ನಮಗೆ ಗೊತ್ತೇ ಆಗದೆ ಹೋಗ್ಬೋದು. ಯಾಕಂದರೆ ಆ ತರಹದ ಒಂದು ಚಿಂತನೆಯ ಮೇಲೆ ನಿಂತಿದೆ ಇದು, ಏನೋ ಸತ್ಯದ ಪ್ರತಿಪಾದನೆ ಅಂತ ನಮ್ಮ ಲೋಕಹಿತ ಲೋಕಹಿತ ಅನ್ನುವಂಥದ್ರ ಬಗ್ಗೆ ಪ್ರಜಾತಂತ್ರ ಇರುವಂಥ ಲೋಕಹಿತ ಅಂದರೆ ಏನಂತ. ಸೊ ಲೋಕಹಿತ ಅಂದರೆ ಏನು ಅಂತಂದರೆ, ಪ್ರಜಾತಂತ್ರದ ತಾತ್ವಿಕತೆಯ ಪ್ರಕಾರ ಚರ್ಚೆಯ ಮೂಲಕ, ಸಾಮುದಾಯಿಕತೆಯ ಮೂಲಕ, ಭಾಗವಹಿಸುವಿಕೆಯ ಮೂಲಕ, ಇವೆಲ್ಲ ಪ್ರಜಾತಂತ್ರದ ಅಂಶಗಳು. ನಾವು ಹೀಗೆ ಇರತಕ್ಕದ್ದು, ಹೀಗೆ ಇರಬೇಕು ಅಂತ ನಾವು ನಿರ್ಧರಿಸ್ತೇವೆ. ಈಗ ಭಾರತದ ಸಂವಿಧಾನ ಅಂತ ಹೇಳುವಂಥದ್ದು ಕೂಡ ನಾವು ಅದು ಚರ್ಚೆಯ ಮೂಲಕ ನಮ್ಮ ಸಮಾಜ ಈ ಥರ ಇರಬೇಕು ಅಂತ ಒಂದು ಹಾಕ್ಕೊಟ್ಟ ಚೌಕಟ್ಟಿದು. ಸಂವಿಧಾನದಲ್ಲಿ ಏನಿದೆ? ಸಂವಿಧಾನದಲ್ಲಿ ಕೆಲವು ಮೌಲ್ಯಗಳಿರ್ತವೆ, ಸಂವಿಧಾನದಲ್ಲಿ ಒಂದು ಕ್ರಿಯಾಚರಣೆಯ ಸೂತ್ರಗಳಿದೆ, ಅದು ವ್ಯಾಲ್ಯೂಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತದೆ, ಅದು ಹಿಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡ್ತದೆ, ಅದು ನಾವು ಹೇಗೆ ನಮ್ಮನ್ನು ಒಂದು ಪ್ರಜಾತಾಂತ್ರಿಕ ಸಮಾಜವಾಗಿ ನಿರ್ವಹಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಅದು ಮಾತಾಡ್ತದೆ. ಸೊ ಅದು ರೀತಿ ನೀತಿಗಳಿಗೆ ಸಂಬಂಧಪಟ್ಟ ಸಂವಿಧಾನ ಒಂದು ಭಾರತ ಎನ್ನುವ ಪ್ರಜಾತಂತ್ರದ ರೀತಿ ನೀತಿಗಳಿಗೆ ಸಂಬಂಧಪಟ್ಟ ಇದನ್ನು ಚರ್ಚೆಯ ಮೂಲಕ ಏನು ಅಂದರೆ, ಒಂದು ಕಾಲಾನಂತರದಲ್ಲಿ ಈ ತರಹದ ಸಂವಿಧಾನ ನಮಗೆ ಬೇಡ ಅಥವಾ ನಮ್ಮ ಸಂವಿಧಾನವನ್ನು ನಾವು ಬದಲಾಯಿಸಿಕೊಳ್ಬೇಕು, ಆ ಮಾತುಗಳನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಅಂದರೆ ಪ್ರಜಾತಂತ್ರದಲ್ಲಿಯೇ ಅದರ ವಿನಾಶದ ಬೀಜ ಇದೆ. ಯಾಕಂದರೆ ಅದು ಇದು ಒಂದು ಪರ್ಮನೆಂಟ್ ಸತ್ಯ, ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಳತಕ್ಕದ್ದು ಅಂತ ಯಾವುದನ್ನು ಹೇಳುವುದಿಲ್ಲ. ಅದು ಅದರ ಸೌಂದರ್ಯ ಕೂಡ ಹಾಗೂ ಅದು ಅದರ ವೀಕ್ನೆಸ್ ಕೂಡ. ಇದು ಸತ್ಯ, ಇದನ್ನು ಎಲ್ಲ ಜನರು ಎಲ್ಲ ಕಾಲದಲ್ಲೂ ಒಪ್ಪಿಕೊಳ್ಳತಕ್ಕದ್ದು ಅಂತ ಪ್ರಜಾತಂತ್ರ ಹೇಳುವುದಿಲ್ಲ. ಸತ್ಯ ಏನಂತಂದರೆ, ನಾವು ಒಟ್ಟು ಸೇರಿ ಚರ್ಚೆ ಮಾಡಿ ನಾವು ಒಂದು ಕನ್ಸೆನ್ಸಸ್ಸಿಗೆ ಬರುವುದು, ಅದರಿಂದ ನಾವು ನಮ್ಮ ಸಮಾಜವನ್ನು ಮತ್ತೆ ಮತ್ತೆ ನಿರೂಪಿಸಿಕೊಳ್ತಾ ಹೋಗಬೇಕು ಅಂತ, ಮತ್ತೆ ಮತ್ತೆ ರೀಆರ್ಗನೈಸ್ ಮಾಡ್ಕೊಳ್ತಾ ಹೋಗಬೇಕು ಅಂತ. ಸೊ ಒಂದು ವಲಟೈಲ್ ಸತ್ಯ ಅಂತ ಹೇಳ್ತೇವೆ, ಒಂದು ಅಸ್ಥಿರವಾದ ಸತ್ಯದ ಪ್ರತಿಪಾದನೆ ಪ್ರಜಾತಂತ್ರ ಒಂದು ತಾತ್ವಿಕ ವಿದ್ಯಮಾನವಾಗಿ ಮಾಡುವುದರಿಂದಲೇ ಅದು ರೂಪಿಸುವ ರೀತಿ ನೀತಿಗಳು, ರೀತಿ ರಿವಾಜುಗಳು ಯಾವತ್ತೂ ನಿರಂತರ ಪ್ರಶ್ನೆಗೆ ಒಳಗಾಗುತ್ತೆ. ಅದು ಒಂದು ಒಂದು ಏನು ಸದ್ಭಾವನೆಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳೋದು ಬೇರೆ, ಅದರ ಬದಲಿಗೆ ಈ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಕೇಳುವ ಪ್ರಶ್ನೆಗಳು ಇರ್ತವೆ. ಏನು ಪ್ರತಿರೋಧ, ಅದು ಕೂಡ ಪ್ರಜಾತಂತ್ರದ ಬಹಳ ಪ್ರಮುಖ ಆಯಾಮ. ಪಡಿಕಲ್ ಅದನ್ನು ಹೇಳಿದರು, ಪ್ರತಿರೋಧದ ಒಂದು ಹಕ್ಕು ನಮಗಿದೆ ಅಂತ. ಆದರೆ ಈ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕೆ ಒಂದು ತಾತ್ವಿಕ ದೃಷ್ಟಿಕೋನವಾಗಿ ಪ್ರಜಾತಂತ್ರ ಒಂದು ಓಪನ್ ಎಂಡೆಡ್, ಅದು ಮತ್ತೆ ಮತ್ತೆ ನಿರ್ವಚಿಸಲ್ಪಡುತ್ತದೆ ಕಾಲಕಾಲಕ್ಕೆ, ಕಾಲದಲ್ಲಿ ಸಮಾಜಗಳಲ್ಲಿ ಪ್ರದೇಶ ಪ್ರದೇಶಗಳಲ್ಲಿ ಅದು ನಿರಂತರವಾದ ಏನು ರೀಡೆಫಿನೇಷನ್ಗೆ ಒಳಗಾಗುವುದರಿಂದ ಅದೊಂದು ವೊಲಟೈಲ್ ಆದ, ಅದೇ ಅದರ ಬ್ಯೂಟಿ ಕೂಡ ಅದೇ, ಅದರ ಸಮಸ್ಯೆ ಕೂಡ ಅದೇ. ಸೊ ಅದರ ತಾತ್ವಿಕತೆಗೂ ಆ ತಾತ್ವಿಕತೆಯ ಆಧಾರದಲ್ಲಿ ಅನಾವರಣಗೊಳ್ಳುವ ಅದರ ಸಂರಚನೆಗೂ ಒಂದು ಈ ಸಮಸ್ಯೆ ಇದೆ. ಆದರೆ ಈ ಸಮಸ್ಯೆಯ ಆಳ ಏನಂತಂದರೆ, ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಜಾತಂತ್ರವನ್ನು ನಾವು ಕಳೆದುಕೊಂಡಿದ್ದೇವೆ ಅನ್ನುವುದೇ ನಮಗೆ ಗೊತ್ತಾಗುವುದಿಲ್ಲ. ಎಲ್ಲವೂ ಸರಿಯಾಗಿದೆ, ಏನು ಪ್ರಾಬ್ಲಮ್ ಅಂತಲೇ ನಾವು ಒಂದು ತರಹದ ಸಮಾಧಾನದಲ್ಲಿದ್ದೇವೆ. ಕಾಲಕಾಲಕ್ಕೆ ಚುನಾವಣೆ ಆಗ್ತದೆ, ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಜುಡಿಷರಿ ಇದೆ, ಬ್ಯೂರೋಕ್ರಸಿ ಇದೆ, ಇನ್ನೂ ಅನೇಕಾನೇಕ ಚುನಾವಣಾ ಆಯೋಗ ಇದೆ. ಏನು ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಇದನ್ನು ಭಾಳಷ್ಟು ಜನ ಕೇಳ್ತಾರೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಎಲ್ಲಿ ಪ್ರಜಾತಂತ್ರ ಎಲ್ಲಿ ನಾಶ ಆಗಿದೆ? ಬಟ್ ಈ ಸಂದರ್ಭದಲ್ಲಿ ಅನೇಕರು ಮಾತಾಡ್ತಾರೆ, ಪ್ರಜಾತಂತ್ರ ಅದರ ಹೊರನೋಟದ ಪ್ರೊಸೀಜರಲ್ಲಿ ಮಾತ್ರ ಇರುವುದಲ್ಲ, ಅದು ಅದರ ಸಬ್ಸ್ಟೆನ್ಸ್ ಏನು. ಪ್ರಜಾತಂತ್ರಕ್ಕೊಂದು ಸಬ್ಸ್ಟೆನ್ಸ್ ಇದೆ, ಸಬ್ಸ್ಟೆಂಟಿವ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಆ ಸಬ್ಸ್ಟೆಂಟಿವ್ ಡೆಮೋಕ್ರಸಿ ಅಂದರೆ ಅದರ ಮೌಲ್ಯಗಳು, ಅದನ್ನು ವಾಸ್ತವಗೊಳಿಸಲಿಕ್ಕೆ ಕೆಲವು ಪ್ರೊಸೀಜರ್ಸ್ಗಳು, ರೀತಿ ನೀತಿಗಳು, ರೀತಿ ರಿವಾಜುಗಳು. ರೀತಿ ರಿವಾಜುಗಳು ತಮ್ಮಲ್ಲಿಯೇ ಅದು ಇದಲ್ಲ, ನಮ್ಮ ಉದ್ದೇಶ ಅಲ್ಲ. ಕಾಲಕಾಲಕ್ಕೆ ನಮ್ಮಲ್ಲಿ ಚುನಾವಣೆಗಳು ನಡೀತಾ ಇದೆ, ಎಲ್ಲವೂ ಸಂಸತ್ತು ಅದು ಇದು ಎಲ್ಲವೂ ಇದೆ. ಹಾಗಾಗಿ ಏನು ಸಮಸ್ಯೆ ಅಂತ ಕೇಳಿದ್ರೆ, ಸಮಸ್ಯೆ ಇದೆ. ಹಾಗಿದ್ದು ಪ್ರಜಾತಂತ್ರ ನಾಪತ್ತೆಯಾಗಿರುವ ಸಾಧ್ಯತೆ ಇದೆ. ಅಂದರೆ ನೆಮ್ಮದಿಯ ಉಸಿರನ್ನು ಬಿಡಲಿಕ್ಕೆ ಆಗದೇ ಇರುವಂತಹ ಒಂದು ವ್ಯವಸ್ಥೆ ಪ್ರಜಾತಂತ್ರ. ಸೊ ಎಲ್ಲವೂ ಸೆಟ್, ಏನೋ ಸ್ವಾತಂತ್ರ್ಯ ಹೋರಾಟದ ಮೂಲಕ, ಏನೋ ಸಂವಿಧಾನ ಸಭೆಯ ಮೂಲಕ, ಒಂದು ಒಂದು ಕಾಲಘಟ್ಟದಲ್ಲಿ ಹಾಗೆ ನಾವು ಭಾವಿಸಿದ್ದು ಕೂಡ, ಒಂದು 50-60 ನೆಹರು ಯುಗದಲ್ಲಿ, ಏನು ನೆಹರು ಯುಗ ಒಂದು ರೊಮ್ಯಾಂಟಿಕ್ ಯುಗ, ಅದು ಎಲ್ಲ ನಾವು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸರಿಯಾದ ಇದರಲ್ಲಿದೆ, ನಾವೊಂದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ನೆಹರುಗೆ, ನೆಹರು ಸ್ವಾತಂತ್ರ್ಯ ಹೋರಾಟದ ಭಾಗವೂ ಆಗಿದ್ದರಿಂದ ನಾವು ಅವರಿಗೆ ಒಂದು ಒಂದು ಆದರ್ಶ ಇತ್ತು. ಆದರೆ ಎಲ್ಲವೂ ಆ ಕಾಲದಲ್ಲೇ ಸರಿಯಾಗಿ ಇರಲಿಲ್ಲ. ಅದಕ್ಕೆ ನೆಹರು ಬಗ್ಗೆ ಮಾತನಾಡುವಾಗ ಭಾಳ ಜಾಗ್ರತೆಯಲ್ಲಿ ಮಾತಾಡಬೇಕು. ಯಾಕಂದರೆ ನಾನಂತೂ ಈಗ ಅದನ್ನು ಹಾಗೆ ಹೇಳು, ನೆಹರು ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಮತ್ತು ಅಭಿಮಾನ ಇದೆ. ಇದನ್ನು ಒಬ್ಬ ಲೋಹಿಯಾವಾದಿ ಹೇಳ್ತಾನೆ ಅನ್ನೋದು ಸ್ವಲ್ಪ ಆಶ್ಚರ್ಯದ ವಿಷಯನೇ. ಯಾಕಂದರೆ ಲೋಹಿಯಾ ಮತ್ತು ನೆಹರು, ಸ್ವಲ್ಪ ಭಾರತದ ರಾಜಕಾರಣದ ಹಿಸ್ಟ್ರಿ ಗೊತ್ತಿದ್ದವರು, ಭಾಳ ಭಾಳ ದೊಡ್ಡ ಅಪೋನೆಂಟ್ಸ್. ಲೋಹಿಯಾ ವಾಸ್ ದ ಗ್ರೇಟೆಸ್ಟ್ ಕ್ರಿಟಿಕ್ ಆಫ್ ನೆಹರು ಆ್ಯಂಡ್ ಮೈ PhD ವಾಸ್ ಆನ್ ಲೋಹಿಯಾ. ಹಾಗಿದ್ದರೂ ನಾವು ನೆಹರು ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳಬೇಕಾಗತ್ತೆ. ಅದೇನೇ ಇರಲಿ, ನನ್ನ ಪಾಯಿಂಟ್ ಏನಂತಂದರೆ, ಎಲ್ಲವೂ ಸರಿಯಾಗಿದೆ ಅನ್ನುವ ನೆಮ್ಮದಿಯನ್ನು ಡೆಮೋಕ್ರೆಸಿ ನಮಗೆ ಕೊಡೋದಿಲ್ಲ. ನೀವು ನಿರಂತರವಾದ ಎಚ್ಚರದಲ್ಲಿರಬೇಕಾಗುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದರೆ ಪ್ರಜಾತಂತ್ರ ಕುಸಿದು ಹೋಗ್ತದೆ. ಇದು ಅದರ ಬಹಳ ಒಂದು ಸಿಗ್ನಿಫಿಕೆಂಟ್, ಬಹಳ ಇಂಪಾರ್ಟೆಂಟ್ ಆದ ಅದರ ಒಂದು ಪ್ರಾಬ್ಲಮ್ ಅದು. ಅದರಲ್ಲಿ ವಿಜಿಲೆನ್ಸ್ ಅಂತ ಹೇಳ್ತೇವೆ, ನಿರಂತರ ಎಚ್ಚರ. ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳ ನಡುವಿನ ಏನೋ ಬ್ಯಾಲೆನ್ಸಿಗೆ ಸಂಬಂಧಪಟ್ಟ ಎಚ್ಚರ, ಏನೋ ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತೇವೆ, ಪ್ರೆಸ್ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತೇವೆ, ಬ್ಯೂರೋಕ್ರಸಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತೇವೆ. ಬಟ್ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಎಲ್ಲವೂ ಇದೆ. ಆದರೆ ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ನಾವಿದ್ದೇವೆ. ಅಂದರೆ ಪ್ರಜಾತಂತ್ರ ಇಸ್ ಎ ವೆರಿ ಡಿಫಿಕಲ್ಟ್ ಸಿಸ್ಟಮ್. ಅದನ್ನು ನಾವು ಕಷ್ಟದಿಂದ ನಿರ್ವಹಿಸಿಕೊಂಡು ಹೋಗಬೇಕು. ಎಲ್ಲಿ ಎಚ್ಚರ ತಪ್ಪಿದರೂ ಅದು ಕುಸಿದು ಹೋಗ್ತದೆ. ಇದು ಒಂದು ಪಾಯಿಂಟ್. ಎಲ್ಲದರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಎಲ್ಲ ಆಪತ್ತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಎರಡನೇದು, ಏನು, ಪ್ರಜಾತಂತ್ರ ಯಾವತ್ತೂ ಕೂಡ ಅದು ವಾಸ್ತವ ಅಲ್ಲ. ಪ್ರಜಾತಂತ್ರ ಈಸ್ ಆಲ್ವೇಸ್ ಎನ್ ಐಡಿಯಾ. ಅಂದರೆ ನಾವು ನಮ್ಮ ಏನೋ ಸುಖಕ್ಕೋಸ್ಕರ, ನಮ್ಮ ತೃಪ್ತಿಗೋಸ್ಕರ ನಾವು ಒಂದು ಕಾಲದಲ್ಲಿ ನಮ್ಮ ಪ್ರಜಾತಂತ್ರ ಚೆನ್ನಾಗಿತ್ತು ಅಂತ ಹೇಳ್ತೇವೆ. ಅಥವಾ ಇಂಗ್ಲೆಂಡ್ನಲ್ಲಿ ಮದರ್ ಆಫ್ ಡೆಮೋಕ್ರಸಿ, ಅಲ್ಲಿ ಎಲ್ಲವೂ ಚೆನ್ನಾಗಿತ್ತು ಅಂತ. ಅಥವಾ ಅಮೇರಿಕಾ ಭಾಳ ತನ್ನ ಮಟ್ಟಿಗೆ ಚೆನ್ನಾಗಿ ತನ್ನ ಪ್ರಜಾತಂತ್ರವನ್ನು ಡೆವಲಪ್ಡ್ ಡೆಮೋಕ್ರಸಿ ಅಂತ ಹೇಳ್ತೇವೆ. ವಿಚ್ ಈಸ್ ನಾಟ್ ಟ್ರೂ. ಎಲ್ಲ ಪ್ರಜಾತಂತ್ರದ ಒಳಗೆ ಅನೇಕ ಕಂದಕಗಳಿದ್ದಾವೆ. ಅದು ಪ್ರಜಾತಂತ್ರದ ತಾತ್ವಿಕತೆಯ ಸಮಸ್ಯೆಯೂ ಹೌದು. ಅದು ಪ್ರಜಾತಂತ್ರ ಬಹಳ ಡೆಲಿಕೇಟ್ ಆದ, ಪ್ರಜಾತಂತ್ರ ಬಹಳ ವಲ್ನರೇಬಲ್ ಆದ ಪ್ರಜಾತಂತ್ರ, ಯಾವತ್ತೂ ಕುಸಿಯಬಹುದಾದ ಪ್ರಜಾತಂತ್ರ, ಎಲ್ಲ ಬಗೆಯ ಏನು ರೋಗ ರುಜಿನಗಳಿಗೆ ಒಳಗಾಗಬಹುದಾದಂತಹ ಒಂದು ಡೆಲಿಕೇಟ್ ಆದ ಬಾಡಿ ಅದು. ಅದು ವಾಸ್ತು ಮತ್ತು ಅದು ಒಂದು ಐಡಿಯಾ. ಅದು ಯಾವತ್ತೂ ಯಾವ ಕಾಲದಲ್ಲಿಯೂ ಒಂದು ಪೂರ್ಣ ಪ್ರಜಾತಂತ್ರದ ಒಂದು ಅನುಭವ ಯಾವ ಸಮುದಾಯಕ್ಕೂ ಸಿಗಲಿಲ್ಲ. ಅದರಿಂದಲೇ ಮಿಲ್ ಒಂದು ಮಾತು ಹೇಳ್ತಾನೆ, ಜಾನ್ ಸ್ಟುವರ್ಟ್ ಮಿಲ್ ಅಂತ ಹೇಳುವ 19th century ಲಿಬರಲ್ ಚಿಂತಕ ಒಂದು ಮಾತು ಹೇಳ್ತಾನೆ, ವಾಯ್ಸ್ ಆಫ್ ದ ಪೀಪಲ್ ದ ವಾಯ್ಸ್ ಆಫ್ ಗಾಡ್ ಅಂತ. ಇದು ಭಾಳ ಏನೋ 19th century ಲಿಬರಲ್ ಪ್ರಜಾತಂತ್ರದ ವೇದವಾಕ್ಯ ಇದು. ವಾಯ್ಸ್ ಆಫ್ ಪೀಪಲ್ ಇಸ್ ದ ವಾಯ್ಸ್ ಆಫ್ ಗಾಡ್ ಅಂತ ಪಡಿಕಲ್ ಹೇಳಿದರು. ಗಾಡ್ ಇಲ್ಲದೇ ಇರುವ ಒಂದು ವ್ಯವಸ್ಥೆ ಅಂತ ಪ್ರಜಾತಂತ್ರ. ಮಿಲ್ ಹೇಳ್ತಾನೆ ವಾಯ್ಸ್ ಆಫ್ ದ ಪೀಪಲ್ ಇಸ್ ದ ವಾಯ್ಸ್ ಆಫ್ ಗಾಡ್ ಅಂತ. ಅದಕ್ಕೆ ಪ್ರತಿಕ್ರಿಯೆ ಅಂತಲ್ಲ, ಅದಕ್ಕೆ ಸ್ವಲ್ಪ ಭಿನ್ನವಾಗಿ ಅಲೆಕ್ಸಾಂಡರ್ ಪೋಪ್ ಅಂತ ಹೇಳುವ ಒಬ್ಬ ಪೋಯೆಟ್ ಹೇಳ್ತಾನೆ, ವಾಯ್ಸ್ ಆಫ್ ದ ಪೀಪಲ್ ಇಸ್ ಆಡ್ ಇಸ್ ಡೆಫಿನೆಟ್ಲಿ ನಾಟ್ ದ ವಾಯ್ಸ್ ಆಫ್ ಗಾಡ್ ಅಂತ. ಬಹುಶಃ ಭಾರತದ ಪ್ರಜಾತಂತ್ರದ ಈ 20-25 years ಇದನ್ನು ನೋಡಿದರೆ ನಿಜವಾಗಿ ಅನಿಸುತ್ತೆ ವಾಯ್ಸ್ ಆಫ್ ದ ಪೀಪಲ್ ಇಸ್ ಆಡ್. ಯಾಕೆ, ಯಾರಿಗೆ, ಏನು ಕಾರಣಕ್ಕೆ ಓಟು ಕೊಡ್ತಾರೆ ಅಂತಲೇ ಗೊತ್ತಾಗುವುದಿಲ್ಲ. ಇದು ಶಿವರಾಮ್ ಪಡಿಕಲ್ ಹೇಳಿದ ಒಂದು ಮಾತಿನ ಎಕ್ಸ್ಟೆನ್ಷನ್. ಒಂದು ಪ್ರಜಾತಂತ್ರ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ, ಅದು ಪ್ರಜಾತಂತ್ರದ ರಾಜಕಾರಣ ಸರಿಯಾಗಿರಬೇಕಾದ್ರೆ, ಒಂದು ಪ್ರಜಾತಾಂತ್ರಿಕ ಸಮಾಜ ಇರಬೇಕಂತ. ನಮ್ಮ ಮನೋಭಾವಗಳು ಹಾಗಿರಬೇಕು. ಸಿವಿಲ್ ಸೊಸೈಟಿ ಅನ್ನುವ ಶಬ್ದವನ್ನು ಬಳಸಿದ್ರು. ನಮ್ಮ ಸಿವಿಲ್ ಸೊಸೈಟಿ, ನಾವು ನಿಜ ದಿನನಿತ್ಯ ಬದುಕುವ ಒಂದು ನಾಗರಿಕ ಸಮಾಜ ಇದೆಯಲ್ಲ, ಈ ಸಮಾಜದ ಮನಸ್ಥಿತಿಗೂ ನಾವು ಪ್ರೊಡ್ಯೂಸ್ ಮಾಡುವ ಸೋ ಕಾಲ್ಡ್ ಪ್ರಜಾತಾಂತ್ರಿಕ ರಾಜಕಾರಣಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಸೊ ಹಾಗಾಗಿ ಪ್ರಜಾತಂತ್ರವನ್ನು ನಾವು ಒಂದು ಐಡಿಯಾ ಆಗಿ, ಒಂದು ಆದರ್ಶವಾಗಿ, ನಾವು ಪಡೆದುಕೊಳ್ಳಬೇಕಾದ ಒಂದು ಏನು ಮೋಕ್ಷವಾಗಿ, ಒಂದು ಆಧ್ಯಾತ್ಮಿಕ ಒಂದು ಶ್ರದ್ಧೆಯಿಂದ ನಾವು ಅದನ್ನು ನೋಡಬೇಕು ಮತ್ತು ಸಾಧ್ಯವಾದಷ್ಟು ನಮ್ಮ ವಾಸ್ತವದಲ್ಲೇ ಅದನ್ನು ತರುವ ಪ್ರಯತ್ನವನ್ನು ಮಾಡಬಹುದೇ ಹೊರತು, ಒಂದು ಪರ್ಫೆಕ್ಟ್ ಡೆಮೋಕ್ರೆಸಿ ಅನ್ನುವಂಥದ್ದು ಯಾವ ಕಾಲದಲ್ಲೂ ಎಲ್ಲೂ ಯಾವ ಹಿಸ್ಟ್ರಿಯಲ್ಲೂ ಇರಲಿಲ್ಲ. ಈವನ್ ಗ್ರೀಕ್ ಡೆಮೋಕ್ರೆಸಿ ಬಗ್ಗೆ ಅನೇಕ ಅಡ್ಡ ಮಾತುಗಳು ಇದ್ದಾವೆ. ಕೊನೆಯ ಮಾತು, ಇದನ್ನು ನಾನು ಹೇಳಲೇಬೇಕಂತ ನೆನಪಿಟ್ಟುಕೊಂಡು ಮಾಡಿದ್ದೇನೆ. ಜಾನ್ ಆಡೆನ್ ಅಂತ ಹೇಳುವ ಒಬ್ಬ ಭಾಳ ಭಾಳ ಸಂವೇದನಾಶೀಲ ಪೋಯೆಟ್ ಇದ್ದಾನೆ. ಅವನೊಂದು ಪದ್ಯ ಬರೆದಿದ್ದಾನೆ, ದಿ ಅನ್ನೋನ್ ಸಿಟಿಸನ್ ಅಂತ. ನಾನು ಬಿ ಎ ಮಾಡ್ತಾ ಇರುವಾಗ ನನಗಿತ್ತು ಅದು, ನನಗೆ ನೆನಪಿ. ನಾನೇನು ಭಾಳ ದೊಡ್ಡ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಅದರಲ್ಲಿ ಅವನು ಹೇಳ್ತಾನೆ, ಒಬ್ಬ ನಾಗರಿಕನ ಚಿತ್ರಣವನ್ನು ಕೊಡ್ತಾನೆ. ಎಲ್ಲವೂ ಗೊತ್ತಿದೆ ಅವನಿಗೆ, ವೆಲ್ ಇನ್ಫಾರ್ಮ್ಡ್. ಅವನು ಮಗನನ್ನು ಯಾವ ಶಾಲೆ ಕಳಿಸ್ಬೇಕು, ಯಾವ ಬ್ರ್ಯಾಂಡ್ನ ಟಿ ವಿಯನ್ನು ಪರ್ಚೇಸ್ ಮಾಡಬೇಕು, ಇ ಎಮ್ ಐ ಫೆಸಿಲಿಟಿಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಯಾವ ಬ್ಯಾಂಕ್ನಲ್ಲಿ ಎಷ್ಟು ಕಮ್ಮಿ ದರದಲ್ಲಿ ಸಾಲ ಕೊಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ಗೊತ್ತಿದೆ ಚೆನ್ನಾಗಿ. ಮಗನಿಗೆ ಎಜುಕೇಷನ್ನು, ಹೆಲ್ತ್ ಫೆಸಿಲಿಟೀಸ್, ಇದರದ್ದೆಲ್ಲದರ ಪರಿಚಯ ಅವನಿಗಿದೆ. ಅದಕ್ಕೆ ಎಲ್ಲ ಹೀ ಇಸ್ ಸೆಕ್ಯೂರ್. ತನ್ನ ಸೆಕ್ಯೂರಿಟಿಗೆ ಬೇಕಾದ, ತನ್ನ ಸಂಸಾರದ ಸೆಕ್ಯೂರಿಟಿಗೆ ಬೇಕಾದ ಎಲ್ಲವನ್ನೂ ಅವನು ಮಾಡಿದ್ದಾನೆ. ಅಡೆನ್ ಒಂದು ಪ್ರಶ್ನೆ ಕೇಳ್ತಾನೆ, ಅದೆಲ್ಲ ಹೌದು, ಈಸ್ ಇ ಹ್ಯಾಪಿ, ಈಸ್ ಇ ಫ್ರೀ, ಅವನು ಸಂತೋಷದಲ್ಲಿದ್ದಾನೆಯೇ, ಅವನು ಸುಖವಾಗಿದ್ದಾನೆಯೇ. ಲಾಸ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್, ಹ್ಯಾಡ್ ಎನಿಥಿಂಗ್ ಬೀನ್ ರಾಂಗ್ ವಿ ವುಡ್ ಸರ್ಟನ್ಲಿ ಹ್ಯಾವ್ ಹರ್ಡ್. ಅವನು ಸುಖವಾಗಿದ್ದಾನೆಯೇ, ಅವನು ಸಂತೋಷವಾಗಿದ್ದಾನೆಯೇ, ದ ಕ್ವೆಶ್ಚನ್ ಇಸ್ ಅಬ್ಸರ್ಡ್. ಹ್ಯಾಡ್ ಎನಿಥಿಂಗ್ ಬೀನ್ ರಾಂಗ್ ವಿ ವುಡ್ ಸರ್ಟನ್ಲಿ ಹ್ಯಾವ್ ಹರ್ಡ್. ನಾವು ಇವತ್ತು ಆ ಕಾಲದಲ್ಲಿದ್ದೇವೆ, ನಮಗೆಲ್ಲವೂ ಇದೆ, ಅಥವಾ ಅಟ್ಲೀಸ್ಟ್ ನಾವು ಏನೋ ನಮ್ಮ ಮಧ್ಯಮ ವರ್ಗ ಅಂತ ಯಾವುದನ್ನು ಕರೀತೆ, ಎಲ್ಲವೂ ಇದೆ. ಆದರೆ ನಾವು ಸುಖವಾಗಿದ್ದೇವೆ. ಯಾವುದೂ ಇಲ್ಲದೇ ಇರುವ ವರ್ಗಗಳು ಬೇರೆಯೇ. ಈಗ ನಾವು ಮಧ್ಯಮ ವರ್ಗ ಮತ್ತು ಕೆಲಸಕ್ಕೆ ಹೋಗುವ, ವಿದ್ಯಾಭ್ಯಾಸ ಪಡೆಯುವ, ಒಳ್ಳೆಯ ಕೆಲಸವನ್ನು ದಕ್ಷಿಸಿಕೊಳ್ಳಬಹುದಾದ ವರ್ಗದಲ್ಲಿ ಎಲ್ಲವೂ ಇದೆ. ಆದರೆ ನಾವು ಸುಖವಾಗಿದ್ದೇವೆಯೇ, ನಾವು ಸಂತೋಷವಾಗಿದ್ದೇವೆ ಇವತ್ತಿನ ವ್ಯವಸ್ಥೆಗೆ? ದಟ್ ಕ್ವೆಶ್ಚನ್ ಇಸ್ ಅಬ್ಸರ್ಡ್. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಎವ್ರಿಥಿಂಗ್ ಈಸ್ ಫೈನ್, ದರ್ ಇಸ್ ನೋ ಪ್ರಾಬ್ಲಮ್. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.
0: ಇಷ್ಟವರೆಗೆ ಪ್ರೊಫೆಸರ್ ರಾಜಾರಾಮ ತೋಳ್ಪಾಡಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ವಿಂಧ್ಯಾ ಕುಲಾಲ್ ಮಾತಾಡ್ತಿರುವಂಥದ್ದು ಇವತ್ತಿನ ಈ ಜನಧನಿ ಕಾರ್ಯಕ್ರಮದಲ್ಲಿ. ಪ್ರತಿ ಜನಧನಿ ಕಾರ್ಯಕ್ರಮದಲ್ಲೂ ಕೂಡ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಾ ಇದ್ದೀವಿ, ಅಥವಾ ಒಂದಿಷ್ಟು ನಮ್ಮ ದಿನದಲ್ಲಿ ಆಗು ಹೋಗುವಂಥ ವಿಚಾರಗಳಾಗಿರ್ಬೋದು ಅಥವಾ ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರ್ತೀವಿ ಪ್ರತಿ ಸೋಮವಾರ. ಅದೇ ರೀತಿ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾರಪ್ಪ ಅನ್ನುವಂಥ ಒಂದು ಕುತೂಹಲ ಇರಬಹುದು. ನೋಡಬೇಕು ಅಂತಿದ್ರೆ ಮಳೆ ಪ್ರಾರಂಭ ಆಗಿದೆ, ಬಿಟ್ಟು ಬಿಟ್ಟು ಮಳೆ ಬರ್ತಾ ಇರ್ಬೋದು ಕೆಲವು ಕಡೆಗಳಲ್ಲಿ, ಅಥವಾ ಕೆಲವು ಕಡೆಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರಬಹುದು. ಏನೇ ಇರಲಿ, ಇವತ್ತು ಮಾತಾಡ್ತಿರುವಂಥ ವಿಚಾರಗಳು ಎರಡು ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ನಾನು ಮಾತಾಡಲಿಕ್ಕಿದ್ದೇನೆ. ಒಂದು ಮಳೆ ವಿಷಯವೇ ಆಗಿರುತ್ತೆ, ಇನ್ನೊಂದು ವಿಚಾರ ಏನು ಅಂದರೆ ಮಳೆಯ ನೀರುಗಳು ಸುರಿದು ಸೇರುವಂಥದ್ದು ನದಿ ಸಾಗರ ಸಮುದ್ರ ಅನ್ನುವಂತಹ ಒಂದಿಷ್ಟು ಮೂಲಗಳಿಗೆ ಹೋಗಿ, ಜಲಮೂಲಗಳಿಗೆ ಹೋಗಿ ಸೇರುತ್ತೆ. ಈ ನದಿ ಅಂತ ನಾವು ತಗೊಂಡಾಗ ನದಿಗಳಲ್ಲಿ ಬಂದು ಸೇರುವಂತಹ ನೀರುಗಳು ಅದು ಕೇವಲ ಮಳೆಯ ನೀರೇ ಆಗಿರೋದಿಲ್ಲ, ಬೇರೆ ಬೇರೆ ರೀತಿಯ ನೀರುಗಳು ನದಿ ಮೂಲಗಳನ್ನು ಬಂದು ಸೇರಿಕೊಳ್ಳುವಂಥದ್ದು ಜಾಸ್ತಿ ಆಗಿರುವಂಥದ್ದು. ಪ್ರತಿ ವರ್ಷ ಈ ಬಗ್ಗೆ ನಾವು ಮಾತಾಡ್ತೇವೆ. ನದಿಗಳಿಗೆ ಒಂದಿಷ್ಟು ಏನು ಕಲುಷಿತ ನೀರುಗಳು ಕೂಡ ಬಂದು ಸೇರುವಂತಹ ಪ್ರದೇಶಗಳಿರುವಂಥದ್ದು, ಕೆಲವೊಂದು ನದಿಗಳಲ್ಲಿ ನದಿಗಳಿಗೆ ಆ ಒಂದು ಕಲುಷಿತ ನೀರುಗಳು ಬಂದು ಸೇರ್ತವೆ. ಇದು ಮಾನವ ನಿರ್ಮಿತ ಅಂತಲೂ ಹೇಳ್ಬೋದು ಇದನ್ನು. ಇದು ಪ್ರಕೃತಿ ಮಾಡುವಂಥದ್ದಲ್ಲ, ಮನುಷ್ಯರು ಮಾಡುವಂಥ ಒಂದಿಷ್ಟು ವಿಕೃತಿಗಳು ಅಂತ ಹೇಳ್ಬೋದು. ಹೀಗಿರುವಾಗ ಈ ಕರಾವಳಿಯ ಜೀವ ನದಿಗಳಲ್ಲಿ ವಿಷದ ಹೊಳೆ ಇದೆ ಅನ್ನೋದನ್ನು ನಾವು ಇವತ್ತು ಈ ಒಂದು ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು. ಅಂದರೆ ಒಂದಿಷ್ಟು ರಾಸಾಯನಿಕ ಅಂಶಗಳಾಗಿರ್ಬೋದು ಅಥವಾ ಡ್ರೈನೇಜ್ ಆಗಿರ್ಬೋದು ಅಥವಾ ಈ ತ್ಯಾಜ್ಯದ ಕಪಿಮುಷ್ಟಿಯಲ್ಲಿ ನದಿಗಳು ಸಿಲುಕಿಕೊಂಡಿರುವಂಥದ್ದು. ನಾವೇನು ಹೇಳ್ತೇವೆ, ಜೀವ ನದಿ ಅಂತ ಹೇಳ್ತೇವೆ. ಅಂದರೆ ಅದೆಷ್ಟೋ ಪ್ರದೇಶಗಳಿಗೆ ಅಥವಾ ನಮ್ಮ ಮಂಗಳೂರನ್ನು ತಗೊಂಡಾಗ ನಾವು ನದಿಯ ನೀರನ್ನು ಸೇವಿಸ್ತಾ ಇರುವಂಥವರು ನಾವು. ಈ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ಕೆಲವರುಗಳಿಗೆ ಜಲಮೂಲಗಳಾಗಿ ಬೇರೆ ಬೇರೆ ರೀತಿಯ ಬಾವಿಗಳ ಅಥವಾ ಕೊಳಗಳ ಇಂಥದ್ದೆಲ್ಲ ಇರ್ಬೋದು. ಆದರೆ ಹೆಚ್ಚಿನ ಪಾಲು ನಮ್ಮ ಮಂಗಳೂರು ನಗರವನ್ನೇ ನಾವು ತಗೊಂಡಾಗ ನದಿಯ ನೀರನ್ನು ನಾವು ಕುಡಿತಾ ಇದ್ದೀವಿ. ನಮಗೆ ಬರುವಂತಹ ಏನು ಟ್ಯಾಪಲ್ಲಿಗ ನೀರು ಬರುತ್ತೋ ಅದು ನದಿಯ ನೀರು ನಮಗೆ ಬರುವಂಥದ್ದು. ಆದರೆ ಆ ಒಂದು ನದಿಯ ನೀರು ಕಲುಷಿತಗೊಂಡಾಗ ಆ ನೀರನ್ನೇ ನಾವು ಸೇವನೆ ಮಾಡ್ತಾ ಇದ್ದೀವಿ, ಅಥವಾ ನಮ್ಮ ಆರೋಗ್ಯ ಎಷ್ಟು ಹದಗೆಡ್ಬೋದು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡುವಂತಹ ಸಂದರ್ಭ. ಎಷ್ಟೇ ಹೇಳಿದರೂ ಕೂಡ ಇದು ಬದಲಾಗ್ತಾ ಇಲ್ಲ, ಪ್ರತಿ ವರ್ಷ ಇದೇ ರೀತಿ ಆಗ್ತಾ ಇದೆ. ಹೇಗೆಲ್ಲ ಇದು ಈ ಜೀವ ನದಿಗಳು ಅಥವಾ ನದಿಗಳು ಹೇಗೆ ವಿಷಪೂರಿತ ಆಗ್ತಿದೆ ಅಂತ ನೋಡೋದಿದ್ರೆ, ಮಾನವನ ಅಭಿವೃದ್ಧಿಯ ಓಟಕ್ಕೆ ಕರಾವಳಿಯ ಜೀವ ನದಿಗಳೇ ಬಲಿಯಾಗ್ತಿರುವಂಥದ್ದು. ಬೃಹತ್ ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯ ಆಗಿರ್ಬೋದು ಅಥವಾ ನಗರಗಳ ಡ್ರೈನೇಜ್ ನೀರಾಗಿರ್ಬೋದು ಅಥವಾ STPಗಳ ಕಲುಷಿತ ನೀರು ಹಾಗೂ ಘನತ್ಯಾಜ್ಯಗಳು ನದಿಗಳಿಗೆ ಸೇರಿ ಅವುಗಳನ್ನು ವಿಷಮಯವಾಗಿಸ್ತಾ ಇದೆ. ಪರಿಣಾಮ ನದಿಗಳಲ್ಲಿರುವಂತಹ ಮೀನು ಆಮೆ ಏಡಿ ಸೇರಿದಂತೆ ಜಲಚರಗಳು ಕೂಡ ಸಾವನ್ನಪ್ತಾ ಇದೆ. ಪರಿಸರ ವ್ಯವಸ್ಥೆಯೇ ಅಪಾಯದ ಅಂಚಿಗೆ ತಲುಪಿದೆ ಅಂತ ಹೇಳೋದನ್ನು ನಾವು ಇಲ್ಲಿ ಮರೆಯಬಾರ್ದು. ಅಂದರೆ ನಾವು ಕೇವಲ ನಮಗೆ ಮಾತ್ರ ಅಲ್ಲ, ಮನುಷ್ಯರಿಗೆ ಮಾತ್ರ ಅಲ್ಲ, ಅಲ್ಲಿ ಒಂದಿಷ್ಟು ಜಲಚರಗಳು ಕೂಡ ಇರುತ್ತೆ ನದಿಯಲ್ಲಿ, ಮೀನು ಏಡಿ ಅಥವಾ ಕಪ್ಪೆ ಅಂತಹ ಒಂದಿಷ್ಟು ಜೀವ ಜಲಚರಗಳು ಏನಿರುತ್ತೆ ಅದಕ್ಕೂ ಕೂಡ ಇದು ಹಾನಿಯನ್ನು ಉಂಟು ಮಾಡ್ತಿರುವಂಥದ್ದು. ಇನ್ನು ಕೆಲವು ಕಡೆಗಳಲ್ಲಿ ಒಂದಿಷ್ಟು ಸಂಪ್ರದಾಯಗಳಿದೆ, ಏನಂದರೆ ನದಿ ಮೀನನ್ನು ಹಿಡಿಯುವಂತಹ ಸಂಪ್ರದಾಯ ಕೆಲವೊಂದು ಕಡೆಗಳಲ್ಲಿ, ಜಾತ್ರೆ ಸಂದರ್ಭಗಳಲ್ಲಾಗಿರ್ಬೋದು ನದಿ ನೀರನ್ನು ನದಿಯಲ್ಲಿರುವಂತಹ ಮೀನನ್ನು ಹಿಡಿಯುವಂಥ ಒಂದಿಷ್ಟು ಸಂಪ್ರದಾಯಗಳು ಹಿರಿಯರಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಅಂತಹ ನದಿಗಳಲ್ಲೂ ಕೂಡ ವಿಷಪೂರಿತ ಆಗ್ತಿರಬೇಕಾದ್ರೆ ಆ ನದಿಯಲ್ಲಿರುವಂತಹ ಮೀನುಗಳು ಕೂಡ ಎಷ್ಟು ವಿಷಪೂರಿತ

0: ಆಗಿರ್ಬೋದು ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಿರುವಾಗ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವಂಥ ಅವಕಾಶ ಏನು ಏನು ಬದುಕುವಂಥ ಹಕ್ಕಿದೆ. ಅದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರತಿ ಜೀವಿಗಳಿಗೂ ಕೂಡ ಬದುಕುವಂಥ ಹಕ್ಕಿದೆ. ಹಾಗಾಗಿ ಪ್ರಕೃತಿ ಏನೇ ಇದೆ, ಆ ಒಂದು ಸುಂದರವಾದಂಥ ಪ್ರಕೃತಿಯನ್ನು ವಿಕೃತಿ ಮಾಡೋದಕ್ಕೆ ಹೊರಟಿರುವಂಥವರು ನಾವೇ ಮಾನವರು. ಹಾಗಿರುವಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತೀನಿ, ನಿಮಗೂ ಕೂಡ ಈ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳಿರಬಹುದು. ಕರೆ ಮಾಡುವಂಥ ಸಂಖ್ಯೆ 6334204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಕರಾವಳಿಯ ಜೀವನದಿಗಳಲ್ಲಿ ವಿಷದ ಹೊಳೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೀನಿ. ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ನಾರಾಯಣ್ ಕುಲಾ ಅಲ್ಲವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ಓಕೆ, ಹೇಳಿ ಸರ್, ಏನ್ ಹೇಳ್ತೀರಿ? ಇವತ್ತು ಜನಧನಿ ಕಾರ್ಯಕ್ರಮದಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ.
1: ಕೇಳ್ತಿದ್ರಿ, ಕಲ್ಮಶ ನೀರುಗಳು ಬಹಳ ಸಮುದ್ರದಿಂದ ಹಿಡಿದು ನದಿ ಹಿಡಿದು ಎಲ್ಲ ಬರ್ತಾ ಉಂಟು. ಆಕ್ಚುಲಿ ಹೇಳುದಾದ್ರೆ ಚೆಮ್ಮಿಂದ ನೋಡಿ ತ್ಯಾಜ್ಯ ನೀರೆಲ್ಲ ಕಡಲಿಗೆ ಬಿಡ್ತಾ ಇದ್ದಾರೆ. ಕಡಲಿಗೆ ಬಿಟ್ಟು ಮೀನುಗಳ ಹೊಟ್ಟೆಯಲ್ಲಿ ಎಲ್ಲ ಕಪ್ಪು ಕಪ್ಪು ಕಲ್ಮಶ ಆಗಿ ಅಂಶ ಎಲ್ಲ ಬರ್ತದೆ ನೋಡಿ. ಚಿಪ್ಪು ಮಗುತಿ ಬೀಳ್ತಾ ಇದ್ರೆ ಅದು ತೈಲ, ಕಚ್ಚಾ ತೈಲ ಇದ್ರೆ ಅದನ್ನು ಮೀನು ತಿಂತದೆ. ಹೊಟ್ಟೆ ಒಳಗೆ ಕಪ್ಪು ಕಪ್ಪು ಇರ್ತದೆ ಕೆಲವು ಮೀನೊಳಗೆ. ನದಿಯಲ್ಲಿ ನೋಡಿ, ಮೊನ್ನೆ ನಾನು ಕೇಳಿದ ನೋಡಿದೆ, ನಂದಿಕೂರ್ನಲ್ಲಿ ಯಾವಾಗ್ಲೂ ಒಂದು ಮೀನು ಹಿಡಿಯೋದು ಜಾಸ್ತಿ ಇರ್ತದೆ. ಎಲ್ಲ ಇವರು ಕಲ್ಮಶ ಮಾಡಿಬಿಟ್ಟಿದ್ದಾರೆ ಫಾಲ್ಗುನ್ ನದಿಯನ್ನು. ಮೀನು ಹಿಡಿಯಲು ಹೋದವರು ಹಿಂದೆ ಬಂದಿದ್ದಾರೆ, ಯಾರು ಮೀನು ಹಿಡಿಯೋ ಸ್ಥಿತಿಯಲ್ಲಿ ಇರ್ಲಿಲ್ಲ.
0: ಮಾನವರೇ ಈ ರೀತಿ ಎಲ್ಲ ಮಾಡ್ತಿದಾರಲ್ವಾ?
1: ನಾವೇ ನಮ್ಮ ಪರಿಸರ ಕಲ್ಮಶ ಮಾಡಿ ನಾವೇ ಅದನ್ನ ಇದು ಮಾಡುದು. ಈಗ ನೋಡಿ ಯುದ್ಧ ಕೂಡ ಆಗಿ ನೋಡಿ ಪರಿಸರ, ಅದರಿಂದ ಕೂಡ ಬಹಳ ಜಗತ್ತಿಗೆ ಶಾಪ ಉಂಟು. ಯಾಕಂದ್ರೆ ನೋಡಿ, ನಾವು ಯುದ್ಧ ಮಾಡುದಲ್ಲ, ಅದ್ರ ಹೋಗಿ ಅದ್ರ ಬೆಂಕಿಯಿಂದ ಎಷ್ಟು ಅನಾಹುತ ಆಗ್ತದೆ. ಹಾಗೆ ಈಗ ಕಡಲು ನದಿಗೆ ಕೂಡ ಹಾಗೆ ಕಲ್ಮಶ ನೀರು ನಾವು ತ್ಯಾಜ್ಯವನ್ನು ಎಸೆಯಬಾರದು. ಇದರ ವಿಷಯದಲ್ಿ ನಾವು ಯಾರು ಜಯಪ್ರಕಾಶ್ ಅವರ ಬಹಳ ತಿಳುವಳಿಕೆ ತಿಳ್ಕೊಂಡ್ವಿ. ಪ್ಲಾಸ್ಟಿಕ್ ಶೇಖರಣೆ ಇದನ್ನೆಲ್ಲ ಬಿಸಾಡಬಾರ್ದು ಎಲ್ಲ ಬಹಳ ಇದು ಮಾಡಿದಾರೆ ಅವ್ರು, ನಮ್ಮ ಆತ್ಮೀಯರು ಜಯಪ್ರಕಾಶ್.
0: ಹೌದು ಹೌದು ಹೌದು,
1: ಅವರು ಭಾರಿ ಪರಿಸರಕ್ಕಾಗಿ ಇದ್ದಾರೆ.
0: ಹೌದು,
1: ಹಾಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ.
0: ಧನ್ಯವಾದಗಳು, ಧನ್ಯವಾದಗಳು ನಿಮ್ಗೂ ಕೂಡ. ಓಕೆ, ಇದು ನಾರಾಯಣ್ ಕುಲಾಲ್ ಅವರು ಕರೆಯನ್ನು ಮಾಡಿ ಹೇಳ್ತಾ ಇದ್ದರು, ಒಂದಿಷ್ಟು ವಿಚಾರಗಳನ್ನು ಹೇಳಿದರು. ಯಾವ ರೀತಿಯೆಲ್ಲ ಆಗುತ್ತೆ ನದಿಗೆ ರಾಸಾಯನಿಕಗಳು ಬಂದು ಸೇರಿದಾಗ ಯಾವ ರೀತಿಯೆಲ್ಲ ಜಲಚರಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಿದ್ರು. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಇದು ಜನಧನಿ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಾಡ್ತಿರುವಂಥ ವಿಚಾರ ನದಿಗೆ ಸಂಬಂಧಪಟ್ಟು ಮಾತಾಡ್ತಾ ಇದೆ. ನದಿಗಳು ವಿಷಪೂರಿತ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದಿಷ್ಟು ಇದಕ್ಕೆ ಕೇಸ್ಗಳು ಬಿದ್ದರೂ, ದಂಡ ಬಿದ್ದರೂ ಕೂಡ ಇದಕ್ಕೆ ಕ್ಯಾರೆ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇಲ್ಲ ಕೆಲವೊಂದು ಸಂಸ್ಥೆಗಳು, ಕೆಲವೊಂದು ಏನು ಕೈಗಾರಿಕೆಗಳೆಲ್ಲ. ಹೀಗಿರುವಾಗ ಇನ್ನಷ್ಟು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರೆ ಮಾಡಿ ಮಾತಾಡಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಕರಾವಳಿಯ ಜೀವನದಿಗಳಲ್ಲಿ ವಿಷದ ಹೊಳೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ. ಅಂದರೆ ಜೀವನದಿಗಳಾಗಿರುವಂಥ ಅನೇಕ ನದಿಗಳಿದೆ ನಮ್ಮಲ್ಲಿ. ನಮ್ಮಲ್ಲಿ ನದಿಗಳು ಹೆಚ್ಚಾಗಿ ಹರಿತಾ ಇರುವಂಥದ್ದು. ಹಾಗಿರುವಾಗ ಈ ನದಿಗಳಿಗೆ, ನದಿ ಮೂಲಗಳಿಗೆ ಬೇರೆ ಬೇರೆ ಮೂಲಗಳಿಂದ ಕಲುಷಿತ ನೀರುಗಳು ಬಂದು ಸೇರುವಂಥದ್ದು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಒಂದಿಷ್ಟು ವಿಚಾರಗಳು ಅಥವಾ ತನಿಖೆಗಳೆಲ್ಲ ನಡೀತಾ ಇರುವಂಥದ್ದು. ನಾವು ನೋಡಬೇಕು ಅಂತಿದ್ರೆ ಸುರತ್ಕಲ್ ಸಮೀಪದ ಪಾವಂಜೆ ಖಂಡಿಗೆ ಭಾಗದ ನಂದಿನಿ ನದಿಗೆ ಕೈಗಾರಿಕೆಗಳ ರಾಸಾಯನಿಕ ನೀರು, ಪಾಲಿಕೆಯ ಡ್ರೈನೇಜ್ ನೀರು ಹಾಗೂ ಎಸ್ಟಿಪಿಗಳ ತ್ಯಾಜ್ಯ ಸೇರ್ತಾ ಇರುವಂತಹ ಪರಿಣಾಮ ನದಿ ನೀರಿನ ಬಣ್ಣ ಬದಲಾಗಿದ್ದು ದುರ್ವಾಸನೆ ಕೂಡ ಹರಿತಾ ಇದೆ. ಪರಿಸರ ಇಲಾಖೆ ಮೇಲ್ವಿಚಾರಣೆಯಲ್ಲಿ ನಡೆದ ಪರೀಕ್ಷೆಯಲ್ಲಿ ಈ ನೀರು ಮಾನವ ಬಳಕೆಗೆ ಯೋಗ್ಯ ಅಲ್ಲ ಅನ್ನೋದು ಕೂಡ ದೃಢಪಟ್ಟಿರುವಂಥದ್ದು. ಅಂದರೆ ಗಮನಿಸಿರಬಹುದು ನೀವು, ಪಾವಂಜೆ ಖಂಡಿಗೆಯಲ್ಲೂ ಅನ್ನುವಂತಹ ಭಾಗದಲ್ಲಿ ಮೀನು ಹಿಡಿಯುವಂತಹ ಒಂದಿಷ್ಟು ಕಾರ್ಯಕ್ರಮಗಳು ಇದೆಲ್ಲ ಆಗ್ತಾ ಇರ್ತದೆ. ಅಂದರೆ ಒಂದಿಷ್ಟು ಸಂಪ್ರದಾಯಗಳೆಲ್ಲ ಇರುವಂಥದ್ದು. ಆದರೆ ಅಲ್ಲಿರುವಂತಹ ನೀರು ಏನಿದೆ ಅದು ಯಾವುದಕ್ಕೂ ಕೂಡ ಯೋಗ್ಯ ಅಲ್ಲ ಅನ್ನುವಂತಹ ರೀತಿಯಲ್ಲಿ ದೃಢಪಟ್ಟಿರುವ ವಿಚಾರಗಳು ಕೂಡ ನಮಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇನ್ನು ನೋಡಬೇಕು ಅಂತಿದ್ರೆ ಕರಾವಳಿಯ ಜೀವನದಿಗಳ ಈ ದುಸ್ಥಿತಿ ಪರಿಸರ ಪ್ರೇಮಿಗಳಲ್ಲಿ ತೀವ್ರ ಆತಂಕ ಕೂಡ ಮೂಡಿಸಿರುವಂಥದ್ದು. ಒಂದಿಷ್ಟು ಕಡೆಗಳಲ್ಲಿ ನೋಡಬೇಕು ಅಂತಿದ್ರೆ ಈಗ ಬೈಲಕೆರೆ, ಮಠದ ಬೆಟ್ಟು, ಬೀಡಿನ ಗುಡ್ಡೆ, ಶಾರದ ಕಲ್ಯಾಣ ಮಂಟಪ ಸಹಿತ ಹತ್ತಾರು ಕಡೆಗಳಲ್ಲಿ ಬಾವಿ ಕೂಡ ಹಾಳಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಅತಿಯಾದ ನಗರೀಕರಣ ಮತ್ತು ಸರಿಯಾದ ತ್ಯಾಜ್ಯ ನಿರ್ವಹಣೆ ಇಲ್ಲದಿರುವುದರಿಂದ ಕೂಡ ನದಿ ಕಲುಷಿತಗೊಂಡಿದೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಅದೇ ರೀತಿ 10 ಕೋಟಿ ರೂಪಾಯಿಗೂ ಅಧಿಕ ದಂಡ ವಿಧಿಸುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಇನ್ನು ನಾವು ನೋಡಬೇಕು ಅಂತಿದ್ರೆ ಈಗ ಎಲ್ಲೆಲ್ಲಿ ಈ ನದಿಗಳು ಕಲುಷಿತಗೊಂಡಿರುವಂಥದ್ದು ಅಂದರೆ ಕರಾವಳಿಯ ಬಹುತೇಕ ಪ್ರಮುಖ ನದಿಗಳು ಇಂದು ಮಾಲಿನ್ಯದ ಬಲೆಗೆ ಸಿಲುಕಿಕೊಂಡಿರುವಂಥದ್ದು. ಮುಖ್ಯವಾಗಿ ನಾವು ನೋಡಬೇಕು ಅಂತಿದ್ರೆ ನೇತ್ರಾವತಿ, ಈ ನೇತ್ರಾವತಿ ನದಿ ಹೆಚ್ಚಾಗಿ ಹರಿತಾ ಇರುವಂಥ ಪ್ರದೇಶಗಳಲ್ಲಿ ಅಲ್ಲಿ ಒಂದಿಷ್ಟು ಕಸದ ರಾಶಿಗಳು ಬಂದು ಸೇರುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಮಾಲಿನ್ಯಗಳು ಆಗ್ತಾ ಇದೆ ಅಲ್ಲಿ ಕೂಡ. ಬಂಟ್ವಾಳ ಉಪ್ಪಿನಂಗಡಿ ಭಾಗದ ಕೊಳಚೆ ನೀರು ಹಾಗೂ ತ್ಯಾಜ್ಯ ನೇರವಾಗಿ ನದಿಗೆ ಸೇರ್ತಾ ಇದೆ. ಇನ್ನು ಸರಳಿಕಟ್ಟೆ, ಉಪ್ಪಿನಂಗಡಿ, ಜಕ್ರಿಬೆಟ್ಟು, ಬಸ್ತಿ ಬಡಪು, ಅದೇ ರೀತಿ ಬಡ್ಡಕಟ್ಟೆ, ಕೆಳಗಿನ ಪೇಟೆ, ಕಂಚಿಗಾರಪೇಟೆ, ಗೂಡಿನ ಬಳಿ, ಕೈಕುಂಜೆ, ಪಾಣೆಮಂಗಳೂರು, ಪರ್ಲಿಯ, ತಲಪಾಡಿವರೆಗೆ ಕೊಳಚೆ ನೀರು ನದಿಯನ್ನು ಸೇರ್ತಾ ಇವೆ. ಇನ್ನು ಪಯಸ್ವಿನಿ ನದಿಯನ್ನು ನೋಡುದಿದ್ರೆ ಈಗ ಸುಳ್ಯ ನಗರ ಹಾಗೂ ಸುತ್ತಮುತ್ತಲಿನ ಕೊಳಚೆ ನೀರಿನಿಂದ ಮಲಿನಗೊಳ್ತಾ ಇರುವಂಥದ್ದು. ಜಟ್ಟಿಪಳ್ಳ, ಜ್ಯೋತಿ ಸರ್ಕಲ್, ಸುಳ್ಯ ಸುತ್ತಮುತ್ತಲ ಕೊಳಚೆ ನೀರು ಪಯಸ್ವಿನಿಯನ್ನು ಮಲಿನಗೊಳಿಸ್ತಾ ಇದೆ. ಇನ್ನು ಶಾಂಭವಿ ನದಿಯನ್ನು ನೋಡೋದಿದ್ರೆ ಕಲುಷಿತ ನೀರು ಮತ್ತು ಉಪ್ಪು ನೀರಿನ ಹಾವಳಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಅದೇ ರೀತಿ ಇಂದ್ರಾಣಿ ಅನ್ನುವಂತಹ ನದಿಯಲ್ಲಿ ಡ್ರೈನೇಜ್ ನೀರು ಹಾಗೂ ತ್ಯಾಜ್ಯಗಳ ನೇರ ಹರಿವಿನಿಂದ ನದಿ ದುರ್ವಾಸನೆ ಬೀಳ್ತಾ ಇದ್ದು ಸುತ್ತಮುತ್ತಲಿನ ಬಾವಿ ಹಾಗೂ ಕೆರೆಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಅದೇ ರೀತಿ ನೋಡಬೇಕು ಅಂತಿದ್ರೆ ನದಿ ಹಿನ್ನೀರಿನಲ್ಲಿ ಮೀನುಗಳು ಕೂಡ ಸಾವನ್ನಪ್ತಾ ಇದೆ. ನದಿಗಳಿಗೆ ರಾಸಾಯನಿಕಯುಕ್ತ ನೀರು ಸೇರ್ತಾ ಇರೋದ್ರಿಂದ ಬೆಂಗರೆ, ಸುಲ್ತಾನ್ ಬತ್ತೇರಿ, ಬೊಕ್ಕಪಟ್ಟಣ ಭಾಗದಲ್ಲಿ ಮೀನುಗಳು ಸತ್ತಿರುವುದು ಕಂಡುಬಂದಿದೆ. ಇನ್ನು ಬೆಂಗರೆ ಮತ್ತು ಸುಲ್ತಾನ್ ಬತ್ತೇರಿ ನಡುವೆ ಸೇತುವೆ ನಿರ್ಮಾಣಕ್ಕಾಗಿ ನದಿಗೆ ಒಡ್ಡು ನಿರ್ಮಿಸಲಾಗಿತ್ತು. ಇದರಲ್ಲಿ ಕೈಗಾರಿಕೆ, ರಾಜಕಾಲುವೆಗಳ ಕಲುಷಿತ ನೀರು ಸೇರ್ಪಡೆಯಾಗಿ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಒಡ್ಡು ತೆರವು ಮಾಡಿದ ಕಾರಣ ಸಂಗ್ರಹವಾಗಿದ್ದಂತಹ ಕಪ್ಪು ಮಿಶ್ರಿತ ನೀರು ಕೆಳಮುಖವಾಗಿ ಹರಿತಿದೆ. ಇದನ್ನು ಸೇವಿಸಿದ ಮೀನುಗಳು ಕೂಡ ಒದ್ದಾಡಿ ಸಾಯ್ತಾ ಇರೋದನ್ನು ನಾವು ನೋಡಬಹುದು. ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇರುವಂತಂದರೆ ಆಗಲೇ ಹೇಳ್ತಾ ಇದ್ದೆ, ಎಲ್ಲದಕ್ಕೂ ಕೂಡ ನಮಗೆ ನೀರೇ ಆಧಾರ. ಅದರಲ್ಲೂ ಕೂಡ ಈಗ ಕುಡಿಯುವ ನೀರಿಗೆ ನಾವು ಹೆಚ್ಚಾಗಿ ನದಿ ಮೂಲಗಳನ್ನು ಅವಲಂಬನೆ ಮಾಡ್ತಾ ಇದ್ದೀವಿ. ಹಾಗಿರುವಾಗ ಕುಡಿಯುವ ನೀರು ಕೂಡ ಕಲುಷಿತ ಆಗಿದೆ ಅಥವಾ ವಿಷಪೂರಿತ ಆಗಿದೆ ಅಂತ ಹೇಳಿದರೆ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮಗಳು ಕೂಡ ಬೀರುವಂಥ ಸಾಧ್ಯತೆಗಳು ಅತೀ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ನಾವು ಈ ಬಗ್ಗೆ ಪರಿಸರ ಪ್ರೇಮಿಗಳು ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಮ್ಮ ಸಹ್ಯಾದ್ರಿ ಸಂಚಯ ಮಂಗಳೂರು ಇಲ್ಲಿನ ಸಂಚಾಲಕರಾದಂತಹ ದಿನೇಶ್ ಹೊಳ್ಳ ಅವರು ಏನು ಹೇಳಿದ್ದಾರೆ ಅಂದರೆ, ನದಿಗಳಂದರೆ ಕೆಲವರಿಗೆ ಕಸದ ತೊಟ್ಟಿಯಾಗಿದೆ. ಮನುಷ್ಯ ನದಿ ನೀರಿಗೆ ತ್ಯಾಜ್ಯ ಡ್ರೈನೇಜ್ ನೀರು ಹಾಕಿ ಕಲುಷಿತಗೊಳಿಸಿ ಅದೇ ನೀರನ್ನು ಕುಡಿತಾರೆ, ಬಳಕೆ ಮಾಡ್ತಾರೆ. ಇದರಿಂದಲೇ ರೋಗಗಳ ಪ್ರಮಾಣ ಶೇಕಡಾವಾರು ಹೆಚ್ಚಾಗ್ತಾ ಇದೆ. ಶುದ್ಧವಾದ ನೀರನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಕರಾವಳಿಯ ಎಲ್ಲ ನದಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಕಲುಷಿತಗೊಳ್ತಾ ಇದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ವಿಚಾರಗಳನ್ನು ಅಥವಾ ಅಭಿಪ್ರಾಯಗಳನ್ನು ಕೂಡ ಅವರು ತಿಳಿಸ್ತಾ ಇರುವಂಥದ್ದು. ಈ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮಳೆ ಕೂಡ ಪ್ರಾರಂಭ ಆಗಿದೆ.
ಮೂರು ದಿನ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ಮಾಹಿತಿಯನ್ನು ನೀಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನದಿಗೆ ಸಂಬಂಧಪಟ್ಟ ವಿಚಾರಗಳಿದ್ದರೆ ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಾನು ಅರ್ಚೆ ಬಿಂದ್ಯಾಕುಲಾಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಜನಧನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರಗಳು ನದಿಗಳಿಗೆ ಸಂಬಂಧಪಟ್ಟು ಹೇಳ್ತಾ ಇದೆ. ನದಿ ಏನು ಹರಿತಾ ಇದೆ, ಆ ನದಿ ಕಲುಷಿತವಾಗಿ ಹರಿತಾ ಇರುವಂಥದ್ದು, ಒಂದಿಷ್ಟು ತ್ಯಾಜ್ಯದ ನೀರುಗಳೆಲ್ಲ ಬಂದು ನದಿ ಮೂಲಗಳನ್ನು ಸೇರ್ತಾ ಇರುವಂಥದ್ದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಅದೇ ನೀರನ್ನು ನಾವು ಕುಡಿತಾ ಇದ್ದೇವೆ, ಅದೇ ರೀತಿ ಅದರಲ್ಲಿರುವಂತಹ ಜಲಚರಗಳಿಗೂ ಕೂಡ ಇದು ಹಾನಿಯನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೀನಿ. ಅದರ ಜೊತೆಗೆ ಮಳೆ ಸುರಿತಾ ಇದೆ. ಈಗ 3 ದಿನ ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಭಾರಿ ಮಳೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ವಿಚಾರಗಳು. ಕರಾವಳಿ ಭಾಗದ ಕೆಲವು ಕಡೆಗಳಲ್ಲಿ ರವಿವಾರ ಸಾಧಾರಣ ಮಳೆ ಆಗಿದೆ. ಮುಂಗಾರು ಮಳೆ ಬಿರುಸು ಪಡೆಯುವ ಸಾಧ್ಯತೆ ಇದ್ದು, ಭಾರತೀಯ ಹವಾಮಾನ ಇಲಾಖೆಯು ಜೂನ್ 8 ಅಂದರೆ ಇವತ್ತಿನಿಂದ 10 ಜೂನ್ 10 ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಿದೆ. 3 ದಿನಗಳ ಕಾಲ ಗುಡುಗು ಗಾಳಿ ಸಹಿತ 204.5 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆ ಸುರಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಗಳಿದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿಕ್ಕಿದ್ದು, ಜೂನ್ 10 ಮೀನುಗಾರರು ಸಮುದ್ರಕ್ಕೆ ಇಳಿಯದ ಹಾಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಹಾಗಾಗಿ ಆದಷ್ಟು ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕು ಅಂತ. ಅದೇ ರೀತಿ ಈಗಾಗಲೇ ಒಂದಿಷ್ಟು ಕಡೆಗಳಲ್ಲಿ ಹಾನಿಗಳು ಕೂಡ ಉಂಟಾಗಿದೆ. ಈ ವಿಚಾರಗಳನ್ನು ಕೂಡ ನಾವು ಹಲವಾರು ಮಾಧ್ಯಮಗಳಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಿರುವಾಗ ಎಲ್ಲೆಲ್ಲ ಸಾಧಾರಣ ಮಳೆ ಆಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಮೂಡಬಿದ್ರೆ, ಬಂಟ್ವಾಳ, ಬೆಳ್ತಂಗಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರವಿವಾರ ಸಾಧಾರಣ ಮಳೆ ಆಗಿದೆ. ಇನ್ನು ಮಂಗಳೂರಿನಲ್ಲಿ ಬೆಳಗ್ಗೆ ಮಳೆ ಸುರಿದಿದೆ, ಬಳಿಕ ಬಿಟ್ಟು ಬಿಟ್ಟು ಮಳೆ ಆಗಿದ್ದು, ಮೋಡದಿಂದ ಕೂಡಿದ ವಾತಾವರಣ ಕೂಡ ನಿನ್ನೆಯ ದಿನ ಇತ್ತು. ಇನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಹನಿ ಮಳೆಯಷ್ಟೇ ಸುರಿದಿರುವಂಥದ್ದು. ಜಿಲ್ಲೆಯಲ್ಲಿ ಜೂನ್ 9 ಆರೆಂಜ್ ಅಲರ್ಟನ್ನು ಅಲ್ಲಿ ಘೋಷಣೆ ಮಾಡಿರುವಂಥದ್ದಂದರೆ ಕಾಸರಗೋಡು ಜಿಲ್ಲೆಯಲ್ಲಿ. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಸಾಧಾರಣ ಮಳೆ ಆಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ರವಿವಾರ ಸಾಧಾರಣ ಮಳೆ ಆಗಿದ್ದು, ಬೆಳಗ್ಗಿನಿಂದಲೇ ಮೋಡ ಕವಿದ ವಾತಾವರಣದೊಂದಿಗೆ ಹನಿ ಹನಿ ಮಳೆ ಸುರಿದಿರುವಂಥದ್ದು. ಉಡುಪಿ ನಗರದಾದ್ಯಂತ ಮಣಿಪಾಲ, ಪರ್ಕಳ, ಆತ್ರಾಡಿ, ಹಿರಿಯಡ್ಕ, ಅಲೆವೂರು, ಅದೇ ರೀತಿ ಕುಕ್ಕಿಕಟ್ಟೆ, ಕಟಪಾಡಿ ಸುತ್ತಮುತ್ತ, ಕಾಪು, ಹೆಬ್ರಿ, ಕಾರ್ಕಳ, ಬ್ರಹ್ಮಾವರ, ಕುಂದಾಪುರ, ಬೈಂದೂರು ತಾಲೂಕಿನ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆ ಸುರಿದಿದೆ. ಮಧ್ಯಾಹ್ನದ ವೇಳೆ ಸ್ವಲ್ಪ ಬಿಸಿಲಿನ ವಾತಾವರಣ ಇತ್ತು, ಸಂಜೆ ವೇಳೆ ಹನಿ ಹನಿ ಮಳೆ ಆಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿ ಮಳೆ ಅಂತ ಹೇಳಿದಾಗ ಇನ್ನೂ ಸಾಂಕ್ರಾಮಿಕ ರೋಗಗಳು ಲಗ್ಗೆ ಇಡುವಂತಹ ಪ್ರಮಾಣಗಳು ಜಾಸ್ತಿ. ಹಲವಾರು ಸಾಂಕ್ರಾಮಿಕ ರೋಗಗಳಿದೆ, ಬೇರೆ ಬೇರೆ ಮೂಲಗಳಿಂದ ಸಾಂಕ್ರಾಮಿಕ ರೋಗಗಳು ಬರಬಹುದು. ಹಾಗಿರುವಾಗ ಆದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾದಂಥ ಅಗತ್ಯತೆ ಕೂಡ ಇದೆ. ಎಷ್ಟರವರೆಗೆ ಬಿಸಿಲಿತ್ತು, ಇನ್ನು ಮಳೆ ಬಂತು ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ರೋಗಗಳು ಬರುತ್ತೆ. ಹಾಗಿರುವಾಗ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂಥ ಅಗತ್ಯತೆ ಖಂಡಿತ ಇದೆ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನು ಹೇಳ್ತೀನಿ ನಾನು. ಮಳೆಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಈ ಒಂದು ಸಾಂಕ್ರಾಮಿಕ ರೋಗದಲ್ಲಿ ನಾವು ಹೇಗೆ ನಮ್ಮನ್ನು ನಾವು ಆರೋಗ್ಯಯುತವಾಗಿ ಕಾಪಾಡಿಕೊಳ್ಳಬಹುದು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ನೀವು ಕರೆ ಮಾಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇವತ್ತು 2 ವಿಷಯಕ್ಕೆ ಸಂಬಂಧಪಟ್ಟು ನಾನು ಮಾತಾಡ್ತಿದ್ದೀನಿ. ಮಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು, ಅದರ ಜೊತೆಗೆ ನದಿಗೆ ಸಂಬಂಧಪಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕರೆ ಮಾಡಿ ಮಾತಾಡ್ಬೋದು. ನದಿಗೆ ಸಂಬಂಧಪಟ್ಟ ವಿಚಾರಗಳು ಏನು ಅಂದರೆ, ನದಿ ಹಲವಾರು ನದಿಗಳು ನಮ್ಮ ಭಾಗದಲ್ಲಿ ಹರಿತಾ ಇದೆ. ಆ ಹರಿತಾ ಇರುವಂತಹ ನದಿಗಳು ಸ್ವಚ್ಛಂದವಾಗಿ ಹರಿತಾ ಹೋಗಬೇಕು ಅಂತಿದ್ರೆ ಸ್ವಚ್ಛವಾದ ನೀರು ಅಲ್ಲಿ ಇರಬೇಕಾಗತ್ತೆ. ಆದರೆ ಸ್ವಚ್ಛವಾಗಿ ನೀರೇನಾಗಿದೆ ಅಂದರೆ ಕಲುಷಿತವಾಗಿರುವಂಥದ್ದು. ಹಾಗಿರುವಾಗ ಆ ಕಲುಷಿತ ನೀರನ್ನು ಕಡಿಮೆ ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಾವು ನೋಡಬೇಕು ಅಂತಿದ್ರೆ ನಮ್ಮ ಜವಾಬ್ದಾರಿ ಕೂಡ ಇದೆ. ಅದರ ಜೊತೆಗೆ ಇದು ಬೇರೆ ಬೇರೆ ಮೂಲಗಳಿಂದ ಬಂದು ಸೇರ್ತಾ ಇರುವಂಥ ಕಲುಷಿತ ನೀರುಗಳೇ ಜಾಸ್ತಿ ಇರೋದ್ರಿಂದ ಆ ಬಗ್ಗೆ ಒಂದಿಷ್ಟು ಕೈಗಾರಿಕೆಗಳ ಕಲುಷಿತ ನೀರುಗಳು ಬಂದು ಸೇರುತ್ತೆ, ಅಥವಾ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಂದಲೂ ಕೂಡ ಕಲುಷಿತ ನೀರುಗಳು ಬಂದು ಸೇರಬಹುದು. ಅದನ್ನು ಆದಷ್ಟು ಕಡಿಮೆ ಮಾಡೋದಾದರೂ ಹೇಗೆ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತ ಕರೆ ಮಾಡಿ 6364240499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ನದಿಗಳಿಗೆ ಸಂಬಂಧಪಟ್ಟು ಮಾತಾಡ್ತಿದೆ. ನದಿಗಳಿಗೆ ಕಲುಷಿತ ನೀರುಗಳು ಬಂದು ಸೇರ್ತಿದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು, ಅದರ ಜೊತೆಗೆ ಮಳೆಗೆ ಸಂಬಂಧಪಟ್ಟು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. 3 ದಿನ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಅಂದರೆ ಜೂನ್ 8 ಜೂನ್ 10 3 ದಿನ ರೆಡ್ ಅಲರ್ಟ್ ಘೋಷಣೆ ಆಗಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಅದೇ ರೀತಿ ಮಲ್ಪೆ ಬೀಚ್ಗಳಲ್ಲಿ ತಡೆಬೇಲಿ ಹಾಕಿದರೂ ಕೂಡ ಸಮುದ್ರಕ್ಕೆ ಇಳಿದು ಹುಚ್ಚು ಸಾಹಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಮಾಹಿತಿಯನ್ನು ಇವತ್ತು ನೀಡಲಿಕ್ಕಿದ್ದೀನಿ. ಅಂದರೆ ನೋಡಿರ್ಬೋದು ನೀವು, ಬೀಚ್ಗಳಲ್ಲಿ ಜನರು ಏನು ವೀಕೆಂಡ್ ಬಂತು ಅಂದರೆ, ಶನಿವಾರ ಭಾನುವಾರ ಬಂತು ಅಂದರೆ ಜನರು ಕಿಕ್ಕಿರಿದು ಅಲ್ಲಿಗೆ ಬರ್ತಾರೆ. ಅದೇ ರೀತಿ ಎಲ್ಲ ಕಡೆಗಳಲ್ಲಿ ಜನಸಾಗರವೇ ಇರುವಂಥದ್ದು ಸಾಗರಗಳಲ್ಲಿ. ಹಾಗಿರುವಾಗ ಈ ಸಮುದ್ರ ಪ್ರಕ್ಷುಬ್ಧಗೊಂಡು ಅಪಾಯದ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಳೆಗಾಲದಲ್ಲಿ ಜನರು ಸಮುದ್ರದ ನೀರಿಗೆ ಇಳಿಯದಂತೆ ಮುಂಜಾಗ್ರತಾ ಕ್ರಮವಾಗಿ ಮಲ್ಪೆ ಬೀಚ್ನಲ್ಲಿ ತಡೆಬೇಲಿ ಅಳವಡಿಸಲಾಗಿದೆ. ಆದರೆ ರವಿವಾರ ಬೀಚ್ಗೆ ಬಂದ ಪ್ರವಾಸಿಗರು ನಿರ್ಬಂಧವನ್ನು ಲೆಕ್ಕಿಸದೆ ತಡೆಬೇಲಿಯ ಇನ್ನೊಂದು ಮಗ್ಗುಲಲ್ಲಿ ನುಗ್ಗಿ ಸಮುದ್ರಕ್ಕೆ ಇಳಿದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರವಾಸೋದ್ಯಮ ಇಲಾಖೆ ಬೀಚ್ನ ಮುಖ್ಯ ಭಾಗದಲ್ಲಿ ಫಿಶ್ ನೆಟ್ ಅಳವಡಿಸಿ ಯಾರೂ ನೀರಿಗೆ ಇಳಿಯದಂತೆ ನಿರ್ಬಂಧ ಹೇರಿದೆ. ರವಿವಾರ ಬೆಳಗಿನಿಂದಲೇ ಅಪಾರ ಸಂಖ್ಯೆಯಲ್ಲಿ ಜನರು ಮಲ್ಪೆ ಬೀಚ್ಗೆ ಆಗಮಿಸಿದ್ದು, ಬಹುತೇಕ ಮಂದಿ ತಡೆಬೇಲಿ ದಾಟಿ ಸಮುದ್ರಕ್ಕೆ ಇಳಿದಿದ್ದಾರೆ. ಬಯಲು ರಂಗಮಂದಿರದಿಂದ ಸೀವಾಕ್ವರೆಗೆ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಆಟವಾಡ್ತಿರುವಂಥದ್ದು ಕಂಡುಬಂದಿದೆ. ಈ ಬಾರಿ ಬಯಲು ರಂಗಮಂದಿರದವರೆಗೆ ಮಾತ್ರ ನೆಟ್ ಅಳವಡಿಸಲಾಗಿದ್ದು, ಉಳಿದ ಜನರು ಭಾಗದಿಂದ ನುಸುಳಿದ್ದಾರೆ. ನೀರಿಗಿಳಿಯದಂತೆ ಜೀವರಕ್ಷಕರು ಎಚ್ಚರಿಸಿದ್ರು ಕೂಡ ಅನೇಕ ಪ್ರವಾಸಿಗರು ನೀರಿಗೆ ಇಳಿದಿದ್ದಾರೆ. ಇದು ಇನ್ನೊಂದು ಹುಚ್ಚಾಟ ಅಂತ ಹೇಳ್ಬೋದು. ಪ್ರತಿ ವರ್ಷ ನಾವು ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ, ಮಳೆಗಾಲದಲ್ಲಿ ಆಗಿರ್ಬೋದು ಅಥವಾ ಇತರ ದಿನಗಳಲ್ಲೂ ಕೂಡ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಅಲ್ಲಿ ಏನು ಸಾವನ್ನಪ್ಪಿದ್ದಾರೆ, ನೀರಿಗೆ ಇಳಿದು ಸಾವನ್ನಪ್ಪಿದ್ದಾರೆ, ಅಥವಾ ಏನು ಸಮುದ್ರದ ಅಲೆಗಳು ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿದ್ದಾರೆ, ಇಂತಹ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ, ಅದು ಮಕ್ಕಳಿಂದ ಹಿಡಿದು ಯುವಕರವರೆಗೂ ಕೂಡ. ಆದರೆ ಎಷ್ಟೇ ಇಂತಹ ಸುದ್ದಿಗಳು ಬರಲಿ ಅಥವಾ ಎಷ್ಟೇ ಇಂತಹ ಘಟನೆಗಳು ನಡೆದರೂ ಕೂಡ ಜನರಿಗೆ ಅದರ ಬಗ್ಗೆ ಏನು ಅರಿವಿಲ್ಲವೋ ಅಥವಾ ಹುಚ್ಚುತನ ಮಿತಿ ಮೀರ್ತಾ ಇದೆಯೋ ಏನು ಗೊತ್ತಿಲ್ಲ, ಇಂತಹ ದುಸ್ಸಾಹಸಕ್ಕೆಲ್ಲ ಕೈ ಹಾಕ್ತಾ ಇರ್ತಾರೆ. ನೀರು ಕಂಡು ಕೂಡಲೇ ಕೆಲವರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಗಿರುವಾಗ ಆದಷ್ಟು ಜಾಗರೂಕತೆಯನ್ನು ವಹಿಸ್ಕೊಳ್ಳುವಂಥವು ಮುಖ್ಯ. ಅದೇ ರೀತಿ ಏನು ಅಪಾಯ ಇದೆ ಅದರ ಬಗ್ಗೆ ಅರಿವು ಖಂಡಿತ ಇದೆ. ಅರಿವಿದ್ದೂ ಕೂಡ ಕೆಲವರು ಏನಾಗುವುದಿಲ್ಲ ಅನ್ನುವಂಥ ಒಂದಿಷ್ಟು ಏನು ನಿರ್ಲಕ್ಷ್ಯತನ ಏನಿದೆ ಅದು ಇನ್ನೂ ಹೆಚ್ಚು ಆಗಿದೆ ಅಂತಲೇ ಹೇಳ್ಬೋದು. ಹಾಗಿರುವಾಗ ಇಂತಹ ಎಷ್ಟೇ ತಡೆಬೇಲಿಯನ್ನು ಹಾಕಲಿ, ನಾವು ಇಳಿತೇವೆ ನೀರಿಗೆ, ನಾವು ಈ ರೀತಿಯ ಸಾಹಸವನ್ನು ಮಾಡ್ತೇವೆ, ದುಸ್ಸಾಹಸ ಸಾಹಸ ಅಲ್ಲ, ದುಸ್ಸಾಹಸ ಅಂಥದನ್ನು ಮಾಡ್ತೇವೆ ಅಂತ ಹೇಳುವಂತಹ ವರ್ಗ ಕೂಡ ಈ ಏನು ಜಾಸ್ತಿ ಆಗ್ತಾ ಇದೆ. ಹೇಗಿರುವಾಗ ಎಷ್ಟೇ ಇದರ ಬಗ್ಗೆ ಅರಿವನ್ನು ಮೂಡಿಸಿದರೂ ಕೂಡ ಅರಿವು ಬರುವಂಥದ್ದು ಕಡಿಮೆ. ಏನಾದರೂ ದುರ್ಘಟನೆಗಳು ಆಯಿತು ಅಂತ ಹೇಳಿದಾಗ ಅದರಿಂದ ಪಾಠವನ್ನು ಕಲಿತಾರೆ. ಹಾಗಿರುವಾಗ ಕೆಲವರು ಪಾಠವನ್ನು ಕಲಿತಾರೆ, ಇನ್ನು ಕೆಲವರು ಇನ್ನೂ ಏನು ಮಾಡಬಹುದು ಅನ್ನುವಂತಹ ಸಾಹಸಕ್ಕೆ ಕೈ ಹಾಕ್ತಾರೆ. ಅದು ಏನೇ ಇರಲಿ, ಆದಷ್ಟು ಜಾಗೃತೆಯನ್ನು ವಹಿಸಿ, ಅದರಲ್ಲೂ ಕೂಡ ಮಕ್ಕಳನ್ನು ನೀರಿಗೆ ಇಳಿಯದಂತೆ ನೋಡಿಕೊಳ್ಳಿ. ಮಕ್ಕಳಿಗೆ ನೀರು ಕಂಡರೆ ಇಷ್ಟ, ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ ನೀರಿಲ್ಲಂದರೆ, ಆದರೂ ಕೂಡ ನೀರಿಗೆ ಇಳಿಯದಂತೆ ಅವರನ್ನು ಎಚ್ಚರಿಸುವಂಥದ್ದು ಅಥವಾ ಅವರನ್ನು ರಕ್ಷಣೆ ಮಾಡುವಂಥದ್ದು ಅತಿ ಅಗತ್ಯ ಅಂತಲೂ ಹೇಳ್ಬೋದು. ಇನ್ನು ಅನಾಹುತ ಮುನ್ನ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿ ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿರುವ 3-4 ಜೀವರಕ್ಷಕರು ಎಷ್ಟೇ ಮನವಿ ಮಾಡಿ ಎಚ್ಚರಿಕೆ ನೀಡಿದರೂ ಅಪಾರ ಸಂಖ್ಯೆಯಲ್ಲಿದ್ದ ಪ್ರವಾಸಿಗರು ಲೆಕ್ಕಿಸದೆ ನೀರಿನಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಅನಾಹುತ ಸಂಭವಿಸುವ ಮುನ್ನ ಇಂತಹ ಹುಚ್ಚಾಟದ ಪ್ರವಾಸಿಗರ ಮೇಲೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವುದರ ಜೊತೆಗೆ ಪೊಲೀಸ್ ಗಸ್ತು ಹೆಚ್ಚಿಸುವ ಅಗತ್ಯ ಇದೆ ಅಂತ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ನೀವು ನೋಡಬಹುದು ಅದೆಷ್ಟೋ ಪ್ರವಾಸಿ ತಾಣಗಳಿವೆ. ಆ ಪ್ರವಾಸಿ ತಾಣಗಳನ್ನು ನಾವು ನೋಡಬೇಕು, ಅದನ್ನು ಖುಷಿ ಪಡಬೇಕು, ಬರಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ, ಅಲ್ಲಿ ಏನೆಲ್ಲ ವಿಕೃತಿಯನ್ನು ಮೆರೆಯಬಹುದು ಆ ವಿಕೃತಿಯನ್ನು ಮೆರೆದು ಬರ್ತಾರೆ. ಇಂತಹ ವರ್ಗ ಕೂಡ ಇದೆ. ಹಾಗಿರುವಾಗ ಪ್ರವಾಸಿ ತಾಣ ಅಂತ ಹೇಳಿದಾಗ ಪ್ರತಿ ಪ್ರವಾಸಿ ತಾಣಗಳಲ್ಲೂ ಇಂತಹ ವರ್ಗದ ಜನರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಒಂದು ವರ್ಗ ಏನಿದೆ ಅಂದರೆ ನೋಡ್ತಾರೆ, ಪ್ರಕೃತಿಯ ಸೌಂದರ್ಯವನ್ನು ಸವಿತಾರೆ, ಬರ್ತಾರೆ, ಏನಾದರೂ ಕೊಡುಗೆ ಕೊಡೋದಕ್ಕೆ ಆಗುತ್ತೆ ಅಂತಿದ್ರೆ ಆ ಒಂದು ಕೊಡುಗೆಯನ್ನು ಕೊಡ್ತಾರೆ. ಇನ್ನೊಂದು ವರ್ಗ ಏನಿದೆ ಅಂದರೆ ಏನು ವಿಕೃತಿ ಮೆರೆಯಬಹುದು, ನಮ್ಮಿಂದ ಆಗುವಂತಹ ಕೊಡುಗೆ ಏನಂದರೆ ಕೆಟ್ಟ ಕೊಡುಗೆಯನ್ನು ಈ ರೀತಿ ಕೊಡ್ಬೋದು, ಆ ರೀತಿ ಕೊಟ್ಟು ಬರ್ತಾರೆ. ಇದು 2 ವರ್ಗಗಳು. ಹಾಗಿರುವಾಗ ಆ ವರ್ಗಗಳ ಮನಸ್ಥಿತಿ ಬದಲಾಗಬೇಕು ಅಂತ ನಾವು ಕೂಡ ಬಯಸುವಂಥದ್ದು. ಅದೇ ರೀತಿ ಇಂತಹ ಸಮುದ್ರಗಳು ನೀರು ಅಂತ ಹೇಳಿದಾಗ ಅಪಾಯ ಅನ್ನುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ನೀರಿನ ಅಲೆಗಳು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ, ಅಥವಾ ಯಾವ ರೀತಿ ಸೆಳೆತದೆ ಅಂತಲೂ ಗೊತ್ತಿಲ್ಲ. ಹಾಗಿರುವಾಗ ನೀರನ್ನು ದೂರದಿಂದ ನೋಡಬೇಕು, ಬರಬೇಕು, ಇವಿಷ್ಟಿದ್ರೆ ಸಾಕು ಅಂತ ನಂಗೆ ಅನ್ನಿಸುವಂಥದ್ದು. ಆದರೆ ಇನ್ನು ಕೆಲವರಿಗೆ ನೀರು ಕಂಡ್ರೆ ಇಳಿಬೇಕು, ಅದರಲ್ಲಿ ಆಟ ಆಡಬೇಕು, ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ, ಕೆಲವು ಮಕ್ಕಳು ಹೇಳಿದ ಮಾತನ್ನು ಕೇಳೋದಿಲ್ಲ, ಇಂಥೆಲ್ಲ ಒಂದಿಷ್ಟು ಸಮಸ್ಯೆಗಳಿದೆ. ಹಾಗಿರುವಾಗ ಅಂತಹ ವಿಚಾರಗಳು ಮೊದಲೇ ಗೊತ್ತಿದ್ರೆ ಆದಷ್ಟು ಜಾಗರೂಕತೆಯನ್ನು ವಹಿಸಿಕೊಳ್ಳುವಂಥದ್ದು ಅತಿ ಅಗತ್ಯ. ಅದೇ ರೀತಿ ತಡೆಬಿಲಿಯನ್ನು ವಿಸ್ತರಿಸುವುದಕ್ಕೆ ಕೂಡ ಆಗ್ರಹವನ್ನು ನೀಡಲಾಗಿದೆ. ಮಲ್ಪೆ ಬೀಚ್ನಲ್ಲಿ ನೆಟ್ ಅಳವಡಿಸಿದ ಭಾಗವನ್ನು ಬಿಟ್ಟು ಉಳಿದ ಎಲ್ಲ ಕಡೆ ಸಮುದ್ರ ತೀರದ ಉದ್ದಕ್ಕೂ ಜನಸಮೂಹ ಕಂಡು ಬಂದಿದೆ. ಬಯಲು ರಂಗಮಂದಿರದವರೆಗೆ ಮಾತ್ರ ಇದ್ದ ತಡೆಬೇಲಿಯನ್ನು ಮುಂದಕ್ಕೆ ಕನಿಷ್ಠ 200 ಮೀಟರ್ ದೂರದವರೆಗಾದರೂ ವಿಸ್ತರಿಸಬೇಕು, ಹೆಚ್ಚುವರಿಯಾಗಿ ಜೀವರಕ್ಷಕ ಸಿಬ್ಬಂದಿಯನ್ನು ನೇಮಿಸಬೇಕು, ಅದರ ಜೊತೆ ಪೊಲೀಸರನ್ನು ನೇಮಿಸಬೇಕು ಅಂತ ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಕೂಡ ಆಗ್ರಹಿಸಿದ್ದಾರೆ. ಹಾಗಿರುವಾಗ ಇದರ ಬಗ್ಗೆ ಕೂಡ ಯೋಚಿಸುವಂತಹ ವಿಚಾರಗಳು ಕೂಡ ಇರುವಂಥದ್ದು. ಇನ್ನಾಗಲೇ ಹೇಳ್ತಾ ಇದ್ದೆ, ಮಳೆ ಅಂತ ಹೇಳಿದಾಗ ಒಂದಿಷ್ಟು ಸಾಂಕ್ರಾಮಿಕ ರೋಗಗಳು ಲಗ್ಗೆಯನ್ನು ಇಡ್ತದೆ, ಕಾಲನ್ನು ಇಡ್ತದೆ. ಅಂದರೆ ಅದು ಸಾಂಕ್ರಾಮಿಕ ರೋಗಗಳು ಕೆಲವೊಮ್ಮೆ ನಮ್ಮ ತಪ್ಪಿನಿಂದಲೂ ಕೂಡ ಬಂದು ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಹಾಗಿರುವಾಗ ಆದಷ್ಟು ಸ್ವಚ್ಛತೆಯನ್ನು ಕೂಡ ವಹಿಸ್ಕೊಳ್ಬೇಕಾದಂಥ ಅಗತ್ಯತೆ ಇವತ್ತಿನ ದಿನಗಳಲ್ಲಿ ಇದೆ. ಸಾಂಕ್ರಾಮಿಕ ರೋಗದ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿ. ಕರಾವಳಿಯಲ್ಲಿ ಮುಂಗಾರು ಆರಂಭಗೊಂಡಿದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ. ಈ ರೀತಿಯ ಮಳೆ ಶೀತ ಜ್ವರದಂಥ ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಆಗ್ತಾ ಇದೆ. ಮಳೆಗಾಲದಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಅಗತ್ಯ ಕೂಡ ಇದೆ. ಉಭಯ ಜಿಲ್ಲೆಗಳಲ್ಲಿ ಸದ್ಯ ಜಿಟಿ ಜಿಟಿ ಮಳೆ ಆರಂಭಗೊಂಡಿದೆ. ಕೆಲವು ದಿನಗಳಿಂದ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇದೆ. ಆಗಾಗ್ಗೆ ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ. ಇದರಿಂದ ವೈರಸ್ ಪ್ರಭಾವ ಹೆಚ್ಚಾಗುವ ಸಾಧ್ಯತೆ ಇದ್ದು ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಮಕ್ಕಳಲ್ಲಿ ಹೆಚ್ಚಾಗಿ ವೈರಲ್ ಜ್ವರ, ಶೀತ, ಕೆಮ್ಮು ಕಾಣಿಸಿಕೊಳ್ತಾ ಇದ್ದು ವೈದ್ಯರ ಬಳಿಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಡೆಂಗ್ಯೂ ಹೆಚ್ಚಳದ ಭೀತಿ ಕರಾವಳಿಯಲ್ಲಿ ಆಗಾಗ್ಗೆ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದ್ದು ಮತ್ತೆ ಡೆಂಗ್ಯೂ ಭೀತಿ ಎದುರಾಗಿದೆ. ಕಳೆದ ಕೆಲವು ವರ್ಷಕ್ಕೆ ಹೋಲಿಸಿದರೆ ದಕ್ಷಿಣ ಕನ್ನಡದಲ್ಲಿ ಡೆಂಗ್ಯೂ ಪ್ರಕರಣ ಕಡಿಮೆ ಇದೆ. ಆದರೆ ಸದ್ಯ ಮಳೆ ಬಿಟ್ಟು ಬಿಟ್ಟು ಸುರಿತಾ ಇದ್ದು ಅಲ್ಲಲ್ಲಿ ನೀರು ನಿಲ್ತಾ ಇದೆ. ಇದು ಡೆಂಗ್ಯೂ ಪ್ರಸರಣಕ್ಕೆ ಪೂರಕ ಆಗಿದ್ದು ಇನ್ನಷ್ಟು ಹೆಚ್ಚಾಗುವಂತಹ ಭೀತಿ ಕೂಡ ಇದೆ. ಇಲಿ ಜ್ವರ, ಮಲೇರಿಯಾ, H1N1 ಏರಿಕೆ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಇಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವುದಕ್ಕೆ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಹವಾಮಾನ ಬದಲಾವಣೆಯಿಂದಾಗಿ ರೋಗ ರುಜಿನಗಳಿಗೆ ಕಾರಣವಾಗುವ ಸಾಧ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಜಾಗರೂಕತೆಯಿಂದ ಇರಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರಗಳನ್ನು ಸೇವಿಸುವಂಥದ್ದು ಅಥವಾ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವಂಥದ್ದು, ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳುವಂಥದ್ದು, ಇನ್ನು ಮನೆಯಿಂದ ಹೊರಗೆ ಹೋಗುವಾಗ ಮಾಸ್ಕನ್ನು ಧರಿಸಿ ಬಿಸಿಯಾದ ಆಹಾರವನ್ನು ಸೇವಿಸುವಂಥದ್ದು ಅಥವಾ ಬಿಸಿ ನೀರನ್ನು ಸೇವಿಸುವಂಥದ್ದು, ಜ್ವರ ಸಹಿತ ರೋಗ ಲಕ್ಷಣ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರ ಸಲಹೆಯ ಇಲ್ಲದೆ ಯಾವುದೇ ಮಾತ್ರೆಯನ್ನು ಸೇವಿಸಬೇಡಿ. ಮಕ್ಕಳಲ್ಲಿ ಸಾಂಕ್ರಾಮಿಕ ರೋಗ ಕಂಡು ಬಂದರೆ ಶಾಲೆಗೆ ಕಳಿಸದಿರುವುದು ಉತ್ತಮ ಅಂತ ವೈದ್ಯರು ಕೂಡ ತಿಳಿಸ್ತಾ ಇರುವಂಥ. ಹಾಗಾಗಿ ಆದಷ್ಟು ಜಾಗರೂಕತೆಯನ್ನು ವಹಿಸಿಕೊಳ್ಳುವಂಥ ಅಗತ್ಯತೆ ಇವತ್ತಿನ ಈ ದಿನಗಳಲ್ಲಿ ಇದೆ ಅಂತ ಹೇಳ್ಬೋದು. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಜನಧನಿ ಕಾರ್ಯಕ್ರಮದಲ್ಲಿ ಒಂದೆರಡು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೇನೆ. ಹಾಗಿರುವಾಗ ನದಿಗೆ ಸಂಬಂಧಪಟ್ಟು ಅಥವಾ ಮಳೆಗೆ ಸಂಬಂಧಪಟ್ಟು ಅಥವಾ ಮಳೆಯಲ್ಲಿ ಆಗುವಂತಹ ಸಾಂಕ್ರಾಮಿಕ, ಮಳೆ ಬಂತು ಅಂತ ಹೇಳಿದಾಗ ಸಾಂಕ್ರಾಮಿಕ ರೋಗಗಳು ಕೂಡ ಬರುತ್ತೆ. ಹಾಗಿರುವಾಗ ಆ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಿದ್ದೇನೆ. ಕರೆ ಮಾಡುವಂಥ ಸಂಖ್ಯೆ 6364240499 ಈ ಒಂದು ಸಂಖ್ಯೆಗೆ ಮಾತಾಡಿ, ಕರೆ ಮಾಡಿ ಮಾತಾಡಬಹುದು. ಜನಧನಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸೋಮವಾರ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿರ್ತೇವೆ. ಈ ಹಿಂದೆ ಕೂಡ ಹಲವಾರು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೇವೆ ಅಥವಾ ಮಾತಾಡಿದ್ದೇವೆ ಅಥವಾ ದಿನದ ವಿಶೇಷತೆ ಬಗ್ಗೆ ಕೂಡ ನಾವು ಮಾತಾಡಿದ್ದೇವೆ. ಹೀಗಿರುವಾಗ ಇವತ್ತು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಇವತ್ತಿನ ಈ ಜನಧನಿ ಕಾರ್ಯಕ್ರಮದಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು, ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಅಂಜುಬುರ್ಕಿ.
3: ಹಾ, ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
0: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಜನದನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಅದೇ ರೀತಿ ಇವತ್ತಿನ ದಿನದ ವಿಶೇಷತೆಯನ್ನು ನಾವು ನೋಡಬೇಕು ಅಂತಿದ್ರೆ, ಇವತ್ತು ಜೂನ್ 8 ಅಂತ ಹೇಳಿದಾಗ ಇವತ್ತು ವಿಶ್ವ ಸಾಗರಗಳ ದಿನ. ಸಾಗರಗಳು ಭೂಮಂಡಲದ 70% ಭಾಗವನ್ನು ಆವರಿಸಿಕೊಂಡಿದೆ. ಜೀವಜಲದ ಸೃಷ್ಟಿಯಲ್ಲಿ ಸಾಗರಗಳ ಪಾಲು ಮಹತ್ತರವಾದಂಥದ್ದು. ಮನುಷ್ಯನ ಚಟುವಟಿಕೆಗಳಿಂದ ಸಾಗರವು ಮಾಲಿನ್ಯದ ಅಪಾಯಕ್ಕೆ ತುತ್ತಾಗಿದೆ. ಈ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 8 ವಿಶ್ವಸಂಸ್ಥೆ ವಿಶ್ವ ಸಾಗರಗಳ ದಿನವನ್ನಾಗಿ ಘೋಷಣೆಯನ್ನು ಮಾಡಿರುವಂಥದ್ದು. ಹಾಗಿರುವಾಗ ಇವತ್ತಿನ ವಿಶೇಷ ಏನು ಅಂದರೆ, ವಿಶ್ವ ಸಾಗರಗಳ ದಿನ ಜೂನ್ 8. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಗಳು ನಿಮ್ಗೆ ಕೂಡ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತಾ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ಇನ್ನು ಮುಂದಿನ ಜನದನಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯು ಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿ ಎ ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ, ಚೆಂಡೆ ಮದ್ದಳೆ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ 4ನೆಯ ಕಂತು.
1: ಕುರುಪ

0: ಕೃಷ್ಣ
1: ಭೀಷ್ಮಾಚಾರ್ಯರೇ,
0: ನನ್ನ ದೌರ್ಬಲ್ಯ ಎಲ್ಲಿ ಅಂತ ಗೊತ್ತಿದ್ದು ಹೊಡಿಬೇಕು ಅಂತ ಹಠದಲ್ಲಿದ್ದೀನಿ. ನೀನು ನೀನ ಸರ್ವತಂತ್ರ ಸ್ವತಂತ್ರನಿದ್ದಿ, ನಿನಗೆ ಭೂತದ ಹಂಗೂ ಇಲ್ಲ, ವರ್ತಮಾನದ ಹಂಗೂ ಇಲ್ಲ. ಆದರೆ ನಮಗೆ ಹಾಗಲ್ಲಲ್ಲ, ನಮಗೊಂದು ಭೂತಕಾಲದ ಹಂಗುಂಟಲ್ಲ.
1: ಯಾವ ಭೂತ?
0: ಕುರುಪತಿಯೊಳಿರ್ದು ಜೀವ ಪೊರೆದು ಋಣವ ಗಳಿಸಿದೆ ನಾನು ಅನ್ನ ತಿಂದ ಹಸ್ತಿನಾವತಿ, ಅದು ಪ್ರತಿಫಲವನ್ನು ಕೇಳ್ತಾ ಉಂಟು. ಕೊಡುವುದಿಲ್ಲ ಅಂತ ಹೇಳೋಣವೇ, ಈ ಶರೀರವೇ ನನ್ನದಲ್ಲ, ಇದೊಂದರ್ಥದಿಂದ ಸೇವೆಗೆ ಮೀಸಲಾಗಿದೆ. ರಾಜ ಸೇವಾಸಕ್ತ ಅಂತ ಯಾರಾದರೂ ಕರೆದ್ರೆ ನನಗದು ಬಿರುದು, ಯಾಕೆ ಅಷ್ಟು ದುಡಿದಿದ್ದೇನೆ ಎಂಬ ಕಾರಣಕ್ಕೆ ಬಿಟ್ಟು ಹೋಗಲಿಕ್ಕೆ ಉಪಾಯ ಇಲ್ಲ. ಪೂರ್ವ ಬಂಧನ ಒಂದುಂಟು. ನಮ್ಮಪ್ಪ ಶಂತನು ಮಹಾರಾಜರು ಹಸ್ತಿನಾವತಿಯ ಹೊಣೆಯ ರಕ್ಷಣೆಗೆ ನಿನಗೆ ಅಂತ ಹೇಳಿದವರು. ಅಲ್ಲಿಂದ ಇಲ್ಲಿಯವರೆಗೆ ನಾನು ತಿಂದದ್ದು ಹಸ್ತಿನಾವತಿ ಅರಮನೆ ಅನ್ನ.
1: ಕುರುಪತಿ ಅಂದ್ರೆ ಆ ಅರ್ಥದಲ್ಲಿ.
0: ಮತ್ತೆ ಈ ಹುಡುಗನನ್ನ ಹೇಳಿದ್ದಲ್ಲ ನಾನು ಹಾಗೆ ಅಂತ. ಈಗ ನಾನೇನಾದರೂ, ನೀನೇ ಹೇಳಿದಿ, ದೇವರು ಕರೆ ಕೊಟ್ಟಿದ್ದಾನೆ, ಆದ ಕಾರಣ ಹೋಗಿಬಿಡ್ತೇನೆ ಅಂತ ಆ ಕಡೆಗೆ ಬಂದರೆ ಇದೇ ಕೌರವ ಹೇಳ್ತಾನೆ, ನಮ್ಮ ಪಕ್ಷದಲ್ಲಿದ್ದು ಅಷ್ಟು ಅತ್ಯುನ್ನತವಾದ ಹುದ್ದೆಯನ್ನು ಹೊಂದಿ ಲಾಭ ಪಡೆದು ಈಗ ಯುದ್ಧಕ್ಕಾಗುವಾಗ ಪಕ್ಷಾಂತರ ಮಾಡಿದರು ನಮ್ಮ ಅಜ್ಜ ಅಂತ ಹೇಳಿ ಅನಿಮ. ಹಾಗಾಗಿ ಈ ಆರೋಪವನ್ನು ಆಕ್ಷೇಪವನ್ನು ಎದುರಿಸುವುದಕ್ಕಾಗದೆ ನಾನಿಲ್ಲಿ ಉಳಿಬೇಕಾಗಿದೆ. ಧರ್ಮಾಧರ್ಮಗಳ ಸಂಘರ್ಷ ಹಾಗೆ ಅಂತ ತೀರಾ ನಮ್ಮಲ್ಲಿ ಎಲ್ಲರೂ ಕೆಟ್ಟವರೆಯೋ, ಅಲ್ಲಿ ಎಲ್ಲರೂ ಒಳ್ಳೆಯವರೋ, ಅದು ಪ್ರಶ್ನಾರ್ಹವೇ ಉಂಟು. ಇತ್ಯರ್ಥವೇ ಆಗದ ಒಂದು ವಿಷಯವಾದ್ದರಿಂದ ನಾನೀಗ ಇದನ್ನು ಬಿಟ್ಟು ಬರಲಿಕ್ಕಾಗದ ಒಂದು ಋಣಭಾರದಲ್ಲಿದ್ದೇನೆ. ನಿನಗೆಂತದು ಕುಂತಿ ತರಳರ ಹಂಗು ಹಂಗು ನಾ ಕೇಳುದದು ಭಕ್ತಿಯ ವಿಷಯ. ಭಕ್ತಿ ನಾನೇ ನಿನ್ನನ್ನು ಹಿಡ್ಕೊಳ್ಬೇಕು ಅಂತ ಹೇಳಿದ ಅಲ್ಲಿಗೆ ಆ ವಿಷಯ ಮುಗಿಯಿತು. ಈಗ ಇದು ನಿನಗೆ ಈ ಕಡೆ ನನಗೂ ಸಹಾಯ ಮಾಡ್ಲಿಕ್ಕೆ ಆಗದ ಹಂಗಂತದು
1: ಆಲಿಸಬೇಕು.

0: ಮಾಡಿದ್ದೀರಿ ಅಂತ ನೋಡಿದರೆ ಯಾರು ಹೆಣ್ಣು ಮಕ್ಕಳ ಜುಟ್ಟಿಗೆ ಕೈ ಹಾಕ್ತಾರೆ?
1: ಅಲ್ಲ, ದುಷ್ಟ ಸುಯೋಧನ ಅಂತಂದ್ರೆ ಗೊತ್ತಾಯ್ತು ನನಗೆ,
0: ನೆನಪು ಮಾಡಿದ್ಯಾಕೆ? ಇಷ್ಟನ್ನು ಮಾಡುವುದಕ್ಕೆ ಕಾರಣ ಉಂಟು ಅಂತ ಹೇಳಲಿಕ್ಕೆ, ದೊಡ್ಡವರೆಲ್ಲ ಸೇರಿದ, ಹಿರಿಯರೆಲ್ಲ ಸೇರಿದ ಸಭೆಯಲ್ಲಿ ಏಕವಸನಧಾರಿಣಿಯಾದಂತಹ ಹೆಣ್ಣು ಮಗಳೊಬ್ಬಳ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಮಾಡುತ್ತಿರುವಾಗಲೂ ಯಾವುದೇ ಬಗೆಯಲ್ಲಿ ಸ್ಪಂದಿಸದೆ, ಅವಳ ಸಮಸ್ಯೆಗೆ ಪರಿಹಾರವನ್ನು ಕೊಡದೆ, ಅವಳ ಮಾನ ಹರಣವಾಗುವುದರವರೆಗೆ ಇದ್ರು, ಅಂದರೆ ಅಧರ್ಮಕ್ಕೆ ತಮ್ಮದಾದಂತಹ ಬೆಂಬಲ ಪ್ರೋತ್ಸಾಹವನ್ನು ಮೌನವಾಗಿಯಾದರೂ ನೀಡಿದ್ರು, ಅಂಥವರ ಜೊತೆಗೆ ನಾನು ಬರುವುದಕ್ಕಿಲ್ಲ. ಆದ್ದರಿಂದ ಯಾರು ಅನನ್ಯವಾಗಿ ಅದೇ ದ್ರೌಪದಿಯನ್ನು ತೆಗೆದುಕೊಂಡ್ರೆ, ಅದೇ ದ್ರೌಪದಿ ಎರಡೂ ಕೈಗಳನ್ನು ಎತ್ತಿ ಕೃಷ್ಣ ಅಂತ ಹೇಳಿದಾಗ ಅಕ್ಷಯಾಂಬರ ವಿಲಾಸವನ್ನು ಮಾಡಿದ್ದೆ.
1: ಹೌದು,
0: ನಾನು ಎಲ್ಲಿದ್ದೇನೋ ಹೇಗಿದ್ದೇನೋ ಅವಳಿಗೆ ಬೇಕಾದದ್ದನ್ನು ಕೊಟ್ಟಿದ್ದೆ. ದುರ್ವಾಸರನ್ನು ವನವಾಸದಲ್ಲಿದ್ದ ಸಮಯದಲ್ಲಿ ಇದೇ ದುಷ್ಟ ಸುಯೋಧನ ಕಳಿಸಿದ. ಮಹಾಕೋಪಿಷ್ಠರಾದ ಪ್ರತ್ಯಕ್ಷ ರುದ್ರನಂತಿರುವ ದುರ್ವಾಸರ ಶಾಪಕ್ಕೆ ಇವರು ಭಸ್ಮೀಭೂತವಾಗಿ ಹೋಗಲಿ, ನಡೀಲಿ ನಡೀತಾ
1: ಇಲ್ಲ.
0: ದ್ರೌಪದಿ ಅಣ್ಣ ಕೃಷ್ಣ ಅಂತ ಕರೆದಾಗ ಓಡೋಡಿ ಬಂದೆ. ಮತ್ತೆ ಅಕ್ಷಯ ಪಾತ್ರೆಯಲ್ಲಿದ್ದ ಬೇವಿನ ಸೊಪ್ಪು ಅದು ವಿಷಯ ಬೇರೆ.
1: ಅಲ್ಲ, ನೀನು ಊಟ ಮಾಡಿ ಅವರ ಹೊಟ್ಟೆ ತುಂಬ,
0: ಅವರ ಹೊಟ್ಟೆ ತುಂಬಿಸಿದ್ದು ಮಾತ್ರ ಅಲ್ಲ, ಇವರ ನೆತ್ತಿಯನ್ನು ತಣಿಸಿದ್ದೇನೆ, ಹೊಟ್ಟೆಯನ್ನು ತಣಿಸಿದ್ದೇನೆ. ಆದ್ದರಿಂದ ನಮೇ ಭಕ್ತ ಪ್ರಣಶ್ಯತಿ, ಅವರನ್ನು ಉಳಿಸುವುದಕ್ಕೆ ಬೇಕಾಗಿ ನಾನು ಅವರ ಜೊತೆಗಿರ್ತೇನೆಂತಲೇ ಹೀಗೆ ಹೇಳಿದ್ದು. ನಾನು ಆಯುಧವನ್ನು ಹಿಡಿಯುವುದಿಲ್ಲ ಅಂತ ಹೇಳುವಾಗ ಅವನೊಂದು ಹೇಳಿದ, ಯಾರು ದುರ್ಯೋಧನನಿಗೆ ಸ್ವಲ್ಪ ಹೆಚ್ಚು ನನ್ನ ಬಗ್ಗೆ ಗೊತ್ತುಂಟು ಅಂತ ಕಾಣ್ತದೆ, ಹೊಕ್ಕಿರಿಯಲಾಗದು ರಣದಿ ಅಂತ ಹೇಳಿ, ಹೊಕ್ಕಿರಿಯಲಾಗದು ರಣದಿ. ಹೊಕ್ಕಿರಿಯಲಾಗದು ಅಂತ ಹೇಳಿದ್ರೇನು, ಕೇವಲ ಯುದ್ಧ ಮಾಡುವುದಂತಲ್ಲ, ಅವನದೊಂದು ಹೊಕ್ಕಿರಿ ಅಂತ ಬೇರೆ ಉಂಟು, ಒಂದು ಬೇರೆ ಉಂಟು ಅವನದು ಉಪಾಯ, ಎಲ್ಲಿಯಾದ್ರೂ ಉಪಾಯ ಮಾಡಿಬಿಡಬೇಡ ಅಂತ, ಅಪಾಯ ಬಂದಿತ್ತು ಅಂತ. ಹಾಗಾಗಿ ನನ್ನ ಭಕ್ತರಿಗೋಸ್ಕರವಾಗಿ ಯಾವುದೇ ಬಗೆಯಲ್ಲಿ ಅವರನ್ನು ಉದ್ಧರಿಸುವುದಕ್ಕಾಗಿ ರಕ್ಷಿಸುವುದಕ್ಕಾಗಿ ನಾನು ಪ್ರಯತ್ನ ಮಾಡುವುದೇ. ಆದ್ದರಿಂದ ಈ ಹೊತ್ತಿನಲ್ಲಿ ಅರ್ಜುನನನ್ನು ನಿಮ್ಮೆದುರು ಒಡ್ಡಿದ್ರು.
1: ಇದೀಗ ನಾನು ಹೇಳಿದ ಮೊದಲ ವಿಷಯಕ್ಕೆ ಬಂತು, ಮುದುಕನನ್ನು ಸ್ಪರ್ಧೆಗಿಳಿಸುವುದಲ್ವ ಈ ಅರ್ಜುನನಷ್ಟು ಭಕ್ತ ನಾನಲ್ಲ
0: ಎನ್ನುವ ವಿಷಯವನ್ನು ಇಟ್ಟುಕೊಂಡು. ಹೌದು,
1: ಸ್ಪರ್ಧೆಗಿಳಿಸುವುದೇ ಅಲ್ಲಲ್ಲ, ನಾವೇನು ಸ್ಪರ್ಧೆಗೆ ಹಿಂದೆ ತೆಗೆಯುವ ಜನಗಳ?
0: ಹೇಗೆ?

0: ಚಲಿಸು ಹರಿಯೇ. ನಾನು ಆಚೆ ಈಚೆ ಚಲಿಸುವವಲ್ಲ, ನಿಂತ ನಿಲುವಿನಿಂದ ವ್ಯತ್ಯಾಸ ಇಲ್ಲ. ಭಕ್ತರ ಪೊರೆವ ಬಿರುದಿರೆ,
1: ಇರುದು ಇರೇ ಅಂತಲ್ಲ,
0: ಇರೇ ಅಂದ್ರೆ ಇದ್ದರೆ
1: ಅಂದರೆ ಅಂತ ಉಂಟು.
0: ಹೌದೌದು, ನಮ್ಮ ವಿಷಯಕ್ಕಾಗುವಾಗ ನಿಮಗೂ ಕೆಲವು ರೇಪ ಬರ್ತದೆ, ಮತ್ತೆ ನಮಗೆ ಬರ್ಲಿಕ್ಕಿಲ್ಲ.
1: ಅಲ್ಲ ಇದ್ದರೆ ಅಂದ್ರೆ ಸಂಶಯವ.
0: ಹರಿಯೇ ಲಾಲಿಸು ಬಾಪು, ಭಕ್ತರ ಪೊರೆವ ಬಿರುದಿರೆ,
1: ಇರೆ
0: ಉಂಟಾದ್ರೆ ಅಥವಾ ಇನ್ನದನ್ನು ಉಳಿಸಿಕೊಳ್ಳುವ ಆಲೋಚನೆ ಇದ್ದರೆ ನೋಡುವ ನೋಡುವ. ಈ ಅರ್ಜುನ ನನ್ನನ್ನು ಗೆಲ್ಲಿ ಅಂತೆ.
1: ಬಳಿರೆ
2: ಬಳಿರೆ ಗಂಗಾಧರ.

0: ಸಿದ್ಧವಾಗಿದೆ ಅಂತ ಆಯ್ತು. ಕೇವಲ ವಾಗ್ವಾದಗಳಿಂದ ಇತ್ಯರ್ಥವಾಗುವ ವಿಷಯ ಅಲ್ಲ, ಅಥವಾ ಏನೋ ಜಿಜ್ಞಾಸೆಗಳಿದ್ರೆ ಆ ಜಿಜ್ಞಾಸೆಗೆ ಬೇಕಾದ ಸಮಾಧಾನ ಸಿಕ್ಕಿದೆ. ಭಕ್ತ ಹೌದು ಎನ್ನುವ ಸಂದೇಶವೂ ಕೂಡ ಅದರಲ್ಲಿ ಉಂಟು. ಯಾಕೆಂದ್ರೆ ದ್ವಾದಶಾಕ್ಷರಿ ಮಂತ್ರವಾದ ವಾಸುದೇವ ಮಂತ್ರವನ್ನು ಸದಾ ಸ್ಮರಿಸುತ್ತಾ ಇರುವಂತಹ ನಿಮಗೆ ತಾವು ಹಿರಿಯ ಭಕ್ತ ಎನ್ನುವುದನ್ನು ತೋರಿಸಿಕೊಡಬೇಕು ಅಂತ ಉಂಟು.
1: ಈಗ ಮಂತ್ರ ಹೇಳುವವನಿಗೊಂದು ಭಕ್ತಿ ಉಂಟು ಅಂತ ಆಗ್ಲಿಲ್ಲ.
0: ಹಾ, ಮತ್ತೆ ಅದನ್ನೇ ಹೇಳಿದ್ದೆ ನಾನು. ಹಿರಿಯ ಭಕ್ತ ತಾನು, ಹಿರಿಯ ಮಗ ತಾನು ಅಥವಾ ಮಗು ತಾನು ಎನ್ನುವುದನ್ನು ತೋರಿಸಿಕೊಡುವ, ಅದಕ್ಕೆ ಗಂಗಾ ತನಯ ಅಂತ ಹೇಳಿದ್ದು. ಬಾಲ ರೇ ಗಂಗಾ ತನಯ,
1: ರೇ ಅಂತಂದ್ರೆ ಧಿಕ್ಕಾರ ವಾಕ್ಯವೂ ಹೌದಲ್ಲ.
0: ರೇ ಎನ್ನುವುದು ಸಂಬೋಧನ,
1: ಬಹುವಚನ
0: ಸಂಬೋಧನ. ಗಂಗಾತನಯನಾಗಿ ಗಂಗೆ ಎಷ್ಟು ಪುಣ್ಯವಂತಳೋ ಅಷ್ಟೇ ಪುಣ್ಯವನ್ನು ಸಂಪಾದಿಸಿಕೊಂಡು ಈ ಬದುಕಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮೊಮ್ಮಕ್ಕಳ ಮೂಲಕ ಮಾಡಿಸಬೇಕು ಅಂತ ಪ್ರಯತ್ನ ಪಟ್ಟವರು ಕೂಡ ಹೌದು ನೀವು, ಅದಲ್ಲದ್ದಲ್ಲ. ಅರ್ಜುನನೊಂದಿಗೆ ಒಂದು ನಿಮಿತ್ತದಿಂದಾಗಿ ಈ ಯುದ್ಧರಂಗವನ್ನು ನೀವು ಸೇರಿದವರು, ಪ್ರತಿಜ್ಞಾಬದ್ಧರಾಗಿ ನೀವು ಯುದ್ಧ ಮಾಡುವಾಗಲೂ ಏನು ಪ್ರತಿಜ್ಞೆ ಮಾಡಿದ್ದೀರಿ ಅಂತ ನಮಗೆ ನೆನಪುಂಟು. ಆದ್ದರಿಂದ ಈ ಹೊತ್ತಿನಲ್ಲಿ ನನಗೆ ಒಂದು ಪಂಥಾಹ್ವಾನವನ್ನು ಮಾಡಿದ್ರು ಅಲ್ವಾ, ಭಕ್ತರನ್ನು ರಕ್ಷಿಸುವುದು ಹೌದಾ ಅಂತ.
1: ಹೌದಾದ್ರೆ
0: ಹೌದು, ಇದುವರೆಗೆ ನಾನು ಭಕ್ತರನ್ನು ರಕ್ಷಿಸಿದವನು ಹೌದು ಅಂತ. ಆದರೆ
1: ಆದರೆ
0: ಈ ನಿಮ್ಮ ಮೊಮ್ಮಗ ಇದ್ದಾನಲ್ಲ, ಸಾಮಾನ್ಯದವ ಅಲ್ಲ ಇವ.
1: ಇವ
0: ಬೇಕಾದಷ್ಟು ಯುದ್ಧಗಳನ್ನು ಮಾಡಿದ್ದಾನೆ ನಿಮ್ಮ ಹಾಗೆ ಮೂರು ಲೋಕ ಸಂಚಾರ ಮಾಡಿ.
1: ಅವ ಏನನ್ನೇ ಮಾಡಿರ್ಲಿ, ಈಗ ಅವನನ್ನು ರಕ್ಷಿಸ್ತೇನೆ ಎಂಬುದು ನಿನ್ನ ನಿಲುವಾದ್ರೆ ಅದಕ್ಕೆ ಪಂಥಾಹ್ವಾನ ನಮ್ಮದೇನು ಗೊತ್ತಾ?
0: ಹೇಗೆ?
1: ನಿನ್ನನು ಸಾವಧಾನದಿ ಭಜಿಪನಾದಡೆ, ನಾನು ಭಕ್ತ ಹೌದು ಅನ್ನುವುದನ್ನು ನಿರೂಪಿಸುವುದಕ್ಕೆ ಯುದ್ಧದ ಗೆಲುವೇ ಮಾನದಂಡವಾಗ್ತದೆ ಅಂತ.
0: ಅದಕ್ಕೆ ಯುದ್ಧ ನಡೀಬೇಕು
1: ನಡೀಬೇಕು
0: ಮೂಲಕವಾಗಿ ಯುದ್ಧ ಮಾಡಿಸ್ತೇನೆ.
1: ಎಬ್ಬಿಸು ಎಬ್ಬಿಸು ಅವನನ್ನು ನೋಡುವ.
0: ಅರ್ಜುನ
2: ಮುರಮಥನ ಅನುಗ್ರಹದೊಳಿ ಫಲೋ ಗುಣ ನೋಳಿ ಅಂತ.
0: ಅರ್ಜುನ
2: ಕುರುಪತಿಯ ನೆಳೆದೊಯ್ದ ಚಿತ್ರಸೇನನ ಗೆಲಿದೆ. ಸುರಲೋಕದಿಂದ ಮದಕರಿಯ ನಿಳಿಸಿದೆ ಧರೆಗೆ.
0: ಗಜನೋಹಿಯ ಪ್ರಕರಣ ನೆನಪಿಲ್ವೇ ನಿನಗೆ?
2: ದಹಿಸಿರ್ಪೆ ಖಾಂಡವನವ
0: ಅಜೀರ್ಣ ಉಂಟಾದ ಕಾಲದಲ್ಲಿ ನೀನು ಮಾಡಿದ ಸಾಹಸ ಏನು?
2: ದುರುಳ ದೈತ್ಯ ನಿವೋದಗ ಭಜೋದಿಗಳ ಗುಂದಿ ಧರೆಯೊಳಿ ಈ ಬರೀ ಕೀರ್ತಿ ಧರಿಸಿರ್ದಡಿ ದಿನದಿ ದುರದಿ ಭೀಷ್ಮನ ಜಯವ ಪೊಂದೆನಲ್ ಕಿಡಿಗೆ ದರಿ ಧನುವ ಜ್ವೇಂಕೃತಿಗೆಯುತ.
0: ಅರ್ಜುನ
3: ಪರಮಾತ್ಮ,
0: ಇದೋ ನಿನ್ನ ತಾತನಾದಂತಹ ಭೀಷ್ಮನಲ್ಲಿ ಒಂದಷ್ಟು ಹೊತ್ತು ಮಾತುಕತೆಯಾಯ್ತು.
3: ಕೇಳಿದ್ದೇನೆ,
0: ಕೇಳಿದ್ದು ಒಳ್ಳೇದಾಯ್ತು. ನೀನೆಲ್ಲಿಯಾದರೂ ವಿಸ್ಮೃತಿಗೊಳಗಾದೆಯೋ ಅಂತ ನಾನು ಯೋಚನೆ ಮಾಡಿದೆ.
3: ಮೌನವಾಗಿದ್ದೆ.
0: ಅಜ್ಜನಲ್ಲಿ ಹೇಳಿದ ಮಾತುಗಳೆಲ್ಲವೂ ನಿನಗೂ ಅನ್ವಯವಾಗ್ತದೆ. ನೀನು ಚಿಕ್ಕ ಮಗುವಾಗಿ ಸದಾಕಾಲ ಇರಬೇಕು ಅಂತ ಅಪೇಕ್ಷೆ ಪಡಬಾರದು. ಈಗ ನೀನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಿದ್ಧನಾಗಬೇಕು. ರಥಿಕನಾಗಿ ಮಹಾರಥಿಯಾಗಿ ನಿನ್ನ ಅಜ್ಜನಾದಂತಹ ಭೀಷ್ಮನನ್ನು ಗೆಲ್ಲುವುದಕ್ಕೆ ನೀನು ಮೊದಲು ನಡೆಸಿದಂತಹ ಪ್ರಕರಣಗಳೆಲ್ಲ ಒಮ್ಮೆ ನೆನಪಿಸಿಕೊ. ನಮಗೆ ಕೆಲವೊಮ್ಮೆ ಭೂತ ಎನ್ನುವುದು ಹಿಂದಣ ಹೆಜ್ಜೆಯಾಗಿ ಗಟ್ಟಿ ನೆಲೆಯನ್ನು ಊರುವುದಕ್ಕಾಗ್ತದೆ. ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಅರಿಯುವುದಕ್ಕಾಗುವುದಿಲ್ಲ. ಹಾಗಾಗಿ ಚಿತ್ರಸೇನನನ್ನು ನೀನು ಗೆಲ್ಲಿದಂತಹ ಪ್ರಕರಣ ಗೆದ್ದದ್ದು ಮಾತ್ರ ಅಲ್ಲ, ಅವನಿಂದ ನೀನು ಚಾಕ್ಷುಷಿ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಿ. ಆಮೇಲೆ ಮತ್ತೊಮ್ಮೆ ಆ ಚಾಕ್ಷುಷಿ ವಿದ್ಯೆಯ ಬಲದಿಂದ ಚಿತ್ರಸೇನನನ್ನು ಮೇಲಿಂದ ಕೆಳಗಿಳಿಸಿ ಅವನು ಬಂಧಿಸಿದ ಕುರುಪತಿಯನ್ನು ಬಿಡಿಸಿದ್ದಿ. ನೀನು ಸಾಮಾನ್ಯದವನಲ್ಲ. ಇಂದ್ರಕೀಲ ಪರ್ವತದಲ್ಲಿ ಪ್ರತ್ಯಕ್ಷ ಪರಮೇಶ್ವರನೊಂದಿಗೆ ಪಂಥವನ್ನಿಟ್ಟು ಹೋರಾಟ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿದ್ದಿ ಮಾತ್ರ ಅಲ್ಲ, ಬಳವಳಿಯಾಗಿ ಗೌರಿಯಿಂದ ಪಾರ್ವತಿಯಿಂದ ಅಂಜನಾಸ್ತ್ರವನ್ನು ಸಂಪಾದನೆ ಮಾಡಿದ್ದಿ. ಕಾಲಕ್ಕೆ ನಿವಾತ ಕವಚಾದಿ ರಕ್ಕಸರನ್ನೆಲ್ಲ ಬಗ್ಗುಬಡಿದು ತನ್ಮೂಲಕವಾಗಿ ದೇವಲೋಕಕ್ಕೆ ನೀನು ಶಾಂತಿಯನ್ನು ಕೊಟ್ಟವನು. ಅಷ್ಟೆಲ್ಲ ಬೇಡ, ನೀನು ಸಣ್ಣ ವಯಸ್ಸಿನಲ್ಲಿಯೇ ಅಮ್ಮನಾದಂತಹ ಕುಂತಿದೇವಿಯ ಮನಸ್ಸಮಾಧಾನಕ್ಕೋಸ್ಕರವಾಗಿ ಗಜಲೋಹಿಯನ್ನು ಮಾಡುವ ಸಮಯದಲ್ಲಿ ಐರಾವತವನ್ನೇ ಮೇಲಿಂದ ಕೆಳಕ್ಕಿಳಿಸುವುದಕ್ಕೆ ಬೇಕಾಗಿ ಆಕಾಶಕ್ಕೆ ಏಣಿಯನ್ನು ಕಟ್ಟಿದವನಲ್ವೋ. ಮರೆಯಬೇಡ ಮರೆಯಬೇಡ, ಎಲ್ಲವನ್ನೂ ಕೂಡ ನೆನಪಿಟ್ಟುಕೊಂಡು ಅಜ್ಜನೊಂದಿಗೆ ನಿರ್ಭಿಡೆಯಿಂದ ಯುದ್ಧ ಮಾಡು ಮಾಡು.
3: ಸ್ವಾಮಿ
2: ಕೇಳು ಕಮಲಾಂಬಗನೇ, ಕೇಳು ಕಮಲಾಂಬಗನೇ, ಸೇತು ಹಿಮಾಲಯದ ಮಧ್ಯದಲ್ಲಿ ಬಾಹುಜ ಮೌಳಿ ರಂಜಿತ ಪಾದ ಕಮಲಾನ್ವಿತ ನದೀ ಸುತನ ಶೂಲಿ ಸನ್ನಿಭ ಭೀಷ್ಮರನು ಕಾಲಗದಿ ಜಯ ಪೊಂದ ದಿರ್ದಡೆ ನೀಲ ಮೇಘ ಶ್ಯಾಮ ನಿನ್ನಯ ಭಜಕ ನಾನಲ್ಲ.
3: ಇಂದಿನ ತನಕ ನೀನು ನನಗೆ ಬಲವನ್ನು ಕೊಟ್ಟವನು, ನನಗೆ ಬಲ ಕೊಟ್ಟವನೇ ಭಗವಂತ. ಈಗ ಹೇಳಿದ್ದೆ ಅಜ್ಜ ಭೀಷ್ಮನೊಂದಿಗೆ ಹೋರಾಡು ಎತ್ತು ಗಾಂಡೀವನ್ನು ಅಂತ
0: ವೀರರಸ ವೀರರಸ
3: ಕೇಳಿದ್ದೇನೆ ಭೀಷ್ಮರ ಬಗ್ಗೆ ನಾನು. ಭೀಷ್ಮರು ತಮ್ಮ ಬಿಲ್ಲೆತ್ತಿ ಬಾಣವನ್ನು ಹೂಡಿದ್ರೆ ಶತ್ರುಗಳು ಬಂದು ಕಾಲ ಬುಡಕ್ಕೆ ಬೀಳುತ್ತಿದ್ರಂತೆ. ಅವರ ಬಿಲ್ಲಿನ ಸಿಂಜಿನಿಯ ಒಂದು ಝಂಕಾರಕ್ಕೆ ಶತ್ರುಗಳು ಓಡಿ ಹೋಗ್ತಿದ್ರಂತೆ. ನನ್ನನ್ನು ಹೀಗೆ ಮಾಡಿದ್ದಾರೆ. ನನ್ನ ಬಾಲ್ಯದಲ್ಲಿ ಅವರ ತೊಡೆಯೇರಿ ಕುಳಿತಾಗ ತಲೆ ನೇವರಿಸಿ ನೆತ್ತಿಯನ್ನು ಆಘ್ರಾಣಿಸಿ, ಮಗನೇ ಪಾರ್ಥ, ಮುಂದೊಂದು ದಿನ ಯುದ್ಧವಾದಲ್ಲಿ, ಅದು ಇಲ್ಲೇ ಅಲ್ಲ ಎಲ್ಲೇ ಯುದ್ಧವಾಗಲಿ, ಗುರುಕುಲದ ನಮ್ಮ ಕುಲದ ಘನತೆಯನ್ನು ಎತ್ತಿ ಹಿಡಿಯುವವನು ನೀನು ಮಹಾವೀರ ಮಹಾವೀರ ಅಂತ ಅಲ್ಲ ಇವರೆಲ್ಲ ಹೊಗಳಿ ಹೊಗಳಿ ನನ್ನನ್ನು ನನ್ನೊಳಗ ಒಂದು ಅಹಂಕಾರ ತುಂಬಿದ್ರಾಯ್ತು. ನಾನು ವೀರ ಪರಮವೀರ, ಯುದ್ಧಕ್ಕೆ ಹೋದ್ರೆ ಎಲ್ಲೂ ಸೋಲುವವನಲ್ಲ. ನೀನು ಹೇಳಿದ್ಯಲ್ಲ ಬಹುಶಃ ಒಂದೇ ಒಂದು ಸಂದರ್ಭವನ್ನು ಬಿಟ್ಟು ಅದು ಕಾಂಡವ ವನದಹನ, ಆಗ ನೀನು ನನ್ನೊಂದಿಗಿದ್ದಿ. ಆ ಬಳಿಕ ಬೇರೆಲ್ಲೆಡೆಯೂ ನಾನು ಒಬ್ಬನೇ ಯುದ್ಧವನ್ನು ಗೆದ್ದಿದ್ದೇನೆ. ಆಗೆಲ್ಲ ನನಗನ್ನಿಸಿದ್ದು ನನ್ನ ಅಜ್ಜ ಹೇಳಿದ ಹೋರಾಟ ಇದೇ ಇರಬೇಕು, ಈ ಹೋರಾಟದಲ್ಲಿ ನಾನು ಗೆದ್ದಿದ್ದೇನೆ ಅಂದ್ರೆ ನನ್ನ ಅಜ್ಜನ ಆಶೀರ್ವಾದ ಅಂತ. ಆದರೆ ನೋಡಿದೆಯಲ್ಲ ಹುಗಳಿ ಉಬ್ಬಿಸಿ ಉಬ್ಬಿಸಿ ಹಿಂದೆ ನೋಡಿದ್ರೆ ನಮ್ಮ ಅಜ್ಜ ಕೌರವರೊಂದಿಗೆ ಹೋರಾಟವೇ ಹೀಗೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ನಿನ್ನಿಂದ ಸಾಧ್ಯ, ನೀನು ಮಾಡಬೇಕು. ಎಲ್ಲರೂ ಹೀಗೆ ಹೇಳಿ ಹೇಳಿ ಹೋರಾಟಕ್ಕೆ ಹಚ್ಚಿ ಹಚ್ಚಿ ನಮ್ಮೊಳಗೊಂದು ಕಿಚ್ಚು ತುಂಬಿದ್ರೆ ನಾವು ಹೋರಾಟಕ್ಕೆ ಹೊರಟ್ರೆ ತಿರುಗಿ ನೋಡಿದಾಗ ನಮಗೆ ಹೇಳಿದವರಿಲ್ಲ, ನಮ್ಮೊಟ್ಟಿಗೆ ಇರುವುದಿಲ್ಲ. ನಮ್ಮಜ್ಜನೂ ಕೌರವರೊಟ್ಟಿಗೆ ಸೇರಿಕೊಂಡ್ರು. ದ್ರೋಣಾಚಾರ್ಯರೇನು ಸಾಮಾನ್ಯರೇ, ಗುರುಗಳು ಅಂತಹವರು ಕೂಡ ಅಂಥವರು ನನ್ನೊಳಗೊಂದು ಕಿಚ್ಚು ತುಂಬಿದ್ರೆ ಅವರು ಕೌರವನ ಪಕ್ಷ ಸೇರಿಕೊಂಡ್ರು. ನನಗುಳಿದವನು ನೀನೊಬ್ಬ. ಅಂದಿನಿಂದ ಇಂದಿನ ತನಕವೂ ಕೆಲವರು ಹೇಳ್ತಾರೆ ಹೋರಾಟಕ್ಕೆ ಹೊರಟ ನನ್ನ ನೈತಿಕ ಬೆಂಬಲ ನಿಮಗುಂಟು, ಹೋರಾಡಿ. ಬಂಧುಗಳಿದ್ದಾರ? ಮಾವ ಗಾಂಧಾರ ರಾಜ ನಮ್ಮನ್ನು ಬಿಟ್ಟು ಹೋದ್ರು, ಕೌರವರ ಪಕ್ಷಕ್ಕೆ ಹೋದ್ರು. ಬಂಧುಗಳು ಇಲ್ಲ, ಗುರುವಿಲ್ಲ, ಆಚಾರ್ಯರಿಲ್ಲ, ಬಂಧು ಶಲ್ ಇಲ್ಲ. ಹಾಗಿದ್ರೆ ನಮ್ಮೊದ್ದಿಗೆ ಯಾರಿದ್ದಾರೆ? ಏ, ನಮಗೆ ನೈತಿಕ ಬಲ ಇಲ್ವೇ? ಅಜ್ಜನೇ ಹೇಳಿಕೊಟ್ಟಂತ ಸತ್ಯ ಧರ್ಮ ನ್ಯಾಯ ನೀತಿ ಸಂಸ್ಕಾರ ಎಲ್ಲವೂ ನಮ್ಮೊಳಗಿತ್ತು. ಯುದ್ಧದ ಹೋರಾಟದ ಕಿಚ್ಚನ್ನು ನಮ್ಮೊಳಗೆ ತುಂಬಿತ್ತು. ಕೆಲವೊಮ್ಮೆ ಅನ್ನಿಸ್ತದೆ ಬೇಕಿತ್ತ ಅಂತ. ಮೊದಲ ದಿನ ಇದನ್ನು ಹೇಳಿದಾಗ ನೀನು ನನ್ನ ಮೋಹವನ್ನು ಕಳಚಿ ಬಿಟ್ಟೆ.
0: ನನಗೆ ಮತ್ತೆ ಬಂಧುತ್ವದಲ್ಲೆಲ್ಲ ಹೆಚ್ಚು ಕಾಂಕ್ಷೆ ಇಲ್ಲ. ನಾನು ಸೋದರ ಮಾವ ಅಂತ ನೋಡ್ಲಿಕ್ಕಿಲ್ಲ. ತಲೆ ಕಡಿಯುವುದಾದ್ರೆ ತಲೆ ಕಡಿಯುವುದೇ.
3: ನ್ಯಾಯ ಇದ್ರೆ ಬಂಧು ಯಾಕೆ, ಬಳಗ ಯಾಕೆ,
0: ಅತ್ತೆ ಮಗ ಭಾವ ಅಂತ ನೋಡ್ಲಿಕ್ಕಿಲ್ಲ. ತಲೆ ಕಡಿಯು ತಲೆ ಕಡಿಯುದೇ.
3: ನೀತಿ ನಮ್ಮೊಳಗೆ ಇದ್ರೆ ಯಾರ ನೈತಿಕ ಬೆಂಬಲವೂ ಬೇಕಾಗಿಲ್ಲ. ಆತ್ಮಬಲ ಬೇಕು, ಮನೋಬಲ ಬೇಕು.
0: ಇದುವೇ ನೈತಿಕ ಬೆಂಬಲ ಅಂತ. ಸರಿಸಿ
3: ಯುದ್ಧ ಮಾಡಬೇಕು ಅಂತ ಧನಬಲವನ್ನು ಕೊಟ್ಟವನು ನೀನು, ಹೇಳಿದ್ಯಲ್ಲ ನೀನು ಯುದ್ಧ ಮಾಡು. ಸಿದ್ಧನಾಗಿದ್ದೇನೆ ನಾನು. ಈ ಭೀಷ್ಮಾಚಾರ್ಯರು ನಮ್ಮ ಅಜ್ಜಯ್ಯ.
0: ಇನ್ನು ಅಜ್ಜಯ್ಯ ಅಂತ ನೋಡ್ಬೇಡ.
3: ಇಲ್ಲ,
0: ಯುದ್ಧ ಮಾಡು
3: ಖಂಡಿತ. ಆದ್ರೆ ಇವರ ಹೆಸರು ಎಲ್ಲೆಡೆ ಕೇಳಿ ಬರ್ತಾ ಉಂಟು. ಆರ್ಯಾವರ್ತದಲ್ಲಿ ಭೀಷ್ಮ ಭೀಷ್ಮ ಭೀಷ್ಮ ಅಂತ. ಆದ್ರೆ
0: ಭೀಷ್ಮ ಅಂದ್ರೆ ಭಯಂಕರ ಅಂತ
3: ಖಂಡಿತ. ಆದ್ರೆ
0: ನೀನಾದ್ರೂ ಬೇಡ.
3: ನೀನಿರುವಾಗ ನನಗೆ ಯಾಕೆ ಹೆದರಿಕೆ ಹೇಳಿ? ಪಾಂಡವರು ಪ್ರಾಣ ಅಂತ ಹೇಳಿದವನು, ಅದರಲ್ಲೂ ಪಾರ್ಥ ನಾನು. ನನಗೆ ಸಾರಥಿಯಾಗಿ ಬಂದವನು ನೀನು, ಮುನ್ನಡೆಸುವವನು ನೀನು. ಅದಕ್ಕೆ ಹೇಳಿದೆ ಬಲ ನೀಡಿದವನು ನೀನು ನನಗೆ ಭಗವಂತ. ನಿನ್ನ ಪ್ರತಿಜ್ಞೆ ಬೇರೆ ಅಲ್ಲ, ನನ್ನ ಪ್ರತಿಜ್ಞೆಯೂ ಬೇರೆ ಅಲ್ಲ. ನನ್ನ ಹಲವಾರು ಪ್ರತಿಜ್ಞೆಗಳನ್ನು ನೆರವೇರಿಸಿದವನು, ಬಲವಾಗಿ ನಿಂತವನು ನೀನು. ಈಗ ನಿನ್ನ ಪ್ರತಿಜ್ಞೆಯನ್ನು ನನ್ನ ಪ್ರತಿಜ್ಞೆ ಅಂತ ಸ್ವೀಕರಿಸಿ ಅಜ್ಜನೊಂದಿಗೆ ಹೇಳುತ್ತೇನೆ, ಅಜ್ಜಯ್ಯ

0: ಅಜ್ಜಯ್ಯ.
1: ಪಾರ್ಥ
0: ನಮಸ್ಕಾರ.
1: ಎಲ್ಲಿಂದ ಬಂತು ಅಂತ ನೋಡಿದ್ದು?
0: ಇಲ್ಲೇ ಇದ್ದೇನೆ, ನಿಮ್ಮ ಎದುರಿದ್ದೇನೆ.
1: ತುಂಬಾ ಸಣ್ಣದಾಗಿ ಕೇಳ್ತದೆ,
0: ದೊಡ್ಡವರು ನೀವು, ನಮ್ಮ ಮಾತೆಲ್ಲ ಸಣ್ಣದೇ ಕೇಳ್ತದೆ ಅಜ್ಜಯ್ಯ.
1: ನಾವು ದೊಡ್ಡವರಾದ್ರಿಂದ ನೀನು ಸಣ್ಣವನಾದ್ದ ಅಲ್ಲ, ನೀನು ಸಣ್ಣವನಾದ್ರಿಂದ ನಮ್ಮನ್ನು ದೊಡ್ಡವರು ಅಂತ ಹೇಳುದ?
0: ಅಜ್ಜಯ್ಯ ದೊಡ್ಡವರೇ,
1: ಅಜ್ಜಯ್ಯ ದೊಡ್ಡವನು.
0: ವಯಸ್ಸಿನಲ್ಲಿ ನಾನು ಚಿಕ್ಕವನು.
1: ಆದ್ರೆ
0: ಹೀಗೆ ಮಾಡುದ?
1: ಹೇಗೆ?
0: ನಾವು ಅನಾಥರಾದಾಗ, ನಮ್ಮ ಅಪ್ಪನನ್ನು ಕಳೆದುಕೊಂಡು ಎಲ್ಲೋ ಅಲೆಯುತ್ತಾ ಇದ್ದಾಗ ತಂದು ನಿಮ್ಮ ಮಡಿಲಲ್ಲಿ ನಿಲ್ಲಿಸಿದ್ರಿ, ವಿದ್ಯೆ ಕೊಟ್ರಿ, ಬುದ್ಧಿಯನ್ನು ಕೊಟ್ರಿ, ಒಳ್ಳೆಯ ಸಂಸ್ಕಾರವನ್ನು ಕೊಟ್ರಿ. ಐದು ಜನ ಪಾಂಡವರು ನಾವು ಒಟ್ಟಾಗಿ ಇರುವುದಕ್ಕೆ ನಿಮ್ಮ ಸಂಸ್ಕಾರ ಕಾರಣ. ಅದೇ ಸಂಸ್ಕಾರವನ್ನು ನೀವು ದುರ್ಯೋಧನನಿಗೂ ಕೊಟ್ಟಿಲ್ವಾ?
1: ಕೊಟ್ಟಿದ್ದೇವೆ, ಕೊಟ್ಟದನ್ನೆಲ್ಲ ತಗೊಳ್ಬೇಕಲ್ಲ.
0: ತಗೊಳ್ಳುವ ಯೋಗ್ಯತೆ ಇತ್ತ? ಇಲ್ಲ. ಆದ್ರೆ ನಾವು ತಗೊಂಡಿದ್ದೇವೆ, ನಡೆದಿದ್ದೇವೆ. ಹೇಳಿ, ನಮ್ಮಲ್ಲಿ ಏನು ತಪ್ಪಾಯಿತು? ಬಾಲ್ಯದಲ್ಲಿ ನೀವು ತುತ್ತು ಅನ್ನ ಕೊಟ್ಟಾಗ ಉಂಡಿದ್ದೇವೆ, ತಲೆ ನೇವರಿಸಿ ಬೆನ್ನು ಚಪ್ಪರಿಸಿದಾಗ ಎದೆಯುಬ್ಬಿಸಿ ನಿಂತಿದ್ದೇವೆ. ಈಗ ನಮ್ಮನ್ನು ತೊರೆದು ಕೌರವರ ಪಕ್ಷದಲ್ಲಿ ನಿಂತು ನೀವು ಹೋರಾಡ್ತೀರಿ ಅಂತ ಇದ್ರೆ, ಅಜ್ಜ ಹಿಂದೆಯೂ ಹೀಗೆ ಆಗಿತ್ತು, ನಮ್ಗೆ ಕೊಟ್ಟ ಸಂಸ್ಕಾರ ಉಳಿಯಿತು, ನೀವು ಪಾಲಿಸಿದ್ರ, ಕಣ್ಣೀರಿಟ್ರಿ, ತಲೆ ತಗ್ಗಿಸಿ ನಿಂತ್ರಿ. ದ್ರೌಪದಿಯ ಕುಲವಧು ದ್ರೌಪದಿಗೆ ಅಪಮಾನವಾದಾಗ ಒಬ್ಬ ಹೆಣ್ಣು ಮಗಳು ಮನೆಯ ಹಿರಿಯವರು ನೀವು ಅಸಹಾಯಕತೆ ತೋರಿಸಿದ್ರಿ, ಅನ್ನದ ಋಣವನ್ನು ಹೇಳಿದ್ರಿ, ಇಂದಿಗೂ ಮತ್ತೆ ಅನ್ನದ ಋಣ ಅಂತ ಬಂದು ನಿಂತಿದ್ದೀರಿ. ನಾವು ಅದೇ ಅನ್ನವನ್ನು ಉಂಡಿದ್ದೇವೆ, ನಮಗಲ್ಲಿ ನೆಲ ಇಲ್ಲದ ಹಾಗಾಯಿತು. ನೀವು ಅಂದೇ ನಮ್ಮನ್ನು ಎಲ್ಲಾದ್ರೂ ಆ ಸಂಸ್ಕಾರ ಕೊಡದೆ ಮನೆಯಿಂದ ಹೊರಗೆ ದೂಡ್ತಿದ್ರೆ ಆಗ್ತಿತ್ತೋ ಏನೋ, ಅಥವಾ ಭೀಮನಿಗೆ ಕೊಟ್ಟಲ್ಲ ದುರ್ಯೋಧನ ವಿಷ, ಅಂಥ ವಿಷವನ್ನು ಒಂದು ಚೂರು ನಮಗೂ ಕೊಡ್ತಿದ್ರು ಇವತ್ತು ಯುದ್ಧ ನಡೀತಿರ್ಲಿಲ್ಲ. ಮಾಡಿದ್ರಲ್ಲ ನೀವು ಭೇದವನ್ನು ನಮಗೆ.
1: ಅಜ್ಜನಿಗೆ ಬಡಿಲಿಕ್ಕೆ ಬೇರೆ ಬಡಿಗೆ ಸಿಕ್ಕಲಿಲ್ಲಲ್ಲ ನಿನಗೆ.
2: ಇದುವರೆಗೆ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ 4ನೇ ಕಂತು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು. ಬಿನ್ನೆರೆ ಪಾತ್ರಕತೆ

0: ಬೇತೆ ಬೇತೆ ರಂಗುಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪಾವನ ಕಾರ್ಯಕ್ರಮ
1: ನಿಕುಲ್ ಕೇನೊಂದುಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು ಇತ್ತೆ ತುಳು ಪ್ರಸಾರ ಇನಿತ ತುಳು ಪ್ರಸಾರಡು ಬಿನ್ನೇರ್ ನೊಟ್ಟುಗು ಪಾತ್ರೆ ಕತೆ ಕೇನ್ಗ ಶ್ರೋತೃಳೆ ನಮ್ಮ ಇನಿತಾ ಬಿನ್ನೇರ್ ಶ್ರೀ ದಯಾನಂದ ಶೆಟ್ಟಿ ಕಾವೂರು ಮೇರ್ ವಿಶೇಷ ಚೇತನ ಜೋಕ್ಲೆನ ಪೋಷಕೆರೆನ ಸಂಘದ ಅಧ್ಯಕ್ಷರಾದುಲ್ಲೆರ್ ಅಂಚನೆ ಒಂಜಿ ವಿಶೇಷ ಚೇತನ ಬಾಲದ ಪೋಷಕೆರ್ಲ ಆದುರ್ಲೆರ್ ಬಲೆ ಅರೇನು ಇನಿತ್ತ ಬಿನ್ನೇರ್ ನೊಟ್ಟುಗು ಪಾತ್ರ ಕತೆ ಈ ಕಾರ್ಯಕ್ರಮಗು ಮೋಕೆಡ್ ಎದುಕೊನುಗ ದಯಾನಂದ ಶೆಟ್ಟಿ ಸರ್ ನಮಸ್ಕಾರ.
2: ನಮಸ್ತೆ.
1: ಇನಿತ್ತ ನಮ್ಮ ಬೆನ್ನೇರ್ ನೊಟ್ಟುಗು ಕಾರ್ಯಕ್ರಮಗು ಇರೇನು ಮೋಕೆಡ್ ಎದುಕೊನು ಎಂಕ್ಲು ಎಂಚಲ್ಲರ್
2: ಸೌಖ್ಯ
1: ಯಾನ ಎಂಚವುಲ್ಲರಂದು ದಾಯಕೇನಿನ್ ಪನ್ನಗ ಈರು ಒಂಜಿ ವಿಶೇಷ ಚೇತನ ಬಾಲ್ಯದ ಪೋಷಕಿರ್ಲ ಆದುಲ್ಲರ್ ಇರೇಗೊಂಜಿ ಬಾಲ ಉಂಡತೆ ಪತ್ತೊಂಜಿ ವರ್ಷದ ಸಾಮಾನ್ಯವಾಯಿನ ಒಂಜಿ ಬಾಲಿನ ತೂವನ್ನನೆ ಒಂಜಿ ಮಲ್ಲ ವಿಶೇಷ ಸಂಗತಿ ಪನೊಲಿ ಅಂಚೊಪ್ಪುನಗ ಈರ್ ಒಂಜಿ ವಿಶೇಷ ಚೇತನ ಬಾಲ್ಯನ್ ತೂವೊಂದುಲ್ಲರ್ ಆಗಿತ್ತೆ ಪತ್ತೊಂಜಿ ವರ್ಷ ಅಂದ್ ಪನ್ಪರ್ ಎಂಚ ಜೀವನ ಎಂಚ ನಡತದ್ ಬತ್ತನ್
2: ಇದು ಬಕ್ಕದ ಪರಿಸ್ಥಿತಿ ತುಂಬ ಬರೀ ಕಷ್ಟ ಪೋಪಣಂಚ ಪರಿಸ್ಥಿತಿ ಪಂಡ ನಾರ್ಮಲ್ ಜೋಕ್ಲೆಗೆ ಹೋಲಿಸರಂದಂಡ ಪ್ರತಿಯೊಂಜಿಕ್ಲ ಈ ಜೋಕ್ಲನ ಪಿರವಡೆ ಪಡಾಪುಂಡು ಬೌದ್ಧಿಕ ನ್ಯೂನ್ಯತೆ ಐತಿ ನಡೆದ ಹತ್ರ ಹೂವೇ ಕೆಲಸ ಲಕ್ಲನ ಕೆಲಸ ನಕ್ಲೆ ಮಲ್ಪೆರೆ ಸಾಧ್ಯ ಆಪುಚ್ ಅಪ್ಪೆ ಆತ ನಮ್ಮೆ ಆಕ್ಲ ಪಿರವಡೆ ಪಡಾಪುಂಡು ಬೇತೆ ಕುಟುಂಬಕ್ಕೆರ್ಲ ಒಂಜತ್ತೊಂಜಿ ರೀತಿ ಆಯ್ನ ಮಿತ್ ಕಣ್ಣ ದೀದೆ ಒಪ್ಪಡಾಪುಂಡು ಅದು ಬದುಕ ಕಷ್ಟ ಉಂಡು ಬೇತೆ ಜೋಕ್ಲೆಗೆ ಹೋಲಿಸಲಂದಾಂಡ ನಮ್ಮ ಪ್ರತಿ ಒಂಜಿ ಇಲ್ಲ ನಮ್ಮ ಬದುಕದ ಒಂಜಿ ಬದುಕು ಪೋಪುನಂಚಿನ ಸಾಧಿ ಉಂಡು ಅವು ತಿರ್ಗದು ಪಿರಬರ್ಪುನಂಚಿನ ಪರಿಸ್ಥಿತಿ ಉಪ್ಪುಂಡು ಅಂದ್ರೆ ಏರೇ ಅದುಪ್ಪಡು ಮಸ್ತ್ ಜೋಕುಲು ಉಳ್ಳೇರು ನನ್ನೆಲ್ಲ ಇತ್ತೆಲ್ಲ ಮಸ್ತ್ ಜೋಕುಲಿಂಚಿನ ಪುಟ್ಟೊಂದುಳ್ಳೇರು ದಯಪಂಡ ವೈಜ್ಞಾನಿಕವಾದನಿಕ ಸಂಪೂರ್ಣವಾದ ಸಾಧಿ ತಲ ಮರ್ದ ಸರಿಮಲ್ಪುನಂಚಿನ ಮುದೆಕ್ಕನ್ನೋದು ಸಾಧ್ಯ ಆತಿಚಿ ಅದು ಎಂಕುಲವೇನೆ ಸ್ವೀಕಾರ ಮಲ್ತೊಂದು ದುಂಪೋಪುನಂಚಿನ ಪ್ರತಿವರೆಗಳ ಈ ಅಂಗವಿಕಲ ಪಂಡ ಈ ಬೌದ್ಧಿಕ ದುಪ್ಪಡು ಬೇತೆ ಬೇತೆ ವೈಕಲ್ಯತೆತ್ತಿನ ಜೋಕುಲ್ನ ಪೋಷಕೇರು ಅಕುಲೈಕ್ ಮಾನಸಿಕವಾದ ತಯಾರಾದ ದುಂಬು ಪೋಡ್ ಅಂಚನೆ ಆಯ್ತು ಒಟ್ಟಿಗೆನೆ ಬಹುಮುಖ್ಯವಾದ ಈ ಸೊಸೈಟಿ ಈ ಸಮಾಜ ಎಂಚಿನಂಡ ಅಕುಲೈಕ್ ಪ್ರಾಧಾನ್ಯತೆ ಕೊರಡು ಇನ್ನು ಮಾತೇರ್ಲೆಂಜಿನ ಮಾತೇರ್ಲ ಬಲಿಪು ನೆಟ್ಟೆ ಉಳ್ಳೇರು ನಡತೊಂದು ಪೋಪುನಕ್ಲೊಟ್ಟಿಗೆ ನಡಪೋಡು ಅತ್ತಂದಂಡ ಮೆಲಾನೆ ಪೋಪುನಕ್ಲೊಟ್ಟಿಗೆ ಮೆಲಾನೆ ಪೋಡು ನಡಪೆರ ಸಾಧ್ಯ ಒಂದಿನಕ್ಲೆ ದಿರ್ತೊಂದು ಪೋಡು ಕೈಪತ್ತೊಂದು ಪೋಡು ಮನಪಿನ ಉದಾರತೆ ಸೊಸೈಟಿಡ್ ಕಡಿಮೆ ಒಂದುಂಡು ಅವು ಸರಿಯತ್ತೆ ಗೌರವ ಬೋಡು ಇನ್ನು ಅಂಗವಿಕಲರು ಅತ್ತಂದಂಡ ಬೌದ್ಧಿಕ ವೈಕಲ್ಯತೆ ತಿನಕ್ಲಮಿತ್ತೆ ತತ್ಸಾರ ಮನೋಭಾವನ ನಮ್ಮ ತೂಪ ದಯಪಂಡ ಮಾತೆರೆಗಳನ್ನ ಎತ್ತ ಅನುಭವ ಒಪ್ಪುಜಿ ಅನುಭವ ಆಯ್ನಕ್ಲೆ ಮಸ್ತ್ ಬೇನೆಡ್ ಉಪ್ಪೇರು ಬೇಜಾರಡು ಉಪ್ಪೇರು ಚದಪ್ಪನಾಗ ಆ ಬೇಜಾರಡು ಒಂಜಿ ಸಮಾಜ ಲಾಯ್ತೊಟ್ಟಿ ಕೈಜೋಡಿಸೋಡು ಮನಪನ ಅಭಿಪ್ರಾಯ.
1: ದಯಾನಂದ ಶೆಟ್ರೆ ಒಂದೇ ತಬಗೇಟು ನಮ್ಮ ನನಾತ್ ಪಾತ್ಯರ್ಗೆ ಒಂದಿರ್ನ ವಿಶೇಷ ಅನುಭವ ಒಂಜು ವಿಶೇಷ ಚೇತನ ಬಾಲ್ಯದೊಟ್ಟುಗು ಇರ್ನ ಜೀವನ ನಡತೊಂದುಪ್ಪುನಂಚಿನ ಒಂಜು ವಿಶೇಷ ಅನುಭವ ನೀರ್ ಪಂಡರು ಅಂತೆ ಪಂಡರು ಇಂದೇ ತಬಗೇಟಿ ಅನ್ನನಾಥ್ ಕೇನ್ವೆ ಇತ್ತೆ ಇರ್ನ ಪಿನ್ನೆಲದ ಬಗೆಟ್ ಪನ್ಲಿ ಇರ್ ಒಲ್ತಾರ ದಾದ ಇರ್ನ ಉದ್ಯೋಗ ಆಯ್ತ ಬಗೆಟ್ ಪನ್ಲಿ
2: ಕಾವೂರ್ ಕೈತಲ್ ಪಂಜಿಮುಗೇರು ಪನ್ಪನ ಏರಿಯಾಡು ಎನ್ನ ವೈಯಕ್ತಿಕ ಉದ್ಯೋಗ ಉಂಡು ಒಂಜಿ ಎಲೆಕ್ಟ್ರಿಕಲ್ ಕೆಲಸ ಬಕ್ಕ ಬೇತೆ ಪಂಡ ಇತ್ತೆದ ಪರಿಸ್ಥಿತಿಡು ಹೂವೇ ಒಂಜಿ ಮಲ್ಲ ಉದ್ಯೋಗ ಸ್ವಂತ ಉದ್ಯೋಗ ಅವಡು ಬೇತೆ ವೈಕ್ಲ ಪೋಯರಾಪುಜಿ ಎಲ್ಲೆಲ್ಲೇ ಉದ್ಯೋಗ ಮಲ್ಪಡಾಪುಂಡು ಚದುಪುನಾಗ ಈ ರೀತಿಡು ಬದುಕು ಸಾಗೊಂದುಂಡು
1: ಇತ್ತೆ ಇರೇಗ ಒಂಜಿ ಬಾಲೆ ಮೇಂಚೊಲ್ಲೆತೆ ಎಂಚ ಪುದರ್ ಪಂಡರ್ ಬಾಲೆ
2: ಅಮನ್
1: ಅಮನ್ ಬನ್ಪಿನ ಬಾಲೆ ವಿಶೇಷ ಚೇತನ ಬಾಲೆ ಈ ಬಾಲ ಅತ್ತ ಅಂದ್ರೆ ಇರೇಗ
2: ಮಲ್ಲ ಮಗಲು
1: ಎಡ್ಡೆಡ್ ಕಲ್ತಂದ್ರೆ ಇಂಚ ಇರ್ನ ಈ ಅಮನ್ಗ್ ಇರ್ನ ಬಾಲೆಗ ಉಪ್ಪು ನಂಚಿನ ಅವು ಓ ಕಾಯಿಲೆ
2: ಡಾಕ್ಟರ್ ಲೈಕ್ ಇಂಟಲೆಕ್ಚುಯಲ್ ಡಿಸೇಬಿಲಿಟಿ ಬಂದ್ಪೇರು ಪಂಡ ಬೌದ್ಧಿಕ ನ್ಯೂನತೆ ಕಲಿಕಾ ನ್ಯೂನತೆ ಬಂದ್ಪೇರು ಬೇತೆ ಬೇತೆ ಅಂಡ್ ಆಟಿಸಮ್ ಉಂಡು ಬಕ್ಕ ಬೇತೆ ಬೇತೆ ರೀತಿದ ಬೌದ್ಧಿಕ ವೈಕಲ್ಯತೆ ಬೇತೆ ಬೇತೆ ನಮೂನೆ ಇಂಟಲೆಕ್ಚುಯಲ್ ಡಿಸೇಬಿಲಿಟಿ ಪಂಡ ಕಲಿಕಾ ನ್ಯೂನತೆ ಅಂದ್
1: ಇಂಟಲೆಕ್ಚುಯಲ್ ಡಿಸೇಬಿಲಿಟಿ
2: ಪಂಡರಿ
1: ಆಟಿಸಮ್ ಪಂಡ ದಾದ ಪನ್ನಗ ಡಾಕ್ಟರ್ ನಕುಲ್ ದಾದ ಪನ್ಪಿನ್ ಪನ್ನಗ ಆ ಬಾಲೆಗ್ ಬೇತೆ ಕಳ್ಳಪ್ಪ ಇಂಟ್ರಾಕ್ಷನ್ ಮಲ್ಪರೆ ಪಂಡ ಸಂವಹನ ಮಲ್ಪರೆ ಪಾತ್ರೆ ಕತೆ ಮಲ್ಪರೆ ಕಷ್ಟ ಪಂಡತೆ ಈ ಬಾಲೆನ ಎಲ್ಲಿಯರ್ದಿಂಚಿ ಈರ್ ತೂಂಬತ್ತಿನಾರತೆ ಎಂಚ ನಿಕ್ಲೆಗೆ ಶುರುಕು ಆಟಿಸಮ್ ಇತ್ತುಪ್ಪು ಇಜ್ಜಿಡ ಇಂಚಿನ ಒಂಜಿ ನ್ಯೂನ್ಯತೆ ಇತ್ತುಪ್ಪು ಬಂದು ಗೊತ್ತಾಯ್ ನಿಂಚ
2: ಇಂಕ್ಲೆಗೆ ಸಾಧಾರಣ ಮೂಜಿ ವರ್ಷದ್ದು ಬಕ್ಕ ಆಯನ ಒಂಜಿ ಮಾಮೂಲಿ ನಡತೆ ನಡವಳಿಕೆ ಕಡಿಮೆ ತೋಜೊಂದು ಬತ್ತನ ಬೇತೆ ಜೋಕುಲ್ ಲೆಕ್ಕ ಬಣ್ಣ ಇಲ್ಲಿಡೆ ಲಕ್ಕದು ಉಂತು ನಾವಡ ಪರಪ್ಪು ನಾವಡ ನೆಟ್ಲ ವಿಳಂಬ ಬತ್ತಿತ್ತೇನೆ ನಿಧಾನ ಆಯ್ತೇನೆ ಇದಕ್ಕೆ ಮೂಜಿ ವರ್ಷ ಈ ಬಕ್ಕಲ ಒಂಥರ ಹಠ ಬುಲಿಪುನು ಬಕ್ಕ ಬೇತೆ ಜೋಕುಲ್ ಲೆಕ್ಕ ಅವೇ ರೀತಿದ ಸಂವಹನ ಕಡಿಮೆ ಆಡಿ ಅದನ್ನ ಸಮಸ್ಯೆ ಉಂಡು ಒಂದು ತೋಜಬ ಅಪ್ಪಗ ಹಿರಿಯಕ್ಕಲು ಬೇತಕ್ಕಲು ಮತ ಬಂದ್ಪೇರು ಇಜ್ಜಪ್ಪ ಇಲ್ಲಿಯಪ್ಪನ ಉಪ್ಪುಂಡು ಅಂಚೇನೆ ಬಕ್ಕ ಮಲ್ಲನಾಗ ಸರಿಯಾಪೇರು ಕೆಲವು ಜೋಕುಲ ಉಪ್ಪುಂಡು ಒಂದು ಅಂಡ ದುಮ್ಮು ದುಂಪು ಅನ್ನಗ ಇಂಕ್ಲೆಗೆ ರೇಟ್ ಡಾಕ್ಟರ್ ನಡೆ ಬಕ್ಕ ಪೋಯ ಡಾಕ್ಟರ್ ವಿಚಾರ ಮಲ್ಪುರ ಪಂಡೇರವು ಆಯ್ಕೆ ಟ್ರೈನಿಂಗ್ ಸ್ಕೂಲ್ ಉಪಾಡ್ಲಿ ಮಲ್ಲ ಸಮಸ್ಯೆ ಅಂದಲ್ಲ ಪನ್ಪು ಜರಿಯರ್ಲ ಸರಿಯಾಪುಣ್ಣು ಸರಿಯಾಪುಣ್ಣದೇ ಬಂದ್ಪೇರು ಅಂಡ ದುಂಬು ಮಲ್ಲ ಒಂದು ಪೋನಗನ ಇಂಕ್ಲೆಗೆ ಗೊತ್ತಾಣಂದು ಅದು ಸುಲಭಡು ನಾರ್ಮಲ್ಗೆ ಬರ್ಪುನತ್ತು ಆಯ್ನ ಕೆಲಸ ಕಾರ್ಯಾಲಯ ಮಲ್ತವನ್ ಪೋಪಿನಾತ್ ಇಂಕುಲ್ ತಯಾರು ಮಲ್ಪೋಡು ಬಕ್ಕ ಇಂಕುಲ್ ಆಯ್ನೊಟ್ಟಿಗೆ ಬೇರೆ ಓಡು ಪನ್ಪುನ ಒಂಜಿ ಮನಸ್ಥಿತಿಗೆ ಬರ್ರೆ ಕಾರಣ ಆತಲ್ಲಿ
1: ಒಂದು ನಿಕುಲು ಆಯೆ ಲೆಪ್ಪುನಗ ಒಂಜಿ ಸೈಡ್ ತೂ ಒಂದಿತ್ತು ಜೆ ಅಂಚಪುರ ಒಂಜಿ ಸಮಸ್ಯೆ ಇತ್ತು ಪಂಪಿನ ಉಂದತ್ತ ಅಂದೆ ದೈಹಿಕವಾದ ನಮ್ಮ ತೂನಗ ಬೇತೆ ಬೇತೆ ಅಂಗೋಲ ಇಡದ ಅದಂಡಲ
2: ವ್ಯತ್ಯಾಸ ಕೊರತೆ ಸಾಮಾನ್ಯವಾದ
1: ಏತ್ನೇ ವರ್ಷಡ ಪಾತೆರ್ರೆ ಶುರು ಮಂತೇನೆ
2: ಪಾತೆರ್ರೆ ಇತ್ತೆಲ್ಲ ಪಾತೆರು ಹೆಚ್ಚು
1: ಮಕ ನಿಕುಲು ಎಂಚ
2: ಶಬ್ದಲ ಪಾತೆ ರುಚಿ
1: ಪಾತೆ ರುಚಿನೆ
2: ಹಾಗೆ ಇಂಕ್ಲು ಪನ್ನಲ ಅರ್ಥ ಕೆಲವು ಮಾತ್ರ ಅಲ್ಲಿತ್ತೆಂಡ ಇತ್ತೆ ಮಂತೆ ಮಲ್ಲಾಯಿ ಬಕ್ಕ ಅತಂದ ಈಗ ಒಂದು ಮೆಡಿಸಿನ್ ಲ ಕೊರ್ಪುಣು ಕೆಲವು ಮಾನಸಿಕ ನೆಕ್ ಕೊಡದು ಹಠ ಜಾಸ್ತಿ ಪುನೆಕ್ ವೈದ್ಯಕೀಯ ಉಂಡ ಈಗ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಉಂಡು ಆ ರೀತಿ ಇತ್ತಪ್ಪ ಪಾತೆರ್ ನಲ್ಲ ಸ್ಟಾರ್ಟ್ ಮಲ್ದಿಜಿ ಇಂಚ ಪಾತೆರಡು ಬಂದ್ಪುನ ಮೆದುಳಿಡವು ಆಕ್ಟಿವೇಶನ್ ಆಗಿ ಕೇನ್ ಉಂಡು ಅಂಡ್ ಕೇಂಡಲ್ಲ ಅವೇನ ಬ್ರೈನ್ ಇಡವು ವರ್ಕ್ ಆವೊಂದು
1: ಪಂಡ ಇರ್ ಪನ್ಪಿನಿ ಮೆದುಳುಡು ಪಾತೆರ್ರೆ ಗಾತ್ರ ಉಪ್ಪು ನಂಚಿನ
2: ನರತ್ತ ದೋಷಡು ಇಂಚ ಒಂದು
1: ಕಷ್ಟತೆ ಇಂಚಿನ ಜೋಕ್ಲೇನ ಮಲ್ಪನ ಆಂಡಲ ಪನ್ಲೆ ದಯನಂದರೆ ಇತ್ತೆ ಉನ್ನಿನ್ ಪುರ ಗೊತ್ತು ಮಲ್ತನ್ನ ಗೊತ್ತಾನಗ ಮಸ್ತ್ ಬೇಜಾರ ಅಪ್ನತೆ
2: ಅಂದೆ ಎಂಕ್ಲೆಗಿ ಅಂಡ ಪ್ರಶ್ನೆ ಇಂಚಿನ ಬಂಡ ಹಂಚಿನ ಜೋಕ್ಲು ಮಸ್ತ್ ಜನ ಉಲ್ಲೇರು ಎಂಕ್ಲು ಆ ಪ್ರಪಂಚಕ್ಕೆ ಪೊಗ್ಗಿ ಬಕ್ಕ ಪಂಡ ಕ್ಲೇನ್ ಸರಿ ಮಲ್ಪೋಡು ಬಂದ್ಪುನ ವೈದ್ಯರ ನಡೆ ಪೋನಾಗ ಅತನ ಅಂಡ ಟ್ರೈನಿಂಗ್ ಸೆಂಟರ್ಗೆ ಪೋನಾಗ ಅತನ ಆ ಶಾಲೆಲೆಗೆ ಪೋನಾಗ ಎಂಕ್ಲೆಗೆ ಮಸ್ತ್ ಜನ ತಿಕ್ವೇರು ಎಂಕ್ಲ ಹಂಚಿನೇ ಅಕ್ಲೇ ಎಂಕ್ಲೆಗೆ ಒಂಥರ ರಿಲೇಷನ್ ಲೆಕ್ಕ ತೋಜ್ವೇರು ಲೇಬಣ ಸೊಸೈಟಿಡ್ ಈ ರೀತಿಯ ಜೋಕ್ಲನ ಬಗ್ಗೆ ಒಂಥರ ನಾರ್ಮಲ್ ಜನಕ್ಲನ್ನೋ ಒಂಥರ ಸಸಾರ ಮನವ ಒಪ್ಪುಂಡು ಆತಂದಂಡ ಒಂಥರ ವಿಶೇಷವಾಗಿ ತೂಪೇರು ದಾನೆ ಹಂಚ ದಾನೆ ಹಂಚ ಬಂದು ಯಾಕ್ಲೇ ಗೊತ್ತು ಪೂಜಿ ಮುಂಚಪ್ಪನ ಎಂಕ್ಲೆಗಲ ಐಡು ದುಮ್ಮ ಎಂಕ್ಲೆಗಲ ಗೊತ್ತು ಪೂಜಿ ಎಂಕ್ಲು ಅವೇ ಮನಸ್ಥಿತಿ ಹಿಡಿತ ಎಂಕ್ಲ ಮಾತಾನೆ ಇಟ್ಲ ಸ್ಪೀಡ್ ಪೋಪುನಂಜಿನ ಪರಿಸ್ಥಿತಿ ಹಿಡಿತ ಎಂಕ್ಲ ಜೋಕ್ಲಿ ಈತ ಮಾರ್ಕ್ ದಿಪ್ಪುಡು ಈತ ನೋವಾಡು ಮತ್ತಲ್ಲ ಎಂಕ್ಲು ಮಿತ್ ಮಿತ್ತೆ ತೊಗೊಂದಿತ್ತ ಅಂಡ ಇಂಚಿನ ಜೋಕುಲು ಮಸ್ತು ಉಲ್ಲೇರು ನಮ್ಮ ದೇಶವ್ಯಾಪಿ ಉಲ್ಲೇರು ಮಾತಮೇಟ್ಲ ಇನ್ನು ಸಮಸ್ಯೆ ಎತ್ತಿನಕುಲು ಉಲ್ಲೇರು ಪನ್ಪುನ ಎಂಕ್ಲೇ ಗೊತ್ತಾಂಡು ಮಲ್ಲ ವಿಷಯದ ಲತ್ತು ಅಂದು ಪ್ರಪಂಚೋಡು ಇತ್ತಿನಾನೆ ಬಾಬಾ ಜೀವ ಸಂಕುಲಲುಂಡು ಅಂಚೆನೆ ಇಂದುಲ ಒಂಜಿ ವಿಶೇಷ ಚೇತನರ್ಲ ಒಂಜಿ ಜೀವ ಸಂಕುಲನೇ ಪನ್ಪುನ ಮನಸ್ಥಿತಿ ಇದು ಎಂಕ್ಲು ಬೈದ
1: ಪಂಡ ಕಷ್ಟ ಇತ್ತಂಡಲ್ಲ ನಿಕುಲವೇನು ಸಹಜವಾದಿ ಸ್ವೀಕಾರ ಮಾಡ್ತಾರೆ ಇತ್ತ ಐದು ಬೊಕ್ಕ ಆಯ್ ಶಾಲೆ ಪೋಂದುಲ್ಲೆ ಆಯ್ತ ವಿಷಯ ಬನ್ನೆ
2: ಐದು ಕೆಲವು ಟ್ರೈನಿಂಗ್ ಸೆಂಟರ್ ಮತ್ತ ಪಾಡಿಯ ಅವಳು ಒಂದು ಗಂಟೆ ಕ್ಲಾಸ್ ಮತ್ತ ಉಪ್ಪುಂಡು ನಾವು ಐಟ್ ಹೆಚ್ಚಿನ ಇಂಕ್ಲೆಗೆ ಬೆನಿಫಿಟ್ ತೋಜಿ ಎಲ್ಲೆಲ್ಲೇ ಕೆಲವು ಚಟುವಟಿಕೆ ಮಲ್ತೇಡಲ್ಲ ಮತ್ತೆ ದಿನ ಪೋನಾಗ ಮದತ್ತು ಪೋಕುಂಡ ಈಗ ಐ ಮೀನ್ ಕಂಟಿನ್ಯೂ ಮಲ್ತೊಂದು ಪೋಪುಚಿ ಅತ್ತಂಡ ಬೆತ್ತ ರೀತಿದ ಅವು ಸಾಧ್ಯ ಇದೆ ಇಂಕ್ಲೆಗೆ ಬೋಡದ ಇಂಕ್ಲು ವಿಶೇಷ ಚೇತನ ಶಾಲೆಗೆ ಸೇರ್ಪಾಯ ಬಕ್ಕ
1: ಓಲ್ ಪನ್ಲೆ ಐತ ವಿಷಯ
2: ಸಾನ್ನಿಧ್ಯ ಶಾಲೆ ಬಂದು
1: ಅಲ್ಪದಾದ ಪುರ ಕಲ್ಪವೇರ್ ಮಕ್ಕಳು
2: ಅವ್ಳು ಅಕ್ಲೆಗೆ ಬೋರ್ಡ್ ಆಯ್ನಂಚಿನ ಕೆಲವು ಆಕ್ಟಿವಿಟಿಲಿ ಏನು ಕಲ್ಪವೇರ್ ಆಕ್ಟಿವಿಟಿ ಈ ನಾರ್ಮಲ್ ನೆಕ್ ಬರೆಯರೆ ಗುರ್ತ ಬತ್ತು ನಂಚಿನ ಲೆಪ್ಪುನ ಕೇನ್ ನಂಚಿನ ಒನಸು ಮಲ್ಪು ನಂಚಿನ ಅಥವಾ ವಾಶ್ರೂಮ್ ಪೋಪು ನಂಚಿನ ಈ ರೀತಿದ ಅಕ್ಲ ವೈಯಕ್ತಿಕ ಕೆಲವು ಅಗತ್ಯತೆ ನಂಚಿನ ಉಂಡ ಅವೇಕ್ ಬೋರ್ಡ್ ಅದು ಟ್ರೈನಿಂಗ್ ಕೊರ್ಪೇರ
1: ಬೇಸಿಕ್
2: ಬೇಸಿಕ್ ಮಕ್ಕ ಅಂತ ಇಂಪ್ರೂವ್ಮೆಂಟ್ ಇತ್ತಿನ ಜೋಕ್ಲಿಗೆ ಎಜುಕೇಶನ್ ಎಲ್ಲ ಕೊರ್ಪೇರ್ ಅಕ್ಲ ಸ್ಟೈಲ್ ಬಟ್ ಬೇತೆ ಬೇತೆ ಕೆಟ್ಟ ಕೇರಿದ ಜೋಕ್ಲು ಉಪ್ಪೇರಿ ಒಂದೇ ಲೆಕ್ಕ ಆತು ಬೌದ್ಧಿಕ ಮಾತ್ರ ಕೆಲವರು ಬೌದ್ಧಿಕವಾದ ಸರಿ ಉಪ್ಪೇರ ದೈಹಿಕವಾದ ಸಮಸ್ಯೆ ಉಪ್ಪುಂಡು ಅತ್ತಂದಂಡ ಬೇತೆ ಬೇತೆ ಕಲ್ಪುನೆಟ್ಟು ಕೆಲವರಿಗೆ ಒಂತೆ ಒಂತೆ ಓದ್ಯಾರೆ ಬರ್ಯಾರೆ ಪಾತ್ಯಾರೆ ಬರ್ಪುನ ಜೋಕ್ಲು ಉಪ್ಪೇರು ಅಂತ ಇಂಪ್ರೂವ್ ಇತ್ತೇನ ಅಕ್ಲಿಗೆ ಎಜುಕೇಶನ್ ತಿಕ್ಕೊಂಡು ಅಂಚೆ ಬೇತೆ ಬೇತೆ ರೀತಿದ ಒಂದು ಟ್ರೈನಿಂಗ್ ಅವ್ಳು ಉಪ್ಪುಂಡು
1: ಇತ್ತೆ ಅಡೆಗೆ ಸೇರಿ ಬೊಕ್ಕ ಇರೇಗೆ ಒಂತೆ ಎಡ್ಡೆ ಅಂದ ತೋಜುಣ
2: ಅಂದ ಒಂತೆ ಮಸ್ತ್ ಎಡ್ಡದು ಬಂಡ ಅದು ಎಡ್ದು ಹಠ ಎಂದು ಮತ್ತೆ ಮಸ್ತ್ ಇಪ್ಪುಂಡು ಆ ಜೋಕ್ಲೆಗೆ ನಮ್ಮ ಅವಳು ಪಾತ್ಯನಿಗೆ ಬೊಬ್ಬೆ ವಾಡ್ವೇರು ಕಂಟ್ರೋಲ್ ತಿಕ್ಕೊಂತ ಜೇರು ನಿರ್ದು ಬಕ್ಕ ಮಸ್ತ್ ಇಂಪ್ರೂವ್ಮೆಂಟ್ ತೋಜೇರು. ಅವ ಮಾತ್ರ ಎಂಕ್ಲೆ ಮಾತ್ರ ಗೊತ್ತಾಪನ ತಂದೆ ನಾರ್ಮಲ್ ಜೋಕ್ಲ ಪಪ್ಪಮ್ಮಗ ಅವು ಗೊತ್ತಾವಂದ್ ಅಕ್ಲ ಇಂಪ್ರೂವ್ಮೆಂಟ್ ದಾದಪ್ಪ ಎಂಕ್ಲೆಗೆ ಮಾತ್ರ ಗೊತ್ತಾವ.
1: ಇತ್ತೆ ಈರಿ ಅಕಡ ಪಾತೆರ್ನ ಪನಿಯರ್ ಆಯಿ ಪಾತೆರ್ ಶುರು ಮಲ್ದ ಜೇನ್ ಹಾಗೆ ಬಡಾಪಿನ ಇಜಿಡ ವಾಶ್ರೂಮ್ ಪೋಡಾಂಡ ಎಂಚಾಯ
2: ವಾಶ್ರೂಮ್ ದ ಓಲ ಗೊತ್ತು ಮಲ್ಪೂಜೆ ಬಕ್ಕ ಬಡವ ಅನ ಕೆಲವು ಮಲ್ಪು ಬುಲಿಪುವೆ ಒಂಥರ ಹಠ ಮಲ್ಪು ಲೆಕ್ಕ ಬುಲಿಪುನ ವೈಟ್ ಗೊತ್ತಾಪಣ ಎಂಕ್ಲೆ ಅದನ್ನ ಬಡವ ಒಂದುಂಡದ ಅನ್ನ ಬಂದು ಎಂಕ್ಲೆ ಇತ್ತ ಜಾಸ್ತಿ ಐಕ ಅವಕಾಶ ಕೊರ್ಪೂಜ ಅಂಡಲ ಕೆಲವೊಂದು ಸಂದರ್ಭ ಒಂತೆ ಲೇಟ್ ಅಂಡ ಮತ್ತೆ ಬುಲಿಪುನ ಮತ್ತೆ ಬಾಜಲ ಅಂಡ ಒಯ್ತಂಪೆ ಕೈಟ್ ಪದ್ದ ಇಂಚ ಮತ್ತೆ ಕೆಲವು ಉಂಡು ಇಂಪ್ರೂವ್ಮೆಂಟ್ಸ್ ಉಂಡು.
1: ಇತ್ತೆ ನಿಖಲ್ ಡಾಕ್ಟರ್ನ ಕಂಡ ಪಾತೇರ್ನಗ ಅಕುಲು ಮುಕ್ಲಿನ್ ನನಾತಿ ಇಂಪ್ರೂವ್ ಮಲ್ಪನಂಚಿನ ದಾದಾಂಡಲ ಒಂಜ ಸಾಧ್ಯತೆ ಉಂಡು ಅಂಚಪುರ ಸಲಹೆ ಕೊರ್ಪುಚೇರೆ ದಾದ
2: ಆರಂಭಡು ಪನ್ಪೇರ್ ಅಕುಲು ಅಂಡ ಇಂಕುಲು ಮಾನಸಿಕವಾದ ಗಟ್ಟಿಯಾಗಿ ಬಕ್ಕ ಇಂಕುಲೆ ನಿರ್ಧಾರ ಮಲ್ಪೋ ದಾದ ಬಣ್ಣ ಇಂದು ಏತಿ ಇಂಪ್ರೂವ್ ಆವು ಪನ್ಪುನ ಸಾಧ್ಯ ಬಣ್ಣ ನೂದಿಕ್ಕು ನೂದು ಅತಂದ್ರೆ 50% ಅನ್ನಲ್ಲ ಬದಲಾವಣೆ ಆವು ಪನ್ಪುನ ಇಂಕ್ಲೆ ಅದಲ್ಲ ಗ್ಯಾರಂಟಿ ಪನ್ರೆ ಆಪುಚಿ ಆಯರ್ಲ ಯಾವ ಏಜ್ ಮಲ್ಲ ಒಂದು ಪನ್ನಗ ಒಂದು ಇಂಪ್ರೂವ್ಮೆಂಟ್ ಆದ್ಕೊಂಡು ಅಂಡ ಜೀವನ ಪರ್ಯಂತ ಏರ್ನಾಡಲ್ಲ ಸಹಾಯ ಆಕ್ಲೆಗೆ ಬೋಡೆ
1: ಬೋಡೆ ಬೋಡೆ ಅಂಡಲ ದಾದಂದು ಯಾನ್ಕೇನು ಪನ್ನಗ ಇತ್ತೆ ಅಪ್ಪ ಅಮ್ಮ ಲೆಪ್ಪು ನಡೆ ಮುಟ್ಟ ಅಂಡಲ ಅಂಚ ದಾದಂಡಲ ಮರ್ದ
2: ಅಂಚಿನದಲ್ಲ ಮೆಡಿಸಿನ್ ಬಂದಿಚ್ಚಿ ಅಕ್ಲೆಗೆ ಟ್ರೈನಿಂಗ್ ಇಂಪಾರ್ಟೆಂಟ್ ಸ್ಪೀಚ್ ಥೆರಪಿ ಆಕ್ಯುಪೇಷನ್ ಥೆರಪಿ ಬೇತೆ ಬೇತೆ ರೀತಿಯ ಥೆರಪಿ ಉಂಟು ಅವೇನು ಕೊರೊಂದಾಂಡ ಐತ ಮುಖಾಂತರ ಬರೋಡ ತಂದೆ ಬ್ರೈನ್ಗೆ ಹೋಗಿ ಟ್ರೀಟ್ಮೆಂಟ್ ಕೊರ್ಪೊಂಡು ಅಂಚಿನ ಹೂವೇ ಎಂದು ವ್ಯವಸ್ಥೆ ಇಚ್ಚು
1: ಇತ್ತೆ ಆಯನ ಕಾಂಡೆ ಹಿಡ್ದಿಂಚಿದ ಚಟುವಟಿಕೆ ಎಂಚೋಪು ಕಾಂಡೆ ಲಕ್ಕುನ
2: ಜಪ್ಪು ಜಪ್ಪು ಲಕ್ಕ ಓಡಪ್ಪು ಎಂಕುಲು ಫುಲ್ ಕೊಡೋದು ಬೇಗ ಲಕ್ಕ ಓಡಪ್ಪ ಅಕ್ಕದ ಬಗ್ಗೆ ಹಿಂಗ್ಲೆ ಬ್ರೇಕ್ಫಾಸ್ಟ್ ಮತ್ತೆ ಬಾ ಕೊರೋಡು ಹಿಂಗ್ಲೆ ಟಾಯ್ಲೆಟ್ ಅಲ್ಲೇ ತಂಪೋಡು ಅತ್ತಂದ ಬೇತೆ ವ್ಯವಸ್ಥೆ ಮಲ್ಪೋಡು ಸ್ಕೂಲ್ ಉಪಾಯನ ಸ್ಕೂಲ್ ಇಜಿನ ಇಲ್ಲ ಆಯನಾತಿಗೆ ಒಪ್ಪು
1: ಇತ್ತೆ ದಯಾನಂದ ಶೆಟ್ರೆ ಇತ್ತೆ ಒಂದು ರಡ್ನೇ ಬಾಲೆ ತೀರ್ನ ಇತ್ತೆ ಸುರೂತ ಬಾಲೆ ಮಲ್ಲ ನಂಗೆ ನಮ್ಮ ಜೀವನ ಒಂಜಿ ನಮೂನೆ
2: ಇತ್ತು
1: ಒಂಬೆ ಪುಟ್ಟಿ ಬೊಕ್ಕ ನಂಕ ಕೆಲವು ಫಂಕ್ಷನ್ಲಿಗೆ ಪೋರೆ ಅಪ್ಪುಜಿ ಬೊಕ್ಕ ಇರ್ನ ಒಂಜಿ ಕಾರ್ಯಕ್ರಮದ ಅದೊಂಡ ಅವೆನ್ಲ ಒಂಜಿ ನಮ್ಮ ಮಿತಿ ಇಟ್ಟು ಮಲ್ಪುಡ ಅಪ್ಪ ಮುಂದೆತ್ತ ಬಗ್ಗೆ ಇಟ್ಟು ಎನ್ನನಗ ಇರೇಗಿತ್ತೆ
2: ಪಂಡ ಯಾನು ಉರಿಯತ್ತಿ ಸಮಾಜದ ಉಪ್ಪು
1: ನಮ್ಮ ಇಲ್ಲ ನಮ್ಮನೆ
2: ತಗೊಂಡೆ ಪಂಡ ಸೊಸೈಟಿ ತೋನಗ ನಮಗ ಮಾತೆ ಇನ್ವಾಲ್ವ್ಮೆಂಟ್ ಮಲ್ಪರ ಅಪ್ಪುಜಿ ಮಾತ ಕಾರ್ಯಕ್ರಮ ಪೋಯರ ಅಪ್ಪುಜಿ ಇತಿಮಿತಿ ಉಪ್ಪುಂಡು ಬೊಕ್ಕ ಜಾಸ್ತಿ ದುಡಿಮೆ ಮಲ್ಪೋಡ ಅಪ್ಪುಂಡು ಅಕ್ಲ ಖರ್ಚು ಉಪ್ಪುಂಡು ಅಕ್ಲೆಗ್ಲೆ ಟೈಮ್ ಕೊರಡ ಹಾಕೊಂಡು
1: ಟೈಮ್ ಕೊರಡ
2: ಇದು ಮತ್ತೆ ಒಂಜಿ ವಿಶೇಷವಾದ ಬದುಕು ಎಂಕ್ಲೆ ಹೊಸ ಆರಂಭ ಆತಂಡು ಐಟೆ ಪೋವಂದಿಲ್ಲ ಅವನು ದಯಪಂಡ ಎಂಕ್ಲು ಒರಿಯಪ್ಪುನ ಈ ಸೊಸೈಟಿ ಮಸ್ತ್ ಜನ ಉಲ್ಲೇರು ಮತ್ತೆ ಇವರೆಲ್ಲ ನಿಟ್ಟಿಡೆ ಪೋವಂದಿಲ್ಲೇರು ನಾರ್ಮಲ್ ಆ ಒಂದು ಪೋಪ್ಪು
1: ಈರವಿನ ಸಹಜವಾದ
2: ಸ್ವೀಕಾರ
1: ಈರ ಸಹಜವಾದ ಸ್ವೀಕಾರ ಮಲ್ದರ್ ಅಣ್ಣ ಅಮ್ಮ ಬಂಡ ಅಮ್ಮನೆ
2: ಅಮ್ಮಗೆ ಒಂಜಿ ಬೇಜಾರು ಉಂಡು
1: ದಾದ ಬಂದಿರಾರ
2: ಅವೇ ಅವರಿಗೆ ಮಗನ ಭವಿಷ್ಯ ಹೆಂಚ ಪನ್ಪನ ಇಂಕ್ಲೇಡ್ ಬಕ್ಕ ಏರು ಇಂಕ್ಲೇಡ್ ಬಕ್ಕ ದಾದಾವು ಪನ್ಪನ ಒಂಜಿ ಟೆನ್ಷನ್ ಉಂಡು ಸಹಜವಾದ
1: ಒಂದು ಬಾಲ್ಯದ ಒಂಜಿ ಅಮ್ಮೆರಾದ ಇರ್ಪಾತಿರ್ ಒಂದತ್ತ ಅಂದೆ ಇರು ಇಂಚಿನ ಜೋಕುಲ್ನ ಪೋಷಕರನ ಸಂಘದ ಅಧ್ಯಕ್ಷ ಆದುಲ್ಲರ್ ಒಂದು ನಿಕಲ ಈ ಸಂಘದ ಬಗ್ಗೆ ನಂಗೆ ಕೊಂಚ ಪನ್ಲೆ
2: ದಯಪಂಡ ಇಂಚಿನ ವರ್ಗ ಅಕ್ಲೆಗೆ ಒಂಜಿ ಸಹಾಯ ಬೊಡೆಬೋಡು ಅವು ಎತೆ ಆರ್ಥಿಕವಾದ ಗಟ್ಟಿ ಇತ್ತನ್ನೆಲ್ಲ ಗಟ್ಟಿ ಜಿಂಡ್ಲ ಅಕ್ಲನ ಪರವಾದ ಪಾತೇರ್ ನಕ್ಲು ಅಕ್ಲನ ಪರವಾದ ಧ್ವನಿಲಕ್ಕ ಅವನಕ್ಲ ಅಗತ್ಯ ಉಂಡು ಈ ಸೊಸೈಟಿ ಒಂದು ಯಾನು ಈ ಎನ್ನ ಅನುಭವದ ಬಕ್ಕ ಎಂಕ ತೀರಿ ನಂಚಿನ ಇನಿ ಬೇತೆ ಬೇತೆ ಸಂಘಟನೆಯಲ್ಲಿ ಮಾತ ಉಪ್ಪು ದೃಢವಾದ ಉಂತದ್ದು ಅಂಗವಿಕಲರ್ ಪಂಡ ಖಾಲಿ ಬೌದ್ಧಿಕ ಮಾತ್ರ ಆತು ದೈಹಿಕ ಅಂಗವಿಕಲರ್ಲೇರು ಕಾರ್ ಇಜ್ಜಂದಿನಕ್ಲು ಕಣ್ಣು ಇಜ್ಜಂದಿನಕ್ಲು ನಡಪೆ ರಾವಂದಿನಕ್ಲು ಜೈದಿನವಲೆ ಎತ್ತಿನಕ್ಲು 100% ಒವೇ ರೀತಿದ ಚಲನ ಎದಿರ್ತಂದೆ ಪೋಡು ಬೌದ್ಧಿಕವಾದ್ಲ ಸರಿ ಪೂಜೆರು ಕೆಲವರು ಆ ಸ್ಥಿತಿ ಇಟ್ಲ ಕಣ್ಣು ತೋಜಂದಿನಕಲ್ಲ ಒಪ್ಪಿರು ಅಕ್ಲು ಎರಡು ಅವಲಂಬಿತ ಆದ ಪೋಡು ಅಂಚಿನಟ್ಟು ಮಸ್ತ್ ಜನ ಬಡವೇರುಲ್ಲೇರು ಅಕ್ಲೊಟ್ಟಿಗೆ ಅಪ್ಪತ್ತ ನಮ್ಮೆ ಉಪ್ಪೋಡೆ ಹಾಕೊಂಡು ಒರಿಯ ಅಂಡಲ್ಲ ಅಥವಾ ಎರಡು ಜನ ಉಪ್ಪೋಡೆ ಹಾಕೊಂಡು ಅಕ್ಲಿಗೆ ಮಾಸಿಕ ಆದಾಯ ಗಳಿಸ್ಯಾರೆ ಸಾಧ್ಯ ಅಪ್ಪುಜಿ ಅಪ್ಪಗ ನೆತ್ತ ಬಗ್ಗೆ ಸರಕಾರ ಒಂಜಿ ಗಂಭೀರವಾದ ಆಲೋಚನೆ ಮಲ್ಪೋಡು ಇತ್ತೆ ಉಪ್ಪುನಂಚಿನ ವ್ಯವಸ್ಥೆ ಹೆಂಚಿನ ಉಂಡ ಕಡಿಮೆ ಒಂಜಿ ಮಾಸಾಸನ ಉಂಡು ಏಳೋದು ಎನ್ಮನೋದು ಒಂಜರ ಸಾರ ಮುಟ್ಟ ಉಂಡು ಅಂಡ ಮಾಸಿಕವಾದ ಸಾಧ್ಯ ಯಾವುಚಿ ಐತ ಒಟ್ಟಿಗೆನೆ BPL ಕಡ್ಡಾಯ ಬಂದು ಮಲ್ತದೇ BPL ಕಾರ್ಡ್ ಇತ್ತಿನಕ್ಲಿಗೆ ಮಾತ್ರ ಅಂಗವಿಕಲರ್ ಪೆನ್ಷನ್ ಕೊರಪ ಎತ್ತೋ ಕಾರಣದ ಹತ್ರ BPL ಕಾರ್ಡ್ ತಿಕ್ಕೊಂದು ಇತ್ತೆಲ್ಲ ಏರಿಯಾಗಲ ಅರ್ಜಿ ಪಾಂಡ ಒವೇ ರೀತಿದ BPL ಕಾರ್ಡ್ ಕೊರಪಿನ ಅಂಜಿನ ಮಾನದಂಡ ಸರ್ಕಾರ ವರ್ಷ ವರ್ಷ ಕಡಿಮೆ ಮಲ್ತೊಂದುಂಡು ಅಂಚಪ್ಪು ನಗ ಮುಕ್ಕಲ ಪರಿಸ್ಥಿತಿ ದಾದ ಬೇತೆ ರಾಜ್ಯಗಳೇಡು BPL ಕಡ್ಡಾಯ ಮಲ್ಪುಜೇರು ಇತ್ತ ಕೇರಳ ತಮಿಳ್ನಾಡು ಮೂಜಿಸಾರ ಮಟ್ಟ ಪೆನ್ಷನ್ ಕೊರಪೇರು ಅವಳು ಆದಾಯ ಮಿತಿ ಇನ್ಕಮ್ ದ ಮಿತ್ತೆ ಕೊರ್ಪೇರು ಇವಾಗ ಅವೇನು ಮಾತ ಮೂಲ ಬದಲಾವಣೆ ಮಲ್ಪಡೋಂಬೆಂಗ್ಲ ಬೇಡಿಕೆ ಉಂಡ ಇಕ್ಬೋದು ಹೋರಾಟ ಲೈಂಕ್ಲು ಮಲ್ತೊಂದಿಲ್ಲ ಮುಂಚೆ ಅದಪ್ಪನ ಸರ್ಕಾರ ಇತ್ತ ಬಗ್ಗೆ ಗಂಭೀರವಾದ ಆಲೋಚನೆ ಮಲ್ಪೋಡು ಇನಿ ಫ್ರೀ ಬಸ್ ಕೊರ್ಪೇರು ಯಾರಿಗೆ ಲೇಡೀಸ್ಗೆ ಫ್ರೀ ಬಂದು ಮಾತ ಮೆಟ್ಲ ಕೊರ್ತೇರು ಅಂಡ್ ಅಂಗವಿಲಕ್ಕರಿಗೆ ಫ್ರೀಜ್ ಫ್ರೀಕ್ ಒಂಜಿ ಇತಿ ಮಿತಿ ಉಂಡು ಪಾಸ್ ಇತೆ ಕಿಲೋಮೀಟರ್ 100 ಕಿಲೋಮೀಟರ್ 105 ಕಿಲೋಮೀಟರ್ ಮನ್ಪನ ಇರ್ತಿದ್ದ ಒಂಜಿ ವ್ಯವಸ್ಥೆ ಒಪ್ಪನ ಜನ ಕರ್ನಾಟಕದ ಮಸ್ತ್ ದುರ್ಬಲವಾದ ಉಂಡು ಈ ರೀತಿ ಸರಿಯತ್ ಎತ್ತ ಬಗ್ಗೆ ಜನಕುಲ್ಲ ಪಾತೆರಡು ಇನ್ನು ದಾದಾ ತನ್ಪಂಡ ರಾಜಕಾರಣಕ್ಕೆಗ್ಲ ಆಳುನ ವ್ಯವಸ್ಥೆಗಳೆಂದು ಅಂಗವಿಕಲರನ ಬಗ್ಗೆ ಆತದಲ್ಲ ಗಂಭೀರವಾಯ್ನ ಎಂದು ಇಚ್ಛೆ ಅಕ್ಕಲು ಕೇನು ಜೇರು ಅಕ್ಕಲು ಒಗ್ಗಟ್ಟಾಪು ಜೇರು ಇನ್ನು ದಾದಾ ತನ್ಪಂಡ ಒಂಜಿ ಜಾತಿದ ಸಂಗತನಲ್ಲು ಒಟ್ಟದು ಅವನ ಡಿಮಾಂಡ್ ಮಲ್ತೆರಡ ಇನ್ನು ರಾಜಕಾರಣಕ್ಕೂ ಐತ ಪಿರೋಡು ಒಪ್ಪೇರು ಐತ ಬಗ್ಗೆ ಪಾತಿರು ಇರು ಅಕ್ಕಲ ಡಿಮಾಂಡ್ ಅನ್ನು ಈಡೇರಿಸ್ತಾ ಒಪ್ಪೇರು ಅಂಡ್ ಅಂಗವಿಕಲ ವರ್ಗ ಏರುಲ್ಲೇರ ಅಕ್ಕಲೇಡ ಧ್ವನಿ ಇಜ್ಜಿ ಇನ್ನು ಚುನಾವಣೆ ಸಂದರ್ಭದ ಆಶ್ವಾಸನೆ ಎಲ್ಲ ಕೊರ್ಪೇರು ಒಂದು ಪತ್ರ ಇಲ್ಲಡೆ ಬರ್ಪುಂಡ್ರು ರಾಜಕೀಯ ಪಕ್ಷದ ಅಕ್ಕಲ ಹೆಂಗ್ಲು ಎಂದು ಮಲ್ಪು ಅವ ಮಲ್ಪು ಐಟು ಓಲ್ ಅಂಗವಿಕಲರ್ನ ಬಗ್ಗೆ ಐಟು ಪ್ರಸ್ತಾವನೆ ಒಪ್ಪುಚ್ಚಿ
1: ಪಂಡ ದಯಾನಂದ್ ಶೆಟ್ರೆ ಈರ್ನ ಪಾತಿರನು ಪಾತಿರದ ನಡುಟ್ಟೆ ಅನ್ನೋರು ಪಾತಿರ್ವೆ ಪಂಡ ಅಂಗವಿಕಲರ್ಲ ನಮ್ಮ ಈ ಸಮಾಜದ ಒಂಜಿ ಭಾಗ ಅಕಲಿಗ್ಲ ಅಕಲ್ಲನೇ ಆಯ್ನ ಗೌರವ ಉಂಡು ಅಕಲು ಅಕಲ್ನ ಇಲ್ಲದಕ್ಕಲಿಗೆ ಏತ ಅಕಲ್ನ ಜವಾಬ್ದಾರಿ ಉಂಡ ನಮ್ಮ ಸಮಾಜಗ್ಲ ಆಯ್ತನೆ ಆತೆ ಜವಾಬ್ದಾರಿ ಉಂಡು ಅವಿನ ಸಮಾಜ ಅಲ್ಲದೇತೋ ನೋಡು ನಮ್ಮ ಸರ್ಕಾರ ಅಲ್ಲದೇತೋ ನೋಡು ಅಂತ ಪಂದ ಈರ್ ಪನ್ಪಿನಂತೆ ನನ್ನ ಪನೋಲಿನ್ ಪನ್ನಗ
2: ಅವೇ ಆಯ್ತು ಒಟ್ಟಿಗೆನೆ ಐತೆ ಕೇಂದ್ರ ಸರ್ಕಾರ ಕರೆಣ 2017 ಡಿಸೇಬಲ್ ಆಕ್ಟ್ ಪಂದೊಂಜಿ ಜಾರಿ ಮಾಡ್ದಂಡು ಕೇಂದ್ರ ಸರ್ಕಾರ ಡಿಸೇಬಲ್ ಆಕ್ಟ್ ಪಂದ ಐಟು ಒವೇ ರೀತಿದ ಡಿಸೇಬಲ್ ವ್ಯಕ್ತಿಗೆ ಓಲ್ನಡ ಹಲ್ಲ್ಯಾಂಡ್ ದಂಡ ತನ್ನ ಕಾನೂನು ಒಂಜಿ ವಿಶೇಷವಾದ ನ್ಯಾಯತಿ ಕೂಡ ಆಯ್ನ ಮಸ್ತ್ ಅವಕಾಶ ಕೊಡ್ತೇನೆ
1: ಪಂಡ ಅಂಗವಿಕಲರ ನಿಮಿತ್ತ ಮಾನಸಿಕ ಅಂಗವೈಕಲ್ಯ ಬೌದ್ಧಿಕ ಅಂಗವೈಕಲ್ಯ
2: ಅವೇ ರೀತಿ ಅಕ್ಕಲಿಗೆ ಸವಲತ್ತು ಕೊರ್ಪನಲ್ಲ ಇನ್ನು ದಾದಾ ತಿನ್ಬಂಡ ಒಂಜಿ ಕಚೇರಿಗೆ ಪೋಡಂದಂಡ ಅಂಗವಿಕಲರಿಗೆ ಒಂಜಿ ವೇಳೆ ನಡಪೆರ ಆಯ್ಚಿಂದ ವೀಲ್ ಚೇರ್ ಪೋಡಂದಂಡ ಅವ್ಳು ರ್ಯಾಂಪ್ ವ್ಯವಸ್ಥೆ ಪೂಜಿ ತಂದಂಡ ಬೆತೆ ಬೇತೆ ವ್ಯವಸ್ಥೆಯಲ್ಲಿ ಒಪ್ಪುಂಡು ಅಂಗವಿಕಲರಿಗೆ ಬಂದ ಕೆಲವರು ಕರೆಕ್ಟ್ ಮೀಸಲಾತಿ ಪುಂಡು ಜಾಬ್ ಲೇಡು ಅವಳ ಈ ನೀತಿ ಕೊಂದಿಜ್ಜಿ ಆಯ್ತ ಬಗ್ಗೆ ಎಲ್ಲ ತಸ್ಸಾರ ಉಂಡು ಒಟ್ಟಾರೆ ಅದು ನಮ್ಮ ಜಿಲ್ಲೆಗೀತೆ ನಮ್ಮ ಜಿಲ್ಲೆದ ಮಟ್ಟದ ವ್ಯಾಪ್ತಿ ಇಡ್ತುಂಡಲ್ಲ ಒಂಜಿ ಮಾಸಿಕವಾದ 3 ತಿಂಗಳುಗಾರ ಉಂಡಲ್ಲ ಅಂಗವಿಕಲರನ್ನ ಕುಂದುಕೊರತೆ ಸಭೆ ಮಲ್ಪೋಡು ಬಂದು ಡಿ ಸಿಗೆ ನಿರ್ದೇಶನ ಉಂಟು ಡಿ ಸಿ ಪ್ರಮುಖ ಆಯ್ತಾ ಕಲ್ಯಾಣಾಧಿಕಾರಿ ಅಂಗವಿಕಲರ ಕಲ್ಯಾಣಾಧಿಕಾರಿ ಇಲಾಖೆ ಎಲ್ಲ ಉಂಡು ಮೂಲು ಕೊಟ್ಟಾರಡು ಅಕ್ಕಲಿಗೆ ಒವೇ ಜವಾಬ್ದಾರಿ ಇಚ್ಚಿ ಕುಂದುಕೊರತೆ ಸಭೆ ಮಲ್ಪಂದ್ರೆ ವರ್ಷ ಉಂಡು ಕರಿಣ ಸರ್ತಿ ಎಂಕುಲು ದುಮ್ಮದ ಡಿ ಸಿ ಪುನಾಗ ಒಂಜಿ ಬಾರಿ ಒತ್ತಡ ಮಲ್ತದೆ ಪ್ರತಿಭಟನೆ ಮಲ್ತಿನ ಬಕ್ಕ ಒಂಜಿ ಸಭೆಲೆ ಇದೆ ಐದು ಬಕ್ಕ ಒವೇ ಸಭೆ ಆತಿಚ್ಚಿ ಅಂಗವಿಕಲರಿಗೆ ಸಂಬಂಧಪಟ್ಟ ಒವೇ ರೀತಿದ ಬೇಡಿಕೆ ನಾವು ದೀವಲಿ ವೈಯಕ್ತಿಕ ಸಮಸ್ಯೆ ಸರ್ಕಾರದ ಮಟ್ಟದ ರಾಜ್ಯ ಸರ್ಕಾರದ ಮಟ್ಟದ ಅಂಡ ಅಕ್ಲೆಗದಲ್ಲ ಅವ್ಳು ಮಲ್ಪೇರ ಆಪೂಜಿ ಅಂಡ ಕನಿಷ್ಠ ಅವ್ಳು ನಮ್ಗೆ ಧ್ವನಿ ಕೋರಿಯರ್ ಆಪುಂಡು ಈ ರೀತಿ ಒಂದು ವೇಳೆ BPL ಕಾರ್ಡ್ ಕಡ್ಡಾಯ ಮಲ್ದಾರ ನಿಕ್ಲು ಒಂದು ಸರಿಯತ್ ಪನ್ಪುನೇ ನಿಂಕ್ಲು ಪಣ್ಣಂದಾಂಡ ಅವೇನು ರಾಜ್ಯ ಸರ್ಕಾರಕ್ಕೆ ಮುಟ್ಟವನ ಅಂಜಿನ ಬ್ಯಾಲನ ಆ ಜಿಲ್ಲಾಧಿಕಾರಿ ನಕ್ಲು ಮಲ್ಪೋಡು
1: ಮಲ್ಪೋಡು
2: ಎಂಕ್ಲ ಧ್ವನಿ ಅಕಲ ಮುಖಾಂತರ ಪೋಡ್ ಆಯ್ನ ಅಂಡ ಅಕಲ ಇತ್ತ ಬಗ್ಗೆ ಗಮನ ಕೊರ್ಪುಜೇ ಕುಂದುಕೊರತೆ ಇತ್ತೆ ಒಂಜಿ ವೇಳೆ ಈ ಸಮಾಜದ ಬೇತೆ ಬೇತೆ ವರ್ಗಲುಂಡು ಕಟ್ಟ ಕಡೆಯ ವರ್ಗ ಅಂತ ಪನ್ಪೇರು ಅತಿ ಬಡವೇರಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮಹಿಳೆಯರು ಇಂಚ ಮತ ಗುರುತಿಸವೇ ಅಪಗ ಇನಿ ಪರಿಶಿಷ್ಟ ಜಾತಿದ ಪಂಗಡದ ಕುಂದುಕೊರತೆ ಸಭೆ ನಿಯಮಿತವಾದ ಆಪುಂಡು ಆಯ್ಜಿಂದಂಡ ಹಾಕಲು ಒತ್ತಡ ಪಾಡುವೇರಿ ಗಲಾಟೆ ಮಲ್ಪೇರಿ ಅತ್ತಂದಂಡ ಸರ್ಕಾರದ ಮಿತ್ತ ಒಂದು ಪ್ರೆಷರ್ ಒಪ್ಪು ದಯಬಂಡ ಒಂದು ಓಟ್ ಬ್ಯಾಂಕ್ ಅದೆಲ್ಲ ಕಲ ತುಪ್ಪೇರಿ ಇನಿ ರಾಜಕೀಯ ವ್ಯವಸ್ಥೆ ಓಟ್ ಬ್ಯಾಂಕ್ ಅಂದ್ ಅಂಡ ಎಂಕಲು ಓಟ್ ಬ್ಯಾಂಕ್ ಆತಜ್ಜಿ ಅಂಗವಿಕಲರೆ ಏಬಲ್ ಓಟ್ ಬ್ಯಾಂಕ್ ಆತಿನೇ ಇಚ್ಚಿ ಅಪಾಗ ಸರ್ಕಾರಗಳ ಈ ರೀತಿದ ಒತ್ತಡ ಇಜ್ಜಿ ಜಿಲ್ಲಾಧಿಕಾರಿ ಒಂದು ಕುಂದುಕೊರತೆ ಸಭೆನ 3 ತಿಂಗಳ ಮಲ್ಪೋಡ ಆಯ್ನ
1: ಮಲ್ಪೋಡು
2: ಒವೇ ಸಮಸ್ಯೆ ಬೇಡ ಪ್ರಚಾರ ಕೊರ್ದು ಮಲ್ಪೋಡ ಆಯ್ನ ಅವೇನು ಮಲ್ತೊಂದು ಇಜ್ಜಿಯರು ಅಪ್ಪ ಕುಂದುಕೊರತೆ ನೀ ಎರಡ ಪನ್ಪುನಿ ಕೇನಕ್ಕಲು ಎರಲ ಇಜ್ಜಿಯರು ಶಾಸಕರಿಗೆ ಅವಡು ಸಂಸದರಿಗೆ ಅವಡೆ ಒವೇ ಜನಪ್ರತಿನಿಧಿಗಳಿಗೆ ಎತ್ತ ಬುರ್ದು ಬೋತುಚ್ಚಿ ಒವೇ ಕ್ಷೇತ್ರದಲ್ಲಿ ಅಂಗವಿಕಲರ ತಿಕ್ಕೋಡ ಆಯ್ನ ವ್ಯವಸ್ಥೆ ಹೆಂಚಿನ ಉಂಡ ಸರ್ಕಾರ ಸೂಚನೆ ಕೊರ್ತನ ಆತನ ಗುರುತಿಸಾದಿನ ಅವೇನು ವ್ಯವಸ್ಥಿತವಾದ ಕೊರಡು ಬೇತನೆಟ್ಟೆ ಕೇನಂದೆ ಕೊರ್ಪುಜಿಯರು ಅಪ್ಪ ಈ ಅಂಗವಿಕಲ ವರ್ಗ ಕೇನಂದೆ ಕೊರುವೇರ
1: ಪಂಡ ದಯಾನಂದ್ ಶೆಟ್ರೆ ಇರ್ ಪನ್ಪಿನಿ ಸರ್ಕಾರ ಅಕ್ಲೇ ಬೋರ್ಡ್ ತಿನಂಚಿನ ವ್ಯವಸ್ಥೆ ಮಲ್ದಂಡ್ ಆಂಡಲ್ ಅವೇನು ಕೊರ್ಪಾವನ
2: ಆಡಳಿತ ವರ್ಗ ವ್ಯವಸ್ಥೆ ಈ ಅಧಿಕಾರಿ ವರ್ಗ ಕ್ಲಿಯರ್
1: ಪಂಡ ಅಧಿಕಾರಿ ನಕಲು ಒಂದೇಕ್ ಪೂರಕವಾದ ಸ್ಪಂದನೆ ಮಲ್ಪದು ಪಂಡ ದಾದಂಪನ್ನ ನಮ್ಮ ಜಿಲ್ಲಾಧಿಕಾರಿ ದಾದೊಲ್ಲೇರ್ ಆರ್ ಒಂಜಿ ಸಭೆಲೆ ಎತ್ತದ ಐಕ್ ನಿಕಲ್ನ ಬೇಡಿಕೆ ದಾದೊಂಡು ಐಕ್ ಸ್ಪಂದಿಸಾವಳು ಅವೇ ರೀತಿ BPL ಕಾರ್ಡ್ ಒಂಜಿ ಪಂಡ ನಿಕಲ್ ನೊಟ್ಟುಗೂ ಬೆರಿಸಾಯ ಕೊರೋಡತೆ ಅಕಲು ಒಂದೇನ ನನಾತ್ ಪನ್ಲೆ ದಯಪನ್ನಗೆ ಏರೆಗೆ ಮುಟ್ಟೋಡ ಹಾಕ್ಲಿಕ್ಕೆ ಮುಟ್ಟುಂಡೆ ಅಡ್ಡತೆ
2: ಅವೇ ಆಯ್ತಾ ಒಟ್ಟಿಗೆನೆ ನಮ್ಮನ ಈ ಚುನಾಯಿತ ಇರು ಜನಪ್ರತಿನಿಧಿಗಳು, ಸಂಸದರಾದಪ್ಪಡು, ಶಾಸಕರಾದಪ್ಪಡು, ಅಕ್ಲ ವ್ಯಾಪ್ತಿಡು, ಕನಿಷ್ಠ ಅಂಗವಿಕಲರಿಗೂ ಬೋಡ ಅದು ಎಂಚಿನಾಂಡಲ ಒಂಜಿ ಸಭೆ ಮಲ್ತೇರಂದಾಂಡ ಅತ್ತಂದ ಅಕ್ಲ ವ್ಯಾಪ್ತಿಡು ಏತ ಅಂಗವಿಕಲೇರು ಅಕ್ಲ ಸಮಸ್ಯೆ ದಾದ ಐತ ಬಗ್ಗೆ ಒಂಜಿ ಐನು ವರ್ಷಗಳು ಒಂಜಿ ದಿನಾಂಡಲ ಅಂಜಿ ಕೆವಿ ಕೊರ್ಪು ನಂಜಿನ ಬೇಲೆ ಮಲ್ತೇರಡ ವರ್ಷ ಗೌರ ಮಲ್ತಂಡ ಬಾರಿ ಎಡ್ಡೆ ಅತ್ತಂಡ ಆಜಿ ತಿಂಗಳು ಗೌರ ಮಲ್ತೇರಡ ಎಡ್ಡೆ ಅತ್ತಂದ ಅಕ್ಲೆ ಒಂಜಿ ವಿಶೇಷ ದಿನ ಅಂಗವಿಕಲೇರಿಗೆ ಬೋಡ ಅದೇ ಯಾನು ಒಂಜಿ ರಡ್ಡು ಗಂಟೆ ಮೂಲ ಆಫೀಸ್ ಇಡುಲ್ಲೆ ನಿಕ್ಲ ಎಂಚಿನ ಅಹವಾಲ ಅತ್ತಂಡ ಪತ್ತೊಂದು ಬಲೆ ಪನ್ಪುನ ಒಂಜಿ ಸೌಜನ್ಯ ಕೊರಿಯರ್ ಅಂದಾಂಡ ದಯ ಪಂಡ ಇನಿ ನಡಪೆ ರಾವಿನ ದಿನಕಲು ವೀಲ್ ಚೇರ್ ಇಡ್ ಬರ್ಪುನಕಲು ಸ್ಟಿಕ್ ಇಡ್ ಬರ್ಪುನಕಲು ಮಸ್ತ್ ಜನ ಉಲ್ಲಿ ಅದನ್ನ ಎರಡನ ದಿರ್ತೊಂದು ಬರಡು ಅಥವಾ ಅಕ್ಲ ಮಸ್ತ್ ಸಮಸ್ಯೆಲು ಉಪ್ಪುಂಡಕ್ಲ ಇಲ್ಲದ ವಡ್ ಬೆತೆ ಬೇತೆ ರೀತಿದ ಬಾಡಿಗೆದಲ್ಲೆಲ್ಲ ಉಪ್ಪೇರಿ ಅಥವಾ ಬೆತೆ ಬೇತೆ ಅಕ್ಲೆ ಸಮಸ್ಯೆಲು ಉಪ್ಪುಂಡು ಅವೇನು ಅಕ್ಲೆ ಕಚೇರಿ ಇಡ್ದು ಕಚೇರಿ ನಡಪೆರ ಪುಚ್ಚಿ ಅಪ್ಪಗ ನೆಕ್ ಬೋಡದು ವಿಶೇಷ ಚೇತನ ಎರಗ ಬೋಡದು ವಿಶೇಷ ಕಾರ್ಯಕ್ರಮಗಳಲ್ಲಿ ಮಕ್ಳಿಗೆ ಕೊರ್ರೆ ದಯ ಒಂದು ಜಿ ಕೊರಡ ಏನ ಕರ್ತವ್ಯ
1: ಕರ್ತವ್ಯ
2: ದಯಪಂಡ ಬೇತಕ್ಲೆಗೆ ಹೋಲಿಸಾಡಂದ ಕಟ್ಟ ಕಡೆಯ ವ್ಯಕ್ತಿ ನಕುಲು ಏರ್ಪಂಡ ಅಂಗವಿಕಲರು ಮಾತ್ರ ಅವ್ಳು ಜಾತಿ ಧರ್ಮ ಹೂವೆ ಭೇದ ಉಪ್ಪುಚಿ ಅಂಚ ಉಪ್ಪುನಾಗ ಈ ವಿಭಾಗಗೂ ಮಕ್ಕಳು ಗಮನ ಕೊರಡು ಪನ್ಪುನ ಮನವಿ ಇನ್ನು ಶಾಸಕಿಯರ ಅದುಪ್ಪಾಡು ಬೇತ ಬೇತ ವಿಷಯ ಮಾತ್ರ ಕಾರ್ಯಕ್ರಮ ಮಲ್ಪುವರು ಅಂಗವಿಕಲರಿಗೆ ದಾಯ ಒಂಜಿ ಎಲ್ಲೇ ಒಂಜಿ ಆಜಿ ತಿಂಗಳಿಗೆ ಒಂಜಿ ದಿನ ಅಂಡಲ್ಲ ದಾಯಿಗೆ ಮೀಸಲು ದೀಪೂಜಾರು ಕಚೇರಿ ಅಡಿಯಾನು ಉಲ್ಲೆ ಬಲೆ ನಿಕ್ಲದ ಆದ ಹಾವಲ ಉಂಡು ಬಂದು ಪಾತೆ ರುಜಿಯರು ಅತ್ತಂದ ವಿಧಾನಸಭೆ ಇಟ್ಟು ಬೇತೆ ಬೇತೆ ಸಮಸ್ಯೆದ ಬಗ್ಗೆ ಸ್ವರ ದಿಪ್ಪುವರು ಅಂಗವಿಕಲರ್ನ ಅತ್ತಂದ ಈ ಇಂಚಿನ ವಿಶೇಷ ಚೇತನ ಏರ್ ಮಾತ ಉಲ್ಲೇರ ಅಕ್ಲ ಪರವಾದ ಒವೇ ರೀತಿಯ ಸ್ವರ ದಿಪ್ಪುಜಿಯರು ಅಕ್ಲಿಗೆ ಪಾತೆರ್ದು ಆಯ್ಕೆ ವ್ಯವಸ್ಥೆ ಕನಪುನಂಚನ ಇನಿ ಉಚಿತ ಮಾತೆಟ್ಲ ಕೊರಂದಿಲ್ಲೇರು ಅಂಗವಿಕಲರಿಗೆ ಒವೇ ಉಚಿತ ಕೊರದಿಜ್ಜೇರು ಪೆನ್ಷನ್ ಹೆಚ್ಚಳ ಮಲ್ಪಲ ಬಂಡ ಐಕ್ ತರೆ ಪಾಡೊಂದಿಜ್ಜೇರು
1: ಪಂಡ ಈರ್ ನಮ್ಮ ಈ ರೇಡಿಯೋ ಪ್ರೋಗ್ರಾಮ್ ದ ಮೂಲಕ ದಾದಕೇನೋನ್ ವರ್ಪಣ್ಣಗ ನಮ್ಮ ಸರ್ಕಾರ ಅಧಿಕಾರಿಲೇನು ದಾದಕೇನೋನ್ ವರ್ಪಣ್ಣಗ ಒಂಜಿ ಬಿಪಿಎಲ್ ಕಾರ್ಡ್ ಅಕ್ಲಿ ಕೊರೋಡು ಸ್ಪೆಷಲ್ ಆದ ವಿಶೇಷವಾದ ಐದು
2: ಕಾರ್ಡ್ ಇಜ್ಜಿಡಲ್ಲ ಒಂಜಿ ಅಕ್ಲೆಗೆ ಮಾಸಿಕ ವೇತನ ತಿಕ್ಕೇರಬೋಡ ಅದು ಅವೇ ಮಾನದಂಡ ಆದ ದೀಯರಬಲ್ಲಿ ದಯಪಂಡ ಬಿಪಿಎಲ್ ಕಾರ್ಡ್ ಇಡ್ಡು ಬೇತೆ ಬೇತೆ ಸವಲತ್ತನಕ್ಕೆ ಏನು ಏರಪ್ಪ ಸರ್ಕಾರಕ್ಕೆ ಹೊರ ಹಾಕೊಂಡು ಬಂದ ಕಾರಣ ಉಂತದುಪ್ಪೇರು ಅಂಡ ಅಂಗವಿಕಲರಿಗೆ ಇನ್ಕಮ್ ಸರ್ಟಿಫಿಕೇಟ್ ದ ಮಿತ್ತಿ ಸವಲತ್ತು ಕೊರಿಯರ ವ್ಯವಸ್ಥೆ ಮಲ್ಪೋಡು ಅಕ್ಲ ಆ ವ್ಯಕ್ತಿನ ಇನ್ಕಮ್ ಅಪ್ಪಮ್ಮನ ಹತ್ತಿ ಅಪ್ಪಮ್ಮ ಬೇತೆ ಇನ್ಕಮ್ ಉಪ್ಪೇರ್ಲೇವ್ ಅಂಡ ಆ ವ್ಯಕ್ತಿನ ಇನ್ಕಮ್ ದ ಆಧಾರಡಲ್ಲ ಕೊರ್ರೆ ಸಾಧ್ಯ
1: ಪಂಡ ಆ ಮೂಲಕ ಆ ವ್ಯಕ್ತಿ ನಮ್ಮ ಸವಾಲ ಮಲ್ಪರೆ ಸಾಧ್ಯ ಐದು ಬೊಕ್ಕದಾದ ರ್ಯಾಂಪ್ ಪಂಡರೆ ಅವು ಜರೂರತ್ತಾದ ನಮ್ಮ ಅಧಿಕಾರಿಗಳು ಗಮನ ದೀವೋಡಾಯಿನಂಚಿನ ಒಂಜಿ ವಿಷಯ ದಯಪನ್ನಗ ಅಂಗವಿಕಲರ್ನೊಟ್ಟಿಗೂ ಒಂಜಿ ಜನ ಪೋಪಿನವು ಕೆಲವು ಸಲ ಬೋಡೆ ಆಪು ಅಳ್ಳ ಅಕುಲು ಕೆಲವೇರು ಈ ದೃಷ್ಟಿ ಮಾಂದ್ಯ ಉಪ್ಪುನಕುಲು ಒರಿಯೊರಿಯು ಪೋಂದು ಪೋಪೇರು ಕೆಲವೇರು ಒರಿಯೊರಿಯು ಪೋಂದು ಪೇರು ಒಂಜಿ ಎರಡು ಜನ ಒಟ್ಟು ಅಳ್ಳ ಅಕ್ಲೆಗ್ ಮಸ್ತ್ ಅವು ಬೋಡೆ ಆಪುನ ಒಂಜಿನ ರ್ಯಾಂಪ್ ಪುರ ಐದು ಬಗ್ಗೆ ಕೊಡೊಂಜಿ ವಿಷಯದಾದ ಪಂಡರ್ ಪನ್ನಗ ಸಭೆ ಮಲ್ಪುನಾಗ ಕೇನೋಡು ಮೊಕಲ್ನ ಪುರ ಅಹವಾಲ್ದಾದ ಉಂಡು ಕೇನೋಡು ಒಂದಿನ ಪುರ ನಮ್ಮ ಅಧಿಕಾರಿ ನಕುಲು ಕೇಂದ್ ಐಕ್ ಮಲ್ಪರಾಯಜಿರಲ್ಲ ಈತ್ ಪುರ ಬೇಡಿಕೆ ಉಂಡು ಬನ್ಪಿನ ನಾವೇನು ಸರ್ಕಾರಗೂ ಮುಟ್ಟಾಯರ್ಡ ನಿಜವಾದ ಅಂಗವಿಕಲರ್ನ ಸೇವೆ ಬನ್ಪಿ ನಾವು ದೇವರೇ ಮಲ್ಪಿನ ಸೇವೆಗೆ ಸಮಾನ ಅಂದಮ್ಮ ಪನ್ಪ ಒಂದು ಈತ ಸರ್ಕಾರ ಮಲ್ಪೋಡು ಈತ ಸಮಾಜ ಉಂಟತೆ ಸಮಾಜ ಒಟ್ಟು ನಮ್ಮ ಬದುಕೊಂದುಲ್ಲತೆ ಸಮಾಜತೆ ನಮ್ಮ ಪುರ ಇಂಚಿನ ವ್ಯಕ್ತಿ ಜೊತೆಟ್ ಎಂಚ ಒಪ್ಪೋಡು ಅಕ್ಲೇನು ಎಂಚ ತೂವೋಡು
2: ಅಕ್ಲೇನು ಸರಿ ಸಮಾನ ತೂವೋಡು ಪನ್ಪುನ ಎನ್ನ ಅಭಿಪ್ರಾಯ ದಯಪಂಡ ಇಜಿಂದ ಅಕ್ಲೆಗೆ ಕೀಳರಿಮೆ ಬರ್ಪುಣು ಯಾನ್ ಈ ಸಮಾಜ ಪ್ರತ್ಯೇಕ ಒಂದಲ್ಲೇ ಬಹುಮುಖ್ಯವಾದ ಅಂಗವಿಕಲರ ವ್ಯಕ್ತಿ ಇಲ್ಲ ಬಕ್ಕ ಪೋಷಕರಿಗಿಲ್ಲ ಇಂಕ್ಲ ಈ ಸಮಾಜ ಪ್ರತ್ಯೇಕವಾದ ಆ ಒಂದಿಲ್ಲ ಪನ್ಪುನ ಐಕ ಅವಕಾಶ ಕೊರ್ರೆ ಬಲ್ಲಿ ವಿಶೇಷ ಗೌರವ ಕೊಡು ಪ್ರತಿಯೊಂದು ಬೌದ್ಧಿಕ ಅದುಪ್ಪಡು ಅತನ ದೈಹಿಕ ಅಂಗವಿಕಲರು ಒವೇ ರೀತಿಯ ಅಂಗವಿಕಲರು ಅದುಪ್ಪಡು ಅಕ್ಲಿಗೆ ಒಂಜಿ ವಿಶೇಷವಾಯಿನ ಗೌರವ ಕೊರಡು ಇನಿ ಪನ್ಪ ನಮ್ಮ ಸಮಾಜಡು ಒಂಜಿ ಮಹಿಳೆಗೆ ಗೌರವ ಕೊರಡು ಅತ್ತಂದ ಬೇತೆ ಹಿರಿಯರಿಗೆ ಗೌರವ ಕೊರಡು ಈ ರೀತಿದ ಒಂಜಿ ಸಂಪ್ರದಾಯ ನಮ್ಮ ನಡುಟ್ಟು ಬುಳೆದು ಬೈದನು ಅವೇ ರೀತಿ ಅಂಗವಿಕಲರಿಗೆಲ್ಲ ವಿಶೇಷ ಚೇತನ ಏರುಲ್ಲೇರ ಅಕ್ಲಿಗೆ ಒಂದೇ ರೀತಿದ ಗೌರವ ಕೊರಡು ಪನ್ಪನ ಒಂಜಿ ಮಾನಸಿಕವಾಯಿನ ಒಂಜಿ ತಿಳುವಳಿಕೆ ಜನಕ್ಕೆ ನಡುಟು ಬರೋಡು
1: ಇತ್ತೆ ಕೊಡೊಂಜಿ ವಿಷಯಕ್ಕೆ ಏನೋ ದಂಡ ಇತ್ತೆ ಮಕ್ಳಿಗೆ ಈ ವಿಶೇಷ ಚೇತನ ವರ್ಗಗಳು ಉಪ್ಪುನ ಜನಕ್ಲಿಗ್ ಇಚ್ಚಿಟ ಜೋಕ್ಲಿಗ್ ಅನ್ಪನ್ನಾಗ ಅಕ್ಲ್ ಮಲ್ಪುನಂಚಿನ ಕೆಲವು ಕೆಲಸಲ್ಲ ಉಪ್ಪುವತೆ ತೇರ್ನ ಮಗ ಪಾತೆರ್ರೆ ಆಪು ಜಿನ್ ಮನ್ಪಿನ್ ಅಲ್ಲ ಆಯ್ ಮಲ್ಪುನಂಚಿನ ಬೇತೆ ಬೇಲೆಲ್ಲ ಉಪ್ಪುವತೆ
2: ಆಯತ್ತಡ ಬೇತೆ ಅಂಚಿನ ಐಟಿ ಡೆವಲಪ್ಮೆಂಟ್ ಆತಿನ ಮಸ್ತ್ ಜೋಕುಲು ಮಲ್ಲ ಒಂದು ಪೋಪೇರು ತಿಳುವಳಿಕೆ ಬರ್ಪೇರು ಅಕ್ಲೆಗೂ ಬೋರ್ಡ್ ಏನಂಜಿನ ಕಸಬುಲೇನು ಸೃಷ್ಟಿ ಮಲ್ಪಾರೆ ಐಕ ಅವಕಾಶ ಕೊರ್ಪುನಂಜನ್ ಬೇಲೆ ಮಲ್ಪೋಡು ದಯಪಂಡ ಇಲ್ಲಿ ಕೈಗಾರಿಕೆ ಅತನ ಅಗರಬತ್ತಿ ಮಲ್ಪುನ ಇಂಚಿನ ಮಾತ ಬೇತ ಪಿನಾಯಲ್ ಮಲ್ಪುನಂಚಿನ ಕೆಲವು ಗೃಹ ಇಂಜಿನ ತಯಾರಿಲುಂಡ ಅವಿನ ಅಕ್ಲೆಡ್ಲ ಮಲ್ಪಾಯರ ಸಾಧ್ಯ ಅಪ್ಪ ಸರ್ಕಾರ ಐಕ ವಿಶೇಷ ಪ್ರಾಧಾನ್ಯತೆ ಕೊರೋಡು ಇಜಿನ ಬಂಡ ಈ ಪೆನ್ಷನ್ನೇ ಕಾತುಕೊಳ್ಳು ನಂಜ ಪರಿಸ್ಥಿತಿ ಬರ್ಕೊಂಡು ಇನ್ನು ಏತೋ ಕರೆಕ್ಟ್ ಅಂಗವಿಕಲರು ಭಿಕ್ಷೆ ಬೇಡ ನಂಜ ಪರಿಸ್ಥಿತಿ ಉಳ್ಳೇರು. ಆಯ್ಕೆ ಕಾರಣದಾದ ನಮ್ಮ ಸೊಸೈಟಿ ಸೊಸೈಟಿ ಆಯ್ಕೆ ಕಾರಣ ಅಪ್ಪಗ ನೆಕ್ ಬೋಡಾಯಿನಂಚಿನ ವ್ಯವಸ್ಥೆನೆ ನಮ್ಮ ಸರ್ಕಾರ ವಿಶೇಷವಾದ ಕಾಳಜಿ ಕೊರ್ನೊಂದಂಡ ಖಂಡಿತವಾದ ಸಾಧ್ಯ. ದಯವಂಡ ಬೇತೆ ಬೇತೆ ಸಂಘ ಸಂಸ್ಥೆಯಲ್ಲಿ ನೆತ್ತ ಬಗ್ಗೆ ಕೆಲಸ ಮಲ್ಪೇರು ಆ ಸಂಘ ಸಂಸ್ಥೆಯಲ್ಲಿ ಗುರುತಿಸಾದ ಅಕಲ ಮುಖಾಂತರ ಅಂಡಲ್ಲ ನೆಕ್ ಈ ವ್ಯವಸ್ಥೆ ಒಂಜಿ ಡೆವಲಪ್ಮೆಂಟ್ ಮಲ್ಪುನಂಚಿನ ಅಂಗವಿಕಲರೇ ಬೋಡಾದ ಮಸ್ತ್ ಅವಕಾಶ ಉಂಡು. ಆ ಬೇಡಿಕೆ ನಮ್ಮ ದೀವೊಂದಿಲ್ಲ ಮಲ್ಪೋಡು
1: ಇತ್ತ ಇರು ಸಂಘ ಸಂಸ್ಥೆ ಬಗ್ಗೆ ಪಂಡರು ಇತ್ತ ಎನ್ ಜಿ ಓಸ್ ಇಂಚ ಅಕಲು ವಾಹನ ಮುನ್ನೆಡ್ ಮಕ್ಳಿಗೆ ಬೆಂಬಲ ಕೊರೊಂದುಲ್ಲೇರಿ ಇರೇ ಗೊತ್ತಿತ್ತಿಲಕ
2: ಕೆಲವು ಶಾಲೆಲೇನು ಟ್ರೈನಿಂಗ್ ಸೆಂಟರ್ಲೇನು ನಡಪೊಂದುಲ್ಲೇರಿ ಎನ್ ಜಿ ಓಸ್ ಬಕ್ಕ ಮಲ್ಲ ರೀತಿ ಹಿಡಿದಾದ ಪಂಡ ಈ ಸರಕಾರದ ಮಟ್ಟಡು ಪಾತ್ರನ ಕೆಲಸ ಅಕ್ಲೇ ಮಲ್ಪರ ಸಾಧ್ಯ ಒಂದಿಚ್ಚಿ ಪಂಡ ಇನಿ ಒವೇ ರೀತಿಯ ವ್ಯವಸ್ಥೆ ಬೋಡಂದಂಡ ಸರಕಾರ ಪ್ರಥಮ ನೆಟ್ಟು ಉಂತೋಡು ಸರಕಾರ ಒತ್ತಾಯ ಮಲ್ಪುನಂಚಿನ ಬಕ್ಕ ಅಕ್ಲೇನು ಪಂಡ ಒಂಜಿ ಬಲವಂತ ಮಲ್ಪುನಂಚಿನ ಆಯ್ಕೆ ಆ ಈ ಎನ್ ಜಿ ಓಲೆ ಪೋಯರ ಸಾಧ್ಯ ಒಂದಿಚ್ಚಿ ಅಕ್ಲ ಇತಿಮಿತಿಟ್ಟು ಸೇವೆ ಮಲ್ಪೇರು ಅದನ್ನ ಕೆಲವು ಟ್ರಸ್ಟ್ಲೇ ನಡಪೋವೇರು ಕೆಲವು ಆಶ್ರಮಲ್ಲಿ ನಡಪೋವೇರು ಇಂಚಿನ ಮತ್ತೆ ಸೇವೆ ಕೊರೊಂದುಲ್ಲೇರು ಅಂಡ ಇಂದು ಯಾವುಜಿ ಕೇವಲ ಸೇವೆ ಕೊರನ ಯಾವುಜಿ ಅತ್ತಂದ ಅಕ್ಲೆಗೆ ಸರಕಾರದ ಮಟ್ಟದ ಹೆಂಚಿನ ಬೋರ್ಡು ಅವೇನಂಡಲ್ಲ ಸರಕಾರ ಕೊರಡು
1: ಮಕ್ಕೊಂಜ್ ವಿಷಯದಾದ ಪನ್ನಗ ದಯಾನಂದ್ ಶೆಟ್ರೆ ಇತ್ತೆ ಮಾಧ್ಯಮ ಉಂಡತೆ ಒಂದು ರೇಡಿಯೋ ಅದು ಪೂ ಟಿವಿ ಪತ್ರಿಕಾ ಮಾಧ್ಯಮ ಮುಕುಲ್ಪುರ ಸ್ಪಂದಿಸೋಡು ಒಂದ್
2: ಇರೆಗಾಪುಜಿ ಬೇಡಿಕೆ ಉಂಟದ ಯಾಪಂಡ ಮಾತೆಕ್ಲ ಪ್ರಾಧಾನ್ಯತೆ ಕೊರ್ಪೇರು ಅಂಡ ಅಂಗವಿಕಲರ್ನ ವಿಷಯ ಅನಗ ಮಸ್ತ್ ಪಿರಜಾರ್ವೇರು ದಯಪಂಡ ಒಂಜಿ ಇಂಕ್ಲು ಕರ್ಣ ಒಂಜಿ ಎರಡು ಮೂರು ವರ್ಷದ ಒಂಜಿ ಪ್ರತಿಭಟನೆ ಮಲ್ತಿತ್ತ ಮೂಲು ಮಿನಿವಿದಾಸ ಸದ ಎದುರು ಅಂಡ ಮಾಧ್ಯಮದ ಫೋಕಸ್ ಮಲ್ಪೇರೆ ಇಂಕ್ ಮಿನಿಸ್ಟರ್ನ ಪ್ರೋಗ್ರಾಮ್ ಉಂಡು ಎಮ್ ಎಲ್ ಎನ ಪ್ರೋಗ್ರಾಮ್ ಉಂಡು ಪ್ರೆಸ್ ಮೀಟ್ ಉಂಡು ಬಂದ ತಪ್ಪವಿರುತ್ತೆ ಮೀಡಿಯಾದಕ್ಕೂ ನೆಕ್ ವಿಶೇಷವಾದ ಕಾಳಜಿ ಕೊರ್ಪುಜಿಯರು ಈ ಅಂಗವಿಕಲರು ಕೈ ಜಂದಿನ ಕಣ್ಣು ಜಂದಿನ ಈತ ಮಾತ ಮೂಲ ಬರ್ತದ ಅಕ್ಲ ಸಮಸ್ಯೆ ಪನೊಂದಿರ್ಲೇರು ಐಗಿನ ಫೋಕಸ್ ಮಲ್ಪಡುವ ಕಾಳಜಿ ಇನಿ ಮಾಧ್ಯಮ ರಂಗೋಡ್ಲ ಹೆಚ್ಚಿ ಬಲ್ಲ ದುರಂತ
1: ದಯಾನಂದ್ ಶೆಟ್ರೆ ಇರ್ನ ಪಾತ್ರಕ್ಕೆ ಹೆಂಗೆ ಇತ್ತೆ ಒಂಜಿ ಮನಸ್ಸಿಗೆ ಬತ್ತಿನಂಚಿನ ವಿಷಯದ ಅದನ್ ಪನ್ನಗ ಒವೇ ಒಂಜಿ ಕಷ್ಟ ಒವೇ ಒಂಜಿ ಸಮಸ್ಯೆ ಅವು ನಂಕ್ ಬನ್ನಗನೆ ನಂಗೆ ಗೊತ್ತಾಪಿನತೆ ಇಜಿಂಡ ಒಂಜಿ ಒವೇ ವಿಷಯದ ಅಂಚಿನಮ್ಮ ಪೋಯಿಜಿರ ನಂಕ್ ಅಲ್ಪ ದಾದ ಒಂದು ಇಂಚಿನಂದೆ ಗೊತ್ತಾಗುತ್ತೆ ಇತ್ತ ಈ ಕಾರ್ಯಕ್ರಮದ ಮೂಲಕ ನಮ್ಮ ಒಂಜಿ ಜನಕ್ಲಿಗೆ ದಾದಂದ ಲೆಪ್ಪು ಕೊರಲಿ ಈರೊಂಜಿ ಲೆಪ್ಪು ಕೊರುಡಿತ್ತೆ ಮಾಧ್ಯಮದಕ್ಲಿಗಾದುಪ್ಪು ಸರ್ಕಾರಗಾದುಪ್ಪು ಸಮಾಜಗಾದುಪ್ಪು ಅಥವಾ ಜನಸಾಮಾನ್ಯರಿಗಾದುಪ್ಪು ಸಮಾಜಡುಪ್ಪುನ ಮಾತ ಇತ್ತೆ ಡಾಕ್ಟರ್ ನಕ್ಲಿಗ್ಲ ಅದುಪ್ಪು ಈ ಕಾರ್ಯಕ್ರಮ ಏನೊಂದುಪ್ಪುನ ಈ ಮಾತ ವರ್ಗದಕ್ಲಿಗ್ಲ ಒಂಜಿ ಲೆಪ್ಪು ಕೊರಲಿ ಇರ್ನ ಒಂಜಿ ಮನವಿ ಮಲ್ತೊನ್ಲೇರ್ ದಾದ ಮಲ್ಪರ್
2: ಏನ್ ಪನ್ಪುನ್ ದಾದ ಪಂಡ ವಿಶೇಷ ಚೇತನರಿಗೆ ಅನುಕಂಪ ಮಾತ್ರ ಕೊರ್ಪುನತ್ ಅವಕಾಶ ಕೊರ್ಲೆ ಅವಕಾಶ ಕೊರ್ಲೆ ಅವು ಮಾತಾಡಿತಿ ನಿಖಲ್ ಪ್ರತಿ ವಾವ ಕ್ಷೇತ್ರ ಬೇಲೆ ಮಲ್ಪರ ಅವಳು ಅವಕಾಶ ಕೊರ್ರೆ ಸಾಧ್ಯ ಉಂಡು ಹೂವೇ ರಂಗ ಅದುಪ್ಪು ಇನಿ ಕೆಲವೇರ ಮಲ್ಪಿರೋಂಡ ಸಮಾಜ ಸೇವೆ ಮಲ್ಪೋಡು ಬಂದಿನ ಆಸಕ್ತಿ ಇಡುಪ್ಪೇರು ಅಂಡ್ ಅಕ್ಲು ಪ್ರಥಮವಾದ ಆಯ್ಕೆ ಮಲ್ಪೋಡ ಇನಿ ಅಂಗವಿಕಲರನ ಬಗ್ಗೆ ಗಮನ ಕೊರ್ಲೆ ಐದು ಬಕ್ಕ ಬಾಕಿದ ಅಕ್ಲನ ಬಗ್ಗೆ ಸೊಸೈಟಿ ಆ ಸಂಘ ಈ ಸಂಘ ಜಾತಿ ಮಹಿಳೆ ಅದನ್ನ ಶೋಷಿತೇರು ಕಾರ್ಮಿಕೇರು ನೇನು ಮಾತ ಆಯ್ಕೆ ಮಾಡ್ತದ ಹೆಲ್ಪ್ ಮಲ್ಪನ ಕ್ಲುಪ್ಪೇರು ಪ್ರಥಮ ಆದ್ಯತೆ ಅಂಗವಿಕಲರನ ಬಗ್ಗೆ ಕೊರ್ಲೆ ಅನುಕಂಪ ಮಾತ್ರ ಯಾವುಜಿ ಅವಕಾಶ ಕೊರ್ಲೆ
1: ಪಂಡ ನಮ್ಮ ಸಮಾಜ ಉಡುಪು ನಂಚಿನ ಒಂಜಿ ಸುರೂತ ಅಶಕ್ತ ವರ್ಗ ಪಣ್ಣಗ ಒಂದು ಅಂಗವಿಕಲರ ಅಕ್ಲಿ ಅಂಗವಿಕಲರಿಂದ ನಮ್ಮ ಲೆಪ್ಪರ ಬಲ್ಲಿ ವಿಶೇಷ ಚೇತನ ಅಂದ್ರೆ ನಮ್ಮ ಲೆಪ್ಪೋಡು ಎಂಬಕ್ಕ ದಾದಪ್ಪ ನೋಡೊಂದುಲ್ಲಾರ ಇತ್ತೆ ಇರ್ನ ಮಗನಂಚಿ ಬರ್ಪಿನಿಂದಾಂಡ ದಯಾನಂದ್ ಶೆಟ್ರೆ ಇತ್ತೆ ನೆಕ್ಸ್ಟ್ ಬಾಲೆ ಮಲ್ಲ ಒಂದುಲ್ಲೆತ್ತೆ ಆಯ್ನ ನೆಕ್ಸ್ಟ್ ಜೀವನದ ಬಗ್ಗೆ ಟೀರ್ ದಾದ ಯೋಚನೆ ಮನ್ಪು
2: ಎನ್ನ ಮಗನ ಬಗ್ಗೆ ಮಾತ್ರ ಅಂಚಿನ ಮಾತಾ ಜೋಕುಲ್ನ ಬಗ್ಗೆ ಎಲ್ಲ ಅಂಚಿನ ಮಾತಾ ವರ್ಗದ ಬಗ್ಗೆ ಎಲ್ಲ ಬೌದ್ಧಿಕವಾಯ್ನ ಇಂಚಿನ ವೈಕಲ್ಯತೆ ತಿನ್ನಕ್ಲ ಜೋಕುಲು ಕಾಲಕ್ರಮೇಣ ಅಕ್ಲು ಬೆಳವಣಿಗೆ ಒಂದು ಪೋಪೇರು ಅಕ್ಲ ಅಪ್ಪಮ್ಮೆ ಅಕ್ಲ ಹಿಡ್ದುಂಬು ತೀರ್ಪೋಯರ್ಲ ಅವಕ್ಲ ಪ್ರಾಯ ಬಂದಾಗ ಹಿಡ್ದು ಬಕ್ಕ ತೂಪಿನಕ್ಲು ಏರ್ ಬಂದಾಗ ಐಕೆ ಸರಕಾರ ಒಂದು ಯೋಜನೆ ನಿರೂಪಣೆ ಮಲ್ಪೋಡು ಕೆಲ ಎತ್ತೋ ಸಂಘ ಸಂಸ್ಥೆಯಲ್ಲಿ ಉಳ್ಳೇರು ಇನಿ ಕೆಲವೇರು ಅಕ್ಲು ಹಾಸ್ಟೆಲ್ ಮತ್ತೊಂದುಲ್ಲೇರು ಅದನ್ನ ಬೇತೆ ಬೇತೆ ರೀತಿಲಿ ಸೇವೆ ಕೊರ್ಪುನಂಚಿನ ಎತ್ತೋ ಕಮ್ಯುನಿಟಿ ಮುಖಾಂತರ ಎಲ್ಲ ಉಳ್ಳೇರು ನಮ್ಮ ಕೆಲವು ಚರ್ಚ್ ದಂಡರ್ಡಾದುಪ್ಪು ಕೆಲವು ಟ್ರಸ್ಟ್ ದಂಡರ್ಡಾದುಪ್ಪು ಏನು ಪುನರ್ ಪಂಡ್ರೆ ಪೋಪುಜಿ ಮಸ್ತ್ ಜನ ಈ ಬೇತೆ ಬೇತೆ ಕ್ಷೇತ್ರ ಉಡಿತೆ ಕಲ್ಪನಾ ಶಾಲೆ ಆದುಪ್ಪು ಅಂಚಿನ ಬೇತೆ ಬೇತೆ ಶಾಲೆ ಮಲ್ಪುನ ಲಿಮಿಟೆಡ್ ಅಂಡಲ್ಲ ಆ ಸೇವೆನ ಕೊರೊಂದುಲ್ಲೇರು ಅಕ್ಲಿಗೆ ಸರಕಾರಕ್ಕೆ ಪ್ರಾಮುಖ್ಯತೆ ಕೊರೋಡು ಭವಿಷ್ಯದಾದ ಈ ಮಕ್ಳಿಗೆ ಒಂಜಿನ ವ್ಯವಸ್ಥೆ ಮಲ್ಪರ ಅಪ್ಪ ಕೆಲವೈತೆ ಈ ವೃದ್ಧಾಶ್ರಮ ಪಂದು ವೃದ್ಧರೇನು ತೂವನಂಚಿನ ಐಕ್ಯ ಸರ್ಕಾರ ಕೆಲಸ ವ್ಯವಸ್ಥೆ ಮಲ್ಪೊಂಡು ಅಥವಾ ಬೇತೆ ಬೇತೆ ಎನ್ ಜಿ ಓಸ್ ಮಲ್ಪೇರು ಅವೇ ರೀತಿ ಈ ವಿಭಾಗಗಳ ಭವಿಷ್ಯಡು ದಾದಾಂಡಲಕ್ಕಲಿಗೆ ವ್ಯವಸ್ಥೆ ಅವಡು ಪನ್ಪನ ಬಗ್ಗೆ ಸರ್ಕಾರ ಹೆಚ್ಚಿನ ಪ್ರಾಧಾನ್ಯತೆ ಕೊರಡು ಪಂದು ಒಂಜಿತ ಒಂಜಿ ಸಂಘ ಸಂಸ್ಥೆ ದಕ್ಕಲು ಒಂಜಿ ಹಾಸ್ಟೆಲ್ ಕಟ್ಟುವಂದ ಅಕ್ಕಿನ ಉಚಿತವಾದ ಸೇವೆ ಮಲ್ಪುನ ಅಕ್ಕಿನ ಜೀವನ ಪರ್ಯಂತ ತೂವನಂಚಿನ ವ್ಯವಸ್ಥೆ ಮಲ್ಪಿರಂದ ಸರ್ಕಾರ ಐಕ್ ಭೂಮಿ ಕೊರಪುನಾ ಅತನಂಡ ಐಕ್ ಇನ್ಫ್ರಾಸ್ಟ್ರಕ್ಚರ್ ಕೊರಪುನಾ ಅತನ ಬೇತೆ ಉಳ್ಳ ವ್ಯವಸ್ಥೆ ಮಲ್ಪುನಾಡೆ ಬಗ್ಗೆ ಸರ್ಕಾರ ಐಕ್ ಗಮನ ಕೊರಡು ಪನ್ಪುನ ರೀತಿದ.
1: ದಯಾನಂದ್ ಶೆಟ್ರೆ ಇತ್ತೆ ಇರ್ನ ಒಟ್ಟು ಪಾತ್ರದ ಒಂದೇಟೆ ಅನ್ ಪನ್ಪಿನಿಂದಾಂಡ ಸರ್ಕಾರ ಸಮಾಜ ಜನಕುಲು ಎನ್ ಜಿ ಒ ಬೊಕ್ಕ ಈ ಮಾಧ್ಯಮ ಮೊಕುಲ್ ಮಾತೆರ್ನ ಸಹಕಾರಲ ಅಂಗವಿಕಲರಿಗೆ ಇಜಿನ ವಿಶೇಷ ಚೇತನ ವರ್ಗದ ಜನಕ್ಲಿಗೆ ಬೋಡು ಅಂತ ಪನ್ಪಿನವು ಇರ್ನ ಒಟ್ಟು ಪಾತ್ರದ ಒಂಜಿ ಸಾರಾಂಶ ಪನ್ನುಲೇತೆ. ಅವು ದಯಾನಂದ್ ಶೆಟ್ರೆ ಈರ ನಮ್ಮ ಏನಿತ ಭಿನ್ನರನೊಟ್ಟು ಪಾತ್ರಿಕತೆ ಕಾರ್ಯಕ್ರಮಕ್ಕೆ ಬತ್ತದ ಇರ್ನ ಕೆಲವೊಂಜಾತ ವಿಷಯವಲ್ಲಿನ ಪಂಡರ್ ಬೇನೆದಾದನ್ ಪಂಡರ್ ಬೇನೆ ತೊಜಪಂದಿಜ್ಜರ್ ಮೋನಿಡ್ ಆಂಡಲ ಬೇನೆ ಉಂಡು ನಂಗೆ ಗೊತ್ತಾಪ ಪಾತೇರ್ನಗ ಅತ್ತೆ ನನ್ನಲ್ಲ ಇಂಕ್ಲಿಗೆ ಇಂಚಿನ ಒಂದು ಸಹಕಾರ ಬೋಡು ಅಂತ ಕೇನೊಂದಿಲ್ಲರು. ಆವು ಇರ್ನ ಮಾತ ಬೇಡಿಕೆಲ ಈಡೇರಡು ಈ ಕಾರ್ಯಕ್ರಮದ ಮೂಲಕ ಏರೆಗೆ ಮುಟ್ಟೋಡ ಆಕ್ಲಿಗೆ ಮುಟ್ಟಡ ಅಂತ ಪನ್ನೊಂದು ಇರೆಗೆ ಮಸ್ತ್ ಸೊನ್ಮೇಲು ನಮಸ್ತೆ. ಶ್ರೋತೃಳ್ಳಿ ಒಂದು ಇನಿತ ಬಿನ್ನೇರಿನೊಟ್ಟುಗು ಪಾತ್ರಕತೆ ದಯಾನಂದ್ ಶೆಟ್ರ ಪಾತೇರ್ನಗ ಪಂಡಿರ್ ಅಂಗವಿಕಲೇರ್ ಪನ್ನಗ ಈ ಸಮಾಜಡು ಸುರುಕಾದ ಅಕಲೆಗೆ ಸವಲತ್ತು ತಿಕ್ಕುಡಾಯಿನ ಒಂಜು ವರ್ಗ ಅಂತ ಪಂಡೇರ್ ಬಕ್ಕ ಅರ್ನ ಕೆಲವು ಬೇಡಿಕೆನ್ಲ ಪಂಡೇರ್ ಒಂದಿನ ನಮ್ಮ ಮಾತ ಒಂಜಿ ಗುಮನದೀದ್ ಕೇನುಡಾಯಿನ ಒಂಜು ವಿಷಯದಾದ ಅಂತ ಪನ್ನಗ ಈ ಸಮಾಜಡು ನಮ್ಮ ಮಾತ್ರ ಬದುಕೊಂದುಲ್ಲ ಅಂತಂದೆ ಎನ್ನರವಲ್ಲಿ ಆ ಸ್ವಾರ್ಥ ನಮ್ಮ ಎರಡಲ ಒಪ್ಪರವಲ್ಲಿ ನಂಕ್ ಆಯ್ನಾತ್ ಮಟ್ಟಗೆ ನಂಕ್ ಸಹಾಯ ಮಲ್ಪೊಲಿ ಕುಡೊಂಜಿ ವರ್ಗೋಗ್ಲ ತಾದ ಪಂಡ ಇತ್ತೆ ಈ ವರ್ಗ ಉಂಡು ಓ ವಿಶೇಷ ಚೇತನ ವರ್ಗೋಗು ನಮ್ಮ ಎಂಚ ಸಪೋರ್ಟ್ ಮಲ್ಪೊಲಿ ಪಂಡ ಎಂಚ ಬೆಂಬಲ ಕೊರಲಿ ಅಂತನ್ನಗ ಆ ಸಮುದಾಯದ ಬಗ್ಗೆ ಸರ್ಕಾರನು ಎಚ್ಚರ ಮಲ್ಪೊಲಿ ನಮ್ಮ ಎಮ್ ಎಲ್ ಎನ ಕುಲ್ದಾದೊಲ್ಲೆರು ಎಂ ಪಿನ ಕುಲ್ದಾದೊಲ್ಲೆರು ಅಕಲಿಗೆ ಈ ವಿಷಯದ ಬಗ್ಗೆ ನಮ್ಮ ತೆರಿಪಾವಲಿ ಐದಬೋಕ ಆ ಕುಲ್ದಾದದಾದ ಕಾರ್ಯಕ್ರಮ ಮಲ್ತೊಂದುಲ್ಲೆರು ಆ ವರ್ಗದ ಕುಲು ಆ ಮೂಲಕ ಆ ಕಾರ್ಯಕ್ರಮಗೆ ನಮ್ಮ ಸಪೋರ್ಟ್ ಮಲ್ಪೊಲಿ ಬೆಂಬಲ ಕೊರಲಿ ಐದಬಕದಾದ ಬಂಡ ಮಾಧ್ಯಮ ನಮ್ಮ ಮಾಧ್ಯಮ ಬಂಡ ನಮ್ಮ ಸಂವಿಧಾನದ ಐನೇ ಪಿಲ್ಲರ್ ಅಂತ ಪನ್ಪಿರ್ ಈ ಮಾಧ್ಯಮ ಪನ್ಪಿನವು ಭಾರಿ ಒಂಜಿ ಬಲಶಾಲಿ ಆದಪ್ಪನ ಒಂಜಿ ಕ್ಷೇತ್ರ. ಸೊ ಆ ಕ್ಷೇತ್ರದ ಕುಲು ಈ ವರ್ಗದ ಕ್ಲಿಗೆ ನಿಜವಾದ್ಲ ಸಪೋರ್ಟ್ ಮಲ್ಪೊಡೆ ಅಂತ ಬಂದು ಬೆಂಬಲ ಕೊರಡೆ ಅಂತ ಬಂದು ಯಾನ್ ಈ ಕಾರ್ಯಕ್ರಮದ ಮೂಲಕ ಕೇನೊನ್ವೆ ಅವೇ ರೀತಿ ಏರ್ ಅಧಿಕಾರಿ ನಕುಲುಲ್ಲೇರು ಸರ್ಕಾರ ರಚನೆ ಮಲ್ತೀತಿನಂಚಿನ ವ್ಯವಸ್ಥೆಲಿನ ಅಕ್ಲಿಗೆ ಕೊರಡಾಯಿನ ಸವಲತ್ತನ ಸೂಕ್ತ ರೀತಿಡ್ ಸರಿಯಾದ ರೀತಿಡ್ ಆ ವರ್ಗೊಲೆಗ್ ವಿಶೇಷ ಚೇತನ ವರ್ಗೊಲೆಗ್ ಅಕ್ಲಿಗೆ ಮುಟ್ಟ ಎರಡ ಅವೇ ಮಲ್ಲ ದೇವರನ ಕೆಲಸ ಅಂದ ಯಾನ್ ಎನ್ನುವೆ ಇನ್ನಿತ ಕಾರ್ಯಕ್ರಮಗೂ ಬತ್ತದ ಬೆನ್ನೇರ್ನೊಟ್ಟುಗೂ ಪಾತ್ರಕತೆ ಪನ್ಪಿನ ಈ ಕಾರ್ಯಕ್ರಮಗೂ ಬತ್ತದ ನಮ್ಮೊಟ್ಟುಗೂ ಸುಮಾರು ವಿಷಯನ ಪಟ್ಟೊಂಡಿನ ಶ್ರೀ ದಯಾನಂದ ಶೆಟ್ಟಿ ಕಾವೂರು ಮೇರೆಗ ಸೊನ್ಮೇಲೆ ಪನ್ನದು ಇನ್ನಿತ ಕಾರ್ಯಕ್ರಮ ಮುಗಿತೊಂದಲ್ಲೇ ನಮಸ್ಕಾರ. ಒಂದು ಇನಿತ ತುಳು ಪ್ರಸಾರ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬರ್ಕಾ

ಹಾಯ್, ಯಾನಿಗನ ರಕ್ಷ ಶೆಟ್ಟಿ. ನೀವು ಕೇಳೊಂದು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.

ಒಂಜಿಮೇಟ್, ಕಲ್ಲು ಜೀವದ, ಮಲ್ಲ ಕಾರದ, ಓಂಟೆ ನಾಲಿದ, ಬೋಂಟೆ ಬುದ್ಧಿದ, ಉರಿಯೇ ನನೊಂಜಿಮೇಟ್, ಕಾದಿ ಕಟ್ಟೋಡು ಗಟ್ಟಿ ಪೆಟ್ಟಿಡು ಗೆಲ್ತು ಬರ್ಪಿನ ಕರಿಯೇ ಗುರುವಪ್ಪನ್ನ ಅರ್ತಿ ಪೀರ್ತಿದ ಉರಿಯೇ ಒಂಜಿಮೇಟ್, ಶೀನ ಮೇಸ್ತ್ರಿನ ಮಾನವರಿಪುನ ಕರಿಯೇ ನನೊಂಜಿಮೇಟ್.

0: ಈತನೈಟ ಕೆಲವೊಂಜಿ ತುಳು ಪದಕುಲೇನೆ ಕೇನಂದು ಬರ್ತಾರೆ. ಇಡೆಗ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಲುವುದು ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಗಮ್ಮತ್ತು.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಮಲಬದ್ಧತೆ ಒಂದು ದೀರ್ಘಾವಧಿ ಸಮಸ್ಯೆ, 6 ತಿಂಗಳಿಂದ ಹಿಡಿದು ವರ್ಷಗಳವರೆಗೆ ಕಾಡುವ ಒಂದು ಸಮಸ್ಯೆ ಕೂಡ ಹೌದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರನ್ನ ಕಾಡುತ್ತಿರತಕ್ಕಂತಹ ಒಂದು ಸಮಸ್ಯೆ. ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರದಲ್ಲಿ ನಾರಿನಂಶದ ಕೊರತೆ, ಸರಿಯಾಗಿ ನೀರು ಕುಡಿಯದಿದ್ರೆ ಈ ಮಲಬದ್ಧತೆ ಕೂಡ ಉಂಟಾಗಿ ಬಿಡುತ್ತೆ. ಹಾಗಾಗಿ ಆ ಸಮಸ್ಯೆಯಿಂದ ಹೊರಬರಲು ನಾವು ನಿರಂತರ ಕಾಳಜಿ ವಹಿಸಬೇಕಾಗುತ್ತೆ. ಹಾಗಾಗಿ ಈ ಮಲಬದ್ಧತೆ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಮಲಬದ್ಧತೆ ಎಂದ್ರೇನು, ಅದರ ಸಾಮಾನ್ಯ ಲಕ್ಷಣಗಳು ಯಾವುದು, ಹೇಗೆ ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ಕೂಡ ಇದಕ್ಕೆ ಪರಿಹಾರ ಇದೆ, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿಕ್ಕಿದ್ದೀವಿ. ನಮ್ಮ ಜೊತೆಗೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ನಯನಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಮಲಬದ್ಧತೆ ಸಮಸ್ಯೆ ಅಂದ್ರೇನು?
3: ಇತ್ತೀಚಿನ ದಿನಗಳಲ್ಲಿ ಮಲಬದ್ಧತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲಿ ಸಹ ಕಾಣಲಿಕ್ಕೆ ಸಿಗುವಂಥದ್ದು. ಸೊ ಮಲಬದ್ಧತೆ ಅಂದರೆ ಈಗ ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಒಂದು ವಾರದಲ್ಲಿ 3 ಸರ್ತಿಯಾದರೂ ಮಲ ಹೋಗದಿದ್ರೆ ಅದನ್ನ ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳುವಂತದ್ದು. ಬಟ್ ನಾವು ಕ್ಯಾಶುವಲ್ ಆಗಿ ಹೇಳುದಾದ್ರೆ ನಾರ್ಮಲ್ ಲೈಫ್ ಅಲ್ಲಿ, ಸೊ ಈಗ ಮೋಷನ್ ಹೋಗದೆ ಇರ್ತಕ್ಕಂಥದ್ದು, ಇಲ್ಲ ಗಟ್ಟಿಯಾದ ಮೋಷನ್ ಹೋಗುವಂಥದ್ದು, ಮಲ ಹೋಗುವಂಥದ್ದು, ಇಲ್ಲ ಮೋಷನ್ ಹೋಗ್ಲಿಕ್ಕೆ ತುಂಬಾ ಕಷ್ಟ ಪಡ್ತೀರಾ, ಇಂಥ ಸಮಸ್ಯೆ, ಇದನ್ನ ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ಇನ್ನೊಂದು ತರದ್ದು ಏನಂದ್ರೆ, ಈಗ ನಾವು ಮೋಷನ್ ಹೋದ್ರ, ನಾವೀಗ ಪೇಷಂಟ್ ಅಲ್ಲಿ ಕೇಳುವಾಗ ನೀವು ಮೋಷನ್ ಕ್ಲಿಯರ್ ಉಂಟಾ ಕೇಳಿದಾಗ, ಹಾ ಡೈಲಿ ಮೋಷನ್ ಹೋಗ್ತೇವೆ ಡಾಕ್ಟರ್, ಬಟ್ ಅದು ಒಂದು ಎಂಪ್ಟಿನೆಸ್ ಫೀಲಿಂಗ್ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಸಹ ಮಲಬದ್ಧತೆ ಅಂತಾನೆ ಹೇಳ್ಬೋದು ನಾವು. ಸೊ ಈಗ ಈ ನಮ್ಮ ದೇಹ ಅನ್ನೋದು ನಾವೇನ್ ತಿಂತೇವೆ ಅದು ವೇಸ್ಟ್ ಆಗಿ ಹೊರಗೆ ಬರ್ತದೆ, ಬಟ್ ಮಲದಲ್ಲಿ ನಾವು ತಿನ್ನುವಂತ ಆಹಾರದ ವೇಸ್ಟ್ ಮಾತ್ರ ಇರುವುದಿಲ್ಲ. ಸೊ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕಾಗುವಂತ ಎನ್ಝೈಮ್ಸ್ ಆಗಿರ್ಬೋದು, ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೇವೆ ನಾವು, ಮತ್ತೆ ಪಿತ್ತ ಅಂತ ಹೇಳ್ತೇವೆ, ಇದೆಲ್ಲ ಮಿಕ್ಸ್ ಆಗಿ ನಮ್ಮ ಆಹಾರ ಜೀರ್ಣ ಆಗುವಂಥದ್ದು. ಸೊ ಇದೆಲ್ಲ ಮಿಕ್ಸ್ ಆಗಿ ಆಗ್ತಕ್ಕಂಥ ಎಂಡ್ ಪ್ರಾಡಕ್ಟ್, ಈ ಪಿತ್ತ ಏನಿದೆ ಅದರ ಎಂಡ್ ಪ್ರಾಡಕ್ಟ್ ಕೂಡ, ವಿಚ್ ಇಸ್ ಟಾಕ್ಸಿಕ್, ಅದು ಒಂದು ಅಂಶ, ಟಾಕ್ಸಿನ್ ಅಂಶ. ಸೊ ಅದು ಮಲವಾಗಿ ಫಾರ್ಮ್ ಆಗುವಂಥದ್ದು. ಸೊ ಈ ಮಲವು ಈ ನಮ್ಮ ದೊಡ್ಡ ಕರಳಲ್ಲಿ ಲಾಸ್ಟ್ಗೆ ಸೇರ್ಕೊಂಡಾಗ ಏನಾದರೂ ಇದು ಹೊರಗೆ ಹೋಗದೆ ಇದ್ರೆ ನಮ್ಮ ಬಾಡಿ ಹೇಗೆ ಅಂದ್ರೆ ಆ ಮಲದಲ್ಲಿ ಕೂಡ ಮತ್ತೆ ಸಹ ಅಬ್ಸಾರ್ಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವಾಗ ಏನಾಗ್ತದೆ, ನಮ್ಮ ಟಾಕ್ಸಿನ್ಸ್ ಪುನಃ ರೀಅಬ್ಸಾರ್ಬ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಮ ದೇಹದಲ್ಲಿ. ಸೊ ಆವಾಗ ಏನಾಗ್ತದೆ, ನಮ್ಗೆ ವೇರಿಯಸ್ ಅದರ್ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರ್ತದೆ. ಸೊ ಮಲಬದ್ಧತೆ ಅನ್ನೋದು ಒಂದು ಪ್ರೈಮರಿ ಕಾಸ್ ಅಂತ ಹೇಳ್ಬೋದು ನಾವು. ಸೊ ಆತರ
2: ಇದರಲ್ಲಿ ಟೈಪ್ಸ್ ಏನಾದ್ರೂ ಇದೆಯಾ?
3: ಹಾ, ಟೈಪ್ಸ್ ಇದೆ. ಆಕ್ಚುಲಿ ಪ್ರೈಮರಿ ಮತ್ತೆ ಸೆಕೆಂಡ್ರಿ ಅಂತ ಎರಡು ಟೈಪ್ಸ್ ಇದೆ. ಯೂಶುವಲಿ ಪ್ರೈಮರಿ ಅಂದ್ರೆ ನಿಮ್ಗೆ ಮಲ ಹೋಗ್ಲಿಕ್ಕೆ, ಈಗ ನಾವು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್, ನಮ್ಮ ಕರಳಿನ ಒಂದು ಮೂವ್ಮೆಂಟ್ ಅಂತ ಹೇಳ್ಬೋದು. ಮಲ ಹೋಗ್ಬೇಕಾದ್ರೆ ನಮ್ಮ ಮಸಲ್ಸ್ ನ ಆಕ್ಷನ್ಸ್ ಇಂಪಾರ್ಟೆಂಟ್, ಈಗ ಹೊಟ್ಟೆ ಹತ್ರ ಇರುವಂತಹ ಮಸಲ್ಸ್, ಸೊ ಅದರ ಮೂವ್ಮೆಂಟ್ ಇಂದ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದರ ಸಮಸ್ಯೆ ಇದ್ರೆ ಅದು ಲೈಕ್ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಮ್ಗೆ ಮಲ ಪಾಸ್ ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಸೊ ಅದು ನಾವು ಪ್ರೈಮರಿ ಕ್ಯಾಟಗರಿ ಆಗಿ ತಗೊಳ್ತೇವೆ. ಬಟ್ ಯೂಶುವಲಿ ಎಲ್ಲರಿಗೂ ಇಂಥ ಸಮಸ್ಯೆ ಇರುವುದಿಲ್ಲ. ಯೂಶುವಲಿ ಇರೋದು ಸೆಕೆಂಡ್ರಿ ಟೈಪ್ಸ್ ಅಲ್ಲಿ ಇರುವಂತ ಸಮಸ್ಯೆ ಎಲ್ಲರಿಗೂ ಇರುವಂತದ್ದು. ಸೊ ಇದೇನಾಗ್ತದೆ, ನಾವು ತಿನ್ನುವ ಆಹಾರ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದರ ಮೇಲೆ ಡಿಪೆಂಡ್ ಆಗಿ ಆಗುವಂತ ಮಲಬದ್ಧತೆ ಏನಿದೆ ಅದು ಯೂಶುವಲಿ ಎಲ್ಲರಲ್ಲಿ ಸಹ ಕಾಣಲಿಕ್ಕೆ ಸಿಗುವಂತದ್ದು.
2: ಇದು ಹೆಚ್ಚಾಗಿ ಯಾಕೆ ಕಂಡು ಬರುತ್ತೆ ಅಂತ, ಇದಕ್ಕೆ ಕಾರಣಗಳು ಏನಾಗಿರಬಹುದು?
3: ಕಾರಣಗಳು. ಸೊ ಕಾರಣಗಳಂದ್ರೆ ತುಂಬಾ ರೀಸನ್ಸ್ ಇದೆ ನಮ್ಮಲ್ಲಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ತಿನ್ನುವಂತ ಆಹಾರ, ಈಗಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ತಿನ್ನುವಂತ ಆಹಾರ, ನಾವು ಮೋರ್ ಏನ್ ಹೇಳ್ತೇವೆ ಒಂದು ಮೈದಾ ಪ್ರಾಡಕ್ಟ್ ಇಲ್ಲ ಪ್ರೊಸೆಸ್ಡ್ ಪ್ರಾಡಕ್ಟ್ ಡೈರಿ ಪ್ರಾಡಕ್ಟ್ ಅಂತ ಹೇಳ್ತೇವೆ ನಾವು, ಅದರ ಮೇಲೆ ನಾವು ಜಾಸ್ತಿ ಅದರ ಹಿಂದೆ ಹೋಗ್ತಾ ಇದ್ದೇವೆ. ಸೊ ಅಂಥದ್ದೆಲ್ಲ ತಿಂದಾಗ, ಈ ಮೈದಾ ಅಂಶ ತಿಂದಾಗ ಅದರಲ್ಲಿ ಫೈಬರ್ ಅಂಶ ಅನ್ನೋದು ಕಮ್ಮಿ ಇರ್ತದೆ. ಸೊ ಯಾವಾಗ ಫೈಬರ್ ಅಂಶ ನಮ್ಮ ಇದು ದೇಹದಲ್ಲಿ ಕಮ್ಮಿ ಆಗ್ತದೆ ಆವಾಗ ಈ ನಮ್ಮ ಮಲ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಆವಾಗ ಏನಾಗ್ತದೆ, ಅಲ್ಲಿ ಅದಕ್ಕೆ ಆ ಮೂವ್ಮೆಂಟ್ ಆಗ್ಲಿಕ್ಕೆ ಮಲ ಹೊರಗೆ ಹೋಗ್ಲಿಕ್ಕೆ ಆ ನೀರಿನ ಅಂಶ ಇರುವುದಿಲ್ಲ ಅದರಲ್ಲಿ, ಆವಾಗ ಅದು ಗಟ್ಟಿಯಾಗಿ ಅಲ್ಲೇ ಶೇಖರಣೆ ಆಗುವಂಥದ್ದು. ಸೊ ಅಲ್ಲಿ ಪುನಃ ಅದೇ ನಾ ಹೇಳಿದ್ನಲ್ಲ, ರೀಅಬ್ಸಾರ್ಪ್ಷನ್ ಪ್ರೋಸೆಸ್ ಆಗಿ ನಿಮ್ಗೆ ಅಂತ ಇದು ಏನು ಬೇರೆ ಬೇರೆ ಲಕ್ಷಣಗಳು ಕಾಣುವಂಥದ್ದು. ಸೊ ಇನ್ನೊಂದು ಕಾರಣ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ವಿ ಆರ್ ವೆರಿ ಬಿಸಿ, ನೀರು ಕುಡಿಲಿಕ್ಕೆ ಸಹ ಟೈಮ್ ಇಲ್ಲ ನಮ್ಗೆ ಅಲ್ವಾ. ಯೂಶ್ವಲಿ ನಾವು ಹೇಳುವ ಪ್ರಕಾರ ಒಂದು 2-5 liters ಕುಡಿಬೇಕು ಅಂತ ಹೇಳ್ತೇವೆ ದಿನದಲ್ಲಿ, ಬಟ್ ಅಷ್ಟು ಕುಡಿಲಿಕ್ಕೆ ಆಗದಿದ್ರು ಒಂದು ಅರೌಂಡ್ 4 liters ಆದರೂ ಕುಡಿಬಹುದು ನಾವು. ಸೊ ಇಷ್ಟು ಕುಡಿಯದೇ ಇದ್ರೆ, ಈಗ ನಿಮ್ಗೆ ಗೊತ್ತಿದೆ ನಮ್ಮ ದೇಹದಲ್ಲಿ ಎಂಥದೇ ಕಾರ್ಯ ಆಗ್ಬೇಕಾದ್ರೂ ನೀರು ತುಂಬಾ ಇಂಪಾರ್ಟೆಂಟ್. ನಮ್ಮ ವರ್ಲ್ಡ್ ಅಲ್ಲಿ ಹೇಗೆ 70% ವಾಟರ್ ಇರುತ್ತೋ ಹಾಗೆ ನಮ್ಮ ದೇಹದಲ್ಲಿ ಸಹ ಮೋಸ್ಟ್ ಆಫ್ ದ ಇದಿರುದು ನೀರೇ ಇರುದು ನಮ್ಮ ದೇಹದಲ್ಲಿ. ಸೊ ಈ ನೀರಿನ ಅಂಶನೇ ಕಮ್ಮಿ ಆದ್ರೆ ಅಲ್ಲಿ ಆ ಮೋಷನ್ ಪಾಸ್ ಆಗ್ಲಿಕ್ಕೆ ಸಹ ಇದಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಅದು ಹೇಗೆ ಅಂದ್ರೆ, ಈಗ ನೀವು ನೀರು ಕುಡಿತಾ ಇದ್ದಾಗೆ ನಿಮ್ಮ ದೇಹಕ್ಕೆ ನೀರು ಸಿಗ್ತದೆ, ಅವಾಗ ಏನಾಗ್ತದೆ ಆ ಮೋಷನ್ ಇಂದ ಅಬ್ಸರ್ವ್ ಮಾಡುವಂತ ಇದು ಗತಿ ಬರುದಿಲ್ಲ ಅದಕ್ಕೆ, ನೀರನ್ನು ಅಬ್ಸರ್ವ್ ಮಾಡುವಂತ ಗತಿ. ಸೊ ಇದೇನಾಗ್ತದೆ, ಫೆಸಿಲಿಟೇಟ್ ಮಾಡ್ತದೆ ಮೋಷನ್ ಪಾಸ್ ಆಗ್ಲಿಕ್ಕೆ. ಸೊ ಆವಾಗ ಏನಾಗ್ತದೆ ನಮ್ಗೆ ಮೋಷನ್ ಕ್ಲಿಯರ್ ಆಗಿ ಪಾಸ್ ಮಾಡುವಂಥದ್ದು. ಸೊ ಬೇರೆ ಏನಂದ್ರೆ, ನಿಮ್ಮ ಎಲ್ಲ ಈಗ ಸ್ವೆಟ್ ಆಗಿರ್ಬೋದು, ನಮ್ಮ ಏನ್ ಹೇಳ್ತೇವೆ ಎಕ್ಸ್ಕ್ರೀಟ್ರಿ ಆರ್ಗನ್, ಈಗ ಲಂಗ್ಸಿಗೆ ಅಥವಾ ಕಿಡ್ನಿಗೆ ಅಥವಾ ಸ್ಕಿನ್ನಿಗೆ ಇದೆಲ್ಲ ಎಕ್ಸ್ಕ್ರೀಟ್ರಿ ಆರ್ಗನ್ ಅಂತ ಹೇಳ್ತೇವೆ ನಾವು. ಸೊ ಇದಕ್ಕೆಲ್ಲ ಮುಖ್ಯವಾಗಿ ಬೇಕಾಗುವಂಥದ್ದು ನೀರು. ನೀರು ನಮ್ಮ ದೇಹದಲ್ಲಿ ಕಮ್ಮಿ ಆಯಿತು ಅಲ್ಲಿ ಡಿಹೈಡ್ರೇಷನ್ ಸ್ಟಾರ್ಟ್ ಆಗಿ ಬೇರೆ ಬೇರೆ ಸಮಸ್ಯೆ ಕಾಣುವಂಥದ್ದು ಆಗ್ತದೆ. ಅದರಲ್ಲಿ ಒಂದು ಸಮಸ್ಯೆ ನಮ್ಮ ಕಾನ್ಸ್ಟಿಪೇಷನ್ ಕೂಡ, ಮಲಬದ್ಧತೆ ಕೂಡ.
0: ಪ್ರಮುಖವಾಗಿ ಆಹಾರ ಕ್ರಮ,
3: ಆಹಾರ ಕ್ರಮ ನಮ್ಮ ಆಹಾರದಲ್ಲಿ ಅದೇ ಫೈಬರ್ ಜಾಸ್ತಿ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್. ಹಾಗೆಂತ ಈಗ ಒಬ್ರು ಕಾನ್ಸ್ಟಿಪೇಷನ್ ಅಲ್ಲಿ ಬಳಲ್ತಾ ಇದ್ದಾರೆ ಆಲ್ರೆಡಿ, ಹಿ ಇಸ್ ಸಫರಿಂಗ್, ಆವಾಗ ನಾವು ನೀವು ಫೈಬರ್ ರಿಚ್ ತಗೊಳ್ಳಿ ಫುಡ್ ಅಂತ ಹೇಳಿದ್ರೆ ಅವರಿಗೆ ಏನಾಗ್ತದೆ, ಬ್ಲೋಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ, ಈ ಹೊಟ್ಟೆ ಉಬ್ಬರಿಸುವಂತದ್ದು ಹೇಳ್ತೇವಲ್ಲ ಅದೆಲ್ಲ, ಮತ್ತೆ ಡರ್ಕೆ ಬರುವಂತದ್ದು, ತೇಗು ಬರುವಂತದ್ದು, ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀವು ಫಸ್ಟ್ ನಿಮ್ಮ ಕಾರಣ ಹುಡುಕ್ಬೇಕು, ನಿಮ್ಮ ಮಲಬದ್ಧತೆಗೆ ಏನು ಕಾರಣ. ನಮ್ಮ ಸಿಸ್ಟಮ್ ಅಲ್ಲಿ ನಾವು ಹೇಗೆ ಹೇಳ್ತೇವೆ ಅಂದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ಪ್ರಿವೆಂಟ್, ನೀವು ಅದು ಬರ್ಲಿಕ್ಕಿಂತ ಮುಂಚೆ ನೀವು ಪ್ರಿವೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೇವೆ. ಸೊ ಹಾಗೆ ಇನ್ನೊಂದು ರೀಸನ್ ಏನಂದ್ರೆ, ನಮ್ಮ ಎಕ್ಸಸೈಸ್, ಲ್ಯಾಕ್ ಆಫ್ ಎಕ್ಸಸೈಸ್. ನಾವು ದಿನದಲ್ಲಿ ಈಗ ಗೊತ್ತಿದೆ ಎಲ್ಲ ಬ್ಯುಸಿ ಲೈಫ್ ಅಲ್ಲಿ ದೇ ಆರ್ ನಾಟ್ ಹ್ಯಾವಿಂಗ್ ಟೈಮ್, ಟೈಮ್ ಇರುವುದಿಲ್ಲ ಅವರಿಗೆ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ. ಬಟ್ ಏನಾದರೂ ಕಷ್ಟಪಟ್ಟಾದ್ರೂ ಒಂದು ಅರ್ಧ ಗಂಟೆ ಹಿಡ್ಕೊಂಡು ನಾವು ಎಕ್ಸಸೈಸ್ ಮಾಡಿದ್ವಿ ಅಂದರೆ, ಸೊ ಅದು ತುಂಬ ಯೂಸ್ಫುಲ್ ಆಗ್ತದೆ ನಿಮ್ಮ ಮಲ ಪಾಸ್ ಮಾಡಲಿಕ್ಕೆ ಆಗಿರ್ಬೋದು, ಇಲ್ಲ ಬಾಡಿಯ ಒಂದು ಆಕ್ಟಿವಿಟೀಸಿಗೆ ತುಂಬ ಒಳ್ಳೆಯದು. ಸೊ ಎಕ್ಸಸೈಸ್ ಆಲ್ಸೋ ತುಂಬ
0: ಒಂದು ಪ್ರಮುಖ, ಯೋಗವನ್ನು ತುಂಬ ಮಂದಿ
3: ಮಾಡ್ತಾ ಇದ್ದಾರೆ, ಅದು ಬಹಳ ಮುಖ್ಯ. ಸೊ ಯೋಗದಲ್ಲಿ ನಾವು ತುಂಬಾ ದೊಡ್ಡ ದೊಡ್ಡ ಆಸನಾಸ್ ಏನು ಬೇಡ, ನಮ್ಮ ಹೊಟ್ಟೆಯ ಒಂದು ಮೂಮೆಂಟ್, ಈಗ ಒಂದು ಕೈಕಾಲುಗಳಿಗೆ ಒಂದು ಸಡಿಲತೆ ಕೊಡುವಂಥದ್ದು
0: ಪ್ರಾಣಾಯಾಮ
3: ಮಾಡಿದ್ರೆ ಸಹ ಆಗ್ತದೆ, ನಿಮ್ಮ ಖುಷಿಗೆ ಬಂದದ್ದು. ಈಗ ನೀವು ವಾಕಿಂಗ್ ಮಾಡಿದ್ರೂ ನಮ್ಗೇನು ತೊಂದರೆ ಇಲ್ಲ, ಜಿಮ್ಮಿಂಗ್ ಮಾಡಿದ್ರು ಏನು ತೊಂದರೆ ಇಲ್ಲ, ಒಟ್ಟು ನಿಮ್ಮ ದೇಹವನ್ನು ದಣಿಸ್ಬೇಕು ನೀವು. ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದೆಲ್ಲದ್ರದ್ದು ಹೊರತುಪಡಿಸಿ ಯೋಗ ಯಾಕೆ ಒಳ್ಳೇದು ಅಂತ ಹೇಳಿದ್ರೆ, ನಮ್ಮದು ಯೋಗ ಆಸನ ಒಟ್ಟಿಗೆ ಈ ಪ್ರಾಣಾಯಾಮ ರಿಲ್ಯಾಕ್ಸೇಷನ್ ಅಂದ್ರೆ ಒಂದು ಒಂದು ಬಾಡಿಗೆ ಕಂಪ್ಲೀಟ್ ಆಗಿ ಏನ್ ಬೇಕಿದೆ
0: ದೈಹಿಕ ಮತ್ತು ಮಾನಸಿಕ
3: ಕವರ್ ಆಗ್ತದೆ ಸರ್. ಹಾಗೆ
0: ಓಕೆ, ಒಂದಿಷ್ಟು ರೀಸನ್ ಗಳನ್ನು ಕೂಡ ಹೇಳಿದ್ರೆ ಯಾಕೆ ಮಲಬದ್ಧತೆ ಬರುತ್ತೆ ಅಂತ. ಸೊ ಅದರಲ್ಲಿ ಪ್ರಮುಖವಾಗಿ ಆಹಾರ, ಇನ್ನು ಯಾವ ರೀತಿಯ,
3: ಇನ್ನು ಕೆಲವು ಮಾತ್ರೆ ತಗೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಬರ್ತದೆ. ಈಗ ಯೂಶ್ವಲಿ ಈ ನಮ್ಮ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಬರ್ತದೆ, ಅದು ಒಂದು. ಇನ್ನೊಂದು ನಾವು ಆಂಟಿಬಯೋಟಿಕ್ಸ್ ತಗೊಂಡ್ರೆ, ಸೊ ಆಂಟಿಬಯೋಟಿಕ್ಸ್ ಏನಂದ್ರೆ, ಈಗ ನಾನು ಫಸ್ಟಿಗೆ ಹೇಳಿದಾಗೆ ಮಲ ಫಾರ್ಮ್ ಆಗ್ಲಿಕ್ಕೆ ನಮ್ಮ ತಿಂದ ಆಹಾರ ಮಾತ್ರ ಅಲ್ಲ, ಅದರಲ್ಲಿ ಕೆಲವು ನಮ್ಮ ಹೊಟ್ಟೆಲಿರ್ತಕ್ಕಂಥ ಆಲ್ರೆಡಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಸಹ ಅದಕ್ಕೆ ರೀಸನ್ ಆಗ್ತದೆ. ಇರ್ತದೆ. ಸೊ ಅದು ಫಾರ್ಮ್ ಮಾಡಲಿಕ್ಕೆ ಅಂದ್ರೆ ಅದು ಡೈಜೆಸ್ಟ್ ಆಗಿ ನಮ್ಮ ಫುಡ್ ಡೈಜೆಸ್ಟ್ ಆಗಿ ಜೀರ್ಣ ಆಗಿ ಲಾಸ್ಟ್ಗೆ ಮಲ ಫಾರ್ಮ್ ಆಗಲಿಕ್ಕೆ ಕೆಲವು ಬ್ಯಾಕ್ಟೀರಿಯಾಗಳು ಸಹ ಇಂಪಾರ್ಟೆಂಟ್, ಅದು ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಸೊ ಈ ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ಆಂಟಿಬಯೋಟಿಕ್ಸ್ಗೆ ಗೊತ್ತಿರೋದಿಲ್ಲ ಯಾವುದು ಗುಡ್ ಬ್ಯಾಕ್ಟೀರಿಯಾ ಯಾವುದು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ. ಸೊ ಎಲ್ಲದನ್ನು ನಾಶ ಮಾಡ್ತದೆ ಅದು. ಅವಾಗ ಏನಾಗ್ತದೆ ಈ ಏನು ಈ ಪ್ರೊಸೆಸ್ ಡೈಜೆಷನ್ ಜೀರ್ಣಾಂಗ ಕ್ರಿಯೆ ಮಾಡಲಿಕ್ಕೆ ಆ ಬ್ಯಾಕ್ಟೀರಿಯಾ ಇರುವುದಿಲ್ಲ ನಮ್ಮ ಹೊಟ್ಟೆಯಲ್ಲಿ, ಅದು ಕೂಡ ಒಂದು ರೀಸನ್ ಆಗ್ಬೋದು ಆ ಮಲಬದ್ಧತೆ ಫಾರ್ಮ್ ಆಗಲಿಕ್ಕೆ. ಸೊ ಅದರೊಟ್ಟಿಗೆ ಯೂಶ್ವಲಿ ಆಂಟಿಬಯೋಟಿಕ್ಸ್ ಕೊಡುವಾಗ ನಾವು ಪ್ರೋಬಯೋಟಿಕ್ಸ್ ಅಂದರೆ ಆ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರ ಅಂತ ಹೇಳ್ತೇವೆ ನಾವು, ಅದನ್ನು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೇವೆ. ಸೊ ಅದನ್ನು ತಿನ್ನೋದ್ರಿಂದ ಆ ಬ್ಯಾಕ್ಟೀರಿಯಾಗಳಿಗೆ ಹೆಲ್ದಿ ಬ್ಯಾಕ್ಟೀರಿಯಾವನ್ನು ರೀಪ್ರೊಡ್ಯೂಸ್ ಮಾಡ್ಬೋದು ನಮ್ಮ ಗಟ್ಟಲ್ಲಿ. ಸೊ ಇದು ಒಂದು, ಇದು ಡ್ರಗ್ಸ್ ವಿಷಯಕ್ಕೆ ಬಂದರೆ ಅಂದರೆ ಮಾತ್ರೆಗಳನ್ನು ಇದು ವಿಷಯಕ್ಕೆ ಬಂದರೆ ಇನ್ನು ಕೆಲವು ಫಿಸಿಯೋಲಾಜಿಕಲ್ ಅಂತ ಹೇಳಿದರೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶ್ವಲಿ ಇದಿರ್ತದೆ ಈ ಕಾನ್ಸ್ಟಿಪೇಷನ್ ಅನ್ನೋದು ಕಾಣ್ತದೆ ಮಲಬದ್ಧತೆ. ಅದು ನ್ಯಾಚುರಲ್ ಯಾಕಂದರೆ ಅದು ತುಂಬ ಪಿರಿಯಡ್ ಲಾಂಗ್ ಇರೋದಿಲ್ಲ, ಬಟ್ ಆ 9 months ಟಿಲ್ ದ ಡೆಲಿವರಿ ಅದು ಇರ್ತದೆ. ಸೊ ಹಾಗಾಗಿ ಏನಂದರೆ ನಾವು ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿದರೆ ದೇ ವಿಲ್ ಪ್ರೊವೈಡ್, ಅವರು ಹೇಳ್ತಾರೆ ಇಂಥದ್ದೇ ತಿನ್ನಿ ಇದಕ್ಕೆ. ಸೊ ಎಲ್ಲದರೊಟ್ಟಿಗೆ ನಾವು ಫೈಬರ್ ರಿಚ್ ಅಂದರೆ ಈ ಸೊಪ್ಪು ತರಕಾರಿ ಏನಿದೆ ಇಂಥ ಆಹಾರ ತಿನ್ನೋದ್ರಿಂದ ಅದು ಏನು ನಮ್ಮ ಮಲಬದ್ಧತೆಯನ್ನು ಕಂಟ್ರೋಲ್ ಮಾಡ್ಬೋದು ನಾವು. ಮತ್ತೆ ಕೆಲವು ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಈ ಕ್ಯಾಲ್ಶಿಯಂ ಐಯನ್ ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳೋದ್ರಿಂದ
0: ಜಿಮ್ಮಿಗೆ ಹೋಗೋರು ಪ್ರೋಟೀನ್
3: ಪ್ರೋಟೀನ್ ಎಲ್ಲ ಹೆಚ್ಚಾಗಿ ತಗೊಳ್ತಾರೆ, ಅದರಿಂದ ಸಹ ಕೆಲವೊಮ್ಮೆ ಮಲಬದ್ಧತೆ ಬರುವಂತ ಚಾನ್ಸಸ್ ಇದೆ. ಸೊ ನೀವು ಐಯನ್ ಮತ್ತೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳ್ಳುವಾಗ ಅದರ ಒಟ್ಟಿಗೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಅಂದ್ರೆ ನಾನು ಮಾತ್ರ ರೂಪದಲ್ಲಿ ಹೇಳುದಲ್ಲ, ಈಗ ಮೆಗ್ನೀಷಿಯಂ ರಿಚ್ ಫುಡ್ಸ್ ಅಂದ್ರೆ ಈ ನಮ್ಮ ಬನಾನಾ ಆಗಿರ್ಬೋದು ಮತ್ತೆ ಬೇರೆ ಯಾ ಈ ನಟ್ಸ್ ಆಗಿರ್ಬೋದು ಯಾವುದು ಜಿಂಕ್ ರಿಚ್ ಮ್ಯಾಗ್ನೀಷಿಯಂ ರಿಚ್ ಎಲ್ಲ
0: ಇರ್ತದೆ,
3: ಐರನ್ ಕಂಟೆಂಟ್ಸ್. ಬಟ್ ನಮ್ಗೆ ಮ್ಯಾಗ್ನೀಷಿಯಂ ಬೇಕಾಗುವಂಥದ್ದು ಈ ಬನಾನಾದಲ್ಲಿ ಮತ್ತೆ ಸೊಪ್ಪು ತರಕಾರಿಗಳಲ್ಲಿ. ಸೊ ಅದು ಈ ಐರನ್ ಅಂಡ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳ್ಬೇಕಾದ್ರೆ ಈ ಮ್ಯಾಗ್ನೀಷಿಯಂ ಒಟ್ಟಿಗೆ ತಗೊಂಡ್ರೆ ನಿಮ್ಗೆ ಮಲಬದ್ಧತೆ ಅಷ್ಟು ಸಮಸ್ಯೆ ಬರುವುದಿಲ್ಲ. ಸೊ ಇದು ಒಂದು. ಮತ್ತೆ ಬೇರೆ ರೀಸನ್ಸ್ ಹೇಳಿದ್ರೆ ನಮ್ಮ ಸ್ಟ್ರೆಸ್, ಈಗ ಯೂಶ್ವಲಿ ಎಲ್ಲರಿಗೆ ಸಹ ಸ್ಟ್ರೆಸ್ ಇರ್ತದೆ. ಸೊ ಈ ವರ್ಕ್ ಪ್ರೆಷರ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಸಹ ಕೆಲವರಿಗೆ ಜಾಸ್ತಿಯಾಗಿ ಈ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮಗೆ ಈಗ ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಜಾಸ್ತಿ ಆಗ್ತದೆ. ಸೊ ಇದು ಕೂಡ ಒಂದು ರೀಸನ್ ಆಗ್ತದೆ ಮಲಬದ್ಧತೆಗೆ. ಸೊ ಇದೆಲ್ಲ ಈ ತುಂಬ ಹಾಗೆ ರೀಸನ್ಸ್ ಹೇಳಲಿಕ್ಕೆ ಹೋದ್ರೆ ಕೆಲವರಿಗೆ ಡಯಾಬಿಟೀಸ್ ಇದ್ದವರಿಗೆ ಸಹ ಕಾನ್ಸ್ಟಿಪೇಷನ್ಸ್ ಕಾಣ್ತದೆ. ಸೊ ಅದು ಒಂದು. ಮತ್ತೆ ಹೈಪೋಥೈರಾಯ್ಡಿಸಮ್ ಇದ್ದವರಿಗೆ ಸಹ ಕಾನ್ಸ್ಟಿಪೇಷನ್ ಕಾಣ್ತದೆ. ಸೊ ಅವರೆಲ್ಲ ಏನ್ ಮಾಡ್ಬೇಕಂದ್ರೆ ಅವರ ಫಸ್ಟ್ ಕಾನ್ಸ್ಟಿಪೇಷನ್ಗೆ ಏನು ಕಾರಣ ಅಂತ ತಿಳ್ಕೊಂಡು ಅದರ ಮೇಲೆ ಅವರು ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೇದು.
0: ಓಕೆ, ಹಾಗಾದ್ರೆ ತುಂಬಾ ಕಾರಣಗಳು ಕೂಡ ಇದಕ್ಕೆ ಬಹಳ ಎಫೆಕ್ಟಿವ್ ಕೂಡ ಆಗುವಂತದ್ದು ಈ ಮಲಬದ್ಧತೆ. ಸೊ ಯಾಕಂತ ಹೇಳಿದ್ರೆ ನಾವು ಸಿಲ್ಲಿಯಾಗಿ ಕಾಣುವಾಗಿಯೂ ಕೂಡ ಇಲ್ಲ ಪ್ರತಿಯೊಂದರಲ್ಲೂ ಕೂಡ.
3: ಮಲಬದ್ಧತೆ ಅನ್ನೋದು ಪ್ರೈಮರಿ ಕಾಸ್ ಆಗಿರ್ತದೆ. ನಾವು ಈಗ ನ್ಯಾಚುರೋಪತಿ ಅವರು ಹೇಳುದಾದ್ರೆ, ಪ್ರಕೃತಿ ಚಿಕಿತ್ಸೆ ಬಗ್ಗೆ ಓದೋರು ನಾವು ಮಾತಾಡೋದಾದ್ರೆ ನಮ್ಮ ಪ್ರೈಮರಿ ಕಾಸ್ ಫಾರ್ ದಿ ಎಲ್ಲಾ ಡಿಸೀಸಸ್ ಮಲಬದ್ಧತೆ ಅಂತ ಹೇಳ್ತೇವೆ. ಸೊ ಮಲಬದ್ಧತೆಯನ್ನ ನಾವು ಫಸ್ಟ್ ಟ್ರೀಟ್ ಮಾಡಿದ್ರೆ ನೀವು ಬೇರೆ ಎಲ್ಲ ಕಾಯಿಲೆಗಳಿಂದ ಪ್ರಿವೆಂಟ್ ಮಾಡ್ಬೋದು, ಬರೋದ್ರಿಂದ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ಬೋದು.
0: ಸೊ ಇನ್ನು ಮಲಬದ್ಧತೆ ಒಬ್ಬ ವ್ಯಕ್ತಿಗೆ ಇದೆ ಅಂತ ಹೇಳುವಂಥದ್ದು, ಅದರ ಒಂದು ಲಕ್ಷಣಗಳನ್ನು ನಾವು ಪತ್ತೆ ಹಚ್ಚಬಹುದು, ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಈತ ಒಬ್ಬ ವ್ಯಕ್ತಿಗೆ ಮಲಬದ್ಧತೆ ಇದೆ ಅಂತ ಹೇಳ್ಕೊಂಡು.
3: ಅದೇ ನಾನು ಫಸ್ಟಿಗೆ ಹೇಳಿರೋ ಪ್ರಕಾರ ಅವರಿಗೆ ಒಂದು ಹೊಟ್ಟೆ ನೋವು ಬರುವಂತದ್ದು ಏನೋ ಒಂದು. ಈಗ ನಾವು ಒಬ್ಬರನ್ನು ನೋಡಿದ ತಕ್ಷಣ ಒಂದು ಕಾನ್ಸ್ಟಿಪೇಟೆಡ್ ಲುಕ್ ಅಂತ ಹೇಳ್ತೇವೆ ನಾವು. ಈಗ ಅವರೊಂದು ಸುಸ್ತಾಗಿರುವಂಥದ್ದು, ಇಲ್ಲ ಒಂದು ಫುಲ್ ಆ್ಯಂಶಿಯಸ್ ಆಗಿರುವಂಥದ್ದು, ಮತ್ತೆ ಇಲ್ಲ ಅವರಿಗೆ ಬೇಗ ಸಿಟ್ಟು ಬರುವಂಥದ್ದು. ಸೊ ಇಂಥದ್ದೆಲ್ಲ ಕಂಡು ಬರ್ತದೆ. ಅದು ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ. ಬಿಕಾಸ್ ಆ ಮಲದಲ್ಲಿರುವ ಟಾಕ್ಸಿನ್ಸ್ ರೀಅಬ್ಸಾರ್ಬ್ ಆದಾಗ ಅದು ಡೈರೆಕ್ಟ್ಲಿ ನಮ್ಮ ಮೂಡಿಗೆ ಎಫೆಕ್ಟ್ ಮಾಡುವಂಥದ್ದು. ಸೊ ಮತ್ತೆ ಹೆಡ್ಏಕ್ ಬರುವಂಥದ್ದು ಸಹ ಇರ್ತದೆ. ಸೊ ಆ ರೀತಿಯಾದದ್ದು. ಹೌದು. ಸೊ ಇಂಥದ್ದೆಲ್ಲ ಮತ್ತೆ ಆಗನೇ ಹೇಳಿದೆ ನಾನು, ಹೊಟ್ಟೆ ಉಬ್ಬರಿಸುವಂಥದ್ದು ಮತ್ತೆ ತೇಗು ಬರುವಂಥದ್ದು ಇಲ್ಲ ಬ್ಯಾಡ್ ಬ್ರೆತ್ ಆಗಿರ್ಬೋದು, ಬ್ರೀದಿಂಗ್ ಸ್ಮೆಲ್ ಬರುವಂಥದ್ದು, ಇಂಥದ್ದೆಲ್ಲ ಒಂದು ನಾವರು ಕಾನ್ಸ್ಟಿಪೇಟೆಡ್ ಇದ್ದಾರೆ ಅಂತ ಹೇಳುವುದಕ್ಕೆ ಒಂದು
0: ಲಕ್ಷಣಗಳು. ಓಕೆ, ಆ ರೀತಿಯ ಲಕ್ಷಣಗಳಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಆ ಲಕ್ಷಣಗಳನ್ನು ಗೊತ್ತಾದ ತಕ್ಷಣ ಪ್ರಾಥಮಿಕ ಹಂತದಲ್ಲಿ
3: ಅದಕ್ಕೆ ಸಂಬಂಧಪಟ್ಟ ವೈದ್ಯರಲ್ಲಿ ಹೋಗಿ ನಾವು ಅದನ್ನ ಟ್ರೀಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಈಗ ಕೆಲವರು ಹೇಳ್ತಾರೆ, ಈಗ ನಮ್ಮ ನ್ಯಾಚುರೋಪತಿಯಲ್ಲಿ ನಾವೀಗ ಹೇಳುದಾದ್ರೆ ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿಯಿರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಬಿಸಿ ನೀರು ಕುಡಿಯುವುದರಿಂದ ಒಂದು ನೀವು ಅಲ್ಲಿ ಏನೋ ಒಂದು ರಿಫ್ಲೆಕ್ಸ್ ಕೊಡ್ತೀರ ಅಲ್ವಾ, ಆವಾಗ ಆ ಮೋಷನ್ ಪಾಸ್ ಆಗ್ಲಿಕ್ಕೆ ಇದ್ದ ಈಗ ರಾತ್ರಿ ಎಲ್ಲ ಡೈಜೆಷನ್ ಪ್ರೊಸೆಸ್ ಆಗಿ ಉಳಿದಿರ್ತಕ್ಕಂತ ಮಲ ಏನಿದೆ ಅದು ಪಾಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್
0: ಆಗುತ್ತೆ,
3: ಎಲ್ಲ ಕಲ್ಮಶ ಹೋಗಿಬಿಡ್ತದೆ. ಇನ್ನೊಂದು ನಾವು ಈ ಯೋಗದಲ್ಲಿ ವಜ್ರಾಸನ ಅಂತ ಹೇಳ್ತೇವೆ, ಅದು ಎಲ್ಲ ಆಸನಗಳ ರಾಜ, ನಾವು ಅದನ್ನ ಊಟ ಮಾಡಿಸ ಮಾಡ್ಬೋದು. ಸೊ ಏನಂದ್ರೆ ವಜ್ರಾಸನದಲ್ಲಿ ಕೂರುದ್ರಿಂದ ನಿಮ್ಮ ಜೀರ್ಣಾಂಗ ಕ್ರಿಯೆ ಇದೆ ಅಲ್ಲ ಅದು ಸಹ ಇಂಪ್ರೂವ್ ಆಗ್ತದೆ. ಆಮೇಲೆ ಬೆಳಿಗ್ಗೆ ಈ ಬಿಸಿನೀರು ಕುಡಿದು ವಜ್ರಾಸನದಲ್ಲಿ ಕೂರುದ್ರಿಂದ ನಿಮ್ಮ ಮೋಷನ್ ರಿಫ್ಲೆಕ್ಸ್ ಏನಿದೆ ಮಲ ಬರುವಂತ ರಿಫ್ಲೆಕ್ಸ್ ಅದು ಸಹ ಆಕ್ಟಿವೇಟ್ ಆಗ್ತದೆ. ಸೊ ದಟ್ ನಮ್ಮ ಮಲ ಪಾಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಕೆಲವರು ಹೇಳ್ತಾರೆ ನಾವು ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ರೆ ಇಲ್ಲ ಬೆಡ್ ಕಾಫಿ ಕುಡಿದ್ರೆ ನಮ್ಗೆ ಮೋಷನ್ ಹೋಗ್ತದೆ ಕ್ಲಿಯರ್ ಆಗ್ತದೆ, ಅದು ಅವರ ಥಾಟ್, ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಹಾಗೆ ಅಂತ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಕಾಫಿ ಕುಡಿಯುವುದು ಇಟ್ ಇಸ್ ವೆರಿ ಬ್ಯಾಡ್, ಹಾಗೆ ಮಾಡ್ಬೇಕಾಗಿಲ್ಲ.
0: ಸೊ ಅದರ ಬದಲು ಜಪಾನಿಗರ ಸೀಕ್ರೆಟ್ ಏನಂತ ಹೇಳಿದ್ರೆ ಅವರು ತೆಳ್ಳಗಿರ್ತಾರೆ, ತುಂಬಾ ಸೌಂದರ್ಯವಂತರಾಗಿರ್ತಾರೆ. ಏನಂದ್ರೆ ಅವರು ಬೆಳಿಗ್ಗೆ ಹೊತ್ತು ಒಂದು 3 ಗ್ಲಾಸ್ ಆದ್ರೂ ನೀರು ಕುಡಿತಾರೆ, ಜಪಾನಿಗರ ಸೀಕ್ರೆಟ್ ಹಾಗೆ. ಸೊ ಹಾಗಾಗಿ ಅದನ್ನ ಇಂಡಿಯಾದಲ್ಲಿ ಯಾರು ಕೂಡ ಕೆಲವರು ಪಾಲನೆ ಮಾಡ್ತಾರೆ, ಕೆಲವರು ಮಾಡುದಿಲ್ಲ. ಬಹುಶಃ ಬೆಳಿಗ್ಗಿನ ಹೊತ್ತು ಎದ್ದ ತಕ್ಷಣ 3 ಗ್ಲಾಸ್ ನೀರನ್ನ ಕುಡಿಯುವಂತದ್ದು ತುಂಬಾ ಒಳ್ಳೆಯದು,
3: ತುಂಬಾ ಒಳ್ಳೆಯದು.
0: ಸೊ ಅದರಿಂದ ತುಂಬಾ ಪ್ರಯೋಜನಗಳು ನಮ್ಮ ದೇಹಕ್ಕೆ.
3: ಅದು ಸಹ ಅದರಲ್ಲಿ ಸ್ಪೆಷಲಿ ಬಿಸಿ ನೀರು, ಉಗುರು ಬೆಚ್ಚ ನೀರು ಅಂತ ಹೇಳ್ತೇವಲ್ಲ, ಅದು ಕುಡಿಯುವಂತದ್ದು ಇನ್ನೂ ಇಂಪಾರ್ಟೆಂಟ್.
0: ಹೌದು, ಎಸ್. ಇನ್ನು ಈ ಯೋಗ ಮತ್ತು ನ್ಯಾಚುರೋಪತಿ ಇದರಲ್ಲಿ ಯಾವ ರೀತಿಯ ಪರಿಹಾರ ಇದಕ್ಕೆ ಇದೆ?
3: ಈಗ ನಾನು ಇಷ್ಟು ಹೊತ್ತು ಹೇಳಿರುವಂತದ್ದು ಯಾ ನೀವು ಮನೆಯಲ್ಲಿ ಪರಿಹಾರ ಮಾಡ್ಕೊಳ್ಳುವಂಥದ್ದು, ಈಗ ಬೆಳಿಗ್ಗೆ ಎದ್ದು ನೀರು ಕುಡಿಯೋದಾಗಿರ್ಬೋದು, ಅದನ್ನೆಲ್ಲ ನೀವು ಮನೆಯಲ್ಲೇ ಮಾಡುವಂಥದ್ದು. ಇಲ್ಲ ನಿಮಗೆ ರಾತ್ರಿ ನನಗೆ ಅಜೀರ್ಣ ಥರ ಆಗ್ತಿದೆ ಅಂತ ಅನಿಸಿದ್ರೆ, ಸೊ ಒಂದು ಗ್ಲಾಸಿಗೆ ಜೀರಿಗೆ ಒಂದು ಜೀರಿಗೆ ಒಂದು ಸ್ಪೂನಷ್ಟು ಹಾಕಿ ನೀರು ಹಾಕಿ ಇಟ್ಟು ಬೆಳಿಗ್ಗೆ ಅದನ್ನು ಕುಡಿಯೋದ್ರಿಂದ ಏನು ನಾನೀಗಷ್ಟೇ ಹೇಳಿದೆ ಆ ಮೂಮೆಂಟ್ ಏನಿದೆ ಅದು ಸರಾಗವಾಗಿ ಆಗ್ತದೆ. ಅದರ ಬದಲು ಇದೆಲ್ಲ ನೀವು ಮನೆಯಲ್ಲಿ ಮಾಡುವಂಥದ್ದು, ಅದೇ ನಮ್ಮ ನ್ಯಾಚುರೋಪತಿ ಹಾಸ್ಪಿಟಲ್ ಪ್ರಕೃತಿ ಚಿಕಿತ್ಸಾ ಹಾಸ್ಪಿಟಲ್ಗೆ ಬಂದರೆ ನೀವು, ಸೊ ಇಲ್ಲಿ ನಮ್ಮದು ಫುಲ್ ಒಂದು ರುಟೀನ್ ಆಗಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು ನೀರು ಕುಡೀರಿ, ಬಿಸಿ ನೀರು, ಮತ್ತು ಅದಾದಮೇಲೆ ನೀವು ಯೋಗ ಮಾಡಿ, ಅದಾದಮೇಲೆ ಮೇಯ್ನ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಅಂತ ಬಂದ್ರೆ, ಸೊ ಅವರಿಗೆ ನಾವು ಎನಿಮಾ ಅಂತ ಇದೆ ನಮ್ಮಲ್ಲಿ ಟ್ರೀಟ್ಮೆಂಟ್. ಸೊ ಅದೇನಂದ್ರೆ ರಿಫ್ಲೆಕ್ಸ್ ಬರಿಸುವಂಥದ್ದು, ನಾವು ಈ ಮೋಷನ್ ರಿಫ್ಲೆಕ್ಸ್ ಬರಿಸುವಂಥದ್ದು. ಸೊ ಇಂಥದ್ದೆಲ್ಲ ಕೊಟ್ಟು ನಾವು ಅದನ್ನು ಕ್ಯೂರ್ ಮಾಡ್ತೇವೆ. ಆ್ಯಂಡ್ ಮೇಯ್ನ್ಲಿ ನಾವು ಮಲಬದ್ಧತೆ ಅಂತ ಯಾರಾದರೂ ಬಂದರೆ ಅವರಿಗೆ ಫುಡ್ಡಲ್ಲಿ ಚೇಂಜಸ್ ಮಾಡಲಿಕ್ಕೆ ನೋಡ್ತೇವೆ, ಬಿಕಾಸ್ ಫುಡ್ ಈಸ್ ಅ ಬೇಸಿಕ್ ಮೆಡಿಸಿನ್ ಫಾರ್ ಅಸ್. ಸೊ ಅದರಲ್ಲೇ ನಾವು ಏನೋ ಆದರೂ ಕೂಡ ಚೇಂಜಸ್ ಮಾಡ್ಕೊಳ್ಬೋದು.
0: ಯೋಗ ಮತ್ತು ನ್ಯಾಚುರೋಪತಿ ಚಿಕಿತ್ಸೆಯಿಂದ ಖಂಡಿತವಾಗಿ ಪರಿಹಾರ ಸಾಧ್ಯನಾ ಮಲಬದ್ಧತೆಯನ್ನು?
3: ಅದೇ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಸರ್ ಅದು. ಈಗ ನೀವು ಮಲಬದ್ಧತೆಯ ಏನು ಸ್ಟೇಜಸ್ ಅಂದರೆ ಅದು ತುಂಬ ವರ್ಷದಿಂದ ಇರೋದಾದರೆ ನಾವು ಅದರ ಲಕ್ಷಣಗಳನ್ನು ಕಮ್ಮಿ ಮಾಡ್ತಾ ಬರ್ತೇವೆ, ಬಟ್ ಕ್ವಿಕ್ ಚೇಂಜಸ್ ಅಂತ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ಗೊತ್ತಿದೆ ಈ ನಮ್ಮ ಆಯುರ್ವೇದ ಆ್ಯಂಡ್ ನ್ಯಾಚುರೋಪತಿಗೆ ನೀವು ವೆಯ್ಟ್ ಮಾಡಬೇಕು. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯು ಹ್ಯಾವ್ ಟು ವೆಯ್ಟ್, ಫಸ್ಟಿಗೆ ನಿಮ್ಮ ವಿಲ್ ಪವರ್ ಇರಬೇಕು, ನಾನು ಇಂಥದ್ದು ತಗೊಂಡು ನನಗೆ ಕ್ಯೂರ್ ಆಗ್ತದೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ಆವಾಗ ಏನಾಗ್ತದೆ ಅದು ಪ್ರತಿಯೊಂದು ಬಾಡಿ ಟೈಪ್ ಮೇಲೆ ಡಿಪೆಂಡ್ಸ್. ಸೊ ಹಾಗೆ ಗ್ರಾಜುವಲ್ ಆಗಿ ನಿಮ್ಮ ಸಮಸ್ಯೆ ಸಹ ಕಮ್ಮಿ ಆಗ್ತದೆ.
0: ಓಕೆ ಡಾಕ್ಟರ್, ತುಂಬಾ ಮಾಹಿತಿಯನ್ನು ಕೂಡ ಕೊಟ್ಟಿದ್ರಿ. ಯಾಕಂದ್ರೆ ಇತ್ತೀಚಿನ ಒಂದು ದೊಡ್ಡ ಸಮಸ್ಯೆ ಮಧುಮೇಹದಿಂದಲೇ ಬಿಟ್ಟರೆ ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೇ ಮಲಬದ್ಧತೆ. ಇತ್ತೀಚೆಗೆ ಎಲ್ಲರಿಗೂ ಕೂಡ ಅದು ಕಾಡ್ತಾ ಇರುವಂಥದ್ದೇ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾಡ್ತಾ ಇರುತ್ತೆ ಮಲಬದ್ಧತೆ. ಸೊ ಹಾಗಾಗಿ ಅದರ ಕಾರಣಗಳು, ಅದರ ಲಕ್ಷಣಗಳು, ಮತ್ತು ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಬೋದು, ಮತ್ತು ಯೋಗದಿಂದಲೂ ಪ್ರಾಕೃತಿಕ ಚಿಕಿತ್ಸೆಯಿಂದಲೂ ಕೂಡ ಅದನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದೀರಿ. ಕೊನೆಗೆ ನಮ್ಮ ಕೇಳುಗರಿಗೆ ಕೊಡುವಂತ ಒಂದು ಸಂದೇಶ ಏನು ಡಾಕ್ಟರ್?
3: ಕೇಳುಗರಿಗೆ ನಾನು ಏನ್ ಹೇಳ್ಬೋದು ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನೀವು ಮಲಬದ್ಧತೆ ಬರುವವರೆಗೆ ಕಾಯುವುದು ಬೇಡ. ನಿಮ್ಮ ಫುಡ್, ನಿಮ್ಮ ಈಗಿಂದನೇ ನೀವು ತಗೊಳ್ಳುವಂಥ ಆಹಾರ, ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ತಗೊಳ್ಳುವಂಥದ್ದು ಇಂಪಾರ್ಟೆಂಟ್. ಮತ್ತು ನೀವು ದೈನಂದಿನ ಆಕ್ಟಿವಿಟಿ ಮಾಡ್ತಾ ಇದ್ದ ಹಾಗೆ ನೀರು ಕುಡಿಯುವಂಥದ್ದು, ಅದರ ಜೊತೆ ಅಲಾರಾಮ್ ಇಟ್ಟು ಕುಡಿದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ದೇಹಕ್ಕೆ ನೀರು ಹೋಗಲೇಬೇಕು, ಅದು ಇಂಪಾರ್ಟೆಂಟ್. ಮತ್ತು ಫೈಬರ್ ರಿಚ್ ಫುಡ್ ತಗೊಳ್ಳುವಂಥದ್ದು, ಈ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಿಮ್ಮ ಫುಡಲ್ಲಿ ಆ್ಯಡ್ ಮಾಡುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಎಕ್ಸಸೈಸ್ ಮಾಡುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ, ಅದು ಸಮಸ್ಯೆ ಬರುವವರೆಗೆ ಕಾಯಬೇಡಿ. ಅದಕ್ಕಿಂತ ಮುಂಚೆನೆ ನನಗೆ ಇಂಥದ್ದು ಬರಬಾರ್ದು, ನಾನು ಈಗಿಂದನೇ ಒಳ್ಳೆ ಫುಡ್ ಹ್ಯಾಬಿಟ್ಸ್ ಫಾಲೋ ಮಾಡಬೇಕು, ಇಂಥದ್ದೆಲ್ಲ ಇದ್ದರೆ ಮನುಷ್ಯರಲ್ಲಿ ತುಂಬ ಒಳ್ಳೆಯದು. ಅವರೆಷ್ಟೇ ಬ್ಯುಸಿ ಇರಲಿ, ನಮ್ಮ ದೇಹ ಇಸ್ ಇಂಪಾರ್ಟೆಂಟ್, ನಮಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್.
0: ಇದರ ಮಧ್ಯೆ ಮತ್ತೊಂದು ಪ್ರಶ್ನೆ ಏನಂದ್ರೆ, ಅತಿ ಹೆಚ್ಚಿನ ನಿದ್ರೆ ಕೂಡ ಇದಕ್ಕೆ ಕಾರಣ ಆಗಿಬಿಡುತ್ತೆ?
3: ಅತಿ ಹೆಚ್ಚಿನ ನಿದ್ರೆ ಅಂತ ಹೇಳುವುದಿಲ್ಲ ನಾನು, ಬಟ್ ಈ ನಾನೇನು ಹೇಳಿದೆ ಒಂದು ಅಂಶ, ಸ್ಟ್ರೆಸ್ ಅನ್ನೋದು ಒಂದು ಕಾರಣ ಆಗಿರ್ತದೆ. ಈ ಸ್ಟ್ರೆಸ್ ಬರುವಂಥದ್ದು ನಮ್ಮ ನಿದ್ರೆ ಕಮ್ಮಿ ಆದಾಗ ಸಹ ಸ್ಟ್ರೆಸ್ ಬರ್ತದೆ. ಈಗ ಈ IT ಪ್ರೊಫೆಷನ್ಸ್ ಅಲ್ಲೆಲ್ಲ ಅವರಿಗೆ ನಿದ್ರೆದು ಸಮಸ್ಯೆ ತುಂಬ ಇರ್ತದೆ. ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ನೀವು ಸಾದಷ್ಟು ನಿದ್ರೆ ಮಾಡುವಂಥದ್ದು ಇಸ್ ಇಂಪಾರ್ಟೆಂಟ್. ಈಗ ಒಂದು ನಾರ್ಮಲ್ ಇಂಡಿವಿಜುವಲಿಗೆ, ಒಬ್ಬ ಆರೋಗ್ಯಕರ ಒಬ್ಬ ಮನುಷ್ಯ ಅಂತ ಹೇಳಬೇಕಾದ್ರೆ ಅವನಿಗೆ ಒಂದು 7-8 hours ನಿದ್ದೆ ಬೇಕು. ಸೊ ಅದು ಅಡಲ್ಟಲ್ಲಿ ನಾನು ಹೇಳುವಂಥದ್ದು. ಹಾಗೆ ಅಂತ ಚಿಕ್ಕ ಮಕ್ಕಳಿಗೆ 7-8 hours ನಿದ್ದೆ ಬೇಡ. ಆ್ಯಕ್ಚುಲಿ ಅವರಿಗೆ ಒಂದು 5-6 hours ಸಾಕಿದೆ. ಸೊ ಜಾಸ್ತಿ ವರ್ಕ್ ಮಾಡುವಂಥ ಮೆನ್ ಅಥವಾ ವಿಮೆನ್ ಅವರಿಗೆಲ್ಲ ಒಂದು 7-8 hours ನಿದ್ದೆ ಅಂತೂ ಬೇಕೇ ಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಜಾಸ್ತಿ ಆದರೆ ಅಮೃತ ಸವಿಷ ಆಗ್ತದಂತಲ್ಲ. ಸೊ ಜಾಸ್ತಿ ಯಾವುದು ಒಳ್ಳೇದಲ್ಲ, ಮಿತವಾಗಿದ್ದರೆ ಒಳ್ಳೇದು.
0: ಒಳ್ಳೆಯದು. ಎಸ್, ಓಕೆ. ತುಂಬಾ ಮಾಹಿತಿಯನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಿ ಡಾಕ್ಟರ್, ತಮಗೆ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್.
0: ಕೇಳುಗ್ರೆ, ಇದು ಇವತ್ತಿನ ಆರೋಗ್ಯ ಸಾರಂಗ. ಈ ಒಂದು ಕಾರ್ಯಕ್ರಮದಲ್ಲಿ ಮಧುಮೇಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಲಕ್ಷಣಗಳು, ಕಾರಣಗಳು, ಮತ್ತೆ ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ಇದಕ್ಕೆ ಇರುವಂತಹ ಪರಿಹಾರ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾಹಿತಿಯನ್ನು ಕೊಟ್ಟಿದ್ದವರು ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ನಯನಶ್ರೀ. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾಂ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ತಫು ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಮನಮೋಹಕ ಅರಬ್ಬಿ ಸಮುದ್ರದಲ್ಲಿ ಕಾಲು ಅದ್ದಿಕೊಂಡು ಹಸಿರುಕ್ಕುವ ಪಶ್ಚಿಮ ಘಟ್ಟದಲ್ಲಿ ತಲೆಯೆತ್ತಿ ನಿಂತು ಮೆರೆಯುತ್ತಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೊಂದು ಭಾಷೆಗಳು, ಅದೆಷ್ಟೊಂದು ಸಂಸ್ಕೃತಿಗಳು! ತುಳು, ಕೊಂಕಣಿ, ಬ್ಯಾರಿ, ನವಾಯಿತಿ, ಹೀಗೆ ಒಂದಕ್ಕಿಂತ ಒಂದು ಸುಂದರ ಭಾಷೆ. ವಸುಂಧರೆಯ ಮಡಿಲ ಮೋಹಕತೆಯನ್ನು ಹೆಚ್ಚಿಸುತ್ತಿರುವ ಅಪರೂಪದ ಸಂಸ್ಕೃತಿಗಳು. ಈ ಭಾಷಾ ವೈವಿಧ್ಯತೆಯ ಮಧ್ಯೆ ಸಾಮರಸ್ಯದಿಂದ ಕಂಗೊಳಿಸುತ್ತಿದೆ ಬ್ಯಾರಿ ಸಂಸ್ಕೃತಿ.
1: ನಾವು ಬ್ಯಾರಿ ಸಂಸ್ಕೃತಿಯನ್ನು ಬ್ಯಾರಿ ಅನ್ನತಕ್ಕಂತಹ ಎಲ್ಲ ಒಂದು ದೊಡ್ಡ ಗ್ಯಾಮೆಟ್ನಲ್ಲಿ ಒಂದು ಚಿಕ್ಕ ಸಂಸ್ಕೃತಿ ಅಥವಾ ಚಿಕ್ಕ ಗುಂಪಿರ್ಬೋದು, ಆದರೆ ಅದು ತನ್ನದೇ ಆದ ಒಂದು ಜೀವನ ಕ್ರಮ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ಇದನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ.
0: ಅರೇಬಿಕ್, ತುಳು, ಕನ್ನಡ, ತಮಿಳು ಮತ್ತು ಮಲಯಾಳಂ ಈ ಮುಂತಾದ ಹಲವು ಭಾಷೆಗಳಿಂದ ಕಡಾ ಪಡೆದುಕೊಂಡ ಶಬ್ದ ಭಂಡಾರದ ಜತೆಗೆ ತನ್ನದೇ ಆದ ವಿಶಿಷ್ಟ ಸಾವಿರಾರು ಸ್ವತಂತ್ರ ಶಬ್ದಗಳನ್ನು ಹೊಂದಿರುವ ಬ್ಯಾರಿ ಭಾಷೆಯ ಜತೆ ಜತೆಗೆ ಬೆಳೆದು ಬಂದದ್ದು ಬ್ಯಾರಿ ಸಂಸ್ಕೃತಿ.
2: ಬ್ಯಾರಿ ಭಾಷೆಗೆ ತನ್ನದೇ ಆದಂತಹ ಜನಪದ ಇದೆ, ಹಾಡುಗಳಿವೆ, ಕಥೆಗಳಿವೆ, ಜನಪದ ಕಥೆಗಳಿವೆ, ಅವರ ಸಂಪ್ರದಾಯಗಳಿವೆ, ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಶಬ್ದಗಳಿವೆ, ಹಾಡುಗಳಿವೆ, ಅದರಲ್ಲಿರುವಂತಹ ಶಬ್ದಗಳಿವೆ. ಅದನ್ನೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಬೇಕಾದಂತಹಷ್ಟು ಅವಕಾಶವಿದೆ.
0: 1400 ವರ್ಷಗಳಿಗೂ ಹಿಂದೆ ದೂರದ ಅರೇಬಿಯಾದಲ್ಲಿ ಉದಯಿಸಿದ ಜ್ಞಾನ ಸೂರ್ಯ, ಲೋಕನಾಯಕ ಪ್ರವಾದಿ ಮುಹಮ್ಮದ್ ಪೈಗಂಬರರ ಅನುಯಾಯಿಗಳು ಈ ಬ್ಯಾರಿಗಳು. ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬರುವುದಕ್ಕೂ ಮುನ್ನ ಕನ್ನಡ ಕರಾವಳಿಯ ಜತೆಗೆ ಅರಬ್ ವರ್ತಕರು ನಿಕಟ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಅರೇಬಿಯಾದಿಂದ ಸರಕು ಸಾಗಣೆಯ ಹಡಗುಗಳಲ್ಲಿ ಸಮುದ್ರ ದಾಟಿ ಕನ್ನಡ ಕರಾವಳಿಗೆ ಬಂದಿಳಿದ ಅರಬ್ ವ್ಯಾಪಾರಿಗಳು ಇಲ್ಲಿ ಹಲವು ತಿಂಗಳ ಕಾಲ ನೆಲೆಸುತ್ತಿದ್ದರು. ಕ್ರಮೇಣ ಹಲವರು ಇಲ್ಲಿಯವರನ್ನೇ ಮದುವೆಯಾಗಿ ಸಂಸಾರ ಹೂಡಿದರು. ಇನ್ನೊಂದೆಡೆ ಮಾಲಿಕ್, ದೀನಾರ್ ಮುಂತಾದ ಸಂತ ಶ್ರೇಷ್ಠರು ಕಾಸರಗೋಡಿಗೆ ಆಗಮಿಸಿದರು. ಅವರ ಅನುಯಾಯಿಗಳು ಮಂಗಳೂರು, ಬಸ್ರೂರುಗಳಿಗೆ ಬಂದು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಆ ಸಜ್ಜನರ ಸಹವಾಸದಿಂದ ಹೊಸ ಜ್ಞಾನೋದಯ ಪಡೆದ ಕರಾವಳಿಯ ಬಹುದೊಡ್ಡ ಜನಸಮುದಾಯ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿತು.
1: ಈಗ ಸಂಸ್ಕೃತಿ ಇಸ್ಲಾಮಿಗೆ ತನ್ನದೇ ಆದಂತೊಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾರೆ. ಅಲ್ಲ, ಸಂಸ್ಕೃತಿ ಅನ್ನತಕ್ಕಂಥದ್ದು ಜನಗಳ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಅವರ ನಡವಳಿಕೆಗಳು, ಅವರ ರೀತಿ ರಿವಾಜುಗಳು, ಅವರು ಆಚರಣೆ ಮಾಡತಕ್ಕಂಥ ಕೆಲವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳು ಇದೆಲ್ಲ ಒಳಗೊಂಡಿದೆ. ಸೊ ಇಸ್ಲಾಂ ಅರೇಬಿಯ ದೇಶದಲ್ಲಿ ತನ್ನ ಹೆಜ್ಜೆಯನ್ನು ದೃಢಪಡಿಸಿಕೊಂಡಾಗ ಅಲ್ಲಿಯ ಸಂಸ್ಕೃತಿಯನ್ನೇ ಅದು ಅಳವಡಿಸಿಕೊಂಡಿದೆ. ಇಂಡಿಯಾ ದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ಚೈನಾದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿ ಇಸ್ಲಾಮಿನ ಧಾರ್ಮಿಕ ಸಿದ್ಧಾಂತವನ್ನು ಒಪ್ಪಿದಂಥ ಜನವೂ ಕೂಡ ತನ್ನ ಸಂಸ್ಕೃತಿಯನ್ನು ಬಿಡಲಿಲ್ಲ. ಅವರು
0: ಕರಾವಳಿಯ ಕಡಲ ಕಂಪಿನ ಸೊಗಡಿನ ಜತೆಗೆ ಅರೇಬಿಯಾದ ಅತ್ತರಿನ ಪರಿಮಳವೂ ಸೇರಿ ಹೊಸ ಸಂಸ್ಕೃತಿಯೊಂದು ಜನ್ಮತಾಳಿತು. ಅದುವೇ ಬ್ಯಾರಿ ಸಂಸ್ಕೃತಿ.

0: ಕರಾವಳಿಯ ಇತಿಹಾಸದತ್ತ ಕಣ್ಣು ಹಾಯಿಸಿದರೆ ಬ್ಯಾರಿಗಳಿಗಿದ್ದ ಮಹತ್ವದ ಅರಿವಾಗುತ್ತದೆ. ಮಂಗಳೂರಿನ ಜೈನ ಅರಸರಾದ ಬಂಗರಾಜರು, ಉಳ್ಳಾಲದ ಚೌಟರಾಣಿ ಅಬ್ಬಕ್ಕದೇವಿಯು ಬ್ಯಾರಿಗಳನ್ನು ಗೌರವಿಸಿ ತಮ್ಮ ಸೇನೆಗಳಲ್ಲಿ ಮತ್ತು ಪ್ರಮುಖ ಅಧಿಕಾರ ವರ್ಗದಲ್ಲಿ ಸೇರಿಸಿಕೊಂಡಿದ್ದರು.
1: ಈ ಪ್ರದೇಶದಲ್ಲಿ ಬಹುತೇಕ ಸಂಖ್ಯೆಯಲ್ಲಿರುವಂತಹ ಬ್ಯಾರಿಗಳು ದಂಡನಾಯಕರಾಗಿ, ಸೈನಿಕರಾಗಿ ಮತ್ತು ಕಾಲಾಳುಗಳಾಗಿ ಕೂಡ ದುಡಿದ ಚರಿತ್ರೆ ಇದೆ.
0: ಪೋರ್ಚುಗೀಸರ ವಿರುದ್ಧ ರಣಕಹಳೆ ಮೊಳಗಿಸಿದ ರಾಣಿ ಅಬ್ಬಕ್ಕದೇವಿಯ ಸೈನ್ಯದಲ್ಲಿ ಬ್ಯಾರಿಗಳು ವೀರ ಸೇನಾನಿಗಳಾಗಿದ್ದರು.
1: ಪಕ್ರು ಬ್ಯಾರಿ ಮತ್ತು ಆಲಿಬ್ಯಾರಿಯವರು ಮುಂಚೂಣಿಯಲ್ಲಿದ್ದು ಈ ನೆಲಕ್ಕೆ ಪರಾಕಿಯರ ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದದ್ದನ್ನು ನಾವು ಕೂಡ ನಮ್ಮ ಹಿರಿಯರ ಬಾಯಿಂದ ಕೇಳಿಕೊಂಡು ಬಂದಿದ್ದೇವೆ.

0: ಕರಾವಳಿಯ ಎಲ್ಲ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಮಂಗಳೂರೇ ರಾಜಧಾನಿ. ಮಂಗಳೂರಿಗೂ ಹಲವು ಹೆಸರುಗಳಿವೆ. ಮಂಗಳೂರನ್ನು ತುಳುವರು ಕುಡ್ಲ ಎಂದರೆ, ಕೊಂಕಣಿಗರು ಕೊಡಿಯಾಲ ಎನ್ನುತ್ತಾರೆ. ಆದರೆ ಬ್ಯಾರಿಗಳ ಬಾಯಲ್ಲಿ ಅದುವೇ ಮೈಕಾಲ. ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಮೂಲ್ಕಿ, ಮೂಡಬಿದರೆ, ಸುರತ್ಕಲ್, ಸುಳ್ಯ ಹಾಗೂ ಬೆಳ್ತಂಗಡಿಗಳಲ್ಲಿ ಬ್ಯಾರಿ ಜನಸಾಂದ್ರತೆ ಅತ್ಯಂತ ಹೆಚ್ಚು. ಹಲವು ಕೃಷಿ ಮೂಲದ ಕುಟುಂಬಗಳೂ ಇವೆ. ಆದರೆ ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು. ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ.
1: ಕಬ್ಬಿನ ವ್ಯಾಪಾರದಲ್ಲಿ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ, ಎಲ್ಲಾ ವ್ಯಾಪಾರದಲ್ಲಿ ನಮ್ಮ ಗುಜರಿ ವ್ಯಾಪಾರ ಎಲ್ಲರೂ ದೊಡ್ಡ ನಂಬರ್, ಇಂಡಿಯಾದಲ್ಲಿ ನಂಬರ್ ಒನ್ ಆಗಿದ್ದಾರೆ.
0: ಉದ್ದನೆಯ ಶರ್ಟು, ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ, ತಲೆಗೊಂದು ಮುಂಡಾಸು, ಸೊಂಟದಲ್ಲಿ ದಪ್ಪನೆಯ ಬೆಲ್ಟು, ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು. ಕಲ್ಬಾರೆ ಎಂಬ ಹಳದಿ ಸೀರೆ, ಪೊಡಿಕಲ ಎಂಬ ಕೆಂಪು ಸೀರೆ, ಅರ್ಗಂಡಿ ಕುಪ್ಪಾಯ, ತಲೆಗೊಂದು ಉರುಮಾಲು, ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ ವಲ್ಲಿ, ಮಹಿಳೆಯರ ಹೆಗ್ಗುರುತು. ಮನೆಯಲ್ಲಿ ಕಾಲಿಗೆ ಮೆಟ್ಟುವ ಮರದ ಮೆಟ್ಕಡಿ ಬ್ಯಾರಿಗಳಿಗೆ ವಿಶಿಷ್ಟವಾದದ್ದು. ಇವೆಲ್ಲ ಗತಕಾಲದ ನೆನಪುಗಳು. ಬ್ಯಾರಿ ಹೆಣ್ಣು ಮಕ್ಕಳ ಆಭರಣಗಳಂತೂ ಅತ್ಯಂತ ವೈವಿಧ್ಯಮಯ. ಅಲಿಕ್ಕಾತ್, ಕೊಪ್ಪು ಸರಪಳಿ, ವಾಲೆ, ಒಲಿ, ಬಾಲೀಕ್, ಮಿಸಿರಿಡೋ ಮಾಲೆ,
2: ಪಿರ್ಗಿ, ಪಿನ್ನ ಕಾಲು ಚೈನ್, ಕಾಲು ಸರಪಳಿ, ಕುಣಿಪು, ಪಾಡಗ, ಪಿನ್ನ ಕಾದ್ರದ್ದು ಅಗಾಲ್ತ ವಾಲೆ,
3: ಪಿನ್ನ ಕೈ ಕೇಳಿರೋ ಬಲೆ, ಸರಗ ಬಲೆ, ಮುರುಗಿ, ಚರಕ್ಕಿ, ನಡುಗು ನೂಲಣ, ಕುಟ್ಟೆ ಎಳಗೆ, ಅಡ್ಡ ಎಳಗೆ ಎಲ್ಲ ಪಂಡೆ.
0: ಒಂದೇ ಎರಡೆ ಬ್ಯಾರಿ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ವೈವಿಧ್ಯಮಯ ಆಭರಣಗಳ ಪಟ್ಟಿ ಬೆರಗು ಹುಟ್ಟಿಸುವಂತಿದೆ. ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು 14 ದಿನಗಳ ಕಾಲ ನಡೆಯುತ್ತಿತ್ತು.
4: ಬಾರಿ ಎಲ್ಸಲು ಜಾಮಣ, ಬ್ಯಾಂಡ್, ತಂಬುರಿ, ಇನ್ನ ನಿಂಗಲ ವಾದ್ಯ, ಯಾವ್ದಾರು ಮಂಗಿಲ ಲೈಟ್, ಗ್ಯಾಸ್ ಲೈಟ್ ಬೆಚ್ಚಿದ್ರು ಯಾವ್ದಾರು ಮಂಗಿಲ, ಪಾಟು ಕಲಿ ಎಲ್ಲ ಆಯ್ತು.
5: ಅತ್ತರ ಸೆಂಡ ಪೂನಿಟ್ಟು ಬಂಡ, ಮುತ್ತೂರು ಮಾಲೆ ಪೀಡಿಂಚೊಂಟು ಬಂಡ.
6: ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನ ಕೂರಿಸಿ ಹಾಡುವಂಥ ಹಾಡುಗಳು, ಅದು ಒಪ್ಪನೆ ಅಂತ ಹೇಳ್ತಾರೆ. ಆಮೇಲೆ ಮೋಲಂಜಿ ಪಾಟ ಅಂತ ಹೇಳ್ತಾರೆ.
7: ಕೋಟು ಪ್ಯಾಂಟಲು ಪುದಿಯ ಪುಲಹಮದು ಬಂದಿಡೋ ಬಂದಾನು, ಬಂದಿರೋ ಮಾಲೆ ಕೈರಿಂತು ಮರುಹಬ ಜೋರು ಕೇಟಂತು.
0: ಮದುವೆ ಎಂದರೆ ಹೊಸ ಬಟ್ಟೆ, ಹಾಡು, ಭರ್ಜರಿ ಬಿರಿಯಾನಿ, ನೈಚೂರು, ವೈವಿಧ್ಯಮಯ ಭಕ್ಷ್ಯ ಭೋಜನಗಳು.
3: ಅದು ಪುದಿಯ ಮುಳು ಬಂದಿಂಗಲ್ಲ ಏನಪ್ಪ ಬಾ, ಇದೆಲ್ಲ ಬಾಳಪ್ಪ, ಸಂಗ್ರೋಲೆ, ಇದೆಲ್ಲ ಚುಮ್ಮಪ್ಪ, ಪೂವಪ್ಪ ಎಲ್ಲ.
0: ಸಂಬಂಧ ಕುದುರಿದ ಬಳಿಕ ವರಪ್ಪು ಎಂದರೆ ನಿಶ್ಚಿತಾರ್ಥ ನಡೆಯುತ್ತಿತ್ತು. ಸರಳವಾಗಿ ನಡೆಯುವ ನಿಕಾಹ್ ಮದುವೆಯ ಮುಖ್ಯ ಘಟ್ಟ. ಹೆಣ್ಣಿನ ಸಮ್ಮತಿ ಪಡೆದು ಹೆಣ್ಣಿನ ತಂದೆ ಮತ್ತು ಗಂಡಿನ ನಡುವೆ ನಡೆಯುವ ಒಪ್ಪಂದವನ್ನು ನಿಕಾಹ್ ಎನ್ನುತ್ತಾರೆ. ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು. ಹೆಣ್ಣೇ ನಿರ್ಧರಿಸಬೇಕಾದ ವಧು ದಕ್ಷಿಣೆಯೇ ಮಹರ್. ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ, ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ.
3: ಮದುವೆಯ
0: ಬೆನ್ನಲ್ಲೇ ನಡೆಯುವ ಔತಣಕೂಟವಾದ ತಾಲ ಬ್ಯಾರಿಗಳಲ್ಲಿ ಮಾತ್ರ ಕಾಣಿಸುವ ವಿಶಿಷ್ಟ ಆಚರಣೆ.
4: ತಾಲ ಸೂಪರ್ಡ್ಡು ಅದು ನಡುವರು ಇದಕ್ಕೆ ಬೆಚ್ಚಿಟ್ಟು ನೂರೋಡಿ ಐಕಿ ಬೆಳೆಯೋ ತಗರ್ಲಿ ನೀಚೋರು ಅದು ಇದು ಅಪ್ಪ ನೆಯ್ಯಪ್ಪ ಎನಡಪ್ಪ ಪಾಲಪ್ಪ ಪಿನ್ನ ನಿಂಗಲು ಸಾಂಕುರೊಳ್ಳಿ ಎಣ್ಣೆಪತ್ರ ಗುಲಿಯಪ್ಪ ಎಲ್ಲರೂ ಸಾಧಾರಣ ಪೋಲ್ತೋಲ್ ಅಪ್ಪಲ್ಲ ಬೆಚ್ಚಿತ್ತಲ್ಲಿ ಎಲ್ಲ ಬೆಚ್ಚಿತ್ತಲ್ಲಿ ತಿಂದರು.
0: ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನ ಕೂಟ ನಡೆಸುವುದೇ ತಾಲ.
4: ಅಣ್ಣ ತಿಂದದ್ದು ತಿನ್ನಟ್ಟಾಯ್ತು. ಕುಸಿಗಮ್ಮತಲ್ಲಿ ಪಾಟು ಕಲಿ ಎಲ್ಲ ಆಯ್ತು, ಭಾರಿ ಸಂದೋಲ ಆಯ್ತು. ಬರ್ಮತ್ತು ಇನ್ನು ಅವತ್ತು ಎಡದಲ್ಲಿ ಎಂದ್ರಲ್ಲ ಉಂಡು ಚುಂಬ ಗಲಾಸ ಲೋಟೆಮ ಎಂದ್ರು ಅಂದರೆ ಪೂರ ಕಟ್ಟ ಮಾರೋಗು.
0: ಬ್ಯಾರಿಗಳ ಭಕ್ಷ್ಯ ಭೋಜನಗಳಲ್ಲೂ 108 ವಿಧ.

0: ಪದಿನಾರಗ ಎನ್ನುವ ವ್ಯವಸ್ಥೆಯಲ್ಲಿ ಆಗಿನ ಶ್ರೀಮಂತ ಕುಟುಂಬಗಳ ವೈಭವವೂ ಎದ್ದು ಕಾಣುತ್ತಿದೆ.
1: ಪದಿನಾರಗ ಎಂಬಂತ ಒಂದು ವ್ಯವಸ್ಥೆ ಇಲ್ಲಿ ಮಂಗಳೂರಲ್ಲಿ ಮುಖ್ಯವಾಗಿ ಇಲ್ಲಿತ್ತು. ಅದು ಜೈನ್ ಸಂಘ ವ್ಯವಸ್ಥೆಯ ಆ ರೂಪದಲ್ಲಿದೆ. ಅದೊಂದು ಅಂಜುಮಾನ್ ವ್ಯವಸ್ಥೆಯಾಗಿದೆ. ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ನಾವು ಹಳೆಯ ಬ್ಯಾರಿ ಲೇಖನಗಳಲ್ಲಿ ಹಳೆಯ ದಾಖಲೆಗಳಲ್ಲಿ ನಾವು ಕಾಣಲು ಸಾಧ್ಯವಾಗ್ತದೆ.
0: ಕಲ್ಲಾರೆ ಅಗ, ಚೆಟ್ರೆ ಬಂಡಸಾಲೆ ಅಗ, ಸಾಯಿರಿ ಕಾನಗ, ಬೂಬು ಕಾನಗ, ಐನ ಕಾನಗ, ಕಾಯಿರಿ ಕಾನಗ, ಬಾವಾ ಕಾನಗ, ಹೀಗೆ 16 ಮನೆತನಗಳ ಹೆಸರುಗಳಿದ್ದುವು.
1: ಬರಬರುತ್ತಾ ಅವಳು ಕ್ಷೀಣಿಸ್ತಾ ಹೋಗಿ ಕೆಲವು ಮನೆತನಗಳು ಅವುಗಳ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು.
0: ಈಗ ಬದಲಾದ ಕಾಲದಲ್ಲಿ ಈ ದೊಡ್ಡ ಮನೆಗಳೆಲ್ಲ ಕಣ್ಮರೆಯಾಗಿವೆ ಅಥವಾ ಪಾಳುಬಿದ್ದಿವೆ. ಹಳೆ ಮನೆಗಳನ್ನು ಕೆಡವಿ ಹೊಸ ವಿನ್ಯಾಸದ ಮನೆಗಳು ತಲೆಯೆತ್ತಿವೆ.

0: ಸುಮಾರು 1200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಮೈಕಾಲದ ಕೇಂದ್ರ ಜುಮ್ಮಾ ಮಸೀದಿ ಜೀನತ್ ಬಖ್ಷ್ ಮಸೀದಿ ಈಗಲೂ ಬ್ಯಾರಿಗಳ ಧಾರ್ಮಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದರ ಭಾರೀ ಮರದ ಕಂಬಗಳ ಕೆತ್ತನೆಗಳಂತೂ ಅತ್ಯಂತ ವಿಶಿಷ್ಟವಾದದ್ದು. ಮನೆಗಳನ್ನು ಕಟ್ಟಿಸುವಾಗ ಮರಗಳನ್ನು ಕಲಾತ್ಮಕವಾಗಿ ಬಳಸುತ್ತಿದ್ದ ಬ್ಯಾರಿಗಳು ತುಳು ಸಂಸ್ಕೃತಿಯ ಜೊತೆಗೆ ಹೊಂದಿದ್ದ ಅವಿನಾಭಾವ ಸಂಬಂಧಕ್ಕೂ ಈ ವಾಸ್ತು ವಿನ್ಯಾಸ ಸಾಕ್ಷಿಯಾಗಿದೆ. ತುಳುವರ ಬಬ್ಬರಿಯ ಪಾಡ್ದನದಲ್ಲಿ ಬ್ಯಾರಿಗಳ ಮಹತ್ವದ ವಿವರಣೆ ಇದೆ.
1: ಒಂದು ಕಡಲಿನಲ್ಲಿ ಒಂದು ಹಡಗು ಅದು ಅಪಘಾತಕ್ಕೆ ಒಳಗಾಗಿ ಅಲ್ಲಿ ಮುಳುಗಿದಂತ ಬ್ಯಾರಿ ಒಬ್ಬ ಭೂತಾದ ಬಬ್ಬರಿಯ ಭೂತವಾದ ಬಾವು ಬ್ಯಾರಿ ಅಂತ ಸುಲಿಕಲ್ಲ ಮುರವೆ ಬ್ಯಾರಿ ಮತ್ತು ಪಾತುಮರ ಮಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಸ್ಥಳೀಯ ಸಂಸ್ಕೃತಿ ಜೊತೆಗೆ ಸಂಬಂಧ ಹೊಂದಿರುವಂಥದ್ದು. ಹಾಗೆಯೇ ನೀವು ಅರಿಕಾಡಿನ ಆಲಿಭೂತ ನೋಡಿದರೆ ಅದು ಒಂದು ಒಂದು ಬ್ಯಾರಿ ಸಂಸ್ಕೃತಿ ಒಂದು ತುಳುನಾಡ ಸಂಸ್ಕೃತಿಗೆ ಒಟ್ಟು ಸೇರಿರುವಂಥದ್ದು.
0: ಬಹುತೇಕ ತೌಳವ ಸಂಸ್ಕೃತಿಯ ಪ್ರಭಾವ ಬ್ಯಾರಿಗಳ ಮೇಲೆ ಇದ್ದುದರಿಂದ ಹಲವು ಸ್ಥಳೀಯ ಆಚರಣೆಗಳು ಬ್ಯಾರಿಗಳ ಸಂಸ್ಕೃತಿಯಲ್ಲಿ ಸೇರಿಕೊಂಡಿವೆ.
1: ವಾಸ್ತವಿಕವಾಗಿ ಹೇಗೆ ಆಗ್ತದೆ ಅಂದರೆ ಯಾವುದೇ ಒಂದು ಜನಾಂಗ ಯಾವ ಸಂಸ್ಕೃತಿಯ ನಡುವೆ ಬದುಕ್ತದೋ ಆ ಸಂಸ್ಕೃತಿಯಿಂದ ಪ್ರಭಾವಿತವಾಗ್ತದೆ. ಈಗ ಕೊಡವದಲ್ಲಿ ಇರುವಂತಹ ಬ್ಯಾರಿಗಳು ಕೊಡವ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ತುಳು ಸಂಸ್ಕೃತಿಯ ಒಳಗಿರುವವರು ತುಳು ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ಆಧುನಿಕ ಕಾಲಕ್ಕೆ ಬಂದರೆ ಇಂಗ್ಲಿಷ್ ಸಂಸ್ಕೃತಿಯಿಂದಲೋ ಅಥವಾ ಕನ್ನಡ ಸಂಸ್ಕೃತಿಯಿಂದಲೋ ಪ್ರಭಾವಿತರಾಗ್ತಾರೆ. ಈ ಪ್ರಭಾವಗಳು ಆಯಾಯ ಪ್ರದೇಶದಲ್ಲಿ ಬೇರೆ ಬೇರೆ ಕಾಲಕ್ಕೆ ಸಂಭವಿಸುತ್ತಲೇ ಇರ್ತವೆ.
0: ಕನ್ನಡ ಕರಾವಳಿಯ ಸೌಹಾರ್ದತೆಗೆ ಬ್ಯಾರಿಗಳ ಕೊಡುಗೆ ದೊಡ್ಡದು.
2: ಬಪ್ಪ ಬ್ಯಾರಿಯವರು ಒಂದು ಪ್ರಸಿದ್ಧವಾದ ನಮ್ಮ ಬಪ್ಪನಾಡು ಟೆಂಪಲ್ ನಿರ್ಮಿಸಿ ಹಿಂದೂ ಮುಸಲ್ಮಾನರಿಗೆ ಐಕ್ಯತೆಯಲ್ಲಿ ಒಂದು 500 ವರ್ಷಗಳ ಹಿಂದಿನಿಂದಲೇ ನಾವು ಬಹಳ ಸೌಹಾರ್ದತೆಯಿಂದ ಇದ್ದೇವೆ ಎಂಬುದಕ್ಕೆ ಇದೊಂದು ಗುರುವಾಗಿದೆ.
0: ಕರಾವಳಿಯ ಉದ್ದಕ್ಕೂ ಕಾಣಿಸುವ ಸೂಫಿ ಸಂತರ ದರ್ಗಾಗಳು ಇದಕ್ಕೆ ಈಗಲೂ ಸಾಕ್ಷಿಯಾಗಿ ನಿಂತಿವೆ.
3: ಕುತುಬುಜ್ ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾ ಇದು ದಕ್ಷಿಣ ಭಾರತದ ಅಜ್ಮೇರೆ ಎಂದು ಪ್ರಖ್ಯಾತವಾದಂಥದ್ದು. ಸಾಧಾರಣ 400 ವರ್ಷಕ್ಕೂ ಹಿಂದೆ ಕುತುಬುಜ್ ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರು ಅರಬಿ ಮದೀನದಿಂದ ಅರಬಿ ಸಮುದ್ರ ಮುಖೇನ ಇಲ್ಲಿಗೆ ಬಂದು ವಾಸವಾಗಿದ್ದರು.
0: ಇಲ್ಲಿ ನಡೆಯುವ ಉರೂಸು ಸಮಾರಂಭಗಳಲ್ಲಿ ಇತರ ಎಲ್ಲ ಧರ್ಮಗಳ ಜನರೂ ಭಾಗವಹಿಸುತ್ತಾರೆ.
4: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಅನೇಕ ಧರ್ಮಗಳು ಹಾಗೂ ಅನೇಕ ಜಾತಿಗಳ ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥ ಒಂದು ಮಾತಿದೆ. ಬ್ಯಾರಿ ಸಮುದಾಯದವರು ಬಳಕೆ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳಿರಬಹುದು ಅಥವಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂಥ ವಸ್ತುಗಳಿರಬಹುದು, ತುಳುವರು ಏನು ಬಳಕೆ ಮಾಡ್ತಾರೋ ಅದು ಬ್ಯಾರಿಗಳದ್ದು, ಬ್ಯಾರಿಗಳದ್ದು ಏನಿದೆಯೋ ಅದು ತುಳುವರದ್ದು ಅನ್ನೋ ರೀತಿಯಲ್ಲಿ ಬೆರೆತು ಹೋಗಿದೆ.
0: ಉಳ್ಳಾಲ, ಕಾಜೂರು, ಉದ್ಯಾವರ, ಬೈಲ್ಪೇಟೆ, ಕುಂದಾಪುರ ಮತ್ತು ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿರುವ ಸೂಫಿ ಸಂತರ ದರ್ಗಾಗಳು ಈಗಲೂ ಬ್ಯಾರಿಗಳ ಬಹುದೊಡ್ಡ ಶ್ರದ್ಧಾ ಕೇಂದ್ರಗಳಾಗಿವೆ. ದಪ್ಪುಪ್ಪಾಟ್ ಮತ್ತು ಕೋಲುಕ್ಕಲಿ ಬ್ಯಾರಿಗಳಲ್ಲಿ ಈಗಲೂ ಜನಪ್ರಿಯ. ಕುಶಾಲು ಗಾದೆಗಳು, ತಮಾಷೆಯ ನಾಟಕಗಳಿಗೆ ಬ್ಯಾರಿಗಳು ಹೆಸರುವಾಸಿ.
5: ಅವರ ವ್ಯಾಪಾರ ಕೇಂದ್ರಗಳಲ್ಲೂ ಕೂಡ ಪ್ರತಿಯೊಂದು ಸೀರಿಯಸ್ ವಿಷಯನೂ ಕೂಡ ತಮಾಷೆಯಲ್ಲೇ ಕೊಂಡೋಗ್ತಿದ್ರು. ಹಾಗಾಗಿ ತಮಾಷೆ ಎಂಬುದು ಬ್ಯಾರಿಗಳಲ್ಲಿ ಅವರ ರಕ್ತದಲ್ಲಿ ಬಂದಿರುವಂಥ ಒಂದು ಗುಣ.
6: ಅಲ್ಲ ಗುತ್ತಚ್ಚ, ಇದೊಂದು ನಲ್ಲ ವಿಷಯ. ಈ ಆಜಾರ ಉತ್ತಕ ಬಂದದ್ದು ಉಲ್ಲಗ ನಿಂಕೋರು ಪರ್ಮಿಷನ್ ಬೇನ
7: ತುಂಬ ಕಾರ್ಲೆ ಕುಟ್ಟಿಟ್ಕೊಂಡು ಇಪ್ಪೇಂದ್ರ ಬೇರಿಕ ಎಂದ
8: ಅವನೊಂದು ನೀವು ಯಾರ್ಕರೋ ನಂಡ ಹೇಳಿ ಕಾಸಿಲ್ಲ ಅವನಿಗೆ ಹೊರತುಂಡು.

0: ಬ್ಯಾರಿ ಭಾಷೆಯಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತ ಸಾಹಿತ್ಯವಿತ್ತು. ಟಿ ಉಬೇದ್, ಹೈದರ್, ಮೊಗ್ರಾಲ್ ಸಾಹುಕಾರ ಕುಂಜಿಪಕ್ಕಿ, ಎಫ್ಎಚ್ ಒಡೆಯರ್, ಪಿಕೆ ಹುಸೇನ್, ಅಬ್ದುಲ್ ರಹೀಂ ಅಹಮದ್ ಮತ್ತು ಬಿಎಂಎ ರಫೀಕ್ ಇವರ ಹೆಸರುಗಳನ್ನು ಇಂದಿನವರು ನೆನಪಿಟ್ಟುಕೊಂಡಿದ್ದಾರೆ. ಸಾಹುಕಾರ ಕುಂಜಿಪಕ್ಕಿಯವರು ಬರೆದ ಹಳೆಯ ಮಿಶ್ರ ಭಾಷೆಯ ಓಬೇಲೆ ನಾಟಿಪದ್ಯದ ಧಾಟಿಯ ಹಾಡುಗಳನ್ನು ಸಂಶೋಧಕರು ಹೆಕ್ಕಿ ತೆಗೆದಿದ್ದಾರೆ.
1: ಬ್ಯಾರಿ ಸಮುದಾಯದಲ್ಲಿ ಸಿಗತಕ್ಕಂತಹ ಸಮೃದ್ಧವಾದಂತಹ ಜನಪದ ಸಾಹಿತ್ಯವನ್ನ, ಜನಪದ ಆಚರಣೆಗಳನ್ನ ದಾಖಲಾತಿ ಮಾಡುವ ಮೂಲಕ ಅವುಗಳನ್ನು ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸುವ ಕೆಲಸ ಅದಾಗಬೇಕು ಅಂತ ಒಳ್ಳೆಯ ಕೆಲಸವನ್ನ ಈ ಬ್ಯಾರಿ ಅಕಾಡೆಮಿ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ.
0: ಅಹಮದ್ ನೂರಿ, ಬಿಎಂ ಇಚಲಂಗೋಡು, ವಹಾಬ್ ದೊಡ್ಡಮನೆ, ಬಿಎಂ ಇದಿನಬ್ಬ ಮುಂತಾದವರು ಬ್ಯಾರಿ ಸಾಹಿತ್ಯದ ಮೇಲೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾರಿಗಳ ಮೊದಲ ಶಿಕ್ಷಣ ಸಂಸ್ಥೆ ಕಟ್ಟುವ ಸಾಹಸ ಆರಂಭವಾದದ್ದು ಬದ್ರಿಯಾ ಸಂಸ್ಥೆಯ ಮೂಲಕ. ಸಾವಿರದ 1922 ಮದ್ರಸತುಲ್ ಬದ್ರಿಯಾ ಎಂಬ ಸಣ್ಣ ಮದ್ರಸಾ ಆರಂಭವಾದದ್ದು ಕ್ರಮೇಣ ಬೆಳೆದು ನಿಂತಿತು. 1928 ಮುಸ್ಲಿಂ ಎಜುಕೇಷನಲ್ ಅಸೋಸಿಯೇಷನ್ ನೋಂದಣಿಯಾಗಿ ಹಳೆ ಬಂದರಿನ ಪ್ರದೇಶದಲ್ಲಿ ಬದ್ರಿಯಾ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು.
2: ಇನ್ ಟೋಟಲ್ ಮಂಗಳೂರಿನ ಒಟ್ಟು ಎಲ್ಲ ದೊಡ್ಡ ಸಂಸ್ಥೆಗಳು ಅಂತ ನಾವು ಏನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ರಿಸಲ್ಟ್ ಟೋಟಲ್ ಆ ಸಂಸ್ಥೆಗಳಿಗಿಂತ ಒಳ್ಳೆಯ ರಿಸಲ್ಟ್ ನಮ್ಮ ಕಲಾ ವಿಭಾಗದಲ್ಲೂ ಇದೆ, ವಾಣಿಜ್ಯ ವಿಭಾಗದಲ್ಲೂ ಇದೆ.
0: ಸಿ ಮಹಮೂದ್ ಹಾಜಿ, ಮೊಯ್ದಿನಬ್ಬ ಹಾಜಿ ಮತ್ತು ಕುಂಜಾಮು ಹಾಜಿ ಇವರು ಮೂವರೂ ಸೇರಿ ಹುಟ್ಟು ಹಾಕಿದ ಸಂಸ್ಥೆ ಪ್ರಥಮ ದರ್ಜೆ ಕಾಲೇಜಿನವರೆಗೆ ಬೆಳೆದು ನಿಂತಿದೆ. ಬಂಟ್ವಾಳ, ಪುತ್ತೂರು, ಸುಳ್ಯ ಮತ್ತು ಕುಂದಾಪುರಗಳಲ್ಲಿ ಬ್ಯಾರಿಗಳ ನೇತೃತ್ವದಲ್ಲಿ ಆರಂಭವಾದ ಶಿಕ್ಷಣ ಸಂಸ್ಥೆಗಳು ಈಗ ಹೆಮ್ಮರವಾಗಿ ಬೆಳೆದಿವೆ. ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಆಶ್ರಯದಲ್ಲಿ ಮದನಿ ಎಜುಕೇಷನ್ ಟ್ರಸ್ಟ್ ಆರಂಭವಾಗಿ 1949 ಮೊದಲ ಪ್ರಾಥಮಿಕ ಶಾಲೆ ಶುರುವಾಯಿತು. 21ನೇ ಶತಮಾನದಲ್ಲಿ ಬ್ಯಾರಿ ಸಮುದಾಯ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ.
3: ಇತ್ತೀಚೆಗೆ ನಡೆದ ಒಂದು ಶೈಕ್ಷಣಿಕ ಮೇಳದಲ್ಲಿ ನೋಡುವಾಗ ಮಂಗಳೂರಿನಂತ ಸಿಟಿಗೆ ಸುತ್ತಲಿನ ಗ್ರಾಮಾಂತರ ಪ್ರದೇಶಗಳಿಂದ ಬರುವಂತಹ ಬ್ಯಾರಿ ಜನಾಂಗದ ಹುಡುಗಿಯರು 70%.
4: 100 to 50 ಹೆಣ್ಣುಮಕ್ಕಳಿದ್ದಾರೆ. ಆ ಫಸ್ಟ್ ಕ್ಲಾಸ್ಗಳಲ್ಲಿ 25 ಫಸ್ಟ್ ಕ್ಲಾಸ್ ಬಂದರೆ 20 ಹೆಣ್ಣುಮಕ್ಕಳೇ.
0: ಕರಾವಳಿಯ ಜಿಲ್ಲೆಗಳಲ್ಲಿ ಇವತ್ತು ಬ್ಯಾರಿ ಹೆಣ್ಣುಮಕ್ಕಳು 100% ಸಾಕ್ಷರತೆಯನ್ನು ಸಾಧಿಸಿದ್ದಾರೆ.
5: ಮತ್ತೆ ಎಲ್ಲರೂ ಈಗ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದಾರೆ, SSLC ಆದ್ಮೇಲೆ ನಿಲ್ಲಿಸ್ತಾ ಇಲ್ಲ. ಹೆಚ್ಚಿನ ಮಕ್ಕಳು ಈಗ ಇಂಜಿನಿಯರಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಈ ಎಲ್ಲ ರೀತಿಯಲ್ಲಿ ಹೆಚ್ಚಿನವರು ಬಿ ಫಾರ್ಮಾ ಈಗ ಮಾಡ್ತಾ ಇದ್ದಾರೆ.
6: ವೆರಿ ರಿಮೋಟ್ ಏರಿಯಾ, ದೇರ್ ಇಸ್ ನೋ ಪ್ರಾಪರ್ ಬಸ್ ಸರ್ವಿಸ್, ಬಟ್ ಇನ್ ದಿಸ್ ಸ್ಮಾಲ್ ಏರಿಯಾ ಪೀಪಲ್ ಯೂಸ್ ಟು ಗೋ ಟು ಕಾಲೇಜ್ ಎಜುಕೇಷನ್, ದೇ ಶುಡ್ ಗೋ ಟು ಮ್ಯಾಂಗ್ಳೂರ್ ಸಿಟಿ. ಇನ್ ದಟ್ ಸಿಚುವೇಶನ್ ಅಂಜುಮನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್.
0: ಬಿಎ ಮೊಯ್ದೀನ್ ಅವರ ನೇತೃತ್ವದಲ್ಲಿ ಆರಂಭವಾದ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಮೀಫ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕ್ರಿಯಾಶೀಲವಾಗಿದೆ. ಪ್ರಯದಲ್ಲಿ ಕರಾವಳಿಯ 2 ಇವತ್ತು 100 ಶಿಕ್ಷಣ ಸಂಸ್ಥೆಗಳು ತಲೆಯೆತ್ತಿ ವಿದ್ಯಾದಾನ ಮಾಡುತ್ತಿರುವುದು ಸಮುದಾಯವೇ ಹೆಮ್ಮೆ ಪಟ್ಟುಕೊಳ್ಳುವ ಸಂಗತಿಯಾಗಿದೆ.
2: ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಿಸಿರುವಂಥ ಒಂದು ಸಂಘಟನೆ. ಇದರಲ್ಲಿ ಶಾಫಿಗಳು, ಹನಫಿಗಳು, ಎಲ್ಲ ಮುಸ್ಲಿಂ ಧರ್ಮದ ಇತರ ವಿಭಾಗಗಳು, ಎಲ್ಲ ವಿಭಾಗಗಳ ಜನರು ಇದ್ದಾರೆ. ವಿಶೇಷವಾಗಿ ಬ್ಯಾರಿಗಳು ಅಧಿಕವಾಗಿರುತ್ತಾರೆ. ಒಟ್ಟು 125 ಸಂಸ್ಥೆಗಳಿವೆ.
7: ವಿದ್ಯೆ ಗಂಧಗಾಳಿ ಇಲ್ಲದಂತಹ ಒಂದು ಸಮುದಾಯದಲ್ಲಿ 100 ಶಾಲೆಗಳು ಹುಟ್ಟಿ ಅವುಗಳು ಸಂಘಟಿತವಾಗಿ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಅನ್ನೋ ಒಂದು ಫೆಡರೇಷನನ್ನು ಮಾಡಿ ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಮುಂದೆ ಹೋಗ್ಕೊಂಡು ಹೋಗಬೇಕಿದ್ರೆ ನಾನು ಭಾವಿಸ್ತೇನೆ ನಮ್ಮ ಸಮುದಾಯ ಸರಿಯಾದ ಒಂದು ದಾರಿಯಲ್ಲಿ ತಮ್ಮನ್ನು ತಾವು ಹಚ್ಚಿಕೊಂಡಿವೆ.
2: ಸಂಸ್ಥೆಯನ್ನು ಹುಟ್ಟು ಹಾಕಿದ ನಂತರ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಸಂಚಲನ ಮೂಡಿದೆ.
0: ವೃತ್ತಿ ಶಿಕ್ಷಣದಲ್ಲೂ ಬ್ಯಾರಿಗಳು ಮಹತ್ತರ ಸಾಧನೆಯನ್ನು ನಡೆಸಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜ್, ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆಗಳು, ಪಿಎ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎಜುಕೇಷನ್ ಗ್ರೂಪ್, ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಫ್ಲಾರೆನ್ಸ್ ಗ್ರೂಪ್, ಲಿಟಲ್ ಫ್ಲವರ್ ಗ್ರೂಪ್, ಕೃಷ್ಣಾಪುರದ ಅಲ್ಬದ್ರಿಯಾ ಶಿಕ್ಷಣ ಸಂಸ್ಥೆ, ಸುಳ್ಯದ ಹಿರಾ ಶಿಕ್ಷಣ ಸಂಸ್ಥೆ, ಪುತ್ತೂರಿನ ಮರ್ಕಜಲ್ ಹುದಾ ಶಿಕ್ಷಣ ಸಂಸ್ಥೆಗಳು, ಉಳ್ಳಾಲದ ಇಸ್ಲಾಹಿ ಸಂಸ್ಥೆ ಶೈಕ್ಷಣಿಕ ಕ್ರಾಂತಿಗೆ ಹೆಗಲನೆಯಾಗಿ ದುಡಿಯುತ್ತಿವೆ. ಕರಾವಳಿಯ ಅತ್ಯಂತ ಹೆಮ್ಮೆಯ ಬ್ಯಾರಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ.
8: ಬ್ಯಾರಿ ಜೀವನ ಶೈಲಿ ಮತ್ತು ಪರಂಪರೆಯ ಅನುಸರಣೆ, ಹಾಗೆ ಅವುಗಳ ಪುನರುಜ್ಜೀವನಕ್ಕಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಬ್ಯಾರಿ ಗಾದೆ, ಎದುರು ಮಸಾಲೆ, ಜನಪದ ಕಥೆಗಳು, ಬ್ಯಾರಿ ಸಂಸ್ಕೃತಿಯ ಮತ್ತು ಇತಿಹಾಸದ ದಾಖಲೀಕರಣ ಇವುಗಳನ್ನು ಕೈಗೆತ್ತಿಕೊಂಡಿದೆ. ವಿದ್ಯಾರ್ಥಿಗಳನ್ನು ಬ್ಯಾರಿ ಅಧ್ಯಯನಕ್ಕಾಗಿ ಪ್ರೇರೇಪಿಸಲಿಕ್ಕಾಗಿ ಬ್ಯಾರಿ ಫೆಲೋಶಿಪ್, 20 ವರ್ಷಕ್ಕೂ ಮೇಲ್ಪಟ್ಟ ಬ್ಯಾರಿ ಹಿರಿಯರನ್ನು ರಾಜ್ಯಾದ್ಯಂತ ಅವರನ್ನು ಸಂದರ್ಶಿಸಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಅವರ ಅನುಭವಗಳನ್ನು ದಾಖಲೀಕರಣ ಮಾಡುವಂಥ ಕಾರ್ಯಕ್ರಮವನ್ನು ಅಕಾಡೆಮಿ ಕೈಗೊಂಡಿದೆ.
9: ಸುಮಾರು 16 ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಬ್ಯಾರಿ ಸಂಸ್ಕೃತಿಗಳಾದ ದಫ್ಫು, ಕೋಲ್ಕಲಿ, ಒಪ್ಪನೆ ಇಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ವಿದ್ಯಾರ್ಥಿನಿಯಲ್ಲಿ ಇದರ ಒಂದು ಪ್ರಜ್ಞೆಯನ್ನು ಮೂಡಿಸಿದೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮಗಳು, ಸಂದೋಲ, ಕಲೋತ್ಸವ, ಕಾರ್ಯಾಗಾರ, ಕಮ್ಮಟಗಳು, ವಿಚಾರಗೋಷ್ಠಿಗಳು ಪ್ರಮುಖವಾದ ಪ್ರಾದೇಶಿಕವಾದ ನೆಲೆಯಲ್ಲಿ ನಡೆದಿದೆ.
8: ಬ್ಯಾರಿ ಸಂಸ್ಕೃತಿ ಬೆಳೆಯಬೇಕು, ಬ್ಯಾರಿ ಸಂಸ್ಕೃತಿಯ ಅನಾವರಣ ಆಗಬೇಕು ಎಂಬುದೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಉದ್ದೇಶ.

0: ಕಾಲದ ಹೊಡೆತದಲ್ಲಿ ಅಳಿದು ಹೋಗುತ್ತಿರುವ ಸಂಪ್ರದಾಯದ ಆಚರಣೆಗಳನ್ನು ಈಗಲೂ ಪೂರ್ತಿಯಾಗಿ ಬಿಟ್ಟುಕೊಡದ ಬ್ಯಾರಿ ಸಮುದಾಯ ಹಳತು ಹೊಸತಿನ ಸಂಗಮದೊಂದಿಗೆ ಕರಾವಳಿಯ ಭಾವೈಕ್ಯತೆಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ.
1: ಎಪ್ಪ ಬಂದನ ಮನುಷ್ಯ ಭೂಮಿಗೂ, ಎಪ್ಪ ಪೊಡಚಿತ ಹಸದು ಮನಸ್ಸಿಲು. ನಿಂಗಲೋ ಎಲ್ಲ ಮುತ್ತೊಂಡೆ ನಡುಲು ಎಂದು ಫಲಕಾಯಿಂದ ನಕ್ಕುಗೊಂತಿಲ್ಲ. ನಕ್ಕು ಬರೋ ಆಸ್ತಿ ನಕ್ಕು ಬರೋ ಮಾತ್ರ
2: ಅಪ್ಪು ಹಾರ್ಲದು.
3: ಅವಂಡ ಪೇರು ಭೋಜಚಂತ್ ಪಕ್ಕ 420 ಲಾ
1: ಕಿಬುರು ಕಲಿಕೊಂಬೋ ಅಧಿಕಾರತೋ ಮದತಿಲು ಕಲ್ಬು ರಹ್ಮುರೋ ಕಲ್ಬುಗು ಎಡೆಂಜಿಡೋ ಬಿಸ ಇತ್ತಿತ್ತು. ಇನ್ಸಾನಿಯತ್ತು ಕರೆಂಜಿ ಕರಟುಂಬೋ ಬಗೆ ಬಗೆರೋ ಅತ್ರಾನ ಕೊಚ್ಚಿತ್ತು. ಅದು ಘೋರ ಪ್ರಯೋಗಮೇ
4: ಮರನಿ ಕಟ್ಟ.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸ್ಟಾರ್ 107.5 FM, ಇದು ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ನಾನು ರೋಷನ್ ಕುಲಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಸೋಮವಾರ ಬಂದುಬಿಟ್ಟಿದೆ ಸ್ನೇಹಿತರೆ. ಸೋಮವಾರ ಬಂದುಬಿಟ್ಟಾಗ ನಮಗೆ ಗೊತ್ತೇ ಇದೆ ಇವತ್ತು SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಎಂದು. ಸೊ ಸಾಕಷ್ಟು SMSಗಳು, ವಾಟ್ಸಪ್ ಸಂದೇಶಗಳು ಬಂದುಬಿಟ್ಟಿವೆ. ಯಾರದೆಲ್ಲ ಸಂದೇಶ ಬಂದಿದೆ ಅಂತ ಹೇಳಿದರೆ, ಓ ಮೈ ಗಾಡ್, ತುಂಬ ಇದೆ, ತುಂಬ ಇದೆ. ನಾನಂತೂ ನೋಡ್ತಾ ಹೋಗ್ತೇನೆ. ಸೊ ನಮ್ಮ ಸ್ನೇಹಿತರು ತುಂಬ ಜನ ಸಂದೇಶವನ್ನು ಮಾಡಿದ್ದಾರೆ. ಇವತ್ತು ನಾವು ನೋಡಿರ್ಬೋದು, ಒಂದು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಗೀತಾ ಚಿತ್ರದ ಹಾಡೊಂದನ್ನು ಕೊಡಿ ಅಂತ ನಮ್ಮ ಸ್ನೇಹಿತರಂತೂ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನಾವು ಗೀತಾ ಚಿತ್ರದ ಹಾಡನ್ನು ಕೊಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಇದನ್ನು ಹೇಳಿದ್ದಾರೆ, ಸಂದೇಶವನ್ನು ಯಾವ ರೀತಿ ಕಳಿಸಿದ್ದಾರೆ ಅಂತ ನೋಡೋಣ ಸ್ವಲ್ಪ ವಿಷಯವಾಗಿ ಮಾತಾಡುವಾಗ. ಸೊ ಸೋಮವಾರ ಬಂದಾಗ ನಮಗೆ ಗೊತ್ತೇ ಇದೆ, ನಾವು ಶಿವನಾಮ ಸ್ಮರಣೆಯೊಂದಿಗೆ ದಿನವನ್ನು ಆರಂಭಿಸ್ತಾ ಇರ್ತೇವೆ. ಸೊ ವಿಶೇಷವಾಗಿ ಪುತ್ತೂರು ಮಹಾಲಿಂಗೇಶ್ವರ ಆಗಿರಬಹುದು ಅಥವಾ ಕದ್ರಿ, ಇಲ್ಲಂತೂ ಶಿವನ ಸ್ಮರಣೆ ತುಂಬ ಜನರಿಗೆ ಒಂದು ಅಚ್ಚುಮೆಚ್ಚು ಅಂತ ಹೇಳ್ತಾರೆ. ಸೊ ಹೀಗಿರುವಾಗ ಇವತ್ತಿನ ಏನು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸೊ ಅದರಲ್ಲಿ ಕೂಡ ನಾವು ಇವತ್ತು ನೋಡಬಹುದು, ಸೊ ಆರಂಭದ ಒಂದು ಹಾಡನ್ನು ಕೇಳಿದ್ದಾರೆ ಸ್ನೇಹಿತರು. ಅದರ ಜೊತೆಯಲ್ಲಿ ಕೆಲವೊಂದು ನಾವು ನೋಡಿರ್ಬೋದು ಒಂದು ಮಾಹಿತಿಗಳು ಇವೆ. ಉಡುಪಿಯಲ್ಲಿ ಸೆಪ್ಟಿಕ್ ಟ್ಯಾಂಕ್ಗೆ ಬಿದ್ದು ಮಹಿಳೆ ಮೃತಪಟ್ಟಂತಹ ಘಟನೆ ನಡೆದಿದೆ. ಅಧಿಕಾರಕ್ಕಾಗಿ ತಮ್ಮ ತಂದೆಗೆ ಆಗ್ತಿರೋ ಅಪಮಾನ ಸಹಿಸಿಕೊಳ್ಳಲಾರೆ ಎಂದು ಎಷ್ಟಿಗೆ ವಿರುದ್ಧ ಸೂಜೆವಾಲ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯಸಭಾ ಸದಸ್ಯತ್ವಕ್ಕೆ TMC ಸುಖಿಂದು ಶೇಖರ್ ಕೋಯಲ್ ಮಲ್ಲಿಕ್ ರಾಜೀನಾಮೆಯಂತೆ. ದಕ್ಷಿಣ ಒಂದು ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಭೂಕಂಪ, ಓರ್ವ ಸಾವು, ಸುನಾಮಿ ಎಚ್ಚರಿಕೆ. ಅದೇ ರೀತಿ ಫಲ್ಗುಣಿಯ ನದಿಯಲ್ಲಿ ಅರೆ ಮತ್ತು ಪ್ರಜ್ಞಾವಸ್ಥೆಯಲ್ಲಿ ಮೀನುಗಳು ಪತ್ತೆಯಾಗಿವೆ. ಮಾಲಿನ್ಯದ ಸಂಖ್ಯೆ, ಸತ್ತ ಮೀನುಗಳು ಕೂಡ ಇವೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 8-10 ರೆಡ್ ಅಲರ್ಟ್, ಭಾರೀ ಮಳೆಯ ಮುನ್ಸೂಚನೆ ಇವತ್ತಿನಿಂದ 10ನೇ ತಾರೀಕುವರೆಗೆ. ಬಹುಶಃ ನೋಡಬೇಕು ಏನಾಗಬಹುದು ಅಂತ. ಸೊ ಇದು ಕೂಡ ನಮ್ಮ ಒಂದು ಯಲ್ಲಿ ಕೂಡ ನಾವು ಅದನ್ನೇ ನೋಡಿದ್ವಿ. 8-10 ಅತ್ಯುತ್ತಮ ರೀತಿಯ ಮಳೆ ಬರುವಂಥ ಸಾಧ್ಯತೆಗಳು ಕೂಡ ಇವೆ. ಕ್ರೀಡಾಂಗಣದ ವರದಿಗಳನ್ನು ನೋಡುವುದಾದರೆ ಭಾರತದ ಒಂದು ಗೆಲುವು ಖಾತ್ರಿಯಾಗಿದೆ. ಸೊ ಭಾರತ ಪಂದ್ಯವನ್ನು ಗೆದ್ದುಕೊಂಡಿದೆ ಅಫ್ಘಾನಿಸ್ತಾನದ ವಿರುದ್ಧ. ಅಫ್ಘಾನಿಸ್ತಾನದ ಒಂದು ಭಾರತದ ಒಂದು ಉತ್ತಮ ಮೊತ್ತಕ್ಕೆ 564 ರನ್ನನ್ನು ಭಾರತ ದಾಖಲಿಸಿತ್ತು ಆ ಮೊದಲ ಇನ್ನಿಂಗ್ಸ್ನಲ್ಲಿ. ಸೊ ಆ ಒಂದು ಮೊತ್ತವನ್ನು ನಾವು ನೋಡಬಹುದು ಇವತ್ತು, ಎರಡು ಉಭಯ ಇನ್ನಿಂಗ್ಸ್ಗಳು, ನಿನ್ನೆ ಮತ್ತು ಇವತ್ತು. ನಮ್ಮ ಅಫ್ಘಾನಿಸ್ತಾನ ತಂಡ ಅದನ್ನು ಮೆಟ್ಟಿ ಹಾಕಲು ಒಂದು ಖಂಡಿತವಾಗಿ ವಿಫಲವಾಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಅದು ಸರ್ವಪತನವಾಗಿತ್ತು, 152 ರನ್ನಿಗೆ. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ 112 ರನ್ನಿಗೆ ಆಲ್ ಔಟ್ ಆಯಿತು. ಸೊ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತದ ಪರ 2 ಶತಕ ಮತ್ತು 3 ಅರ್ಧಶತಕವನ್ನು ದಾಖಲಿಸಿದರು. ಸೊ ಮೊದಲ ಟೆಸ್ಟ್ ಪಂದ್ಯವನ್ನು ಆಡುತ್ತಿರುವಂತಹ ಭಾರತದ ಪರ ಒಂದು ಉತ್ತಮ ಆಟವನ್ನು ಪ್ರದರ್ಶಿಸಿದಂತಹ ಆಟಗಾರ ಏನು ಸುತಾರ್, 6 ಪಡೆದು ಮಿಂಚಿದರು ಮಾನವ್ ಸುತಾರ್. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೂಡ ನಾವು ನೋಡಬೇಕು ಅಫ್ಘಾನಿಸ್ತಾನ ಏನು, ಇವತ್ತು ಸುತಾರಿಗೆ ವಿಕೆಟ್ ಸಿಗಲಿಲ್ಲ, 1 ಸಿಕ್ಕಿದೆ. ಆದರೆ ವಾಷಿಂಗ್ಟನ್ ಸುಂದರ್ 4, ಕುಲದೀಪ್ ಯಾದವ್ 3 ಪಡೆದು ಮಿಂಚಿದರು. ಸೊ ಈ ರೀತಿ ಪಂದ್ಯದ ಒಂದು ಸರ್ವಪತನವಾಯಿತು ಅಂತ ಹೇಳ್ಬೋದು. ಒಂದಂಥದ್ದೇ ಉತ್ತಮ ಆಟವನ್ನು ಅಫ್ಘಾನಿಸ್ತಾನ ಆಡ್ತಿತ್ತು. ಸೊ ಏನು ಗೀತಾ ಚಿತ್ರದ ಜೊತೆ ಜೊತೆಯಲ್ಲಿ ಹಾಡೊಂದನ್ನು ನಾನು ಆರಂಭದಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ ಎಲ್ಲ ಕೇಳುಗರಿಗೋಸ್ಕರ. ಸೊ ಈ ಮೆಸೇಜ್ ಯಾರು ಕಳಿಸಿದ್ದಾರೆ ಅದನ್ನು ಸ್ವಲ್ಪ ನೋಡೋಣ ಸ್ನೇಹಿತರು. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಸಾರಂಗ ನಿರೂಪಕರಿಗೆ, ಗೀತಾ ಸಿನಿಮಾದಿಂದ ಈ ಹಾಡು ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಹಿಂದು ಒಂದು ಪ್ರಸಾರ ಮಾಡಿ, ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್, ಮಂಗಳದೇವಿಯಿಂದ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದೇ ರೀತಿ ಮುಂದಿನ ಒಂದು ಒಂದು ಮೆಸೇಜ್ ಕೂಡ ಬಂದಿದೆ. ರತೀಶ್ ಕುಮಾರ್ ಮಂಗಳದೇವಿಯಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಕೇಳ್ತಾ ಇದ್ದಾರೆ ಮುಂಗಾರು ಮಳೆಯ ಒಂದು ಹಾಡನ್ನು ಕೊಡಿ ಅಂತ. ಸೊ ಇಬ್ಬರು ಕೇಳುಗರಿಗೋಸ್ಕರ ಒಂದೊಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ನೀವು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮ. ಮುಂಗಾರು ಮಳೆ ಚಿತ್ರದ ಒಂದು ಹಾಡನ್ನು ಕೂಡ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಇನ್ನು ಮಳೆಗಾಲ ಆರಂಭವಾಗಿದೆ. ಸೊ ಜನರಿಗೆ ಇವೆಲ್ಲವನ್ನು ಖುಷಿ ಕೊಡುವಂಥ ಹೊತ್ತು ಕೂಡ ಹೌದು. ಸೊ ಮುಂಗಾರು ಮಳೆಯಿಂದ ಒಂದು ಸುಂದರವಾದ ಹಾಡು, ಮತ್ತು ಅದೇ ರೀತಿ ನಮ್ಮ ಸ್ನೇಹಿತರಿಗೆ ಇನ್ನೊಂದು ಸುಂದರವಾದ ಹಾಡು ಗೀತಾ ಚಿತ್ರದಿಂದ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎರಡು ಹಾಡುಗಳನ್ನು ಕೇಳಿಕೊಂಡು ಬರೋಣ. ಇದು ನಿಮ್ಮ ನೆಚ್ಚಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಎಸ್ ಮುಂಗ್ಳರ ಜುನಾಚ ನೂತರ್ ಕೇರ್ ಪ್ರಸರದತ್ತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಾಳಿಂದ ಅವರಾಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್.
3: ಕಿಸ್ಮದ ಮೇಲುವಿನ ಹಾಡು ಎಸ್ಎಂಎಸ್ ಆಧಾರಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಸೊ ಇದು ರೇಡಿಯೋ ಸ್ಟಾರಿಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸೊ ಬ್ಯೂಟಿಫುಲ್ ಆದ ಎರಡು ಹಾಡುಗಳನ್ನು ಕೇಳಿದ ಬಳಿಕ ಮತ್ತೆ ಕೂಡ ಎಸ್ಎಂಎಸ್ ಮಾಡಿ ವಾಟ್ಸಪ್ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ, ಸೊ ಮುಂದಿನ ಸಂದೇಶ ಯಾರಿದೆ ಅಂತ ನೋಡೋಣ. ತುಂಬ ಜನರು ಎಸ್ಎಂಎಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆ ಶುಭಾಶಯ. ಸೊ ಇವತ್ತು ನ್ಯಾಷನಲ್ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಪರೂಪದ ಚಿತ್ರ ಹುಡುಗರು ಅದರ ಒಂದು ಸುಂದರ ಹಾಡನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಹುಡುಗರು ಅಪರೂಪದ ಚಿತ್ರ ಹುಡುಗರು ಹಾಡು ಈ ಒಂದು ಹಾಡನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಅವರು ಕೇಳಿದಂಥ ಹಾಡು ಲಭ್ಯವಿದ್ದರೆ ಖಂಡಿತವಾಗಿ ಕೊಡ್ತಾ ಇದ್ದೇನೆ. ಸೊ ಹುಡುಗರು ಚಿತ್ರದ ಯಾವುದಾದೊಂದು ಹಾಡನ್ನು ಆದರೂ ಖಂಡಿತವಾಗಿ ಅವರಿಗೆ ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ನೀವು ಕೂಡ ಅದರಲ್ಲಿ ಅವರು ಹೇಳ್ತಾರೆ, ನಮಸ್ಕಾರ ರೀ ಸರ್, ರೇಡಿಯೋ ಸಾರಂಗ್ ಸವಿನುಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ ಹುಡುಗರು ಶಂಭು ಶಿವ ಶಂಭು, ನಾವು ರೇಡಿಯೋ ಕೇಳುಗರು ವಿಜಯಪುರದಿಂದ. ಭರತ್ ಕುಮಾರ್, ನಮ್ಮ ಗೆಳೆಯರಾದ ಬಂದೇ ನವಾಜ್, ಶಿವಶರಣ ಸೌದಿ, ಸುರೇಶ್ ಬೆಣ್ಣೆ, ಮುತ್ತನ್ನ ಚಿತ್ರಕರ, ಗಂಗಪ್ಪ ಬಡಿಗೇರಿ, ಮಾಮ್ ಸಾಬ್, ಅಶೋಕ್, ಸುದರ್ಶನ, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್, ಗಗನ್, ರಾಜ್ಕುಮಾರ, ಚಿತ್ರ ಲಿಂಗಪ್ಪ, ನಾಗೇಂದ್ರ, ಶಾರದ, ಚಿಕ್ಕಪ್ಪ, ಸುಪುತ್ರ ಬಾಬು, ಗಾಯತ್ರಿ, ಭಾಗ್ಯಶ್ರೀ, ಸಿಟಿ ಚಂದ್ರಶೇಖರ್. ರಾಷ್ಟ್ರೀಯ ಸ್ನೇಹಿತರ ದಿನ ಶುಭಾಶಯಗಳು. ಸ್ನೇಹಿತರಂದರೆ ನಾವು ತಪ್ಪು ದಾರಿ ನಡೆಯುವಾಗ ತಿಳಿಸಿ ಹೇಳುವವನೇ ನಿಜವಾದ ಸ್ನೇಹಿತರು. ಮತ್ತು ನಾವು ರೇಡಿಯೋ ಕೇಳ್ತಾ ಇದ್ದೇವೆ, ಒಬ್ಬರ ಮುಖ ಒಬ್ಬರು ನೋಡಿಲ್ಲ, ಆದರೂ ಸ್ನೇಹಿತರಾಗಿದ್ದೇವೆ. ರೇಡಿಯೋ ಮುಖಾಂತರ ನಮ್ಮ ಸಾರಂಗ ರೇಡಿಯೋಗೆ ಅಂತಹ ಒಂದು ಅನಂತ ಧನ್ಯವಾದಗಳನ್ನು ಅಂತವ್ರು ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗಿ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತೇನೆ ಅವರಿಗೋಸ್ಕರ. ಶಂಭು ಶಿವ, ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದ ಹುಡುಗರ ಚಿತ್ರದ ಒಂದು ಹಾಡನ್ನು ಅವರಿಗೋಸ್ಕರ ಕೊಡ್ತಾ ಇದ್ದಾನೆ. ಅದೇ ರೀತಿ ಮುಂದಿನ ಕೇಳುಗರು ಕೂಡ ಮಹೇಶ್ ಹೊಸರು ಶಿಕಾರಿಪುರದಿಂದ, ಚಿತ್ರ ಪ್ರೀತಿಸುವ ತಪ್ಪ, ಗೀತೆ ರಾಜರಾಜ, ಈ ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂತವರು ಕೇಳ್ತಾ ಇದ್ದಾರೆ. ಪ್ರೀತಿಸುವ ತಪ್ಪ ಚಿತ್ರದ ಒಂದು ಹಾಡನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಎರಡು ಹಾಡುಗಳನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ನಿಮಗೋಸ್ಕರ. ಸೊ ಕೇಳುಗರೆ, ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಅವರು ಪ್ರೀತಿಸುವ ತಪ್ಪ ಚಿತ್ರದ ರಾಜರಾಜ ಸತ್ಯಕಂತರ ಹಾಡು ಲಭ್ಯವಿಲ್ಲ. ಇನ್ನೊಂದು ಹಾಡನ್ನು ನಾನು ಚೋರಿಯಾಗಿದೆ ನನ್ನ ದಿಲ್, ಈ ಒಂದು ಹಾಡನ್ನು ಕೊಡ್ತಾ ಇದ್ದೇನೆ ಅವರಿಗೋಸ್ಕರ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಪ್ರೀತಿ ನೀತಿ. ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾಂ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: येसमुंगळारा जुनाचे नऊ तारखेर प्रसरजता ताळो उमाळो शीद प्रसार सकाळी धा वरांचेर आमचे संगी हजर असा मनेस्त फ्लॉयड डिमेल्लो काश्या ताचे संगी उलोवंक फोन करा 6364204949 संख्या आयकूंक विसरनाका ताळो उमाळो शीद प्रसार.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಎಸ್, ಮತ್ತೊಮ್ಮೆ ಮಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತು ತುಂಬ ಮೆಸೇಜ್ಗಳು ಬರ್ತಾ ಇವೆ. ನಮ್ಮ ನೆಚ್ಚಿನ ನಿರೂಪಕರಿಗೆ ನಮಸ್ಕಾರ ಹಾಗೂ ಶುಭ ಮಧ್ಯಾಹ್ನ ಸರ್. ಇಂದು ವಿಶ್ವ ಸಾಗರ ದಿನ. ಇದರ ಅಂಗವಾಗಿ ಸೇಡಿನ ಸಂಚು ಚಿತ್ರದ ಈ ಸಾಗರದ ಕನ್ಯೆಯು ನಾ ಈ ಹಾಡು ಪ್ರಸಾರ ಮಾಡಿ ಎಂದು ಕೇಳಿಕೊಳ್ಳುವ ಬೆಂಗಳೂರಿನ ಭಾಗ್ಯಲಕ್ಷ್ಮಿ. ಸೊ ಅವರು ಒಂದು ಸುಂದರವಾದ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಸೇಡಿನ ಸಂಚು ಚಿತ್ರದಿಂದ. ನೋಡೋಣ, ಆ ಒಂದು ಈ ಒಂದು ಹಾಡು ಅವರಿಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಈ ಸಾಗರದ ಕನ್ಯೆಯು ನಾ ಈ ಒಂದು ಹಾಡನ್ನು ಪ್ಲೇ ಮಾಡ್ತೇನೆ ಕೆಲ ಹೊತ್ತಲ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ, ಒಂದು ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ರಿಕ್ವೆಸ್ಟ್ ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೆಸೇಜ್ ಮಾಡುತ್ತಾ ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವಂತೂ ಕೇಳಬಹುದು. ಸೊ ಈ ಸಾಗರದ ಒಂದು ದಿನ, ವಿಶ್ವ ಸಾಗರ ದಿನ ಇವತ್ತಾಗಿದೆ. ಸೊ ನಾವು ನೋಡಿರ್ಬೋದು, ನಮ್ಮ ಸಾಗರದಲ್ಲಿ ನೀರಿನ ಮಟ್ಟ ಹೆಚ್ಚಾ ಇದೆ ಅಂತ ಹೇಳ್ತಾರೆ, ಅದೇ ರೀತಿ ಭೂಮಿಯ ಮಟ್ಟ ಕಡಿಮೆ ಆಗ್ತಾ ಇದೆ. ಸೊ ಸಾಗರದ ಕನ್ಯೆಯು ಈ ಒಂದು ಅಂತಹ ಸುಂದರವಾದ ಹಾಡನ್ನು ಅವರು ಕೇಳಿದ್ದಾರೆ. ಅದೇ ರೀತಿ ಈ ಒಂದು ಹಾಡನ್ನು ಅವರಿಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಅದೇ ರೀತಿ ನೀವು ಕೂಡ ನಿಮ್ಮ ಸಂದೇಶಗಳನ್ನು ಕಳುಹಿಸಿ ಮೆಸೇಜ್ಗಳನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈ ಸಾಗರದ ಕನ್ಯೆಯು ಸೇಡಿನ ಒಂದು ತುಂಬ ಹಳೆಯ ಚಿತ್ರ ಇದು. ಸೊ ಸೇಡಿನ ಸಂಚು ಚಿತ್ರ ತುಂಬ ಓಲ್ಡ್ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಅದೇ ರೀತಿ ಆ ಚಿತ್ರದ ಒಂದು ಸುಂದರವಾದ ಹಾಡನ್ನು ಸ್ನೇಹಿತರು ರಿಕ್ವೆಸ್ಟ್ ಮಾಡಿದ್ದಾರೆ. ಮುಂದಿನ ಒಂದು ಮೆಸೇಜ್ ಕೂಡ ಬಂದಿದೆ ನಮಗೆ. ಮಲ್ಲಿಕಾರ್ಜುನ ಶಿಕಾರಿಪುರದಿಂದ ಅವರು ಮೆಸೇಜ್ ಮಾಡಿದ್ದಾರೆ. ನೋಡೋಣ ಅವರ ಮೆಸೇಜ್ ಏನಿದೆ ಅಂತ. ವಂದನೆಗಳು. ವಿಶ್ವಸಾಗರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯುವ ಜನಾಂಗ, ಯುವ ಪ್ರೇಮಿಗಳಲ್ಲದೆ ಎಲ್ಲರೂ ಇಷ್ಟಪಡುವ ತಾಣ ಸಾಗರ. ಕಡಲಿನ ಸೌಂದರ್ಯ, ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಜೊತೆಗಿಂತ ತಾಣಗಳಲ್ಲಿ ಜಾಗರೂಕತೆಯಿಂದ ವರ್ತಿಸಿ ಯಾವುದೇ ಅನಾಹುತ ಆಗದಿಂದ ನೋಡಿಕೊಂಡು ಇಂಥ ತಾಣಗಳ ಪ್ರಾಮುಖ್ಯತೆ ಕಾಪಾಡಿಕೊಳ್ಳೋದೊಂದು ಜವಾಬ್ದಾರಿ ಕೂಡ. ಮುತ್ತಿನ ಕತೆ, ಒಂದು ಮುತ್ತಿನ ಕತೆ ಚಿತ್ರದಿಂದ ಮುತ್ತೊಂದ ತಂದೆ ಕಡಲಾಳದಿಂದ ಒಂದು ಸುಂದರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು ಅವರು ಸುಂದರ ಒಂದು ಹಾಡನ್ನು ರಿಕ್ವೆಸ್ಟ್, ಒಂದು ಮುತ್ತಿನ ಕತೆ ಚಿತ್ರದಿಂದ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಒಂದು ಇಷ್ಟದ ಒಂದು ಹಾಡುಗಳನ್ನು ಕೇಳಬಹುದು. ಅದೇ ರೀತಿ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಕೂಡ ಮಾಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ 6364249949 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ, ಎಸ್ಪೆಷಲಿ ಇವತ್ತು ಕರೆ ಮಾಡಲಿಕ್ಕಿಲ್ಲ, ಅದೇ ರೀತಿ ಸಂದೇಶಗಳನ್ನು ಕಳಿಸೋದರ ಮೂಲಕ ನೀವಂತೂ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಲಿಕ್ಕೆ ನಿಮಗಂತೂ ಅವಕಾಶ ಇದೆ. ಸೊ ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಎಸ್ ಮತ್ತೊಮ್ಮೆ ಒಲವಿನ ಹಾಡು ಎಸ್ ಎಮ್ ಎಸ್ ಆಧಾರಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ತುಂಬ ಜನರು ಮೆಸೇಜ್ ಮಾಡಿದ್ದಾರೆ. ಸೊ ಇವತ್ತಿನ ಮೆಸೇಜ್ಗಳಲ್ಲಿ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಚಿತ್ರ ಪರಿಸರದ ಗೆಂಡೆ ತಿಮ್ಮ ಗೀತೆಯನ್ನು ಪ್ರಸಾರ ಮಾಡಿ, ನಿನ್ನ ರೂಪು ಎದೆಯ ಕಲಕಿ ತನು ಗೀತೆ ಪ್ರಸಾರಿಸಿ ಅಂತ. ಪರಿಸರದ ಗೆಂಡೆ ತಿಮ್ಮ ಈ ಒಂದು ಚಿತ್ರದಿಂದ ನಿನ್ನ ರೂಪು, ಸೊ ಆ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ಕಿಡುಗರು ಕೂಡ ಮೆಸೇಜ್ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯಿಂದ. ಸೊ ಅವರು ರಾಯಚೂರು ಜಿಲ್ಲೆಯಿಂದ ಭೀಮನ್ಗೌಡ ಪಾಟೀಲ್ ಮಾಡು ನಮಸ್ಕಾರ, ಶುಭ ಮಧ್ಯಾಹ್ನ. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಮಗಾಗಿ ಲವ್ ಸ್ಟೋರಿ ಚಿತ್ರದಿಂದ ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿಕ್ಷಣವು ಒಂದೇ ಗೀತೆ ಸಾರಂಗ್ ಕೇಳುವ ಎಲ್ಲ ಸ್ನೇಹಿತರಿಗೋಸ್ಕರ ಲವ್ ಸ್ಟೋರಿ ಚಿತ್ರದಿಂದ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ಸೊ ಎರಡು ಹಾಡುಗಳನ್ನು ಕೇಳಿಕೊಂಡು ಬರೋಣ. ಸೊ ನನ್ನ ನಿನ್ನ ಪ್ರೇಮ ಗೀತೆ ಈ ಒಂದು ಹಾಡು ಮೊದಲಿಗೆ ಪ್ರಸಾರವಾಗುತ್ತೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಸಮಯ 3:46 ಆಗ್ತಾ ಇದೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಸಿಯಸ್
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: येस मंगळारा जुनाचे नऊ तारखेर प्रसार जाता ताळो उमाळो शीद प्रसार सकाळी 10 वरांचेर आमचे संगी हजर असा मनेस्त फ्लॉयड डिमेल्लो काशिया ताजे संगी उलोवंक फोन करा 6364204949 संख्याक आयकूंक विसरा नाकात ताळो उमाळो शीद प्रसार
1: ಸುಗದಿಯದಾಗಿ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾವಂತೂ ಕೊನೆಯ ಒಂದು ಎಸ್ ಎಮ್ ಎಸ್ ಅನ್ನು ಓದ್ತಾ ಇದ್ದೇವೆ. ಸೊ ಇವತ್ತು ನನ್ನ ತಮ್ಮನ ಒಂದು ಮದುವೆಯ ವಾರ್ಷಿಕೋತ್ಸವ. ಸೊ ಅದಕ್ಕೋಸ್ಕರ ಒಂದು ಸುಂದರವಾದ ಯಾವುದಾದ್ರೂ ಹಾಡನ್ನು ಪ್ರಸಾರ ಮಾಡಿ ಅಂತ ಪ್ರಿಮರ್ ಅವರು ಕೇಳಿದ್ದಾರೆ. ಸೊ ಅವರ ಒಂದು ಸಹೋದರ ಪ್ರಶಾಂತ್ ಮತ್ತು ಅವರ ಮಿಸ್ಸಸ್ ಜಯ ಇವರಿಗೋಸ್ಕರ ಒಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳುಗರೆ, ಇದು ಇವತ್ತಿನ ಒಂದು ಸುಂದರವಾದ ಒಲವಿನಾಡು ಎಸ್ ಎಮ್ ಎಸ್ ಆಧಾರಿತ ಕಾರ್ಯಕ್ರಮ. ಸೊ ತಮಗೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನು ನಾನು ಇದುವರೆಗೆ ಆಲಿಸುವಂತೆ ಮಾಡಿದೆ. ಜೊತೆಗೆ ತಾವು ಕೇಳಿದಂಥ ಎಸ್ ಎಮ್ ಎಸ್ಗಳಿಗೆ ನಾವಂತೂ ಹಾಡುಗಳನ್ನು ಪ್ಲೇ ಮಾಡಿದ್ದೇವೆ. ಸೊ ಕೊನೆಯ ಹಾಡಿನೊಂದಿಗೆ ನಾನು ಇವತ್ತು ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇನೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಸೊ ಚೆಲುವೆ ಒಂದು ಕೇಳ್ತೀನಿ ಈ ಒಂದು ಹಾಡು, ಇವತ್ತಿನ ಕೊನೆಯ ಹಾಡು. ಸೊ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಅಂಬದಕ್ಕೂ ಎಲ್ರಿಗೂ ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ವಾಯ್ಸ್ ಆಫ್ ಮಂಜುಳಾ.
1: ಹಾಯ್, ನಮಸ್ತೆ, ಶುಭ ಸಂಜೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತೇನು ಗೊತ್ತಾ, ಬೆಳಗ್ಗೆ 4:30 ಗಂಟೆಗೆ ತಟ್ಟ ಅಂತ ಎಚ್ಚರ ಆಯಿತು. ಯಾಕೆ ಎಚ್ಚರ ಆಗಿರ್ಬೋದು ಹೇಳಿ, ನಮ್ಮ ಮನೆಯ ಅಂಗಳದಲ್ಲಿರೋದು ಒಂದು ಪಾರಿಜಾತ ಮರ, ಜೊತೆಗೆ ಅದರ ಹತ್ರ ಪೇಸೊಪ್ಪು ಮರ. ಅಲ್ಲಿ 4:30 ಗಂಟೆಗೆ ಹಕ್ಕಿಗಳ ಕಲರವ, ಈ ಸಣ್ಣ ಸಣ್ಣ ನಾವು ತುಳು ಹೇಳ್ತೇವೆ ಬಿಜ್ಕರಿ ಪಕ್ಕಿ, ಅದು ಏನೋ ಸೌಂಡ್ ಮಾಡ್ತಾ ಇಡೀ ಮರದಲ್ಲಿ ಹಕ್ಕಿಗಳಿತ್ತು. ನಾನು ಎದ್ದು 4:30 ಗಂಟೆಗೆ ಹೊರಗೆ ಅಂಗಳಕ್ಕೆ ಬಂದೆ, ಫುಲ್ ಅವುಗಳದೇ ಕಲರವ. ಸೊ ಅದೇ ವಿಷಯವನ್ನು ಇವತ್ತು ಯಾಕೆ ಮಾತಾಡಬಾರ್ದು ಅಂತ ಬಂದಿದ್ದೇನೆ, ಯಾಕಂದರೆ ಹಕ್ಕಿಗಳ ಪ್ರಪಂಚ ಅದು ಬಹಳ ಅದ್ಭುತವಾದದ್ದು, ಅದು ವೈವಿಧ್ಯಮಯವಾದದ್ದು, ಜೊತೆಗೆ ವಿಸ್ಮಯಕಾರಿಯಾದದ್ದು. ಬಣ್ಣ ಬಣ್ಣ ಅದರ ರೆಕ್ಕೆ, ಆಮೇಲೆ ಸುಮಧುರ ಗಾಯನ, ಅದು ಹಾಡುವುದೇ ಒಂದು ಚಂದ, ಗೂಡು ಕಟ್ಟುವ ಜಾಣ್ಮೆ, ಮತ್ತು ಸಾವಿರಾರು ಕಿಲೋಮೀಟರ್ಗಳ ವಲಸೆ ಹಕ್ಕಿಗಳ ವಿಶೇಷತೆ. ನವಿಲು, ಗಿಳಿ, ಗುಬ್ಬಚ್ಚಿಯಿಂದ ಹಿಡಿದು ವಲಸೆ ಬರುವ ಹಕ್ಕಿಗಳವರೆಗೆ ಇವು ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪಕ್ಷಿ ವೀಕ್ಷಣೆ ಕೆಲವರು ಮಾಡ್ತಾರೆ, ಅದು ಒಂದು ಅದ್ಭುತ ಹವ್ಯಾಸ, ಪರಿಸರದ ಅರಿವು ಮೂಡಿಸುತ್ತದೆ. ಹಕ್ಕಿಗಳ ಪ್ರಪಂಚದ ಪ್ರಮುಖ ಅಂಶಗಳು ಅಂದರೆ ಅದೊಂದು ವೈವಿಧ್ಯತೆ ಜಗತ್ತಿನಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು. ಸಾವಿರಾರು ಪ್ರಭೇದದ ಹಕ್ಕಿಗಳಿವೆ, ಪುಟ್ಟ ಹಮ್ಮಿಂಗ್ ಬರ್ಡ್ನಿಂದ ಹಿಡಿದು ಅತಿ ದೊಡ್ಡ ಹಕ್ಕಿ ಉಷ್ಣ ಪಕ್ಷಿಗಳವರೆಗೆ ಇವುಗಳ ಗಾತ್ರ ಮತ್ತು ಬಣ್ಣಗಳಲ್ಲಿ ಅಪಾರ ವೈವಿಧ್ಯತೆ ಇದೆ. ಹವಾಮಾನ ಬದಲಾವಣೆ ಮತ್ತು ಆಹಾರದ ಹುಡುಕಾಟಕ್ಕಾಗಿ ಅನೇಕ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ಗಳ ದೂರ ಪ್ರಯಾಣಿಸುತ್ತವೆ. ಕರ್ನಾಟಕದ ರಂಗನತಿಟ್ಟು, ಗುಡವಿ ಪಕ್ಷಿಧಾಮಗಳಂತಹ ಸ್ಥಳಗಳಿಗೆ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತದೆ. ಹಕ್ಕಿಗಳ ಸಂಕೀರ್ಣವಾದ ಸಂವಹನ ಕಲೆ ಅಂತ ಹೇಳ್ತಾರೆ, ಅಂದರೆ ಈ ಹಾಡುಗಳು, ನೀವು ಕೋಗಿಲೆಯನ್ನು ನೋಡಿರ್ಬೋದು, ಕೋಗಿಲೆ ಹಾಡಿದಾಗ ನೀವು ಅಲ್ಲಿಂದ ಮಿಮಿಕ್ರಿ ಮಾಡಿ ನೀವು ಕೋಗಿಲೆ ಥರ ಕೂಗಿ ಅದು ಅದಕ್ಕೆ ಪ್ರತಿಕ್ರಿಯೆಯನ್ನು ನೋಡುತ್ತದೆ. ಎಲ್ಲಿ ಅದಕ್ಕೆ ಅದು ನೀವು ಕೋಗಿಲೆ ಅಲ್ಲ ಅಂತ ಗೊತ್ತಾಗ್ತದೋ ಕೂಡಲೇ ಅದು ತನ್ನ ಹಾಡನ್ನು ನಿಲ್ಲಿಸಿ ಬಿಡುತ್ತದೆ. ಇಂತಹ ಒಂದು ಗ್ರಾಸ್ಪಿಂಗ್ ಪವರ್ ಹಕ್ಕಿಗಳಿಗಿದೆ. ಅವು ಹಿಂಡು ಹಿಂಡಾಗಿ ಹಾರುತ್ತವೆ, ಆಹಾರವನ್ನು ಹುಡುಕ್ತದೆ, ಮತ್ತು ಕೆಲವು ಪ್ರಭೇದಗಳು ಜೀವಮಾನವಿಡೀ ಒಂದೇ ಸಂಗಾತಿಯೊಂದಿಗೆ ಇರುತ್ತದೆ. ಪರಾಗಸ್ಪರ್ಶ, ಬೀಜ ಪ್ರಸರಣ ಮತ್ತು ಕೀಟಗಳ ನಿಯಂತ್ರಣದಲ್ಲಿ ಹಕ್ಕಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವು ಪ್ರಕೃತಿಯ ಸಮತೋಲನಕ್ಕೆ ಅತ್ಯಗತ್ಯ. ಪರಿಸರ ಮಾಲಿನ್ಯ ಮತ್ತು ಅವುಗಳು ಎಲ್ಲಿ ವಾಸಿಸ್ತವೋ ಅವುಗಳ ಆ ಜಾಗದ ನಾಶದಿಂದಾಗಿ ಅವುಗಳ ಸಂತತಿ ಅಪಾಯದಲ್ಲಿದೆ. ಅವುಗಳ ಉಳಿವಿಗೆ ಮರಗಳನ್ನು ಬೆಳೆಸುವುದು ಮತ್ತು ಪಕ್ಷಿ ಧಾಮಗಳನ್ನು ಸಂರಕ್ಷಿಸುವುದು ಅತಿ ಅಗತ್ಯ. ಹಕ್ಕಿಗಳ ಗೂಡು ಎಂದಾಗ ನನಗೆ ನೆನಪಾಗುವುದು ಅಪ್ಪನ ತೋಳುಗಳು. ಅಪ್ಪನ ತೋಳುಗಳಲ್ಲಿ ಪ್ರತಿಯೊಂದು ಮಗುವು ಸುರಕ್ಷಿತ, ಹಾಗೆ ಹಕ್ಕಿಯ ಗೂಡುಗಳಲ್ಲಿ ಪುಟ್ಟ ಮರಿಯು ಸುರಕ್ಷಿತವಾಗಿರುತ್ತದೆ. ಹಕ್ಕಿಯ ಗೂಡು ಎಂದಾಗ ನನಗೆ ನೆನಪಾಗುವುದು ಕವಚ ಚಿತ್ರದ ಈ ಹಾಡು. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡದಾಟಿ ಬರುವ ನನ್ನ ಅಪ್ಪಯ್ಯ, ಮುಡಿಯುವೇನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೇನು ಅವನ ಜೊತೆ ನೋಡಲಿ ಊರೆ. ಈ ಹಾಡನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜಯದೀಪ್. ಈಗ ಈ ಸೂಪರ್ ಆಗಿರೋ, ಈ ಬ್ಯೂಟಿಫುಲ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಇವತ್ತು ನಾನು ಮಾತಾಡ್ತಾ ಇದ್ದೆ ಹಕ್ಕಿಗಳ ಬಗ್ಗೆ. ಇಲ್ಲಿ ಹಕ್ಕಿಗಳ ಬಗ್ಗೆ ಮಾತಾಡುವಾಗ ಮೊದಲಾಗಿ ಹಕ್ಕಿಗಳ ಗೂಡುಗಳ ಬಗ್ಗೆ ನಾವು ಮಾತಾಡಬೇಕು. ಈ ಗೂಡುಗಳನ್ನು ನಾವು ಯಾಕೆ ಕಟ್ತಾವೆ ಅಂದರೆ, ಒಂದು ಮೊಟ್ಟೆ ಇಡೋದಕ್ಕೆ, ಇನ್ನೊಂದು ಕಾವು ಕೊಡೋದಕ್ಕೆ, ಮತ್ತು ಮರಿಗಳನ್ನು ಸಾಕೋದಕ್ಕೆ ನಿರ್ಮಿಸುವ ಸುರಕ್ಷಿತ ತಾಣಗಳು ಇವು. ಇವುಗಳು ಹುಲ್ಲು, ಕಡ್ಡಿ, ಎಲೆ, ಜೇಡರ ಬಲೆ, ಮಣ್ಣು ಮತ್ತು ಲಾವಾರಸದಂತಹ ವಿವಿಧ ವಸ್ತುಗಳನ್ನು ಬಳಸಿ ಇದು ಗೂಡುಗಳನ್ನು ಕಟ್ಟುತ್ತದೆ. ಇನ್ನು ಗೀಚಕ ಪಕ್ಷಿಗಳು ನೋಡಿರಬೇಕಲ್ಲ ನೀವು, ಅದು ಹುಲ್ಲು ಮತ್ತು ನಾರುಗಳಿಂದ ಹೂಜಿ ಆಕಾರದ 3 ಅಂತಸ್ತುಗಳ ಸುಂದರ ಗೂಡುಗಳನ್ನು ಮರದ ಕೊಂಬೆಗಳು

ನಿರ್ಮಿಸುತ್ತದೆ. ಅಮೆರಿಕನ್ ರಾಬಿನ್ ಅಥವಾ ಯುರೇಷಿಯಸ್ ಬ್ಲ್ಯಾಕ್ಬರ್ಡ್ ನಂತಹ ಪಕ್ಷಿಗಳು ಹುಲ್ಲು, ಕಡ್ಡಿ ಮತ್ತು ಮಣ್ಣನ್ನು ಬಳಸಿ ಕಪ್ ಆಕಾರದ ಗೂಡುಗಳನ್ನು ಕಟ್ಟುತ್ತದೆ. ಸಿಂಪಿಗೆ ಹಕ್ಕಿಗಳು ಎಲೆಗಳನ್ನು ನಾರಿನಿಂದ ಹೊಲಿದು ಒಳಗೆ ಮೃದುವಾದ ವಸ್ತುಗಳನ್ನು ತುಂಬಿ ಗೂಡನ್ನು ತಯಾರಿಸುತ್ತದೆ. ಯಾಕೆ ಈ ಗೂಡನ್ನು ಕಟ್ತದೆ ಹೇಳಿದರೆ, ಹಾವು, ಕಾಗೆ ಇವುಗಳಿಂದ ರಕ್ಷಿಸುವುದಕ್ಕೆ, ಮೊಟ್ಟೆ ಮತ್ತು ಮರಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಇವುಗಳು ಗೂಡನ್ನು ಕಟ್ತದೆ. ಇನ್ನು ಮರಿಗಳಿಗೆ ಬೆಚ್ಚಗಿನ ವಾತಾವರಣವು ಈ ಗೂಡು ಒದಗಿಸುತ್ತದೆ. ಗಂಡು ಹಕ್ಕಿಯು ಹೆಣ್ಣನ್ನು ಆಕರ್ಷಿಸಲು ಗೂಡನ್ನು ನಿರ್ಮಿಸುತ್ತದೆ. ಅನೇಕ ಪಕ್ಷಿಗಳು, ವಿಶೇಷವಾಗಿ ವಲಸೆ ಬರುವ ಹಕ್ಕಿಗಳು, ಸಂತಾನೋತ್ಪತ್ತಿ ಅವಧಿಯಲ್ಲಿ ಒಂದೇ ಗೂಡನ್ನು ಬಳಸ್ತದೆ. ಈ ಹಕ್ಕಿಗಳು ಹಾಡುವುದು ಕೇಳಲಿಕ್ಕೆ ತುಂಬ ಚೆಂದ. ಒಂದೊಂದು ಹಕ್ಕಿಯ ಒಂದು ವಾಯ್ಸ್ ಉಂಟಲ್ಲ, ಅದು ಒಂದೊಂದು ರೀತಿ ಕೇಳೋದಕ್ಕೆ ಬಹಳ ಆಕರ್ಷಕವಾಗಿರ್ತದೆ. ಈ ಹಕ್ಕಿಯ ಹಾಡಿಗೆ ತಲೆ ತೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ. ಇದು ಕೆಎಸ್ ನರಸಿಂಹಸ್ವಾಮಿಯವರ ರಚನೆ. ಮೈಸೂರು ಮಲ್ಲಿಗೆ ಚಿತ್ರದ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಬಿ ಆರ್ ಛಾಯಾ. ಈಗ ಈ ಹಾಡನ್ನು ಕೇಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ ರೇಡಿಯೋ ಸಾರಂಗನಾಟ್ 7.8 FM. ಇವತ್ತು ಹಕ್ಕಿಗಳ ಬದುಕು, ಹಕ್ಕಿಗಳ ಗೂಡು, ಇದರ ಬಗ್ಗೆನೆ ನಾನು ಮಾತಾಡ್ತಾ ಇದ್ದೆ. ಹಕ್ಕಿಗಳ ಬದುಕು ಒಂಥರ ಸುಂದರ, ಅವುಗಳ ಜೀವನ ಕ್ರಮ ಮಾನವರಿಗೂ ಮಾದರಿ. ನಿಸರ್ಗದಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳನ್ನು ಬಳಸಿಕೊಂಡು ಗೂಡು ನಿರ್ಮಿಸಿಕೊಳ್ಳುವ ಕಲೆ ಅವುಗಳಿಗೆ ಹುಟ್ಟಿನಿಂದಲೇ ಕರಗತ. ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿ ಮಾಡಿಕೊಳ್ಳುವ ಈ ಪಕ್ಷಿಗಳ ಕ್ರಮ ಉಂಟಲ್ಲ, ಬಹಳ ಅದ್ಭುತ. ಪಕ್ಷಿಗಳ ಗೂಡುಗಳಲ್ಲಿ ನಾವು ವೈವಿಧ್ಯವನ್ನು ಕಾಣಬಹುದು. ಆದರೆ ಅದನ್ನು ನೋಡುವವರಿಗೆ ಅಪಾರ ತಾಳ್ಮೆ ಬೇಕು ಮತ್ತು ಸಮಯ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಕುತೂಹಲ ಒಂದು ಇರಬೇಕು. ಸಂತಾನ ಅಭಿವೃದ್ಧಿಗೆ ಸಿದ್ಧವಾಗುವ ಕಾಲ ಎಲ್ಲ ಪಕ್ಷಿಗಳ ಬದುಕಿನ ಮಹತ್ವದ ಘಟ್ಟ. ಅವು ಹೆಚ್ಚು ಕ್ರಿಯಾಶೀಲವಾಗುವುದು ಆ ಸಮಯದಲ್ಲಿ. ಗಂಡು ಹೆಣ್ಣು ಪಕ್ಷಿಗಳು ತಮ್ಮ ವಂಶ ಬೆಳೆಸುವ ಕ್ಷಣಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತದೆ. ಆ ಸಮಯದಲ್ಲಿ ಅವುಗಳಲ್ಲಿ ಜೀವನೋ ಸಹ ಉಕ್ಕಿ ಹರಿಯುತ್ತದೆ. ಆ ದಿನಗಳಲ್ಲಿ ಅವು ಅನ್ಯೋನ್ಯತೆಯಿಂದ ಬದುಕುತ್ತದೆ. ಸಂಗಾತಿಯ ಆಯ್ಕೆ, ಮಿಲನದ ಕ್ಷಣಗಳು, ಗರ್ಭಧರಿಸಿದ ಹೆಣ್ಣು ಹಕ್ಕಿಯ ಬಿನ್ನಾಣ, ದಾಂಪತ್ಯ ಇತ್ಯಾದಿಗಳು ಸೌಜಿಗವನ್ನು ಹುಟ್ಟಿಸುತ್ತದೆ. ತಮ್ಮ ವಂಶದ ಕುಡಿಯನ್ನು ಈ ಭೂಮಿಗೆ ಬರಮಾಡಿಕೊಳ್ಳುವ ಪೂರ್ವದಲ್ಲಿ ಅವು ರಕ್ಷಣೆಗೆ ಒತ್ತು ನೀಡಿ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಅದೊಂದು ಅದ್ಭುತ ಪ್ರಕ್ರಿಯೆ. ಪ್ರತಿಯೊಂದು ಪಕ್ಷಿಯು ತನ್ನ ಅನುಕೂಲಕ್ಕೆ ತಕ್ಕಂತೆ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಬಹುತೇಕ ಪಕ್ಷಿಗಳು ಹೇಗೆ ಹೇಳಿದರೆ ಸಂತಾನೋತ್ಪತ್ತಿಗೆ ಮಾತ್ರವೇ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಗೂಡುಗಳ ನಿರ್ಮಾಣ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಪಕ್ಷಿಗಳ ಗೂಡುಗಳನ್ನು ಹೀಗೆ ನಾವು ವರ್ಗೀಕರಿಸಬಹುದು. ತೇಲುವ ಗೂಡು, ಕೆದರಿದ ಗೂಡು, ಬಟ್ಟಲು ಗೂಡು, ಮಣ್ಣಿನ ಗೂಡು, ನೆಲದ ಗೂಡು, ಎಲೆಗಳ ಗೂಡು, ತೊಟ್ಟಿಲು ಗೂಡು, ನೇತಾಡುವ ಗೂಡು, ಪೊಟರೆ ಗೂಡು, ಹೀಗೆಲ್ಲ. ಬಹುತೇಕ ಪಕ್ಷಿಗಳು ನಿಸರ್ಗ ಸಹಜ ಪರಿಸರದಲ್ಲಿ ತಾಪಮಾನ, ಬೆಳಕಿನ ತೀವ್ರತೆ, ತೇವಾಂಶ, ಹವಾಮಾನ, ಆಹಾರದ ಲಭ್ಯತೆ ಇತ್ಯಾದಿಗಳನ್ನು ಅವಲಂಬಿಸಿ ಗೂಡುಗಳನ್ನು ನಾನಾ ವಿನ್ಯಾಸಗಳಲ್ಲಿ ಅತ್ಯಂತ ನಾಜುಕಾಗಿ ನಿರ್ಮಿಸಿಕೊಳ್ಳುತ್ತದೆ. ಈ ಕಲೆ ಪಕ್ಷಿಗಳಿಗೆ ಹುಟ್ಟಿನಿಂದಲೇ ಸಿದ್ಧಿಸಿದೆ. ಹಕ್ಕಿಗಳು ಗೂಡು ಕಟ್ಟುವುದು ವಾಸ ಮಾಡಲಿಕ್ಕೆ ಖಂಡಿತ ಅಲ್ಲ. ಪ್ರತಿಯೊಂದು ಪಕ್ಷಿಗೂ ಅದು ಮೊಟ್ಟೆಯಿಟ್ಟು ಮರಿ ಮಾಡಿ ಮರಿಗಳನ್ನು ಬೆಳೆಸುವ ಸಲುವಾಗಿ ಮಾತ್ರ. ಹಕ್ಕಿಗಳು ಗೂಡು ಕಟ್ಟುವ ವಾಸ್ತುಶಿಲ್ಪ ಉಂಟಲ್ಲ, ಅದೊಂದು ಅದ್ಭುತವಾದ ವಿಶಿಷ್ಟವಾದ ಹುಟ್ಟಿನಿಂದ ಬಂದಂತಹ ಸಹಜ ಪ್ರವೃತ್ತಿ. ಹಲವು ಸಾಮಾನ್ಯ ಪಕ್ಷಿಗಳ ಗೂಡನ್ನು ನೀವು ಕಂಡಿರ್ತೀರಾ. ಈ ಗುಬ್ಬಚ್ಚಿ, ಗಿಳಿ, ಮೈನಾಗಳು ಮರ, ಕಟ್ಟಡ ಮುಂತಾದ ಸ್ಥಳಗಳಲ್ಲಿ ಸ್ವಾಭಾವಿಕವಾಗಿ ದೊರಕುವ ಸಂದುಗೊಂದುಗಳಲ್ಲಿ ಅಥವಾ ಈ ಮೊದಲು ಇತರ ಹಕ್ಕಿಗಳು ಮಾಡಿದ ರಂಧ್ರಗಳಲ್ಲಿ ಗೂಡನ್ನು ಕಟ್ಟುತ್ತದೆ. ಹದ್ದು, ಗಿಡುಗ ಮುಂತಾದ ಹಕ್ಕಿಗಳು ಬರೇ ಕಸ, ಒಣ ಕಡ್ಡಿ ರೆಂಬೆಗಳನ್ನು ಬಳಸಿ ಮರದ ತುತ್ತು ತುದಿಯಲ್ಲಿ ಕೊಂಬೆಗಳ ನಡುವೆ ಅಟ್ಟಣಿಗೆಯಂತಹ ಗೂಡುಗಳನ್ನು ತಯಾರಿಸುತ್ತದೆ. ಇನ್ನು ಒಂದು ಗೂಡು, ಅದರಲ್ಲಿ ತಾಯಿ ಹಕ್ಕಿ ಜೊತೆಗೆ ಮರಿಗಳು. ಇದು ಒಂದು ಸಂಸಾರದ ಚಿತ್ರಣ. ಇದನ್ನು ಕೇಳುವಾಗ ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ತಟ್ಟ ಅಂತ ಮೂಡ್ತದೆ. ಒಂದು ಕೋಳಿ, ಅದರ ಸುತ್ತ ಹಲವಾರು ಸಣ್ಣ ಸಣ್ಣ ಮರಿ ಕೋಳಿಗಳು ಆ ತಾಯಿ ಕೋಳಿಯನ್ನು ಫಾಲೋ ಮಾಡ್ತಾ ಹೋಗ್ತಾ ಇರ್ತದೆ. ಇದು ಯಾವುದರಲ್ಲಿ ಹೇಳಿದರೆ ಒಂದು ಸಿನಿಮಾದಲ್ಲಿ 1964 ಬಿಡುಗಡೆಯಾದ ಚಿನ್ನದ ಬೊಂಬೆ. ಈ ಚಿತ್ರದಲ್ಲಿ ಬರುವಂಥ ಒಂದು ಸುಮಧುರ ಹಾಡು, ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿಯ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೂಲಮಂಗಲಂ ರಾಜಲಕ್ಷ್ಮಿ ಹಾಡಿರುವ ಈ ಹಾಡು ಎಂದೆಂದಿಗೂ ಅಮರ ಗೀತೆ. ಈಗ ಈ ಹಾಡು ನಮ್ಮೆಲ್ಲ ಶ್ರೋತೃ ಬಾಂಧವರಿಗಾಗಿ. ಕೇಳ್ತಾ ಇರಿ ರೇಡಿಯೋ ಸಾರಂಗನಾಟ್ 7.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗನಾಡ್ 7.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಈಗ ಹಕ್ಕಿಗಳ ಜೊತೆಗೆ ಹಕ್ಕಿಗಳ ಗೂಡುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಕೊಂಬೆಗಳು, ಒಂದು ಮರದಲ್ಲಿ ಕೊಂಬೆ ಇರ್ತದೆ, ಅದು ಬ್ರಾಂಚ್ ಕವಲು, ಅದರಲ್ಲಿ ಅದರ ಆ ಕವಲಿನಲ್ಲಿ ನೋಡಿಕೊಂಡು ತಟ್ಟೆ ಅಥವಾ ಬಟ್ಟರು ಆಕಾರದ ಗೂಡುಗಳನ್ನು ಒಣಹುಲ್ಲು ಆಮೇಲೆ ಎಲೆ ಆಮೇಲೆ ಕಸಕಡ್ಡಿಗಳಿಂದ ಕಟ್ಟಿ ಅದರೊಳಗೆ ಮೃದುವಾದ ಹತ್ತಿಯನ್ನೆಲ್ಲ ಇಟ್ಟು ಹಲವಾರು ಪಕ್ಷಿಗಳು ಹಾಗೆ ಮೊಟ್ಟೆ ಇಡುವುದು ಸಹ ಉಂಟು. ಇಲ್ಲದ್ರೆ ಸತ್ತ ಮರ ಒಂದು ಸತ್ತು ಬಿದ್ದಿರ್ತದೆ ಮತ್ತು ಮಣ್ಣಿನ ಬದುಗಳನ್ನು ಕೊರೆದು ಸುರಂಗದಂತೆ ಮಾಡಿದ ಗೂಡುಗಳನ್ನು ಮಿಂಚುಳ್ಳಿ ಕಟ್ಟಿಕೊಳ್ತದೆ. ನೋಡಿ, ಮಿಂಚುಳ್ಳಿ ಸಹ ಆ ರೀತಿ ಗೂಡುಗಳನ್ನು ಕಟ್ಟಿಕೊಳ್ತದೆ. ನಾರು ಬೇರು ಮೃದುವಾದ ಹತ್ತಿಯಿಂದ ನಾಜೂಕಾಗಿ ನೇಯ್ದ ಗೂಡನ್ನು ಸೂರಕಿ ಕಟ್ಟಿಕೊಳ್ತದೆ. ಈ ಎಲ್ಲ ಗೂಡುಗಳಿಗೂ ಅತ್ಯಂತ ಅವಶ್ಯವಾದ ಕಚ್ಚಾ ವಸ್ತು ಜೇಡರ ಬಲೆ. ಇನ್ನು ನೀರಿನಲ್ಲಿ ವಾಸ ಮಾಡುವ ದೀವನಕ್ಕಿಗಳು ನೀರ ಮೇಲೆ ತೇಲಾಡುವ ತಾವರೆ ಮುಂತಾದ ಎಲೆಗಳ ಮೇಲೆ ತಮ್ಮ ಗೂಡನ್ನು ಕಟ್ಟುತ್ತದೆ. ಇನ್ನು ಟಿಟ್ಟಿಬಿಗಳು ಯಾವುದೇ ಗೂಡನ್ನು ಕಟ್ಟದೆ ಮೊಟ್ಟೆಗಳನ್ನು ನೇರವಾಗಿ ನೆಲದ ಮೇಲೆಯೇ ಇಟ್ಟು ಕಾಪಾಡುತ್ತದೆ. ಇವುಗಳು ತಯಾರಿಸಿದ ಗೂಡುಗಳು ಹೊರನೋಟಕ್ಕೆ ಅತ್ಯಂತ ಸಮರ್ಥವಾಗಿ ಯಾರಿಗೂ ಕಾಣದ ಹಾಗೆ ಮರೆಮಾಚಿಕೊಂಡು ಇರುತ್ತದೆ. ಇನ್ನು ಕವಲು ತೋಕೆ ಹಾಗೂ ಬಾನಾಡಿಗಳು ಮಣ್ಣು ಎಲೆಗಳನ್ನು ಎಂಜಲಿನೊಂದಿಗೆ ಹಿಟ್ಟಿನ ಹಾಗೆ ಅರೆದು ಅದನ್ನು ಪಾಳು ಬಿದ್ದ ಕಟ್ಟಡ ಬಾವಿ ಮುಂತಾದವುಗಳ ಗೋಡೆಗಳಿಗೆ ಮೆತ್ತಿ ಅದರೊಳಗೆ ಮೃದುವಾದ ಹತ್ತಿಯನ್ನು ಕಲೆ ಹಾಕಿ ಗೂಡು ಕಟ್ಟುತ್ತದೆ. ಇನ್ನು ಗಂಡು ಮಂಗಟ್ಟೆ ಹಕ್ಕಿ, ಅದು ಮಳೆ ಹಕ್ಕಿ ಅಂತಲೂ ಹೇಳ್ತಾರೆ, ಕಾಣ್ತದೆ ಅದನ್ನು. ಆ ಹೆಣ್ಣು ಹಕ್ಕಿಯನ್ನು ಒಂದು ದೊಡ್ಡ ಪೊಟರಿಯೊಳಗೆ ಕುಳ್ಳಿರಿಸಿ ಬರೇ ಕೊಕ್ಕು ಹೊರಗೆ ಕಾಣುವಂತೆ ಮಣ್ಣಿನಿಂದ ಮುಚ್ಚಿಬಿಡುತ್ತದೆ. ಅಲ್ಲಿಂದ 3-4 ತಿಂಗಳುಗಳ ಕಾಲ ಹೆಣ್ಣು ಹಕ್ಕಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿಗಳು ದೊಡ್ಡದಾಗುವವರೆಗೆ ಒಬ್ಬಂಟಿಯಾಗಿ ಇಡೀ ಸಂಸಾರಕ್ಕೆ ಆಹಾರವನ್ನು ಪೂರೈಸುತ್ತದೆ. 2 ಪ್ರಸಿದ್ಧವಾದ ಹಕ್ಕಿಗಳ ಗೂಡುಗಳ ವೈಶಿಷ್ಟ್ಯತೆಯನ್ನು ನಾನು ಇಲ್ಲಿ ಹೇಳಲೇಬೇಕು. ಮೊದಲನೇದಾಗಿ ಸಿಂಪಿಗೆ ಹಕ್ಕಿ, 2 ಆಯ್ದ ಎಲೆಗಳನ್ನು ಒಂದಕ್ಕೊಂದು ಜೋಡಿಸಿ ಅದರ ಅಂಚುಗಳನ್ನು ನಾರಿನಿಂದ ಹೊಲಿದು ಒಂದು ಪೊಟ್ಟಣ ಥರ ಮಾಡುತ್ತದೆ. ಅದರೊಳಗೆ ನಾರು ಹತ್ತಿ ಮುಂತಾದವುಗಳನ್ನು ಇರಿಸಿ ಮೃದುವಾದ ಗೂಡು ಕಟ್ಟುವ ಕುಶಲ ಕಲೆ ಅತ್ಯಂತ ಆಶ್ಚರ್ಯಕರ. 2 ಗೀಜಕ ಪಕ್ಷಿ, ಒಂದು ಬಾಗಿದ ಮರದ ಕೊಂಬೆಯ ತುದಿಯಲ್ಲಿ ಹುಲ್ಲು ನಾರು ಹತ್ತಿಯನ್ನು ಬಳಸಿ ತನ್ನ ಕೊಕ್ಕು ಹಾಗೂ ಕಾಲ್ಬೆರಳಿನ ಸಹಾಯದಿಂದ ಅವುಗಳನ್ನು ಒಂದಕ್ಕೊಂದು ಹೆಣೆದು ರಚಿತವಾದ ಗೀಜಗನ ಗೂಡು ವಿಶ್ವಪ್ರಸಿದ್ಧವಾಗಿದೆ. ಇದು ಸಂಪೂರ್ಣವಾಗಿ ಗಂಡು ಗೀಜಗನ ಕಾರ್ಯ ಕುಶಲತೆ. ಈ ಹಕ್ಕಿಗೂಡನ್ನು ಮನುಷ್ಯರ ಸಂಸಾರಕ್ಕೆ ಹೋಲಿಸಬಹುದು. ಹಕ್ಕಿಗೂಡಿನಲ್ಲಿ ಒಂದು ತಾಯಿಗೆ 2-3 ಹಕ್ಕಿಗಳಿರಬಹುದು. ಹಾಗೆಯೇ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಒಂದು ತಂದೆ ತಾಯಿಗೆ 2-3 ಮಕ್ಕಳಿರಬಹುದು. ಬೆಳೆಯುವಾಗ ಜೊತೆಯಾಗಿ ಇರ್ತಾರೆ, ಆಮೇಲೆ ತಮ್ಮ ತಮ್ಮ ದಾರಿಯನ್ನು ಹುಡುಕುತ್ತಾ ಬೇರೆ ಆಗ್ತಾರೆ. ಹಕ್ಕಿಗಳು ಹಾಗೆ ಮೊದಲು ಜೊತೆಗಿರ್ತವೆ, ಹಾರಲು ಕಲಿತ ಮೇಲೆ ಅವು ತಮ್ಮ ದಾರಿಯನ್ನು ಹಿಡಿತದೆ. ಇದನ್ನು ಈ ಸಂಸಾರದೊಂದಿಗೆ ಹೋಲಿಸಿ ಆರ್.ಎನ್. ಜಯಗೋಪಾಲ್ ಅವರು ಭರ್ಜರಿ ಬೇಟೆ ಚಿತ್ರಕ್ಕಾಗಿ ಒಂದು ಹಾಡನ್ನು ಬರೆದಿದ್ದರು. ಇದನ್ನು ಹಾಡಿದವರು ಇಳೆಯರಾಜ ಅವರು. ಹಕ್ಕಿಗೂಡು 1, ಮುದ್ದು ಮರಿ 2, ಆಡಿದವು ಕೂಡಿ ಹಾರಿದ್ದವು ಜೋಡಿ, ನೋಡಲು ಅಂದು ಕಣ್ಣು ಸಾಲದಾಗಿತ್ತು, ಕಾಣಲು ಇಂದು ಕಣ್ಣೇ ಬೇಡದೇ ಹೋಯಿತು. ಈ ಹಾಡು ನಿಮಗಾಗಿ. ಕೇಳ್ತಾ ಇರಿ ರೇಡಿಯೋ ಸಾರಂಗನಾಡ್ 7.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು. ಈ ಹಕ್ಕಿಗೂಡುಗಳ ವಿಷಯ ಮಾತಾಡ್ತಾ ಇರುವಾಗ ನಾನೊಂದು ಲೇಖನವನ್ನು ನೋಡಿದ್ದೆ. ಇದನ್ನು ಬರೆದವರು ಕೆ ಪುಟ್ಟಸ್ವಾಮಿ, ಕೃಪಾಕರ ಮತ್ತು ಸೇನಾನಿ. ಅವರು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅಂತ ಹೇಳಿ ಒಂದು ಲೇಖನವನ್ನು ಬರೆದಿದ್ರು. ಅದರಲ್ಲಿ ಅವರು ಹೀಗೆ ವಿವರಿಸ್ತಾರೆ, ಹಕ್ಕಿಗಳ ಗೂಡು ಕಟ್ಟಲು ಅವು ಖಾಲಿ ಮರ ಅಥವಾ ಪೊಟರೆ ಇಂಥದ್ದಲ್ಲ. ಸಾಗರದ ದ್ವೀಪ, ಗಿರಿಶಿಖರದ ನೆತ್ತಿ, ಮನುಷ್ಯ ನುಸುಳಲಾರದ ನಿಬಿಡವನ ಶ್ರೇಣಿ, ಸೂರ್ಯದ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ, ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ, ಇಂತಹ ಸ್ಥಳಗಳನ್ನು ಕೂಡ ಹಕ್ಕಿಗಳು ಆಯ್ಕೆ ಮಾಡಿಕೊಳ್ಳುತ್ತದೆ. ಹಕ್ಕಿಗಳು ಬದಲಾವಣೆಗೆ ಸಮರ್ಥವಾಗಿ ಹೊಂದಿಕೊಳ್ಳುತ್ತದೆ. ಕೆಲವು ಹಕ್ಕಿಗಳು ಮನುಷ್ಯರಿರುವ ಕೇರಿಗಳಲ್ಲಿ ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳನ್ನೇ ಆಯ್ದುಕೊಳ್ಳುತ್ತದೆ. ಹಕ್ಕಿಗಳ ನೆಲೆಯನ್ನು ಅನೇಕ ಕಡೆ ಆಕ್ರಮಿಸಿಕೊಂಡ ನಂತರ ಹಲವಾರು ಹಕ್ಕಿಗಳು ಹೊಸ ಪರಿಸರಕ್ಕೆ ತಟ್ಟನೆ ಹೊಂದಿಕೊಳ್ಳುವುದನ್ನು ಈಗ ಕಲಿತುಕೊಂಡಿದೆ. ಹಾಗಾಗಿ ಈಗ ನಾವು ಟ್ರಾನ್ಸ್ಫಾರ್ಮರ್ ಬಳಿ, ಆಮೇಲೆ ಮೀಟರ್ ಪೆಟ್ಟಿಗೆಯಲ್ಲಿ, ವಿದ್ಯುತ್ ತಂತಿಗಳಲ್ಲಿ ತೂಗಾಡುವ ಗೂಡುಗಳನ್ನು ನಾವು ಅಲ್ಲಲ್ಲಿ ಕಾಣಬಹುದು. ಇನ್ನು ಈ ಹಕ್ಕಿಗಳ ಸ್ಪೆಷಾಲಿಟಿ ನೋಡಿ, ಅವುಗಳು ಕೂಡ ನಮ್ಮ ಹಾಗೆ ಗೂಡಿನ ಒಳಗೆ ಶುಚಿತ್ವಕ್ಕೆ ಕ್ಲೀನ್ ಇರಬೇಕಂತೆ. ಅವುಗಳಿಗೆ ಹಕ್ಕಿಗಳು ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಅದರ ಜೊತೆಗೆ ಗೂಡುಗಳು ತುಂಬ ಸೂಪರ್ ಆಗಿ ಚಂದ ಕಾಣಬೇಕು ಅನ್ನುವ ಒಂದು ಸೆನ್ಸಸ್ ಅವುಗಳಿಗೆ ಹಕ್ಕಿಗಳಿಗೆ ಇರ್ತದೆ. ವಿಪರೀತ ಅಲಂಕಾರ ಪ್ರಜ್ಞೆ ಹೊಂದಿದ ಹಕ್ಕಿಗಳು ಇರ್ತದೆ. ಅವುಗಳು ಏನು ಮಾಡ್ತದೆ ಅಂದರೆ, ಈ ಕಲರ್ ಕಲರ್ ಇರುವಂಥ ಹೂವಿನ ಪೆಟಲ್ಸ್, ದಳ ಇದೆಯಲ್ಲ ಅದು, ಆಮೇಲೆ ಹೊಳೆಯುವ ಕಲ್ಲು, ಆಮೇಲೆ ಅದನ್ನು ತಂದು ಈ ಹಕ್ಕಿಗೂಡಿನ ಹೊರಮೈಗೆ ಚಂದ ಕಾಣಬೇಕು ಅಂತ ಅಂಟಿಸ್ತದಂತೆ. ಕೆಲವು ಹದ್ದುಗಳು ಬಣ್ಣದ ಗಾಜಿನ ಚೂರು, ಬಟ್ಟೆಯ ಚಿಂದಿಗಳನ್ನೆಲ್ಲ ಗೂಡಿಗೆ ತರ್ತದೆ. ಅದನ್ನೆಲ್ಲ ಆ ಪೊಟರೆಯೊಳಗೆ ಚಂದ ಮಾಡಿ ಸೆಟ್ ಮಾಡಿ ಇಡ್ತದೆ. ಅಮೇರಿಕದಲ್ಲಿ ಗ್ಯಾನೆಟ್ ಎಂಬ ಕಡಲ ಹಕ್ಕಿ ಗಾಲ್ಫ್ ಚೆಂಡು, ಆಮೇಲೆ ನೀಲಿ ಶೀಶಿಯ ಚೂರು, ಈರುಳ್ಳಿ ಸಿಪ್ಪೆ, ಸಣ್ಣ ಬೊಂಬೆಯೊಂದನ್ನು ತಂದು 1942 ಹಿಂದೆಯೇ ಗೂಡು ಕಟ್ಟಿತ್ತಂತೆ. ನೀಲಿ ಸಾಮ್ರಾಟ್ ಮತ್ತು ಸಗ್ಗದಕ್ಕಿ ಗೂಡನ್ನು ಬಹಳ ಸುಂದರವಾಗಿ ಅಲಂಕರಿಸುತ್ತದೆ. ಈ ಗೂಡುಗಳು ಭದ್ರತೆ ಹಾಗೂ ತಾಂತ್ರಿಕ ಪರಿಣತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಏಕಕಾಲಕ್ಕೆ ಅಭಿವ್ಯಕ್ತಿಸುತ್ತದೆ. ಇದು ಕೃಪಾಕರ ಮತ್ತು ಸೇನಾನಿಯವರು ಬರೆದ ಲೇಖನದಿಂದ ಆಯ್ದಂಥ ಸಾಲುಗಳು. ಹಾಗಾಗಿ ಹಕ್ಕಿಗಳ ಗೂಡು ಎಷ್ಟು ವೈವಿಧ್ಯಮಯವಾಗಿರ್ತದೆ ಅಂತ ನಾವಿಲ್ಲಿ ಅರಿತುಕೊಳ್ಳಬಹುದು, ತಿಳ್ಕೊಳ್ಬೋದು. ಹಕ್ಕಿಗಳ ಈ ವರ್ಣ ವೈವಿಧ್ಯತೆ, ಹಕ್ಕಿಗಳ ಗೂಡು, ಅವುಗಳ ಸಂಸಾರ, ಇದನ್ನೆಲ್ಲ ಕಂಡಾಗ ನೆನಪಾಗುವ ಮತ್ತೊಂದು ಹಾಡು, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ, ಕಡಲೊಂದಿದ್ದರೆ ಸಾಕೆ ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ಇದು 1993 ತೆರೆಕಂಡ ಚಿನ್ನಾರಿ ಮುತ್ತ ಚಿತ್ರದ ಹಾಡು. ಸಿ ಅಶ್ವಥ್ ಅವರ ಸಂಗೀತಕ್ಕೆ ಧ್ವನಿಯಾದವರು ರೇಖಾ ಮತ್ತು ಸಂಗಡಿಗರು. ಈ ಹಾಡನ್ನು ನೀವು ಕೇಳಿ ನಾನು ಕೂಡ ಕೇಳ್ತಾ ಈ ಕಾರ್ಯಕ್ರಮವನ್ನು ಇಂದು ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರಿಗೆ ಹಾಜರಾಗ್ತೇನೆ. ಕೇಳ್ತಾ ಇರಿ ಯಾವತ್ತೂ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ, ನಾನು ಭೋಜರಾಜ ಮಂಜೂರು ಮಾತಾಡ್ತೀನಿ. ಸಾರಂಗ್ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.
1: ಎಸ್ ಮಂಗಳಾರ ಜುನಾಚ ನೂತರ್ ಕೇರ್ ಪ್ರಸರ್ಜತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಾಳಿಂದ ಅವರಾಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜೆ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಈ ಬಾಳಿನಲ್ಲಿ ನಂಬಿಕೆ ಬರೋದು ಇದೆಯಲ್ಲ, ಇದು ಬಹಳ ಅದ್ಭುತ ಕೆಲಸ. ನಾ ಮಾಡೋ ಕೆಲಸದಿಂದ ಜಗತ್ತಿಗೆ ಒಳ್ಳೇದಾಗ್ತದೆ, ನನಗೂ ಒಳ್ಳೇದಾಗ್ತದೆ ಅನ್ನೋಂಥ ನಂಬಿಕೆ ಒಂದಿದೆ. ಅದು ಬೇಕಲ್ಲ, ನಾ ಕೆಲಸ ಮಾಡೋದು ನನಗೊಬ್ಬಗೆ ಒಳ್ಳೇದಾಗ್ತಿದ್ರೆ ಒಳ್ಳೇದಲ್ಲ, ಎಲ್ರಿಗೂ ಒಳ್ಳೇದಾಗಬೇಕದು. ಆ ನಂಬಿಕೆಯನ್ನು ಇಟ್ಕೊಂಡು ಮಾಡೋದಾದರೆ ಬಹುಶಃ ಪ್ರಪಂಚ ಚೆನ್ನಾಗಿ ಆಗ್ತದೆ ಅಂತ. ಕೆಲವೊಂದ್ಸಲ ನಂಬಿ ಅದು ನಾಟಕ ಆಗಿಬಿಡ್ತದೆ. ಎಲ್ಲಿ ನಂಬಿಕೆ ಇಲ್ಲ ಅಲ್ಲಿ ನಾಟಕ ಆಗಿಬಿಡ್ತದೆ. ಸುಮಾರು 400 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಒಬ್ಬರು ಸಂಸ್ಕೃತ ವಿದ್ವಾಂಸರಾಗಬಹುದು, ಬಹು ದೊಡ್ಡ ವಿದ್ವಾಂಸರು. ಅವರು ನಮ್ಮ ವ್ಯಾಕರಣ ಶಾಸ್ತ್ರದಲ್ಲಿ ಪಂಡಿತರಾಗಿದ್ದವರು, ಆಧುನಿಕ ಪಾಣಿನಿ ಅಂತ ಕರೀತಾ ಇದ್ದರು ಅವ್ರನ್ನ. ಪುಣಾದಲ್ಲಿ ಬದುಕಿದ್ರು ಅವರು. ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ ಜಗತ್ತೇ ಮರ್ಯಾದೆ ಕೊಡಬೇಕು ಅವರಿಗೆ. ಅವ್ರ ಅಪ್ಪ ಇದ್ದರು 85 ವರ್ಷದವರು. ಅವ್ರ ಮಗನಿಗೆ ಹೇಳೋರು, ಏನು ನೀನು ಜಗತ್ತೆಲ್ಲ ಮೆಚ್ಕೋತಿದ್ದೆ, ದೊಡ್ಡ ವಿದ್ವಾಂಸ ನೀನು ಅಂಥೇಳಿ. ನಮ್ಮ ಹಿರಿಯರು ಕಟ್ಟಿದ್ದಾರೆ ಒಂದು ರಾಮದೇವ್ರ ಗುಡಿ ಇದೆ, ಆ ರಾಮದೇವ್ರ ಗುಡಿಗೆ ಹೋಗ್ಬೇಕಲ್ಲ ನೀನು, ಹೋಗೋದೇ ಇಲ್ಲಪ್ಪ ನೀನು. ಮಗ ಕೇಳಿದಂತೆ, ಅಪ್ಪ ನೀ ದಿನಕ್ಕೆ 3 ಸಲ ಹೋಗ್ತೀಯ, ದಿನಕ್ಕೆ 1000 ಸಲ ರಾಮ ರಾಮ ಅಂತೀಯ, ಏನು ಬದಲಾದಂಗೆ ಕಾಣಿಸ್ಲಿಲ್ಲ, ನಾ ಹೋಗಿ ಏನು ಮಾಡೋದು, ಇಲ್ಲ ನೀ ಹೋಗು ಹೋಗು ಅಂತ ಒತ್ತಾಯ ಮಾಡಿದರು. ಮುಂದೆ ಒಂದು ವರ್ಷಕ್ಕೆ ಈ ಪಂಡಿತರಿಗೆ 60 ವರ್ಷ ವಯಸ್ಸಾಯಿತು. ಆಮೇಲೆ ಷಷ್ಠಬ್ದಿ ಅಂತ ಮಾಡ್ತೀವಿ. 60 ವರ್ಷ ಆದಾಗ ಎಷ್ಟೋ ಜನ ಕೇಳ್ತಾರೆ, ಯಾಕೆ 60 ವರ್ಷಕ್ಕೆ ಮಾಡ್ತಾರೆ, 60ಕ್ಕೆ ಯಾಕೆ ಅಂತ. ಅದಕ್ಕೆ ಹೇಳಿದೆ, ಬಹಳ ಮುಖ್ಯ ಇದೆ ಅದು, ವೈಜ್ಞಾನಿಕವಾಗಿರುವಂಥದ್ದು. 12 ವರ್ಷಕ್ಕೊಂದ್ಸಲ ನಮ್ಮ ದೇಹದಲ್ಲಿರುವಂಥ ಎಲ್ಲ ಸೆಲ್ ಬದಲಾಯಿಸ್ತಾವೆ ಒಂದ್ಸಲ, ಓವರ್ಹಾಲಿಂಗ್ ಅಂತೀವಿ. 12 ವರ್ಷಕ್ಕೊಂದ್ಸಲ ಅಂದರೆ ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಅದು ಹಿರಿಯರು ಹೇಳಿದ್ರೆ ಕೇಳಬೇಕು. 12 ವರ್ಷ ಯಾರಾದರೂ ಬಳಗದವ್ರು ನೋಡಿಲ್ಲದೆ ಹೋಗಿದ್ರೆ ಅವ್ರನ್ನ ದೇವಸ್ಥಾನದಲ್ಲಿ ನೋಡಬೇಕು, ಇದು ಎಣ್ಣೆ ಕೊಪ್ಪರಿಗೆಲ್ ಮುಖ ನೋಡಬೇಕು ಅಂತ ಹೇಳ್ತಿದ್ರು ಮೊದಲು. ಯಾಕೆ ಅಂದರೆ 12 ವರ್ಷ ಆದಮೇಲೆ ನೋಡಿದಾಗ ಆ ಹಿಂದೆ ನೋಡಿದಾಗಿದ್ದಂಥ ದೇಹದಲ್ಲಿ ಒಂದು ಸೆಲ್ಲು ಉಳಿದಿಲ್ಲ, ಬೇರೆ ಸೆಲ್ ಆಗಿದೆ. ಈಗ ಬಾಡಿ ಸ್ಟ್ರಕ್ಚರ್ ಉಳ್ಕೊಂಡಿರಬೇಕು, ಆದರೆ ಒದಗಿನ ಸೆಲ್ ಒಂದು ಉಳ್ಕೊಂಡಿಲ್ಲ, ಹೊಸ ಜೀವಕೋಶ ಬಂದಿದೆ. ಅದು ಈ ಥರ ಆಗೋದು 5 ಸಲ ಮಾತ್ರ ಅಂತ, ಅದು 60 ವರ್ಷ ಅಂತ. ಅಂದರೆ ಹೇಳೋದು, ಇನ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಮೇಂಟೆನೆನ್ಸ್ ಮಾತ್ರ. ಹುಷಾರಾಗಿರು ಅಂದರೆ ಪ್ರೊಡಕ್ಷನ್ ಈಸ್ ಸ್ಟಾಪ್ಡ್, ಓನ್ಲಿ ಮೇಂಟೆನೆನ್ಸ್ ಮಾತ್ರ. ಈಗ ಹುಷಾರಾಗಿರಿ, ಅದಕ್ಕೆ ಶಾಂತಿ ಶಾಂತಿ ಶಾಂತಿ, ಅಡ್ವೆಂಚರ್ ಸಾಕಿನ್ನ ಅಂತ ಹೇಳು. 60 ಅದಕ್ಕೆ ಬೀಚಿ ಭಾಳ ಚೆನ್ನಾಗಿ ಹೇಳೋರು, ಅವ್ರ ಮಾತು ಸ್ಟೈಲೇ ಹಾಗೆ. 60 ವರ್ಷ ನಿಮಗೇನು ಮಾಡೋಣೇನ್ರಿ ಒಂದು ಸನ್ಮಾನ ಅಂತ ಯಾರೋ ಕೇಳಿದರು. ಏಹ್, ಅದೇನು ಮಾಡ್ತಾರೆ 60 ವರ್ಷಕ್ಕೆ, ಯಾಕೆ 5 ಕತ್ತೆ ವಯಸ್ಸು ಅನ್ನೋರವರು. ಕತ್ತೆ ವಯಸ್ಸು 12 ವರ್ಷ ಅಂತ, 5 ಕತ್ತೆ ವಯಸ್ಸಾಯ್ತು ನನಗೆ ಅಂತಿದ್ರು.

0: You are listening to Radio Sarang, 107.8 FM.
1: ಈ ಭಟ್ಟೋಜಿ ದೀಕ್ಷಿತರು ಅಂತ ಹೇಳಿದ್ನಲ್ಲ ಪಂಡಿತರು, ಅವ್ರಿಗೆ 60 ವರ್ಷ ಆಯಿತು. ಪುಣೆ ದೇಶದಲ್ಲಿ ದೊಡ್ಡ ಸಂಭ್ರಮ ಆವತ್ತು, ಸನ್ಮಾನ ಮಾಡಬೇಕು ಅಂತ, ಮೆರವಣಿಗೆ ಮಾಡಬೇಕು ಅಂತ. ಅಪ್ಪ ಹೇಳಿದ್ರಂತೆ, ನೋಡು ಇವತ್ತು ನೀನು ಉಡೀ ದೇಶ ಸನ್ಮಾನ ಮಾಡ್ತಾ ಇದೆ, ಇವತ್ತಾದರೂ ದೇವಸ್ಥಾನಕ್ಕೆ ಹೋಗು ನೀನು. ಅಪ್ಪ ನೀವು ಹೋಗು, ಇವತ್ತು 60 ವರ್ಷ ಆಯ್ತು, ಹೋಗಿ ಇವತ್ತು. ಮಗ ಹೇಳಿದ್ರಂತೆ, ಅಪ್ಪ ನೀನು ಹೋಗಲೇಬೇಕು ಅಂತ ಹಠ ಹಿಡಿದ್ರೆ ಹೋಗ್ತೀನಿ, ಆದರೆ ಮನೆಯಲ್ಲಿ ಕೂತು ನನಗೋಸ್ಕರ ಹಾದಿ ಕಾಯಬೇಡಿ ಅಂದ. ಅರ್ಥ ಆಗಲಿಲ್ಲ ಅಪ್ಪನಿಗೆ, ನೀ ಹೋಗು ಇವತ್ತು ದೇವಸ್ಥಾನಕ್ಕೆ ಹೋಗು. ಇವರು ಸ್ನಾನ ಮಾಡಿ ಶುಚಿರ್ಭೂತ ಆಗಿ ರಾಮದೇವರ ದೇವಸ್ಥಾನಕ್ಕೆ ಹೋದರು. ರಾಮನ ವಿಗ್ರಹದ ಮುಂದೆ ಕೂತ್ಕೊಂಡ್ರು, ದೀರ್ಘ ಶ್ವಾಸ ತಗೊಂಡು ಆ ರಾಮ ವಿಗ್ರಹದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಒಂದೇ ಒಂದ್ಸಲ ರಾಮ ಅಂದ್ರಂತೆ, ಕುಸಿದು ಬಿದ್ದು ಪ್ರಾಣ ಬಿಟ್ಟರು. ಇದು ಇತಿಹಾಸದಲ್ಲಿ ಬಂದಿರುವಂಥದ್ದು. ಅವ್ರ ಹೆಸರು ಭಟ್ಟೋಜಿ ದೀಕ್ಷಿತ್ ಅಂತ, ಬಹುದೊಡ್ಡ ಗ್ರಾಮರ್ ಪಂಡಿತರು. ತನ್ನ 60ನೇ ವರ್ಷ ಹುಟ್ಟಿದ ದಿವಸನೇ ತನ್ನ ದೇಹ ಬಿಟ್ಟಂತಹ ಮನುಷ್ಯ. ಇದನ್ನು ಹಿಂದಿಯಲ್ಲಿ ಬಹಳ ಅದ್ಭುತ ಕತೆ ಓದಿದ್ದೆ ನಾನು. ಅಂದಿರಬೇಕು ಒಂದೇ ಒಂದ್ಸಲ ರಾಮ ಅಂದರು ಅವರು, ಒಂದೇ ಒಂದ್ಸಲ ರಾಮ ಅಂದರು. ಹೇಗೆ ಅಂದಿರಬೇಕು? ದೇಹದ ಉಸಿರು ಉಸಿರು ರಾಮ ಅಂದಿರಬೇಕು, ಕಣ ಕಣ ರಾಮ ಅಂದಿರಬೇಕು, ರಾಮನಲ್ಲಿ ಸೇರ್ಕೊಂಡು ಹೋಗ್ಬಿಟ್ರು. ಆ ಹಿಂದಿಯಲ್ಲಿ ಭಾಳ ಚಂದ ಬರೆದಿದ್ದಾರೆ ಅದನ್ನು. ಅವರಂದ್ರಂತೆ, ಜಬ್ ಮೈ ರಾಮ್ ಕಿ ದುನಿಯಾ ಮೇ ಜಾ ರಹಾ ಹೂ, ಕಾಮ್ ಕಿ ದುನಿಯಾ ಮೇ ಕ್ಯೂ ವಾಪಸ್ ಆನಾ ಅಂತ. ರಾಮನ ಜಗತ್ತಿಗೆ ಹೋಗ್ಬೇಕಾದ್ರೆ ಮತ್ತೆ ಕೆಲಸ ಜಗತ್ತಿಗೆ ಯಾಕೆ ವಾಪಸ್ ಬರಬೇಕು ಅಂತ ಹೋಗ್ಬಿಟ್ರು ಅವರು ಅಂತ. ಆದರೆ ನಾವು ಬಹಳಷ್ಟು ಜನ ಭಟ್ಟೋಜಿ ದೀಕ್ಷಿತರ ಅಪ್ಪನಂಗಿದ್ದೀವಿ. ದಿನಕ್ಕೆ ಎಣಿಸೋದು ಜಪ್ಮಣಿ ಎಷ್ಟಾಯಿತು? 1000 ಆಯ್ತಾ? ಆಯ್ತು, ಲೆಕ್ಕ ಬರೀ ಚಿಕ್ಕಾಯ್ತು. ನೋಡ್ಬೇಕು ಮನೆಯಲ್ಲಿ ಮಂಗಳಾರತಿ ಮಾಡ್ತಿರ್ತಾರೆ, ಬೆಲ್ ಗಂಟೆ ಆಗುತ್ತೆ ಮೇನ್ ಬಾಗಿಲು, ಯಾರು ನೋಡು ಮಂಗಳಾರತಿ ಇಲ್ಲೇನೆ, ಯಾರಿಗೆ ಮಂಗಳಾರತಿ? ಅದು ಅಂದರೆ ಕ್ರಿಯೆಗಳು ಸರಿ ಆಗ್ತಾ ಇರ್ತವೆ, ಮನಸ್ಸು ಅಲ್ಲಿ ಇರ್ತದೆ ಎಲ್ಲೋ ಒಂದು ಕಡೆಗೆ. ಕೆಲವು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಎಣಿಸ್ತಿರ್ತಾರೆ, ಎಣಿಸ್ಕೊಂಡು ವ್ಯಾಪಾರ ಮಾಡೋದು, ಜಪಾನಿ ಎಣಿಸ್ತಾ ಆಗ್ತಿರ್ತದೆ. ಇದು ಅನುಭವ ಅಲ್ಲ.

0: प्रसारण 107.8 FM
1: ನಮ್ಮ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬಹಳಷ್ಟು ಭಾರತೀಯ ಭಾಷೆಗಳಲ್ಲಿ ಎರಡು ಪದ ಸಾಮಾನ್ಯವಾಗಿದ್ದಾವೆ, ಅಭಿನಯ ಅನುಭವ ಅಂತ ಎರಡು ಮಾತು. ಇದು ಬಹಳ ಅದ್ಭುತ ಸ್ವಾಮಿ, ನಮ್ಮ ಮನಸ್ಸಲ್ಲಿ ಉಳಿಬೇಕಿದೆ. ಅಭಿನಯ ಅನುಭವ ಅಂತ ಎರಡು ಮಾತು. ಒಂದು ಒಳ್ಳೆ ನಾಟಕ ಇದೆ, ಒಳ್ಳೆ ಥಿಯೇಟ್ರಲ್ಲಿ ನಾಟಕ ಆಗ್ತಾ ಇದೆ, 1000 ಜನ ಕೂತಿದ್ದಾರೆ. ಆ ಸ್ಟೇಜ್ ಮೇಲೆ ಒಬ್ಬ ಅತ್ಯಂತ ಎಕ್ಸ್ಪರ್ಟ್ ಆದಂಥ ಒಬ್ಬ ನಟಿ ಬರ್ತಾಳೆ, ಅನುಭವಶಾಲಿ ನಟಿಯಾಗಿ. ದುಃಖದ ಸನ್ನಿವೇಶ ಇದೆ, ಬಂದು ಬಿಕ್ಕಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅದು ಬಿಕ್ಕಿ ಬಿಕ್ಕಿ ಅಳೋದಂತೆ ನೋಡಿದಾಗ ಎಲ್ಲರ ಕಣ್ಣಲ್ಲೂ ನೀರು ಬಂದ್ಬಿಡ್ತದೆ. ಆದರೆ ಆಕೆ ತನ್ನ ಪಾತ್ರ ಮುಗಿದ ತಕ್ಷಣ ಸೈಡ್ ವಿಂಗಿಗೆ ಹೋದ ತಕ್ಷಣ ತನ್ನ ಫ್ರೆಂಡಿಗೆ ಕೇಳ್ತಾಳೆ, ಹೇಗಿತ್ತು ನನ್ನ ಆ್ಯಕ್ಟಿಂಗು? ಆಕೆಗೆ ಅದು ಅಭಿನಯ ಆಗಿತ್ತು, ಆದರೆ ಒಳಗಡೆ ಕೂತಂಥವ್ರಿಗೆ ಏನಾಗಿತ್ತು? ಅನುಭವ ಆಗಿತ್ತು ಅವ್ರಿಗೆಲ್ಲನಿಗೂ. ವಾಪಸ್ ಹೋದಾಗ ಛೇ ಏನಪ್ಪ ನಾಟಕ ಚೆನ್ನಾಗಿತ್ತು ಅಂತ ಕಣ್ಣು ಒರೆಸ್ಕೋತೀವಿ ನಾವು, ಅಲ್ಲ? ಅಂದರೆ ಒಳಗಡೆ ಕೂತಂಥವ್ರಿಗೆ ಅನುಭವ ಆದರೆ ಆಕೆಗೆ ಅಭಿನಯ ಆಗಿತ್ತು. ಅಭಿನಯದಿಂದ ಏನೂ ಆಗಲ್ಲ ಸ್ವಾಮಿ. ಅಭಿನಯ ಅಂದರೆ, ಅನುಭವ ಅಂದರೆ

ಬೆಂಕಿಯಲ್ಲಿ ಹೋದ ಹಾಗೆ. ಒಂದು ಬದನೆಕಾಯಿ ಬೆಂಕಿಯಲ್ಲಿ ಹಾಕ್ಬಿಡಿ, ಅದು ಬೆಂದ ಮೇಲೆ ವಾಪಸ್ ಬೇಕು ಬದನೆಕಾಯಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಕಾಗದ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬೂದಿ ಆಗ್ತದೆ, ಮುಂದೆ ನೀವೇನು ಮಾಡಿದ್ರು ಕಾಗದ ಆಗಲ್ಲ ಅದು. ಅಂದರೆ ಬೆಂಕಿಯಲ್ಲಿ ಹೋಗೋದು ಅನುಭವ ಇದ್ದ ಹಾಗೆ. ಯಾರು ಹೇಳ್ತಾರೆ ನಾನು ಬೆಂಕಿ ಹಿಡ್ಕೊಂಡಿದ್ದೇನೆ ಕೈಯಲ್ಲಿ ಅಂತ, ಏನೂ ಆಗಲಿಲ್ಲ ನನ್ನ ಕೈಗೆ ಅಂದರೆ, ಸ್ವಾಮಿ ನೀವು ಕೈಯಲ್ಲಿ ಹಿಡ್ಕೊಂಡಿದ್ದು ಬೆಂಕಿ ಅಲ್ಲ, ಬೆಂಕಿ ಚಿತ್ರ ಹಿಡ್ಕೊಂಡಿದ್ದೀರಷ್ಟೇ. ಅಭಿನಯಕ್ಕೂ ಅನುಭವಕ್ಕೂ ಬಹಳ ವ್ಯತ್ಯಾಸ ಇದೆ. ಅನುಭವದಿಂದ ಬಂದಂಥ ನಂಬಿಕೆ ಇದೆಯಲ್ಲ, ಅದು ನಿಮ್ಮನ್ನು ಬದಲಾಯಿಸಿಬಿಡ್ತದೆ. ಎಷ್ಟೋ ಸಲ ನಾನು ಚಿಂತೆ ಮಾಡಿದ್ದುಂಟು. ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ಯೇಸು ಕ್ರಿಸ್ತ ಬದುಕಿದ್ದು 33 ವರ್ಷ, ವಿವೇಕಾನಂದರು ದೇಹದಿಂದ ಇದ್ದದ್ದು 39 ವರ್ಷ. ಹೆಂಗೆ ಸಾಧ್ಯ ಆಯಿತು ಅವ್ರಿಗೆ ಮಾಡಿದ್ದು? ನಮ್ಮ 39 ವರ್ಷಕ್ಕೆ ಒಂದು ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ, ಅಂಥದ್ರೊಳಗೆ ಇಷ್ಟೊಂದು ಸಾಹಿತ್ಯ ಬರೆದು ಹೋದ್ರಲ್ಲ, ಹೆಂಗೆ ಸಾಧ್ಯ?

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಇತ್ತೀಚೆಗೆ ನಾನು ಶಂಕರಾಚಾರ್ಯರ ಬಗ್ಗೆ ಒಂದು 5-10 ದಿವಸ ಮಾತಾಡಿದೆ. ನನಗೆ ಆಶ್ಚರ್ಯ ಅನಿಸೋದು, 32 ವಯಸ್ಸಿನಲ್ಲಿ ಇಡೀ ಭಾರತವನ್ನು 3 ಸಲ ಹೋಗಿ ಇಮೋಷನಲ್ ಇಂಟಿಗ್ರೇಷನ್ ಅಂತ ಏನು ಮಾತಾಡ್ತೀವಿ ಅದನ್ನು 4 ಜಾಗದಲ್ಲಿ, ಸ್ಟ್ರಾಟಜಿಕ್ ಜಾಗದಲ್ಲಿ 4 ಶಾರದಾ ಮಠಗಳನ್ನು ಸ್ಥಾಪನೆ ಮಾಡಿ ಇಲ್ಲಿಯವ್ರನ್ನ ಅಲ್ಲಿ, ಅಲ್ಲಿಯವ್ರನ್ನ ಇಲ್ಲಿ ಕೂಡಿಸಿ ಇಮೋಷನಲ್ ಇಂಟಿಗ್ರೇಷನ್ ಮಾಡಿದ್ರಲ್ಲ, 32 ವರ್ಷಕ್ಕೆ ಸಾಕು ನಂದು ಅಂತ ಹೋಗ್ಬಿಟ್ರಲ್ಲ, ಹೆಂಗೆ ಸಾಧ್ಯ ಆಯ್ತು ಅವರಿಗೆ? ನಮ್ಗೆ ಯಾಕಾಗೋಲ್ಲ? ವಿವೇಕಾನಂದರಿಗೆ, ಶಂಕರಾಚಾರ್ಯರಿಗೆ, ಯೇಸು ಕ್ರಿಸ್ತಗೆ ಅದು ನಮ್ಗೆ ಯಾಕಾಗೋಲ್ಲ ಅಂತ ನಾನು ಕಾಡಿದ್ದುಂಟು. ಅದಕ್ಕೆ ಉತ್ತರ ಒಂದೇ, ಅವರ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಕೂಡ ಅನುಭವ ಆಗಿತ್ತು ಹೊರತಾಗಿ ಅಭಿನಯ ಆಗಲಿಲ್ಲ. ಬದಲಾವಣೆ ಬದಲಾವಣೆ, ಕ್ಷಣ ಕ್ಷಣಕ್ಕೆ ಬದಲಾವಣೆ. ಶಿಕಾಗೋಗೆ ಹೋಗಿದ್ದಾರೆ ವಿವೇಕಾನಂದರು, ನಮ್ಮ ಮದ್ರಾಸಿ ಶಿಷ್ಯರೆಲ್ಲ ಕೂಡಿ ಅವ್ರ ಪಾಪ ಬಟ್ಟೆ ಹೊಲಿಸಿ ಕಲಿಸಿದ್ದಾರೆ. ಮದ್ರಾಸ್ನವ್ರು ಇನ್ನೇನು ಹೊಲಿಸೋಕೆ ಸಾಧ್ಯ? ಶೆಕೆ ತಾನೇ ಬರೀ ಮದ್ರಾಸ್ದಲ್ಲಿ ಸಿಲ್ಕ್ ಡ್ರೆಸ್ ಹೊಲಿಸಿ ಕಲಿಸಿದ್ದಾರೆ. ಶಿಕಾಗೋದಲ್ಲಿ -14 ಟೆಂಪರೇಚರ್ ಇದೆ. ಒದ್ದಾಡಿ ಹೋಗಿದ್ದಾರೆ ವಿವೇಕಾನಂದರು. ಒಬ್ಬರು ಅಜ್ಜಿ ಕರ್ಕೊಂಡು ಹೋಗಿ ಮನೇಲಿ ಇಟ್ಕೋತಾರೆ ಹೆಣ್ಮಗಳು. ವಿವೇಕಾನಂದ್ರ ಒಂದು ಕೋಣೆ ಕೊಡ್ತಾರೆ, ಒಂದು ಹಾಸಿಗೆ ಕೊಡ್ತಾರೆ. ಬೆಳಗ್ಗೆ ಹೋಗಿ ನೋಡಿದರೆ ವಿವೇಕಾನಂದ್ರ ಹಾಸಿಗೆ ಮೇಲೆ ಮಲ್ಕೊಂಡಿಲ್ಲ, ಕೆಳಗಡೆ ಮಲ್ಕೊಂಡಿದ್ದಾರೆ ಚಾಪೆ ಮೇಲೆ. ಕಣ್ಣೀರಿಂದ ಎಲ್ಲ ಒದ್ದೆ ಆಗೋಗಿದೆ. ಅಜ್ಜಿ ಗಾಬರಿ, ಯಾಕೆ ಹಾಸಿಗೆ ಚೆನ್ನಾಗಿರಲಿಲ್ವಾ ಅಂತ ಕೇಳಿದ್ರಂತೆ. ವಿವೇಕಾನಂದ್ರು ಹೇಳ್ತಾರೆ, ಇಷ್ಟು ಒಳ್ಳೆ ಹಾಸಿಗೆ ನಾನು ಜೀವನದಲ್ಲಿ ನೋಡಿರಲಿಲ್ಲ. ಮಲ್ಕೋಬೇಕು ಅಂತ ಹೋದೆ, ಅಲ್ಲಿ ಮಲ್ಕೋಬೇಕು ಅಂತ ಹೋದ ತಕ್ಷಣ ನನ್ನ ತಲೆಗೇನು ಬಂದು ಗೊತ್ತಾ, ನನ್ನ ಭಾರತದಲ್ಲಿ ಕೋಟ್ಯಾಂತರ ಜನಕ್ಕೆ ಮಲ್ಕೊಳ್ಳೋಕೆ ಒಂದು ಚಾಪೆ ಇಲ್ಲಲ್ಲ, ನಾನು ಹ್ಯಾಗೆ ಹಾಸಿಗೆ ಮೇಲೆ ಮಲ್ಕೊಳ್ಳಿ ಅಂತ ಕೆಳಗಡೆ ಒದ್ದಾಡಿದೆ ನಾನು, ಅಳ್ತಿದ್ದೀನಿ ಬೆಳಗಿನವರೆಗೂ ಅಂತ. ಇದು ಅನುಭವ ಸ್ವಾಮಿ. ಇದು ನಾವೇನು ಮಾಡ್ತೀವಿ, ಒದ್ದಾಟ ಇದ್ದೇ ಇದೆ ರೀ, ಒಂದ್ಸಲ ಚಾನ್ಸ್ ಸಿಕ್ಕಿದೆ ಮಲ್ಕೊಂಬೋಣ ಆರಾಮಾಗಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾಕೆ ವಿವೇಕಾನಂದರಂಥವ್ರು ಆಗ್ತಾರೆ, ಯಾಕೆ ಶಂಕರಾಚಾರ್ಯರಂಥವ್ರು ಆಗ್ತಾರೆ? ಪುಟ್ಟ ಹುಡುಗ ಶಂಕರಾಚಾರ್ಯ, 5 ಹುಡುಗ, ಅಪ್ಪ ಶಿವಗುರು, ನದಿಯಿಂದ ಬಂದರು, ಪೂಜೆ ಮಾಡ್ತಿದ್ದಾರೆ, ದೇವರದ್ದು ನಮಸ್ಕಾರ ಮಾಡಿದರು, ಎಳ್ಳೆ ಇಲ್ಲ ಮೇಲೆ ತೀರ್ಕೊಂಬಿಟ್ರು. ಹುಡುಗನಿಗೆ ಗಾಬರಿ, ಅಮ್ಮ ಅಲ್ಲೇ ಇದ್ದಾರೆ. ಅಪ್ಪನ ದೇಹ ತೊಗೊಂಡು ಹೋದ್ಮೇಲೆ ಮಗು ಕೇಳುತ್ತೆ, 5 ಮಗು ಕೇಳುತ್ತೆ, ಅಮ್ಮ ಎಲ್ಲಿ ಹೋದರು? ಅಪ್ಪ ಇನ್ನು ಬರೋಲ್ಲಪ್ಪ, ಯಾಕೇನಾಯಿತು? ಅವ್ರು ತೀರ್ಕೊಂಡ್ರು ಅಂದ್ರೇನು? ಇಲ್ಲ, ಅವ್ರ ಆಯುಸ್ ಮುಗಿತಪ್ಪ, ಇನ್ನು ಬರೋಲ್ಲ, ಅವರು ಸತ್ತೋದ್ರು ಅವರು. ಅಯ್ಯೋ ಕತ್ಯಾ, ಅವ್ರೊಬ್ಬರಿಗೆ ಹೆಂಗಾಗ್ತದೆ? ಇಲ್ಲಪ್ಪ, ಎಲ್ಲರಿಗೂ ಆಗ್ತದೆ. ನಾನು ಒಂದು ದಿವಸ ಸಾಯ್ತೀನಿ, ನಾನು, ನೀನು ಒಂದು ದಿವಸ ಸಾಯ್ತೀಯ, ಅಮ್ಮ ಹೇಳಿದರು. ನೋಡಿ ಇದು ಹೇಗಾಗತ್ತೆ, ಇಂಥ ಸುದ್ದಿ ನಾವು ಬೇಕಾದಷ್ಟು ಕೇಳಿದಾಗ ಪಾಪ ಹೋಗ್ಬಿಟ್ರಂತೆ ಅಂತೀವಿ. ಮತ್ತೆ ನೆಕ್ಸ್ಟ್ ಮೊಮೆಂಟ್ ಪೇಪರ್ ತೊಗೊಂಡು ಅವರೇನಂದ್ರು ಇವರೇನಂದ್ರು ಅಂತ ಹೋಗ್ತೀವಿ.

0: रेडियो सारंग 107.8 FM.
1: ಶಂಕರಾಚಾರ್ಯದ ಮನಸ್ಸು ನೋಡಿ, 5 ವರ್ಷದ ಮಗು ಅದು ತಕ್ಷಣ ಕೇಳ್ತಾನೆ ಹುಡುಗ ಅಮ್ಮನಿಗೆ, ಅಮ್ಮ ನಾವು ಸಾಯೋದೇ ಖಾತ್ರಿ ಆದರೆ ಬಂದು ಬ್ಯಾಕಿಲ್ಲಿ ಅಂತ. ಎಷ್ಟು ಚಂದ ಮಾತದು, ನಾವು ಸಾಯೋದ ಖಾತ್ರಿ, ಎಲ್ಲರೂ ಸಾಯಬೇಕು ಅಂತ ಹೇಳಿದೆಲ್ಲ ನೀನು. ಅಪ್ಪನ ಸಾವು ಗಾಢವಾಗಿ ತಟ್ಟಿಬಿಟ್ಟಿದೆ ಹುಡುಗನ. ಅವನು ಹೇಳ್ತಾನೆ, ನಾನು ಹೋಗಬೇಕು, ನೀನು ಹೋಗ್ತೀಯ, ಎಲ್ಲರೂ ಸಾತ್ ಹೋಗ್ತೀವಿ ಒಂದು ದಿವಸ ಅನ್ನೋದಾದರೆ, ಸಾಯೋದ ಖಾತ್ರಿ ಆದರೆ ಬಂದು ಬ್ಯಾಕಿಲ್ಲಿ ಅಂತ. ಕೋಹಂ ಕುತಾಯಾತಃ, ನಾ ಯಾಕೆ ಬಂದೆ ಭೂಮಿಗಿಲ್ಲಿ? ಐ ವಾಂಟ್ ನೋ ದ ಪರ್ಪಸ್ ಆಫ್ ದಿಸ್. ಇದು ನೋಡಬೇಕು. ಆ ಹುಡುಗನಿಗೆ ಅವತ್ತೇ ಶುರು ಆಯಿತು, ಜೀವನಕ್ಕೊಂದು ಏನಾದರೂ ಅರ್ಥ ಇದ್ದರೆ ಕಂಡ್ಕೋಬೇಕು ನಾನು, ಸಾವೇ ಅರ್ಥ ಅಲ್ಲ, ಸಾವಿನಕ್ಕಿಂತ ಮೊದಲು ಏನಾದರೂ ಮಾಡ್ಕೋಬೇಕು ನಾನು. ಅದಕ್ಕೆ ನಾವೆಲ್ಲ ಕಥೆಗಳು ಬಂದುಬಿಟ್ಟಿದ್ದಾವೆ ಸ್ವಾಮಿ, ಕಥೆಗಳಲ್ಲ ಅವು, ಎಲ್ಲ ಸಿಂಬಲ್ಸ್ ಅವು, ಸಂಕೇತಗಳು. ನಾವೆಲ್ಲ ಹೇಳ್ತೀವಿ, ಯಾಕೆ ಬಟ್ಟೆ ಒಗೆಯೋದಕ್ಕೆ ಹೋದ್ಲು, ನದಿಗೆ ತಾಯಿ ಹೋದ್ಲು, ಹುಡುಗ ಸ್ನಾನಕ್ಕೆ ಹೋದ, ಮೊಸಳೆ ಕಾಲು ಹಿಡ್ಕೊಂಡ್ಬಿಡುತ್ತ ಒಂದು, ಮೊಸಳೆ ಕಾಲು ಹಿಡ್ಕೊಂಡ ತಕ್ಷಣ ಅವನು ಕೂಕೊಂಡ ಹುಡುಗ, ಅಮ್ಮ ಮೊಸಳೆ ಕಾಲು ಹಿಡ್ಕೊಂಡಿದೆ, ಅದು ನಾನು ಹೇಳ್ತಾ ಇದೆ, ಮೊಸಳೆ ಹೇಳ್ತಾ ಇದೆ, ನೀ ಸನ್ಯಾಸ ತೊಗೊಂಡ್ರೆ ಬಿಡ್ತೀನಿ, ಇದ್ರೆ ಬಿಡಲ್ಲ ಅಂತ ಹೇಳ್ತದೆ, ಸನ್ಯಾಸಕ್ಕೆ ಪರ್ಮಿಷನ್ ಕೊಡು ಅಂತ. ಇದು ಕತೆ, ಇದು ಸಂಕೇತ. ಇದು ಮಕರ ಅಂದರೆ ಸಾವು ಅಂತಂದು ಅರ್ಥ ಇದೆ, ಮಕರ ಅಂದ್ರೆ ಸಾವು ಅಂತ ಅರ್ಥ. ಆ ಹುಡುಗ ನೋಡಿದ್ದಾನೆ, ಪುಟ್ಟ ಹುಡುಗ, ನಾನು ಹುಟ್ಟಿದ ದಿವಸನೇ ನನ್ನ ಸಾವು ಕಾಲು ಹಿಡ್ಕೊಂಬಿಟ್ಟಿದೆ, ಹುಟ್ಟಿದ ತಕ್ಷಣ ಸಾವು ಕಟ್ಟಿದ್ದಲ್ಲ, ನನ್ನ ಕಾಲು ಹಿಡ್ಕೊಂಬಿಟ್ಟಿದೆ, ಅದು ಯಾವಾಗ ಸೆಳ್ಕೊಳುತ್ತೆ ಗೊತ್ತಿಲ್ಲ. ಅದನ್ನು ಸೆಳ್ಕೊಳ್ಳೋದ್ರೊಳಗೆ ಬದುಕಿಗೆ ಅರ್ಥ ಏನು ಅಂತ ಕಂಡುಕೋಬೇಕು ನಾನು, ಪರ್ಮಿಷನ್ ಕೊಡು ಅಂತ ಕೇಳ್ಕೊಂಡದ್ದು. ತಾಯಿ ಗೊತ್ತು, ಮಗ ಹಠ ಗೊತ್ತು, ಸಾಧಿಸ್ತಾನೆ ಇವನು ಅಂತೇಳಿ, ಆಯ್ತು ಮಗು ಸನ್ಯಾಸ ತಗೋ, ಹಿಂಗಾದ್ರೂ ಬದುಕು ನೀನು ಅಂತ ಹೇಳಿದ್ಲು. ಅರ್ಥ ಇಷ್ಟು ಸಮಯದ ಅಂದರೆ, ಯಾವುದೊಂದು ನಂಬಿಕೆ ಗಟ್ಟಿಯಾಗಿ ಕೂತ್ಕೊಳ್ತೋ ಅನುಭವ ಆಯಿತು, ಪ್ರತಿಯೊಂದು ಜೀವನದ ಘಟನೆ ಕೂಡ ಅನುಭವ ಆಯಿತು. ನಮಗೆ 24 ತಾಸಲ್ಲಿ ಒಂದು 5 ನಿಮಿಷ ಅನುಭವ ಆದರೆ ಸಾಕಾಗುತ್ತೆ, ವರ್ಷ ಆದರೂ ಕೂಡ ಸಾಧನೆಯ ಮಿತಿ ಇರ್ತದೆ. ಅವ್ರದ್ದು ಪ್ರತಿಯೊಂದು ಕ್ಷಣ ಅನುಭವ ಆಯಿತು, ಅಭಿನಯ ಆಗಲಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಅನುಭಿನಯ ಆಗ್ತಾ ಇದ್ದರೆ ನಾವು ಖಾಲಿ ಕಾಗದದ ಹಾಗೆ ಬಂದು ಹೋಗ್ಬಿಡ್ತೀವಿ, ಏನು ಮಾಡೋದಿಲ್ಲ. ಆದರೆ ನಂಬಿಕೆ ಬರೀಬೇಕಾದ್ರೆ ಈ ಮುಖವಾಡ ಸಾಕು.

0: रेडियो सारंग 107.8 FM.
1: ನನ್ನ ಸ್ನೇಹಿತ ಒಬ್ಬ ಚಂದ ಹೇಳ್ತಿದ್ದ, ಎಷ್ಟೋ ಸಲ ಬದುಕಿರ್ತೀವಿ ಜೊತೆ ಗಂಡ ಹೆಂಡತಿ ಬದುಕಿರ್ತೀವಿ, ನಮ್ಮ ನಡುವೆ ಮುಖವಾಡ ಇರ್ತೀವಿ. ನಾನು ನಿಜವಾಗ್ಲೂ ಯಾರು ಅಂತ ಹೆಂಡತಿ ಗೊತ್ತಿಲ್ಲ, ಹೆಂಡತಿ ನಿಜವಾಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ಇವತ್ತಿನ ಜೀವನ ಆಗಲೇ ಸೈಕಿಯಾಟ್ರಿಸ್ಟ್ ಸರ್ ಹೇಳ್ತಿದ್ರು, ಭಾಳ ಚೆನ್ನಾಗಿ ಹೇಳ್ತಿದ್ರು, ಅವಿಶ್ವಾಸಗಳು ಸಂಬಂಧಗಳೊಳಗೆ ನಂಬಿಕೆ. ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಬೇಡವ, ಹೆಂಡತಿ ಮೇಲೆ ಗಂಡಿಗೆ ನಂಬಿಕೆ ಬೇಡವ, ಹಾಗೆ ನಂಬಿಕೆ ಇಲ್ಲದಾಗ ಮುಖವಾಡ ಆಗಿಬಿಡ್ತದೆ ಅಂತ ಒಂದು ಒಠಾರ. ಒಠಾರ ಅಂತ ಬರ್ತಾವೆಲ್ಲ ಒಂದೇ ಕಡೆ ಎಲ್ಲ ಮನೆ, ಕಾಮನ್ ವಾಲ್, ಅದು ಒಂಥರ ಪರ್ಮಿಯೇಬಲ್ ವಾಲ್, ಅದು ಇಲ್ಲಿ ಮಾತಾಡಿದ್ದಲ್ಲಿ ಕೇಳಿಸುವಂಥ ಗೋಡೆಗಳು ಒಠಾರ. ಆ ಒಠಾರದಲ್ಲಿ ನಡುವಿನ ಮನೆ ಒಂದು ಖಾಲಿ ಇತ್ತು. ಜನ ಕಾಯ್ತಾ ಇದ್ರು, ಯಾರೋ ಬರ್ತಾರೆ ಬಾಡಿಗೆ ಬರ್ತಾರೆ, ಯಾರೋ ಬರ್ತಾರೆ ಅಂತ. ಬಾಡಿಗೆಗೆ ಬಂದರು. ಯಾರು ಬಂದರು? ಹೊಸದಾಗಿ ಮದುವೆ ಆದಂಥ ದಂಪತಿಗಳು ಬಂದರು. ಮದುವೆ ಆಗಿ ಇನ್ನೊಂದು ವಾರ ಆಗಿಲ್ಲ, ಅವರು ಅಲ್ಲಿ ಬಂದರು. ಉಳಿದವ್ರಿಗೆಲ್ಲ ಭಾರಿ ಸಂತೋಷ, ಒಬ್ಬರು ಯಾರೋ ಬಂದರು. ಮತ್ತು ಕುತೂಹಲ ಬೇರೆ, ಹೊಸದಾಗಿ ಮದುವೆ ಆದವರು ಅವ್ರಿಗೇನು ಆಸೆ ಇದ್ದರೆ ನಮ್ಮಂಗೆ ಇವರು ಜಗಳಾಡ್ತಾರೆ. 8 ದಿವಸ ಆಯಿತು ಜಗಳ ಇಲ್ಲ, ಏನು ಗಂಡ ಹೆಂಡ್ತೀರಿ, 8 ದಿವಸ ಅದು ಜಗಳಾಟ ಇಲ್ಲ. ಯಾಕಂದ್ರೆ ಜಗಳಾಡಿದ್ರೆ ಕೇಳಿಸ್ಬೇಕಲ್ಲ, ಪಕ್ಕದ ಮನೆ ಕೇಳಿಸೇ ಕೇಳಿಸುತ್ತೆ. ಆ ಗೋಡೆಗಳು ಹಂಗೆ ಇರೋದು. 1 ತಿಂಗಳಾಯಿತು ಜಗಳ ಇಲ್ಲ. ಅವರಂದರು ಇರ್ತದೆ, ಸ್ವಲ್ಪ ಪೇಷನ್ಸ್ ಇರಬೇಕು ಜಾಸ್ತಿ, ಒಬ್ಬರಿಗೆ ಯಾರಿಗೋ ಸ್ವಲ್ಪ ದಿವ್ಸಕ್ಕೆ ಬರ್ತಾರೆ, ನಮ್ಮಂಗೆ ಬರ್ತಾರೆ ಅವರು. 1 ತಿಂಗಳಾಯಿತು, 1 ವರ್ಷ ಆಯಿತು ಜಗಳ ಇಲ್ಲ. ಜನವ ಕಿವಿ ಹಚ್ಕೊಂಡೇ ಕೂತಿದ್ರು ಗೋಡೆಗೆ, ಯಾವ್ಯಾವ ಜಗಳಾಡ್ತಾರೆ ಅಂತ. ಆದರೆ ಆ ಕಡೆಯಿಂದ ಸದ್ದು ಬರ್ತಾ ಇತ್ತು, ಯಾವ ಥರದ್ದು, ಜೋರಾಗಿ ನಗೋ ಸಪ್ಪಳ. ಒಮ್ಮೆ ಹೆಂಡತಿ ನಗಬೇಕು, ಒಂದ್ಸಲ ಗಂಡ ನಗಬೇಕು, ಏನು ಸಂಭ್ರಮದಲ್ಲಿದ್ದಾರೆ ಇವರು. ಮದುವೆ ಆಗಿ 1 ವರ್ಷ ಕೂಡ ಸಂಭ್ರಮನ, ನಗ್ತಾ ಇದ್ದಾರೆ ಇಬ್ಬರು, ಜೋರು ಜೋರ ನಗ್ತಾರೆ. 5 ವರ್ಷ ಆಯಿತು ಜಗಳಾಡಲಿಲ್ಲ. ಜನ ಅಂದರು ಇದು ಆದರ್ಶ ದಂಪತಿಗಳಪ್ಪ, ಅಪರೂಪ, ಹಿಂಗಿರೋಕ್ಕೆ ಸಾಧ್ಯನೇ ಇಲ್ಲ. 5 ವರ್ಷ ಒಂದ್ಸಲ ಜಗಳಾಡದೆ ನಗ್ನಗ್ತಾ ಬದುಕಿದ್ದಾರೆ, ಅವ್ರು ಸನ್ಮಾನ ಮಾಡಬೇಕು ಅಂಥೇಳಿ ಒಂದು ಸಮೂಹ ಸೇರಿಸ್ಕೊಂಡು ಸನ್ಮಾನ ಮಾಡಿದ್ರಂಥವ್ರಿ, ಆದರ್ಶ ದಂಪತಿಗಳು ಅಂತ. ಅಲ್ಲಿ ಲೋಕಲ್ ಜಡ್ಜ್ ಒಬ್ಬರಿದ್ದರು, ಆ ಜಡ್ಜ್ ಕರೆಸಿ ಅವ್ರ ಕಡೆಯಿಂದ ಪ್ರಶಸ್ತಿ ಕೊಡಿಸಿದರು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ನಾನು ಮೂಡಿಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು. ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು. ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು, ಮೂಗಿನಲ್ಲಿ ಇಳಿಯುವ ನೆಗಡಿ, ಒದ್ದೆಯಾದ ಪ್ಯಾಂಟು, ಇವುಗಳೊಡನೆ ನಾನು ಒಳನುಗ್ಗಿದೆ. ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶಾ ಇರಬೇಕೋ ಶಾ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯು, ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು. ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು. ಒಳಗೆ ಇರುತ್ತಿದ್ದ ಸಣ್ಣ ಕೋಣೆಯೇ ಆಫೀಸರ ಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದುದರಿಂದ ಆಫೀಸ್ನತ್ತ ಸಾಗಿದೆ. ತಂದೆಯವರಿಗೆ ಸ್ವಲ್ಪ ಜೇನುತುಪ್ಪ ಬೇಕೆಂದು, ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರು. ಯಾರೋ ಆಯುರ್ವೇದ ಪಂಡಿತರು ದಿನ ಒಂದು ಚಮಚ ಜೇನನ್ನು ನೀರಿನಲ್ಲಿ ಕವಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ರಂತೆ. ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗ್ತಾ ಇತ್ತು. ಈ ಲೆಕ್ಕದ ಮೇಲೆ ಸುಮಾರು 7 ಬಾಟಲು ಜೇನು ಬೇಕಾದಿತ್ತೆಂದು ಲೆಕ್ಕ ಹಾಕಿ ಬಾಟಲಿಗೆ 10 ರೂಪಾಯಿಯಂತೆ 70 ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದೆ. ಆಫೀಸ್ನ ಒಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೂ ಬರೆಯುತ್ತಾ ಕುಳಿತಿದ್ರು. ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ. ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ, ಜೇನು ಈಗ ತಗೊಳ್ಳೋದಿಲ್ಲ, ಇನ್ನೊಂದೆರಡು ತಿಂಗಳು ಅದನ್ನು ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟಿದ್ದೇವೆ ಎಂದು ಒಂದೇ ಉಸಿರಿಗೆ ಹೇಳಿದ. ಅವನ ಮಾತಿನಿಂದ ಇನ್ನೊಬ್ಬ ಆತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ. ಆತ ನನ್ನನ್ನು ಗುರುತಿಸಿದನೆಂದು ಕಾಣುತ್ತದೆ. ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬರಿಗೆ, ಏ ತಡೆಯೋ ತಡೆಯೋ ಎಂದು, ಬನ್ನಿ ಸರ್ ಬನ್ನಿ ಸರ್ ಎಂದು ನನಗೆ ಹೇಳಿದ. ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನ ಆಯಿತು. ನನ್ನ ಗಲೀಜುಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ ಕುರ್ಚಿ ಮೇಲೆ ಕುಳಿತೆ. ತಮ್ಮದೇ ಅಲ್ವೇ ಸರ್ ಸಿನಿಮಾ ಅದು ಎಂದು ಆತ ಕೇಳಿದ. ಇಲ್ಲಪ್ಪ ನನ್ನದಲ್ಲ, ನನ್ನ ಕಥೆಯನ್ನು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ, ನಮಸ್ಕಾರ ಸರ್, ಗೊತ್ತಾಗಲಿಲ್ಲ, ಯಾರೋ ಜೇನು ಕೊಡುವುದಕ್ಕೆ ಬಂದವರು ಅಂತ ತಿಳಿದೆ ಎಂದ. ಜೇನು ಕೊಡೋದಕ್ಕಲ್ಲಪ್ಪ, ಜೇನು ಕೊಳ್ಳೋದಕ್ಕೆ ಬಂದಿದ್ದೇನೆ. 7 ಬಾಟ್ಲಿ ಜೇನು ಬೇಕಿತ್ತು. ಬಾಟ್ಲಿ ಇಲ್ವಲ್ಲ ಸರ್, ಏನಾದರೂ ತಂದಿದ್ದೀರಾ, ಹಾಕಿಕೊಡ್ತೀವಿ ಎಂದ ಒಬ್ಬಾತ. ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ, ನೋಡಿ ಸರ್, ಇವರು ಮಂದಣ್ಣ ಅಂತ, ಭೀಮನ್ ಕೆಲಸ ಕಲಿತಾ ಇದ್ದಾರೆ, ನನ್ನ ಹೆಸರು ಲಕ್ಷ್ಮಣ ಅಂತ, ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ. ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ. ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಿಲ್ಲವೆಂಬುದು ಸುವ್ಯಕ್ತವಾಗುತ್ತಿತ್ತು. ಲಕ್ಷ್ಮಣ ಆತನ ಕಡೆ ತಿರುಗಿ, ಲೋ ಮಂದ, ಇವರು ಯಾರಂತ ಗೊತ್ತಲ್ವಾ ಎಂದ. ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆ ಅಡಿಸಿ ನನ್ನ ಮರ್ಯಾದೆ ಉಳಿಸಿದ. ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ. ಬಾಟ್ಲಿ ಆದರೆ 1 ಬಾಟ್ಲಿ ತುಪ್ಪಕ್ಕೆ 10 ರೂಪಾಯಿ ಆಗುತ್ತೆ ಸರ್, ಮಡಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿ ಕೊಡೋಣ ಸರ್ ಎಂದು ಮಂದಣ್ಣ ಹೇಳಿದ. ನನಗೆ ಬಾಟ್ಲಿ ಆದರೇನು ಮಡಕೆ ಆದರೇನು, 2 ತುಪ್ಪ ತಾನೇ ಎನ್ನಿಸಿ ಕೇಳಿದೆ. ಅದಕ್ಕೆ ಮಂದಣ್ಣ, ಬಾಟ್ಲಿದಾದರೆ ಮೆಷಿನ್ನಲ್ಲಿ ತೆಗೆದಿರ್ತೇವೆ ಸರ್, ಮಡಿಕೆದು ಕೈಯಲ್ಲಿ ಹಿಂಡಿ ತೆಗೆದಿರ್ತೇವೆ. ಮಡಕೆ ತುಪ್ಪ ನೋಡೋಕ್ಕೆ ಕೊಂಚ ಮಂಕಾಗಿರ್ತದೆ, ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಹೊಳಪಿನಲ್ಲಿ ಮಡಕೆ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ. ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನು ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ. ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತಾಡ್ತಾ ಇದ್ದ. ನನಗೆ ಜೇನುತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು, ನಮ್ಮ ತಂದೆ ಏನೂ ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ. ನಾನು ಮಡಕೆ ತುಪ್ಪವನ್ನೇ ಕೊಡಿ ಎಂದು ಹೇಳಿದೆ, ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡುತ್ತಾರೆ ಗೊತ್ತಾಗಲಿಲ್ಲ, ಮಡಕೆಯಲ್ಲೇ ತುಂಬಿಸಿಕೊಡ್ತಾರೋ ಎಂದು ಯೋಚಿಸಿದೆ. ಲಕ್ಷ್ಮಣ, ಎಷ್ಟು ಬೇಕು ಎಂದ. ನಾನು 70 ರೂಪಾಯಿ ತಂದಿದ್ದೀನಿ, ಅದಕ್ಕೆ ಎಷ್ಟು ಬರುತ್ತೋ ಕೊಡಿ ಎಂದೆ. ತಕ್ಷಣ ಅವರಿಬ್ಬರ ಮುಖಚಹರೆ ಬದಲಾಗಿ ಗಾಬರಿಯೊಡನೆ, ಅಷ್ಟೊಂದು ಯಾಕೆ ಸರ್ ಎಂದರು. ನಾನು ಎಷ್ಟು ಬರುತ್ತೀರಿ ಹಾಗಾದರೆ ಎಂದೆ.
ಲಕ್ಷ್ಮಣ, ನೋಡಿ ಸರ್, ಇನ್ನೂ 8 ರೂಪಾಯಿ ಹೆಚ್ಚಿಗೆ ಕೊಡಿ. 78 ರೂಪಾಯಿಗೆ ಒಂದು ಟಿನ್ ಬರುತ್ತೆ ಎಂದ. ಯಾವ ಟಿನ್ ನೋಡೋಣ ಎಂದೆ ನಾನು. ದೊಡ್ಡ ಹಾಲಿನ ಒಂದು ಭಾಗದಲ್ಲಿ 100 ಸೀಮೆಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದರು. ನಾನು ಒಳಬರುವಾಗಲೇ ಸೀಮೆಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದೆ. ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೇನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ. ಜೊತೆಗೆ ಕೇವಲ 7 ಬಾಟಲು ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು. ಖಂಡಿತವಾಗಿಯೂ ಯಾವುದೋ ಕಲಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು. ಆದರೆ ಯಾವುದನ್ನು ಕಲಬೆರಕೆ ಮಾಡಿಯಾರು? ಜೋನಿಬೆಲ್ಲ, ಸಕ್ಕರೆ ಪಾಕ, ಒಳ್ಳೆಣ್ಣೆ, ಯಾವುದೂ ಒಂದಕ್ಕಿಂತ ಅಗ್ಗವಾಗಿ ಟಿನ್ಗೆ 78ಕ್ಕಿಂತ ಕಡಿಮೆ ಇರಲಾರದು. ಅಲ್ರಿ, ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ಗಲ್ಲೇನ್ರಿ? ಅಯ್ಯಯ್ಯೋ, ಸೀಮೆಎಣ್ಣೆ ಅಲ್ಲ ಸರ್, ಪ್ಯೂರ್ ಹನಿ, ಮಂದಣ್ಣ ಉದ್ಗರಿಸಿದ. ಏನಾದರೂ ಮೋಸಾಗೀಸಾ? ಅಯ್ಯಯ್ಯೋ, ಇದು ಸೊಸೈಟಿ ಸರ್. ಮೋಸಾಗೀಸಾ, ಕಲಬೆರಕೆ, ದಗಲ್ಬಾಜ್ ವ್ಯವಹಾರ ಮಾಡಿದರೆ ಕೋಳ ಹಾಕ್ತಾರೆ ಕೈಗೆ. ಹಂಗಲ್ಲಪ್ಪ, ನಿಮಗೆ ಯಾರಾದರೂ ಮೋಸ ಮಾಡಿ, ಛೇ ಛೇ, ನಮಗೆ ಮೋಸ ಮಾಡಲಿ ನೋಡೋಣ. ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸರ್? ಈವರೆಗೂ ಅಂಥವ್ರನ್ನು ನೋಡಲಿಲ್ಲ. ಏನಾರು ವ್ಯಾಪಾರಗಾರರು ಅಂತ ಹಲ್ಕ ಕೆಲಸ ಮಾಡಬಹುದೇ ವಿನಃ, ಎಂದ ಲಕ್ಷ್ಮಣ. ಹಾಗಿದ್ರೆ ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ ತುಂಬ ಜೇನುತುಪ್ಪಕ್ಕೆ 78 ರೂಪಾಯಿ? ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ. ಹ್ಞೂ ಮತ್ತೆ, ಎಂದರು. ಹಾಗೂ ನನಗೆ ನಂಬಿಕೆ ಬರಲಿಲ್ಲ. ಅಲ್ರಿ, ಅದು ಹೇಗೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಎಂದು ಕೇಳಿದೆ. ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸವಿಸ್ತಾರವಾಗಿ ಶ್ರುತಪಡಿಸಿದ. ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ದನಿಯಲ್ಲಿ ಅವನ ಹೇಳಿಕೆಯಿಂದ ನನಗೆ ತಿಳಿದದ್ದು ಇಷ್ಟು. ಈ ವರ್ಷ ಮಲೆನಾಡಿನಲ್ಲಿ ಗುರುಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ. 8 ವರ್ಷಗಳಿಗೆ ಒಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದಂತೆ. ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ, ಎತ್ತಿದ ಸಾಲವೆಲ್ಲ ಖರ್ಚಾಗಿ, ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತನ್ನಿರೆಂದು ಹೇಳಿ ವಾಪಸ್ ಕಳಿಸಬೇಕಾಯ್ತಂತೆ. ಜೊತೆಗೆ ಅದನ್ನು ಇಡಲು ಸಹ ಜಾಗ ಇಲ್ಲದೆ ಸೀಮೆಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿ ಲಾಟ್ ಬಿಸಾಡಿದ್ದೇವೆ ಎಂದು ಹೇಳಿದ. ನಾನು ಕೇವಲ 70 ರೂಪಾಯಿ ತಂದಿದ್ದೇನೆ, ಮಿಕ್ಕಿದ 8 ರೂಪಾಯಿಗಳನ್ನು ನಾಳೆ ಕೊಡ್ತೀನಿ, ಈಗ 1 ಟಿನ್ ಕೊಡಿ ಎಂದೆ. ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಅನ್ನಿಸಿತು. ಮಂದಣ್ಣ ಚಂಗನೆ ನೆಗೆದು ಹಾರಿ, ತಡೀರಿ ಸರ್, ನಾನು ನಿಮಗೆ ಹೈ ಕ್ಲಾಸ್ ಜೇನು ಗುತ್ತಿ ಕಳೆದನ್ನು ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ. ಸಿನಿಮಾ ರಂಗಕ್ಕೂ ನನಗೂ ಏನೋ ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನೇನನ್ನು ನನ್ನ ಬಗ್ಗೆ ಊಹಿಸಿತ್ತೆಂದು ತೋರುತ್ತದೆ. ಬಹುಶಃ ಆ ನಟರು, ಆ ನಟಿಯರು, ಅವರ ಡ್ಯಾನ್ಸು, ಅವರ ಹಾಡು, ಫೈಟಿಂಗ್, ಓಹ್, ಯಾವುದೋ ಕಿನ್ನರ ಲೋಕದ ಮಾನವರಂತೆ ಕಂಡಿರಬಹುದು ನಾನು. ಆ ಟಿನ್ಗಳ ಬೆಟ್ಟವನ್ನು ಒಂದೊಂದೇ ಕಾಲಿಟ್ಟು ಹತ್ತತೊಡಗಿದ ಮಂದಣ್ಣ ಕುತ್ತಿ ಕಡೆಯ ಜೇನಿನ ಟಿನ್ನನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದಾನೆಂದು ತೋರುತ್ತದೆ. ಅದಕ್ಕಾಗಿ ಲೇ ಹುಷಾರ್ ಕಣೋ ಮಂದಣ್ಣ ಎಂದು ಕೂಗಿದ ಲಕ್ಷ್ಮಣ. ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಮೇಲಿಟ್ಟವನು ಯಾರು, ನೀನೋ ನಾನೋ ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನು ಅಲಕ್ಷಿಸಿದ. ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಜುಟ್ಟು ಹಿಡಿದು ಎಳೆದೊಡನೆ ಆ ಸೀಮೆ ಎಣ್ಣೆ ಟಿನ್ನುಗಳ ದಿನ್ನೆಯ ಒಂದು ಪಾರ್ಶ್ವ ಅಲ್ಲಾಡತೊಡಗಿತು. ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು. ಅವನು ಜಾಗರೂಕತೆ ವಹಿಸುವುದರೊಳಗೆ ದಡಬಡ ಗಡಬಡ ಎಂದು ಹಿಮಪಾತದಂತೆ ಒಂದು ಪಾರ್ಶ್ವದ ಟಿನ್ನುಗಳು ಕುಸಿಯತೊಡಗಿದವು. ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ. ನಾನು ಗಾಬರಿಯಿಂದ ಉರುಳುತ್ತಿರುವ ಟಿನ್ಗಳನ್ನು ಆತು ಹಿಡಿಯಲು ಹೋದೆ. ಸರ್, ಹೋಗಬೇಡಿ, ಬನ್ನಿ ಇತ್ತಲಾಗೆ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಗಿದ.

സാധനങ്ങളെ ഇതൊക്കെ ഇതായിട്ടായിരിക്കും. ಎರಡು ಜೀವನಗಳು

যে ছেলেগুলোর লজ্জা চায় চায়নি এমনি করবে ওর হারাহারি করবে ইনো মা মানে প্রতি নাম সুকুমাতি কন্ডু বিহাপি আই আই ಅದಕ್ಕೆ ಕಚ್ಚಿಸಿ ಕೊಂಡವ ನೀನು ನನಗೆ ಮೊದಲಿನ ಅಯ್ಯಯ್ಯೋ ನಾನು ಜೆ ಜೆ ಹೇಳುತ್ತೇನೆಂದಲ್ಲ ನಾಳೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಫಂಕ್ಷನ್ ಚೆನ್ನಾಗಿ ಫೋಟೋ ಇದೆ ಮೂರ್ತಿ ಮುಗಿಸಿಕೊಂಡು ಮಂಗಂತಂದ್ರೆ ಚೆನ್ನಾಗಿ ನನಗೆ

ಇಷ್ಟ ಪಡುವಂತ ನಾಮಾವಶೇಷ ಮಾಡುವ ಒಳ್ಳೆಯದೇನೆಂದು ಇದಕ್ಕಾಗಿ ಸಭೆಯನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗಿ ಅಂದರೂ ದೊಡ್ಡವರವರೆಂದು ಯೋಚಿಸಿದೆ. ಮೈಸೂರಿನಲ್ಲಿ ಆಗಾಗ ದಾದಾಜಿ ಅವರು ಬಡಿಗೆ

0: ಜೇನುಗಳ ಹಾರಾಟದ ಸದ್ದು ಕೇಳಿತು. ನಾನು ಜೇನು ಗೂಡು ಕಟ್ಟಿರಬಹುದೆಂದು ಊಹಿಸಿ ಪೊದೆಗಳೆಡೆಯಲ್ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆ ಕಡೆಗೆ ಕಳ್ಳನೋಟ ಬೀರಿದೆ. ನನ್ನ ಮುಖ ನಿರಾಶೆಯಿಂದ ಪೆಚ್ಚಾಯಿತು. ಆನಂತರ ನನ್ನ ಮೂರ್ಖತನಕ್ಕೆ ನನಗೇ ನಗು ಬಂತು. ಮಾನವರು ಮಂಗನು ಆಗ್ತಾನೆ ಪಾಯ್ಕಾನೆ ಮಾಡಿದಂತಿತ್ತು. ನೀಲಿ ಬಣ್ಣದ ಹೊಣ್ಣೊಣಗಳು ಉಜ್ವಲ ಮಣಿಗಳಂತೆ ಹೊಳೆಯುತ್ತಾ ಅದಕ್ಕೆ ಮುತ್ತುತ್ತಿದ್ದವು. ಈ ಮುಖಭಂಗದ ಅನಂತರ ನಾನು ಜೇನುಗೂಡನ್ನು ಹುಡುಕುವ ಹವ್ಯಾಸ ತ್ಯಜಿಸಿದೆ. ಆದರೆ ಪ್ಯಾರನಿಗೆ ಜೇನುಗೂಡನ್ನೆಲ್ಲಾದರೂ ಕಂಡರೆ ನನಗೆ ತಿಳಿಸು ಎಂದು ಹೇಳಿದೆ. ಅದಕ್ಕೆ ಕೂಡಲೇ ಅವನು, ಮೂಡುಗೆರೆಯ ತಾಲೂಕಾಫೀಸಿನ ಚಾವಣಿಯಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ. ಅವು ಹೆಜ್ಜೇನಿನ ಹಟ್ಟಿಗಳು. ನಾನು ಅದನ್ನು ನೋಡಿದ್ದೆ. ಅವುಗಳ ಹೆಸರು ಕೇಳಿದರೆ ನನಗೆ ಹೆದರಿಕೆಯಾಗುತ್ತಿತ್ತು. ಆಗೀಗ ಪತ್ರಿಕೆಯಲ್ಲಿ ಅವು ಕಡಿದು ಸತ್ತವರ ಸಮಾಚಾರ ಬರುತ್ತಿತ್ತು. ಪ್ಯಾರನ ಮಾತಿಗೆ ನನಗೆ ಕೋಪ ಬಂತು. ನಿನ್ಗೇನು ತಲೆಗಿಲೆ ಕೆಟ್ಟಿದೆಯೇನೋ? ಹುತ್ತ ಮರದ ಪೊಟರೆಗಳಲ್ಲಿ ಗೂಡು ಕಟ್ಟು, ಸಣ್ಣ ಜೇನು ಕಂಡ್ರೆ ತಿಳಿಸೋ ಎಂದರೆ ಆ ಹೆಜ್ಜೇನಿನ ವಿಷಯ ಎತ್ತುತ್ತೀಯಾ ಎಂದು ಜೋರು ಮಾಡಿದೆ. ನಮ್ಮ ತಾಲೂಕಿನಲ್ಲಿ ಪ್ಯಾರ ಮೊದಲ ದರ್ಜೆ ಅವಿವೇಕಿ ಎಂಬ ನನ್ನ ಊಹೆ ಅವನ ಮಾತಿನಿಂದ ಇನ್ನೂ ಬಲವಾಯಿತು. ಒಂದು ದಿನ ಮಂದಣ್ಣ ಬೆಳಗಿನ ಹೊತ್ತು ನನ್ನ ಬಳಿಗೆ ಬಂದ. ನಾನು ಏಕೆಂದು ಕುತೂಹಲದಿಂದ ವಿಚಾರಿಸಿದೆ. ಮೂಡಿಗೆರೆಗೆ ಮಿನಿಸ್ಟರ್ ಬರುತ್ತಾರೆಂದು, ಖಾದಿ ಬೋರ್ಡಿನಲ್ಲಿ ಅವರು ಅಧ್ಯಕ್ಷರಾಗಿರೋದ್ರಿಂದ ಜೇನು ಸೊಸೈಟಿಯ ಬಿ ಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡುತ್ತೇನೆಂದು, ನನ್ನನ್ನು ಅರ್ಜಿ ಬರೆದು ಕೊಡಬೇಕೆಂದು ಕೇಳಿಕೊಂಡು ಒಂದು ಫಾರ್ಮನ್ನು ಪಿಳಿ ಹಾಳೆಯನ್ನು ಕೊಟ್ಟ. ಮೂಡಿಗೆರೆಯಿಂದ ಇಷ್ಟೊಂದು ದೂರ ಯಾಕೆ ಬಂದೆ? ಅಲ್ಲೇ ಅರ್ಜಿ ಬರೆದುಕೊಡುವವರು ಯಾರೂ ಇರಲಿಲ್ವೇ ಎಂದು ಕೇಳಿದೆ. ಅದಕ್ಕೆ ಅವನು, ಕರ್ವಾಲೋ ಅಂತ ಅವರ ಗುರುಗಳೊಬ್ಬರು ಭತ್ತದ ಸಂಶೋಧನಾ ಕೇಂದ್ರದಲ್ಲಿ ಆಫೀಸರ್ ಆಗಿದ್ದರೆಂದು, ಆದರೆ ಅವರ ಮಗಳಿಗೆ ಹಠತ್ತಾಗಿ ಅಸ್ವಸ್ಥತೆ ಉಂಟಾದುದರಿಂದ ಅವರು ಬೊಂಬಾಯಿಗೆ ಹೋಗಬೇಕಾಗಿ ಬಂದಿದೆಂದು ಹೇಳಿದ. ಜೊತೆಗೆ ಅವನ ಊರಿನವನೇ ಒಬ್ಬ ನಾರ್ವೆ ರಾಮಯ್ಯ ಅಂತ, ನಮ್ಮ ತೋಟದ ಪಕ್ಕದಲ್ಲಿರುವ ಊರಿನಲ್ಲಿದ್ದಾನೆಂದು, ಅವನ ಮನೆಗೆ ಬಂದಿದ್ದಾತ ಹಾಗೆ ಈ ಕೆಲಸವೂ ಆಯ್ತೆಂದು ಇಲ್ಲಿಗೆ ಬಂದೆನೆಂದು ಹೇಳಿದ. ನಾನು ಕರ್ವಾಲೋರನ್ನು ಕಂಡಿರಲಿಲ್ಲ. ಆದರೆ ಅವರು ಬಹಳ ದೊಡ್ಡ ಸಸ್ಯ ವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ ಎಂದು ಎಲ್ಲರೂ ಮಾತನಾಡುತ್ತಿದ್ದರು. ದೊಡ್ಡ ದೊಡ್ಡ ಕಾಫಿ ಪ್ಲಾಂಟರ್ಗಳ ಸಭೆ, ಮದುವೆ ಮುಂತಾದವುಗಳು ನಡೆದಾಗ ತಮ್ಮ ದೊಡ್ಡ ಸ್ಥಿಕೆಯನ್ನು ಸಂಭಾಷಣೆಯಲ್ಲಿ ತೋರಿಸಿಕೊಳ್ಳಲು ಕರ್ವಾಲೋ ತಮಗೆ ಗೊತ್ತು ಎಂದು, ಅಥವಾ ಕರ್ವಾಲೋ ಹಾಗೆ ಹೇಳಿದರು ಹೀಗೆ ಹೇಳಿದರು ಎಂದು ಮಾತನಾಡುತ್ತಿದ್ದರು. ಅಂತೂ ಈ ಎಲ್ಲದರಿಂದ ನಾನು ಕರ್ವಾಲೋ ಎಂದರೆ ಭಾರಿ ದೊಡ್ಡ ಮನುಷ್ಯರೆಂದು ತಿಳಿದಿದ್ದೆ. ಆದರೆ ಮಂದಣ್ಣ ಅವರು ತಮ್ಮ ಗುರುಗಳು ಎಂದಾಗ ನಂಬಲಾಗಲಿಲ್ಲ. ಈ ಮಂಗ ಮಂದಣ್ಣನು ತನ್ನ ಹೆಡ್ಡತನ ಮಂದಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲು ಎಂದು ಹೇಳುತ್ತಿದ್ದಾರೆಂದು ತಿಳಿದೆ. ಮಂದಣ್ಣನ ಊರಾದ ನಾರ್ವೆ ನಮ್ಮ ಮನೆಯ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು. ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ. ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಿದ್ದರು. ನಿಮ್ಮೂರಿನ ಕಡೆ ಒಂದು ಸಾರಿ ಬರಬೇಕೆಂದಿದ್ದೀನಿ ಕಣೋ ಮಂದಣ್ಣ ಎಂದೆ. ಅದಕ್ಕೆ ಅವನು, ಯಾಕೆ ಸರ್, ಅಲ್ಲೇನು ನೋಡೋದಿದೆ ಹೇಳಿ, ಬರೀ ಮಳೆ ಕಾಡು ನೆತ್ತರು ಹೀರೋ ಜಿಗಣೆ, ನಮ್ಮ ಭತ್ತ ಲೂಟಿ ಮಾಡು ಕಾಡು ಹಂದಿಗಳು ಎಂದು ನಿರುತ್ಸಾಹದ ಮಾತಾಡಿದ. ಆ ಪರ್ವತ ಶ್ರೇಣಿಗಳು, ಅವುಗಳನ್ನು ಮುಸುಕಿರುವ ಮೋಡಗಳು, ಇವುಗಳಿಂದ ಅಗೋಚರ ವಿಶ್ವವೊಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರ ನಿರ್ಲಕ್ಷ್ಯ ತೋರಿದ. ಅವನ ಅರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದ್ರೆ, ಯಾಕೆ ಸರ್ ನೀವು ಜೇನು ಸಾಕಿಲ್ಲ ಎಂದ. ನಾಯಿ ಕುರಿ ಎಲ್ಲ ಸಾಕಿಯಾಯ್ತು ಮಾರಾಯ, ಇನ್ನೂ ಅದೊಂದೇ ಬಾಕಿ ಇರೋದು ಎಂದೆ. ಅದಕ್ಕೇನು ಕಟ್ಟಿ ಹಾಕಿ ಮೇವು ಹಾಕಿ ನೋಡಿಕೊಳ್ಳಬೇಕಾಗಿಲ್ಲ ಸರ್, ಸುಮ್ಮನೆ ಪೆಟ್ಟಿಗೆಗೆ ರಾಣಿ ಜೇನು ಕೂರಿಸಿದ್ರೆ ಸಾಕು, ಅವುಗಳ ಪಾಡು ಅವೇ ನೋಡಿಕೊಳ್ಳುತ್ತವೆ ಎಂದ. ಬೇಡಪ್ಪ, ಹೆಂಗಸರು ಮಕ್ಕಳು ಓಡಾಡೋ ಜಾಗ, ಇಲ್ಲಿ ಅದನ್ನು ಸಾಕಿದರೆ ಬಹಳ ಕಷ್ಟ ಎಂದೆ. ಮಂದಣ್ಣ ನನ್ನ ಭಯಕ್ಕೆ ನಸು ನಕ್ಕು, ಅವೇನು ಮಾಡ್ತವೆ ಸರ್, ತಿಂಗಳಿಗೊಂದು ಸಾರಿ ಡಬ್ಬಿ ತೆಗೆದು ನೋಡಿಕೊಂಡ್ರೆ ಸಾಕು, ಬೇಕಾದರೆ ನಾನು ಆ ಕೆಲಸ ಮಾಡ್ತೀನಿ, ಬಿ ಮ್ಯಾನ್ ಕೆಲಸ ಎಂದರೆ ಅದೇ ತಾನೆ ಎಂದ. ನನಗೆ ಇನ್ನೂ ಗಾಬರಿಯಾಯಿತು. ಇವನಿಗೆ ಕೆಲಸ ದೊರೆತರೆ ಅದರಿಂದ ನನಗೆ ಇನ್ನೂ ಹೆಚ್ಚಿನ ತೊಂದರೆ ಕಾದಿದೆ ಎಂದು. ಮರಯ್ಯ, ನೀನು ಬೇಕಾದರೆ ಆ ಕೆಲಸ ಮಾಡು, ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ. ವರ್ಷಕ್ಕೆ ಒಂದು ಟಿನ್ ಜೇನುತುಪ್ಪ ಕೊಡಿಸಿಬಿಡು, ಇಂಥ 100 ಅರ್ಜಿ ಬೇಕಾದರೂ ಬರೆದುಕೊಡ್ತೇನೆ. ಅದು ಬಿಟ್ಟು ಇಲ್ಲೇ ಏನಾದರೂ ನಿನ್ನ ಆ ಅನಿಷ್ಟ ಜೇನುಗಳನ್ನು ತಂದು ಬಿಟ್ಟಿಯೋ, ನಿನಗೆ ಕೆಲಸ ಕೊಡದ ಹಾಗೆ ಅರ್ಜಿ ಬರೀತೇನೆ ಎಂದೆ. ನನ್ನ ಜೇನಿನ ಮೇಲಿರುವ ಭಯ ಕೋಪಗಳನ್ನು ನೋಡಿ ಮಂದಣ್ಣನಿಗೆ ಜೋರಾಗಿ ನಗು ಬಂತು. ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ. ಕೆಲಸ ಯಾವುದಾದ್ರೂ ಖಾಲಿ ಇದೆಯಾ ಮಂದಣ್ಣ ಎಂದೆ. ಕೆಲಸ 3 ವರ್ಷದಿಂದ ಖಾಲಿ ಇದೆ ಸರ್, ಯಾರನ್ನು ಅಪಾಯಿಂಟೇ ಮಾಡ್ತಿಲ್ಲ
1: ಏನೋ ಒಂದು ಕೆಲಸ ಸಿಕ್ಕಿದ್ರೆ ಈ ವರ್ಷ ಮ್ಯಾರೇಜ್ ಆಗ್ಬೇಕೆಂದಿದ್ದೀನಿ. ಹೋ, ಹಾಗಾದ್ರೆ ಸದ್ಯ ನಿನ್ ಮ್ಯಾರೇಜ್ ಪತ್ರಿಕೆಯನ್ನು ಬರೆದುಕೊಡ್ಬೇಕಾಗುತ್ತೆ ಅನ್ನು ಎಂದೆ. ಮಂದಣ್ಣ ಪರಮಾನಂದದಿಂದ ಹಲ್ಕಿರಿಯುತ್ತಾ, ಏನೋ ತಮ್ಮ ಬಾಯಾಗೆ ಬೆಳಗಿನ ಹೊತ್ತಿನಲ್ಲಿ ಬಂದಿದೆ ಸರ್. ಲಕ್ಷ್ಮಣ ನೋಡಿ, ನನ್ನ ವಯಸ್ಸೇ ಆದರೂ ಅವನು ಒಕ್ಕಲಿಗ ಅಂತ ಬೇಗ ಕೆಲಸ ಸಿಕ್ಕಿ ಮ್ಯಾರೇಜೂ ಆಗಿ ಒಂದು ಮಗುನೂ ಆಯಿತು ಎಂದ. ಅನಂತರ ಬರ್ತೀನೆಂದು ಹೇಳಿ ಹೋದ. ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಲೇ ಇದ್ದ. ಮಂದಣ್ಣನಿಗೆ ಕೆಲಸ ಸಿಕ್ಕಲಿಲ್ಲ. ಅವನ ಮ್ಯಾರೇಜಿನ ಪ್ರಶ್ನೆ ದೂರವೇ ಉಳಿಯಿತು. ಏಕೆಂದರೆ ಅವನು ಮೂಡಿಗೆರೆಯಲ್ಲಿ ಮಂತ್ರಿವರ್ಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ. ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ. ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸು. ಅದರ ಪಕ್ಕದ ವಿಶಾಲ ಮೈದಾನದಲ್ಲಿ ಮಂತ್ರಿವರ್ಯರ ಭಾಷಣಕ್ಕೆ ಏರ್ಪಾಟಾಗಿತ್ತು. ಆಗಸ್ಟ್ 15ನೇ ತಾರೀಕಿನಂದಾದದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ, ಅನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳು ಕಾರ್ಯಕ್ರಮದ ಪಟ್ಟಿಯಲ್ಲಿದ್ದವು. ನಾನು ಬೆಳಗ್ಗೆ ತೋಟದಲ್ಲಿ ಔಷಧಿ ಸಿಂಪರಣೆ ಮೆಷಿನಿಗೆ ಪೆಟ್ರೋಲ್ ತರಲೆಂದು ಮೂಡಿಗೆರೆಗೆ ಹೋಗಿದ್ದೆ. ಕಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸರ್ ಎಂದಿತು. ದಿಗಿಲು ಬಿದ್ದ ನಾನು ಅವಹಾರಿಯ ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ನೋಡುತ್ತೇನೆ ಮಂದಣ್ಣ, ತಲೆಯ ಮೇಲೊಂದು ಕುಚ್ಚಿನ ಟೋಪಿ ದಾರಾಜಿಸುತ್ತಿತ್ತು. ಏನಯ್ಯ ಇದು ಎಂದೆ. ನಾನು ಸ್ಕೌಟ್ ಆಗಿದ್ದೆ ಸರ್, ಇವತ್ತು ಮಿನಿಸ್ಟ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀವಿ ಎಂದ. ಅವನ ಹಿಂದೆ ಒಂದಿಷ್ಟು ಜನ ಅದೇ ಬಟ್ಟೆ ಹಾಕಿಕೊಂಡು ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡು, ತುತ್ತೂರಿ, ಹಿತ್ತಾಳೆಯ ತಟ್ಟೆಯಂಥದ್ದು ಏನೇನನ್ನು ಹಿಡಿದು ನಿಂತಿದ್ರು. ಎಲ್ಲ ನಮಸ್ಕಾರ ಹೇಳಿ ಮೈದಾನದತ್ತ ಅಭ್ಯಾಸವಿಲ್ಲದ ಬೂಟು ಕಾಲುಗಳನ್ನು ಅಸಡ ಬಸಡ ಬೀಸುತ್ತಾ ನಡೆದು ಹೋದರು. ಕೊಂಚ ಹೊತ್ತಿನೊಳಗೆ ಬಾವುಟದ ಕಾರೊಂದು ಭರ್ರನೆ ಧೂಳೆಬ್ಬಿಸುತ್ತಾ ಮೂಡಿಗೆರೆ ಸರ್ಕಾರಿ ಟಿಬಿ ಕಡೆಗೆ ಹೋಯಿತು. ಅದರ ಹಿಂದೆಯೇ ಒಂದು ಪೊಲೀಸ್ ಜೀಪು, ಒಂದು ಮೋಟಾರ್ ಸೈಕಲ್ಲು ಇತ್ಯಾದಿಗಳು, ನಮ್ಮೂರಿನ ದೊಡ್ಡ ಮನುಷ್ಯರ ಎರಡು ಮೂರು ಕಾರುಗಳು ಹೋದವು. ಇನ್ನೇನು ಮಂತ್ರಿಗಳು ಬಂದರಲ್ಲ, ಕಾರ್ಯಕ್ರಮ ನೋಡಿಕೊಂಡೇ ಹೋಗೋಣವೆಂದು ನಿಂತೆ. ಮಂತ್ರಿವರ್ಯರ ಪಾವನ ಪಾದ ಆಗಮಿಸಿದ ಕೂಡಲೇ ಮೂಡಿಗೆರೆಯ ಕಳ್ಳರು, ಪುಡಾರಿಗಳು, ಟಕ್ಕರು ಎಲ್ಲ ಗರಿಗರಿ ಪಂಚೆ ಸುತ್ತಿಕೊಂಡು ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಿಂದ ಓಡಿದಂತೆ ನಡೆಯುತ್ತಾ ಬಂದರು. ಅವರ ಗುಂಪಿನಿಂದ ಸಾಹೇಬ್ರು ಬಹಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದವು. ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ. ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿವಿಯಿಂದ ಮುದುರಿ ಕಟ್ಟಿದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆದೂಗುತ್ತಾ ತಾಲೂಕು ಆಫೀಸಿನ ಎದುರು ಆಗಮಿಸಿದರು. ಕೆಲವರು ಸಾಲಾಗಿ ನಿಂತಿದ್ರು, ಹಲವರು ಕುಳಿತಿದ್ರು. ಯಾರೋ ಧ್ವನಿವರ್ಧಕದಲ್ಲಿ ಏಳಿ ಏಳಿ ಧ್ವಜಾರೋಹಣ ಎಂದು ಕೂಗಿದ್ರು. ಮಂತ್ರಿಗಳು ಯಾಗ ಪುರೋಹಿತನ ತರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ್ದ ಧ್ವಜವನ್ನೇ ನೋಡುತ್ತಾ ಹಗ್ಗ ಎಳೆದ್ರು. ಧ್ವಜ ಬುಗ್ಗನೆ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹಾರಾಡತೊಡಗಿತು. ಅದರೊಳಗೆ ಇಟ್ಟು ಕಟ್ಟಿದ್ದ ಸಾವಿರಾರು ಗುಲಾಬಿ ಹೂವಿನ ಪಕಳೆಗಳು ಹಾರಿ ತೇಲಿ ಸಭಿಕರ ಮೇಲೆ ಇಳಿದುವು. ಆ ಸಮಯಕ್ಕೆ ಸರಿಯಾಗಿ ಮಂದಣ್ಣನ ಸ್ಕೌಟಿನ ತಂಡ ಪ್ರಯ ಪ್ರಯ ಪ್ರಯ ಎಂದು ತುತ್ತೂರಿ ಊದಿ ಡಮ್ಮರ ಡಮ್ಮರ ಡಮ್ ಡಮ್ಮರ ಡಮ್ಮರ ಡಮ್ ಎಂದು ಬ್ಯಾಂಡ್ ಬಜಾಯಿಸಿತು. ನೋಡುತ್ತೇನೆ ಮಂದಣ್ಣನೇ ಕುತ್ತಿಗೆಗೆ ಬ್ಯಾಂಡು ನೇತಿ ಹಾಕಿಕೊಂಡು ಒಂಬತ್ತು ತಿಂಗಳ ಬಸುರಿಯರ ತರ ಹಿಂದಕ್ಕೆ ಓಲಿಕೊಂಡು ಗಿರಿಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡು ಬಜಾಯಿಸ್ತಾ ಇದ್ದಾನೆ. ಬ್ಯಾಂಡಿನ ರುದ್ರನಿನಾದ ಡಮ್ಮರು ಡಮ್ಮರು ಡಮ್ ಎಂದು ಉಕ್ಕಿತೋ ಇಲ್ಲವೋ ತಾಲೂಕಾಫೀಸಿನ ಗೋಡೆಗಳು ಕಿಟಕಿಗಳು ಗರಗರ ಅಲುಗಿದವು. ಸುತ್ತಮುತ್ತಲ ಕಾಡು ಬೆಟ್ಟಗಳಿಂದ ಮಾರ್ಧನಿ ಅನುರಣಿಸಿತು. ಇದ್ದಕ್ಕಿದ್ದಂತೆ ಸ್ಪಂದಿಸಿ ಅನುರಣಿಸುತ್ತಿರುವ ರುಂಧ್ರ ನಿನಾದಕ್ಕೆ ಅಲ್ಲಿದ್ದ ಎರಡು ಹೆಜ್ಜೆಯನ್ನು ಗೂಡುಗಳು ಕೋಪಗೊಂಡು ಬುಸ್ಸನೆ ಎದ್ದವು. ಗಾಳಿಗೆ ಪಟಪಟ ಬಡಿಯುತ್ತಿದ್ದ ಬಾವುಟಕ್ಕೆ, ಅದನ್ನು ಹಾರಿಸಿ ಹಿಂದಿರುಗುತ್ತಿದ್ದ ಸ್ಥೂಲಕಾಯದ ಮಂತ್ರಿಗಳಿಗೆ, ಪೊಲೀಸರಿಗೆ, ಪುಡಾರಿಗಳಿಗೆ, ಬ್ಯಾಂಡ್ ಬಜಾಯಿಸುತ್ತಿದ್ದ ಮಂದಣ್ಣನಿಗೆ, ಹುಡುಗರಿಗೆ, ಹೆಂಗಸರಿಗೆ, ದಾರಿಹೋಕರಿಗೆ ಒಂದರ ಮೇಲೊಂದರಂತೆ ಬಂದು ಟಪಟಪಟಪಟಪ ಕಚ್ಚತೊಡಗಿತು. ಹೋ ಎಂದು ಕೂಗುತ್ತಾ ಜನ ಗಾಬರಿಯಿಂದ ಕಂಗಾಲು ಬಿದ್ದು ದಿಕ್ಕಾಪಾಲಾಗಿ ಓಡಿದರು. ಬ್ಯಾಂಡ್ ಹೊತ್ತುಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ದಡದಡ ಉರುಳಾಡಿಕೊಂಡು ಬೀದಿಯಲ್ಲಿ ಸಾಗಿ ಒಂದೆರಡು ಪೋಲಿ ಗೂಳಿಗಳು ಪುಡಾರಿಗಳ ಜೊತೆ ಬಾಲ ಎತ್ತಿಕೊಂಡು ಓಡತೊಡಗಿದವು. ಮಂದಣ್ಣನ ಡ್ರಮ್ ಸದ್ದೇ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ ಅನಂತರ ನಾನೊಮ್ಮೆ ಕರ್ವಾಲೋರನ್ನು ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೂ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ. ಇದೇನೆಂದು ಎಲ್ಲ ಅತ್ತಿತ್ತ ಓಡುತ್ತಿರಬೇಕಾದರೆ ಪುಂಖಾನುಪುಂಖವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು. ಕೆಲವರಂತೂ ಏನು ಎತ್ತ ಏನು ಕಾರಣ ಒಂದನ್ನೂ ತಿಳಿಯುವ ಗೋಜಿಗೆ ಹೋಗದೆ ಹೋ ಎಂದು ಅರಚುತ್ತಾ ಗಲ್ಲಿ ಸಂದುಗೊಂದು ಬಿದ್ದು ಓಡಿ ಹೋಗಿದ್ದರು. ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತುಟಿ ಎಲ್ಲ ಊದಿ ಜಾಂಬವಂತನಂತಿದ್ದ ಮೋರೆ ಹನುಮಂತನಂತಾದುದರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡರು. ಪೊಲೀಸರು ಪೇಟ ಬೀಳಿಸಿಕೊಂಡು ತಕತಕ ಕುಣಿಯುತ್ತಾ ಓಡುತ್ತಿದ್ದುದನ್ನು ಪರಮಾನಂದದಿಂದ ನೋಡುತ್ತಿದ್ದ 6 ಜನ ಹೈಸ್ಕೂಲ್ ಹುಡುಗರನ್ನು ಮಂತ್ರಿಗಳ ನಿರ್ಗಮನದ ಅನಂತರ ಅರೆಸ್ಟ್ ಮಾಡಿ ಸ್ಟೇಷನ್ನಿಗೆ ಒಯ್ದು ಈ ಕಿಡಿಗೇಡಿಗಳದ್ದೇ ಕುತಂತ್ರ ಎಂದು ಥಳಿಸಿ ಅವರ ಮೇಲೆ ದೊಂಬಿ ಕೇಸು ಹಾಕಿ ಚಿಕ್ಕಮಗಳೂರು ಕೋರ್ಟಿಗೆ ವರ್ಷಾನುಗಟ್ಟಲೆ ಅಲಿಸಿದರು. ಜನಗಳೂ ಸಹ ಅವರ ಮೇಲೆ ಕೊಂಚವೂ ಸಹಾನುಭೂತಿ ತೋರಿಸದೆ ಅವರಿಗೆ ಹಾಗೆ ಆಗಬೇಕು, ಆ ಫಂಕ್ಷನ್ನಿಗೆ ನಾನು ಹೋಗಬೇಕಂತಿದ್ದೆ, ಹೋಗಲಿಲ್ಲ ಸದ್ಯ ಎಂದು ಬೈದರು. ಕರ್ವಾಲೋ ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು. ನನ್ನ ಗದ್ದೆಗೆ ಒಂದು ಬಗೆಯ ಹುಳುವಿನ ಕಾಟ ಆರಂಭವಾಗಿತ್ತು. ಅದು ಕಾಡು ಕಡಿದು ಹೊಸತಾಗಿ ಮಾಡಿಸಿದ ಗದ್ದೆಯಾದ್ದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ. ಮೊದಲನೆಯ ವರುಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಡಿನಂತೆ ಬೆಳೆದು ಹಲವಾರು ಜೊಳ್ಳು ಕಾಳುಗಳನ್ನು ಬಿಟ್ಟಿತ್ತು. ಭತ್ತ ತೂರಿದಾಗ ತೂರಿದ ಭತ್ತವಷ್ಟು ಗಾಳಿಗೆ ಹಾರಿಹೋಗಿ ಕುಯಿಲು ಮಾಡಿಸಿದ ಖರ್ಚು ಕೂಡ ಗಿಟ್ಟಿರಲಿಲ್ಲ. ಈ ವರುಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು. ಜೊತೆಗೆ ಯಾವನೋ 2 ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ. ಗದ್ದೆ ಹೂಡಲು ನೊಗ ಕತ್ತಿಗೆ ಹಾಕಿದೊಡನೆಯೇ ಗದ್ದೆಯಲ್ಲೇ ಸತ್ತವರಂತೆ ಮಲಗಿಬಿಡುತ್ತಿದ್ದವು. ಹೊಡೆದರೂ ಇಲ್ಲ, ಬಡಿದರೂ ಇಲ್ಲ. ಅವುಗಳ ಬಾಲಗಳನ್ನು ಹಿಡಿದು ತುರುಪಿ ತುರುಪಿ ನನಗೆ ಸಾಕಾಗಿ ಹೋಯಿತು. ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನೂ ಮಾಡತೊಡಗಿದವು. ಈ ಗಂಡಾಂತರಗಳನ್ನೆಲ್ಲ ಹೇಗೆ ಹೇಗೋ ದಾಟಿ ನಾಟಿ ಮುಗಿಸಿದ್ದ ನನಗೆ ಈಗ ಯಾವುದೋ ಅದೃಶ್ಯ ಹುಳುಗಳ ಕಾಟ ಎದುರಾಗಿತ್ತು. ಹುಳುಗಳು ಪತ್ತೇ ಇರುತ್ತಿರಲಿಲ್ಲ, ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದವು. ಯಾವುದೇ ಔಷಧಿ ಹೊಡೆದರೂ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡುಬರಲೇ ಇಲ್ಲ. ಎಲ್ಲರೂ ಇದು ದಯ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ದರು. ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲೋರನ್ನು ಒಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ. ಅವರ ರಿಸರ್ಚ್ ಸ್ಟೇಷನ್ಗೆ ಒಮ್ಮೆ ಹೋದೆ. ಒಳಗೆ ಎಂತೆಂಥದ್ದೋ 108 ಉಪಕರಣಗಳು, ಟೆಸ್ಟ್ ಟ್ಯೂಬ್ಗಳು, ಫ್ಲಾಸ್ಕುಗಳು ಮುಂತಾದವುಗಳ ನಡುವೆ ಒಬ್ಬ ಸಿಗರೇಟ್ ಸೇದುತ್ತಾ ದಪ್ಪ ಗಾಜಿನ ಕನ್ನಡಕದ ಗೂಬೆ ಮೋರೆಯಾತ ಕೆಲಸ ಮಾಡುತ್ತಿದ್ದ. ಕರ್ವಾಲೋ ಎಲ್ಲಿದ್ದಾರೋ ಎಂದು ಕೇಳಿದೆ. ಅವನು ಮಾತನಾಡದೆ ಒಂದು ಬಾಗಿಲತ್ತ ಕೈ ಮಾಡಿ ಆಶ್ಚರ್ಯದಿಂದ ನನ್ನನ್ನು ನೋಡಿದ. ನಾನು ಅವನು ತೋರಿದ ಬಾಗಿಲತ್ತ ಹೋಗಿ ತಟ್ಟಿದೆ. ಪಕ್ಕ ಪ್ರೊಫೆಸರ್ ಕರ್ವಾಲೋ ಎಂದು ಒಂದು ಬೋರ್ಡ್ ಇತ್ತು. ಒಂದು ಸಣ್ಣ ದನಿ ಒಳಗಿನಿಂದ ಕಮ್ ಇನ್ ಎಂದಿತು. ಬಾಗಿಲನ್ನು ದೂಡಿ ಒಳಗೆ ಹೋದೆ. ಪ್ರೊಫೆಸರ್ ಕರ್ವಾಲೋ ಫೈಲುಗಳನ್ನು ಇಟ್ಟುಕೊಂಡು ಏನನ್ನೋ ನೋಟ್ ಮಾಡಿಕೊಳ್ಳುತ್ತಾ ಇದ್ರು. ಎದುರಿಗೆ 2 ಐಪೀಸ್ ಇರುವ ಒಂದು ಮೈಕ್ರೋಸ್ಕೋಪ್ ಇತ್ತು. ನನ್ನನ್ನು ನೋಡಿ ಕುರ್ಚಿ ತೋರಿಸಿ ಎಸ್ ಎಂದರು. ನಾನು ಮಾತು ಆರಂಭಿಸಬಹುದೆಂದು ತಿಳಿದು ನನ್ನ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ವಿವರಿಸಿದೆನು. ಅವರು ಎಲ್ಲವನ್ನು ತೀರ ಸಮಾಧಾನದಿಂದ ಕೇಳಿ, ನಾನು ನೋಡಿ ಅನಂತರ ನಿರ್ಣಯ ಹೇಳ್ತೇನೆ, ನೀವು ಇನ್ನೊಮ್ಮೆ ಬರುವಾಗ ಹುಳುಗಳನ್ನು ತನ್ನಿ, ಸದ್ಯಕ್ಕೆ ನೀವು ಇಷ್ಟು ಮಾಡಿ, ಗದ್ದೆ ನೀರನ್ನು ಸಂಪೂರ್ಣ ತೆಗೆಯಿರಿ. ಆ ಹುಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರುತ್ತದೆ, ಆದ್ದರಿಂದ ನಿಮ್ಮ ಔಷಧಿ ಅದನ್ನು ತಲುಪಿಯೇ ಇಲ್ಲ. ನಿಮ್ಮ ವಿವರಣೆ ನೋಡಿದರೆ ಅವು ಆರ್ಮಿ ವರ್ಮ್ ಇರಬೇಕು ಎಂದರು. ಅರೆ ಬೆಳ್ಳಗಾಗಿದ್ದ ಗಡ್ಡ ಮೀಸೆ, ಹದ್ದಿನ ಕೊಕ್ಕಿನಂಥ ಮೂಗು, ತೀರಾ ಗಂಭೀರವಾದ ಕಣ್ಣುಗಳು ಮುಂತಾದವುಗಳಿಂದ ಕರ್ವಾಲೋ ಬಹಳ ಗಂಭೀರವಾಗಿ ಕಾಣ್ತಾ ಇದ್ರು. ಸುಮಾರು 50 ವರ್ಷದವರಿರಬಹುದು. ಮಂಗಳೂರು ಕಡೆಯ ಕೃಷ್ಣನರಂತೆ ಕಂಡ್ರು. ಕನ್ನಡವನ್ನು ಅವರಂತೆ ಬಹಳ ಗ್ರಾಂತಿಕವಾಗಿ ಆಡ್ತಾ ಇದ್ರು. ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆಯೂ ನನಗೆ ಕಾಣಲಿಲ್ಲ. ಡೋಂಗಿ ಹೊಡೆದಿದ್ದಾನೆಂದುಕೊಂಡೆ. ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಹರಟುತ್ತಾ ಕೂರಲು ಮನಸ್ಸಾಗಲಿಲ್ಲ. ಆದ್ದರಿಂದ ಬರ್ತೀನಿ ಸರ್, ನಿಮಗೆ ತೊಂದರೆ ಕೊಟ್ಟನೇನು ಎಂದು ಎದ್ದೆ. ಮಿಸ್ಟರ್ ಎಂದು ನನ್ನನ್ನು ತಡೆದು, ಮೈ ಡಿಯರ್ ಯಂಗ್ ಮ್ಯಾನ್, ಈ ಮಾತನ್ನು ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೇನೆ. ನನ್ನ ಕೆಲಸ ಇಲ್ಲಿ ನಿಮ್ಮಂಥವರ ತೊಂದರೆ ತಾಪತ್ರಯಗಳನ್ನು ನೋಡಿಕೊಳ್ಳೋದು, ಕೈಲಾದ ಸಹಾಯ ಮಾಡೋದು. ಆದ್ದರಿಂದ ನನಗೆ ತೊಂದರೆ ಕೊಡುವುದು ನಿಮ್ಮ ಹಕ್ಕು ಎಂದರು. ಬೇರಾರ ಬಾಯಲ್ಲಿಯಾದರೂ ಕೇವಲ ಅಧಿಕಾರಶಾಹಿಯ ಬೊಗಳೆಯಾಗಬಹುದಾದ ಈ ಉಕ್ತಿಗಳು ಕರ್ವಾಲು ಅವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು. ನಾನು ಬಾಗಿಲನ್ನು ತಳ್ಳಿಕೊಂಡು ಹೊರಬಂದೆ. ಆ ಹುಳುಗಳೆಲ್ಲ ಕರ್ವಾಲು ಊಹಿಸಿದಂತೆಯೇ ವರ್ತಿಸುತ್ತಿದ್ದವು. ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೆ ಡಜನ್ ಗಟ್ಟಲೆ ಕುಳಿತಿದ್ದವು. ನೀರು ಖಾಲಿ ಮಾಡುತ್ತಿದ್ದಂತೆ ಗದ್ದೆ ನೆಲದ ಮೇಲೆ ತೆವಳಾಡಲಾರಂಭಿಸಿದ ಅವುಗಳನ್ನು ಹಕ್ಕಿ, ಕಪ್ಪೆ, ಇರುವೆ ಮುಂತಾದವು ಹಿಡಿದು ಹಬ್ಬ ಮಾಡಿದವು. ಆನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದೆವು. ಆದರೆ ನನ್ನ ಗದ್ದೆಯನ್ನು ಆಗಲೇ ಅವು ಅರ್ಧಕ್ಕರ್ಧ ತಿಂದು ಹಾಕಿದ್ದವು. ಕರ್ವಾಲವರಿಗೆ ನಾನು ಹುಳುಗಳನ್ನು ಒಯ್ದುಕೊಟ್ಟಾಗ ಅವರ ಊಹೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯಿತು. ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂದಿರುಗುತ್ತಿದ್ದಾಗ ಪದೇ ಪದೇ ಬರುತ್ತಾ ಇರುವಂತೆಯೂ ಈವರೆಗೆ ಅವರ ರಿಸರ್ಚ್ ಸೆಂಟರಿಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಹೇಳಿದರು. ನಾನು ಆಶ್ಚರ್ಯಚಕಿತನಾದೆ. ಏಕೆಂದರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕರ್ವಾಲು ಎಂಬ ವ್ಯಕ್ತಿ ಇವರೇನು ಎಂದು ಅನುಮಾನವಾಯಿತು. ಯಾಕೆ ಸರ್, ಲಕ್ಷ್ಮಣಗೌಡರು, ಕರಿಗೌಡರು, ಚಂದ್ರೇಗೌಡರು ಎಲ್ಲ ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ ಎಂದೆ. ಕರ್ವಾಲರ ಆತ್ಮೀಯತೆಯಿಂದ ನನಗೆ ಕೊಂಚ ಸಲುಗೆ ಬಂದಿತ್ತು. ಕರ್ವಾಲು, ಆಹಾ ಹೌದು, ಆದರೆ ಅವರು ಯಾರು ನನಗೆ ಗೊತ್ತೇ ಇಲ್ಲ ನೋಡಿ. ಯಾವುದೋ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿರ್ತಾರೆ, ನನಗೆ ಮರೆತೇ ಹೋಗಿರುತ್ತೆ. ನನಗೂ ಅವರಿಗೂ ಒಂದು ಸಮಾನ ಮಾಧ್ಯಮ ಇಲ್ಲೇ ಇಲ್ಲ. ಈ ಊರಿಗೆ ಗೆಜೆಟೆಡ್ ಆಫೀಸರ್ ಅಂದರೆ ನಾನೊಬ್ಬನೇ ನೋಡಿ. ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆನೆಲ್ಲ ನನ್ನ ತಲೆಗೆ ಕಟ್ಟಿಬಿಡ್ತಾರೆ. ಮೊನ್ನೆ ಆಗಸ್ಟ್ 15ಕ್ಕೆ ಮಂತ್ರಿಗಳ ಭಾಷಣ ಇತ್ತು, ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ದರು. ನನ್ನಂಥ ವಿಜ್ಞಾನಿಗೆ ಏನು ತಾನೇ ಭಾಷಣ ಮಾಡೋದಿರುತ್ತೆ ಹೇಳಿ ಎಂದರು. ನಾನು ಚಕಿತನಾಗಿ ಹೌದಾ ಸರ್ ಎಂದೆ. ಎಸ್ ಎಸ್, ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ದರಿಂದ ನಾನು ಬೊಂಬೈಗೆ ಹೋಗಬೇಕಾಯಿತು ಎಂದರು.
2: ನೀವು ಬೊಂಬೈಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಸರ್ ಎಂದು ಜೇನುಗಳು ಯಾವ ಪ್ರಚೋದನೆಯೂ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಬರಕಾಸ್ತಾದದ್ದನ್ನು ಹೇಳಿದೆ. ಪುಡಾರಿಗಳೆಲ್ಲ ಕಚ್ಚಿ ಕಿತ್ತುಕೊಂಡು ಓಡಿದ್ದನ್ನು ಕೇಳಿ ಚೆನ್ನಾಗಿ ನಕ್ಕರು. ಮಂದಣ್ಣ ಬ್ಯಾಂಡ್ ಉರುಳಿಸಿಕೊಂಡು ಬಿದ್ದದ್ದನ್ನು ಹೇಳಿದೆ. ಸ್ಕೌಂಡ್ರಲ್, ಆ ಕೆಲಸ ಬೇರೆ ಮಾಡ್ತಾನೋ ಅವನು ಎಂದರು. ಮಂದಣ್ಣ ನಿಮಗೆ ಗೊತ್ತೋ ಸರ್ ಎಂದು ಕೇಳಿದೆ. ಓ ಎಸ್, ನನಗೆ ಚೆನ್ನಾಗಿ ಗೊತ್ತು. ಅವನೊಬ್ಬ ವಂಡರ್ಫುಲ್ ಫೆಲೋ, ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅವನು ಎಂದರು. ಎಲ್ಲ ಲೌಡಿ ಮಗನೇ, ಈ ವಿಜ್ಞಾನಿ ಪ್ರೊಫೆಸರ್ ಹತ್ರ ಏನು ಶಿಷ್ಯವೃತ್ತಿ ಮಾಡ್ತಾನಪ್ಪ ಇವನು, ಇವರು ನೋಡಿದರೆ ಈ ಊರಿನ ದೊಡ್ಡ ಮನುಷ್ಯರೊಬ್ಬರೂ ಗೊತ್ತಿಲ್ಲ ಅಂತಾರೆ ಎಂದು ಒಳಗೆ ಅಂದುಕೊಂಡೆ. ಕರ್ವಾಲು ಹೇಳಿದರು, ಜೇನುಗಳು ಮಂದಣ್ಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು. ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ. ದಕ್ಷಿಣಾಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತವೆ. ಮೌ ಮೌಬಿ ಎಂದು ಅದರ ಹೆಸರು. ಅಂತೂ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ವಲ್ಲ ಎಂದು ಸಮಾಧಾನ ಸೂಚಿಸಿದರು. ನಾನು ಬರ್ತೀನಿ ಸರ್ ಎಂದು ಹೇಳಿ ಹೊರಟೆ. ನಾನು ಮಂದಣ್ಣನ ಡ್ರಮ್ ಘಟನೆಯ ನಂತರ ಸುಮಾರು ದಿನ ಅವನನ್ನು ನೋಡಲೇ ಇಲ್ಲ. ಕರ್ವಾಲು ಮಾತ್ರ ತಮ್ಮ ಸಂಶೋಧನಾ ಕೇಂದ್ರದ ಹೊರಗೆ ಹಲೋ ಎಂದು ಕೈಬೀಸುತ್ತಾ ಆಗೀಗ ಕಾಣಸಿಗುತ್ತಿದ್ದರು. ಹೀಗಿರಬೇಕಾದರೆ ಒಮ್ಮೊಮ್ಮೆ ಹಠತ್ತಾಗಿ ಮಂದಣ್ಣನನ್ನು ಸಂಧಿಸುವ ಯೋಗ ಒದಗಿ ಬಂತು. ಪ್ಯಾರಾ ಒಂದು ದಿನ ಅಕ್ಕಿ ಹಿಟ್ಟು ಮಾಡಿಸಿಕೊಂಡು ಬರಲು ನಮ್ಮೂರಿನಿಂದ 5-6 ಮೈಲಿ ದೂರದಲ್ಲಿದ್ದ ನಾಗನಹಳ್ಳಿಗೆ ಹೋಗಿದ್ದ. ಹಿಟ್ಟು ಮಾಡಿಸಿಕೊಂಡು ನಾಗನಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯುತ್ತಾ ಮಂದಣ್ಣ ನಿಂತಿದ್ದಂತೆ. ನಮ್ಮ ಮನೆಗೆ ಬಂದಿದ್ದಾಗ ಪ್ಯಾರಾ ನಮ್ಮ ಮನೆಗೆಲಸ ಮಾಡುತ್ತಿರುವುದನ್ನು ತಿಳಿದಿದ್ದ. ಆದ್ದರಿಂದ ಪ್ಯಾರನನ್ನು ಮಾತನಾಡಿಸಿದಂತೆ. ಕೊಂಚ ಮಾತಾಡಿದ ನಂತರ ಪ್ಯಾರನನ್ನು ಒಂದು ಪಕ್ಕಕ್ಕೆ ಕರೆದು, ಏನೋ ನಿಮ್ಮ ಸಾವುಕಾರರು ಎನ್ ವಿ ತಗೊಂತಾರೇನೋ ಎಂದು ಪಿಸು ಮಾತಿನಲ್ಲಿ ಕೇಳಿದನಂತೆ. ಅವನು ಪಕ್ಕಕ್ಕೆ ಗುಟ್ಟಾಗಿ ಹೇಳಿದ ಥರದಲ್ಲಿ, ಎನ್ ವಿ ಎಂದರೆ ಯಾವುದೋ ಮಾದಕ ಪಾನೀಯವಿರಬೇಕೆಂದು ತಿಳಿದ ಪ್ಯಾರ ಚೇಚೆ, ಅವರಿಗೆ ಅಂಥದ್ದೆಲ್ಲ ಅಭ್ಯಾಸ ಇಲ್ಲ ಎಂದಂತೆ. ಹಂಗಾರೆ ನಿಮ್ಮ ಸಾವುಕಾರರು ಯಾವ ಜಾತಿನೋ ಎಂದಂತೆ. ಪ್ಯಾರ ಗೌಡ್ರು ಎಂದ. ಲಿಂಗಾಯತ ಗೌಡ್ರ? ಇಲ್ಲಪ್ಪ, ಒಕ್ಕಲಿಗರು. ಹಂಗಾರೆ ಮಾಂಸ ತಿನ್ನಬೇಕಲ್ಲ? ಓ, ಅದು ತಿಂತಾರೆ ಎಂದು ಪ್ಯಾರ ಹೇಳಿದನಂತೆ. ಹಂಗಾರೆ ಪಿಗ್ ಮಟನ್ ಸ್ವಲ್ಪ ನಾಳೆ ತಂದು ಕೊಡ್ಲೇನು ಎಂದು ಕೇಳಿದ್ದಕ್ಕೆ ಪ್ಯಾರ ಓ ಆಗಲಿ ಎಂದನಂತೆ. ಪ್ಯಾರ ನಡೆದುದನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ಹೇಳಿದ. ಲೋ ಪ್ಯಾರ, ಪಿಗ್ಮಟನ್ ಅಂದ್ರೇನು ಗೊತ್ತೇನೋ ಎಂದೆ. ಮಟನ್ ಅಂದರೆ ಮಾಂಸ ಅಲ್ವೇನು ಸ್ವಾಮಿ, ನಮ್ಮ ಬಾವ ಮೂಡ್ಗೆರೆಯಲ್ಲಿ ಮಟನ್ ಸ್ಟಾಲ್ ಇಟ್ಟಿದ್ದಾನೆ ಎಂದ. ಮಂದಣ್ಣ ಹಂದಿ ಮಾಂಸಕ್ಕೆ ಪಿಗ್ಮಟನ್ ಅಂದಿದ್ದಾನೆ ಕಣೋ. ನಿನ್ನ ಮನೆ ಹಾಳಾಗ, ಅವನ ಇಂಗ್ಲೀಷಿಗೆ ಬೆಂಕಿ ಹಾಕ. ಸಾಬನ್ ಬಾಯಿಗೆ ಹಂದಿ ಮಾಂಸ ಹಾಕಿ ಜಾತಿ ಕೆಡಿಸಿದ್ರಂತ ಜಗಳ ತೆಗ್ದೀಯಾ, ಈಗಲೇ ಹೇಳಿದ್ದೀನಿ ಎಂದೆ. ಅಯ್ಯಯ್ಯೋ, ಸುವರ್ ಮಾಂಸವೇನೋ ಸ್ವಾಮಿ. ಮಂದಣ್ಣ ನನ್ನ ದೂರ ಕರ್ಕೊಂಡೋಗಿ ಕಿವಿಯಲ್ಲಿ ಗುಟ್ಟಿನಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದ್ದು ಒಳ್ಳೆಯದೇ ಆಯಿತು. ಯಾಕೋ ಹಲ್ಕ, ಹಾಗಾದರೆ ತಿಂತೀಯೇನೋ? ನಿಮ್ಮ ಅಪ್ಪಮ್ಮನಿಗೆ ಗೊತ್ತಾಗಿ ಗಲಾಟೆ ಮಾಡಿದರೆ ಏನು ಗತಿ? ತಿನ್ನೋದು ಬಿಡೋದು ಬೇರೆ ವಿಚಾರ ಸ್ವಾಮಿ. ಇದನ್ನು ತಿಂದೋರಿಗೆ ನಮ್ಮ ಜಾತಿ ಮಸಣದಲ್ಲಿ ಹೆಣ ಹೂಳೋದಕ್ಕೆ ಕೂಡ ಜಾಗ ಕೊಡೋದಿಲ್ಲ. ಮಸೀದಿಯಲ್ಲೊಂದು ಪೆಟ್ಟಿಗೆ ಇರುತ್ತೆ ಹೆಣ ತಗೊಂಡೋಗೋದಕ್ಕೆ, ಅದನ್ನೂ ಕೊಡಲ್ಲ. ಭಾಳ ತಕರಾರು ಮಾಡ್ತಾರೆ. ಅದನ್ನು ಯಾಕೆ ನಿಮ್ಮ ಜಾತಿಯಲ್ಲಿ ತಿನ್ನಲ್ವೋ ಎಂದೆ. ಅದು ಅಲ್ಲಾ ಕೈಲಿ ಬಿಸ್ಮಿಲ್ಲಾ ಮಾಡಿಸ್ಕೊಳ್ಳಲಿಲ್ವಂತೆ, ಮಿಕ್ಕೋವೆಲ್ಲ ಮಾಡಿಸಿಕೊಂಡವಂತೆ. ಸುವರ್ ಅಲ್ಲಾಗೆ ಉಲ್ಟ ಹೊಡೆದಿದ್ದರಿಂದ ಅದನ್ನು ತಿನ್ನಕೂಡ್ದು ಅಂತ ಕಟ್ಟು ಮಾಡವ್ರೆ. ಅವನ ದಾಟಿಯಲ್ಲಿ ಅವನು ತಿನ್ನೋದು ಪಬ್ಲಿಕ್ ಆಗಕೂಡದು ಅಂತ ಅಭಿಪ್ರಾಯವಿದ್ದಂತಿತ್ತು. ಮಾರನೇ ದಿನ ಮಂದಣ್ಣ ಒಂದು ಚೀಲದಲ್ಲಿ ಪಿಗ್ಮಟನ್ ಹೊತ್ತುಕೊಂಡು ಬಂದ. ಚೀಲದಿಂದ ಕೆಂಬಣ್ಣದ ನೀರು ಇಳಿಯುತ್ತಿತ್ತು. ನಾನು ಕೊಂಚ ಜಿಗುಪ್ಸೆಯಿಂದ ಅವನ ಚೀಲದ ಕಡೆಗೆ ನೋಡಿದೆ. ನನ್ನ ನೋಟದ ಇಂಗಿತವನ್ನು ಅರಿತವನಂತೆ ಮಂದಣ್ಣ, ಏನು ಹೆದರ್ಕೋಬೇಡಿ ಸರ್, ಭಾಳ ಒಳ್ಳೆ ಹಂದಿ, ಬರೀ ಚರ್ಬಿನೇ ಒಂದು ಗೇಣು ದಪ್ಪ ಇದೆ, ಒಳ್ಳೆ ಕೊಬ್ಬರಿ ಹಂಗಿದೆ, ಶಾಖ ತಾಗಿಸದೆ ತಿನ್ಬೋದು ಎಂದು ಲಾಲಾಜಲ ಸಮ್ಮಿಶ್ರಿತ ಬಾಯಲ್ಲಿ ಅವನು ಹೊಗಳತೊಡಗಿದ. ಒಳ್ಳೇದು ಕಣೋ, ಆದರೆ ಯಾರಿಗೂ ಹಂದಿ ಮಾಂಸ ತಂದುಕೊಟ್ಟೆ ಅಂತ ಹೇಳಬೇಡ ಕಣೋ ಎಂದೆ. ಅವನು ಆಶ್ಚರ್ಯದಿಂದ ಯಾಕೆ ಸರ್ ಎಂದು ಕೇಳಿದ. ನಾನು ಹಂದಿ ಮಾಂಸದ ಬಗ್ಗೆ ಉಂಟಾಗಿರುವ ಕೆಲವು ತೊಡಕುಗಳನ್ನು ವಿವರಿಸಿ ಪ್ಯಾರನಿಗೆ ಅವನ ಮರಣಾನಂತರ ತೊಂದರೆಯಾಗಬಹುದೆಂದು ಹೇಳಿದೆ. ನಿನ್ನ ಕೆಲಸದ ವಿಷಯ ಏನಾಯ್ತಪ್ಪ ಎಂದು ಕೇಳಿದ್ದಕ್ಕೆ, ಎಲ್ಲಿ ಕೆಲಸ ಸರ್, ಅವತ್ತು ಜೇನು ಕೈಲಿ ಹೊಡಿಸಿಕೊಂಡ ಮೇಲೆ ಮಿನಿಸ್ಟ್ರಿಗೆ ಟಿ ಬಿಲಿ ವಾಂತಿ ಭೇದಿ ಶುರುವಾಯ್ತಂತೆ. ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಔಷಧಿ ಕೊಡಿಸೋಕಂತ ಕೂಡಲೇ ಅವರನ್ನು ತಗೊಂಡು ಹೋದ್ರಂತೆ. ನಾನು ಬ್ಯಾಂಡ್ ಹೊತ್ಕೊಂಡು ಓಡೋಗ್ತಾ ಬಿದ್ದು ಕಾಲು ಉಗುರು ಕಿತ್ತು, ಬ್ಯಾಡ ಪಚ್ಚಿತಿ ಎಂದ. ಅಲ್ಲೋ, ನಿನ್ನ ಬ್ಯಾಂಡ್ನ ಶಬ್ದಕ್ಕೆ ಜೇನುಗಳು ಹಾಗೆ ರೇಗಿದ್ದಂತೆ ಕಣೋ ಎಂದೆ. ಅದು ಹೇಗೆ ಸರ್, ಈ ಕಳ್ಮುಂಡೆ ಮಕ್ಕಳು ಸ್ಕೂಲ್ ಹುಡುಗರದೇ ಈ ಕಥಾಪತಿ, ಅವರೇ ಯಾರೋ ಕಲ್ಲು ಹೊಡೆದಿದ್ದಾರೆ. ಜೇನು ಕಾಟ ಮುಗಿದ ಮೇಲೆ ಪೊಲೀಸವ್ರನ್ನ ಕಾಟ ಶುರುವಾಗಿತ್ತು, ಸಿಕ್ಕವರನ್ನೆಲ್ಲ ಟೇಷನ್ಗೆ ಎಳ್ಕೊಂಡೋದ್ರಂತೆ ಎಂದ. ಇಲ್ಲ ಕಣೋ, ಕರ್ವಾಲೋ ಸಾಹೇಬರೇ ಹೇಳಿದರು ನಿನ್ನ ಬ್ಯಾಂಡಿನ ಗಲಾಟೆಯಿಂದಾನೆ ಅಂತ ಎಂದೆ. ಅಲ್ಲ, ಬ್ಯಾಂಡ್ ಹೊಡೆದ್ರೆ ಅದಕ್ಕೇನಂತೀನಿ ಎಂದು ಯೋಚಿಸಿದ. ಸದ್ಯ ಆ ಪೊಲೀಸವ್ರಿಗೆ ಗೊತ್ತಾಗಲಿಲ್ಲ, ಇಲ್ದಿದ್ರೆ ನನ್ನ ಮಕ್ಕಳಿ ಮೇಲೆ ಬ್ಯಾಂಡ್ ಬಜಾಯಿಸ್ತಾ ಇದ್ರು ಎಂದು ಸಮಾಧಾನ ತಾಳಿದ. ಮಂದಣ್ಣ ಹಣ ತೆಗೆದುಕೊಂಡು ಹೋದ. ಅವನು ಹೋದ ಮೇಲೆ ನನಗೆ ಏನೋ ಹೊಳೆದಂತಾಯಿತು ಮನಸ್ಸಿನಲ್ಲಿ. ಬಹುಶಃ ಪಿಗ್ಮಟನ್ ದೆಸೆಯಿಂದಲೇ ಇವನು ಕರ್ವಾಲೋರಿಗೆ ಆಪ್ತನಾಗಿರಬಹುದೆಂದು ಊಹಿಸಿದೆ. ಏಕೆಂದರೆ ಈ ಗುಳ್ಳು ಮಂದಣ್ಣನಿಗೂ ಆ ವಿಜ್ಞಾನಿಗೂ ಬೇರೆ ಯಾವುದೇ ರೀತಿಯ ಸಮಾನ ಮಾಧ್ಯಮ ನನಗೆ ಹೊಳೆಯಲಿಲ್ಲ. ಆದರೆ ನನ್ನ ಊಹೆ ಸುಳ್ಳಾಗಿತ್ತು. ಏಕೆಂದರೆ ಒಂದು ವಾರದ ತರುವಾಯ ಕರ್ವಾಲೋರನ್ನು ನೋಡಲು ಹೋಗಿದ್ದೆ. ಕರ್ವಾಲೋ ಇರಲಿಲ್ಲ. ಕರ್ವಾಲೋ ಸಹಾಯಕ ಗೂಬೆ ಮೋರೆಯ ದಪ್ಪಗಾಜಿನ ಕನ್ನಡಕದ ನಾಗರಾಜ ಅವರು ಒಂದು ವಾರ ಕಾಲ ರಜೆ ಹಾಕಿ ಮಂದಣ್ಣನ ಜೊತೆ ಎತ್ತಲೋ ಹೋದರೆಂದು ಹೇಳಿದ. ನನಗೆ ಆಶ್ಚರ್ಯವಾಯಿತು. ಮಂದಣ್ಣನ ಜೊತೆ ಎಲ್ಲಿಗೆ ಹೋದರು ಕರ್ವಾಲೋ ಎಂದು ಯೋಚಿಸಿದೆ. ಎಲ್ಲಿಗೆ ಹೋಗಿದ್ದಾರೆಂದು ಕೇಳಿದೆ. ಎಲ್ಲಿಗೂ ಗೊತ್ತಿಲ್ಲವೆಂದು ನಾಗರಾಜ ಹೇಳಿದ. ಅವನ ಅಸಡ್ಡೆ ಗಮನಿಸುವಷ್ಟು ಎದ್ದು ಕಾಣುತ್ತಿತ್ತು.
3: ಮಳೆಗಾಲ ಮುಗಿಯುತ್ತಾ ಬಂದಿತ್ತು. ಬೆಳಗ್ಗೆ ಎಲ್ಲ ಜಳಜಳ ಬಿಸಿಲು, ರಾತ್ರಿ ಮಾತ್ರ ಆಗೀಗ ಮಳೆ ಬರ್ತಾ ಇತ್ತು. ನಾನು ನನ್ನ ತೋಟವನ್ನು ಮಾರಿ ಬೇರೇನಾದರೂ ಮಾಡಬೇಕೆಂದು ನಿರ್ಧರಿಸಿದ್ದೆ. ಮೊದಲನೆಯದಾಗಿ ವ್ಯವಸಾಯದಿಂದ ಲಾಭ ಬರುವುದೆಂಬ ನಂಬಿಕೆ ನನ್ನೊಳಗೆ ನಶಿಸತೊಡಗಿತ್ತು. ಲಾಭ ಮಾಡುವುದಿರಲಿ, ಬ್ಯಾಂಕಿನಲ್ಲಿ ಮಾಡಿದ ಸಾಲದ ಬಡ್ಡಿ ಕಟ್ಟುತ್ತಾ ಹೆಚ್ಚು ಕಡಿಮೆ ಅಧಿಕಾರಶಾಹಿಯ ಜೀತದಾಳಾಗಿ ನಾನು ನನ್ನಂಥ ಅನೇಕ ರೈತರು ಪರಿವರ್ತಿತರಾಗಿದ್ದರು. ಹಾಕಿದ ಲೆಕ್ಕಾಚಾರವೊಂದು ಗುರಿ ತಲುಪುತ್ತಲೇ ಇರಲಿಲ್ಲ. ಅಕಸ್ಮಾತ್ ಕೊಂಚ ಕರಾರು ಒಕ್ಕಾಗಿ ಬೆಳೆ ಬಂದರೂ ಆ ವೇಳೆಗಾಗಲೇ ಹಣದುಬ್ಬರ, ಏರಿದ ಸಾಮಾನಿನ ಬೆಲೆಗಳು, ವಿಷದಂತೆ ಏರುತ್ತಿದ್ದ ಬ್ಯಾಂಕ್ ಬಡ್ಡಿದರ ಅದನ್ನು ಕಬಳಿಸಿ ಬಿಡುತ್ತಿದ್ದವು. ಹೀಗಾಗಿ ಸದಾ ಮುಂದೆ ಸಿಕ್ಕುವ ಲಾಭದ ಮರೀಚಿಕೆಯ ಹಿಂದೆ ಆರ್ಥಿಕ ಬಿಕ್ಕಟ್ಟಿನ ಮರಳುಗಾಡಿನಲ್ಲಿ ಸಾಗುತ್ತಿದ್ದೆ. ಇದರೊಡನೆಯೇ ಕಾಡಿನ ಮೌನ, ಏಕಾಂತ, ಗ್ರಾಮ ಜೀವನದ ಕಾರ್ಪಣ್ಯಗಳು, ಪೇಟೆಯ ಗಲೀಜು, ಹೊಗೆ, ಜನಜಂಗುಳಿಗಳಂತೆಯೇ ಏಕತಾನವಾಗಿ ಬೇಸರ ತರತೊಡಗಿದ್ದವು. ಕಾಡು ಮೊದಲಿನಂತೆ ಗೋಪ್ಯ, ಕುತೂಹಲ, ರಹಸ್ಯಗಳನ್ನು ಕೆರಳಿಸದೆ ಜಡವಸ್ತುವಿನಂತೆ ಕಾಣತೊಡಗಿತು. ನನ್ನೊಳಗೆ ನಾನು ಮುಳುಗಿ ಹೋದೆ, ಅಂತರ್ಮುಖಿಯಾಗತೊಡಗಿದೆ. ಎಂದರೆ ತತ್ವಚಿಂತನೆ ಮಾಡುತ್ತಿದ್ದೇನೆಂದೂ ಅಲ್ಲ, ಸದಾ ಲೆಕ್ಕಾಚಾರ, ಗುಣಾಕಾರ, ಭಾಗಾಕಾರ ಹಾಕುತ್ತಾ ಬಡ್ಡಿ ಸಾಲ ಇವುಗಳನ್ನು ಮೆಲುಕುತ್ತಾ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬರುವ ಹೊತ್ತಿಗೆ ಎಷ್ಟು ಮುದಿಯನಾಗಿರುತ್ತೇನೆ? ಡಯಾಬಿಟೀಸ್, ರಕ್ತದೊತ್ತಡ ಇತ್ಯಾದಿ ಯಾವ್ಯಾವ ಕಾಯಿಲೆಗಳು ಆರಂಭವಾಗಿರುತ್ತವೆಯೋ ಎಂದು ಯೋಚಿಸುತ್ತಾ ಕೊರಗುತ್ತಿದ್ದೆ. ಆದ್ದರಿಂದ ಈ ತೋಟವನ್ನೊಮ್ಮೆ ಮಾರಿದರೆ ಈ ನಿರುತ್ಸಾಹದ ಶರದಿಯನ್ನು ದಾಟಿದಂತೆಯೇ ಎಂಬ ನಿರ್ಧಾರಕ್ಕೆ ಬಂದಿದ್ದೆ. ಒಂದು ದಿನ ತೋಟ ಮಾರುವ ದಲ್ಲಾಳಿಯೊಬ್ಬರು ಬಂದು ತೋಟದ ವಿವರಗಳನ್ನು ನನ್ನ ಬಳಿ ಪಡೆದುಕೊಳ್ಳುತ್ತಿದ್ದರು. ಆಗ ನನಗೆ ದೂರದಲ್ಲಿ ಪ್ಯಾರ ದಾಪುಕಾಲು ಹಾಕುತ್ತಾ ಓಡೋಡಿ ಬರುತ್ತಿರುವುದು ಕಂಡಿತು. ಅವನು ಹತ್ತಿರ ಬಂದಾಗ ಮಾತು ನಿಲ್ಲಿಸಿ ನಾನು ಏನೆಂದು ಕೇಳಿದೆ. ಅಯ್ಯ, ಕಿವಿ ಕಾಡೊಳಗೆ ಕೂತ್ಕೊಂಡು ಬೊಗಳುತ್ತಾ ಇದೆ, ಎಷ್ಟು ಕರೆದರೂ ಬರೋದಿಲ್ಲ ಎಂದ. ನೀನು ನಾಯಿ ಕರ್ಕೊಂಡು ಯಾಕೋ ಹೋಗಿದ್ದೆ ಕತ್ತೆ ಎಂದೆ. ಮಂಗನ್ನು ಓಡಿಸೋಕಂತ ಹೋಗಿದ್ದೆ, ಎಷ್ಟು ಬೇಡ ಅಂತ ಓಡಿಸಿದ್ರೂ ನನ್ನ ಹಿಂದೆನೆ ಬಂತು ಸ್ವಾಮಿ ಎಂದ. ಬಂದವರಿಗೆ ಒಂದು ನಿಮಿಷ ಕಾಯುತ್ತೀರಾ, ಕಾಡಿಗೆ ಹೋಗಿ ನಾಯಿ ಕರ್ಕೊಂಡು ಬಂದುಬಿಡ್ತೀನಿ ಎಂದು ಹೇಳಿದೆ. ಕಿವಿ ನನ್ನ ಬಳಿ ಇದ್ದ ಒಂದು ಸ್ಪ್ಯಾನಿಯಲ್ ಜಾತಿಯ ಬಿಳಿಯ ನಾಯಿ. ಮನೆ ಕಾಯುವುದರಿಂದ ಹಿಡಿದು ಶಿಕಾರಿಯವರೆಗೆ ಎಲ್ಲದರಲ್ಲೂ ಅದ್ವಿತೀಯನಾಗಿದ್ದ. ಅದರ ಗುಣ ಬುದ್ಧಿವಂತಿಕೆಗಳನ್ನು ನೋಡಿ ಅನೇಕ ಬಾರಿ ನಾನು ಆಶ್ಚರ್ಯ ಪಡುತ್ತಿದ್ದೆ. ಕೇವಲ ಜಾನಪದ ಗೀತೆಗಳಲ್ಲಿ, ದಂತಕಥೆಗಳಲ್ಲಿ ಮಾತ್ರ ಆ ರೀತಿಯ ನಾಯಿ ಇರುತ್ತದೆಂದು ಕೇಳಿದ್ದೆ. ಕಿವಿಯನ್ನು ಸಾಕಿದ ಆನಂತರ ಅದನ್ನು ಸಾಕ್ಷಾತ್ತಾಗಿ ನೋಡಿದಂತಾಗಿತ್ತು. ಮನೆಯೊಳಗೆ ಹೋಗಿ ಕೋವಿ ತೆಗೆದುಕೊಂಡು ಪ್ಯಾರನಿಗೆ ಎಲ್ಲಿ ತೋರಿಸು ಎಂದು ಹೇಳಿ ಹೊರಟೆ. ಹಂದಿಯನ್ನು ಅಥವಾ ಇನ್ನಾವುದಾದರೂ ಪ್ರಾಣಿಯನ್ನು ತಡೆದುಕೊಂಡಿರಬೇಕೆಂದು ಊಹಿಸಿದೆ. ಪ್ಯಾರ ನನ್ನನ್ನು ಕರೆದುಕೊಂಡು ಒಂದು ದಟ್ಟವಾದ ಜಿಗ್ಗಿನ ಕಾಡಿನ ಹತ್ತಿರ ನಡೆದ. ಹಂದಿ ಹುಲಿ ಸೇರಿಕೊಳ್ಳಲು ಆ ಜಾಗ ಬಹಳ ಲಾಯಕ್ಕಾಗಿತ್ತು. ಪೊದರಿನೊಳಗಿಂದ ನಾಯಿ ಬಗಳುವ ದನಿ ಕೇಳುತ್ತಿತ್ತು. ನಾನು ಗಟ್ಟಿಯಾಗಿ ಏ ಕಿವಿ ಬಾ ಎಂದು ಹಲವಾರು ಬಾರಿ ಆಜ್ಞೆ ಮಾಡುವ ದನಿಯಲ್ಲಿ ಕೂಗಿದೆ. ಅದು ಬರಲೇ ಇಲ್ಲ. ಅದರ ಬದಲು ಇನ್ನಷ್ಟು ಉತ್ತೇಜನಗೊಂಡು ಬೊಗಳತೊಡಗಿತು. ಪ್ಯಾರನ ಕಡೆಗೆ ತಿರುಗಿ, ಹಲ್ಕ ಬಡ್ಡಿ ಮಗನೆ, ಏಲಕ್ಕಿ ತೋಟಕ್ಕೆ ಹೋಗ್ತೀನಂತ ಹೇಳಿ ಇಲ್ಲಿಗೆ ಯಾಕೋ ಬಂದೆ ಎಂದು ಬೈದೆ. ಇಲ್ರಯ್ಯ, ನಾನು ಏಲಕ್ಕಿ ತೋಟ ತಾವನೇ ಇದ್ದೆ, ಅದನ್ನು ಮನೆ ಕರ್ಕೊಂಡು ಹೋಗೋಕ್ಕಂತ ಇಲ್ಲಿಗೆ ಬಂದೆ ಅಷ್ಟೇ ಎಂದ. ಒಳಗೆ ಹೋಗಿ ನೋಡುವುದೊಂದೇ ಉಳಿಯಿತು. ಆದರೆ ಕಾಡಿನ ದಟ್ಟಣಿಯಲ್ಲಿ ಒಳಗೆ ಮೂಗು ಹಾಕಲು ಜಾಗ ಇರಲಿಲ್ಲ. ಏ ಪ್ಯಾರ, ಗಿಡ ಹತ್ತಿ ಏನಾರು ಕಾಣುತ್ತ ನೋಡು ಎಂದು ಸಮೀಪದಲ್ಲಿದ್ದ ಗಿಡ ತೋರಿಸಿದೆ. ಪ್ಯಾರ ಲಘು ಬಗೆಯಿಂದ ಹತ್ತಿದ. ಏನೋ, ಏನಾದರೂ ಕಾಣುತ್ತೇನೋ ಕೆಳಗಿನಿಂದ ನಾನು ಕೇಳಿದೆ. ಕಾಣ್ತಿತ್ತೆ. ಏ ಕಿವಿ, ಬಾರ್ಲೋ ಇತ್ಲಾಗೆ ಎಂದು ಮೇಲಿನಿಂದ ಪ್ಯಾರ ಕೂಗಿದ. ಅಲ್ಲಿ ನಿಂತ್ಕೊಂಡು ಬೊಗಳ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ಲೋ ಪ್ಯಾರ, ಇನ್ನೇನು ಮಾಡೋಕ್ಕಾಗಲ್ಲ, ಒಳಕ್ಕೆ ಹೋಗಿ ನೋಡೋಣ ನಡಿ ಎಂದೆ. ನಡೀದಿ ದೇವರೇ ಗತಿ ಎಂದ. ಬಲೆಯಂತೆ ಹೆಣೆದುಕೊಂಡಿದ್ದ ಆ ಲಂಠಾನದ ಜಿಗ್ಗಿನಲ್ಲಿ ಹೇಗೆ ಹೇಗೋ ದಾರಿ ಮಾಡಿಕೊಂಡು ಮುಂದುವರಿಯತೊಡಗಿದೆವು. ಮುಳ್ಳು ಚರ್ಮ ಹರಿಯುವಂತೆ ಗಿರಿದಾಗೆಲ್ಲ ಗಟ್ಟಿಯಾಗಿ ಕಿವಿಯನ್ನು ಕರೆಯುತ್ತಾ ಪ್ಯಾರನನ್ನೂ ಅದನ್ನು ಶಪಿಸುತ್ತಿದ್ದೆ. ನನ್ನ ಕೂಗನ್ನು ಕಿವಿ ಅದರ ಕೆಲಸಕ್ಕೆ ಉತ್ತೇಜನವೆಂದು ತಿಳಿದುಕೊಂಡಿತೆ ವಿನಃ ಹಿಂತಿರುಗಿ ಬರಲಿಲ್ಲ. ಅಂತೂ ಯಮಸಾಹಸದಿಂದ ಅದು ಬೊಗಳುತ್ತಿದ್ದ ಜಾಗ ತಲುಪಿದೆವು. ಕಿವಿ ಒಂದು ಸಾರಿ ನಮ್ಮ ಕಡೆಗೆ ನೋಡಿ ಬಾಲವಲ್ಲಾಡಿಸಿ ಮತ್ತೆ ಬೊಗಳತೊಡಗಿತು. ಸರಿ, ಹಂದಿಯೋ ಹಾವೋ ಅಥವಾ ಯಾವುದಾದರೂ ಪೆಟ್ಟು ಬಿದ್ದ ಮಂಗನೋ ಇರಬೇಕೆಂದು ತಿಳಿದೆ. ಬಂದೂಕು ರೆಡಿ ಮಾಡಿಕೊಂಡೆ. ಆದರೆ ಒಂದು ಮುಖ್ಯ ಸಮಸ್ಯೆ ಎಂದರೆ ಕಿವಿಯೊಡನೆ ಸೆಣಸಿ ನಿಂತಿದ್ದ ವೈರಿಯ ಕಿಂಚಿತ್ ದರ್ಶನವು ನಮಗಾಗದಿದ್ದುದು. ನಾನು ನಿಂತಲ್ಲಿಂದಲೇ ಕಣ್ಣಲ್ಲಿ ಕಣ್ಣಿಟ್ಟು ಕಿವಿ ಬೊಗಳುತ್ತಿದ್ದ ಜಾಗವನ್ನು ಸಾಧ್ಯಂತವಾಗಿ ಪರೀಕ್ಷಿಸಿದೆ. ಒಂದು ತಾರೆ ಮರದ ಬುಡದತ್ತ ಬೊಗಳುತ್ತಿತ್ತು. ಆದರೆ ಆ ಕಡೆ ಕೊಂಚ ಗುರುಗಿಹಳು ಇದ್ದುದರಿಂದಲೋ ಏನೋ ಯಾವುದೇ ಪ್ರಾಣಿಯು ನಮಗೆ ಕಾಣಲಿಲ್ಲ. ಕಿವಿ ಮಾತ್ರ ಒಂದೇ ಸಮ ಛಂದೋಬದ್ಧವಾಗಿ ಆ ಕಡೆಗೆ ಬಾಯಿ ಮಾಡಿ ಬೊಗಳುತ್ತಲೇ ಇತ್ತು. ಲೋ ಪ್ಯಾರ, ನಿನಗೇನಾದರೂ ಕಾಣುತ್ತೇನೋ ಎಂದೆ. ಕಾಣುತ್ತೆ, ಆದರೆ ಕಾಣಕ್ಕಿಲ್ಲ ಎಂದ. ಪ್ಯಾರನ ಮಾತು ಭಾಷೆಯನ್ನು ಇಷ್ಟೊಂದು ಅಸಡ್ಡೆಯಾಗಿ ಉಪಯೋಗಿಸುವವರನ್ನು ನಾನು ನೋಡೇ ಇರಲಿಲ್ಲ. ಕನ್ನಡ ಭಾಷೆಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ದುಡಿಸುತ್ತಿದ್ದ. ಮತ್ತೆ ಕಾಣ್ತಿತೆ ಎಂದಿದ್ದು ಎಂಥದ್ದನ್ನು ಅಯೋಗ್ಯ? ಇಲ್ಲ ಸ್ವಾಮಿ, ಕಾಣ್ತಿತೆ, ಆದರೆ ಕಣ್ಗೆ ಏನೂ ಕಾಣಕ್ಕಿಲ್ಲ. ಹೋಗಲಿ ಬಿಡು, ನೀನು ಆ ಕಡೆಯಿಂದ ಸುತ್ತಿಕೊಂಡು ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಎಂಥದಾದರೂ ಕಂಡ್ರೆ ಹೇಳು. ಆಯಿತು, ನಡೀರಿ ಎಂದ. ಇಬ್ಬರೂ ಮರದ ಬೇರೆ ಬೇರೆ ಪಾರ್ಶ್ವದಿಂದ ಸುತ್ತಿ ಹೊರಟೆವು. ನಾವಿನ್ನೂ ಅರ್ಧ ದಾರಿ ಕ್ರಮಿಸಿರಲಿಲ್ಲ. ಓ ಬನ್ನಿ ಬನ್ನಿ ಸ್ವಾಮಿ, ಏ ಕಿವಿ ಬಾರೋ ಇತ್ಲಾಗೆ ಎಂದು ಪ್ಯಾರ ಕೂಗಿದ್ದು ಕೇಳಿಸಿತು.
4: ಅವನ ಮಾತಿನಿಂದ ಅಲ್ಲೇನೂ ಭಯಂಕರ ಪ್ರಾಣಿಯಿಲ್ಲ ಎಂದು ಖಾತರಿಯಾಗಿ, ಏನೋ ಅದು ಎನ್ನುತ್ತಾ ಧೈರ್ಯವಾಗಿ ಹಳುವಿನಲ್ಲಿ ಸಾಗಿದೆ. ಮಡಕೆ ಸ್ವಾಮಿ, ಯಾರೋ ಕಳ್ಳನ ಮಕ್ಕಳು ಬಟ್ಟಿ ಸರಾಪು ಕಾಯಿಸ್ತಿರೋದು, ಈ ಕಿವಿಗೆ ಬೇರೆ ಕೆಲಸ ಇಲ್ಲ ಎಂದು ಬೈದ. ನಾನು ಬಳಿಗೆ ಹೋಗಿ ನೋಡ್ತೇನೆ, ಯಾರೋ ಶರಾಬು ಕಾಯಿಸಿದ ಮಡಕೆಯನ್ನು ಬೋರಲಿಟ್ಟಂತೆ ಕಾಣುತ್ತಿತ್ತು. ಕಿವಿಗೆ ಒಂದು ಸರಿಯಾಗಿ ಗುದ್ದಬೇಕೆನ್ನುವಷ್ಟು ಕೋಪ ಬಂತು. ಆದರೆ ಕಿವಿ ಜೋರಾಗಿ ಬೊಗಳಿದಂತೆಲ್ಲ ಮಡಕೆಯೊಳಗಿಂದ ಹಿಸ್ ಎಂಬ ಸದ್ದು ಹಾವು ಬುಸುಗುಡುವಂತೆ ಬರುತ್ತಿತ್ತು. ನಾನು ಯಾವುದೋ ಹಾವೊಂದು ಮಡಕೆಯೊಳಗೆ ಸೇರಿದೆ ಎಂದು ತಿಳಿದು ಮಡಕೆಗೆ ಹತ್ತಿರ ಹತ್ತಿರ ಹೋದೆ. ಮಡಕೆಯೊಳಗಿಂದ ವಿದ್ಯುತ್ ಡೈನಮೋ ರೀತಿ ಸದ್ದು ಬರುತ್ತಿತ್ತು. ಅಷ್ಟರೊಳಗೆ ಪ್ಯಾರ ಅಯ್ಯಯ್ಯೋ ಜೇನು ಸ್ವಾಮಿ ಜೇನು ಎಂದು ಕೂಗಿದ. ನೋಡಿದೆ, ಹೌದು ಜೇನುಗಳು ಒಂದೊಂದಾಗಿ ಬೋರಲಾದ ಮಡಕೆ ಬಾಯೊಳಗೆ ಹೋಗುತ್ತಾ ಇದ್ದವು. ಕಿವಿ ಬೊಗಳಿದಾಗೆಲ್ಲ ಅಷ್ಟು ಒಟ್ಟಿಗೆ ರೆಕ್ಕೆ ಝೇಂಕರಿಸಿ ಬುಸುಗುಡುವಂತೆ ಸದ್ದು ಮಾಡುತ್ತಿದ್ದವು. ನೋಡಿದ್ರ ಸ್ವಾಮಿ, ಜೇನು ಕಂಡ್ರೆ ಹೇಳು ಅಂತ ಹೇಳಿದ್ರಲ್ಲ, ಕಿವಿನೇ ಕಂಡು ಹಿಡಿದ್ನಲ್ಲ, ಈಗ ನೋಡಿದ್ರ ಹೆಂಗಾಯ್ತಿವನು ಬುದ್ಧಿ ಎಂದ ಪ್ಯಾರ. ಅಷ್ಟರೊಳಗೆ ಟುಯ್ ಎಂದು ತಂತಿ ಮಿಡಿದಂತೆ ಸದ್ದಾಯಿತು. ಕಿವಿಯ ಬಳಿಯೇ ಆದ ಈ ಸದ್ದು ಏನೆಂದು ತಿಳಿಯಲು ಕಣ್ಣು ಹೊರಳಿಸುವಷ್ಟರಲ್ಲಿ ಫಟ್ ಎಂದು ತುಟಿಗೆ ಒಂದು ಜೇನು ಬಾರಿಸಿತು. ಅರೆರೆ ಎಂದು ನಾನು ಏನೋ ಹೇಳಬೇಕೆಂದಿರುವಷ್ಟರಲ್ಲಿ ಪಟಪಟ ಜೇನುಗಳ ದಾಳಿ ಆರಂಭ ಆಯಿತು. ಕಂಬಿ ಕೀಳುವುದನ್ನೊಂದುಳಿದು ಬೇರೆ ಮಾರ್ಗವೇ ಇರಲಿಲ್ಲ. ಅರೆ ಇಸ್ಕಿ ಅರೆ ಇಸ್ಕಿ ತತ್ತೇರಿ ಎನ್ನುತ್ತಾ ಪ್ಯಾರ, ಬನ್ನಿ ಸ್ವಾಮಿ ಜೇನು ಬಾರಿ ರಾಂಗ್ ಆಗೋ ಹಾಗೆ ಕಾಣ್ತಿವೆ ಎಂದು ಕೂಗಿದ. ಕಿವಿಗೂ ಒಂದೆರಡು ಜೇನು ಮೂತಿಗೆ ಬಾರಿಸಿರಬೇಕು, ಎಷ್ಟು ಕರೆದ್ರೂ ಬರದಿದ್ದುದು ಮೂತಿ ಕೊಡ ಹುತ್ತ ದೆವ್ವ ಹಿಡಿದವರಂತೆ ಕ್ಷಣ ಮಾತ್ರದಲ್ಲಿ ಕಂಬಿ ಕಿತ್ತಿತು. ನಾನೂ ಪ್ಯಾರಾನು ಮುಳ್ಳು ಪೊದೆಗಳ ನಡುವೆ ಆದಷ್ಟು ವೇಗವಾಗಿ ಸುರಕ್ಷಿತ ಜಾಗ ಹುಡುಕಿಕೊಂಡು ಪಲಾಯನ ಮಾಡಿದೆವು. ಪೊದೆಯಿಂದ ಹೊರಗೆ ಬಂದು ನೋಡುತ್ತೇವೆ, ಕಿವಿಯ ವಿಳಾಸವೇ ಇಲ್ಲ. ನಮ್ಮನ್ನು ತಂದು ಜೇನಿನ ಬಾಯಿಗೆ ಸಿಕ್ಕಿಸಿ ಅದು ಪಲಾಯನ ಸೂತ್ರ ಪಠಿಸಿತು. ಕಾಡಿನಿಂದ ಹೊರಬಂದು ನಾನು ಪ್ಯಾರನ್ನು ಸಮಾಲೋಚನೆ ನಡೆಸಿದೆವು. ಯಾರೋ ಕಾಡಿನಲ್ಲಿ ಕದ್ದಿಟ್ಟ ಕಳ್ಳಬಟ್ಟಿ ಮಡಕೆಗೆ ಜೇನುಗಳು ಬಂದು ಕಟ್ಟಿಬಿಟ್ಟಿದ್ದಾವೆಂದು ತೀರ್ಮಾನಿಸಿದೆವು. ಪ್ಯಾರ ಹೇಳಿದ, ಮಂದಣ್ಣನಿಗೆ ಹೇಳಿ ಜೇನು ತೆಗೆಸೋಣ ಎಂದು. ಪ್ಯಾರನಿಗೆ ಜೇನುಗಳು ತುಂಬ ಕಚ್ಚಿರಲಿಲ್ಲ, ಆದರೆ ಕಣ್ಣಿನ ಬಳಿ ಹುಬ್ಬಿನ ಹತ್ತಿರ ಎರಡು ಕಚ್ಚಿ ಅದು ಆಗಲೇ ನಿಂಬೆಕಾಯಿ ಗಾತ್ರಕ್ಕೆ ಊದಿತ್ತು. ನನ್ನ ತುಟಿ ಹನುಮಂತರಾಯನ ತುಟಿಯಂತಾಗಿತ್ತು. ಇಬ್ಬರೂ ಕಿವಿ ಮಾಡಿದ ಕುಚೇಷ್ಟೆಗೆ ಬೈಯುತ್ತಾ ಮನೆ ಕಡೆಗೆ ನಡೆದೆವು. ಮನೆಗೆ ಬಂದಾಗ ನಾವು ಕಾಯಲು ಹೇಳಿ ಕೂರಿಸಿದ್ದ ವ್ಯಕ್ತಿ ನಮ್ಮ ಬದಲಾದ ಮುಖ ಚಹರೆ ನೋಡಿ ಬಿದ್ದು ಬಿದ್ದು ನಕ್ಕರು. ನಾರ್ವೆಗೆ ಹೋಗಿ ಮಂದಣ್ಣನಿಗೆ ಈಗ ವಿಷಯ ತಿಳಿಸುವುದು ಅಸಾಧ್ಯವಾದುದೆಂದು ನನ್ನ ಭಾವನೆಯಾಗಿತ್ತು. ಯಾಕಂದರೆ ಮಳೆಗಾಲ ಸಂಪೂರ್ಣ ಮುಗಿದ ಹೊರತು ಅವನ ಊರಿನ ದುರ್ಗಮ ರಸ್ತೆಯಲ್ಲಿ ಓಡಾಟ ಬಹಳ ಕಷ್ಟ ಸಾಧ್ಯವೆಂದು ತಿಳಿದಿದ್ದೆ. ಪ್ಯಾರನೇನು ನಾನು ಬೇಕಾದರೆ ನಾರ್ವೆಗೆ ಹೋಗಿ ಹೇಳಿಯೇ ಬರುತ್ತೇನೆ ಎಂದಿದ್ದ. ಆದರೆ ಈ ನಡುವೆ ಒಮ್ಮೆ ಮೂಡಿಗೆರೆಗೆ ಹೋಗುವಾಗ ಕರ್ವಾಲೋ ದಾರಿಯಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿದೆ. ನನಗೆ ಪಕ್ಕನೆ ಅವರಿಗೆ ಹೇಳಿದರೆ ಅವರು ಮಂದಣ್ಣನಿಗೆ ವಿಷಯ ತಿಳಿಸಬಹುದು ಎಂದೆನಿಸಿತು. ಜೀಪು ನಿಲ್ಲಿಸಿ ಇಳಿದು ನಮಸ್ಕಾರ ಸರ್ ಎಂದೆ. ಹಲೋ ಮೈ ಡಿಯರ್ ಯಂಗ್ ಮ್ಯಾನ್, ಬನ್ನಿ ಆಫೀಸಿಗೆ, ಬಹಳ ದಿನ ಆಯ್ತಲ್ಲ ನಿಮ್ಮನ್ನು ನೋಡದೆ, ಏನು ಕಾರಣ ಎಂದು ಕೇಳಿದರು. ಇಲ್ಲ ಸರ್, ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ಎಂದೆ. ನೋ ನೋ ನೋ ನೋ, ನೀವು ಬರಲೇಬೇಕು, ನಿಮಗೊಂದು ತಮಾಷೆ ತೋರಿಸೋದಿದೆ. ರೀಸೆಂಟ್

ಒಂದು ವಂಡರ್ಫುಲ್ ಜಾಗ ಎಂದರು. ನನಗೆ ಆಶ್ಚರ್ಯ ಆಯಿತು. ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು? ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂಥ ಹುಮ್ಮಸ್ಸು ಎಂದು ಯೋಚಿಸಿದೆ. ಮಂದಣ್ಣನ ಜೊತೆ ಕರ್ವಾಲೋ ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನಿಸಿದು. ಅವರ ಆಫೀಸಿನ ಬಾಗಿಲು ತೆಗೆಯುತ್ತಾ, ಬನ್ನಿ ಬನ್ನಿ, ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು. ಇತ್ತು ಸರ್, ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ. ಯಾರೋ ಶರಾಬಿನ ಮಡಕೆಯನ್ನು ತಲೆ ಕೆಳಗಾಗಿ ಮುಚ್ಚಿಟ್ಟಿದ್ರು. ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸರ್. ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆ ಒಂದಕ್ಕೆ ಕೂಡಿಬಿಡೋಣ ಅಂತ ಮಾಡಿದೆ. ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳ್ತೀರಾ ಎಂದೆ. ಓಹೋ, ಕೆಂಪು ತುಳುವೆ ಜೇನೋ ಬಿಳಿ ತುಳುವೆ ಜೇನೋ ಗಮನಿಸಿದ್ದೀರಾ? ಯಾವ ಜಾತಿ ಕೊಂಚ ನೋಡಬೇಕಿತ್ತು. ಬಿಳಿ ತುಡುವೆ ಆದರೆ ಏನೂ ಅಷ್ಟೊಂದು ಪ್ರಯೋಜನವಾಗೋಲ್ಲ ಎಂದರು. ಗಮನಿಸೋದೆಲ್ಲಿಂದ ಬಂತು ಸರ್? ಹತ್ತಿರ ಹೋದರೆ ಸಾಕು, ಮುಖ ಮೋರೆ ನೋಡದೆ ಪಟ ಪಟ ಹೊಡಿತಾವೆ. ನೋನು, ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮಗೆ ತೋರಿಸಿಕೊಡ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಹಾಗೆ ಮಾಡಿದರೆ ಅವು ಒಂದೇ ಒಂದು ಕಚ್ಚೋದಿಲ್ಲ. ಆದರೆ ಜೇನುಗಳನ್ನು ನಂಬೋ ಹಾಗಿಲ್ಲ ಸರ್. ಮೊನ್ನೆ ಮಿನಿಸ್ಟ್ರಿಗೆ ಆದುದನ್ನು ನೋಡಿದರೆ, ನೋನು, ನಂಬಿಕೆಗೆ ಅರ್ಹವಾಗಿರೋ ಮೊದಲನೇ ಸ್ಪೀಷಿ ಅಂದರೆ ಅದು ಹೋಮೋಸೆಪಿಯನ್, ಎರಡು ಕಾಲಿನ ಮಾನವ. ನೀವು ಇನ್ನೂ ಕೀಟಗಳ ಬಗ್ಗೆ ತಿಳಿದುಕೋಬೇಕಾದದ್ದು ಬಹಳ ಇದೆ. ನಾನು ಕರ್ವಾಲೋರವರ ಅಧಿಕಾರಯುತ ವಾಣಿಗೆ ತಲೆಬಾಗಿ ಮಾತು ಹೆಚ್ಚು ಬೆಳೆಸಲಿಲ್ಲ. ಅದರಲ್ಲಿ ನಿಮಗೊಂದು ವಿಚಿತ್ರ ತೋರಿಸ್ತೇನೆ, ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದುಕೊಂಡು ಆಫೀಸಿನಿಂದ ಹೊರಬಂದು ಪ್ರಯೋಗಶಾಲೆಗೆ ನಡೆದು ಒಂದು ಕೀಟವನ್ನು ವೀಕ್ಷಿಸುವ ಸೂಕ್ಷ್ಮದರ್ಶಕದತ್ತ ಹೋದರು. ಹತ್ತಿರದಲ್ಲೆಲ್ಲ ನೂರಾರು ನಮೂನೆ ನಮೂನೆಯ ಗಾಜಿನ ಸರಕುಗಳು ಬಿದ್ದವು. ನೋಡಿ, ನಾನು ಮೊನ್ನೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಯಾಕೆ ಗೊತ್ತಾ? ಒಂದು ಗ್ಲೋವರ್ಮ್ ಅಂತ ಶಂಕದ ಹುಳುಗಳನ್ನು ತಿನ್ನೋ ಹುಳು ಇದೆ ಅಂತ ಹೇಳಿದ್ದ. ಆ ಹುಳುಗಳು ಇಷ್ಟವರೆಗೆ ಯಾರೂ ಕಂಡಿರಲಿಲ್ಲ. ಭಾರತದಿಂದ ಇದೇ ಮೊದಲ ಬಾರಿಗೆ ರಿಪೋರ್ಟ್ ಆಗ್ತಿರೋದು. ಜೊತೆಗೆ ಅದರ ಜೀವನ ಚರಿತ್ರೆ, ಆಹಾರ ಅಭ್ಯಾಸ ಇತ್ಯಾದಿಗಳು ಗೊತ್ತಿರಲಿಲ್ಲ. ಈ ಹುಳುವಿನ ಬಾಲದಲ್ಲಿ ಎರಡು ದೀಪಗಳಿವೆ. ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಕದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತೆ. ಮಂದಣ್ಣ ಒಂದೆರಡು ಜೇನು ಪೆಟ್ಟಿಗೆ ಇಟ್ಟಿದ್ದ. ಅವಕ್ಕೆ ಯಾವಾಗಲೂ ಶಂಕದ ಹುಳು ಕಾಟ ಕೊಟ್ಟು ಜೇನು ಹಲ್ಲೆ ತಿನ್ನುತ್ತಿದ್ದುವಂತೆ. ನನಗೆ ಜೇನಿಗೂ ತೊಂದರೆ ಕೊಡುವ ಪ್ರಾಣಿಗಳಿದ್ದಾವಲ್ಲ ಎಂದು ಆಶ್ಚರ್ಯವಾಯಿತು. ಜೇನುಗಳು ಈ ಹುಳುಗಳಿಗೆ ಕಚ್ಚಲ್ವೇ ಸರ್ ಎಂದೆ. ಇಲ್ಲ ಇಲ್ಲ, ಈ ಶಂಕದ ಹುಳು ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ. ಜೇನುಗಳು ಅದಕ್ಕೆ ಅಂಟಿಕೊಂಡು ಬಿಡುತ್ತವೆ. ಆಗ ಶಂಕದ ಹುಳು ಅವುಗಳನ್ನು ಕಬಳಿಸಿ ಬಿಡುತ್ತವೆ. ಮಂದಣ್ಣ ಒಂದು ಸಾರಿ ಜೇನು ಪೆಟ್ಟಿಗೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇದು ಬೆಳಕು ಬಿಟ್ಕೊಂಡು ಪೆಟ್ಟಿಗೆಯೊಳಗೆ ಓಡಾಡುತ್ತಂತೆ. ಕೊನೆಗೆ ಅದರ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದು ಶಂಕದ ಹುಳು ತಿನ್ನುತ್ತದೆಂದು ಪತ್ತೆ ಮಾಡಿದಂತೆ. ಹೋದ ವರ್ಷ ಮಳೆಗಾಲ ಮುಗಿದಿದ್ದರಿಂದ ಅದು ಸಿಕ್ಕಲಿಲ್ಲ, ಈ ವರ್ಷ ಹಿಡಿದೆವು ಎಂದು ಹೇಳಿ ಸೂಕ್ಷ್ಮದರ್ಶಕದಲ್ಲಿ ತೋರಿಸಿದರು. ಆ ಹುಳು ದೊಡ್ಡದಾಗಿ ಬರಿಗಣ್ಣಿಗೆ ಕಾಣುತ್ತಿತ್ತು, ಆದರೆ ಸೂಕ್ಷ್ಮದರ್ಶಕದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಿತ್ತು. ಮೈಮೇಲೆಲ್ಲ ಕವಚದಂತೆ ಹುರುಪೆಗಳಿದ್ದ ಈ ಹುಳು ಒಂದು ಶಂಕದ ಹುಳುವನ್ನು ಅದರ ಕವಚದಿಂದ ಎಳೆದೆಳೆದು ತಿನ್ನುತ್ತಿತ್ತು. ಆದರೆ ಯಾವುದೇ ದೀಪಗಳು ಅದರ ಮೈಮೇಲೆ ನನಗೆ ಕಾಣಲಿಲ್ಲ. ಏನು ಸರ್, ಇದರ ಬೆಳಕು ಎಲ್ಲಿ ಹೋಯಿತು ಎಂದು ಕೇಳಿದೆ. ಅದರಲ್ಲೇ ಇರೋ ತಮಾಷೆ, ಹಾಗೆ ನೋಡ್ತೀರಿ ಈಗ ಬರುತ್ತೆ ಎಂದು ಯಾವುದೋ ಉಪಕರಣ ತೆಗೆದುಕೊಂಡು ಅದನ್ನು ಮುಟ್ಟಿದರು. ಕೂಡಲೇ ಝಗ್ ಎಂದು ಅದರ ಬಾಲದ ಕಡೆಯಿಂದ ನೀಲಿಯ ಬೆಳಕನ್ನು ಚೆಲ್ಲುವ ಎರಡು ದೀಪಗಳು ಹತ್ತಿಕೊಂಡವು. ನನಗೆ ಆಶ್ಚರ್ಯದಿಂದ ಕುತೂಹಲ ಇಮ್ಮಡಿಸಿತು. ನೋಡಿದ್ರ, ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು, ವೈರಿಗಳನ್ನು ಹೆದರಿಸಿ ಓಡಿಸಲು ದೀಪ ಹಚ್ಚಿಸುತ್ತವೆ. ವೈರಿಗಳು ಇದನ್ನು ಬೆಂಕಿ ಕೆಂಡವೆಂದು ಭ್ರಮಿಸಿ ದೂರಾಗುತ್ತವೆ, ಕರ್ವಾಲು ವಿವರಿಸಿದರು. ನನಗೆ ಕರ್ವಾಲೋರವರ ಕ್ಷುದ್ರ ಪ್ರಪಂಚದ ಬಗ್ಗೆ ಕುತೂಹಲದ ರೇಖೆಯೊಂದು ಹುಟ್ಟಿತು. ಛೇ, ಆಶ್ಚರ್ಯವಾಗುತ್ತೆ ಸರ್, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಎಂದೆ. ನಿಮಗೇನು, ಮಂದಣ್ಣನಿಗೊಬ್ಬನಿಗೆ ಬಿಟ್ಟರೆ ಇಲ್ಲಿ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ. ಅದು ಬೆಳಕು ಹೇಗೆ ಬರುತ್ತೆ? ಹೇಗೆ ಶಾಖವಿಲ್ಲದೆ ಬೆಳಕನ್ನು ಈ ಪ್ರಾಣಿಗಳು ಉತ್ಪತ್ತಿ ಮಾಡ್ತದೆ? ಇವೆಲ್ಲ ಬಹಳ ವಿಚಿತ್ರ ಸಂಗತಿ, ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಎಂದರು. ನಾನು ಮಂದಣ್ಣ ಬಂದರೆ ನನ್ನ ಕೊಂಚ ನೋಡಬೇಕು ಅಂತ ಒಂದು ಮಾತು ಹೇಳ್ತೀರಾ ಸರ್ ಎಂದೆ. ಓ ಎಸ್, ಸಂತೋಷವಾಗಿ ಎಂದರು. ನಾನು ಹೊರಬೀಳುವಾಗ ಗೂಬೆಮೋರೆಯ ನಾಗರಾಜ ಚಿಟ್ಟೆ ಹಿಡಿಯುವ ಬಲೆಬಲೆಯ ನೆಟ್ಟೆ ಹಿಡಿದುಕೊಂಡು ಹೊರಗಿನಿಂದ ಬಂದ. ಹೆಲೋ

0: ಎಂದ. ನಾನು ಹೆಲೋ ಎಂದು ಹೊರಬಿದ್ದೆ. ಒಂದು ದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂತಿರುಗುತ್ತಿರಬೇಕಾದ್ರೆ ಎಳೆ ಬಿಸಿಲಿನಲ್ಲಿ ಫಳಫಳ ಹೊಳೆಯುತ್ತಿದ್ದ ಹಸಿರು ಬಯಲಿನ ನಡುವೆ ಕರ್ವಾಲೋ ಮತ್ತು ಮಂದಣ್ಣ ಇಬ್ಬರು ನಡೆದು ಹೊರಟಿದ್ದು ಕಂಡಿತು. 1,500 ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣನೊಡನೆ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು. ಮೊದಮೊದಲು ಕರ್ವಾಲೋ ಮೇಧಾವಿ ಎಲ್ಲ ಸರಿ, ಆದರೆ ವಿಪರೀತ ಓದಿ ಕೊಂಚ ತಲೆ ಕೆಟ್ಟಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಒಮ್ಮೆ ಪ್ಲ್ಯಾಂಟರುಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಯೊಬ್ಬರು ಕರ್ವಾಲೋ ಬಗ್ಗೆ ಹುಷಾರಾಗಿರಬೇಕೆಂದು ಯಾರಿಗೋ ಹೇಳುತ್ತಿದ್ದುದು ಕೇಳಿತು. ಅವರು ಕಮ್ಯುನಿಸ್ಟ್ ಎಂದು, ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆಂದು ಯಾರ ಬಳಿಯೂ ಹೇಳುತ್ತಿದ್ದರು. ನಾನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದೆ. ಕರ್ವಾಲೋ ಬಗ್ಗೆ ನಿಷ್ಕಾರಣವಾಗಿ ಕೊಂಚವೂ ಪರಿಚಯವೇ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು. ಈಗ ಅದೇ ಜನ ಅದೇ ರೀತಿ ತೆಗಳಿಕೆಗೂ ಇಳಿದಿದ್ದರು. ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡಿಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೆ ಹೇಗೋ ರೂಪಾಂತರಗೊಂಡು ಆ ದಿನದ ಗೊಂದಲಕ್ಕೆ ಮಂದಣ್ಣನೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದು ಹೋಗಿತ್ತು. ಅವರು ಮಂದಣ್ಣನನ್ನು ಕರೆಸಿ, ಏನೋ ನಿಂದೆ ಅಂತೆ ಕಿತಾಪತಿ ಎಂದು ಜೋರು ಮಾಡಿದ್ರಂತೆ. ಆದರೆ ಮಂದಣ್ಣನಿಗೂ ಜೇನುಗಳು ಕಚ್ಚಿದ್ದುದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ಸಿಕ್ತಿಯ ಸಿಕ್ತಿಯ ಎಲ್ಲೋಗ್ತೀಯ ಎಂದು ಹೇಳಿ ಕಳಿಸಿದ್ರಂತೆ. ನಾನು ಹಿಂದುಗಡೆಯಿಂದ ಹಾರನ್ ಮಾಡಿ ಜೀಪು ನಿಲ್ಲಿಸಿದೆ. ಹೆಲೋ ಮೈ ಡಿಯರ್ ಯಂಗ್ ಮ್ಯಾನ್, ನಿಮ್ಮಲ್ಲಿಗೆ ಹೊರಟಿದ್ದೇವಲ್ಲ, ನೀವು ಯಾವ ಕಡೆ ಹೊರಟ್ರಿ ಎಂದು ಕೇಳಿದರು. ಬನ್ನಿ ಸರ್, ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ. ತೋಟ ಮಾರಬೇಕು ಅಂತ ಮಾಡಿದ್ದೀನಿ ಸರ್, ಯಾರೋ ನೋಡೋದಕ್ಕೆ ಬಂದಿದ್ರು, ಮೂಡಿಗೆರೆಗೆ ಕಳಿಸಿಬಿಟ್ಟು ಬಂದೆ. ಯಾಕೆ, ಏನು ಸಮಾಚಾರ? ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಸರ್. ಈಸ್ ಇಟ್? ನನಗಂತೂ ಮಲೆನಾಡು ಮೋಡಿ ಹಾಕಿಬಿಟ್ಟಿದೆ ನೋಡಿ. ಹೌದಾ ಸರ್? ಬೊಂಬಾಯಿಯವರು ನೀವು? ಗೊತ್ತಾಗುತ್ತೆ ಗೊತ್ತಾಗುತ್ತೆ, ಸ್ವಲ್ಪ ನಿಧಾನ ಅಷ್ಟೇ, ಕಣ್ಣು ಬಿಟ್ಟು ನೋಡೋದನ್ನು ಕಲಿಬೇಕು ನಾವು ಎಂದರು. ನಾನು ಇದು ಸತ್ಯವೋ ಏನೋ ಎಂದು ಯೋಚಿಸಿದೆ. ಕಡ್ಡಿಯಲ್ಲಿ ಮುಟ್ಟಿದ ಕೂಡಲೇ ಹುಳು ಜಗ್ ಎಂದು ದೀಪ ಹತ್ತಿಸಿಕೊಂಡದ್ದನ್ನು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತ್ತು. ನನಗೆ ಗೊತ್ತಿಲ್ಲದ ಅಗೋಚರ ಆಶ್ಚರ್ಯಗಳು ಇನ್ನೆಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ. ಮಂದಣ್ಣ ಯಾವಾಗ ಸಿಕ್ಕ ಸರ್ ಎಂದೆ. ನಿಮ್ಮೂರಲ್ಲಿ ಮಾರಿ ಹಬ್ಬ ಅಂತ ರಾಮಯ್ಯ ಕರೆದಿದ್ರು. 15 ದಿನದಿಂದ ನಿಮ್ಮೂರಿನಾಗೆ ಇದ್ದೀನಿ ಸರ್ ಎಂದ ಮಂದಣ್ಣ. ಕರ್ವಾಲೋಗೆ ಮಂದಣ್ಣ ಹೇಳಿದನಂತೆ, ನನಗೆ ಕಾಡಿನಲ್ಲಿ ಕಂಡಿದ್ದು ಶರಾಬಿನ ಮಡಕೆ ಅಲ್ಲವೆಂದು, ಈ ಕಡೆ ಅದೊಂದು ಜೇನು ಸಾಕುವ ವಿಧಾನವೇ ಎಂದು. ಅದಕ್ಕೆ ಕರ್ವಾಲೋ ಚಕಿತರಾಗಿ, ಈವರೆಗೂ ಅದನ್ನು ನಾನು ನೋಡಿಲ್ಲ, ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದ್ರಂತೆ. ಜೀಪಿನಿಂದ ಇಳಿದ ನಮ್ಮೆಲ್ಲರನ್ನೂ ನೋಡಿ ಪ್ಯಾರನಿಗೆ ಬಹಳ ಖುಷಿಯಾಯಿತು. ಇವತ್ತು ಅವನಿಗೆ ಒಳ್ಳೆ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೋಡಿ ನನ್ನ ಹೆಂಡತಿಗೆ ಕಾಫಿಗೆ ನೀರಿಡ್ಲಾ ಎಂದು ಕೇಳಿದ. ಕಿವಿ ಭಾರಿ ಚಟುವಟಿಕೆಯಿಂದ ತಕ ತಕ ಕುಣಿಯಿತು. ಕರ್ವಾಲೋ ಚಿಟಿಕಿ ಹೊಡೆಯುತ್ತಾ ಅದನ್ನು ಮುಟ್ಟ ಹೋದಾಗ ಮಂದಣ್ಣ ಹಿಂದಿನಿಂದ ಚೀರಿದ. ಅಯ್ಯೋ, ಅದನ್ನು ಹಾಗೆಲ್ಲ ಮುಟ್ಬೇಡಿ ಸರ್, ಅದು ಭಾರಿ ನಿಯತ್ತಿನ ನಾಯಿ, ಯಾರೂ ಅದರ ತಲೆ ಸವರಿದ್ರೆ ಅದಕ್ಕೆ ಆಗೋಲ್ಲ ಎಂದ. ಕರ್ವಾಲೋ ಎಚ್ಚರ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು. ಕಾಫಿ ಮುಗಿಸಿ ಕಾಡಿನ ಕಡೆಗೆ ಲಘು ಬಗೆಯಿಂದ ಹೊರಟೆವು. ಮುಂದೆ ಪ್ಯಾರ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದರು. ಮೊದಲೇ ಒಮ್ಮೆ ನಾವು ಕಾಡೊಳಗೆ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ. ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮರದ ಬಳಿಗೆ ಹೋದೆವು. ಜೇನುಗಳು ಮಡಕೆಯಿಂದ ನಿರ್ಗಮಿಸುತ್ತಾ ಆಗಮಿಸುತ್ತಾ ಇದ್ದವು. ಕರ್ವಾಲೋ ಜೇನನ್ನು ನೋಡಿದವರೇ, ಓಹ್ ಕರಿತುಡುವೆ, ಸ್ಪ್ಲೆಂಡಿಡ್, ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ, ಆದರೆ ಕೆಲಸನೂ ಜೋರಾಗಿ ಮಾಡ್ತವೆ ಇದು ಯುಸಿ ಎಂದರು. ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ. ಪ್ಯಾರ, ಮಂದಣ್ಣ, ಕರ್ವಾಲೋ ಮಡಕೆ ಹತ್ತಿರಕ್ಕೆ ಹೋದರು. ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ. ಅದು ಅಲುಗಾಡಿದಂತಲ್ಲ, ಒಳಗಿನ ಜೇನುಗಳು ಹಿಸ್ಸೆಂದು ಸದ್ದು ಮಾಡುತ್ತಿದ್ದವು. ಬಹಳ ದೊಡ್ಡದಾದ ಮಡಕೆ. ಅದರ ತೂಕಕ್ಕೆ ಮಂದಣ್ಣ ತಲೆದೂಗುತ್ತಾ, ಏನಿಲ್ಲ ಅಂದರೂ ಒಂದು ಕೊಡ ಜೇನುತುಪ್ಪ ಇರಬಹುದು ಸರ್ ಎಂದ. ಅಷ್ಟರಲ್ಲಿ ಟುಯಿ ಎಂದು ತಂತಿ ಮಿಡಿದಂತೆ ಸದ್ದು ಆರಂಭವಾಗಿ ರೇಗಿದ ಜೇನುಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಬಾರಿಸತೊಡಗಿದವು. ಪ್ಯಾರ ಉರಿ ತಾಳಲಾರದೆ ತಕ್ಕ ತಕ್ಕ ಕುಣಿದ. ಆಗ ಮಂದಣ್ಣ, ಲೇ ಉರಿ ತರ್ಕೊಂಡು ಸುಮ್ಮನಿರೋ ಹಂಗಿದ್ರೆ ಇಲ್ಲಿರು, ಇಲ್ದಿದ್ರೆ ನಡಿ ಮನೆಗೆ, ಕುಣಿದಾರ್ದೆ ಅಂದರೆ ಇನ್ನಷ್ಟು ಹೊಡಿತಾವೆ ಎಂದು ರೇಗಿ ಕೂಗಿದ. ನಾನು ಸಹನೆಯಿಂದ ಸರ್ವ ಪ್ರಯತ್ನ ಮಾಡಿ ಉರಿ ತಡೆದುಕೊಂಡು ದೂರ ಸರಿದೆ. ಆದರೂ ಕಣ್ಣುಗಳಲ್ಲಿ ಬುಳ್ಳನೆ ನೀರು ಉಕ್ಕಿತು. ಕರ್ವಾಲೋರನ್ನು ನೋಡಿದೆ. ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಹೆಣಗುತ್ತಿದ್ದರು. ಮಂದಣ್ಣ ಮಡಕೆ ಎತ್ತಿ ಉಫ್ ಎಂದು ಊದಿದ. ಜೇನುಗಳು ನಾಗರ ಹಾವಿನಂತೆ ಬುಸುಗುಡುತ್ತಾ ನಿಧಾನವಾಗಿ ಮೇಲೆ ಸರಿದವು. ಕಿತ್ತಲೆ ಬಣ್ಣದ ಜೇನು ಹಲ್ಲೆಗಳು ಮಡಕೆ ತಳದಲ್ಲಿ ಕಂಗೊಳಿಸಿದವು. ಈ ನಡುವೆ ಮಂದಣ್ಣ ಕರ್ವಾಲೋರಿಗೆ ಏನೇನೋ ವಿವರಿಸುತ್ತಿದ್ದ. ಕರ್ವಾಲೋ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು. ಆನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲೇ ಇಡುತ್ತಾ, ಇದು ಈಗ ಪೆಟ್ಟಿಗೆಗೆ ಕೊಡೋದು ಬೇಡ ಸರ್, ತುಪ್ಪ ಮಾಡಿದಾವೆ, ತುಪ್ಪ ತಗೊಂಡ್ಬಿಟ್ಟು ಒಂದೇ ಒಂದು ಹಲ್ಲೆ ಬಿಟ್ಟಿರೋಣ, ಜೇನು ಎಲ್ಲಿಗೂ ಹೋಗಲ್ಲ, ಮತ್ತೆ ಹಲ್ಲೆ ಕಟ್ತವೆ, ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕೂಡೋಣ ಎಂದ. ಕರ್ವಾಲೋ ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು.
1: ಒಂದು ಚಾಕನ್ನು ತಟ್ಟೆಯನ್ನು ತಗೊಂಡ್ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ. ಪ್ಯಾರ ಕಿವಿ ಜೊತೆಗೆ ಮನೆ ಕಡೆಗೆ ಓಡಿದ. ಕರ್ವಾಲೋ ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನು ಇದೇ ಮೊದಲು ಬಾರಿಗೆ ನೋಡಿದಂತೆ. ಮಂದಣ್ಣ ಹೇಳಿದ, ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕ್ತಾರೆ ಎಂದು. ಅವತ್ತು ನಿಮ್ಗೊಂದು ಟಿನ್ ಜೇನು ಕೊಟ್ಟೆವಲ್ಲ ಸರ್, ಪಾಟನಿ ಅಂತ, ಅದೇ ಥರ ಮಡಿಕೆಯಲ್ಲಿ ಸಾಕಿ ಜೇನು ತೆಗೆದಿತ್ತು ಎಂದು ನನಗೆ ವಿವರಿಸಿದ. ಮಂದಣ್ಣ ಚಾಕು ತೆಗೆದುಕೊಂಡು ಬಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ. ಮಡಕೆಯನ್ನು ಮರದಡಿಯೇ ಬಿಟ್ಟೆವು. ಮನೆಗೆ ಬರುವುದರೊಳಗೆ ನನ್ನ ಮತ್ತು ಪ್ಯಾರನ ತುಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು. ಕಣ್ಣುಗಳು ಮಂಗೋಲಿಯನ್ನರ ಕಣ್ಣುಗಳಂತೆ ಕಿರಿದಾಗಿ ಹೋಗಿದ್ದವು. ಆದರೆ ಕರ್ವಾಲರಿಗೂ ಮಂದಣ್ಣನಿಗೂ ಊದಲಿಲ್ಲ. ತುಂಬಾ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲು ವಿವರಿಸಿದರು. ಮನೆಯಲ್ಲಿ ಹೆಂಡತಿ ನನ್ನನ್ನು ನೋಡಿ ಯಾರೋ ಹೊಸಬರಂತೆ ಕಾಣುತ್ತಿದ್ದೇನೆಂದು ಹೇಳಿದ್ಲು. ಕರ್ವಾಲರಿಗೆ ಬಹಳ ಸಂತೋಷವಾಗಿತ್ತು. ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಯಿತು. ಹಿಂತಿರುಗಿ ಜೀಪಿನಲ್ಲಿ ಅವರನ್ನು ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗ ಹೇಳಿದರು, ಜೇನು ಸಾಕಾಣೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು. ಇದೇಕೋ ಈ ಮಡಕೆ ಜೇನು ಸಾಕುವುದನ್ನು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ. ಈ ಮಡಕೆ ಸಾಕಾಣೆಯನ್ನೇ ಹೇಗಾದರೂ ಮಾಡಿ ಹೊಸ ರೀತಿಯಲ್ಲಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು. ನನ್ನ ಮುಖ ಊದಿದ್ದರಿಂದ ನಾನು ಏನು ಮಾತಾಡಲಿಲ್ಲ. ಮಂದಣ್ಣ ಒಂದು ತಿಂಗಳ ಆನಂತರ ಮಡಕೆ ಜೇನನ್ನು ಕೂಡಿಕೊಡುವುದಾಗಿ ಹೇಳಿದವ. ಎಷ್ಟೋ ದಿನಗಳಾದರೂ ಬರಲೇ ಇಲ್ಲ. ನನ್ನ ಕಣ್ಣಿಗೆ ಬೀಳಲಿಲ್ಲ ಅವನ ಸವಾರಿ. ನಾನು ಕೂಡ ಅವನ ತೀವ್ರ ಅಗತ್ಯವೇನೂ ಇಲ್ಲದರಿಂದ ವಿಚಾರಿಸಲು ಹೋಗಲಿಲ್ಲ. ಒಂದೆರಡು ಬಾರಿ ಕರ್ವಾಲೋರವರೇ ನನ್ನನ್ನು ನಿಲ್ಲಿಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದರು. ನಾನು ಎಲ್ಲಿಯಾದರೂ ಕಂಡರೆ ತಿಳಿಸುತ್ತೇನೆಂದು ಹೇಳಿದ್ದೆ. ಆದರೆ ಒಮ್ಮೆ ಮಂದಣ್ಣನ ಅಗತ್ಯ ಇದ್ದಕ್ಕಿದ್ದಂತೆ ಒದಗಿ ಬಂತು. ಮನೆಯೊಳಗೆ ನಾವು ಊಟ ಮಾಡುತ್ತಾ ಕುಳಿತಿರಬೇಕಾದ್ರೆ ಒಂದು ದಿನ ಭೋರ್ ಎಂದು ವಿಚಿತ್ರವಾದ ಸದ್ದಾಗತೊಡಗಿತು. ಆಣೆಕಟ್ಟೆ ನೀರು ಪ್ರವಾಹ ರೂಪದಲ್ಲಿ ನುಗ್ಗಿದ್ರೆ ಯಾವ ಬಗೆಯ ಸದ್ದಾಗಬಹುದೋ ಆ ರೀತಿ. ನಾನು ಗಾಬರಿಯಾಗಿ ಊಟ ಬಿಟ್ಟು ಎಂಜಲು ಕೈಯಲ್ಲೇ ಓಡಿ ಬಂದೆ. ಪ್ಯಾರ, ನನ್ನ ಹೆಂಡತಿ, ಚಿಕ್ಕ ಮಗಳು ಎಲ್ಲ ಹೊರಕ್ಕೆ ಓಡಿ ಬಂದರು. ಹೊರಗೆ ಬಂದರೆ ಏನು ಕಾಣಲಿಲ್ಲ, ಸದ್ದು ಮಾತ್ರ ಜೋರಾಗುತ್ತಾ ಬಂತು. ಅಷ್ಟರಲ್ಲೇ ಪ್ಯಾರ, ಓ ಸೌದೆ ಕೊಟ್ಟಿಗೆ ಮೇಲೆ ಜೇನು ಹಾರಾಡ್ತಾ ಇವೆ ಎಂದು ಕೂಗಿದ. ಓಡಿ ಹೋಗಿ ನೋಡಿದೆ. ಸೌದೆ ಕೊಟ್ಟಿಗೆ ಮೇಲೆ ಲಕ್ಷಾಂತರ ಜೇನುಗಳು ರಿವ್ವನೆ ಅತಿವೇಗದಲ್ಲಿ ಸುತ್ತುತ್ತಾ ಇದ್ದವು. ದೊಡ್ಡ ಜೇನಿನ ಮೋಡವೊಂದು ಕೊಟ್ಟಿಗೆ ಮೇಲೆ ಇತ್ತು. ನಿಧಾನವಾಗಿ ಕಳ್ಳೆ ಹೆಜ್ಜೆಯನ್ನಿಡುತ್ತಾ ಕೊಟ್ಟಿಗೆ ಹತ್ತಿರ ಒಳಗೆ ಇಣುಕಿ ನೋಡಿದೆ. ಪ್ಯಾರ ಒಡೆದು ಹೋಗಿದ್ದ ನೀರಿನ ಹೂಜಿಯೊಂದನ್ನು ಸೌದೆ ರಾಶಿಯ ಮೇಲೆ ಬೋರಲಾಗಿ ಎಸೆದಿದ್ದ. ಒಂದಷ್ಟು ಜೇನುಗಳು ಅದರ ಬಳಿ ಸುತ್ತುತ್ತಾ ಇದ್ದವು. ಕೆಲವು ಜೇನುಗಳು ಒಳ ಹೋಗಿ ಹೊರಬರುತ್ತಾ ಇದ್ದವು. ನನಗೆ ಸಾಯಂಕಾಲ ಸೌದೆ ರಾಶಿ ಮೇಲೆ ಇಟ್ಟಿದ್ದ ಇಲಿಬೋನನ್ನು ತರಲು ಹೋದಾಗ ಕಂಡ ವಿದ್ಯಮಾನವೊಂದು ಜ್ಞಾಪಕಕ್ಕೆ ಬಂದಿತ್ತು. ಒಂದೆರಡು ಜೇನುಗಳು ಜುಯಿ ಜುಯಿ ಎಂದು ಹಾರಾಡುತ್ತಾ ಆ ಹೂಜಿಯನ್ನು ಪರಿಶೀಲಿಸುತ್ತಿದ್ದವು. ಜೇನುಗಳು ಕವಿಚಿ ಬಿದ್ದಿದ್ದ ಹೂಜಿಯ ಬಾಯಿಯ ಬಳಿಯೇ ಜುಯಿ ಎಂದು ಸದ್ದು ಮಾಡಿ ಶಂಖದಿಂದ ಬರುವ ನಾದದಂತೆ ಭೋಂ ಭೋಂ ಎಂದು ದನಿ ಹೊರಡಿಸುತ್ತಿದ್ದವು. ಬಹುಶಃ ಅದರ ಒಳ ವಿಸ್ತೀರ್ಣ ಮುಂತಾದವುಗಳನ್ನು ಪತ್ತೆ ಮಾಡಲು ಈ ಕ್ರಮ ಅನುಸರಿಸುತ್ತಿದ್ದವೋ ಏನೋ. ನಾನು ಪ್ಯಾರಾನು ನೋಡುತ್ತಿರುವಂತೆಯೇ ಅಷ್ಟು ಜೇನುಗಳು ವೇಗವಾಗಿ ಒಳ ಹೋಗತೊಡಗಿದವು. ಕೊಂಚ ಹೊತ್ತಿನಲ್ಲಿ ಒಂದೇ ಒಂದು ಜೇನು ಹೊರಗಿಲ್ಲದಂತೆ ಅಷ್ಟು ಒಳಗೆ ಹೋಗಿ ಕುಳಿತು ಬಿಟ್ಟವು. ನಿರಾಯಾಸವಾಗಿ ಮನೆಗೇ ಬಂದು ಕುಳಿತಿರುವ ಈ ಜೇನುಗೂಡನ್ನು ಮಾತ್ರ ಮಂದಣ್ಣನಿಗೆ ಹೇಳಿ ಪೆಟ್ಟಿಗೆ ಕೂರಿಸಬೇಕೆಂದು ಯೋಚಿಸಿದೆ. ಆದರೆ ಈಗಿದ್ದ ಸಮಸ್ಯೆ ಅಂದರೆ ಮಂದಣ್ಣನೇ. ಮಂದಣ್ಣನ ಠಿಕಾಣಿ ಎಲ್ಲಿ ಇದೆ ಎಂದೇ ಗೊತ್ತಾಗಲಿಲ್ಲ. ನಾರ್ವೆ ರಾಮಯ್ಯನನ್ನು ಕರೆಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದ್ದಕ್ಕೆ, ಆವಾಗ ಕರ್ವಾಲು ಸಾಹೇಬರ ಜೊತೆ ಬಂದಿದ್ದಾಗ ಮನೆಗೆ ಬಂದಿದ್ದ, ಆಮೇಲೆ ಈ ಕಡೆ ಸುಳ್ದಿಲ್ಲ ಎಂದ. ಏನಯ್ಯ ಅವನ ಊರ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಮನೆ ಕಡೆ ಏನಾದ್ರೂ ತೊಂದರೆ ಇದೆಯಾ ಎಂದೆ. ತೊಂದರೆ ಏನಿಲ್ಲ, ಅವನಿಗೆ ಲಗ್ನ ಮಾಡಬೇಕಂತ ಅವನವ್ವ ಓಡಾಡ್ತಿದೆ. ನನ್ನ ಹತ್ರನೂ ನನ್ನ ಮಗಳು ರಾಮಿನ ತಂದುಕೋತೀವ ಅಂತ ಪ್ರಸ್ತಾಪ ಮಾಡಿದರು. ನಾನೇ ಅವನಿಗೇನು ನೌಕರಿನೋ ಸಂಬಳನೋ ಏನಿದೆ ಆ ವಿಷಯ ಎತ್ತಬೇಡ ಅಂತ ಹೇಳಿಬಿಟ್ಟೆ ಎಂದ. ಮಂದಣ್ಣ ಬೇಸರ ಮಾಡಿಕೊಂಡು ನಮ್ಮ ಕಣ್ಣಿಗೆ ಬೀಳದೆ ಕುಳಿತಿರುವುದಕ್ಕೆ ಇದೇ ಮೂಲ ಕಾರಣ ಇರಬೇಕೆಂದು ಊಹಿಸಿದೆ. ಹಳದವನು ಮ್ಯಾರೇಜು ಮ್ಯಾರೇಜು ಅಂತಿದ್ದ, ಏನೋ ಆಶಾಭಂಗ ಆಗಿ ಹೋಗಿ ಊರಲ್ಲಿ ಕೂತಿದ್ದಾನೆಂದು ಕಾಣುತ್ತೆ ಎಂದು ಊಹಿಸಿ ರಾಮಯ್ಯನಿಗೆ, ಮಂದಣ್ಣನ ಊರಿಗೆ ಹೋಗಿ ಕರ್ಕೊಂಡು ಬರ್ತೀಯಾ ಎಂದು ಕೇಳಿದೆ. ನಂಟಸ್ಸಿಕೆ ಮಾಡಲ್ಲ ಅಂತ ಹೇಳಿ ನನಗೂ ಅವಂಗೂ ಮನಸ್ತಾಪ ಬಂದಿದೆ. ನಾನು ಹೋಗಿ ಕರೆಯೋದು ಚೆನ್ನಾಗಿರಲ್ಲ, ಬೇಕಾದರೆ ಜನ ಕಳಿಸ್ತೇನೆ ಎಂದು ಹೇಳಿದ. ಅವರ ಗೋಜಲು ಗೋಜಲು ಸಮಸ್ಯೆಗಳನ್ನು ನೋಡಿ ನನಗೆ ಬೇಸರವಾಯಿತು. ಅಷ್ಟು ಮಾಡಪ್ಪ ಎಂದು ಹೇಳಿ ಕಳಿಸಿದೆ. ಮಂದಣ್ಣನನ್ನು ಜರೂರಾಗಿ ನಾನು ನೋಡದೆ ವಿಧಿಯೇ ಇರಲಿಲ್ಲ. ಏಕೆಂದರೆ ಮನೆಗೆ ಅಡಿಗೆಗಾಗಿ ಕಟ್ಟಿಗೆಯನ್ನು ಅಕ್ಕಪಕ್ಕ ತೆಗೆದು ಮುಗಿಯುತ್ತಾ ಬಂದಿತ್ತು. ಇನ್ನು ಹೆಚ್ಚಿಗೆ ಕಟ್ಟಿಗೆ ಎಳೆದರೆ ಕಟ್ಟಿಗೆ ರಾಶಿ ಜೇನಿನ ಹೂಜಿಯೊಂದಿಗೆ ಕೆಳಕ್ಕೆ ಬೀಳುವ ಸಂಭವವಿತ್ತು. ನನ್ನ ಹೆಂಡತಿ ಒಂದು ಕಡೆ, ಆ ಜೇನಿಗೆ ಬೇರೆಲ್ಲಾದರೂ ದಾರಿ ಹುಡುಕ್ತೀರೋ ಇಲ್ವೋ ಎಂದು ಕಾಡಿಸತೊಡಗಿದ್ಲು. ರಾಮಯ್ಯ ಕಳಿಸಿದ ಜನ ಮಂದಣ್ಣನಿಗೆ ಬರಬೇಕೆಂದು ಹೇಳಿದಾಗ, ಗದ್ದೆಗೆ ಹಂದಿಕಾಟ ಶುರುವಾಗಿದೆ, ಒಂದು ಚೂರು ಪುರ್ಸೋತಿಲ್ಲ ಎಂದು ಉದಾಸೀನ ಮಾಡಿದಂತೆ. ಹಲ್ಕ ಬಡ್ಡಿ ಮಗ ಒಳ್ಳೆ ಕೈಕೊಟ್ಟ ಎಂದುಕೊಂಡು ಉಪಾಯ ಕಾಣದೆ ಮೂಡುಗೆರೆ ಜೇನು ಸೊಸೈಟಿಗೆ ಹೋಗಿ ಲಕ್ಷ್ಮಣನ ಹತ್ತಿರ ನನ್ನ ಪೀಕಲಾಟ ಹೇಳಿ, ಮಹಾರಾಯ ಆ ಜೇನಷ್ಟನ್ನು ಪೆಟ್ಟಿಗೆಗೆ ಕೂಡಿಕೊಡು ಎಂದು ಕೇಳಿದೆ. ಲಕ್ಷ್ಮಣನೇನು ಉತ್ಸಾಹದಿಂದಲೇ ಸಿದ್ಧನಾದ. ಆದರೆ ಸೊಸೈಟಿಯಲ್ಲಿ ಒಂದು ಪೆಟ್ಟಿಗೆಯೂ ಇರಲಿಲ್ಲ. ಮಂದಣ್ಣನ ಕೇಳಿದರೆ ಯಾವುದಾದ್ರೂ ಪೆಟ್ಟಿಗೆ ಅರ್ಧ ಚಾರ್ಜಿಗೆ ಕೊಡಿಸ್ತಿದ್ದ ಸರ್ ಎಂದ. ಇಲ್ಲಪ್ಪ, ಅವನ ಮುಖ ನೋಡಿದೆ ಎಷ್ಟೋ ದಿನ ಆಯಿತು, ಮೊನ್ನೆ ಹೇಳಿ ಕಳಿಸಿದ್ದೆ, ಹಂಗೋ ಬರಲಿಲ್ಲ ಎಂದೆ. ಅವನು ಒಂಥರದ ಮನುಷ್ಯ ಸರ್, ಸರಿಯಾಗಿದ್ದರೆ ಸರಿಯಾಗಿರ್ತಾನೆ, ರಾಂಗ್ ಆದಂದಾದರೆ ಹೇಳಿದ್ದಕ್ಕೆಲ್ಲ ಉಲ್ಟಾ ಸೀದಾನೆ ಎಂದ ಲಕ್ಷ್ಮಣ. ಹೀಗಾಗಿ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಆ ಹೂಜಿಯನ್ನು ರಾತ್ರಿ ವೇಳೆ ಉಪಾಯವಾಗಿ ತೆಗೆದುಕೊಂಡು ಹೋಗಿ ಕಾಡೊಳಗೆ ಇಟ್ಟು ಬರುವುದು ಎಂದು. ರಾತ್ರಿ ನಾನು ಪ್ಯಾರಾನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಆ ಹೂಜಿಯನ್ನು ತೋಟದ ಬೇಲಿಯಾಚೆ ಕಾಡಿನಂಚಿನಲ್ಲಿ ಇಟ್ಟು ಬಂದೆವು. ಬೆಳಗ್ಗೆ ಹೊಸದೊಂದು ಸಮಸ್ಯೆ ತಯಾರಾಗಿತ್ತು. ಕಾಡಿನೊಳಗೆ ಇಟ್ಟಿದ್ದ ಮಡಕೆಯಿಂದ ಜೇನು ಸಂಗ್ರಹಿಸಲು ಹೊರಟ ಜೇನುಗಳಲ್ಲಿ ಬಹುಪಾಲು ಜೇನುಗಳು ಹಿಂತಿರುಗಿ ಹಳೆ ಜಾಗವನ್ನೇ ಹುಡುಕಿಕೊಂಡು ಬಂದು ಸೌದೆ ಕೊಟ್ಟಿಗೆಯಲ್ಲಿ ಹೂಜಿಯನ್ನು ಕಾಣದೆ ಜುಯ್ಯೂ ಎಂದು ಗಲಾಟೆ ಮಾಡತೊಡಗಿದವು. ನಾನು ಪ್ಯಾರನಿಗೆ ಹೇಳಿದೆ, ಆದಷ್ಟು ಸೌದೆ ಬೇರೆ ಕಡೆ ಇಟ್ಕೋ, ಇವತ್ತು ರಾತ್ರಿ ಆ ಜೇನಿನ ಹೂಜಿಯನ್ನು ವಾಪಸ್ಸು ತಂದು ಹಳೆ ಜಾಗದಲ್ಲಿ ಇಟ್ಟು ಬಿಡೋಣ ಎಂದು. ಅವನು ಗುಯಿಂಗುಡುತ್ತಿದ್ದ ಜೇನುಗಳ ನಡುವೆಯೇ ಸೌದೆಗಳನ್ನು ಎಳೆದೆಳೆದು ಪಕ್ಕ ಇಟ್ಟುಕೊಂಡ. ಒಂದೆರಡು ಜೇನುಗಳು ಇವನದೇ ಏನೋ ಕಿತಾಪತಿ ಎಂದು ಅವನಿಗೆ ಕಚ್ಚಿಯೂ ಬಿಟ್ಟಿತು. ರಾತ್ರಿ ಮತ್ತೆ ಆ ಹೂಜಿಯನ್ನು ಕಾಡಿನಿಂದ ತಂದು

ಕಿತ್ತು ತಂದು ಅಷ್ಟೂ ಜೇನನ್ನು ಕೊಟ್ಟಿಗೆಯಲ್ಲಿದ್ದ ಹೂಜಿಯ ಬಾಯ ಬಳಿ ಇಳಿಸಿದೆ. ಸಮಸ್ಯೆ ಇನ್ನೂ ಜಟಿಲವಾಯಿತು. ಎರಡು ಮೂರು ದಿನವಾದ್ರಿಂದ ಆ ಜೇನುಗಳ ಗುರುತು ಹೂಜಿಯ ಜೇನುಗಳಿಗೆ ಮರೆತೇ ಹೋಗಿತ್ತೋ ಏನೋ. ಏಕ್ದಂ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಆರಂಭಿಸಿದವು. ನಾನು ಕಡ್ಡಿ ಬಿಟ್ಟು ಓಡಿದೆ. ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು. ನಾನು ದೂರದಿಂದಲೇ ಆ ಕೀಟಗಳ ರಣರಂಗವನ್ನು ನೋಡಿ ಪರಿಸ್ಥಿತಿ ಕೈಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯ್ಯೋ ಎಂದು ಹಳೆಯ ಬೋರ್ಗರೆತದ ಸದ್ದು ಆರಂಭವಾಯಿತು. ನೋಡಿದರೆ ಕೊಟ್ಟಿಗೆಯ ಮೇಲೆ ಮತ್ತೆ ಜೇನಿನ ಮೋಡವೊಂದು ರೂಪುಗೊಳ್ಳತೊಡಗಿತ್ತು. ನೋಡುತ್ತಿದ್ದಂತೆ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿಹೋದವು. ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ. ಜೇನು ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು. ಅವುಗಳನ್ನು ಸಾಗಿಸಲು ಬಂದ ನೂರಾರು ಚಗಳಿ ಇರುವೆಗಳು ಜೇನುಗೂಡಿರುವ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದವು. ಅದಕ್ಕಾಗೆ ಮೊಟ್ಟೆ ಮರಿ ಹಲ್ಲೆಯ ಸಮೇತ ಗೂಡನ್ನು ತ್ಯಜಿಸಿ ಜೇನುಗಳು ಹೊರಟು ಹೋಗಿದ್ದವು. ಮಂದಣ್ಣನಿಗೆ ನಾನು ಮನದಲ್ಲೇ ಮನಸಾರೆ ಬೈದೆ. ಹಾಳದವನು ಅಗತ್ಯ ಬಿದ್ದಾಗ ಬರಲಿಲ್ಲ ಎಂದು. ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ. ನಾನು ಜೀಪು ನಿಲ್ಲಿಸಿ, ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ? ಕರ್ವಾಲ ಸಾಹೇಬರು ಕೂಡ ನಿನ್ನ ನೋಡಬೇಕಂತ ಇದ್ರು, ಹೇಳಿ ಕಳಿಸಿದ್ರು, ಬರಬಾರ್ದ ಎಂದು ಕೇಳಿದೆ. ಹೇಳಿ ಕಳಿಸಿದ್ದಾರ? ಯಾರು ನನಗೆ ಹೇಳಲೇ ಇಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿ ಪಿಳಿ ಕಣ್ಣು ಬಿಟ್ಟು ನಾಟಕ ಆಡುತ್ತಿದ್ದಾನೆಂದು ನನಗನಿಸಿತು. ಏನು ಹೀಗೆಂದ್ರೆ, ನಾರ್ವೆ ರಾಮಯ್ಯನ ಕೈಲಿ ಹೇಳಿ ಜನ ಕಳಿಸಿದ್ದೇನೆ. ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕೂತಿತ್ತು, ಯಾವುದಾದ್ರೂ ಪೆಟ್ಟಿಗೆ ತಂದು ಕೂಡಿಕೊಡು ಅಂತ. ನಿನ್ನ ಹುಡುಕಿ ಹುಡುಕಿ ಸಾಕಾಯಿತು ಎಂದೆ. ನಾರ್ವೆ ರಾಮಣ್ಣನ ಕೈಲ, ಒಂದಿನೂ ಸಿಕ್ಕಿಲ್ಲ ಅವನು. ಏನಂದ ಅವನು ಎಂದ. ಏನೋ ಚೈತನ್ಯ ಸಂಚಾರವಾದವನಂತೆ ಕಂಡ, ರಾಮಯ್ಯನ ಹೆಸರು ಹೇಳಿದ ಕೂಡಲೇ. ಏನನ್ನಲಿಲ್ಲ, ನಿನಗೂ ಅವನಿಗೂ ಮನಸ್ತಾಪ ಅಂತೆ, ಅದಕ್ಕೆ ಬೇರೆ ಜನ ಯಾರನ್ನಾರನ್ನೂ ಕಳಿಸ್ತೀನಿ ಅಂದ ಅಷ್ಟೆ ಎಂದೆ. ನೋಡಿದ್ರೆ ಅವನ ಬುದ್ಧಿ ಮನಸ್ತಾಪ ಅಂತೆ. ಒಂದು ಚೂರಾರು ಜಗಳ ಆಡಿದೇನ ನಮ್ಮ ಜೊತೆ, ನಿಮ್ಮ ಹತ್ರ ಹಿಂಗೆ ಹೇಳಿದಾನಲ್ಲ, ಏನು ಮನಸ್ತಾಪ ಅಂತ ನೀವೇ ಒಂದು ಮಾತು ಕೇಳಬೇಕಿತ್ತು ಎಂದ. ನಾನು ಯಾಕೆ ಕೇಳಲಿ? ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದವರನ್ನೆಲ್ಲ ಎಳೆಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ. ಅದಿರಲಿ, ಕರ್ವಾಲೋ ಸಾಹೇಬರು ನಿನ್ನ ನೋಡಬೇಕಂತ ಹೇಳಿದರು, ಅವನ ನೋಡಿದ್ಯಾ ಎಂದೆ. ನೋಡಿ ಸರ್, ಕರ್ವಾಲೋ ಸಾಹೇಬರ ಶಿಷ್ಯನಂಗೆ ಇದ್ದೀನಿ. ಅವರ ಕಾಲಾಗಿ ಹೇಳಿದ ಕೆಲಸನೆಲ್ಲ ಕೈಯಾಗಿ ಮಾಡ್ತೀನಿ, ಆದರೂ ನನಗೆ ಹಿಂಗೆ ಮಾಡ್ಬೋದಾ ಎಂದ. ನಾನು ಚಕಿತನಾದೆ. ಇವನಿಗೆ ಎಂಥ ಮೋಸ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ. ಸುಳುಹುಗಳು ಸಿಕ್ಕಬಹುದೆಂದು ಏನಯ್ಯ ಮಾಡಿದ್ರು ಅಂತದ್ದು ನಿಮಗೆ ಎಂದು ಕೇಳಿದೆ. ಒಂದು ಪೀವನ್ ಕೆಲಸ ಬಾಕಿ ಇತ್ತು ಸರ್, ನನಗೆ ಕೊಡಿಸಿ ಅಂತ ಕೇಳಿದರೆ ಅವರ ಜಾತಿ ವಸ್ತ ಒಬ್ಬ ಕ್ರಿಸ್ತನವರಿಗೆ ಕೊಟ್ಟಿದ್ದಾರೆ. ನನಗೆ ಕೊಡಿ ಸರ್ ಅಂದರೆ ನಿಂಗೆ ಯಾಕೋ? ನಿನಗೇನು ಮದುವೆ ಮಕ್ಕಳು ಮರಿ ಏನಿಲ್ಲ, ಸುಮ್ಮನಿರು, ಅವನಿಗೆ ಕೊಡ್ತೀನಿ. ನಿನಗೆ ಪೀವನ್ ಕೆಲಸ ಬೇಡ ಅಂತ ದಬಾಯಿಸಿಬಿಟ್ರು ಸರ್. ಈ ವರ್ಷ ಮ್ಯಾರೇಜ್ ಆಗಬೇಕು ಅಂತ ನಿಶ್ಚಯಿಸಿದೆ. ಈ ಒಂದು ತಿಂಗಳು ಕಳೆದರೆ ಆಮೇಲೆ ಇನ್ನು ಆರು ತಿಂಗಳು ಒಂದೇ ಒಂದು ನಗ್ನ ಮೂರ್ತಾನು ಇಲ್ವಂತೆ ಎಂದ. ಎಲ್ಲವನ್ನೂ ತಂದು ಇವನ ಮ್ಯಾರೇಜ್ಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು. ಎಲ್ರಿಗೂ ಇವನ ಮ್ಯಾರೇಜಿನ ಕಿರಿಕಿರಿ ತಗುಲಿಸಲು ಯತ್ನಿಸುತ್ತಿದ್ದ. ಏನಯ್ಯ ನೀನು, ಕರ್ವಾಲೋ ಸಾಹೇಬರು ನಿನ್ನ ಗುರುಗಳು, ತಿಳುವಳಿಕೆ ಹೇಳಿದ್ದಾರೆ, ಜೇನಿನ ಕೆಲಸ ಕಲಿಸಿದ್ದಾರೆ. ನಿನ್ನ ಕಂಡ್ರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳ್ತಿದ್ದೆ, ಈಗ ನೋಡಿದರೆ ಜಾತಿ ಬುದ್ಧಿ ಮಾಡಿದ್ರು ಅಂತೀಯ, ಹೀಗ ಗುರುಗಳ ಮೇಲೆ ಹೇಳೋದು ಎಂದೆ. ಸರ್, ಸಾವಿರಾರು ರೂಪಾಯಿ ಸಂಬಳದ ಸಾಹೇಬರು ಅವರು, ಅವರಿಗೆ ನನ್ನ ಕಷ್ಟ ಗೊತ್ತಾಗೋದು ಹಾಗೆ ಸರ್? ಸಾಹೇಬರು ಮಕ್ಕಳೊಂದಿಗೆ ಅಲ್ಲ ಕೆಲಸ ಇಲ್ಲ ಅಂತಾರೆ. ನಮ್ಮ ಮನೆಯಲ್ಲಿ ನೋಡಿದರೆ ನಮ್ಮ ತಾಯಿ ವಂಶ ಬೆಳೆಯಲಿಲ್ಲ ಅಂತ ಹೀನಮ್ಮನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡಿಕೊಂಡ. ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕಳುಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು. ಅವನಿಗೆ ಕೊಂಚ ಹುಮ್ಮಸ್ಸು ತುಂಬಲು, ಮಂದಣ್ಣ ನೀನು ಯಾವೂರ ಗಂಡಸು? ಸುಮ್ಮನೆ ಹೀಗೆ ಜೋತುಕೊಂಡು ಜೋಭದ್ರ ಮೋರೆಯಲ್ಲಿ ಓಡಾಡ್ತಿದ್ರೆ ಯಾರು ಕೆಲಸನೂ ಕೊಡಲ್ಲ, ಹೆಣ್ಣು ಕೊಡಲ್ಲ, ಯಾವಳು ನಿನ್ನ ಕೈ ಹಿಡಿಯೋಕ್ಕೆ ಬರೋದೂ ಇಲ್ಲ, ತಿಳ್ಕೊ ಎಂದೆ. ನಾನು ಅವನ ಬಗ್ಗೆ ಸಹಾನುಭೂತಿಪರವಾಗಿ ಮಾತಾಡಿದ್ದೆ ತಡ. ಅವನು ಕರಗಿ ನೀರಾದ. ಸರ್, ನಿಮ್ಮ ಹತ್ರ ಏನು ಸರ್ ಮುಚ್ಚುಮರೆ? ಇಂಥ ಪ್ರಸಂಗ ಎಷ್ಟೋ ಸಿನಿಮಾ ಮಾಡಿದವ್ರು ನೀವು. ನೀವೊಂದು ಮಾತು ರಾಮಣ್ಣನಿಗೆ ಹೇಳಿ ಒಪ್ಪಿಸಿ ಸರ್. ಅವನ ಮಗಳು ನನ್ನ ಹಿಂದೆ ಓಡಿ ಬರೋದಕ್ಕೂ ತಯಾರಿದ್ದಾಳೆ ಸರ್. ನನ್ನ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ. ಅವಳಪ್ಪ ಅವಳನ್ನು ಹಾದಿ ತಪ್ಪಿಸ್ತಾನೆ ಸರ್ ಹಿಂಗೆ ಮಾಡಿ ಎಂದ. ನೋಡೋಣ,

0: ನಾರ್ವೆ ರಾಮಯ್ಯ ಸಿಕ್ಕರೆ ಹೇಳಿ ನೋಡ್ತೀನಿ, ನೀನು ಕರ್ವಾಲು ಸಾಹೇಬರನ್ನ ಒಂದು ಸಾರಿ ನೋಡಿ ಹೋಗು ಎಂದೆ. ಒಟ್ಟಿನಲ್ಲಿ ಇವನ ಪರಿಹರಿಸಲಾಗದ ಕಸಿವಿಸಿ ನೋಡಿ ನನಗೆ ಬೇಸರವಾಯಿತು. ಬರ್ತೀನಪ್ಪ ಎಂದು ಜೀಪು ಸ್ಟಾರ್ಟ್ ಮಾಡಿದೆ. ಫುಟ್ಬೋರ್ಡಿನ ಮೇಲೆ ಬಲಗಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟುಕೊಂಡ. ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ, ಹಾಗಾಗಿ ನನಗೆ ಮಂದಣ್ಣನ ಪರವಾಗಿ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಒಡಿಸುತ್ತಾ ಕೆಲಸ ಮಾಡುತ್ತಿರಬೇಕಾದ್ರೆ ನನ್ನ ಬಳಿಗೆ ನಡೆದು ಬಂದ. ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದೇನೆಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ. ನನ್ನ ಹೆಸರು ಪ್ರಭಾಕರ್ ಎಂದು, ಚಿಕ್ಕಮಗಳೂರಿನಿಂದ ರೇಡಿಯೋ ಮೆಕ್ಯಾನಿಕ್ ಎಂದು, ನಾನು ಕರ್ವಾಲೋರ ಶಿಷ್ಯನೆಂದು ಹೇಳಿದ. ಕರ್ವಾಲೋ ಅವರಿಗೆ ಫೋಟೋಗ್ರಫಿ ಕೆಲಸ ಮಾಡಿಕೊಡುತ್ತಿದ್ದೇನೆಂದು, ಸರ್ಕಾರದ ಗ್ರಾಂಟು ಇನ್ನೂ ಸಿಕ್ಕದಿದ್ದರಿಂದ ತಾನೇ ಎನ್ಲಾರ್ಜರ್ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಶೋಧನಾ ಕೇಂದ್ರದಲ್ಲಿ ಒಂದು ರೂಮನ್ನು ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ. ಏನು ಇಲ್ಲಿವರೆಗೆ ಬರುವಂಥ ಕೆಲಸ ಇತ್ತು? ಕರ್ವಾಲೋ ಏನಾದರೂ ಹೇಳಿ ಕಳಿಸಿದ್ರು ಎಂದು ಕೇಳಿದೆ. ಏನಿಲ್ಲ ಸರ್, ತುಂಬ ದಿನದಿಂದ ನಿಮ್ಮನ್ನು ನೋಡಲಿಲ್ಲಂತೆ. ನೀವೇನು ತೋಟ ಮಾರಿ ಹೊರಟು ಹೋದರೂ ಹೇಗೆ, ನೋಡಿಕೊಂಡು ಬಾ. ಹಾಗೆ ಮಂದಣ್ಣ ಇನ್ನೂವರೆಗೂ ಪತ್ತೆ ಇಲ್ಲ, ಅವನೆಲ್ಲಿದ್ದಾನೆ, ಏನಾಗಿದೆ ಸರಿಯಾಗಿ ತಿಳಿದುಕೊಂಡು ಬಾ ಅಂತ ಹೇಳಿದರು ಎಂದ. ನನಗೆ ಮಂದಣ್ಣನ ಮೇಲೆ ಕೋಪ ಬಂತು. ಎಂಥ ಹಲ್ಕ ರಾಸ್ಕಲ್ ರೀ ಅವನು, ಅವತ್ತು ದಾರಿಯಲ್ಲಿ ಸಿಕ್ಕಿದ್ದ, ಹೋಗಿ ಕರ್ವಾಲೋ ಸಾಹೇಬರನ್ನು ನೋಡು ಅಂತ ಹೇಳಿದ್ದೆ. ಆಯಿತು ನೋಡ್ತೀನಂದವನು, ಹೋಗಿಯೇ ಇಲ್ಲ ನೋಡಿ. ನೀವು ಕರ್ವಾಲೋರಿಗೆ ಹೇಳಿ, ಅವನನ್ನು ನಾವು ಈ ಥರ ಕೇಳಿಕೊಂಡು ಓಡಾಡಿದ್ದರಿಂದಲೇ ಆ ಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ. ನೀವು ಹೇಳೋದಕ್ಕೆ ಮೊದಲೇ ಹೇಳಿದೆ ಸರ್, ಅವನಿಗೆ ಚರ್ಬಿ ಹೆಚ್ಚಾಗಿದೆ, ನೀವು ಸುಮ್ಮನಿರಿ, ಇನ್ನೊಂದು ದಿನ ಅವನೇ ಹುಡುಕಿಕೊಂಡು ಬರ್ತಾನೆ ಅಂತ. ಅದಕ್ಕೆ ಅವರು, ಇದೆಲ್ಲ ಚೆಲ್ಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲ್ ಹುಡುಗಿಯರೇನೋ, ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈದು ಬಿಟ್ರು ಸರ್ ಎಂದು ಪ್ರಭಾಕರ್ ಹೇಳಿದ. ಸರಿ ಕಣ್ರಿ, ಜವಾಬ್ದಾರಿಯುತವಾಗಿ ವರ್ತಿಸೋಣ ಅಂದರೆ ಈ ಕೊಂಗ ಹೀಗಾಡ್ತಾನಲ್ಲ, ಈಗಾಗಲೇ ಕರ್ವಾಲೋ ಸಾಹೇಬರು ಇವನ ಜೊತೆ ತಿರುಗಾಡೋದನ್ನು ನೋಡಿ ಎಲ್ಲ ತಲೆಗೆ ಒಂದೊಂದು ಥರ ಮಾತಾಡ್ತಾರೆ, ಇನ್ನು ಇವನ್ನ ಕೊಬ್ಬಿಸಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ರೆ ಎಂದೆ. ಅದ್ಯಾಕೆ ಹೇಳ್ತೀರಿ ಸರ್, ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೆಯನ್ನು ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ, ಪೊಲೀಸ್ನವರು ಅವನ್ನ ಕರೆಸಿ ಜೋರು ಮಾಡಿದ್ರಂತೆ. ಆಮೇಲೆ ಕರ್ವಾಲೋಗೂ ಮಂದಣ್ಣನಿಗೂ ಬಹಳ ವಿಶ್ವಾಸ ಅಂತ ತಿಳಿದು ನನ್ನ ಹತ್ರ CID ಬಂದು ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ಥರ ಸಂಬಂಧ ಅಂತ ಒಂಥರ ಕೇಳಿದ. ಆಮೇಲೆ ಅವತ್ತಿನ ದಿನಾನೇ ಕರ್ವಾಲೋ ಯಾಕೆ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ ಕೇಳಿದ. ನಾನೇನಂತ ಹೇಳಲಿ ಸರ್, ಕರ್ವಾಲೋ ವಿಜ್ಞಾನ, ಅವರ ಸ್ಪೆಸಿಮೆನ್ ಕಲೆಕ್ಷನ್ನು, ಅದು ಇದು ಹೇಳಿದೆ. ಅವನಿಗೇನೂ ಅದರ ತಲೆಬುಡ ಅರ್ಥ ಆದಂತೆ ಕಾಣಲಿಲ್ಲ. ಮಂದಣ್ಣನ ದೆಸೆಯಿಂದ ನೋಡಿ ಸರ್, ಇವೆಲ್ಲ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ. ಮಂದಣ್ಣ ಮೂಡಿಗೆರೆಯಲ್ಲಿ ಸಿಕ್ಕು ನನಗೆ ಕರ್ವಾಲೋರ ಬಗ್ಗೆ ಹೇಳಿದ್ದನ್ನು ಹೇಳಲೋ ಎಂದು ಯೋಚಿಸಿದೆ. ಪ್ರಭಾಕರ್ ಸೂಕ್ಷ್ಮ ಬುದ್ಧಿಯ ತರುಣನಂತೆ ಕಂಡ, ಶಾಂತ ಸ್ವಭಾವದವನಂತೆ ನಿಧಾನಿಯಂತೆ ಕಂಡ, ಅಗತ್ಯವಿದ್ದಷ್ಟು ಮಾತ್ರ ಮಾತಾಡ್ತಿದ್ದ. ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಬಹಳ ವಿಷಯಗಳನ್ನು ಹೇಳಬಹುದೆನಿಸಿತು. ಅವನಿಗೆ ಮಂದಣ್ಣನಿಗೆ ಕೋಪ ಬಂದಿರುವುದಕ್ಕೆ ಕಾರಣವನ್ನು, ಅವನ ಮ್ಯಾರೇಜಿನ ಗೊಂದಲವನ್ನು ವಿವರಿಸಿದೆ. ಓಹೋ, ನಮ್ಮ ಹುಡುಗಿದೊಂದು ಫೋಟೋ ಓಡಿಸಬೇಕು, ಸಿನಿಮಾ ಸ್ಟಾರ್ ಹಂಗೆ ತಕ್ಕೊಡ್ಬೇಕಂತ ಸುಮಾರು ಕ್ಯಾಲೆಂಡರ್ ಫೋಟೋಗಳನ್ನೆಲ್ಲ ತಂದುಕೊಂಡು, ಇದರಾಗೆ ಯಾವ್ದು ಚೆನ್ನಾಗಿದೆ ಹೇಳು ಪ್ರಭಾಕರಣ್ಣ ಅಂತ ವಿಮರ್ಶೆ ಮಾಡ್ತಾ ಕೂರ್ತಿದ್ದ ಸರ್. ಅತ್ಯಂತ ಹಗುರ ಬುದ್ಧಿಯ ಮಂಗಣ್ಣನ ರೀತಿ ಮಂದಣ್ಣನ ಚರ್ಯೆಗಳಿದ್ದು, ಕರ್ವಾಲೋಯಲ್ಲಿ ಈ ಮಂದಣ್ಣೆಯಲ್ಲಿ, ಪ್ರಭಾಕರ ಎಲ್ಲಿ ನಾನೆಲ್ಲಿ, ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ. ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದಾರೆಂದು ಕಾಣುತ್ತದೆ. ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸಿದೆವು. ಪ್ಯಾರನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವೆ ರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು. ರಾಮಯ್ಯ ಲಘುಬಗೆಯಿಂದ ಬಂದ. ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದುದೆಲ್ಲವನ್ನು ಹೇಳಿದೆ. ರಾಮಯ್ಯನಿಗೆ ನಾವೆಲ್ಲ ಸೇರಿ ಈ ಹಳ್ಳಿ ಮುಕ್ಕ ಮಂದಣ್ಣನಿಗೆ ಮದುವೆ ಮಾಡಿಸಲು ಹೊರಟಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಹಾಗೆ ಸಂಶಯವೂ ಆಗಿರಬಹುದು. ಅಲ್ಲ ಸ್ವಾಮಿ, ಹುಳ ಹುಪ್ಪಟೆ ಹಿಡಿದುಕೊಂಡು ಬೀದಿ ತಿರುಗ್ತಾ ಇದ್ದಾನೆ ಅವ. ನಿಮ್ಗೇನೋ ಭಾಳ ಬೇಕಾದವನಿರಬಹುದು, ಆದರೆ ನಮಗೇನು ಫಾಯ್ದೆ ಹೇಳಿ ಅದರಿಂದ? ಇವ ಹುಳ ಹುಪ್ಪಟೆ ಮಂಗಮುಸಿ ಅಂತ ಕಾಡು ತಿರುಗ್ತಾ ಸಾಹೇಬರಿಗೆ ಸಪ್ಲೈ ಮಾಡ್ತಿದ್ರೆ ನನ್ನ ಮಗಳು ಹೊಟ್ಟೆಗೆ ತಣ್ಣೀರು ಹುಯ್ಕೋಬೇಕಾಗುತ್ತೆ. ಇಂಥವನಿಗೆ ಹೆಣ್ಣು ಕೊಟ್ಟು ಮಗಳ ಬಾಯಿಗೆ ಮಣ್ಣು ಹಾಕಿದ ಅಂತ ನಾಳೆ ನನಗೆ ಒಂದು ನಿಷ್ಠೂರ ಬರಬಾರ್ದು ನೋಡಿ. ನಾವು ಕರ್ವಾಲೋರ ಜೊತೆ ಕೀಟ ಪ್ರಪಂಚದ ಪರಮಾದ್ಭುತಗಳನ್ನು ಅನ್ವೇಷಿಸುತ್ತಿದ್ದೇವೆಂದು ತಿಳಿದಿದ್ದರೆ ರಾಮಯ್ಯ ಹುಳು ಹುಪ್ಪಟೆ ಇಟ್ಕೊಂಡು ನನಗೆ ತಟಕ್ಕನೆ ನಮ್ಮೆಲ್ಲರ ನಡವಳಿಕೆಗಳಿಗೆ ತೀರಾ ಹಾಸ್ಯಾಸ್ಪದವಾಗಿ ಕಾಣಬಹುದಾದ ದೃಷ್ಟಿಕೋನವೂ ಬಂದಿದೆ ಎನ್ನಿಸಿತು. ನಾನು, ರಾಮಯ್ಯ, ಹುಳುಹುಪ್ಪಟೆ ವಿಚಾರ ತಿಳಿಬೇಕಂತಾನೆ ಕರ್ವಾಲರಿಗೆ ಸರ್ಕಾರ 1,500 ರೂಪಾಯಿ ಸಂಬಳ ಕೊಡ್ತಿದೆ, ಅದನ್ನು ನೀನು ಅಷ್ಟೊಂದು ಉದಾಸೀನ ಮಾಡಿ ನೋಡಬೇಡ. ಅದಿರಲಿ, ನಿನ್ನ ಏಲಕ್ಕಿ ತೋಟಕ್ಕೆ ಹುಳು ಬಿದ್ದು ದರಿದ್ರ ಹಿಡಿದು ಪಾಪರಾಗಿ ತಾನೇ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದದ್ದು, ಅದನ್ನು ಮರೆತು ಬಿಟ್ಟಿಯಾ ಎಂದೆ. ಸರ್ಕಾರ 1,500 ರೂಪಾಯಿ ಕೀಟಶಾಸ್ತ್ರಜ್ಞರಿಗೆ ಕೊಡುತ್ತಿದೆ ಎಂದು ಪ್ರಸ್ತಾಪಿಸಿದ್ದು ಒಳ್ಳೆಯದೇ ಆಯಿತು. ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ. ತನ್ನ ಧಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ ಇರ್ಬೋದ್ರಪ್ಪ, ಯಾರಲ್ಲಂತಾರೆ. ಮುಖ್ಯ, ನಾಳೆ ದಿನ ನನ್ನ ಮಗಳಿಗೆ ಒಂದು ತೊಂದರೆ ಆಗಬಾರ್ದು ನೋಡಿ. ನೀವು ದೂರದವರು, ನಿಮಗೆ ಮಂದಣ್ಣ ನಿನ್ನೆ ಮೊನ್ನೆ ಪರಿಚಯ, ನಿಮಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ. ನಾನು ಹುಡ್ದಾಗಿಂದ ಅವನ ನೋಡ್ತಿದ್ದೀನಿ. ಅವನವ್ವ ಅವನ್ನ ಮುಂದೆ ಬರಬೇಕು ಅಂತ ಭಾಳ ಪಾಡ್ಬಟ್ಲು. ಈ ಕಳ್ಳ ನನ್ನ ಮಗ ಹುಟ್ಟಾಗಿಂದಲೂ ತಿರುಗೋದೇ ತಿರುಗೋದು. ಒಂದ್ಸಾರಿ ಮನೆಯಲ್ಲಿ ಜಗಳಾಡಿ ಮನೆ ಬಿಟ್ಟು ಹಾವುಗೊಲ್ಲರ ಜೊತೆ ಓಡೋಗಿದ್ದ. ಪ್ರಭಾಕರ್ ಹೇಳಿದ, ಆ ಹಳೆ ಕತೆ ಕಟ್ಟಿಕೊಂಡು ಏನಾಗಬೇಕಾಗಿದೆ ರಾಮಯ್ಯ? ನಾನು ಸರ್ಕಸ್ ಕಂಪನಿಯವರ ಜೊತೆ ಓಡೋಗಿದ್ದೆ, ಹಾಗಂತ ನಾನು ಹಾಳಾಗಿ ಹೋದ್ನೋ ಏನೋ? ಕರ್ವಾಲು ಸಾಹೇಬರು ಹಂಗೆಲ್ಲ ಒಬ್ಬರನ್ನ ಹಾಳು ಮಾಡೋರಂತಲ್ಲ. ಮಂದಣ್ಣ ಈಗ ನೀನು ಹೆಣ್ಣು ಕೊಡೋದಿಲ್ಲ ಅಂದಿದ್ದಕ್ಕೆ ಬೇಜಾರಲ್ಲಿದ್ದಾನೆ. ತಾನಾಗೇ ಬಂದವನ್ನ ಬೇಡ ಅಂತ ಹೇಳಿ ಆಮೇಲೆ ನೀನು ಮತ್ತೊಬ್ಬರ ಮನೆ ಬಾಗಿಲಿಗೆ ಹೋಗಿ ಹೊಸೆಯೋದು ಹೇಗಿದೆ? ಯೋಚನೆ ಮಾಡು. ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನ ಮರ್ಮಕ್ಕೆ ತಾಕಿತೆಂದು ಕಾಣುತ್ತದೆ. ಅದು ಸರಿ ಸ್ವಾಮಿ, ಆ ಕೊಂಪೆಯಲ್ಲಿದ್ದಾನೆ. ಅಲ್ಲಿಗೆ ಹೆಣ್ಣು ಕೊಡೋದಂದ್ರೆ ಸುಡುಗಾಡಿಗೆ ಕಳಿಸಿದಂಗೆ ಮಕ್ಕಳನ್ನ. ಎಲ್ಲರೂ ಹಿಂಗೆ ಪೇಟೆ ಕಡೆ ಒಂದು ನೌಕರಿನಾದರೂ ಇದ್ದಿದ್ರೆ ನಾನು ಗಟ್ಟಿ ಮನಸ್ಸು ಮಾಡ್ತಿದ್ದೆ ಎಂದ. ಕರ್ವಾಲು ಸಾಹೇಬರು ಹೇಳಿದ್ರಂತೆ, ನಿಂಗೇನು ಹೆಣ್ರಿಲ್ಲ ಮಕ್ಕಳಿಲ್ಲ, ನಿಂಗೆ ಯಾಕೆ ನೌಕರಿ ಅಂತ. ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂದಂಗೆ ಆಗಿದೆ ನೋಡು. ನೀನು ಒಂದು ಮಾತು ಕರ್ವಾಲು ಸಾಹೇಬರಿಗೆ ಹೇಳಿ ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡು, ಎಲ್ಲ ಸರಿಯಾಗ್ತದೆ ಎಂದೆ. ಏನು ಸರಿ ಹೋಗ್ತದೋ ಏನು ಕತೆನೋ. ಆ ಮಂದಣ್ಣ ಬೇರೆ ಅಪ್ಪ ಸತ್ ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು. ನಾನೂ ಬಡವ, ಬಹಳ ಜನಕ್ಕೆ ಸಮಜಾಯಿಸಿ ಮಾಡಬೇಕಾಗುತ್ತೆ ಎಂದು ಮಂದಣ್ಣನ ಜನ್ಮ ವೃತ್ತಾಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ. ನನಗೆ ಈ ಮಾತನ್ನು ನಿಲ್ಲಿಸಬೇಕೆನಿಸಿತು. ಹಂಗೆಲ್ಲ ಹೇಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ. ಅವಕ್ಕೇನು ಕೊನೆ ಮೊದಲಿಲ್ಲೋಲ್ಲ. ನೀನು ಬೇಕಾದರೆ ಈಗಿಂದೀಗಲೇ ಹೋಗಿ ನಿನ್ನ ವಿಷಯ ಏನು ಹೇಳ್ತಾರೆ ಕೇಳು, ಆಗ ಗೊತ್ತಾಗುತ್ತೆ ಕಂಡೋರ್ ಮಾತಿಗೆ ಏನು ಬೆಲೆ ಕೊಡಬೇಕಂತ ಎಂದೆ. ನಾನು ಯಾವ ಉದ್ದೇಶವೂ ಇಲ್ಲದೆ ಹೀಗೆ ಹೇಳಿದ್ದೆ, ಆದರೆ ನಾರ್ವೆ ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ. ಗಟ್ಟಿಯಾಗಿ ಹೇಳ್ತಾರೆ, ಹೇಳ್ದೇನು, ಹೆಣ್ಣು ಹೆತ್ತವರ ಕಷ್ಟ ಸುಖ ಹೆಣ್ಣು ಹೆತ್ತರಿಗೆ ಗೊತ್ತು, ಮಾಡಿದವರ ಪಾಪ ಆಡಿದವರ ಬಾಯಾಗಂತೆ, ಇಲ್ಲಿ ತನಕ ಬರೋ ಹಂಗೆ ಬೊಗಳಿದ್ರಂದ ಮೇಲೆ ಎಂದು ಗಾಬರಿಯಾಗಿ ಕೂಗಿದ. ನನ್ನ ಹತ್ರ ಯಾರೂ ಏನೂ ಹೇಳಿಲ್ಲೋ ರಾಮಯ್ಯ, ಸುಮ್ಮನೆ ಲೋಕಾರೂಢಿ ಹಾಗಂದೆ ಅಷ್ಟೆ ಎಂದು ಸಮಾಧಾನ ಮಾಡಲೆತ್ನಿಸಿದೆ. ಹೇಳಿ ಬಿಡಿ, ಹೇಳಿದ್ರೆ ನನಗೇನು ಹೆದರಿಕೆಯ, ಕಳ್ಳನ ಮನಸ್ಸು ಹುಳುಹುಳ್ಗಂತೆ, ನನಗೇನು ಎಂದು ಒದರಾಡಿದ. ಯಾವುದೋ ನನಗೆ ಗೊತ್ತಿಲ್ಲದ ಸಮಾಚಾರವೊಂದನ್ನು ನನ್ನ ಮಾತು ಕೆದಕಿತ್ತು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.
1: ಎಸ್ ಮುಂಗ್ಳರ ಜುನಾಚ ನೂತರ್ಕೇರ್ ಪ್ರಸರತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಾಳಿಂದ ಒರಾಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜೆ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್.

0: ಬೇತೆ ಬೇತೆ ರಂಗೋಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪಾವನ ಕಾರ್ಯಕ್ರಮ
1: ನಿಕುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು ಇತ್ತೆ ತುಳು ಪ್ರಸಾರ ಇನಿತ ತುಳು ಪ್ರಸಾರಡು ಬಿನ್ನೇರ್ ನೊಟ್ಟುಗು ಪಾತ್ರ ಕತೆ ಕೇನ್ಗ ಶ್ರೋತೃಳೆ ನಮ್ಮ ಇನಿತ ಬಿನ್ನೇರ್ ಶ್ರೀ ದಯಾನಂದ ಶೆಟ್ಟಿ ಕಾವೂರು ಮೇರ್ ವಿಶೇಷ ಚೇತನ ಜೋಕ್ಲೆನ ಪೋಷಕರಿನ ಸಂಘದ ಅಧ್ಯಕ್ಷರಾದುಲ್ಲೆರ್ ಅಂಚನೆ ಒಂಜಿ ವಿಶೇಷ ಚೇತನ ಬಾಲದ ಪೋಷಕಿರ್ಲ ಆದುರ್ಲೆರ್ ಬಲೆ ಅರೇನು ಇನಿತ್ತ ಬಿನ್ನಿರ್ ನೊಟ್ಟುಗು ಪಾತ್ರಕತೆ ಈ ಕಾರ್ಯಕ್ರಮಗೂ ಮೋಕ್ಯಡ್ ಎದುಕೊನುಗ ದಯಾನಂದ ಶೆಟ್ಟಿ ಸರ್ ನಮಸ್ಕಾರ.
2: ನಮಸ್ತೆ.
1: ಇನಿತ್ತ ನಮ್ಮ ಬಿನ್ನಿರ್ ನೊಟ್ಟುಗು ಕಾರ್ಯಕ್ರಮಗೂ ಇರೇನು ಮೋಕ್ಯಡ್ ಎದುಕೊನು ಎಂಕ್ಲು ಎಂಚಲ್ಲರು
2: ಸೌಖ್ಯ
1: ಯಾನು ಎಂಚೌಲ್ಲರಂದು ದಾಯಕೆ ನಿನ್ಪನ್ನಗ ಈರು ಒಂಜಿ ವಿಶೇಷ ಚೇತನ ಬಾಲ್ಯದ ಪೋಷಕಿರ್ಲ ಆದುಲ್ಲರ್ ಇರಿಗೊಂಜಿ ಬಾಲ ಉಂಡತೆ ಪತ್ತೊಂಜು ವರ್ಷದ ಸಾಮಾನ್ಯವಾಯಿನ ಒಂಜಿ ಬಾಲಿನ ತೂವನ್ನನೆ ಒಂಜಿ ಮಲ್ಲ ವಿಶೇಷ ಸಂಗತಿ ಪನುಲಿ ಅಂಚ ಒಪ್ಪುನಗ ಈರ್ ಒಂಜಿ ವಿಶೇಷ ಚೇತನ ಬಾಲನ್ ತೂವೊಂದುಲ್ಲರ್ ಆಗಿತ್ತೆ ಪತ್ತೊಂಜು ವರ್ಷ ಅಂದ್ ಪನ್ಪರ್ ಎಂಚ ಜೀವನ ಎಂಚ ನಡತದ್ ಬತ್ತನ್
2: ಇರ್ದು ಬಕ್ಕದ ಪರಿಸ್ಥಿತಿ ತುಂಬ ಬರೀ ಕಷ್ಟ ಅಡು ಪೋಪ್ನಂಚ ಪರಿಸ್ಥಿತಿ ಪಂಡ ನಾರ್ಮಲ್ ಜೋಕ್ಲೆ ಹೋಲಿಸಂದ ಪ್ರತಿಯೊಂಜಿಕ್ಲ ಈ ಜೋಕ್ಲ ಪಿರೋಡೆ ಪೋಡಾಪುಂಡು ಬೌದ್ಧಿಕ ನ್ಯೂನ್ಯತೆ ಐತಿ ನಡೆದ ಹತ್ರ ಹೂವೇ ಕೆಲಸ ಲಕ್ಲನ ಕೆಲಸ ನಕ್ಲೆ ಮಲ್ಪರೆ ಸಾಧ್ಯ ಆಪುಚ್ ಅಪ್ಪೆ ಆತನ ಅಮ್ಮೆ ಆಕ್ಲ ಪಿರೋಡೆ ಪೋಡಾಪುಂಡು ಬೇತೆ ಕುಟುಂಬಕ್ಕೆರ್ಲ ಒಂಜತ್ತೊಂಜಿ ರೀತಿ ಆಯ್ನ ಮಿತ್ ಕಣ್ಣ ದೀದೆ ಪೋಡಾಪುಂಡು ಅದು ಬದುಕ ಕಷ್ಟ ಉಂಡು ಬೇತೆ ಜೋಕ್ಲೆಗೆ ಹೋಲಿಸಲಂದಾಂಡ ನಮ್ಮ ಪ್ರತಿ ಒಂಜಿ ಇಲ್ಲ ನಮ್ಮ ಬದುಕದ ಒಂಜಿ ಬದುಕು ಪೋಪುನಂಚಿನ ಸಾಧಿ ಉಂಡು ಅವು ತಿರ್ಗದು ಪಿರಬರ್ಪುನಂಚಿನ ಪರಿಸ್ಥಿತಿ ಉಪ್ಪುಂಡು ಅಂದ್ ಅವು ಏರೇ ಅದುಪ್ಪಡು ಮಸ್ತ್ ಜೋಕುಲು ಉಳ್ಳೇರು ನನ್ನೆಲ್ಲ ಇತ್ತೆಲ್ಲ ಮಸ್ತ್ ಜೋಕುಲಿಂಚಿನ ಪುಟ್ಟೊಂದುಳ್ಳೇರು ದಯಪಂಡ ವೈಜ್ಞಾನಿಕವಾದನಕ್ಕೆ ಸಂಪೂರ್ಣವಾದ ಸಾಧಿ ತಲ ಮರ್ದು ಸರಿಮಲ್ಪುನಂಚಿನ ಮುದೇಕನೋದು ಸಾಧ್ಯ ಆತಿಚಿ ಅದು ಎಂಕುಲವೇನೆ ಸ್ವೀಕಾರ ಮಲ್ತೊಂದು ದುಂಪೋಪುನಂಚಿನ ಪ್ರತಿವರೆಗಳ ಈ ಅಂಗವಿಕಲ ಪಂಡ ಈ ಬೌದ್ಧಿಕ ದುಪ್ಪಡು ಬೇತೆ ಬೇತೆ ವೈಕಲ್ಯತೆತ್ತಿನ ಜೋಕುಲ್ನ ಪೋಷಕೇರು ಅಕುಲೈಕ್ ಮಾನಸಿಕವಾದ ತಯಾರಾದ ದುಂಬು ಪೋಡ್ ಅಂಚನೆ ಆಯ್ತು ಒಟ್ಟಿಗೆನೆ ಬಹುಮುಖ್ಯವಾದ ಈ ಸೊಸೈಟಿ ಈ ಸಮಾಜ ಎಂಚಿನಂಡ ಅಕುಲೈಕ್ ಪ್ರಾಧಾನ್ಯತೆ ಕೊರಡು ಇನಿ ಮಾತೆರ್ಲ ಎಂಜಿನ ಮಾತೆರ್ಲ ಬಲಿಪು ನೆಟ್ಟೆ ಉಳ್ಳೇರು ನಡತೊಂದು ಪೋಪುನಕ್ಲೊಟ್ಟಿಗೆ ನಡಪೋಡು ಅತ್ತಂದಂಡ ಮೆಲಾನೆ ಪೋಪುನಕ್ಲಂಟಿಗೆ ಮೆಲಾನೆ ಪೋಡು ನಡಪೆರ ಸಾಧ್ಯ ಆವಂದಿನಕ್ಲಿನ ದಿರ್ತೊಂದು ಪೋಡು ಕೈಪತ್ತೊಂದು ಪೋಡು ಅನ್ಪಿನ ಉದಾರತೆ ಸೊಸೈಟಿಡ್ ಕಡಿಮೆ ಒಂದುಂಡು ಅವು ಸರಿಯತ್ತೆ ಗೌರವ ಬೋಡು ಇನಿ ಅಂಗವಿಕಲರು ಅತ್ತಂದಂಡ ಬೌದ್ಧಿಕ ವೈಕಲ್ಯತೆ ತಿನಕ್ಲಮಿತ್ತೆ ತತ್ಸಾರ ಮನೋಭಾವನ ನಮ್ಮ ತೂಪ ದಯಪಂಡ ಮಾತೆರೆಗ್ಲನೆತ್ತ ಅನುಭವ ಒಪ್ಪುಜಿ ಅನುಭವ ಆಯ್ನಕ್ಲಿ ಮಸ್ತ್ ಬೇನೆಡ್ ಉಪ್ಪೇರು ಬೇಜಾರಡ್ ಉಪ್ಪೇರು ಅದಪ್ಪನಾಗ ಆ ಬೇಜಾರಡ್ ಒಂಜಿ ಸಮಾಜ ಲಾಯ್ತೊಟ್ಟಿ ಕೈಜೋಡಿಸೋಡು ಅನ್ಪನ ಅಭಿಪ್ರಾಯ.
1: ದಯಾನಂದ ಶೆಟ್ರೆ ಒಂದೇ ತಬಗೇಟು ನಮ್ಮ ನನಾತ್ ಪಾತ್ಯರ್ಗೆ ಒಂದಿರ್ನ ವಿಶೇಷ ಅನುಭವ ಒಂಜು ವಿಶೇಷ ಚೇತನ ಬಾಲದೊಟ್ಟುಗೂ ಇರ್ನ ಜೀವನ ನಡತೊಂದುಪ್ಪುನಂಚಿನ ಒಂಜು ವಿಶೇಷ ಅನುಭವ ನೀರ್ ಪಂಡರು ಅಂತೆ ಪಂಡರು ಇಂದೇ ತಬಗೇಟಿ ಅನ್ನನಾಥ್ ಕೇನ್ವೆ ಇತ್ತೆ ಇರ್ನ ಪಿನ್ನೆಲದ ಬಗೆಟ್ ಪನ್ಲಿ ಇರ್ ಒಲ್ತಾರ ದಾದ ಇರ್ನ ಉದ್ಯೋಗ ಐತ ಬಗೆಟ್ ಪನ್ಲಿ
2: ಕಾವೂರ್ ಕೈತಲ್ ಪಂಜಿಮುಗೇರು ಪನ್ಪನ ಏರಿಯಾಡು ಎನ್ನ ವೈಯಕ್ತಿಕ ಉದ್ಯೋಗ ಉಂಡು ಒಂಜಿ ಎಲೆಕ್ಟ್ರಿಕಲ್ ಕೆಲಸ ಬಕ್ಕ ಬೇತೆ ಪಂಡ ಇತ್ತೆದ ಪರಿಸ್ಥಿತಿ ಹೂವೇ ಒಂಜಿ ಮಲ್ಲ ಉದ್ಯೋಗ ಸ್ವಂತ ಉದ್ಯೋಗ ಅವಡ ಬೇತೆ ವೈಕ್ಲ ಪೋಯರಾಪುಜಿ ಎಲ್ಲೆಲ್ಲ ಉದ್ಯೋಗ ಮಲ್ಪೋಡಾಪುಂಡು ಅಂಚದಪ್ಪನಾಗ ಈ ರೀತಿ ಬದುಕು ಸಾಗೊಂದುಂಡು
1: ಇತ್ತೆ ಇರೇಗ ಒಂಜಿ ಬಾಲೆ ಮೇಂಚೊಲ್ಲೆತೆ ಎಂಚಪುದರ್ ಪಂಡರ್ ಬಾಲೆ
2: ಅಮನ್
1: ಅಮನ್ ಬನ್ಪಿನ ಬಾಲೆ ವಿಶೇಷ ಚೇತನ ಬಾಲೆ ಈ ಬಾಲ ಅತ್ತ ಅಂದ್ರೆ ಇರೇಗ
2: ಮಲ್ಲ ಮಗಲು
1: ಎಡ್ಡೆಡ್ ಕಲ್ತೊಂದುಲ್ಲೆ ಇಂಚ ಇರ್ನ ಈ ಅಮನ್ಗ್ ಇರ್ನ ಬಾಲೆಗ್ ಉಪ್ಪು ನಂಚಿನ ಅವು ಓ ಕಾಯಿಲೆ
2: ಡಾಕ್ಟರ್ ಲೈಕ್ ಇಂಟಲೆಕ್ಚುಯಲ್ ಡಿಸೇಬಿಲಿಟಿ ಬಂದ್ಪೇರು ಪಂಡ ಬೌದ್ಧಿಕ ನ್ಯೂನತೆ ಕಲಿಕಾ ನ್ಯೂನತೆ ಬಂದ್ಪೇರು ಬೇತೆ ಬೇತೆ ಅಂಡ್ ಆಟಿಸಮ್ ಉಂಡು ಬಕ್ಕ ಬೇತೆ ಬೇತೆ ರೀತಿದ ಬೌದ್ಧಿಕ ವೈಕಲ್ಯತೆ ಬೇತೆ ಬೇತೆ ನಮೂನೆ ಇಂಟಲೆಕ್ಚುಯಲ್ ಡಿಸೇಬಿಲಿಟಿ ಪಂಡ ಕಲಿಕಾ ನ್ಯೂನತೆ
1: ಇಂಟಲೆಕ್ಚುಯಲ್ ಡಿಸೇಬಿಲಿಟಿ
2: ಪಂಡರಿ
1: ಆಟಿಸಮ್ ಪಂಡದಾದ ಪನ್ನಗ ಡಾಕ್ಟರ್ ನಕುಲ್ದಾದ ಪನ್ಪಿನ್ ಪನ್ನಗ ಆ ಬಾಲೆಗ್ ಬೇತೆ ಕಳ್ಳಪ್ಪ ಇಂಟ್ರಾಕ್ಷನ್ ಮಲ್ಪರೆ ಪಂಡ ಸಂವಹನ ಮಲ್ಪರೆ ಪಾತ್ರಕತೆ ಮಲ್ಪರೆ ಕಷ್ಟ ಪಂಡತೆ ಈ ಬಾಲೆನ ಎಲ್ಲಿಡ್ದಿಂಚಿ ಈರ್ ತೂಂಬತ್ತಿನಾರತೆ ಎಂಚ ನಿಕ್ಲೆಗೆ ಶುರುಕು ಆಟಿಸಮ್ ಇತ್ತುಪ್ಪು ಇಜ್ಜಿಡ ಇಂಚಿನ ಒಂಜಿ ನ್ಯೂನ್ಯತೆ ಇತ್ತುಪ್ಪು ಬಂದು ಗೊತ್ತಾಯ್ ನಿಂಚ
2: ಇಂಕ್ಲೆಗೆ ಸಾಧಾರಣ ಮೂಜಿ ವರ್ಷದ್ದು ಬಕ್ಕ ಆಯನ ಒಂಜಿ ಮಾಮೂಲಿ ನಡತೆ ನಡವಳಿಕೆ ಕಡಿಮೆ ತೋಜೊಂದು ಬತ್ತನ ಬೇತೆ ಜೋಕುಲ್ ಲೆಕ್ಕ ಬಣ್ಣ ಎಲ್ಲಿಡೆ ಲಕ್ಕದು ಉಂತು ನಾವಡ ಪರಪ್ಪು ನಾವಡ ನೆಟ್ಲ ವಿಳಂಬ ಬತ್ತಿತ್ತೇನೆ ನಿಧಾನ ಆಯ್ತೇನೆ ಇದಕ್ಕೆ ಮೂಜಿ ವರ್ಷ ಈ ಬಕ್ಕಲ ಒಂಥರ ಹಠ ಬುಲಿಪುನು ಬಕ್ಕ ಬೇತೆ ಜೋಕುಲ್ ಲೆಕ್ಕ ಒವೇ ರೀತಿದ ಸಂವಹನ ಎಲ್ಲ ಕಡಿಮೆ ಆಡಿ ಅದನ್ನ ಸಮಸ್ಯೆ ಉಂಡು ಒಂದು ತೋಜಿ ಅಪ್ಪಗ ಹಿರಿಯಕ್ಕಲು ಬೇತಕ್ಕಲು ಮತ ಬಂದ ಪೇರು ಇಜ್ಜಪ್ಪ ಇಲ್ಲಿಯಪ್ಪನಗ ಉಪ್ಪುಂಡು ಅಂಚೇನೆ ಬಕ್ಕ ಮಲ್ಲನಗ ಸರಿಯಾಪೇರು ಕೆಲವು ಜೋಕುಲ್ ಉಪ್ಪುಂಡು ಒಂದು ಅಂಡ ದುಮ್ಮು ದುಂಪು ಅನಗ ಇಂಕ್ಲೆಗೆ ರೇಟ್ ಡಾಕ್ಟರ್ ನಡೆ ಬಕ್ಕ ಪೋಯ ಡಾಕ್ಟರ್ ವಿಚಾರ ಮಲ್ಪುರ ಪಂಡೇರವು ಆಯ್ಕೆ ಟ್ರೈನಿಂಗ್ ಸ್ಕೂಲ್ ಉಪಾಡ್ಲಿ ಮಲ್ಲ ಸಮಸ್ಯೆ ಅಂದಲ್ಲ ಪನ್ಪು ಜರಿಯರ್ಲ ಸರಿಯಾಪುಣ್ಣು ಸರಿಯಾಪುಣ್ಣದೇ ಬಂದ ಪೇರು ಅಂಡ ದುಂಬು ಮಲ್ಲ ಒಂದು ಪೋನಗನ ಇಂಕ್ಲೆಗೆ ಗೊತ್ತಾಣಂದು ಅದು ಸುಲಭಡು ನಾರ್ಮಲ್ಗೆ ಬರ್ಪುನತ್ತು ಆಯನ ಕೆಲಸ ಕಾರ್ಯಾಲಯ ಮಲ್ತವನ್ ಪೋಪಿನಾತ್ ಇಂಕುಲ್ ತಯಾರು ಮಲ್ಪೋಡು ಬಕ್ಕ ಇಂಕುಲ್ ಆಯನೊಟ್ಟಿಗೆ ಬೇರೆ ಓಡು ಪನ್ಪುನ ಒಂಜಿ ಮನಸ್ಥಿತಿಗೆ ಬರ್ರೆ ಕಾರಣ ಆತನ
1: ಒಂದು ನಿಕುಲು ಆಯ್ ಲೆಪ್ಪುನಗ ಒಂಜಿ ಸೈಡ್ ತೂವೊಂದಿತ್ತು ಜೆ ಅಂಚಪುರ ಒಂಜಿ ಸಮಸ್ಯೆ ಇತ್ತು ಉಂದತ್ತ ಅಂದೆ ದೈಹಿಕವಾದ ನಮ್ಮ ತೂನಗ ಬೇತೆ ಬೇತೆ ಅಂಗೋಲ ಇಡದಾದಂಡಲ
2: ವ್ಯತ್ಯಾಸ ಕೊರತೆ ಸಾಮಾನ್ಯವಾದ
1: ಏತ್ನೇ ವರ್ಷದ ಪಾತೆರ್ರೆ ಶುರು ಮಂತೀನಿ
2: ಪಾತೆರ್ರೆ ಇತ್ತೆಲ್ಲ ಪಾತೆರು ಹೆಚ್ಚು
1: ಮೊಕ ನಿಕುಲು ಎಂಚ
2: ಪಾತೆರುಚೆಂಕ್ಲು ಪನ್ನಲ್ಲ ಅರ್ಥ ಕೆಲವು ಮಾತ್ರ ಅಲ್ಲಿತ್ತೆನ್ನ ಇತ್ತೆ ಮಂತೆ ಮಲ್ಲಾಯಿ ಬಕ್ಕ ಅಂದ್ರೆ ಈಗ ಒಂದು ಮೆಡಿಸಿನ್ಲ ಕೊರ್ಪುಣ್ ಕೆಲವು ಮಾನಸಿಕ ನೆಕ್ ಕೊಡೋದು ಹಠ ಜಾಸ್ತಿ ಪುನೆಕ್ ಒಂಜಿ ವೈದ್ಯಕೀಯ ಅನ್ನೆಲ್ಲ ಉಂಡ ಈಗ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಉಂಡು ಆ ರೀತಿ ಇತ್ತಪ್ಪ ಪಾತೆರ್ನೆಲ್ಲ ಸ್ಟಾರ್ಟ್ ಮಲ್ದಿಜೆ ಇಂಚ ಪಾತೆರಡು ಬಂದ್ಪುನ ಮೆದುಳು ಆಕ್ಟಿವೇಶನ್ ಆಗಿ ಕೇನ್ ಉಂಡು ಅಂಡ್ ಕೇಂಡಲ್ಲ ಅವೇನ ಬ್ರೈನ್ ಇಡವು ವರ್ಕ್ ಆಗೊಂದಿಚ್ಚು
1: ಪಂಡ ಇರ್ ಪನ್ಪಿನಿ ಮೆದುಳುಡು ಪಾತೆರ್ರೆ ಗಾತ್ರ ಉಪ್ಪು ನಂಚಿನ
2: ನರತ್ತ ದೋಷಡು ಇಂಚ ಒಂದು
1: ಕಷ್ಟತೆ ಇಂಚಿನ ಜೋಕ್ಲೇನ ಮಲ್ಪನ ಆಂಡಲ ಪನ್ಲೆ ದಯನಂದರೆ ಇತ್ತೆ ಉನ್ನಿನ್ ಪುರ ಗೊತ್ತು ಮಲ್ತನ್ನ ಗೊತ್ತಾನಗ ಮಸ್ತ್ ಬೇಜಾರ ಅಪ್ನತೆ
2: ಅಂದೆ ಎಂಕ್ಲೆಗಿ ಅಂಡ ಪ್ರಶ್ನೆ ಇಂಚಿನ ಬಂಡ ಹಂಚಿನ ಜೋಕ್ಲು ಮಸ್ತ್ ಜನ ಉಲ್ಲೇರು ಇಂಕ್ಲ ಆ ಪ್ರಪಂಚಕ್ಕೆ ಪೊಗ್ಗಿ ಬಕ್ಕ ಪಂಡ ಕ್ಲೇನ್ ಸರಿ ಮಲ್ಪೋಡು ಬಂದ್ಪುನ ವೈದ್ಯರ ನಡೆ ಪೋನಾಗ ಅದನ್ನ ಅಂಡ ಟ್ರೈನಿಂಗ್ ಸೆಂಟರ್ಗೆ ಪೋನಾಗ ಅದನ್ನ ಆ ಶಾಲೆಲೆಗೆ ಪೋನಾಗ ಇಂಕ್ಲೆಗೆ ಮಸ್ತ್ ಜನ ತಿಕ್ವೇರು ಇಂಕ್ಲ ಹಂಚಿನೇ ಅಕ್ಲೇ ಇಂಕ್ಲೆಗೆ ಒಂಥರ ರಿಲೇಷನ್ ಲೆಕ್ಕ ತೋಜ್ವೇರು ಆಮೇಲೆ ಸೊಸೈಟಿಡು ಈ ರೀತಿಯ ಜೋಕ್ಲನ ಬಗ್ಗೆ ಒಂಥರ ನಾರ್ಮಲ್ ಜನಕ್ಕೆ ಒಂಥರೆಲ್ಲ ಸಸಾರ ಮನವ ಒಪ್ಪುಂಡು ಆತಂದಂಡ ಒಂಥರ ವಿಶೇಷವಾಗಿ ತೂಪೇರು ದಾನೆ ಹಂಚ ದಾನೆ ಹಂಚ ಬಂದು ಅಕ್ಲೆಗೆ ಗೊತ್ತು ಪೂಜಿ ಮುಂಚಪ್ಪನ ಎಂಕ್ಲೆಗಳ ಐಡು ದುಮ್ಮ ಎಂಕ್ಲೆಗಳು ಗೊತ್ತು ಪೂಜಿ ಎಂಕುಲ ಅವೇ ಮನಸ್ಥಿತಿ ಹಿಡಿತ ಎಂಕುಲ ಮಾತನ್ನ ಇಟ್ಲ ಸ್ಪೀಡ್ ಪೋಪುನ ಅಂಜಿನ ಪರಿಸ್ಥಿತಿ ಹಿಡಿತ ಎಂಕ್ಲ ಜೋಕ್ಲಿ ಈತ ಮಾರ್ಕ್ ದಿಪ್ಪುಡು ಈತ ನೋವಡು ಮತ್ತಲ್ಲ ಎಂಕ್ಲ ಮಿತ್ ಮಿತ್ತೆ ತೊಗೊಂದಿತ್ತ ಅಂಡ ಇಂಚಿನ ಜೋಕುಲು ಮಸ್ತು ಉಳ್ಳೇರು ನಮ್ಮ ದೇಶವ್ಯಾಪಿ ಉಳ್ಳೇರು ಮಾತಮೇಟ್ಲ ಇದ ಸಮಸ್ಯೆ ತಿನ್ನಕುಲು ಉಳ್ಳೇರು ಬಂದ್ಪುನ ಎಂಕ್ಲೇ ಗೊತ್ತಾಂಡು ಮಲ್ಲ ವಿಷಯದ ಲತ್ ಅಂದು ಪ್ರಪಂಚೋಡ್ ಇತ್ತಿನಾನೆ ಬಾಬಾ ಜೀವ ಸಂಕುಲಲುಂಡು ಅಂಚಿನ ಇಂದುಲ ಒಂಜಿ ವಿಶೇಷ ಚೇತನರ್ಲ ಒಂಜಿ ಜೀವ ಸಂಕುಲನೇ ಬಂದ್ಪುನ ಮನಸ್ಥಿತಿ ಇದು ಎಂಕ್ಲು ಬೈದ
1: ಪಂಡ ಕಷ್ಟ ಇತ್ತಂಡಲ್ಲ ಸಹಜವಾದ ಸ್ವೀಕಾರ ಇತ್ತ ಐದು ಬೊಕ್ಕ ಶಾಲೆ ಪೋಂದುಲ್ಲೆ ಆಯ್ತ ವಿಷಯ ಬನ್ನಿ
2: ಐದು ಕೆಲವು ಟ್ರೈನಿಂಗ್ ಸೆಂಟರ್ ಮತ್ತ ಪಾಡಿಯ ಅವಳು ಒಂದು ಗಂಟೆ ಕ್ಲಾಸ್ ಮತ್ತ ಉಪ್ಪು ನಾವು ಹೆಚ್ಚಿನ ಇಂಕ್ಲೆಗೆ ಬೆನಿಫಿಟ್ ತೋಜಿ ಎಲ್ಲೆಲ್ಲ ಕೆಲವು ಚಟುವಟಿಕೆ ಮಲ್ತೇಡಲ್ಲ ಮತ್ತೆ ದಿನ ಪೋನಾಗ ಮದತ್ ಪೋಪುಂಡ ಈಗ ಐ ಕಂಟಿನ್ಯೂ ಮಲ್ತೊಂದು ಪೋಪುಚಿ ಅತ್ತಂದ ಬೆತ್ತೆ ರೀತಿದ ಅವು ಸಾಧ್ಯ ಆಯ್ತು ಇಂಕ್ಲೆಗೆ ಬೋರ್ಡದ ಇಂಕ್ಲೆ ವಿಶೇಷ ಚೇತನ ಶಾಲೆಗೆ ಸೇರ್ಪಾಯ ಬಕ್ಕ
1: ಓಲ್ ಪನ್ಲಿ ಐತ ವಿಷಯ
2: ಸಾನ್ನಿಧ್ಯ ಶಾಲೆ ಬಂದು
1: ಅಲ್ಪದಾದ ಪುರ ಕಲ್ಪವೇರ್ ಮಕ್ಕಳು
2: ಅವ್ಳು ಅಕ್ಲೆಗೆ ಬೋರ್ಡ್ ಆಯ್ನಂಚಿನ ಕೆಲವು ಆಕ್ಟಿವಿಟಿ ಲೇನ್ ಕಲ್ಪವೇರ್ ಆಕ್ಟಿವಿಟಿ ನಾರ್ಮಲ್ ನೆಕ್ ಬರೆಯರೆ ಗುರ್ತ ಬತ್ತು ನಂಚಿನ ಲೆಪ್ಪುನಕ್ಕೆ ನಂಚಿನ ವನಸ್ ಮಲ್ಪು ನಂಚಿನ ಅಥವಾ ವಾಶ್ರೂಮ್ ಪೋಪು ನಂಚಿನ ಈ ರೀತಿದ ಅಕ್ಲ ವೈಯಕ್ತಿಕ ಕೆಲವು ಅಗತ್ಯತೆ ನಂಚಿನ ಉಂಡ ಅವೇಕ್ ಬೋರ್ಡ್ ಅದೇ ಟ್ರೈನಿಂಗ್ ಕೊರ್ಪೇರ
1: ಬೇಸಿಕ್
2: ಬೇಸಿಕ್ ಮಕ್ಕ ಒಂದ ಇಂಪ್ರೂವ್ಮೆಂಟ್ ಇತ್ತಿನ ಜೋಕ್ಲಿಗೆ ಎಜುಕೇಶನ್ ಎಲ್ಲ ಕೊರ್ಪೇರ್ ಅಕ್ಲ ಸ್ಟೈಲ್ ಬಟ್ ಬೇತೆ ಬೇತೆ ಕೆಟಗೇರಿದ ಜೋಕ್ಲು ಉಪ್ಪೇರು ಒಂದೇ ಲೆಕ್ಕ ಆತು ಬೌದ್ಧಿಕ ಮಾತ್ರ ಕೆಲವರು ಬೌದ್ಧಿಕವಾದ ಸರಿ ಉಪ್ಪೇರು ಅಂಡ ದೈಹಿಕವಾದ ಸಮಸ್ಯೆ ಉಪ್ಪುಣು ಮತ್ತೊಂದಂಡ ಬೆತ್ತೆ ಬೆತ್ತೆ ಕಲ್ಪು ನೆಟ್ಟು ಕೆಲವರಿಗೆ ಒಂತೆ ಒಂತೆ ಓದ್ಯಾರೆ ಬರ್ಯಾರೆ ಪಾತ್ಯಾರೆ ಬರ್ಪುನ ಜೋಕ್ಲು ಉಪ್ಪೇರು ಅಂತ ಇಂಪ್ರೂವ್ ಇತ್ತೇನೆ ಅಕ್ಲಿಗೆ ಎಜುಕೇಶನ್ ತಿಕ್ಕೊಂಡು ಬೇತೆ ಬೇತೆ ರೀತಿದ ಒಂದು ಟ್ರೈನಿಂಗ್ ಅಲ್ಲಿ ಅವ್ಳು ಉಪ್ಪುಂಡು
1: ಇತ್ತ ಅಡೆಗೆ ಸೇರಿ ಬೊಕ್ಕ ಇರೇಗ ಒಂದು ಎಡ್ಡೆ ಅಂದ್ರೆ ತೋಜುಣ
2: ಅಂದ್ ಒಂದು ಮಸ್ತ್ ಎಡ್ಡದು ಬಂಡ ಅದು ಎಡ್ದು ಹಠ ಅಂದು ಮತ್ತೆ ಮಸ್ತ್ ಇಪ್ಪುಂಡು ಆ ಜೋಕ್ಲಿಗೆ ನಮ್ಮ ಅವಳು ಪಾತ್ಯನಿಗೆ ಬೊಬ್ಬೆ ವಾಡ್ವೇರು ಕಂಟ್ರೋಲ್ ತಿಕ್ಕೊಂತ ಜೇರು ನಿರ್ದು ಬಕ್ಕ ಮಸ್ತ್ ಇಂಪ್ರೂವ್ಮೆಂಟ್ ತೋಜೇರು ಅವ ಮಾತ್ರ ಎಂಕ್ಲೆ ಮಾತ್ರ ಗೊತ್ತಾಪನ ತಂದೆ ನಾರ್ಮಲ್ ಜೋಕ್ಲ ಪಪ್ಪ ಮಗ ಅವು ಗೊತ್ತಾವ ಅಂದು ಅಕ್ಲ ಇಂಪ್ರೂವ್ಮೆಂಟ್ ದಾದಪ್ಪ ಎಂಕ್ಲೆಗೆ ಮಾತ್ರ ಗೊತ್ತಾವ
1: ಇತ್ತೆ ಈ ರೇಕಡ ಪಾತೆರ್ನ ಪನಿಯರು ಆಯಿ ಪಾತೆರ್ ಶುರು ಮಲ್ದ ಜೇನ್ ಆಯ್ಗೆ ಬಡಾಪಿನ ಇಜ್ಜಿಡ ವಾಶ್ರೂಮ್ ಪೋಡಾಂಡ ಇಂಚಾಯ
2: ವಾಶ್ರೂಮ್ ದ ಓಲ ಗೊತ್ತು ಮಲ್ಪೂಜೆ ಬಕ್ಕ ಬಡವ ಅನ ಕೆಲವು ಮಲ್ಪು ಬುಲಿಪ್ವೆ ಒಂಥರ ಹಠ ಮಲ್ಪು ಲೆಕ್ಕ ಬುಲಿಪುನ ವೈಟ್ ಗೊತ್ತಾಪುನ ಎಂಕ್ಲೆ ಬಡವ ಒಂದುಂಡದ ಅನ್ನ ಬನ್ ಎಂಕ್ಲೆ ಇತ್ತ ಜಾಸ್ತಿ ಐಕ ಅವಕಾಶ ಕೊರ್ಪುಜ ಅಂಡ್ಲ ಕೆಲವೊಂದು ಸಂದರ್ಭ ಒಂತೆ ಲೇಟ್ ಅಂಡ ಮತ್ತೆ ಬುಲಿಪುನ ಇಂಜ ಮತ ಬಕ್ಕ ಬಾಜಲ ಅಂಡ ಒಯ್ತಂಪು ಪೆಂಚ ಕೈಟ್ ಪದ್ದದು ಇಂಚ ಮತ ಕೆಲವು ಉಂಡು ಇಂಪ್ರೂವ್ಮೆಂಟ್ಸ್ ಉಂಡು
1: ಇತ್ತೆ ನಿಕಲು ಡಾಕ್ಟರ್ನ ಕಂಡ ಪಾತೇರ್ನಗ ಅಕುಲು ಮುಕ್ಲಿ ನನಾತಿ ಇಂಪ್ರೂವ್ ಮಲ್ಪನಂಚಿನ ದಾದಾಂಡಲ ಒಂಜ ಸಾಧ್ಯತೆ ಉಂಡು ಅಂಚಪುರ ಸಲಹೆ ಕೊರ್ಪುಚಿರೆ ದಾದ
2: ಆರಂಭಡು ಪನ್ಪೇರ್ ಅಕುಲು ಅಂಡ ಇಂಕುಲು ಮಾನಸಿಕವಾದ ಗಟ್ಟಿಯಾಯಿ ಬಕ್ಕ ಇಂಕುಲೆ ನಿರ್ಧಾರ ಮಲ್ಪು ದಾದ ಪಂಡ ಇಂದು ಏತಿ ಇಂಪ್ರೂವ್ ಆವು ಪನ್ಪುನ ಸಾಧ್ಯ ಪಂಡ ನೂದಿಕ್ಕು ನೂದು ಅತಂದ್ರೆ 50% ಅನ್ನಲ ಬದಲಾವಣೆ ಆವು ಪನ್ಪುನ ಇಂಕುಲೆ ದಲ್ಲ ಗ್ಯಾರಂಟಿ ಪಂದ್ರ ಆಪುಚಿ ಆಯರ್ಲ ಯಾವ ಏಜ್ ಮಲ್ಲ ಒಂದು ಕೊನ್ನಾಗ ಒಂದು ಇಂಪ್ರೂವ್ಮೆಂಟ್ ಆದ್ಕೊಂಡು ಅಂಡ ಜೀವನ ಪರ್ಯಂತ ಏನಾಡಲ್ಲ ಸಹಾಯ ಆಕ್ಲೆಗೆ ಬೋಡೆ
1: ಬೋಡೆ ಬೋಡೆ ಅಂಡಲ ದಾದಂದು ಏನು ಪನ್ನಗ ಇತ್ತೆ ಅಪ್ಪ ಅಮ್ಮ ಲೆಪ್ಪು ನಡೆ ಮುಟ್ಟ ಅಂಡಲ ಅಂಚ ದಾದಂಡಲ ಮರ್ದು
2: ಅಂಚಿನದಲ್ಲ ಮೆಡಿಸಿನ್ ಬಂದಿಚ್ಚಿ ಆಕ್ಲೆಗೆ ಟ್ರೈನಿಂಗ್ ಇಂಪಾರ್ಟೆಂಟ್ ಸ್ಪೀಚ್ ಥೆರಪಿ ಆಕ್ಯುಪೇಷನ್ ಥೆರಪಿ ಬೇತೆ ಬೇತೆ ರೀತಿಯ ಥೆರಪಿಲ್ ಉಂಟು ಅವೇನು ಕೊರ್ನೊಂದು ಐತ ಮುಖಾಂತರ ಬರೋಡ ತಂದೆ ಬ್ರೈನ್ಗೆ ಹೋಗಿ ಟ್ರೀಟ್ಮೆಂಟ್ ಕೊರ್ಪುಣಂಚಿನ ಹೂವೇ ಎಂದು ವ್ಯವಸ್ಥೆ ಇಚ್ಚು
1: ಇತ್ತೆ ಆಯನ ಕಾಂಡೆ ಹಿಡ್ದಿಂಚಿದ ಚಟುವಟಿಕೆ ಎಂಚೋಪುನ್ ಕಾಂಡೆ ಲಕ್ಕುನ
2: ಜಪ್ಪು ಜಪ್ಪು ಲಕ್ಕ ಓಡಪ್ಪನ ಇಂಕುಲು ಕುಲ್ ಕೊಡ ಬೇಗ ಲಕ್ಕ ಓಡಪ್ಪ ಅಕ್ಕದ ಬಕ್ಕ ಇಂಕ್ಲೆ ಬ್ರೇಕ್ಫಾಸ್ಟ್ ಮತ್ತೆ ಬಾ ಕೊರೋಡು ಇಂಕ್ಲೆ ಟಾಯ್ಲೆಟ್ ಅದಲ್ಲಿ ತಂಪೋಡು ಅತ್ತಂದ ಬೇತೆ ವ್ಯವಸ್ಥೆ ಮಲ್ಪೋಡು ಬಕ್ಕ ಸ್ಕೂಲ್ ಉಪಾಯನ ಸ್ಕೂಲ್ ಇಜಿನ ಇಲ್ಲ ಆಯನ ಅತಿಗೆ ಒಪ್ಪಿ
1: ಇತ್ತೆ ದಯಾನಂದ ಶೆಟ್ರೆ ಇತ್ತೆ ಒಂದು ರಡ್ನೇ ಬಾಲೆ ತೀರ್ನ ಇತ್ತೆ ಸುರೂತ ಬಾಲೆ ಮಲ್ಲ ನಂಗೆ ನಮ್ಮ ಜೀವನ ಒಂಜಿ ನಮೂನೆ ಇತ್ತು ಒಮ್ಮೆ ಪುಟ್ಟಿ ಬೊಕ್ಕ ನಂಕ ಕೆಲವು ಫಂಕ್ಷನ್ ಲಿಗೆ ಪೋರೆ ಅಪ್ಪಜಿ ಬೊಕ್ಕ ಇರ್ನ ಒಂಜಿ ಕಾರ್ಯಕ್ರಮದ ಅದೊಂಡು ಅವೆನ್ಲ ಒಂಜಿ ನಮ್ಮ ಮಿತಿ ಇಟ್ಟು ಮಲ್ಪುಡ ಮುಂದೆ ತ ಬಗ್ಗೆ ಟೆನ್ ನನಗ ಇರೇಗಿತ್ತೆ
2: ಪಂಡ ಯಾನು ಉರಿಯತ್ತಿ ಸಮಾಜ ಉಪ್ಪು
1: ಅಂತ ನಮ್ಮ ಇಲ್ಲ ನಮ್ಮನೆ ತಗೊಂಡೆ
2: ಪಂಡ ಸೊಸೈಟಿ ಇಡ್ತು ನಗ ನಮಗ ಮಾತೆ ಕ್ಲ ಇನ್ವಾಲ್ವ್ಮೆಂಟ್ ಮಲ್ಪರ ಅಪ್ಪಜಿ ಮಾತ ಕಾರ್ಯಕ್ರಮ ಪೋಯರ ಅಪ್ಪಜಿ ಇತಿಮಿತಿ ಉಪ್ಪುಂಡು ಬೊಕ್ಕ ಜಾಸ್ತಿ ದುಡಿಮೆ ಮಲ್ಪುಡ ಅಪ್ಪುಂಡು ಅಕ್ಲ ಖರ್ಚು ಉಪ್ಪುಂಡು ಅಕ್ಲೆಗ್ಲೆ ಟೈಮ್ ಕೊರಡ ಹಾಕೊಂಡು
1: ಟೈಮ್ ಕೊರಡ
2: ಇದು ಮತ್ತೆ ಒಂಜಿ ವಿಶೇಷವಾದ ಬದುಕು ಎಂಕ್ಲೆ ಹೊಸ ಆರಂಭ ಆತಂಡು ಐಟೆ ಪೋವಂದಿಲ್ಲ ಅವನು ದಯಪಂಡ ಎಂಕ್ಲು ಒರಿಯಪ್ಪುನ ಈ ಸೊಸೈಟಿ ಮಸ್ತ್ ಜನ ಉಲ್ಲೇರು ಮತ್ತೆ ಇವರೆಲ್ಲ ನಿಟ್ಟಿಡೆ ಪೋವಂದಿಲ್ಲೇರು ನಾರ್ಮಲ್ ಅವನು ಪೋ
1: ಈರವಿನ ಸಹಜವಾದ
2: ಸ್ವೀಕಾರ
1: ಈರ ಸಹಜವಾದ ಸ್ಪೀಕರ್ ಮಲ್ದರ್ ಅಂಡ್ಲ ಅಮ್ಮ ಬಂಡ ಅಮ್ಮನೆ
2: ಅಮ್ಮಗೆ ಒಂಜಿ ಬೇಜಾರುಂಡು
1: ದಾದ ಬಂದಿರಾರ
2: ಅವರಿಗೆ ಮಗನ ಭವಿಷ್ಯ ಇಂಚ ಪನ್ಪನ ಎಂಕ್ಲೇಡ್ ಬಕ್ಕ ಎಂಕ್ಲೇಡ್ ಬಕ್ಕ ದಾದಾವು ಪನ್ಪನ ಒಂಜಿ ಟೆನ್ಷನ್ ಉಂಡು ಸಹಜವಾದ
1: ಒಂದು ಬಾಲ್ಯದ ಒಂಜಿ ಅಮ್ಮೆರಾದ ಇರ್ಪಾತಿರ ಒಂದತ್ತ ಅಂದೆ ಇರು ಇಂಚಿನ ಜೋಕುಲ್ನ ಪೋಷಕರನ ಸಂಘದ ಅಧ್ಯಕ್ಷ ಆದುಲ್ಲರು ಒಂದು ನಿಗಲ ಈ ಸಂಘದ ಬಗ್ಗೆ ನಂಗೆ ಕೊಂಚ ಪನ್ಲೆ
2: ದಯಪಂಡ ಇಂಚಿನ ವರ್ಗ ಅಕ್ಲೆಗೆ ಒಂಜಿ ಸಹಾಯ ಬೊಡೆಬೋಡು ಅವು ಎತೆ ಆರ್ಥಿಕವಾದ ಗಟ್ಟಿ ಇತ್ತನ್ನೆಲ್ಲ ಗಟ್ಟಿ ಜಿಂಡ್ಲ ಅಕ್ಲನ ಪರವಾದ ಪಾತೇರ್ ನಕ್ಲು ಅಕ್ಲನ ಪರವಾದ ಧ್ವನಿಲಕ್ಕ ಅವನಕ್ಲ ಅಗತ್ಯ ಉಂಡು ಈ ಸೊಸೈಟಿ ಯಾನು ಈ ಎನ್ನ ಅನುಭವದ ಬಕ್ಕ ಎಂಕ ತೀರಿ ನಂಚಿನ ಇನಿ ಬೇತೆ ಬೇತೆ ಸಂಘಟನೆಯಲ್ಲಿ ಮಾತ ಉಪ್ಪು ದೃಢವಾದ ಉಂತದ್ದು ಅಂಗವಿಕಲರ್ ಪಂಡ ಖಾಲಿ ಬೌದ್ಧಿಕ ಮಾತ್ರ ಆತು ದೈಹಿಕ ಅಂಗವಿಕಲರ್ಲೇರು ಕಾರ್ ಇಜ್ಜಿ ನಕ್ಲು ಕಣ್ಣು ಇಜ್ಜಿ ನಕ್ಲು ನಡಪೆರಾವ ನಿನಕ್ಲು ಜೈ ದಿನವಲೆ ಎತ್ತಿ ನಕ್ಲು 100% ಬೇರೆತ್ತಿದ ಚಲನ ಎದುರ್ತೊಂದೆ ಪೋಡು ಬೌದ್ಧಿಕವಾದ ಸರಿ ಪೂಜೆ ಕೆಲವರಿಗೆ ಆ ಸ್ಥಿತಿ ಇಟ್ಲ ಕಣ್ಣು ತೋಚ ದಿನಕಲ್ಲ ಒಪ್ಪಿರು ಎರಡು ಅವಲಂಬಿತ ಆದ ಪೋಡು ಮಂಚಿನಟ್ಟು ಮಸ್ತ್ ಜನ ಬಡವೇರುಲ್ಲರು ಅಕ್ಲೊಟ್ಟಿಗೆ ಅಪ್ಪತ್ತ ನಮ್ಮ ಉಪ್ಪಡೆ ಹಾಕ್ಬೋದು ಹೊರಿಯಾಂಡಲ್ಲ ಅಥವಾ ಎರಡು ಜನ ಉಪ್ಪಡೆ ಹಾಕ್ಬೋದು ಅಕ್ಲಿಗೆ ಆ ಮಾಸಿಕ ಆದಾಯ ಗಳಿಸ್ಯಾರೆ ಸಾಧ್ಯ ಆಗ್ಬೋದು ಅಪ್ಪಗ ನೆತ್ತ ಬಗ್ಗೆ ಸರಕಾರ ಒಂಜಿ ಗಂಭೀರವಾದ ಆಲೋಚನೆ ಮಾಡ್ಕೊಂಡು ಇಲ್ಲಿ ಉಪ್ಪಿನಂಚಿನ ವ್ಯವಸ್ಥೆ ಹೆಚ್ಚಿನ ಉಂಡ ಕಡಿಮೆ ಒಂಜಿ ಮಾಸಾಸನ ಉಂಡು ಏಳೋದು ಎನ್ಮನೋದು ಒಂಜರ ಸಾರ ಮೊಟ್ಟ ಉಂಡು ಮಾಸಿಕವಾದ ಸಾಧ್ಯ ಯಾವ ಆಯ್ತ ಒಟ್ಟಿಗೆ ಬಿ ಪಿ ಎಲ್ ಕಡ್ಡಾಯ ಬಂದು ಮಲ್ತದೆ ಬಿ ಪಿ ಎಲ್ ಕಾರ್ಡ್ ಇತ್ತಿನಕ್ಲಿಗೆ ಮಾತ್ರ ಅಂಗವಿಕಲರ್ ಪೆನ್ಷನ್ ಎತ್ತೋ ಕಾರಣವಾದ ಹತ್ರ ಬಿ ಪಿ ಎಲ್ ಕಾರ್ಡ್ ಎತ್ತಿಕೊಂಡು ಇತ್ತೆಲ್ಲ ಏರಿಯಾಗ್ಲಿ ಅರ್ಜಿ ಪಾಂಡ ಓರಿತ್ತದ ಬಿ ಪಿ ಎಲ್ ಕಾರ್ಡ್ ಕೊರ್ಪಿನ ಮಾನದಂಡ ಸರ್ಕಾರ ವರ್ಷ ವರ್ಷ ಕಡಿಮೆ ಮಾತಾಡ್ ಪಂಚಪ್ಪನ ಮಕ್ಕಳ ಪರಿಸ್ಥಿತಿ ಇದಾದ ಬೇತೆ ರಾಜ್ಯಗಳಲ್ಲಿ ಬಿ ಪಿ ಎಲ್ ಕಡ್ಡಾಯ ಮಲ್ಪುಜೇರಿ ಕೇರಳ ತಮಿಳ್ನಾಡು ಮುಜಿಸರ ಮತ್ತ ಪೆನ್ಷನ್ ಕೊರ್ಪೇರು ಅವನು ಆದಾಯ ಮಿತಿ ಇನ್ಕಮ್ದ ಮಿತಿ ಕೊಟ್ಟೆ ಅವೇನು ಮಾತ್ರ ಬದಲಾವಣೆ ಮಲ್ಪಡ ಬ್ಯಾಂಕ್ಲ ಬೇಡಿಕೆ ಉಂಡೈಕೆ ಮಾಡೋದು ಹೋರಾಟ ಲೈಕ್ಲು ಮಲ್ತೊಂದಿಲ್ಲ ಅದಪ್ಪನ ಸರ್ಕಾರ ಬಗ್ಗೆ ಗಂಭೀರವಾದ ಆಲೋಚನೆ ಮಾಡ್ಕೊಡು. ಇನ್ನಿ ಫ್ರೀ ಬಸ್ ಕೊಡ್ತೇನೆ ಯಾರಿಗೆ ಲೇಡೀಸ್ಗೆ ಫ್ರೀ ಬಂದು ಮಾತ್ರ ಮೆಟ್ಲ ಕೊಡ್ತೇನೆ ಅಂಡ್ ಅಂಗವಿಲಕ್ಕೆಲ್ಲರಿಗೆ ಫ್ರೀ ಫ್ರೀಕ್ ಒಂದು ಇತಿ ಮಿತಿ ಉಂಟು ಪಾಸ್ ಇದೇ ಕಿಲೋಮೀಟರ್ ನೂರು ಕಿಲೋಮೀಟರ್ ನೂತೈದು ಕಿಲೋಮೀಟರ್ ಬಂದ ಒಂಜಿ ವ್ಯವಸ್ಥೆ ಇರ್ತದೆ ಜನ ಕರ್ನಾಟಕದ ಮಸ್ತ್ ದುರ್ಬಲವಾದ ಈ ರೀತಿ ಸರಿಯತ್ ಎತ್ತ ಬಗ್ಗೆ ಜನಕೊಲ್ಲ ಪಾತ್ರೆರಡು ಇನ್ನು ದಾದಾ ತನ್ಪಂಡ ರಾಜಕಾರಣಗಳ ಆಳುನ ವ್ಯವಸ್ಥೆಗಳನ್ನು ಅಂಗವಿಕಲರ ಬಗ್ಗೆ ಆತದಲ್ಲ ಗಂಭೀರವಾಗಿ ನಿಲ್ಲಿಸಿ ಅಕ್ಕಳು ಕೇನು ಜೇರು ಅಕ್ಕಳು ಒಗ್ಗಟ್ಟಾಪು ಜೇರು ಇನ್ನು ದಾದಾ ತನ್ನ ಈ ಜಾತಿದ ಸಂಘಟನೆ ಒಟ್ಟಾದ ಒಂದು ಡಿಮಾಂಡ್ ಮಾಡ್ತೇರಡ ಇನ್ನು ರಾಜಕಾರಣ ಐತ ಬಿರೋಡ್ ಗೊತ್ತಿರು ಆಯ್ತ ಬಗ್ಗೆ ಪಾತ್ರೆ ಬೇರು ಅಕ್ಕಳ ಡಿಮಾಂಡ್ ಅನ್ನು ಈಡೇರಿಸ್ತಾ ಇರ್ತಿರು ಅಂದ್ರೆ ಅಂಗವಿಕಲ ವರ್ಗ ಇರಲ್ಲ ಅಕ್ಕಳ ಧ್ವನಿ ಇಚ್ಚಿ ಇನ್ನು ಚುನಾವಣೆ ಸಂದರ್ಭ ಆಶ್ವಾಸನೆ ಎಲ್ಲ ಕೊಡ್ತೇನೆ ಒಂದು ಪತ್ರ ಈಗಡೆ ಬರ್ಕೊಂಡು ರಾಜಕೀಯ ಪಕ್ಷದ ಇಂಗ್ಲೆಂದು ಮಲ್ಕೋ ಮಲ್ಕೋ ಆಯ್ತು ಓಲ್ ಅಂಗವಿಕಲರ್ನ ಬಗ್ಗೆ ಆಯ್ತು ಪ್ರಸ್ತಾವನೆ
1: ಪಂಡ ದಯಾನಂದ್ ಶೆಟ್ರೆ ಈರ್ನ ಪಾತ್ರನು ಪಾತ್ರದ ನಡು ಟ್ಯಾನರ್ ಪಾತ್ರವೆ ಪಂಡ ಅಂಗವಿಕಲರ್ಲ ನಮ್ಮ ಈ ಸಮಾಜದ ಒಂಜಿ ಭಾಗ ಅಕಲಿಗ್ಲ ಅಕಲ್ಲನೇ ಆಯ್ನ ಗೌರವ ಒಂದು ಅಕಲು ಅಕಲ್ನ ಇಲ್ಲದಕ್ಕಳಿಗೆ ಏತ ಅಕಲ್ನ ಜವಾಬ್ದಾರಿ ಉಂಡ ನಮ್ಮ ಸಮಾಜ ಉಳ್ಳ ಆಯ್ತನೆ ಆಕೆ ಜವಾಬ್ದಾರಿ ಉಂಡು ಅವಿನ ಸಮಾಜ ಅಲ್ಲದೇತ ನೋಡು ನಮ್ಮ ಸರ್ಕಾರ ಅಲ್ಲದೇತ ನೋಡು ಅಂತಂದ್ರೆ ಏರ್ಪಂತೆ ನನ್ನ ಪನ್ನಗ
2: ಒಟ್ಟಿಗೆ ಕೇಂದ್ರ ಸರ್ಕಾರ ಕನ್ನಡ 2017 ಡಿಸೇಬಲ್ ಆಕ್ಟ್ ಬಂದು ಜಾರಿ ಮಾಡಿದ್ರು ಕೇಂದ್ರ ಸರ್ಕಾರ ಡಿಸೇಬಲ್ ಆಕ್ಟ್ ಬಂದಿದೆ ಆಯ್ತು ಒಂದೇ ರೀತಿ ಡಿಸೇಬಲ್ ವ್ಯಕ್ತಿಗೆ ಒಳ್ಳ ಹಲ್ಲ್ಯಾಂಡ್ ದಂಡ ಕಾನೂನು ಒಂದು ವಿಶೇಷವಾದ ನ್ಯಾಯತಿ ಕೂಡ ಮಸ್ತ್ ಅವಕಾಶ
1: ಅವೇ
2: ರೀತಿ ಅಕ್ಕಳಿಗೆ ಸವಲತ್ತು ಕೊರ್ಕೊಳಲ್ಲ ಇನ್ನು ಇದಾದ್ರೆ ಬಣ್ಣ ಒಂದು ಕಚೇರಿಗೆ ಕೊಡು ದಂಡ ಅಂಗವಿಕಲರಿಗೆ ಒಂದು ವೇಳೆ ನಡಕರ ಆಯ್ತಿದ್ದ ವೀಲ್ ಚೇರ್ ಕೊಡು ದಂಡ ಅವ್ನು ರ್ಯಾಂಪ್ ವ್ಯವಸ್ಥೆ ಇರ್ತೀವಿ ಬೇತೆ ಬೇತೆ ವ್ಯವಸ್ಥೆ ಒಪ್ಪುಂಡು ಅಂಗವಿಕಲರಿಗೆ ಬಂದು ಕೆಲವರು ಕರೆಕ್ಟ್ ಮೀಸಲಾತಿ ಕೊಡು ಜಾಬ್ ಲೇಡಿ ಅವಳ ಈ ರೀತಿ ಕೊಂದಿಚ್ಚಿ ಆಯ್ತ ಬಗ್ಗೆ ಎಲ್ಲ ಸಹಸಾರ ಉಂಟು ಒಟ್ಟಾರೆ ಅದು ನಮ್ಮ ಜಿಲ್ಲೆಗಿತ್ತೆ ನಮ್ಮ ಜಿಲ್ಲೆದ ಮಟ್ಟದ ವ್ಯಾಪ್ತಿ ಇರ್ತುಂಡಲ್ಲ ಈ ಮಾಸಿಕವಾದ 3 ತಿಂಗಳುಗಾರಂಡಲ್ಲ ಅಂಗವಿಕಲರನ್ನ ಕುಂದುಕೊರತೆ ಸಭೆ ಮಾಡ್ಕೊಂಡು ಬಂದು ಡಿ ಸಿಗೆ ನಿರ್ದೇಶನ ಡಿ ಸಿ ಪ್ರಮುಖ ಕಲ್ಯಾಣಾಧಿಕಾರಿ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಹಿಳಾ ಕೆಲವೊಂದು ಮೂಲು ಕೊಟ್ಟಾರ ಅಕ್ಕಳಿಗೆ ಒಳ್ಳೆ ಜವಾಬ್ದಾರಿ ವರ್ಷ ಉಂಟು ಕರಿನ ಸರ್ತಿ ಎಂಕುಲು ದುಮ್ಮದ ಡಿ ಸಿ ಪುನಾಗ ಒಂದು ಬಾರಿ ಒತ್ತಡ ಮಾಡ್ತದೆ ಪ್ರತಿಭಟನೆ ಮಾಡ್ತಾ ಹೇಳ್ಬೇಕು ಒಂದು ಸಭೆಲೇ ಇದೆ ಐದು ಬಕ್ಕ ಒಮ್ಮೆ ಸಭೆ ಆಗ್ತೈತಿ ಅಂಗವಿಕಲದ ಸಂಬಂಧಪಟ್ಟ ನಾವು ಒಳ್ಳೆ ರೀತಿ ಬೇಡಿಕೆ ನಾವು ದೀವಲ್ಲಿ ವೈಯಕ್ತಿಕ ಸಮಸ್ಯೆ ಸರ್ಕಾರದ ಮಟ್ಟದ ರಾಜ್ಯ ಸರ್ಕಾರದ ಮಟ್ಟದ ಅಂಡ ಹಾಕ್ಲಾಗಿದ್ದಲ್ಲ ಅವ್ರು ಮಲ್ತರ ಹಾಕುಜಿ ಅಂಡ ಕನಿಷ್ಠ ಅವ್ರ ನಮ್ಗೆ ಧ್ವನಿ ಕೋರಿಯ ಈ ರೀತಿ ಒಂದು ವೇಳೆ ಬಿ ಪಿ ಎಲ್ ಕಾರ್ಡ್ ಕಡ್ಡಾಯ ಮಲ್ದಾರ ನಿಕ್ಕಲು ಸರಿಯತ್ತು ಪಂಪನೆ ನಿಂಕ್ಲು ಪಣ್ಣ ಅಂದಾಂಡ ಅವೇನೆ ರಾಜ್ಯ ಸರ್ಕಾರಕ್ಕೆ ಮುಕ್ತವನ ಜನ ಬೇಲನ ಜಿಲ್ಲಾಧಿಕಾರಿ ನಮ್ಗೆ ಮಲ್ಕೊಂಡು ಇಂಕ್ಲ ಧ್ವನಿ ಹಾಕಲು ಮುಖಾಂತರ ಕೋಡ್ ಆಯ್ನ ಅಂಡ್ ಹಾಕಲ ಇತ್ತ ಬಗ್ಗೆ ಗಮನ ಕೊಟ್ಟು ಕುಂದುಕೊರದ ಇತ್ತ ಒಂದು ವೇಳೆ ಈ ಸಮಾಜದ ಬೇತೆ ಬೇತೆ ವರ್ಗಗಳು ಕಟ್ಟ ಕಡೆಯ ವರ್ಗ ಅಂತ ಬಂತೇರಿ ಅತಿ ಬಡವೇರಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮಹಿಳೆಯರಿ ಇಂಚ ಮಾತ್ರ ಗುರುತಿಸಲೇ ಅಪಾಗ ಇಲ್ಲಿ ಪರಿಶಿಷ್ಟ ಜಾತಿದ ಪಂಗಡದ ಕುಂದುಕೊರತೆ ಸಭೆ ನಿಯಮಿತವಾದ ಹಾಕೊಂಡು ಆಯ್ಜಿನ ದಂಡ ಹಾಕಲು ಒತ್ತಡ ಪಾಡುವೇರಿ ಗಲಾಟೆ ಮಲ್ಪೇರಿ ಅತ್ತಂದ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಒಪ್ಪಂದು ಯಾವ ಬಂಡ ಒಂದು ಓಟ್ ಬ್ಯಾಂಕ್ ಅದೆಲ್ಲ ಕಲ ತುಪ್ಪೇರಿ ಈ ರಾಜಕೀಯ ವ್ಯವಸ್ಥೆ ಓಟ್ ಬ್ಯಾಂಕ್ ಅಂತ ಅಂಡ ಇಂಗ್ಲು ಓಟ್ ಬ್ಯಾಂಕ್ ಆಗ್ತದೆ ಅಂಗವಿಕಲರೇ ಏಬಲ್ ಓಟ್ ಬ್ಯಾಂಕ್ ಆತಿದೆ ಹೆಚ್ಚು ಅಪಾಗ ಸರ್ಕಾರಗಳ ಈ ರೀತಿಯ ಒತ್ತಡ ಹೆಚ್ಚು ಜಿಲ್ಲಾಧಿಕಾರಿ ಒಂದು ಕುಂದುಕೊರತೆ ಸಭೆನ 3 ತಿಂಗಳನ್ನು ಮಲ್ಕೊಡಾಯ್ನ ಉವೇ ಸಮಸ್ಯೆ ಬೇಡ ಪ್ರಚಾರ ಕೊರ್ದು ಮಲ್ಕೊಡಾಯ್ ನಾವೇನು ಮಲ್ತೊಂದು ಹೆಚ್ಚೆ ಅಪ್ಪ ಕುಂದುಕೊರತೆ ನೀರಡ ಬಂದ್ಕೊನಿ ಏನು ಕ್ಲಿಯರ್ ಲೈತೀರಿ ಶಾಸಕರಿಗೆ ಅವಳು ಸಂಸದರಿಗೆ ಅವಳು ಉವೇ ಜನಪ್ರತಿನಿಧಿಗಳಿಗೆ ಎತ್ತ ಬಿಡ್ದು ಬೋತಿಚ್ಚು ಉವೇ ಕ್ಷೇತ್ರದಲ್ಲಿ ಅಂಗವಿಕಲರ ತಿಕ್ಕೊಡಾಯ್ನ ವ್ಯವಸ್ಥೆ ಹೆಚ್ಚಿನ ಉಂಟು ಸರ್ಕಾರ ಸೂಚನೆ ಕೊಡ್ತಾನ ಆತನ ಗುರುತಿಸಾದಿನ ಅವೇನು ವ್ಯವಸ್ಥಿತ ಅದು ಕೊರೋಡು ಬೇತೆ ನೆಟ್ಟೆ ಕೇನಂದೆ ಕೊರ್ಪುಜಿ ಅಪ್ಪ ಈ ಅಂಗವಿಕಲ ವರ್ಗಕ್ಕೆ ಏನಂದೆ ಕೊರುವೆ
1: ಪಂಡ ದಯಾನಂದ್ ಶೆಟ್ರೆ ಇರ್ ಪಂಚಿನಿ ಸರ್ಕಾರ ಅಕ್ಲೇ ಬೋರ್ಡ್ ತಿನಂಚಿನ ವ್ಯವಸ್ಥೆ ಮಲ್ದಲ್ಲಿ ಆಂಡ ನಾವೇನು ಕೊರ್ಪಾವನ
2: ಆಡಳಿತ ವರ್ಗ ವ್ಯವಸ್ಥೆ ಈ ಅಧಿಕಾರಿ ವರ್ಗ ಕ್ಲಿಯರ್
1: ಪಂಡ ಅಧಿಕಾರಿ ನಕಲು ಒಂದೇ ಪೂರಕವಾದ ಸ್ಪಂದನೆ ಪಂಡದಾದ ನಮ್ಮ ಜಿಲ್ಲಾಧಿಕಾರಿ ದಾದಲ್ಲಿ ಆರು ಒಂದು ಸಭೆಲೆ ಇರ್ತದೆ ಐಕ ನಿಕಲ್ಲ ಬೇಡಿಕೆ ಆದವರು ಐಕ ಸ್ಪಂದಿಸಲು ಅವೇ ರೀತಿ ಬಿ ಪಿ ಎಲ್ ಕಾರ್ಡ್ ಪಂಡ ಪಂಡ ನಿಕಲ್ ನೋಟದು ಬೆರಿಸಾಯ ಕೊರೋಡತೆ ಅವನೇನ ನನ್ನ ಪನ್ಲೆ ದಯ ಪನ್ನಾಗ ಏರೆ ಮುಟ್ಟೋಡ ಆಗ್ಲಿ ಮುಟ್ಟುಂಡೆ ಅಂಟೈತೆ
2: ಆಯ್ತ ಒಟ್ಟಿಗೆ ನಮ್ಮನ ಈ ಚುನಾಯಿತ ಜನಪ್ರತಿನಿಧಿ ಸಂಸದರಾದ್ರು ಕೂಡ ಶಾಸಕರಾದ್ರು ಕೂಡ ಅಕ್ಲ ವ್ಯಾಪ್ತಿ ಕನಿಷ್ಠ ಅಂಗವಿಕಲರಿಗೂ ಕೂಡ ಹೆಂಚಿನ ಹಣ ಒಂದು ಸಭೆ ಮಾಡ್ತಿರಂದ ಅದು ನನ್ನಕ್ಲ ವ್ಯಾಪ್ತಿ ಏತ ಅಂಗವಿಕಲ್ಲ ನಕ್ಲ ಸಮಸ್ಯೆ ಅದ ಐತ ಬಗ್ಗೆ ಒಂಜಿ ಐದು ವರ್ಷ ಒಂಜಿ ದಿನ ಅಂಜಿ ಕೇಳಿ ಕೊರ್ಪುನಂಜಿನ ಬೇಲೆ ಮಲ್ತೆರಡೆ ವರ್ಷ ಗೊರ ಮಲ್ತರಣ ಬಾರಿ ಎಡ್ಡೆ ಅತ ನಾಜಿ ತಿಂಗಳು ಗೊರ ಮಲ್ತೆರಡೆ ಎಡ್ಡೆ ಅತ ನನ್ನಕ್ಲೆ ಒಂಜಿ ವಿಶೇಷ ದಿನ ಅಂಗವಿಕಲರಿಗೆ ಬೋಡ ಅದು ಯಾನ ಒಂಜಿ ಎರಡು ಗಂಟೆ ಮೂಲ ಆಫೀಸ್ ಇಡುಲ್ಲ ನಿಕ್ಲ ಹೆಂಚಿನ ಅಹವಾಲತ್ತಿನ ಪತ್ತೊಂದು ಬಲೆ ಬಲ್ಪುನ ಒಂಜಿ ಸೌಜನ್ಯ ಕೊರಿಯರ್ ಅಂದ ದಯಪಂಡ ಇಲ್ಲಿ ನಡಪೇರ ಆವಿನಕ್ಕಲು ವೀಲ್ ಚೇರ್ ಎಡ್ ಬರ್ಪುನಕ್ಕಲು ಸ್ಟಿಕ್ ಇಡ್ ಬರ್ಪುನಕ್ಕಲು ಮಸ್ತ್ ಜನ ಉಳ್ಳಿ ಅದನ್ನ ಏರಣ ದಿರ್ತೊಂದು ಬರಡು ಅದನ್ನ ಮಸ್ತ್ ಸಮಸ್ಯೆ ಲೋಪುನಕ್ಲ ಇಲ್ಲದ ಬಡ್ಡಿ ಬೇತೆ ಬೇತೆ ರೀತಿದ ಬಾಡಿಗೆದಲ್ಲಿ ಲುಕ್ಕೇರಿ ಅದನ್ನ ಬೇತೆ ಬೇತೆ ಸಮಸ್ಯೆ ಲೋಪುನ ಅಗ್ಲೇ ಕಚೇರಿ ಕಚೇರಿ ನಡಪೇರ ಪುಚ್ಚಿ ಅಪ್ಪಕ್ಕ ನೆಕ್ಕು ಮಾಡೋದು ವಿಶೇಷ ಚೇತನ ಎರಗ ಮಾಡೋದು ವಿಶೇಷ ಕಾರ್ಯಕ್ರಮ ಮಕ್ಳಿಗೆ ಕೊರ್ರೆ ದಯ ಒಂದು ಕೊರಡಾಯಿನ ಕರ್ತವ್ಯ
1: ಕರ್ತವ್ಯ
2: ದಯಪಂಡ ಬೇತಕ್ಲೆಗೆ ಹೋಲಿಸಾಡ ಕಟ್ಟ ಕಡೆಯ ವ್ಯಕ್ತಿನ ಕ್ಲಿಯರ್ ಪಂಡ ಅಂಗವಿಕಲರು ಮಾತ್ರ ಅವ್ರು ಜಾತಿ ಧರ್ಮ ಹೂವೆ ಭೇದ ವಿಭಾವ ಅಂಚೆ ಒಪ್ಪನಾಗ ಈ ವಿಭಾಗಕ್ಕೂ ಮಕ್ಕಳು ಗಮನ ಕೊರಡು ಕೊಂಡ್ಕೊಂಡಿನ ಮನವಿ ಈ ಶಾಸಕಿಯರ ಆದ್ರೂ ಮಾಡಿ ಬೇತೆ ಬೇತೆ ವಿಷಯ ಮಾತ್ರ ಕಾರ್ಯಕ್ರಮ ಮಲ್ಕೇರು ಅಂಗವಿಕಲಗಳಿಗೆ ದಾಯ ಒಂಜಿ ಎಲ್ಲೇ ಒಂಜಿ ಆಜಿ ತಿಂಗಳು ಒಂಜಿ ದಿನ ಅಂಡಲ್ಲ ದಾಯ ಮೀಸಲು ದಿಕ್ಕು ಜಾರಿ ಕಚೇರಿ ಅಡಿಯಾನು ಉಲ್ಲೆ ಬಲೆ ನಿಕ್ಲದಾದ ಹಾವಲನ್ನು ಉಂಡು ಬಂದು ಪಾತೆ ಬಿಜೇರಿ ಅದನ್ನ ವಿಧಾನಸಭೆ ಇಟ್ಟು ಬೇತೆ ಬೇತೆ ಸಮಸ್ಯೆ ಬಗ್ಗೆ ಸ್ವರ ದಿಕ್ಕೇರಿ ಅಂಗವಿಕಲರ್ನ ಅದನ್ನ ಈ ವಿಶೇಷ ಚೇತನ ಏನ್ ಮಾತ ಉಲ್ಲೇದ ಅಗ್ಲ ಪರವಾದ ಹೋವೇದಿಕ್ಕಿನ ಸ್ವರ ದಿಕ್ಕು ಅಗ್ಲಿಗೆ ಪಾತೆ ಇರ್ದು ಆಯ್ತು ವ್ಯವಸ್ಥೆ ಕಣಪ್ಪ ಇನ್ನೀ ಉಚಿತ ಮಾತೆಟ್ಲ ಕೊರದಿಲ್ಲ ಅಂಗವೈಕಲ್ಯ ಉಚಿತ ಕೊರದು ಪೆನ್ಷನ್ ಹೆಚ್ಚಳ ಮಲ್ಪೋಲೆ ಬಂಡ ಐಕು ತರೆ ಮಾಡು
1: ಪಂಡ ಈ ನಮ್ಮ ಈ ರೇಡಿಯೋ ಪ್ರೋಗ್ರಾಮ್ ದ ಮೂಲಕ ಅದಕ್ಕೇನೋ ಮರ್ಪಣ್ಣಾಗ ನಮ್ಮ ಸರ್ಕಾರ ಅಧಿಕಾರಿ ಏನಿಲ್ಲ ಅದಕ್ಕೇನೋ ಮರ್ಪಣ್ಣಾಗ ಒಂಜಿ ಬಿ ಪಿ ಎಲ್ ಕಾರ್ಡ್ ಅಕ್ಲಿ ಕೊರೋದು ಸ್ಪೆಷಲ್ ಆಗ ವಿಶೇಷವಾಗಿ ಐದು
2: ಬಕಾಲ ಒಂಜಿ ಅಕ್ಲೆಗೆ ಮಾಸಿಕ ವೇತನ ತಿಕ್ಕೇರಬೋಡ ಅವೇ ಮಾನದಂಡ ಅದು ಬಿಯರಬಲ್ಲಿ ದಯಪಂಡ ಬಿ ಪಿ ಎಲ್ ಕಾರ್ಡ್ ಇಟ್ಟು ಬೇತೆ ಬೇತೆ ಸವಲತ್ತನಕ್ಕೆ ಏನು ಏನಪ್ಪ ಸರ್ಕಾರಕ್ಕೆ ಹೊರ ಹಾಕೊಂಡ್ಬಂದ್ರು ಉಂಟದಕ್ಕೇರಿ ಅಂಗವಿಕಲರಿಗೆ ಇನ್ಕಮ್ ಸರ್ಟಿಫಿಕೇಟ್ ದಿತ್ತು ಸವಲತ್ತು ಕೊರಿಯರ ವ್ಯವಸ್ಥೆ ಮಾಡ್ಕೊಂಡು ಅದನ್ನ ಆ ವ್ಯಕ್ತಿನ ಇನ್ಕಮ್
1: ಅಪ್ಪ
2: ಬೇತೆ ಇನ್ಕಮ್ ಕರ್ಲೆ ಬಂಡ ಆ ವ್ಯಕ್ತಿನ ಇನ್ಕಮ್ ದರಡೆಲ್ಲ ಕೊರ್ರೆ ಸಾಧ್ಯ
1: ಪಂಡ ಆ ಮೂಲಕ ಆ ವ್ಯಕ್ತಿಯಿಂದ ನಮ್ಮ ಸವಾಲು ಮಲ್ಪರೆ ಸಾಧ್ಯ ಐದಾದ ರ್ಯಾಂಪ್ ಪಂಡರೆ ಅವು ಜರೂರತ್ತಾದ ನಮ್ಮ ಅಧಿಕಾರಿ ಗಮನ ದೀವುಡಾಯಿನಂಚಿನ ಒಂದು ವಿಷಯ ಬಂದಾಗ ಅಂಗವಿಕಲರ್ನೊಟ್ಟಿಗೆ ಒಂದು ಜನ ಕೋಪಿನವು ಕೆಲವು ಸಲ ಬೋಡೆ ಹಾಕು ಅಲ್ಲ ಅದು ಕೆಲವೇ ರೀತಿ ದೃಷ್ಟಿ ಮಾಂದ್ಯ ಉಪ್ಪನ ಕ್ಲೋರಿಯರಿಗೆ ಪೋಂದು ಕೋಪೇರ್ ಕೆಲವೇ ಓರಿಯೋರಿಗೆ ಪೋಂದು ಪೇರ್ ಒಂದೆರಡು ಜನ ಒಟ್ಟು ಅಳ್ಳ ಅಕ್ಲಿಗೆ ಮಸ್ತ್ ಅವು ಬೋಡ ಹಾಕುವ ಒಂದು ಜನ ರ್ಯಾಂಪ್ ಬರ ಐದು ಬಗ್ಗೆ ಕೊಡೊಂದು ವಿಷಯದಾದ ಪಂಡರ್ ಬಂದಾಗ ಸಭೆ ಮಲ್ಪುನಾಗ ಕೇನೋಡು ಮಕ್ಕಳ ಪುರ ಅಹವಾಲ್ದಾದ ಒಂದು ಕೇನೋಡು ಒಂದಿನ ಪುರ ನಮ್ಮ ಅಧಿಕಾರಿನ ಕುಲು ಕೇಂದ್ರ ಐಕ್ ಮಲ್ಪರಾಯಜಿರಲ್ಲ ಈತ್ ಪುರ ಬೇಡಿಕೆ ಒಂದು ಬಂದಿನ ನಾವೇನ ಸರ್ಕಾರಕ್ಕೂ ಮುಟ್ಟಾಯರ್ಡ ನಿಜವಾದ ಅಂಗವಿಕಲರ್ನ ಸೇವೆ ಬಂದ್ವಿ ನಾವು ದೇವರೇ ಮಲ್ಪಿನ ಸೇವೆ ಇದ್ದು ಸಮಾನ ನಮ್ಮ ಪಂತ ಒಂದು ಈತ ಸರ್ಕಾರ ಮಲ್ಕೋದು ಮತ್ತೆ ಸಮಾಜ ಉಂಟತೆ ಸಮಾಜ ಒಟ್ಟು ನಮ್ಮ ಬದುಕೊಂದಲ್ಲತೆ ಸಮಾಜ ಐತೆ ನಮ್ಮ ಪುರ ಇಂಚಿನ ವ್ಯಕ್ತಿ ಜೊತೆ ಎಂಚ ಒಪ್ಪೋಡು ಅಕ್ಲೇನ ಎಂಚ ತೂಗೋಡು
2: ಅಭಿಪ್ರಾಯ ಅಕ್ಲೆಗೆ ಕೀಳರಿಮೆ ಬರ್ಕು ಯಾನಿ ಸಮಾಜ ಪ್ರತ್ಯೇಕ ಮುಖ್ಯವಾದ ಅಂಗವಿಕಲರ ವ್ಯಕ್ತಿ ಇಲ್ಲ ಪಕ್ಕ ಪೋಷಕರಿಗೆ ಇಂಗ್ಲ ಈ ಸಮಾಜ ಪ್ರತ್ಯೇಕವಾದ ಆ ಒಂದು ಇಲ್ಲ ಬರ್ಪಣ ಐದು ಅವಕಾಶ ಕೊರೆ ಬರಲಿ ವಿಶೇಷ ಗೌರವ ಕೊಡೋ ಪ್ರತಿಯೊಂದು ಬೌದ್ಧಿಕ ಅದು ಕೊಡ ಅಥವಾ ದೈಹಿಕ ಅಂಗವಿಕಲರು ವೇರಿಕೆ ಅಂಗವಿಕಲರ ಅದು ಕೊಡ ಅಕ್ಲಿಗೆ ಒಂದು ವಿಶೇಷವಾದ ಗೌರವ ಕೊಡೋ ಇನ್ನು ಬಂದ ನಮ್ಮ ಸಮಾಜ ಒಂದು ಮಹಿಳೆಗೆ ಗೌರವ ಕೊಡೋಡು ಅಥವಾ ನನ್ನ ಬೇತೆ ಹಿರಿಯರಿಗೆ ಗೌರವ ಕೊಡೋಡು ಈ ರೀತಿ ಒಂದು ಸಂಪ್ರದಾಯ ನಮ್ಮ ಬೆಳೆದು ಬೈದು ಅವೇ ರೀತಿ ಅಂಗವಿಕಲರಿಗೆಲ್ಲ ವಿಶೇಷ ಚೇತನ ಏರುಲ್ಲೇರ ಅಕ್ಲಿಗೆ ಇದೇ ರೀತಿಯ ಗೌರವ ಕೊಡೋಡು ಬಂದ್ಕೊಂಡು ಒಂದು ಮಾನಸಿಕವಾದ ಒಂದು ತಿಳುವಳಿಕೆ ಜನಕ್ಕೆ ನಾಡು ಬರೋಡು
1: ಇದೆ ಕೊಡೊಂಜಿ ವಿಷಯಕ್ಕೆ ಏನು ಇತ್ತೆ ಮಕ್ಕಳಿಗೆ ಈ ವಿಶೇಷ ಚೇತನ ವರ್ಗಗಳು ಉಪ್ಪುನ ಜನಕ್ಕಳಿಗೆ ಈಚಿನ ಜೋಕ್ಳಿಗೆ ಅಂತಂದಾಗ ಅಕ್ಕಳು ಮಲ್ಪುನಂಚಿನ ಕೆಲವು ಕೆಲಸಲ್ಲ ಉಪ್ಪು ಅತ್ತೆ ಇರ್ ನಮ್ಮ ಪಾತ್ರ ಅಪ್ಪ ಜನ ಅಲ್ಲ ಮಲ್ಪುನಂಚಿನ ಬೇತೆ ಬೇರೆಲ್ಲ ಉಪ್ಪು ಅತ್ತೆ
2: ಆಯತ್ತಡ ಬೇತೆ ಅಂಚೆ ಐಟಿ ಡೆವಲಪ್ಮೆಂಟ್ ಆತಿ ನಮ್ಮ ಸ್ಕೂಲ್ ಜೋಕುಲು ಮಲ್ಲ ಒಂದು ಬರ್ತೇವೆ ತಿಳುವಳಿಕೆ ಬರ್ತೇವೆ ಮಕ್ಕಳಿಗೂ ಬೋಡ ಏನಂದ್ರೆ ಕಸುಬುಲೇನು ಸೃಷ್ಟಿ ಮಲ್ಪಾರೆ ಐಕ ಅವಕಾಶ ಕೊರ್ಕೊಂಡಂಜೆ ಬೇಲೆ ಮಲ್ಕೊಂಡು ಲೇಪಣ್ಣ ಇಲ್ಲಿ ಕೈಗಾರಿಕೆ ಅಂತ ಅಗರಬತ್ತಿ ಮಲ್ಕೊಣ ಇಂಚಿನ ಮತ ಬೇತೆ ಫಿನಾಯಿಲ್ ಮಲ್ಕೊಂಡು ಅಂಚಿನ ಕೆಲವು ಗೃಹ ಇಂಜಿನ ತಯಾರಿಗಳು ಉಂಟ ಅವ್ನ ಅಕ್ಲೆ ಎಲ್ಲ ಮಲ್ಪಾಯರ ಸಾಧ್ಯ ಆಗ್ತದೆ ಸರ್ಕಾರ ಇದಕ್ಕೆ ವಿಶೇಷ ಪ್ರಾಧಾನ್ಯತೆ ಕೊಡೋದು ಇಂಜಿನದಾದ ಅನ್ಕೊಂಡ ಈ ಪೆನ್ಷನ್ನೇ ಕಾತುಕೊಳ್ಳೋ ಅಂಜಿನ ಪರಿಸ್ಥಿತಿ ಬರ್ತದೆ ಇನ್ನು ಎಂತೋ ಕರೆಕ್ಟ್ ಅಂಗವಿಕಲರು ಭಿಕ್ಷೆ ಬೇಡ ಅಂಜಿನ ಪರಿಸ್ಥಿತಿ ಇಲ್ಲ ಅದಕ್ಕೆ ಕಾರಣದಾದ ನಮ್ಮ ಸೊಸೈಟಿ ಆಗಿ ಕಾರಣ
3: ಅಪದ ನೆಕ್ಕೆ ಬೋಡಾಯಿನ ವ್ಯವಸ್ಥೆ ಅಂದರೆ ನಮ್ಮ ಸರ್ಕಾರ ವಿಶೇಷವಾದ ಕಾಳಜಿ ಕೊರೋನ ಖಂಡಿತವಾದ ಸಾಧ್ಯವಾಗಿದೆ. ಯಾವಾಗ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ನೆಟ್ಟ ಬಗ್ಗೆ ಕೆಲಸ ಮಾಡ್ಬೋದು, ಆ ಸಂಘ ಸಂಸ್ಥೆಯನ್ನು ಗುರುತಿ ಸಾಧ್ಯ ಅಕಲ ಮುಖಾಂತರ ಅಂಡಲನಕ್ಕೆ ಈ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಅಂಗವಿಕಲರ ಕೊಡೋದು ಮಸ್ತ್ ಅವಕಾಶ ಉಂಟು. ಆ ಬೇಡಿಕೆ ನಮ್ಮ ದೀವ ಒಂದಿಲ್ಲ ಮಲ್ಕೊಡು
1: ಸಂಘ ಸಂಸ್ಥೆ ಇಂಚ ಅಕಲು ವಾಹನ ಎರಡು ಮಕ್ಕಳಿಗೆ ಬೆಂಬಲ ಕೊಡೋದು ಇರೇ ಗೊತ್ತಿತ್ತಿಲ್ಲ.
3: ಲೋಕ ಶಾಲೆಯಲ್ಲಿ ಟ್ರೈನಿಂಗ್ ಸೆಂಟರ್ಲೇ ನಡಪ ಒಂದು ಎನ್ ಜಿ ಓಸ್ ಬಕ್ಕ ಮಲ್ಲ ರೀತಿಯಲ್ಲಿ ಪಂಡ ಈ ಸರ್ಕಾರದ ಮಟ್ಟದ ಪಾತ್ರನ ಕೆಲಸ ಅಕ್ಕಲೇ ಮಲ್ಪರೆ ಸಾಧ್ಯ ಒಂದು ಪಂಡ ಇನ್ನಿ ಒಬ್ಬೇ ರೀತಿಯ ವ್ಯವಸ್ಥೆ ಬರೋದಂಡ ಸರ್ಕಾರ ಪ್ರಥಮ ನೆಟ್ಟು ಕುಂತು ಸರ್ಕಾರ ಒತ್ತಾಯ ಮಲ್ಪನಂಚಿನ ಬಕ್ಕ ಅಕ್ಕಲೇ ಪಂಡ ಕೊಂಚ ಬಲವಂತ ಮಲ್ಪನಂಚಿನ ಆಯ್ಕೆ ಈ ಎನ್ ಜಿ ಓಲೇ ಪೋರೆ ಸಾಧ್ಯ ಒಂದು ಅಕಲ ಇಟ್ಟಿ ಮಿಟ್ಟಿಟ್ಟು ಸೇವೆ ಮಲ್ಪೀರಿ ಅದನ್ನ ಕೆಲವು ಟ್ರಸ್ಟ್ಲೇ ನಡಪೋಯಿರಿ ಕೆಲವು ಆಶ್ರಮಲ್ಲಿ ನಡಪೋಯಿರಿ ಇಂಚಿನ ಮತ್ತೆ ಸೇವೆ ಕೊರೊಂದುಲ್ಲೇರಿ ಅಂಡ ಇಂದು ಯಾವುಜಿ ಕೇವಲ ಸೇವೆ ಕೊರನ ಯಾವುಜಿ ಅತ್ತಂದ ಅಕ್ಲಿಗೆ ಸರ್ಕಾರದ ಮಟ್ಟದ ಇಂಚಿನ ಬೋರ್ಡು ಅವೇನಂಡಲ್ಲ ಸರ್ಕಾರ ಕೊರೋಡು
1: ಮಕ್ಕೊಂದು ವಿಷಯದಾದ ಪನ್ನಗ ದಯಾನಂದ್ ಶೆಟ್ರೆ ಇತ್ತೆ ಮಾಧ್ಯಮ ಉಂಡತೆ ಒಂದು ರೇಡಿಯೋ ಅದು ಪೋ ಟಿವಿ ಪತ್ರಿಕಾ ಮಾಧ್ಯಮ ಮುಕುಲ್ಪುರ ಸ್ಪಂದಿಸೋಡು ಒಂದ್
3: ಇರೆಗಾಪು ಬೇಡಿಕೆ ಉಂಟದೆ ಪಂಡ ಮಾತೆಕ್ಲ ಪ್ರಾಧಾನ್ಯತೆ ಕೊರ್ಪೇರು ಅಂಡ ಅಂಗವಿಕಲರ ವಿಷಯ ಅನಗ ಮಸ್ತ್ ಪಿರಜಾರ್ವೇರು ದಯಪಂಡ ಒಂಜಿ ಇಂಕ್ಲು ಕರ್ಣ ಒಂಜಿ ಎರಡು ಮೂರು ವರ್ಷದ ಒಂಜಿ ಪ್ರತಿಭಟನೆ ಮಲ್ತಿತ್ತ ಮೂಲು ಮಿನಿವಿದಾಸ ಸೌದೆ ಇದ್ರು ಅಂಡ ಮಾಧ್ಯಮದ ಫೋಕಸ್ ಮಲ್ಪೇರೆ ಇಂಕ ಮಿನಿಸ್ಟರ್ನ ಪ್ರೋಗ್ರಾಮ್ ಉಂಡು ಎಮ್ ಎಲ್ ಎನ ಪ್ರೋಗ್ರಾಮ್ ಉಂಡು ಪ್ರೆಸ್ ಮೀಟ್ ಉಂಡು ಬಂದ ತಪ್ಪವಿರುತ್ತೆ ಮೀಡಿಯಾದಕ್ಕೂ ನೆಕ್ ವಿಶೇಷವಾದ ಕಾಳಜಿ ಕೊರ್ಪುಜಿಯರು ಈ ಅಂಗವಿಕಲರು ಕೈ ಜಂದಿನ ಕಣ್ಣು ಜಂದಿನ ಈತ ಮಾತ ಮೂಲ ಬತ್ತದ ಅಕ್ಲ ಸಮಸ್ಯೆ ಪನ್ನೊಂದುರು ಐಗಿಂದು ಫೋಕಸ್ ಮಲ್ಪಡುವ ಕಾಳಜಿ ಇನಿ ಮಾಧ್ಯಮ ರಂಗೋಡ್ಲ ಹೆಚ್ಚು ಬಲ್ಲ ದುರಂತ
1: ದಯಾನಂದ್ ಶೆಟ್ರೆ ಇರ್ನ ಪಾತ್ರಕ್ಕೆ ಏನಾಗಿ ಇತ್ತೆ ಒಂಜಿ ಮನಸ್ಸಿಗೆ ಬತ್ತಿನಂಚಿನ ವಿಷಯದ ಅದನ್ ಪನ್ನಗ ಒವೇ ಒಂಜಿ ಕಷ್ಟ ಒವೇ ಒಂಜಿ ಸಮಸ್ಯೆ ಅವು ನಂಕ್ ಬನ್ನಗನೆ ನಂಗೆ ಗೊತ್ತಾಪಿನತೆ ಇಜಿಂಡ ಒಂಜಿ ಒವೇ ವಿಷಯದ ಅಂಚಿನಮ್ಮ ಪೋಯಿಜಿರ ನಂಕ್ ಅಲ್ಪ ದಾದ ಒಂದು ಇಂಚಿನಂದೆ ಗೊತ್ತಾಗ್ತದೆ ಇತ್ತೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಒಂಜಿ ಜನಕ್ಕಳಿಗೆ ದಾದಂದ ಲೆಪ್ಪು ಕೊರಲಿ ಈರೊಂಜಿ ಲೆಪ್ಪು ಕೊರುಡಿತ್ತೆ ಮಾಧ್ಯಮದಕ್ಕಳಿಗಾದುಪ್ಪು ಸರ್ಕಾರಗಾದುಪ್ಪು ಸಮಾಜಗಾದುಪ್ಪು ಅಥವಾ ಜನಸಾಮಾನ್ಯರಿಗಾದುಪ್ಪು ಸಮಾಜ ಉಡುಪಿನ ಮಾತ ಇತ್ತೆ ಡಾಕ್ಟರ್ನ ಕ್ಲೆಗ್ಲ ಅದುಪ್ಪು ಈ ಕಾರ್ಯಕ್ರಮಕ್ಕೆ ಏನೊಂದು ಪುನಃ ಈ ಮಾತ ವರ್ಗದ ಕ್ಲೆಗ್ಲ ಒಂಜಿ ಲೆಪ್ಪು ಕೊರಲಿ ಇರ್ನ ಒಂಜಿ ಮನವಿ ಮಲ್ತನ್ಲೇರ್ ದಾದ ಮಲ್ಪರ್
3: ಏನ್ ಪನ್ಪುನ್ ದಾದ ಪಂಡ ವಿಶೇಷ ಚೇತನರಿಗೆ ಅನುಕಂಪ ಮಾತ್ರ ಕೊರ್ಪುನತ್ ಅವಕಾಶ ಕೊರ್ಲೆ ಅವಕಾಶ ಎಲ್ಲ ಕೊರ್ಲೆ ಅವು ಮಾತಾಡಿತ ನಿಖಲ್ ಪ್ರತಿ ವಾವ ಕ್ಷೇತ್ರ ಬೇಲೆ ಮಲ್ಪರ ಅವಲ ಅವಕಾಶ ಕೊರ್ರೆ ಸಾಧ್ಯ ಉಂಡು ಒವೇ ರಂಗ ಅದುಪ್ಪು ಇನಿ ಕೆಲವೇರ ಮಲ್ಪಿರೋಂಡ ಸಮಾಜ ಸೇವೆ ಮಲ್ಪೋಡ್ ಬಂದಿನ ಆಸಕ್ತಿ ಇಡುಪೇರು ಅಂಡ್ ಅಕಲು ಪ್ರಥಮವಾದ ಆಯ್ಕೆ ಮಲ್ಪೋಡ ಇನಿ ಅಂಗವಿಕಲರನ ಬಗ್ಗೆ ಗಮನ ಕೊರ್ಲೆ ಐದು ಬಕ್ಕ ಬಾಕಿದೆ ಅಕಲ ಬಗ್ಗೆ ಸೊಸೈಟಿ ಆ ಸಂಘ ಈ ಸಂಘ ಜಾತಿ ಮಹಿಳೆ ಅದನ್ನ ಶೋಷಿತರು ಕಾರ್ಮಿಕರು ನೇನು ಮಾತ ಆಯ್ಕೆ ಮಾಡ್ತದ ಹೆಲ್ಪ್ ಮಲ್ಪಣ ಕ್ಲುಪೇರು ಪ್ರಥಮ ಆದ್ಯತೆ ಅಂಗವಿಕಲರನ ಬಗ್ಗೆ ಕೊರ್ಲೆ ಅನುಕಂಪ ಮಾತ್ರ ಯಾವುಜಿ ಅವಕಾಶ ಕೊರ್ಲೆ ಬಂದು
1: ಪಂಡ ನಮ್ಮ ಸಮಾಜ ಉಡುಪು ನಂಚಿನ ಒಂಜಿ ಸುರೂತ ಅಶಕ್ತ ವರ್ಗ ಬಣ್ಣಗ ಒಂದು ಅಂಗವಿಕಲರ ಅಕ್ಲಿನ ಅಂಗವಿಕಲರಿಂದ ನಮ್ಮ ಲೆಪ್ಪರ ಬಲ್ಲಿ ವಿಶೇಷ ಚೇತನ ಅಂದ್ರೆ ನಮ್ಮ ಲೆಪ್ಪೋಡು ಎಂಬಕ್ಕ ದಾದಪ್ಪ ನೋಡೊಂದುಲ್ಲಾರ ಇತ್ತೆ ಇರ್ನ ಮಗನಂಚಿ ಬರ್ಪಿನಿಂದಾಂಡ ದಯಾನಂದ್ ಶೆಟ್ರೆ ಇತ್ತೆ ನೆಕ್ಸ್ಟ್ ಬಾಲೆ ಮಲ್ಲ ಒಂದುಲ್ಲೆತ್ತೆ ಆಯ್ನ ನೆಕ್ಸ್ಟ್ ಜೀವನದ ಬಗ್ಗೆ ಇಟ್ಟಿರ್ ದಾದ ಯೋಚನೆ ಮನ್ಪು
3: ಎನ್ನ ಮಗನ ಬಗ್ಗೆ ಮಾತ್ರ ಅಂಚಿನ ಮಾತಾ ಜೋಕುಲ್ನ ಬಗ್ಗೆ ಎಲ್ಲ ಅಂಚಿನ ಮಾತಾ ವರ್ಗದ ಬಗ್ಗೆ ಎಲ್ಲ ಬೌದ್ಧಿಕವಾಯ್ನ ಇಂಚಿನ ವೈಕಲ್ಯತೆ ತಿನ್ನಕ್ಲ ಜೋಕುಲು ಕಾಲಕ್ರಮೇಣ ಅಕ್ಲು ಬೆಳವಣಿಗೆ ಒಂದು ಪೋಪೇರಿ ಅಕ್ಲ ಅಪ್ಪಮ್ಮೆ ಅಕ್ಲ ಹಿಡ್ದುಂಬು ತೀರ್ಪೋಯರ್ಲ ಯಾವ ಅಕ್ಲ ಪ್ರಾಯ ಬಂದಾಗ ಹಿಡ್ದು ಬಕ್ಕ ತೂಪಿನಕ್ಲು ಏರ್ ಬಂದಾಗ ಐಕ್ಯ ಸರ್ಕಾರ ಒಂದು ಯೋಜನೆ ನಿರೂಪಣೆ ಮಲ್ಪೋಡು ಕೆಲ ಎತ್ತೋ ಸಂಘ ಸಂಸ್ಥೆಯಲ್ಲಿ ಉಳ್ಳೇರು ಇನಿ ಕೆಲವೇರು ಅಕ್ಲು ಹಾಸ್ಟೆಲ್ ಮತ್ತೊಂದು ಉಳ್ಳೇರು ಅದನ್ನ ಬೇತೆ ಬೇತೆ ರೀತಿಯಲ್ಲಿ ಸೇವೆ ಕೊರ್ಪುನಂಚಿನ ಎತ್ತೋ ಕಮ್ಯುನಿಟಿ ಮುಖಾಂತರ ಎಲ್ಲ ಉಳ್ಳೇರು ನಮ್ಮ ಕೆಲವು ಚರ್ಚ್ ದಂಡರ್ಡಾದಪ್ಪು ಕೆಲವು ಟ್ರಸ್ಟ್ ದಂಡರ್ಡಾದಪ್ಪು ಏನು ಪುನರ್ಪಂದ್ರೆ ಪೋಪೂಜಿ ಮಸ್ತ್ ಜನ ಈ ಬೇತೆ ಬೇತೆ ಕ್ಷೇತ್ರ ಉಡಿತೆ ಇಂಕ್ಲಕ ಕಲ್ಪನಾ ಶಾಲೆ ಆದಪ್ಪು ಅಂಚಿನ ಬೇತೆ ಬೇತೆ ಶಾಲೆ ಮಲ್ಪುನ ಲಿಮಿಟೆಡ್ ಅಂಡಲ್ಲ ಆ ಸೇವೆನ ಕೊರೊಂದುಲ್ಲೇರಿ ಅಕ್ಲಿಗೆ ಸರಕಾರಕ್ಕೆ ಪ್ರಾಮುಖ್ಯತೆ ಕೊರೋಡು ಭವಿಷ್ಯದಾದ ಈ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಲ್ಪರ ಅಪ್ಪ ಕೆಲವೈತೆ ಹಂಗ ಈ ವೃದ್ಧಾಶ್ರಮ ಬಂದು ವೃದ್ಧರೇನು ತೂವನ್ನ ಅಂಚಿನ ಐಕ್ ಸರ್ಕಾರ ಕೆಲಸ ವ್ಯವಸ್ಥೆ ಮಲ್ಪೊಂಡು ಅಥವಾ ನನ್ನ ಬೇತೆ ಬೇತೆ ಎನ್ ಜಿ ಓಸ್ ಮಲ್ಪೇರು. ಅವೇ ರೀತಿ ಈ ವಿಭಾಗಗಳ ಭವಿಷ್ಯಡು ದಾದಾಂಡ ಲಕ್ಕಲಿಗೆ ವ್ಯವಸ್ಥೆ ಅವಡು ಪನ್ಪನ ಬಗ್ಗೆ ಸರ್ಕಾರ ಹೆಚ್ಚಿನ ಪ್ರಾಧಾನ್ಯತೆ ಕೊರಡು ಪಂದು ಒಂಜಿತ ಒಂಜಿ ಸಂಘ ಸಂಸ್ಥೆ ದಕ್ಕಲು ಒಂಜಿ ಹಾಸ್ಟೆಲ್ ಕಟ್ಟುವಂದಾಂಡ ಅಕ್ಲಿನ ಉಚಿತವಾದ ಸೇವೆ ಮಲ್ಪುನ ಅಕ್ಲಿನ ಜೀವನ ಪರ್ಯಂತ ತೂವನ್ನಂಚಿನ ವ್ಯವಸ್ಥೆ ಮಲ್ಪೇರಂದಾಂಡ ಸರ್ಕಾರ ಐಕ್ ಭೂಮಿ ಕೊರಪುನ ಅತ್ತಂದ ಐಕ್ ಇನ್ಫ್ರಾಸ್ಟ್ರಕ್ಚರ್ ಕೊರಪುನ ಅತನ ಬೇತೆ ಉಳ್ಳ ವ್ಯವಸ್ಥೆ ಮಲ್ಪುನ ಬಗ್ಗೆ ಸರ್ಕಾರ ಐಕ್ ಗಮನ ಕೊರಡು ಪನ್ಪುನ ರೀತಿ ಇದೆ.
1: ದಯಾನಂದ್ ಶೆಟ್ರೆ ಇತ್ತೆ ಇರ್ನ ಒಟ್ಟು ಪಾತ್ರದ ಒಂದೇಟೆ ಅನ್ ಪನ್ಪಿನಿಂದಾಂಡ ಸರ್ಕಾರ ಸಮಾಜ ಜನಕುಲು ಎನ್ ಜಿ ಒ ಬೊಕ್ಕ ಈ ಮಾಧ್ಯಮ ಮೊಕುಲ್ ಮಾತ್ರ ಸಹಕಾರಲ ಅಂಗವಿಕಲರಿಗೆ ಈ ಜನ ವಿಶೇಷ ಚೇತನ ವರ್ಗದ ಜನಕ್ಲಿಗೆ ಬೋಡು ಒಂದು ಪನ್ಪಿನವು ಇರ್ನ ಒಟ್ಟು ಪಾತ್ರದ ಒಂಜಿ ಸಾರಾಂಶ ಅನ್ಪನ್ನುಲೇತೆ. ಅವು ದಯಾನಂದ್ ಶೆಟ್ರೆ ಈರ ನಮ್ಮ ಏನಿತ ಭಿನ್ನರನೊಟ್ಟಿಗೆ ಪಾತ್ರಿಕತೆ ಕಾರ್ಯಕ್ರಮಕ್ಕೆ ಬತ್ತದ ಇರ್ನ ಕೆಲವೊಂಜಾತ ವಿಷಯವಲ್ಲಿನ ಪಂಡರ್ ಬೇನೆದಾದನ್ ಪಂಡರ್ ಬೇನೆ ತೊಜಪಂದಿಜ್ಜರು ಮೋನೆಡು ಆಂಡಲ ಬೇನೆ ಉಂಡು ನಂಗೆ ಗೊತ್ತಾಪ ಪಾತೇರ್ನಾಗ ಅತ್ತೆ ನನ್ನಲ್ಲ ಇಂಕ್ಲಿಗೆ ಇಂಚಿನ ಒಂದು ಸಹಕಾರ ಬೋರ್ಡು ಅಂತ ಕೇನೊಂದಿಲ್ಲರು. ಅವು ಇರ್ನ ಮಾತ ಬೇಡಿಕೆಲ್ಲ ಈಡೇರಡು ಈ ಕಾರ್ಯಕ್ರಮದ ಮೂಲಕ ಏರೆಗೆ ಮುಟ್ಟೋಡ ಆಕ್ಲಿಗೆ ಮುಟ್ಟಡ ಅಂತ ಪನ್ನೊಂದು ಇರೆಗೆ ಮಸ್ತ್ ಸೊನ್ಮೆರು ನಮಸ್ತೆ. ಶ್ರೋತೃಳ್ಳಿ ಒಂದು ಇನಿತ ಬಿನ್ನೇರಿನೊಟ್ಟಿಗು ಪಾತ್ರಕತೆ ದಯಾನಂದ್ ಶೆಟ್ರ ಪಾತೇರ್ನಾಗ ಪಂಡಿರು ಅಂಗವಿಕಲೇರ್ ಪನ್ನಗ ಈ ಸಮಾಜಡು ಸುರುಕಾದ ಅಕಲೆಗೆ ಸವಲತ್ತು ತಿಕ್ಕುಡಾಯಿನ ಒಂಜು ವರ್ಗ ಅಂತ ಪಂಡೇರು ಬಕ್ಕ ಅರ್ನ ಕೆಲವು ಬೇಡಿಕೆನ್ಲ ಪಂಡೇರು ಒಂದೇನು ನಮ್ಮ ಮಾತ ಒಂಜಿ ಗುಮನ ದೀದ್ ಕೇನುಡಾಯಿನ ಒಂಜು ವಿಷಯದಾದ ಅಂತ ಪನ್ನಗ ಈ ಸಮಾಜಡು ನಮ್ಮ ಮಾತ್ರ ಬದುಕೊಂದುಲ್ಲ ಅಂತ ಪಂದೆ ಎನ್ನರ ಬಲ್ಲಿ ಆ ಸ್ವಾರ್ಥ ನಮ್ಮ ಎರಡಲ ಒಪ್ಪರ ಬಲ್ಲಿ ನಂಕ್ ಆಯ್ನಾತ್ ಮಟ್ಟಗ ನಂಕ್ ಸಹಾಯ ಮಲ್ಪೊಲಿ ಕುಡೊಂಜಿ ವರ್ಗೋಗ್ಲ ತಾದ ಪಂಡ ಇತ್ತೆ ಈ ವರ್ಗ ಉಂಡು ಓ ವಿಶೇಷ ಚೇತನ ವರ್ಗೋಗು ನಮ್ಮ ಎಂಚ ಸಪೋರ್ಟ್ ಮಲ್ಪೊಲಿ ಪಂಡ ಎಂಚ ಬೆಂಬಲ ಕೊರಲಿ ಅನ್ಪನ್ನಗ ಆ ಸಮುದಾಯದ ಬಗ್ಗೆ ಸರ್ಕಾರನು ಎಚ್ಚರ ಮಲ್ಪೊಲಿ ನಮ್ಮ ಎಮ್ ಎಲ್ ಎನ ಕುಲ್ದಾದೊಲ್ಲೆರು ಎಂ ಪಿನ ಕುಲ್ದಾದೊಲ್ಲೆರು ಅಕಲಿಗೆ ಈ ವಿಷಯದ ಬಗ್ಗೆ ನಮ್ಮ ತೆರಿಪಾವಲಿ ಐಡಬೋಕ ಆ ಕುಲ್ದಾದಾದ ಕಾರ್ಯಕ್ರಮ ಮಲ್ತೊಂದುಲ್ಲೆರು ಆ ವರ್ಗದ ಕುಲು ಆ ಮೂಲಕ ಆ ಕಾರ್ಯಕ್ರಮಗಳಿಗೆ ನಮ್ಮ ಸಪೋರ್ಟ್ ಮಲ್ಪೊಲಿ ಬೆಂಬಲ ಕೊರಲಿ ಐದು ಬುಕದಾದ ಬಂಡ ಮಾಧ್ಯಮ ನಮ್ಮ ಮಾಧ್ಯಮ ಬಂಡ ನಮ್ಮ ಸಂವಿಧಾನದ ಐನೇ ಪಿಲ್ಲರ್ ಅಂತ ಪನ್ಪಿರ್ ಈ ಮಾಧ್ಯಮ ಪನ್ಪಿನವು ಭಾರಿ ಒಂಜಿ ಬಲಶಾಲಿ ಆದಪ್ಪನ ಒಂಜಿ ಕ್ಷೇತ್ರ. ಸೊ ಆ ಕ್ಷೇತ್ರದ ಕುಲು ಈ ವರ್ಗದ ಕುಲಿಗೆ ನಿಜವಾದ್ಲ ಸಪೋರ್ಟ್ ಮಲ್ಪೊಡೆ ಅಂತ ಬಂದು ಬೆಂಬಲ ಕೊರಡೆ ಅಂತ ಬಂದು ಯಾನ್ ಈ ಕಾರ್ಯಕ್ರಮದ ಮೂಲಕ ಕೇನೊನ್ವೆ. ಅವೇ ರೀತಿ ಏರ್ ಅಧಿಕಾರಿ ನಕಲುಲ್ಲೇರು ಸರ್ಕಾರ ರಚನೆ ಮಲ್ತೀತಿನಂಚಿನ ವ್ಯವಸ್ಥೆಲಿನ ಅಕಲಿಗೆ ಕೊರಡಾಯಿನ ಸವಲತ್ತನ ಸೂಕ್ತ ರೀತಿಡು ಸರಿಯಾದ ರೀತಿಡು ಆ ವರ್ಗೊಲೆಗೆ ವಿಶೇಷ ಚೇತನ ವರ್ಗೊಲೆಗೆ ಅಕಲಿಗೆ ಮುಟ್ಟಾಯರ್ಡ ಅವೇ ಮಲ್ಲ ದೇವರನ ಕೆಲಸ ಅಂದ್ ಯಾನ್ ಇನ್ನುವೆ. ಇನ್ನಿತ ಕಾರ್ಯಕ್ರಮಗೂ ಬತ್ತದ ಬೆನ್ನೇರ್ನೊಟ್ಟಿಗೂ ಪಾತ್ರಕತೆ ಪನ್ಪಿನ ಈ ಕಾರ್ಯಕ್ರಮಗೂ ಬತ್ತದ ನಮ್ಮೊಟ್ಟಿಗೂ ಸುಮಾರು ವಿಷಯನ ಪಟ್ಟೊಂಡಿನ ಶ್ರೀ ದಯಾನಂದ ಶೆಟ್ಟಿ ಕಾವೂರು ಮೆರೆಗ ಸೊನ್ಮೇಲೆನ್ ಪನ್ನದು ಇನ್ನಿತ ಕಾರ್ಯಕ್ರಮ ಮುಗಿತೊಂದುಲ್ಲೇ ನಮಸ್ಕಾರ. ಒಂದು ಇನಿತ ತುಳು ಪ್ರಸಾರ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
4: ಎಸ್ ಮುಂಗಳಾರ ಜುನಾಚ ನೂತರ್ ಕೇರ್ ಪ್ರಸರದತ್ತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಾಳಿಂದ ಅವರಾಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜೆ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಐಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯು ಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿ ಎ ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ, ಚೆಂಡೆ ಮದ್ದಳೆ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ 4ನೆಯ ಕಂತು.

0: ಕೃಷ್ಣ
1: ಭೀಷ್ಮಾಚಾರ್ಯರೇ,
0: ನನ್ನ ದೌರ್ಬಲ್ಯ ಎಲ್ಲಿ ಅಂತ ಗೊತ್ತಿದ್ದು ಹೊಡಿಬೇಕು ಅಂತ ಹಠದಲ್ಲಿದ್ದೀನಿ. ನೀನು ಸರ್ವತಂತ್ರ ಸ್ವತಂತ್ರನಿದ್ದಿ, ನಿನಗೆ ಭೂತದ ಹಂಗೂ ಇಲ್ಲ, ವರ್ತಮಾನದ ಹಂಗೂ ಇಲ್ಲ. ಆದರೆ ನಮಗೆ ಹಾಗಲ್ಲಲ್ಲ, ನಮಗೊಂದು ಭೂತಕಾಲದ ಹಂಗುಂಟಲ್ಲ.
1: ಯಾವ ಭೂತ?
0: ಕುರುಪತಿಯೊಳಿರ್ದು ಜೀವ ಪೊರೆದು ಋಣವ ಗಳಿಸಿದೆ ನಾನು, ಅನ್ನ ತಿಂದ ಹಸ್ತಿನಾವತಿ, ಅದು ಪ್ರತಿಫಲವನ್ನು ಕೇಳ್ತಾ ಉಂಟು. ಕೊಡುವುದಿಲ್ಲ ಅಂತ ಹೇಳೋಣವೇ, ಈ ಶರೀರವೇ ನನ್ನದಲ್ಲ, ಇದೊಂದರ್ಥದಿಂದ ಸೇವೆಗೆ ಮೀಸಲಾಗಿದೆ. ರಾಜ ಸೇವಾಸಕ್ತ ಅಂತ ಯಾರಾದರೂ ಕರೆದ್ರೆ ನನಗದು ಬಿರುದು, ಯಾಕೆ ಅಷ್ಟು ದುಡಿದಿದ್ದೇನೆ ಎಂಬ ಕಾರಣಕ್ಕೆ ಬಿಟ್ಟು ಹೋಗಲಿಕ್ಕೆ ಉಪಾಯ ಇಲ್ಲ. ಪೂರ್ವ ಬಂಧನ ಒಂದುಂಟು. ನಮ್ಮಪ್ಪ ಶಂತನು ಮಹಾರಾಜರು ಹಸ್ತಿನಾವತಿಯ ಹೊಣೆಯ ರಕ್ಷಣೆಗೆ ನಿನಗೆ ಅಂತ ಹೇಳಿದವರು. ಅಲ್ಲಿಂದ ಇಲ್ಲಿಯವರೆಗೆ ನಾನು ತಿಂದದ್ದು ಹಸ್ತಿನಾವತಿ ಅರಮನೆ ಅನ್ನ.
1: ಕುರುಪತಿ ಅಂದ್ರೆ ಆ ಅರ್ಥದ.
0: ಮತ್ತೆ ಈ ಹುಡುಗನನ್ನು ಹೇಳಿದ್ದಲ್ಲ ನಾನು. ಹಾಗೆ ಅಂತ ಈಗ ನಾನೇನಾದರೂ ನೀನು ಹೇಳಿದಿ, ದೇವರು ಕರೆ ಕೊಟ್ಟಿದ್ದಾನೆ, ಆದ ಕಾರಣ ಹೋಗಿಬಿಡ್ತೇನೆ ಅಂತ ಆ ಕಡೆಗೆ ಬಂದರೆ ಇದೇ ಕೌರವ ಹೇಳ್ತಾನೆ, ನಮ್ಮ ಪಕ್ಷದಲ್ಲಿದ್ದು ಅಷ್ಟು ಅತ್ಯುನ್ನತವಾದ ಹುದ್ದೆಯನ್ನು ಹೊಂದಿ ಲಾಭ ಪಡೆದು ಈಗ ಯುದ್ಧಕ್ಕಾಗುವಾಗ ಪಕ್ಷಾಂತರ ಮಾಡಿದರು ನಮ್ಮ ಅಜ್ಜ ಅಂತ ಹೇಳಿ ಅನಿಮ. ಹಾಗಾಗಿ ಈ ಆರೋಪವನ್ನು ಆಕ್ಷೇಪವನ್ನು ಎದುರಿಸುವುದಕ್ಕಾಗದೆ ನಾನಿಲ್ಲಿ ಉಳಿಬೇಕಾಗಿದೆ. ಧರ್ಮಾಧರ್ಮಗಳ ಸಂಘರ್ಷ ಹಾಗೆಂತ ತೀರಾ ನಮ್ಮಲ್ಲಿ ಎಲ್ಲರೂ ಕೆಟ್ಟವರೆಯೋ, ಅಲ್ಲಿ ಎಲ್ಲರೂ ಒಳ್ಳೆಯವರೋ, ಅದು ಪ್ರಶ್ನಾರ್ಹವೇ ಉಂಟು. ಇತ್ಯರ್ಥವೇ ಆಗದ ಒಂದು ವಿಷಯವಾದ್ದರಿಂದ ನಾನೀಗ ಇದನ್ನು ಬಿಟ್ಟು ಬರಲಿಕ್ಕಾಗದ ಒಂದು ಋಣಭಾರದಲ್ಲಿದ್ದೇನೆ. ನಿನಗೆಂತದು ಕುಂತಿ ತರಳರ ಹಂಗು ಹಂಗು ನಾ ಕೇಳುದು, ಅದು ಭಕ್ತಿಯ ವಿಷಯಕ್ಕಲ್ಲ. ಭಕ್ತಿ ನಾನೇ ನಿನ್ನನ್ನು ಹಿಡ್ಕೊಳ್ಬೇಕು ಅಂತ ಹೇಳಿದಲ್ಲಿ ಆ ವಿಷಯ ಮುಗಿಯಿತು. ಈಗ ಇದು ನಿನಗೆ ಈ ಕಡೆ ನನಗೆ ಸಹಾಯ ಮಾಡ್ಲಿಕ್ಕೆ ಆಗದ ಹಂಗಂತದು
1: ಆಲಿಸಬೇಕು.

0: ನಿನಗೇನು ವ್ರತ, ನಿನಗೇನು ಬಂಧನ ಅಂತ ಕೇಳಿ.
1: ಹೌದು,
0: ನಮೇ ಭಕ್ತ ಪ್ರಣಶ್ಯತಿ, ಯಾರು ನನ್ನನ್ನು ಅನನ್ಯವಾದಂತಹ ಭಕ್ತಿಯಿಂದ ಆರಾಧಿಸ್ತಾರೋ ಹಿಂಬಾಲಿಸ್ತಾರೋ ಅಂಥವರು ನಾಶವಾಗುವುದಕ್ಕೆ ನಾನು ಬಿಡುವುದಿಲ್ಲ ಎನ್ನುವುದೇ ನನ್ನದಾದ ಪ್ರತಿಜ್ಞೆ.
1: ಭಕ್ತರ ನಾಶವನ್ನು ನೀನು ಒಪ್ಪುವುದಿಲ್ಲ.
0: ಹಾಗಂತ ನೀವು ಭಕ್ತರಲ್ಲವೋ ಅಂತ ಕೇಳಿದ್ರೆ ಹೌದು, ಆದರೆ
1: ಆದರೆ
0: ನಿಮಗೊಂದು ದೋಷ ಉಂಟು.
1: ನನಗೆಂತ ದೋಷ?
0: ದುಷ್ಟ ಸುಯೋಧನನ ಜೊತೆಗೆ ಒಡಗೊಂಡಿಗೆ ನೀ.
1: ಓಹೋ ಹೋ ಹೋ,
0: ಯಾರ ಸಂಗವನ್ನು ಮಾಡಿದ್ದೀ ಅನ್ನೋದನ್ನು ನೋಡಿದರೆ, ಮಾಡಿದ್ದೀರಿ ಅಂತ ನೋಡಿದರೆ, ಯಾರು ಹೆಣ್ಣು ಮಕ್ಕಳ ಜುಟ್ಟಿಗೆ ಕೈ ಹಾಕ್ತಾರೆ?
1: ಅಲ್ಲ, ದುಷ್ಟ ಸುಯೋಧನ ಅಂತಂದ್ರೆ ಗೊತ್ತಾಯ್ತು ನನಗೆ.
0: ನೆನಪು ಮಾಡಿದ್ ಯಾಕೆ ಇಷ್ಟನ್ನು ಮಾಡುವುದಕ್ಕೆ ಕಾರಣ ಉಂಟು ಅಂತ ಹೇಳಲಿಕ್ಕೆ, ದೊಡ್ಡವರೆಲ್ಲ ಸೇರಿದ, ಹಿರಿಯರೆಲ್ಲ ಸೇರಿದ ಸಭೆಯಲ್ಲಿ ಏಕವಸನಧಾರಿಣಿಯಾದಂತಹ ಹೆಣ್ಣು ಮಗಳೊಬ್ಬಳ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಮಾಡುತ್ತಿರುವಾಗಲೂ ಯಾವುದೇ ಬಗೆಯಲ್ಲಿ ಸ್ಪಂದಿಸದೆ, ಅವಳ ಸಮಸ್ಯೆಗೆ ಪರಿಹಾರವನ್ನು ಕೊಡದೆ, ಅವಳ ಮಾನ ಹರಣವಾಗುವುದರವರೆಗೆ ಇದ್ರೋ, ಅಂದರೆ ಅಧರ್ಮಕ್ಕೆ ತಮ್ಮದಾದಂತಹ ಬೆಂಬಲ ಪ್ರೋತ್ಸಾಹವನ್ನು ಮೌನವಾಗಿಯಾದರೂ ನೀಡಿದ್ರು, ಅಂಥವರ ಜೊತೆಗೆ ನಾನು ಬರುವುದಕ್ಕಿಲ್ಲ. ಆದ್ದರಿಂದ ಯಾರು ಅನನ್ಯವಾಗಿ ಅದೇ ದ್ರೌಪದಿಯನ್ನು ತೆಗೆದುಕೊಂಡ್ರೆ, ಅದೇ ದ್ರೌಪದಿ ಎರಡೂ ಕೈಗಳನ್ನು ಎತ್ತಿ ಕೃಷ್ಣ ಅಂತ ಹೇಳಿದಾಗ ಅಕ್ಷಯಾಂಬರ ವಿಲಾಸವನ್ನು ಮಾಡಿದ್ದೆ.
1: ಹೌದು,
0: ನಾನು ಎಲ್ಲಿದ್ದೇನೋ ಹೇಗಿದ್ದೇನೋ ಅವಳಿಗೆ ಬೇಕಾದದ್ದನ್ನು ಕೊಟ್ಟಿದ್ದೆ. ದುರ್ವಾಸರನ್ನು ವನವಾಸದಲ್ಲಿದ್ದ ಸಮಯದಲ್ಲಿ ಇದೇ ದುಷ್ಟ ಸುಯೋಧನ ಕಳಿಸಿದ. ಮಹಾಕೋಪಿಷ್ಠರಾದ ಪ್ರತ್ಯಕ್ಷ ರುದ್ರನಂತಿರುವ ದುರ್ವಾಸರ ಶಾಪಕ್ಕೆ ಇವರು ಭಸ್ಮೀಭೂತವಾಗಿ ಹೋಗಲಿ. ನಡೀಲಿ ನಡೀತಾ
1: ಇಲ್ಲ,
0: ದ್ರೌಪದಿ ಅಣ್ಣ ಕೃಷ್ಣ ಅಂತ ಕರೆದಾಗ ಓಡೋಡಿ ಬಂದೆ. ಮತ್ತೆ ಅಕ್ಷಯ ಪಾತ್ರೆಯಲ್ಲಿದ್ದ ಬೇವಿನ ಸೊಪ್ಪು ಅದು ವಿಷಯ ಬೇರೆ.
1: ಅಲ್ಲ, ನೀನು ಊಟ ಮಾಡಿ ಅವರ ಹೊಟ್ಟೆ ತುಂಬಿ.
0: ಅವರ ಹೊಟ್ಟೆ ತುಂಬಿಸಿದ್ದು ಮಾತ್ರ ಅಲ್ಲ, ಇವರ ನೆತ್ತಿಯನ್ನು ತಣಿಸಿದ್ದೇನೆ, ಹೊಟ್ಟೆಯನ್ನು ತಣಿಸಿದ್ದೇನೆ. ಆದ್ದರಿಂದ ನಮೇ ಭಕ್ತ ಪ್ರಣಶ್ಯತಿ, ಅವರನ್ನು ಉಳಿಸುವುದಕ್ಕೆ ಬೇಕಾಗಿ ನಾನು ಅವರ ಜೊತೆಗಿರ್ತೇನೆಂತಲೇ ಹೀಗೆ ಹೇಳಿದ್ದು. ನಾನು ಆಯುಧವನ್ನು ಹಿಡಿಯುವುದಿಲ್ಲ ಅಂತ ಹೇಳುವಾಗ ಅವನೊಂದು ಹೇಳಿದ, ಯಾರು ದುರ್ಯೋಧನನಿಗೆ ಸ್ವಲ್ಪ ಹೆಚ್ಚು ನನ್ನ ಬಗ್ಗೆ ಗೊತ್ತುಂಟು ಅಂತ ಕಾಣ್ತದೆ, ಹೊಕ್ಕಿರಿಯಲಾಗದು ರಣದಿ ಅಂತ ಹೇಳಿ. ಹೊಕ್ಕಿರಿಯಲಾಗದು ರಣದಿ, ಹೊಕ್ಕಿರಿಯಲಾಗದು ಅಂತ ಹೇಳಿದ್ರೇನು? ಕೇವಲ ಯುದ್ಧ ಮಾಡುವುದಂತಲ್ಲ, ಅವನದೊಂದು ಹೊಕ್ಕಿರಿ ಅಂತ ಬೇರೆ ಉಂಟು, ಒಂದು ಬೇರೆ ಉಂಟು ಅವನದು ಉಪಾಯ. ಎಲ್ಲಿಯಾದ್ರೂ ಉಪಾಯ ಮಾಡಿಬಿಡಬೇಡ ಅಂತ, ಅಪಾಯ ಬಂದಿತ್ತು ಅಂತ. ಹಾಗಾಗಿ ನನ್ನ ಭಕ್ತರಿಗೋಸ್ಕರವಾಗಿ ಯಾವುದೇ ಬಗೆಯಲ್ಲಿ ಅವರನ್ನು ಉದ್ಧರಿಸುವುದಕ್ಕಾಗಿ ರಕ್ಷಿಸುವುದಕ್ಕಾಗಿ ನಾನು ಪ್ರಯತ್ನ ಮಾಡುವುದೇ. ಆದ್ದರಿಂದ ಈ ಹೊತ್ತಿನಲ್ಲಿ ಅರ್ಜುನನನ್ನು ನಿಮ್ಮೆದುರು ಒಡ್ಡಿದ್ರು.
1: ಇದೀಗ ನಾನು ಹೇಳಿದ ಮೊದಲ ವಿಷಯಕ್ಕೆ ಬಂತು, ಮುದುಕನನ್ನು ಸ್ಪರ್ಧೆಗಿಳಿಸುವುದಲ್ವ. ಈ ಅರ್ಜುನನಷ್ಟು ಭಕ್ತ ನಾನಲ್ಲ
0: ಎನ್ನುವ ವಿಷಯವನ್ನು ಇಟ್ಟುಕೊಂಡು
1: ಹೌದು
0: ಸ್ಪರ್ಧೆಗಿಳಿಸುವುದು.
1: ಅಲ್ಲಲ್ಲ, ನಾವೇನು ಸ್ಪರ್ಧೆಗೆ ಹಿಂದೆ ತೆಗೆಯುವ ಜನಗಳ?
0: ಹೇಗೆ?

0: ಹರಿಯೇ ಲಾಲಿಸು, ಹರಿಯೇ ನಾನು ಆಚೀಚೆ ಚಲಿಸುವವಲ್ಲ, ನಿಂತ ನಿಲುವಿನಿಂದ ವ್ಯತ್ಯಾಸ ಇಲ್ಲ. ಭಕ್ತರ ಪೊರೆವ ಬಿರುದಿರೆ,
1: ಬಿರುದು ಇರೇ ಅಂತಲ್ಲ,

0: ಒಂದು ರೀತಿಯಾದಂತಹ ಕಾಳಗದ ಕಣ ಸಿದ್ಧವಾಗಿದೆ ಅಂತಾಯ್ತು. ಕೇವಲ ವಾಗ್ವಾದಗಳಿಂದ ಇತ್ಯರ್ಥವಾಗುವ ವಿಷಯ ಅಲ್ಲ, ಅಥವಾ ಏನೋ ಜಿಜ್ಞಾಸೆಗಳಿದ್ರೆ ಆ ಜಿಜ್ಞಾಸೆಗೆ ಬೇಕಾದ ಸಮಾಧಾನ ಸಿಕ್ಕಿದೆ. ಭಕ್ತ ಹೌದು ಎನ್ನುವ ಸಂದೇಶವೂ ಕೂಡ ಅದರಲ್ಲಿ ಉಂಟು. ಯಾಕೆಂದ್ರೆ ದ್ವಾದಶಾಕ್ಷರಿ ಮಂತ್ರವಾದ ವಾಸುದೇವ ಮಂತ್ರವನ್ನು ಸದಾ ಸ್ಮರಿಸುತ್ತಾ ಇರುವಂತಹ ನಿಮಗೆ ತಾವು ಹಿರಿಯ ಭಕ್ತ ಎನ್ನುವುದನ್ನು ತೋರಿಸಿಕೊಡಬೇಕು ಅಂತ ಉಂಟು.
1: ಈಗ ಮಂತ್ರ ಹೇಳುವವನಿಗೊಂದು ಭಕ್ತಿ ಉಂಟು ಅಂತ ಆಗ್ಲಿಲ್ಲ.
0: ಹಾ, ಮತ್ತೆ ಅದನ್ನೇ ಹೇಳಿದ್ದೆ ನಾನು. ಹಿರಿಯ ಭಕ್ತ ತಾನು, ಹಿರಿಯ ಮಗ ತಾನು ಅಥವಾ ಮಗು ತಾನು ಎನ್ನುವುದನ್ನು ತೋರಿಸಿಕೊಡುವ, ಅದಕ್ಕೆ ಗಂಗಾ ತನಯ ಅಂತ ಹೇಳಿದ್ದು. ಬಾಲ ರೇ ಗಂಗಾತನಯ,
1: ಅದು ರೇ ಅಂತಂದ್ರೆ ಒಂದು ಧಿಕ್ಕಾರ ವಾಕ್ಯವೂ ಹೌದಲ್ಲ.
0: ರೇ ಎನ್ನುವುದು ಸಂಬೋಧನ,
1: ಬಹುವಚನ
0: ಸಂಬೋಧನ. ಗಂಗಾತನಯನಾಗಿ ಗಂಗೆ ಎಷ್ಟು ಪುಣ್ಯವಂತಳೋ ಅಷ್ಟೇ ಪುಣ್ಯವನ್ನು ಸಂಪಾದಿಸಿಕೊಂಡು ಈ ಬದುಕಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮೊಮ್ಮಕ್ಕಳ ಮೂಲಕ ಮಾಡಿಸಬೇಕು ಅಂತ ಪ್ರಯತ್ನ ಪಟ್ಟವರು ಕೂಡ ಹೌದು ನೀವು, ಅದಲ್ಲದ್ದಲ್ಲ. ಅರ್ಜುನನೊಂದಿಗೆ ಒಂದು ನಿಮಿತ್ತದಿಂದಾಗಿ ಈ ಯುದ್ಧರಂಗವನ್ನು ನೀವು ಸೇರಿದವರು. ಪ್ರತಿಜ್ಞಾಬದ್ಧರಾಗಿ ನೀವು ಯುದ್ಧ ಮಾಡುವಾಗಲೂ ಏನು ಪ್ರತಿಜ್ಞೆ ಮಾಡಿದ್ದೀರಿ ಅಂತ ನಮಗೆ ನೆನಪುಂಟು. ಆದ್ದರಿಂದ ಈ ಹೊತ್ತಿನಲ್ಲಿ ನನಗೆ ಒಂದು ಪಂಥಾಹ್ವಾನವನ್ನು ಮಾಡಿದ್ರು ಅಲ್ವಾ, ಭಕ್ತರನ್ನು ರಕ್ಷಿಸುವುದು ಹೌದಾ ಅಂತ.
1: ಹೌದಾದ್ರೆ
0: ಹೌದು, ಇದುವರೆಗೆ ನಾನು ಭಕ್ತರನ್ನು ರಕ್ಷಿಸಿದವನು ಹೌದು ಅಂತ. ಆದರೆ
1: ಆದರೆ
0: ಈ ನಿಮ್ಮ ಮೊಮ್ಮಗ ಇದ್ದಾನಲ್ಲ, ಸಾಮಾನ್ಯದವ ಅಲ್ಲ ಇವ.
1: ಇವ
0: ಬೇಕಾದಷ್ಟು ಯುದ್ಧಗಳನ್ನು ಮಾಡಿದ್ದಾನೆ ನಿಮ್ಮ ಹಾಗೆ ಮೂರು ಲೋಕ ಸಂಚಾರ ಮಾಡಿ.
1: ಅವ ಏನನ್ನೇ ಮಾಡಿರ್ಲಿ, ಈಗ ಅವನನ್ನು ರಕ್ಷಿಸ್ತೇನೆ ಎಂಬುದು ನಿನ್ನ ನಿಲುವಾದ್ರೆ ಅದಕ್ಕೆ ಪಂಥಾಹ್ವಾನ ನಮ್ಮದೇನು ಗೊತ್ತ?
0: ಹೇಗೆ?
1: ನಿನ್ನನು ಸಾವಧಾನದಿ ಭಜಿಪನಾದಡೆ, ನಾನು ಭಕ್ತ ಹೌದು ಅನ್ನುವುದನ್ನು ನಿರೂಪಿಸುವುದಕ್ಕೆ ಯುದ್ಧದ ಗೆಲುವೆ ಮಾನದಂಡವಾಗ್ತದೆ ಅಂತ.
0: ಅದಕ್ಕೆ ಯುದ್ಧ ನಡೀಬೇಕು
1: ನಡೀಬೇಕು
0: ಮೂಲಕವಾಗಿ ಯುದ್ಧ ಮಾಡಿಸ್ತೇನೆ.
1: ಎಬ್ಬಿಸು ಎಬ್ಬಿಸು ಅವನನ್ನು ನೋಡುವ
0: ಅರ್ಜುನ.
2: ಮುರಮಥನ ಅನುಗ್ರಹದೊಳಿ ಫಲೋ ಗುಣ ನೋಳಿಂತೆಂದ
0: ಅರ್ಜುನ.
2: ಕುರುಪತಿಯ ನೆಳೆದೊಯ್ದ ಚಿತ್ರಸೇನನ ಗೆಲಿದೆ
0: ನೆನಪಿಸಿಕೋ.
2: ಸುರಲೋಕದಿಂದ ಮದಕರಿಯ ನಿಳಿಸಿದೆ ಧರೆಗೆ
0: ಗಜನೋಹಿಯ ಪ್ರಕರಣ ನೆನಪಿಲ್ವೇ ನಿನಗೆ?
2: ದಹಿಸಿರ್ಪೆ ಖಾಂಡವನವ
0: ಅಜೀರ್ಣ ಉಂಟಾದ ಕಾಲದಲ್ಲಿ ನೀನು ಮಾಡಿದ ಸಾಹಸ ಏನು?
2: ದುರುಳ ವೈತ್ಯರಿ ಓದಗ ಭುಜೋದಿಗಳ ಗುಂದಿ ಧರೆಯೊಳಿ ಬರೀ ಕೀರ್ತಿ ಧರಿಸಿರ್ದಡಿ ದಿನದಿ ದುರದಿ ಭೀಷ್ಮನ ಜಯವ ಬಂದೆನಲ್ ಕಿಡಿಗೆ ದರಿ ಧನುವ ಜ್ವೇಂಕರ ದಿಗೆಯುತ.
0: ಅರ್ಜುನ
3: ಪರಮಾತ್ಮ,
0: ಇದು ನಿನ್ನ ತಾತನಾದಂತಹ ಭೀಷ್ಮನಲ್ಲಿ ಒಂದಷ್ಟು ಹೊತ್ತು ಮಾತುಕತೆಯಾಯ್ತು.
3: ಕೇಳಿದ್ದೇನೆ,
0: ಕೇಳಿದ್ದು ಒಳ್ಳೇದಾಯ್ತು. ನೀನೆಲ್ಲಿಯಾದರೂ ವಿಸ್ಮೃತಿಗೊಳಗಾದೆಯೋ ಅಂತ ನಾನು ಯೋಚನೆ ಮಾಡಿದೆ.
3: ಮೌನವಾಗಿದ್ದೆ.
0: ಅಜ್ಜನಲ್ಲಿ ಹೇಳಿದ ಮಾತುಗಳೆಲ್ಲವೂ ನಿನಗೂ ಅನ್ವಯವಾಗ್ತದೆ. ನೀನು ಚಿಕ್ಕ ಮಗುವಾಗಿ ಸದಾಕಾಲ ಇರಬೇಕು ಅಂತ ಅಪೇಕ್ಷೆ ಪಡಬಾರದು. ಈಗ ನೀನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಿದ್ಧನಾಗಬೇಕು. ರಥಿಕನಾಗಿ ಮಹಾರಥಿಯಾಗಿ ನಿನ್ನ ಅಜ್ಜನಾದಂತಹ ಭೀಷ್ಮನನ್ನು ಗೆಲ್ಲುವುದಕ್ಕೆ ನೀನು ಮೊದಲು ನಡೆಸಿದಂತಹ ಪ್ರಕರಣಗಳೆಲ್ಲ ಒಮ್ಮೆ ನೆನಪಿಸಿಕೋ. ನಮಗೆ ಕೆಲವೊಮ್ಮೆ ಭೂತ ಎನ್ನುವುದು ಹಿಂದಣ ಹೆಜ್ಜೆಯಾಗಿ ಗಟ್ಟಿ ನೆಲೆಯನ್ನು ಊರುವುದಕ್ಕಾಗ್ತದೆ. ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಅರಿಯುವುದಕ್ಕಾಗುವುದಿಲ್ಲ. ಹಾಗಾಗಿ ಚಿತ್ರಸೇನನನ್ನು ನೀನು ಗೆಲ್ಲಿದಂತಹ ಪ್ರಕರಣ ಗೆದ್ದದ್ದು ಮಾತ್ರ ಅಲ್ಲ, ಅವನಿಂದ ನೀನು ಚಾಕ್ಷುಷಿ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಿ. ಆಮೇಲೆ ಮತ್ತೊಮ್ಮೆ ಆ ಚಾಕ್ಷುಷಿ ವಿದ್ಯೆಯ ಬಲದಿಂದ ಚಿತ್ರಸೇನನನ್ನು ಮೇಲಿಂದ ಕೆಳಗಿಳಿಸಿ ಅವನು ಬಂಧಿಸಿದ ಕುರುಪತಿಯನ್ನು ಬಿಡಿಸಿದ್ದಿ. ನೀನು ಸಾಮಾನ್ಯದವನಲ್ಲ. ಇಂದ್ರಕೀಲ ಪರ್ವತದಲ್ಲಿ ಪ್ರತ್ಯಕ್ಷ ಪರಮೇಶ್ವರನೊಂದಿಗೆ ಪಂಥವನ್ನಿಟ್ಟು ಹೋರಾಟ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿದ್ದಿ ಮಾತ್ರ ಅಲ್ಲ, ಬಳವಳಿಯಾಗಿ ಗೌರಿಯಿಂದ ಪಾರ್ವತಿಯಿಂದ ಅಂಜನಾಸ್ತ್ರವನ್ನು ಸಂಪಾದನೆ ಮಾಡಿದ್ದಿ. ಕಾಲಕೆ ನಿವಾತ ಕವಚಾದಿ ರಕ್ಕಸರನ್ನೆಲ್ಲ ಬಗ್ಗು ಬಡಿದು ತನ್ಮೂಲಕವಾಗಿ ದೇವಲೋಕಕ್ಕೆ ನೀನು ಶಾಂತಿಯನ್ನು ಕೊಟ್ಟವನು. ಅಷ್ಟೆಲ್ಲ ಬೇಡ, ನೀನು ಸಣ್ಣ ವಯಸ್ಸಿನಲ್ಲಿಯೇ ಅಮ್ಮನಾದಂತಹ ಕುಂತಿದೇವಿಯ ಮನಸ್ಸಮಾಧಾನಕ್ಕೋಸ್ಕರವಾಗಿ ಗಜನೋಹಿಯನ್ನು ಮಾಡುವ ಸಮಯದಲ್ಲಿ ಐರಾವತವನ್ನೇ ಮೇಲಿಂದ ಕೆಳಕ್ಕಿಳಿಸುವುದಕ್ಕೆ ಬೇಕಾಗಿ ಆಕಾಶಕ್ಕೆ ಏಣಿಯನ್ನು ಕಟ್ಟಿದವನಲ್ವೋ. ಮರೆಯಬೇಡ ಮರೆಯಬೇಡ, ಎಲ್ಲವನ್ನೂ ಕೂಡ ನೆನಪಿಟ್ಟುಕೊಂಡು ಅಜ್ಜನೊಂದಿಗೆ ನಿರ್ಭಿಡೆಯಿಂದ ಯುದ್ಧ ಮಾಡು.
3: ಸ್ವಾಮಿ ಕೇಳು.

0: ಸೇತು ಹಿಮಾಲಯದ ಮಧ್ಯದಲ್ಲಿ ಬಾಹುಜ ಮೌಳಿ ರಂಜಿತ ಪಾದ ಕಮಲಾನ್ವಿತ ನದೀ ಸುತನ ಶೂಲಿ ಸನ್ನಿಪ ಭೀಷ್ಮರನು ಕಾಲಗತಿ ಜಯ ಪೊಂದ ದಿರ್ದಡೆ ನೀಲ ಮೇಘ ಶ್ಯಾಮ ನಿನ್ನಯ ಭಜಕ ನಾನಲ್ಲ
1: ಭಗವಂತ
2: ಅರ್ಜುನ
1: ಅಂದಿನಿಂದ ಇಂದಿನ ತನಕ ನೀನು ನನಗೆ ಬಲವನ್ನು ಕೊಟ್ಟವನು ನನಗೆ ಬಲ ಕೊಟ್ಟವನೇ ಭಗವಂತ ಈಗ ಹೇಳಿದ್ದೆ ಅಜ್ಜ ಭೀಷ್ಮನೊಂದಿಗೆ ಹೋರಾಡು ಎತ್ತು ಗಾಂಡೀವವನ್ನು ಅಂತ
2: ವೀರರಸ ವೀರರಸ
1: ಕೇಳಿದ್ದೇನೆ ಭೀಷ್ಮರ ಬಗ್ಗೆ ನಾನು ಭೀಷ್ಮರು ತಮ್ಮ ಬಿಲ್ಲೆತ್ತಿ ಬಾಣವನ್ನು ಹೂಡಿದ್ರೆ ಶತ್ರುಗಳು ಬಂದು ಕಾಲಬುಡಕ್ಕೆ ಬೀಳುತ್ತಿದ್ರಂತೆ ಅವರ ಬಿಲ್ಲಿನ ಸಿಂಜಿನಿಯ ಒಂದು ಝೇಂಕಾರಕ್ಕೆ ಶತ್ರುಗಳು ಓಡಿ ಹೋಗ್ತಿದ್ರಂತೆ ನನ್ನನ್ನು ಹೀಗೆ ಮಾಡಿದ್ದಾರೆ ನನ್ನ ಬಾಲ್ಯದಲ್ಲಿ ಅವರ ತೊಡೆಯೇರಿ ಕುಳಿತಾಗ ತಲೆ ನೇವರಿಸಿ ನೆತ್ತಿಯನ್ನು ಆಘ್ರಾಣಿಸಿ ಮಗನೇ ಪಾರ್ಥ ಮುಂದೊಂದು ದಿನ ಯುದ್ಧವಾದಲ್ಲಿ ಅದು ಇಲ್ಲೇ ಅಲ್ಲ ಎಲ್ಲೇ ಯುದ್ಧವಾಗಲಿ ಕುರುಕುಲದ ನಮ್ಮ ಕುಲದ ಘನತೆಯನ್ನು ಎತ್ತಿ ಹಿಡಿಯುವವನು ನೀನು ಮಹಾವೀರ ಮಹಾವೀರ ಅಂತ ಅಲ್ಲ ಇವರೆಲ್ಲ ಹೊಗಳಿ ಹೊಗಳಿ ನನ್ನನ್ನು ನನ್ನೊಳಗೆ ಒಂದು ಅಹಂಕಾರ ತುಂಬಿದ್ರಾಯ್ತು ನಾನು ವೀರ ಪರಮವೀರ ಯುದ್ಧಕ್ಕೆ ಹೋದ್ರೆ ಎಲ್ಲೂ ಸೋಲುವವನಲ್ಲ ನೀನು ಹೇಳಿದ್ಯಲ್ಲ ಬಹುಶಃ ಒಂದೇ ಒಂದು ಸಂದರ್ಭವನ್ನು ಬಿಟ್ಟು ಅದು ಕಾಂಡವ ವನದಹನ ಆಗ ನೀನು ನನ್ನೊಂದಿಗಿದ್ದಿ ಆ ಬಳಿಕ ಬೇರೆಲ್ಲೆಡೆಯೂ ನಾನು ಒಬ್ಬನೇ ಯುದ್ಧವನ್ನು ಗೆದ್ದಿದ್ದೇನೆ ಆಗೆಲ್ಲ ನನಗನ್ನಿಸಿದ್ದು ನನ್ನ ಅಜ್ಜ ಹೇಳಿದ ಹೋರಾಟ ಇದೇ ಇರಬೇಕು ಈ ಹೋರಾಟದಲ್ಲಿ ನಾನು ಗೆದ್ದಿದ್ದೇನೆ ಅಂದರೆ ನನ್ನ ಅಜ್ಜನ ಆಶೀರ್ವಾದ ಅಂತ ಆದರೆ ನೋಡಿದೆ ಅಲ್ಲ ಹೊಗಳಿ ಉಬ್ಬಿಸಿ ಉಬ್ಬಿಸಿ ಹಿಂದೆ ನೋಡಿದರೆ ನಮ್ಮ ಅಜ್ಜ ಕೌರವರೊಂದಿಗೆ ಹೋರಾಟವೇ ಹೀಗೆ ಅಂತ ನಾನು ತಿಳಿದುಕೊಂಡಿದ್ದೇನೆ ನಿನ್ನಿಂದ ಸಾಧ್ಯ ನೀನು ಮಾಡಬೇಕು ಎಲ್ಲರೂ ಹೀಗೆ ಹೇಳಿ ಹೇಳಿ ಹೋರಾಟಕ್ಕೆ ಹಚ್ಚಿ ಹಚ್ಚಿ ನಮ್ಮೊಳಗೊಂದು ಕಿಚ್ಚು ತುಂಬಿದ್ರೆ ನಾವು ಹೋರಾಟಕ್ಕೆ ಹೊರಟ್ರೆ ತಿರುಗಿ ನೋಡಿದಾಗ ನಮಗೆ ಹೇಳಿದವರಿಲ್ಲ ನಮ್ಮೊಟ್ಟಿಗೆ ಇರುವುದಿಲ್ಲ ನಮ್ಮಜ್ಜನು ಕೌರವರೊಟ್ಟಿಗೆ ಸೇರಿಕೊಂಡ್ರು ದ್ರೋಣಾಚಾರ್ಯರೇನು ಸಾಮಾನ್ಯರೇ ಗುರುಗಳು ಅಂತಹವರು ಕೂಡ ಅಂತಹವರು ನನ್ನೊಳಗೆ ಒಂದು ಕಿಚ್ಚು ತುಂಬಿದ್ರೆ ಅವರು ಕೌರವನ ಪಕ್ಷ ಸೇರಿಕೊಂಡ್ರು ನನಗುಳಿದವನು ನೀನೊಬ್ಬ ಅಂದಿನಿಂದ ಇಂದಿನ ತನಕವು ಕೆಲವರು ಹೇಳ್ತಾರೆ ಹೋರಾಟಕ್ಕೆ ಹೊರಟ ನನ್ನ ನೈತಿಕ ಬೆಂಬಲ ನಿಮಗುಂಟು ಹೋರಾಡಿ ಬಂಧುಗಳಿದ್ದಾರ ಮಾವ ಗಾಂಧಾರ ರಾಜ ನಮ್ಮನ್ನು ಬಿಟ್ಟು ಹೋದ್ರು ಕೌರವರ ಪಕ್ಷಕ್ಕೆ ಹೋದ್ರು ಬಂಧುಗಳೂ ಇಲ್ಲ ಗುರುವಿಲ್ಲ ಆಚಾರ್ಯರಿಲ್ಲ ಬಂಧು ಶಲ್ ಇಲ್ಲ ಹಾಗಿದ್ರೆ ನಮ್ಮೊದ್ದಿಗೆ ಯಾರಿದ್ದಾರೆ ಏನ್ ನಮಗೆ ನೈತಿಕ ಬಲ ಇಲ್ವೇ ಅಜ್ಜನೇ ಹೇಳಿಕೊಟ್ಟಂತ ಸತ್ಯ ಧರ್ಮ ನ್ಯಾಯ ನೀತಿ ಸಂಸ್ಕಾರ ಎಲ್ಲವೂ ನಮ್ಮೊಳಗಿತ್ತು ಯುದ್ಧದ ಹೋರಾಟದ ಕಿಚ್ಚನ್ನು ನಮ್ಮೊಳಗೆ ತುಂಬಿತ್ತು ಕೆಲವೊಮ್ಮೆ ಅನ್ನಿಸ್ತದೆ ಬೇಕಿತ್ತ ಅಂತ ಮೊದಲ ದಿನ ಇದನ್ನು ಹೇಳಿದಾಗ ನೀನು ನನ್ನ ಮೋಹವನ್ನು ಕಳಚಿಬಿಟ್ಟೆ
2: ನನಗೆ ಮತ್ತೆ ಬಂಧುತ್ವದಲ್ಲೆಲ್ಲ ಹೆಚ್ಚು ಕಾಂಕ್ಷೆ ಇಲ್ಲ ನಾನು ಸೋದರ ಮಾವ ಅಂತ ನೋಡ್ಲಿಕ್ಕಿಲ್ಲ ತಲೆ ಕಡಿಯುವುದಾದ್ರೆ ತಲೆ ಕಡಿಯುವುದೇ
1: ನ್ಯಾಯ ಇದ್ರೆ ಬಂಧು ಯಾಕೆ ಬಳಗ ಯಾಕೆ
2: ಅತ್ತೆ ಮಗ ಭಾವ ಅಂತ ನೋಡ್ಲಿಕ್ಕಿಲ್ಲ ತಲೆ ಕಡಿಯು ತಲೆ ಕಡಿಯುದು ದುಷ್ಟ
1: ನೀತಿ ನಮ್ಮೊಳಗೆ ಇದ್ರೆ ಯಾರ ನೈತಿಕ ಬೆಂಬಲವೂ ಬೇಕಾಗಿಲ್ಲ ಆತ್ಮಬಲ ಬೇಕು ಮನೋಬಲ ಬೇಕು
2: ಅಲ್ಲ ಇದುವೇ ನೈತಿಕ ಬೆಂಬಲ ಅಂತ ನಾವೇ ನೀತಿಯನ್ನು ಅನುಸರಿಸಿ
1: ಯುದ್ಧ ಮಾಡಬೇಕು ಅಂತ ಧನಬಲವನ್ನು ಕೊಟ್ಟವನು ನೀನು ಹೇಳಿದ್ಯಲ್ಲ ನೀನು ಯುದ್ಧ ಮಾಡು ಸಿದ್ಧನಾಗಿದ್ದೇನೆ ನಾನು ಈ ಭೀಷ್ಮಾಚಾರ್ಯರು ನಮ್ಮ ಅಜ್ಜಯ್ಯ
2: ಇನ್ನ ಅಜ್ಜಯ್ಯ ಅಂತ ನೋಡಬೇಡ
1: ಇಲ್ಲ
2: ಯುದ್ಧ ಮಾಡು
1: ಖಂಡಿತ ಆದ್ರೆ ಇವರ ಹೆಸರು ಎಲ್ಲೆಡೆ ಕೇಳಿ ಬರ್ತಾ ಉಂಟು ಆರ್ಯಾವರ್ತದಲ್ಲಿ ಭೀಷ್ಮ ಭೀಷ್ಮ ಭೀಷ್ಮ ಅಂತ ಆದ್ರೆ
2: ಭೀಷ್ಮ ಅಂದ್ರೆ ಭಯಂಕರ ಅಂತ
1: ಖಂಡಿತ ಆದ್ರೆ
2: ನೀನಾದ್ರೂ ಬೇಡ
1: ನೀನಿರುವಾಗ ನನಗೆ ಯಾಕೆ ಹೆದರಿಕೆ ಹೇಳಿ ಪಾಂಡವರು ಪ್ರಾಣ ಅಂತ ಹೇಳಿದವನು ಅದರಲ್ಲೂ ಪಾರ್ಥ ನಾನು ನನಗೆ ಸಾರಥಿಯಾಗಿ ಬಂದವನು ನೀನು ಮುನ್ನಡೆಸುವವನು ನೀನು ಅದಕ್ಕೆ ಹೇಳಿದೆ ಬಲ ನೀಡಿದವನು ನೀನು ನನಗೆ ಭಗವಂತ ನಿನ್ನ ಪ್ರತಿಜ್ಞೆ ಬೇರೆ ಅಲ್ಲ ನನ್ನ ಪ್ರತಿಜ್ಞೆಯೂ ಬೇರೆ ಅಲ್ಲ ನನ್ನ ಹಲವಾರು ಪ್ರತಿಜ್ಞೆಗಳನ್ನು ನೆರವೇರಿಸಿದವನು ಬಲವಾಗಿ ನಿಂತವನು ನೀನು ಈಗ ನಿನ್ನ ಪ್ರತಿಜ್ಞೆಯನ್ನು ನನ್ನ ಪ್ರತಿಜ್ಞೆ ಅಂತ ಸ್ವೀಕರಿಸಿ ಅಜ್ಜನೊಂದಿಗೆ ಹೇಳುತ್ತೇನೆ ಅಜ್ಜಯ್ಯ

0: ಅಜ್ಜಯ್ಯ.
1: ಪಾರ್ಥ
0: ನಮಸ್ಕಾರ.
1: ಎಲ್ಲಿಂದ ಬಂತು ಅಂತ ನೋಡಿದ್ದು.
0: ಇಲ್ಲೇ ಇದ್ದೇನೆ, ನಿಮ್ಮ ಎದುರಿದ್ದೇನೆ.
1: ತುಂಬಾ ಸಣ್ಣದಾಗಿ ಕೇಳ್ತದೆ.
0: ದೊಡ್ಡವರು ನೀವು, ನಮ್ಮ ಮಾತೆಲ್ಲ ಸಣ್ಣದೇ ಕೇಳ್ತದೆ ಅಜ್ಜಯ್ಯ.
1: ನಾವು ದೊಡ್ಡವರಾದ್ರಿಂದ ನೀನು ಸಣ್ಣವನಾದ್ದ ಅಲ್ಲ, ನೀನು ಸಣ್ಣವನಾದ್ರಿಂದ ನಮ್ಮನ್ನು ದೊಡ್ಡವರು ಅಂತ ಹೇಳುದ?
0: ಅಜ್ಜಯ್ಯ ದೊಡ್ಡವರೇ.
1: ಅಜ್ಜಯ್ಯ ದೊಡ್ಡವನು,
0: ವಯಸ್ಸಿನಲ್ಲಿ ನಾನು ಚಿಕ್ಕವನು.
1: ಆದ್ರೆ
0: ಹೀಗೆ ಮಾಡುದ?
1: ಹೇಗೆ?
0: ನಾವು ಅನಾಥರಾದಾಗ, ನಮ್ಮ ಅಪ್ಪನನ್ನು ಕಳೆದುಕೊಂಡು ಎಲ್ಲೋ ಅಲೆಯುತ್ತಾ ಇದ್ದಾಗ ತಂದು ನಿಮ್ಮ ಮಡಿಲಲ್ಲಿ ನಿಲ್ಲಿಸಿದ್ರಿ, ವಿದ್ಯೆ ಕೊಟ್ರಿ, ಬುದ್ಧಿಯನ್ನು ಕೊಟ್ರಿ, ಒಳ್ಳೆಯ ಸಂಸ್ಕಾರವನ್ನು ಕೊಟ್ರಿ. ಐದು ಜನ ಪಾಂಡವರು ನಾವು ಒಟ್ಟಾಗಿ ಇರುವುದಕ್ಕೆ ನಿಮ್ಮ ಸಂಸ್ಕಾರ ಕಾರಣ. ಅದೇ ಸಂಸ್ಕಾರವನ್ನು ನೀವು ದುರ್ಯೋಧನನಿಗೂ ಕೊಟ್ಟಿಲ್ವಾ?
1: ಕೊಟ್ಟಿದ್ದೇವೆ, ಕೊಟ್ಟದ್ದನ್ನೆಲ್ಲ ತೆಕ್ಕೊಳ್ಬೇಕಲ್ಲ.
0: ತಗೊಳ್ಳುವ ಯೋಗ್ಯತೆ ಇತ್ತ? ಇಲ್ಲ. ಆದ್ರೆ ನಾವು ತಗೊಂಡಿದ್ದೇವೆ, ನಡೆದಿದ್ದೇವೆ. ಹೇಳಿ, ನಮ್ಮಲ್ಲಿ ಏನು ತಪ್ಪಾಯಿತು? ಬಾಲ್ಯದಲ್ಲಿ ನೀವು ತುತ್ತು ಅನ್ನ ಕೊಟ್ಟಾಗ ಉಂಡಿದ್ದೇವೆ, ತಲೆ ನೇವರಿಸಿ ಬೆನ್ನು ಚಪ್ಪರಿಸಿದಾಗ ಎದೆಯುಬ್ಬಿಸಿ ನಿಂತಿದ್ದೇವೆ. ಈಗ ನಮ್ಮನ್ನು ತೊರೆದು ಕೌರವರ ಪಕ್ಷದಲ್ಲಿ ನಿಂತು ನೀವು ಹೋರಾಡ್ತೀರಿ ಅಂತ ಇದ್ರೆ ಅಜ್ಜ, ಹಿಂದೆಯೂ ಹೀಗೆ ಆಗಿತ್ತು. ನಮ್ಗೆ ಕೊಟ್ಟ ಸಂಸ್ಕಾರ ಉಳಿಯಿತು, ನೀವು ಪಾಲಿಸಿದ್ರ, ಕಣ್ಣೀರಿಟ್ರಿ, ತಲೆ ತಗ್ಗಿಸಿ ನಿಂತ್ರಿ. ದ್ರೌಪದಿಯ ಕುಲವಧು ದ್ರೌಪದಿಗೆ ಅಪಮಾನವಾದಾಗ ಒಬ್ಬ ಹೆಣ್ಣು ಮಗಳು ಮನೆಯ ಹಿರಿಯವರು ನೀವು ಅಸಹಾಯಕತೆ ತೋರಿಸಿದ್ರಿ, ಅನ್ನದ ಋಣವನ್ನು ಹೇಳಿದ್ರಿ, ಇಂದಿಗೂ ಮತ್ತೆ ಅನ್ನದ ಋಣ ಅಂತ ಬಂದು ನಿಂತಿದ್ದೀರಿ. ನಾವು ಅದೇ ಅನ್ನವನ್ನು ಉಂಡಿದ್ದೇವೆ, ನಮಗಲ್ಲಿ ನೆಲೆ ಇಲ್ಲದ ಹಾಗಾಯಿತು. ನೀವು ಅಂದೇ ನಮ್ಮನ್ನು ಎಲ್ಲಾದ್ರೂ ಆ ಸಂಸ್ಕಾರ ಕೊಡದೆ ಮನೆಯಿಂದ ಹೊರಗೆ ದೂಡ್ತಿದ್ರೆ ಆಗ್ತಿತ್ತೋ ಏನೋ? ಅಥವಾ ಭೀಮನಿಗೆ ಕೊಟ್ಟಲ್ಲ ದುರ್ಯೋಧನ ವಿಷ, ಅಂತ ವಿಷವನ್ನು ಒಂದು ಚೂರು ನಮಗೂ ಕೊಡ್ತಿದ್ರು ಇವತ್ತು ಯುದ್ಧ ನಡೀತಿರ್ಲಿಲ್ಲ. ಮಾಡಿದ್ರಲ್ಲ ನೀವು ಭೇದವನ್ನು ನಮಗೆ.
1: ಅಜ್ಜನಿಗೆ ಬಡಿಲಿಕ್ಕೆ ಬೇರೆ ಬಡಿಗೆ ಸಿಕ್ಕಲಿಲ್ಲಲ್ಲ ನಿನಗೆ. ಅರ್ಥ?
2: ಇದುವರೆಗೆ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ನಾಲ್ಕನೆಯ ಕಂತು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: येस मुंगळारा जुनाचे नऊ तारखेर प्रसरजता ताळो उमाळो शीद प्रसार सकाळी धा वरांचेर आमचे संगी हजर असा मनेस्त फ्लॉयड डिमेल्लो काश्या ताचे संगी उलोवंक फोन करा 6364204949 संख्या आयकूंक विसरनाका ताळो उमाळो शीद प्रसार.
1: ಹಲೋ ಫ್ರೆಂಡ್ಸ್, ನಾನಂತಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

रेडियो सारंग 107.8 FM। रेडियो सारंग 107.8 FM। ಎಂದೂ ಮರೆಯದ ಹಾಡು।

0: ಕಿಟಕಿಯ ಮೇಲೆ ತಂದು ತೋರಿಸಿದಳು.
1: ಪ್ರೀತಿ ಹಾರು ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾಣಿಸ್ತೀವ.

ಹೊಸದಿರು ತಂದೆ, ನಿನ್ನ ಮರೆತು ಹೋದರೆ ಈಗ ಬದುಕೇಕೆ ಮುಂದೆ.

ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ವಿಡಿಯೋ

हम सबे हरुआ सृष्टि

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಎಸ್ ಮುಂಗಳಾರ ಜುನಾಚ ನೂತರ್ ಕೇರ್ ಪ್ರಸರದತ್ತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಾಳಿಂದ ಅವರಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜೆ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
0: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ನೆನಪು ಬರ್ತಿನ ಅಪ್ಪನ ರೂಪ ನಿಲ್ಲತ್ತಿದ ಈ ಪಾಡರೆ ಕೂಪ ವಿಷಯ ತೆರಿಂದ ಮಲ್ಪಡ ಪಾಪ ವಿಷಯ ತೆರಿಂದ ವಿಧಿ ತರು ನಿಕ್ಷಾಪ ವಿಧಿ ಕೊರು ನಿಕ್ಷಾಪ ಕಣ್ಣು ಕಟ್ಟಿದ ಕಟಗಿ ಕಟ್ಟಡ ನಡತಿ ಕಟ್ಟೆನು ಮದಕುದು ಬುಡಡ ನಿನ್ನೆತಿನವೆನು ನಡಪದು ಪಂಡ ಎನ್ನಗೆ ದುರವು ಮಾತಲ ದಂಡ ಕಣ್ಣು ಕಟ್ಟಿದ ಕಟಗಿ ಕಟ್ಟಡ.

0: ಸುಣ್ಣ ಪೂಜರೆ ನೆನೆತ ಕಣ್ಣು ಕಟ್ಟದ ಕಟಗಿ.
1: ರೇಡಿಯೋ ಸಾರಂಗ್ 107.8 FM.

ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು.

Radio Sarang 107.8 FM.

ಅಂತ ಉಂಟಾವ್ಯಾ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
5: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲೆ ಶಾಸ್ತ್ರ ನಾರು ಬುಡಿಸಿ ನಂಗೆ ಯಾವ ತಪ್ಪು ಯಾನ ಆಗಿದೆಯೋ
1: ಅಲ್ಲಕ್ಕನೆ ಎಡುತಿ ಪೊಸರಿ ಆಗಿದ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ

0: ಲಕ್ಷ್ಮಣೆ ಭಾವ ಯಾನಾದು ಜಾಗ ಮಾಡಿರೋದು
1: ಪೂರ ತುಗುಟವೇ ಕಣಿ.
0: ಓಹೋ ದೊಡ್ಡ ಕೂರ
1: ಅದು ದುಬಟಯ್ಯ ದುಬಟಯ್ಯ.

0: ಹಾಡುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಹಂಸಲೇಖಾ ಅವರ ರಚನೆಯ ಹಾಗೂ ಸಂಗೀತ ನಿರ್ದೇಶನದ ರಾಜೇಶ್ ಕೃಷ್ಣನ್ ಹಾಗೂ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವ ದೇವರಿಗೊಂದು ಕಾಗದ ಬರೆದು

ಮುಂದಿನ ಹಾಡು ಎಸ್ ವಿ ಪರಮೇಶ್ವರ್ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ಸಿಂಚನಾ ದೀಕ್ಷಿತ್ ಅವರು ಹಾಡಿರುವ ಪ್ರೀತಿಯ ಕರೆ ಕೇಳಿ.

ಮುಂದಿನ ಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಹೋಗಲೇಬೇಕು.

ಮುಂದಿನ ಹಾಡು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ತಪ್ಪು ಯಾರದೋ.

ಮುಂದಿನ ಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕಾಣದ ಗಾಳಿ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, GV ಅತ್ರಿ ಅವರ ಸಂಗೀತ ನಿರ್ದೇಶನದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಹೇಮಾ ಪ್ರಸಾದ್ ಇವರು ಹಾಡಿರುವ ಯಾಕೆ ಕಾಡುತ್ತಿದೆ

ಮುಂದಿನ ಗೀತೆ ಕುವೆಂಪು ಅವರ ರಚನೆಯ, ಸುನೀತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೇಳುವುದೆಲ್ಲೆಡೆ ಪಲ್ಲವಿಯೊಂದು.

ಮುಂದಿನ ಹಾಡು ಸ್ವರ್ಗವೇ ಭೂಮಿ, ರಚನೆ ಕುವೆಂಪು, ಸಂಗೀತ ನಿರ್ದೇಶನ ಸುನೀತಾ ಚಂದ್ರಕುಮಾರ್, ಹಾಡಿದ್ದಾರೆ ಚಿತ್ರಾ.

ಮುಂದಿನ ಹಾಡು ಎನ್ ಎಸ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯ ಆಚಾರ್ಯ ಅವರು ಹಾಡಿರುವ ನಿನ್ನ ಕಂಗಳ ಕೊಳದಿ.

ಮುಂದಿನ ಹಾಡು ಸಂಗಮೇಶ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಿನ್ನ ರೂಪ ನೋಡುತ್ತಾ.

ಸಾರಂಗ್ಡ್ ತುಳು ಪ್ರಸಾರಕ್ಕೇನೊಂದಿಲ್ಲರ್ ಇತ್ತೆ ಪಕ್ಕಿಲ ಮೂಚಿ ಅಂಚನೆ ಓರಿಯಡ್ ದೊರಿ ಅಸಲ್ ಈ ತುಳು ಸಿನಿಮಾದ ಕೆಲವೊಂಚಿ ಪದಕುಲೇನು ಕೇನೊಂದು ಬರ್ಕ.

ಈತನೇಟ ಕೆಲವು ತುಳು ಪದಕುಲಿನ ಕೇನೊಂದು ಬತ್ತಾರೆ ಇಡಗ ಇನ್ನಿತ ತುಳು ಪ್ರಸಾರ ಮುಗಿಂಡ ಮಾತರೆಗಳ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.